ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದ.

ಸರ್ವರಿಗೂ ಶುಭೋದಯ, ಶುಭ ದಿನ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಜುಲೈ 24 ಶುಕ್ರವಾರ. ಶ್ರೀಶಕ 1949 ಶ್ರೀ ಪರಾಭವ ಸಂವತ್ಸರ, ದಕ್ಷಿಣಾಯಣ, ಗ್ರೀಷ್ಮ ಋತು, ಚಾಂದ್ರಮಾನ ಆಷಾಢ ಮಾಸ, ಯೋಗ ಶುಕ್ಲ, ಕರ್ಣ ಗರಜ, ಸೌರ ಕಟಕ 8. ಇಂದಿನ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳು ಈ ರೀತಿಯಲ್ಲಿವೆ. ಬೆಳಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆ ಮಾತು, ಮಾತಿನ ಮೂಲಕ ಇಡೀ ದಿನವನ್ನು ಸಂತೋಷವಾಗಿ ಇಟ್ಟುಕೊಳ್ಳುವಲ್ಲಿ ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ ಹೊಸ ಹುರುಪನ್ನು ನೀಡಲು ಭಕ್ತಿ ಗೀತೆಗಳೊಂದಿಗೆ ಆರಂಭವಾಗಲಿದೆ ಅರುಣೋದಯ ಕಾರ್ಯಕ್ರಮ. ಇದರಲ್ಲಿ ಇಂದು ಆದಾಯ ತೆರಿಗೆ ದಿನದ ಬಗ್ಗೆ ಮಾಹಿತಿ ಇರಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನ ಶಿವಶರಣರ ನಡೆ ನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲಲು ಅವುಗಳ ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಇಂದು ಶ್ರೀಮತಿ ಶೋಭಾ ಸತೀಶ್ ಅವರು ವಚನ ಸಾಹಿತ್ಯವನ್ನು ಪರಿಚಯಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ಆರ್ಜಿ ಪವಿತ್ರ ದಿನೇಶ್ ರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದ್ದು, ಶಿವಮೊಗ್ಗದ ವಿಜಯ ಗಣೇಶ್ ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಹಾಗೆ ಮಳೆಯ ಕುರಿತಾದಂತಹ ಗಾದೆ ಮಾತುಗಳ ಬಗ್ಗೆ ದಿನೇಶ್ ಹೊಸನಗರ ಇವರು ಮಾಹಿತಿ ಹೇಳಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿಯವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಇರಲಿದೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ಪರಿಸರಕ್ಕಾಗಿ ನಾವಲ್ಲ ನಮಗಾಗಿ ಪರಿಸರ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಕೋಸ್ಟಲ್ ಲಯನ್ಸ್ ಬಗ್ಗೆ ಮಾಹಿತಿ ಇರಲಿದೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಆ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು, ಅಕ್ಷರಗಳ ಲೋಕದ ಮೂಲಕ ಸಾಹಿತ್ಯ ಲೋಕದ ಪರಿಚಯ ಮಾಡಿಕೊಡುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮೀರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಬೃಂದಾರವರು ಪುಸ್ತಕದ ಪರಿಚಯ ಮಾಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ, ಹಾಡನ್ನು ಹೇಳಿ, ಹಾಗೆ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ. ಬೆಳಗ್ಗೆ 11:00 ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ

ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 11:30ಕ್ಕೆ ಕೆಲಸದ ಜೊತೆಗೆ ಕಾಲ ಕಳಿತ ಒಂದಿಷ್ಟು ಚಿತ್ರಗೀತೆಗಳನ್ನ ಭಾವಗೀತೆಗಳನ್ನ ಕೇಳುವ ಸಮಯ. 12:30ಕ್ಕೆ ದೇಶ ಎಂದಿಗೂ ಮರೆಯದ ಭಾರತ ಹೆಮ್ಮೆ, ಭಾರತರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. 1:00 ಇದು ಊಟದ ಸಮಯ. ಅನ್ನ ದೇವರ ಮುಂದೆ ಅನ್ಯ ದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ರೋಷನ್ ಸರ್ ಅವರ ಚಿಕನ್ ರೆಸಿಪಿಯನ್ನು ತಿಳಿಸಲಿದ್ದಾರೆ. 12:30ಕ್ಕೆ ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿ ಬರಲಿದೆ. 12:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿ ಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಹಾಗೂ ಸರಳವಾಗಿ ಇಂಗ್ಲಿಷ್ ಅನ್ನು ಕಲಿಯುವ ಬಗ್ಗೆ ವಿಜಯ HS ಅವರಿಂದ ಕಾರ್ಯಕ್ರಮ ಮೂಡಿಬರಲಿದೆ. 12:00 ಹಳೆಯ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿದೆ. 16:00 ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ನಮ್ಮ ಆರ್ಜೆಸ್ಗಳು ನಡೆಸಿಕೊಡಲಿದ್ದಾರೆ. 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. 5:30ಕ್ಕೆ ಸಮಾಜದ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು ಕುಂದು ಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾರವರು ನಡೆಸಿಕೊಡಲಿದ್ದಾರೆ. 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರುಗನ್ನು ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ನಾರ್ವೆ ಬಗ್ಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇರಲಿದೆ. 6:30 ಜೀರೋ ಟು ಹೀರೋ ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರ ತನಕವು ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸ್ನೆಸ್ ಬಜ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆರ್ಜೆ ಅರ್ಪಿತಾರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಲಕ್ಷ್ಮೀ ರಂಗನಾಥ ಎಂಟರ್ಪ್ರೈಸಸ್ ಬಗ್ಗೆ ಮಾಹಿತಿ ಇರಲಿದೆ. 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಈ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಜೇನು ಸಾಕಾಣಿಕೆ ಬಗ್ಗೆ ಮಾಹಿತಿ ಇರಲಿದೆ. 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳಿಯರವರು. 8:20 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ. 8:30 ಬೆಳಗ್ಗೆ 5:30 ರೇಡಿಯೋ ಶಿವಮೊಗ್ಗ ಆಪ್ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಕೇಳಿ ನಿಮ್ಮ ಅನಿಸಿಕೆಗಳನ್ನು 9686609926279 ಈ ನಂಬರಿಗೆ ಕಳಿಸಿ ಅಂತ ಕೇಳ್ತಾ ಇರಿ. ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನ ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಹೊರಗಡೆ ಸೂರ್ಯನ ಕಿರಣಗಳು ನಿಮ್ಮ ಕಿಟಕಿಯ ಬಾಗಿಲು ತಟ್ತಾ ಇದೆ. ಎಲ್ಲರಿಗೂ ಈ ಸುಂದರವಾದ ಮುಂಜಾನೆಯ ಪ್ರೀತಿಯ ನಮಸ್ಕಾರಗಳು. ಕಾಫಿ ಲೋಟದ ಜೊತೆಗೆ ಇಂಪಾದ ಹಾಡುಗಳ ಮೆಲುಕು ಹಾಕುತ್ತಾ ಇವತ್ತಿನ ದಿನವನ್ನ ಸೂಪರ್ ಆಗಿ ಶುರು ಮಾಡೋಣ.
ಸೊ ಇವತ್ತಿನ ಮಂತ್ರ ಇಷ್ಟೆ, ಮುಖದಲ್ಲಿ ಸದಾ ನಗು ಇರ್ಲಿ, ಮನಸ್ಸಿನಲ್ಲಿ ಹೊಸ ಭರವಸೆ ಇರ್ಲಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಒಂದು ವಾಟ್ಸ್ಆಪ್ ಮೆಸೇಜ್ ನ ಓದಿದೆ. ಆ ಮೆಸೇಜ್ ನನ್ನನ್ನ ತುಂಬಾ ಹೊತ್ತು ಯೋಚನೆ ಮಾಡೋ ಹಾಗೆ ಮಾಡ್ತು. ಅದನ್ನ ನಿಮ್ ಜೊತೆಲಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ ಸ್ನೇಹಿತರೆ, ನಾವೆಲ್ಲ ಫ್ಯೂಚರ್ ಚೆನ್ನಾಗಿರ್ಲಿ ಅಂತ ಬ್ಯಾಂಕ್ ನಲ್ಲಿ ದುಡ್ಡು ಸೇವ್ ಮಾಡ್ತೀವಿ ಅಲ್ವಾ, ಫಿಕ್ಸೆಡ್ ಡೆಪಾಸಿಟ್ ಇಡ್ತೀವಿ ಅಲ್ವಾ. ಆದ್ರೆ ಪ್ರಪಂಚದ ಒಂದು ದೇಶದಲ್ಲಿ ದುಡ್ಡಿಗಿಂತ ಹೆಚ್ಚಾಗಿ ಸಮಯವನ್ನ ಬ್ಯಾಂಕ್ ನಲ್ಲಿ ಇಡ್ತಾರಂತೆ. ಎಸ್, ಹೌದು ಸ್ನೇಹಿತರೆ, ನೀವು ಕೇಳ್ತಾ ಇರೋದು ನಿಜ, ಅದೇ ಸ್ವಿಟ್ಜರ್ಲ್ಯಾಂಡಿನ ಟೈಮ್ ಬ್ಯಾಂಕ್ ಅನ್ನೋ ಕತೆ. ಸೊ ಸ್ನೇಹಿತರೆ, ಅಲ್ಲಿ ಕ್ರಿಸ್ಟಿನಾ ಎಂಬ 67 ವರ್ಷದ ನಿವೃತ್ತ ಶಿಕ್ಷಕಿಯಾಗಿರ್ತಾರೆ. ಸರ್ಕಾರದ ಉತ್ತಮ ಪಿಂಚಣಿ ವ್ಯವಸ್ಥೆಯಿಂದ ಅವರಿಗೆ ಆಹಾರ ಆಗ್ಲಿ ಅಥವಾ ವಾಸಸ್ಥಳದ ಕೊರತೆ ಇರಲಿಲ್ಲ. ಆದ್ರೂ ಅವರು ವಾರದಲ್ಲಿ 2 ದಿನ ಕೆಲಸಕ್ಕೆ ಹೋಗ್ತಾ ಇದ್ರು. ಅದು ಹಣಕ್ಕಾಗಿ ಅಲ್ಲ, ಸಮಯಕ್ಕಾಗಿ. ಹೌದು, ಕ್ರಿಸ್ಟಿನಾ 87 ವರ್ಷದ ಒಂಟಿ ವೃದ್ಧನೊಬ್ಬನನ್ನ ನೋಡ್ಕೊಳ್ಳೋದಕ್ಕೆ ಹೋಗ್ತಾ ಇರ್ತಾಳೆ. ಅವನಿಗಾಗಿ ಖರೀದಿ ಮಾಡೋದು, ಮನೆ ಸ್ವಚ್ಛಗೊಳಿಸೋದು, ಹಾಗೆ ಅವರೊಟ್ಟಿಗೆ ಮಾತನಾಡೋದು, ಹಾಗೆ ಸೂರ್ಯನ ಬೆಳಕಿಗೆ ಹೊರಗಡೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇದು ಆಕೆಯ ಕೆಲಸ ಆಗಿರುತ್ತೆ. ಈ ಕೆಲಸಕ್ಕೆ ಆಕೆ ಸಂಬಳ ಪಡೆಯಲಿಲ್ಲ, ಬದಲಾಗಿ ಆಕೆಯ ಸೇವೆಯ ಗಂಟೆಗಳು ಟೈಮ್ ಬ್ಯಾಂಕ್ ನಲ್ಲಿ ಸಾಮಾಜಿಕ ಭದ್ರತಾ ವ್ಯವಸ್ಥೆಯಲ್ಲಿ ಜಮೆ ಆಗ್ತಾ ಇದ್ವು. ಸೊ ಯೋಚನೆ ಮಾಡಿ ಸ್ನೇಹಿತರೆ, ನಾಳೆ ಕ್ರಿಸ್ಟಿನಾ ಅವರಿಗೆ ವಯಸ್ಸಾದಾಗ ಯಾರೋ ಒಬ್ರು ಬಂದು ಇವರನ್ನ ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಇದೇ ಟೈಮ್ ಬ್ಯಾಂಕ್ ಬೇರೆಯೊಬ್ಬರನ್ನ ಅವರ ಸಹಾಯಕ್ಕೆ ಕಳಿಸ್ಕೊಡುತ್ತೆ. ಅದೆಂತಹ ಅದ್ಭುತ ಅಲ್ವಾ, ಹೇಳ್ಬೇಕಪ್ಪ ಅಂದ್ರೆ ಇದು ಮನುಷ್ಯತ್ವದ ವಿನಿಮಯ. ಸೊ ಸ್ನೇಹಿತರೆ, ನಮ್ಮ ಭಾರತದಲ್ಲೂ ಇವತ್ತು ವೃದ್ಧರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಪಾಪ, ಅವರೆಲ್ಲ ಮಾತಿಗಾಗಿ ಹಂಬಲಿಸ್ತಾ ಇದ್ದಾರೆ. ನಮ್ಮಲ್ಲಿ ಹಣಕ್ಕಿರೋ ಬೆಲೆ ಮನುಷ್ಯತ್ವಕ್ಕೆ ಸಿಗ್ತಾ ಇಲ್ಲ ಅಂತ ಅನ್ಸ್ತಾ ಇದೆ. ಇವತ್ತು ಆಫೀಸ್ಗೆ ಓಡ್ತಾ ಇರೋ ನಾವು ನಮ್ಮ ಹಿರಿಯರಿಗಾಗಿ ಅಥವಾ ಪಕ್ಕದ ಮನೆಯ ಅಜ್ಜ ಅಜ್ಜಿಯ ಜೊತೆ ಒಂದು 10 ನಿಮಿಷ ಮಾತಾಡಿದ್ರೆ ಅದೇ ನಾವು ಮಾಡೋ ದೊಡ್ಡ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ಅಲ್ವಾ. ಸೊ ಇವತ್ತಿನ ದಿನದ ಥಾಟ್ ಇಷ್ಟೆ, ದುಡ್ಡು ಖರ್ಚಾದ್ರೆ ಮತ್ತೆ ಸಂಪಾದಿಸಬಹುದು ಸ್ನೇಹಿತರೆ, ಆದ್ರೆ ಕಳೆದು ಹೋದ ಸಮಯ ಮತ್ತು ಮನುಷ್ಯ ಸಂಬಂಧಗಳು ಸಿಗೋದು ಕಷ್ಟ ಅಂತಾನೆ ಹೇಳ್ಬಹುದು. ಈ ಒಂದು ಲೇಖನ ಬರೆದವರು ಆನಂದ ಕೊರಟೆಯವರು. ಅವರಿಗೆ ಧನ್ಯವಾದಗಳು ಹೇಳ್ತಾ, ಇವತ್ತು ನೀವು ಯಾರಿಗೆ ನಿಮ್ಮ ಸಮಯವನ್ನ ಉಡುಗೊರೆಯಾಗಿ ಕೊಡ್ತೀರಾ ಅಂತ ಯೋಚಿಸ್ತಾ ಇರಿ. ಅಷ್ಟರಲ್ಲಿ ನಾವೆಲ್ಲರೂ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಪ್ರತಿದಿನ ನಾವು ಎಷ್ಟೋ ತರಹದ ದಿನಗಳನ್ನ ಆಚರಿಸ್ತೀವಿ ಅಲ್ವಾ? ಆದರೆ ಇವತ್ತು ದೇಶದ ಆರ್ಥಿಕತೆಯ ಬೆನ್ನೆಲುಬಾಗಿರುವ ಒಂದು ಪ್ರಮುಖವಾದ ದಿನದ ಬಗ್ಗೆ ಮಾತಾಡೋಣ. ಅದೇ ಆದಾಯ ತೆರಿಗೆ ದಿನ ಅಥವಾ ಇನ್ಕಮ್ ಟ್ಯಾಕ್ಸ್ ಡೇ ಅಂತ ಕರಿತೀವಿ. ನಮ್ಮ ದೇಶದ ಪ್ರತಿಯೊಬ್ಬ ಜವಾಬ್ದಾರಿಯುತ ನಾಗರಿಕನು ತಿಳಿದುಕೊಳ್ಳಲೇಬೇಕಾದ ಮಾಹಿತಿ ಇಲ್ಲಿದೆ. ಹಾಗಾದ್ರೆ ಬನ್ನಿ, ಈ ದಿನದ ಹಿಸ್ಟ್ರಿ ಏನು, ಮಿಸ್ಟ್ರಿ ಏನು ಅಂತ ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ನಾವು ಕೊಡುವ ಟ್ಯಾಕ್ಸ್ ದೇಶದ ವಿಕಾಸ. ಹೌದು, ನಮ್ಮ ದೇಶದಲ್ಲಿ ಕಟ್ಟಡಗಳು, ರಸ್ತೆಗಳು, ರೈಲ್ವೆ ರಕ್ಷಣೆ ಮತ್ತು ಬಡವರಿಗಾಗಿ ಜಾರಿಯಾಗುವ ಸರ್ಕಾರಿ ಯೋಜನೆಗಳಿಗೆ ಹಣ ಎಲ್ಲಿಂದ ಬರುತ್ತೆ? ನಾವು ಕೊಡುವ ಆದಾಯ ತೆರಿಗೆಯಿಂದಲೇ ಅಲ್ವಾ? ದೇಶದ ಪ್ರಗತಿಗೆ ತೆರಿಗೆದಾರರು ನೀಡುವ ಕೊಡುಗೆಯನ್ನು ಗೌರವಿಸಲು ಮತ್ತು ಪ್ರತಿಯೊಬ್ಬರಲ್ಲೂ ತೆರಿಗೆ ಪಾವತಿಸುವುದು ನಮ್ಮ ಕರ್ತವ್ಯ ಎನ್ನುವ ಜಾಗೃತಿ ಮೂಡಿಸಲು ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಪ್ರತಿ ವರ್ಷ ಈ ದಿನವನ್ನ ಆಚರಿಸುತ್ತೆ. ಕ್ಯಾಲೆಂಡರ್ನಲ್ಲಿ ಜುಲೈ 24 ಬಂತು ಅಂತಂದ್ರೆ ಅದು ಇನ್ಕಮ್ ಟ್ಯಾಕ್ಸ್ ಡೇ. ಸೊ ಈ ಒಂದು ಇನ್ಕಮ್ ಟ್ಯಾಕ್ಸ್ ಡೇ ಇದು ಯಾವಾಗ್ನಿಂದ ಆಚರಿಸಲಾಯಿತು ಅಂತ ಹೇಳೋದಾದ್ರೆ, ಇದಕ್ಕೆ ಒಂದು ದೊಡ್ಡ ಇತಿಹಾಸವೇ ಇದೆ. ಸ್ನೇಹಿತರೆ, ಭಾರತದಲ್ಲಿ ಮೊದಲ ಬಾರಿಗೆ ಆದಾಯ ತೆರಿಗೆಯನ್ನ ಪರಿಚಯಿಸಿದ್ದು 1860 ಜುಲೈ 24 ಬ್ರಿಟಿಷ್ ಅಧಿಕಾರಿ ಸರ್ ಜೇಮ್ಸ್ ವಿಲ್ಸನ್ ಅವರು 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷ್ ಸರ್ಕಾರಕ್ಕಾದ ನಷ್ಟವನ್ನು ತುಂಬಿಕೊಳ್ಳಲು ಈ ತೆರಿಗೆಯನ್ನು ತಂದರು. ಈ ಇತಿಹಾಸದ ನೆನಪಿಗಾಗಿ ಮತ್ತು ಆದಾಯ ತೆರಿಗೆ ಇಲಾಖೆಗೆ 150 ತುಂಬಿದ ಸಂದರ್ಭದಲ್ಲಿ ಅಂದರೆ 2010 ಜುಲೈ 24 ಭಾರತ ಸರ್ಕಾರ ಅಧಿಕೃತವಾಗಿ ಪ್ರತಿ ವರ್ಷ ಆದಾಯ ತೆರಿಗೆ ದಿನ ಅಂತ ಆಚರಿಸೋದಕ್ಕೆ ನಿರ್ಧರಿಸಿತು. ಹಾಗಾದರೆ ಇದರ ವಿಶೇಷತೆ ಏನು ಗೊತ್ತಾ? ಪ್ರಾಮಾಣಿಕವಾಗಿ ತೆರಿಗೆ ಪಾವತಿಸುವ ನಾಗರಿಕರನ್ನು ಗುರುತಿಸಿ ಅವರಿಗೆ ಧನ್ಯವಾದ ಅರ್ಪಿಸುವ ದಿನ ಇದು. ತೆರಿಗೆ ಕಟ್ಟುವುದು ಶಿಕ್ಷೆಯಲ್ಲ, ಅದು ದೇಶದ ಪ್ರಗತಿಗೆ ನಾವು ನೀಡುವ ಕಾಣಿಕೆ ಎಂಬ ಸಕಾರಾತ್ಮಕ ಭಾವನೆಯನ್ನು ಮೂಡಿಸಲಾಗುತ್ತೆ. ಜುಲೈ 24 ಆಸುಪಾಸಿನಲ್ಲಿ ಆದಾಯ ತೆರಿಗೆ ಇಲಾಖೆಯು ದೇಶಾದ್ಯಂತ ರನ್ನಿಂಗ್, ಸೈಕ್ಲಿಂಗ್, ರಕ್ತದಾನ ಶಿಬಿರಗಳು ಮತ್ತು ಶಾಲೆ ಕಾಲೇಜುಗಳಲ್ಲಿ ಪ್ರಬಂಧ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳುವ ಮೂಲಕ ಜನರಿಗೆ ಹತ್ತಿರವಾಗಲು ಪ್ರಯತ್ನಿಸುತ್ತೆ. ಸೊ ಸ್ನೇಹಿತರೆ, ಜುಲೈ ತಿಂಗಳು ಅಂದ ತಕ್ಷಣ ನಮಗೆ ನೆನಪಾಗೋದು ಐಟಿ ರಿಟರ್ನ್ಸ್ ಫೈಲ್ ಮಾಡೋದು. ಸಾಮಾನ್ಯವಾಗಿ ಜುಲೈ 31 ITR ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತೆ. ಹಾಗಾಗಿ ಈ ಇನ್ಕಮ್ ಟ್ಯಾಕ್ಸ್ ದಿನ ನಮಗೆ ಲಾಸ್ಟ್ ಮಿನಿಟ್ ರಶ್ ಇಲ್ಲದೆ ಜವಾಬ್ದಾರಿಯಿಂದ ನಮ್ಮ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಲು ನೆನಪಿಸುವ ಒಂದು ಅಲರಾಮ್ ಇದ್ದಂತೆ. ದೇಶದ ಪ್ರಗತಿಯಲ್ಲಿ ಭಾಗಿಯಾಗೋಣ, ಹೆಮ್ಮೆಯಿಂದ ತೆರಿಗೆ ಪಾವತಿಸೋಣ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಜುಲೈ 24, ಇವತ್ತು ನ್ಯಾಷನಲ್ ಥರ್ಮಲ್ ಎಂಜಿನಿಯರ್ಸ್ ಡೇ. ಹೌದು, ಸಾಮಾನ್ಯವಾಗಿ ನಾವು ಸಿವಿಲ್ ಇಂಜಿನಿಯರ್ಸ್, ಮೆಕ್ಯಾನಿಕಲ್ ಇಂಜಿನಿಯರ್ಸ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಸ್ ಬಗ್ಗೆ ಸಿಕ್ಕಾಪಟ್ಟೆ ಕೇಳಿರ್ತೀವಿ. ಆದ್ರೆ ತೆರೆಮರೆಯಲ್ಲಿ ನಿಂತು ಈ ಇಡೀ ಜಗತ್ತು ಸುಲಭವಾಗಿ ರನ್ ಆಗೋದಕ್ಕೆ ದಿನದ 24 ಗಂಟೆಯೂ ಬೆವರು ಸುರಿಸುವ ಥರ್ಮಲ್ ಎಂಜಿನಿಯರ್ಸ್ ಬಗ್ಗೆ ನಮಗೆ ಅಷ್ಟಾಗಿ ಗೊತ್ತಿರಲ್ಲ. ಇವತ್ತು ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಈ ಅದ್ಭುತ ಸಾಧಕರ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಸ್ನೇಹಿತರೆ, ಬಿಸಿಲಿಗೆ ಬಾಯಾರಿದಾಗ ತಣ್ಣಗಿನ ನೀರು ಕೊಡುವ ಫ್ರಿಡ್ಜ್ ಇರಬಹುದು, ಕಡು ಬೇಸಿಗೆಯಲ್ಲಿ ನಮ್ಮ ರೂಮ್ ಕೂಲ್ ಮಾಡುವ ಎಸಿ ಇರಬಹುದು, ಇಲ್ಲ ನಾವೆಲ್ಲರೂ ಕೈಯಲ್ಲಿ ಹಿಡಿದು ಓಡಾಡುವ ಸ್ಮಾರ್ಟ್ ಫೋನ್ ಕರಗಿ ಹೋಗದಂತೆ ಕಾಪಾಡುವ ಪುಟ್ಟ ಪ್ರೊಸೆಸರ್ ಇರಬಹುದು. ಇವೆಲ್ಲದರ ಹಿಂದೆ ಇರೋದು ಯಾರ ಕೈಚಳಕಾಗುತ್ತಾ? ಅದೇ ನಮ್ಮ ಥರ್ಮಲ್ ಇಂಜಿನಿಯರ್ಸ್. ಎಸ್, ಥರ್ಮಲ್ ಎಂಜಿನಿಯರಿಂಗ್ ಅಂತಂದ್ರೆ ಸರಳವಾಗಿ ಹೇಳಬೇಕು ಅಂತಂದ್ರೆ ಶಾಖ ಮತ್ತು ಶಕ್ತಿಯನ್ನು ಹೇಗೆ ಕಂಟ್ರೋಲ್ ಮಾಡಬೇಕು, ಹೇಗೆ ಬಳಸಿಕೊಳ್ಳಬೇಕು ಎಂದು ಡಿಸೈಡ್ ಮಾಡುವ ವಿಜ್ಞಾನ. ಒಂದು ಮಿಷನ್ ಅಥವಾ ಎಲೆಕ್ಟ್ರಾನಿಕ್ ಡಿವೈಸ್ ಕೆಲಸ ಮಾಡುವಾಗ ತುಂಬಾ ಬಿಸಿಯಾದರೆ ಅದು ಬ್ಲಾಸ್ಟ್ ಆಗಬಹುದು ಅಥವಾ ಹಾಳಾಗಬಹುದು. ಹಾಗೆ ಆಗದಂತೆ ಆ ಹೀಟ್ ಅನ್ನ ಮ್ಯಾನೇಜ್ ಮಾಡುವುದು, ಅದರಿಂದ ಬೇರೆ ರೂಪದ ಶಕ್ತಿಯನ್ನ ತಯಾರು ಮಾಡುವುದು ಇವರ ದಿನನಿತ್ಯದ ಕೆಲಸ. ಸರಿ ಶ್ವೇತಾ, ಯಾಕೆ ಜುಲೈ ತಿಂಗಳಲ್ಲೇ ಇದು ಆಚರಿಸಲಾಗುತ್ತೆ ಅಂತ ನೀವು ಕೇಳೋದಾದ್ರೆ, ಎಸ್, ಅದಕ್ಕೂ ಒಂದು ರೀಸನ್ ಇದೆ ಸ್ನೇಹಿತರೆ. ಏನಪ್ಪಾ ಅಂದ್ರೆ, ನೀವು ಯೋಚನೆ ಮಾಡಿ, ಜುಲೈ ತಿಂಗಳು ಅಂತಂದ್ರೆ ಯುರೋಪ್ ಮತ್ತು ಅಮೆರಿಕದಂತಹ ದೇಶಗಳಲ್ಲಿ ವರ್ಷದ ಅತ್ಯಂತ ಬಿಸಿಯಾದ ದಿನಗಳು ಇರುತ್ತವೆ. ಅಷ್ಟು ಬಿಸಿ ಇರುವಾಗ ಥರ್ಮಲ್ ಇಂಜಿನಿಯರಿಂಗ್ನ ಮಹತ್ವ ಎಲ್ಲರಿಗೂ ಚೆನ್ನಾಗಿ ಅರ್ಥವಾಗುತ್ತೆ ಅಲ್ವಾ? ಅದಕ್ಕಾಗಿ ಈ ದಿನವನ್ನ ಆಚರಿಸಿಕೊಳ್ಳಲಾಗುತ್ತೆ. ಸೊ ಸ್ನೇಹಿತರೆ, ಇವತ್ತು ಜಗತ್ತು ಎದುರಿಸ್ತಾ ಇರುವ ಅತಿ ದೊಡ್ಡ ಸಮಸ್ಯೆ ಅಂತಂದ್ರೆ ಗ್ಲೋಬಲ್ ವಾರ್ಮಿಂಗ್ ಮತ್ತು ಪರಿಸರ ಮಾಲಿನ್ಯ. ಈಗಿನ ಥರ್ಮಲ್ ಇಂಜಿನಿಯರ್ಗಳು ಕೇವಲ ಮಿಷನ್ಗಳನ್ನು ಕೂಲ್ ಮಾಡುವುದಷ್ಟೇ ಅಲ್ಲ, ಪರಿಸರ ಸ್ನೇಹಿ ತಂತ್ರಜ್ಞಾನದ ಕಡೆಗೆ ಹೆಜ್ಜೆ ಇಡ್ತಾ ಇದ್ದಾರೆ. ಸೋಲಾರ್ ಎನರ್ಜಿಯನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಬಳಸೋದು ಹೇಗೆ, ಕೈಗಾರಿಕೆಗಳಿಂದ ಹೊರಬರುವ ವ್ಯರ್ಥ ಬಿಸಿಯನ್ನು ಮರುಬಳಕೆ ಮಾಡುವುದು ಹೇಗೆ, ಹಾಗೆ ಕಡಿಮೆ ಪರಿಸರ ಮಾಲಿನ್ಯದೊಂದಿಗೆ ಹೆಚ್ಚಿನ ಶಕ್ತಿ ಉತ್ಪಾದಿಸುವುದು ಹೇಗೆ, ಈ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತು ಇವರು ಉತ್ತರ ಹುಡುಕ್ತಾ ಇದ್ದಾರೆ. ಸೊ ಸ್ನೇಹಿತರೆ, ತೆರೆಮರೆಯಲ್ಲಿ ನಿಂತು ಜಗತ್ತಿನ ಎಂಜಿನ್ ಸದಾ ಕಾಲ ಓಡುವಂತೆ ನೋಡಿಕೊಳ್ಳುವ ನಮ್ಮ ಡಿವೈಸ್ಗಳನ್ನು ಕೂಲ್ ಆಗಿ ಇಟ್ಟು ನಮ್ಮ ಲೈಫ್ ಅನ್ನ ಹ್ಯಾಪಿಯಾಗಿಡುವ ಎಲ್ಲ ಥರ್ಮಲ್ ಇಂಜಿನಿಯರ್ಸ್ಗಳಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು ಹಾಗೂ ಹ್ಯಾಪಿ ನ್ಯಾಷನಲ್ ಥರ್ಮಲ್ ಇಂಜಿನಿಯರ್ಸ್ ಡೇ. ನೀವು ಕೂಡ ನಿಮ್ಮ ಲೈಫ್ನಲ್ಲಿ ಎಷ್ಟೇ ಒತ್ತಡ, ಎಷ್ಟೇ ಬಿಸಿ ಇದ್ದರೂ ಕೋಪ ಮಾಡಿಕೊಳ್ಳದೆ ಈ ಥರ್ಮಲ್ ಎಂಜಿನಿಯರಿಂಗ್ ಪ್ರಿನ್ಸಿಪಲ್ಸ್ ತರಾನೇ ಲೈಫನ್ನ ಸದಾ ಕೂಲಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಮನೆಯಲ್ಲಿ ಬಿಸಿ ಬಿಸಿ ಫಿಲ್ಟರ್ ಕಾಫಿ ರೆಡಿ ಆಗ್ತಾ ಇದ್ರೆ ಹೊರಗೆ ಹಕ್ಕಿಗಳ ಕಲರವ ಶುರುವಾಗಿದೆ. ಇಂತಹ ಅದ್ಭುತವಾದ ಬೆಳಕಿನಲ್ಲಿ ನಿಮಗೆಲ್ಲ ಒಂಥರ ರೋಮಾಂಚನ ಮೂಡಿಸೋ ಸಾಹಸದ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಅಂದ ಹಾಗೆ ನೀವೆಲ್ಲ ನದಿಗಳನ್ನ ನೋಡೇ ಇರ್ತೀರ, ಅದರ ಶಾಂತ ಪ್ರವಾಹಕ್ಕೆ ಮನಸೋತಿದ್ದೀರ. ಆದ್ರೆ ತುಮ್ಮಿಕ್ಕಿ ಹರಿಯೋ ನದಿಯ ಅಲೆಗಳ ಜೊತೆ ಸೆಣಸಾಡೋ ಸಾಹಸಿಗಳನ್ನ ನೋಡಿದ್ದೀರಾ? ಎಸ್, ಹೌದು ಸ್ನೇಹಿತರೆ, ಇವತ್ತು ನಾನು ನಿಮಗೆ ಪರಿಚಯ ಮಾಡ್ತಾ ಇರೋದು ಏಷ್ಯಾದಲ್ಲೇ ಅತ್ಯಂತ ಪ್ರಸಿದ್ಧವಾಗಿರುವ ಜಲಸಾಹಸ ಕ್ರೀಡಾ ಹಬ್ಬ, ಅಂದ್ರೆ ಮಲಬಾರ್ ರಿವರ್ ಫೆಸ್ಟಿವಲ್. ಬನ್ನಿ, ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಇದರ ಒಂದು ರೋಚಕ ಕಥೆಯನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಪಕ್ಕದ ರಾಜ್ಯ ಕೇರಳ ಅಂದ ತಕ್ಷಣ ನಮಗೆ ನೆನಪಾಗೋದು ಅಲ್ಲಿನ ಪ್ರಕೃತಿ ಸೌಂದರ್ಯ ಮತ್ತು ಹಸಿರು. ಆದರೆ ಇದೇ ಕೇರಳದ ಕೋಝಿಕೋಡ್ ಅಂದ್ರೆ ಕ್ಯಾಲಿಕಟ್ ಜಿಲ್ಲೆಯ ಕಕ್ಕಡಂಪೊಯಿಲ್ ಕೋಡಂಚೇರಿ ಭಾಗದಲ್ಲಿ ಹರಿಯುವ ಚಾಲಿಪುಳ ಮತ್ತು ಇರುವಂಜಿಪುಳ ನದಿಗಳಿವೆಯಲ್ಲ, ಇವು ಮಳೆಗಾಲದಲ್ಲಿ ಸಾಮಾನ್ಯ ನದಿಗಳಾಗಿರಲ್ಲ ಸ್ನೇಹಿತರೆ. ರೌದ್ರಾವತಾರ ತಾಳಿ ಧುಮ್ಮಿಕ್ಕಿ ಹರಿತಾ ಇರುತ್ತೆ. ಇದೇ ವೇಗವಾಗಿ ಹರಿಯುವ ನದಿಗಳ ಅಲೆಗಳ ಮೇಲೆ ಕಾಯ್ಕಿಂಗ್ ಮಾಡೋ ಜಗತ್ತಿನ ಅತ್ಯಂತ ರೋಮಾಂಚಕ ಕಾಯ್ಕಿಂಗ್ ಸ್ಪರ್ಧೆಯೇ ಈ ಮಲಬಾರ್ ರಿವರ್ ಫೆಸ್ಟಿವಲ್. ಇದನ್ನ ಕೇರಳ ಪ್ರವಾಸೋದ್ಯಮ ಇಲಾಖೆ ಅತ್ಯಂತ ವಿಜೃಂಭಣೆಯಿಂದ ಆಯೋಜಿಸುತ್ತೆ. ಹಾಗಾದ್ರೆ ಈ ಹಬ್ಬದ ಪ್ರಮುಖ ಆಕರ್ಷಣೆಗಳು ಇಲ್ಲಿವೆ. ಜಗತ್ತಿನ ಮೂಲೆ ಮೂಲೆಗಳಿಂದ, ಅಂದರೆ ಅಮೆರಿಕ, ಯುರೋಪ್, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ನಿಂದ ಹಿಡಿದು ಜಗತ್ ಪ್ರಸಿದ್ಧ ಕಾಯಕರ್ಸ್ ಇಲ್ಲಿಗೆ ಬಂದು ನದಿಯ ಅಲೆಗಳ ವಿರುದ್ಧ ಸೆಣಸಾಡುತ್ತಾರೆ. ನದಿಯಲ್ಲಿ ಸೃಷ್ಟಿಯಾಗುವ ಭೀಕರ ಸುಳಿಗಳು, ಬಂಡೆಗಳ ಮಧ್ಯೆ ನುಗ್ಗುವ

ನೀರಿನ ವೇಗವನ್ನು ಸೀಳಿಕೊಂಡು ಯಾರು ಮೊದಲು ಗುರಿ ಮುಟ್ಟುತ್ತಾರೆ ಅನ್ನೋದೇ ಇಲ್ಲಿನ ರೋಚಕ ಆಟ. ಕೇವಲ ಸಾಹಸ ಅಷ್ಟೇ ಅಲ್ಲದೆ ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ಕೇರಳದ ಸಾಂಪ್ರದಾಯಿಕ ಕಲೆಗಳು, ಅತ್ಯದ್ಭುತ ಮಲಬಾರ್ ಶೈಲಿಯ ಆಹಾರ ಸವಿಯುವ ಅವಕಾಶವೂ ಕೂಡ ಸಿಗುತ್ತವೆ. ಸೊ ಸ್ನೇಹಿತರೆ, ನದಿಯ ಹರಿವು ನಮಗೆ ಜೀವನದ ಪಾಠವನ್ನೇ ಕಲಿಸುತ್ತೆ ಅಲ್ವಾ? ಎಷ್ಟೇ ಏರಿಳಿತಗಳು ಬರಲಿ, ದಾರಿಯಲ್ಲಿ ಎಷ್ಟೇ ಬಂಡೆಗಳು ಅಡ್ಡ ಸಿಗಲಿ, ನೀರು ಹೇಗೆ ತನ್ನ ದಾರಿಯನ್ನು ತಾನೇ ಮಾಡಿಕೊಂಡು ಮುನ್ನಡೆಯುತ್ತೋ, ಹಾಗೆಯೇ ನಮ್ಮ ಬದುಕಿನ ಕಷ್ಟಗಳನ್ನು ಸೀಳಿಕೊಂಡು ನಾವು ಮುಂದೆ ಸಾಗಬೇಕು. ಏನಂತೀರಾ? ಸರಿ ತಾನೇ? ಹಾಗಾದ್ರೆ ಸ್ನೇಹಿತರೆ, ಇವತ್ತಿನ ಈ ಸಾಹಸಮಯ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮಹಾತ್ಮ ಗಾಂಧೀಜಿ ಓದು ಸರಣಿ. ಓದುವವರು ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್, ಬೆಂಗಳೂರು. ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ, ಭಾಗ 1, ಅಧ್ಯಾಯ 12, ಜಾತಿ ಬಹಿಷ್ಕಾರ. ತಾಯಿಯ ಅನುಮತಿ ಮತ್ತು ಆಶೀರ್ವಾದವನ್ನು ಪಡೆದು ಕೆಲವು ತಿಂಗಳ ಮಗುವನ್ನೂ ಹೆಂಡತಿಯನ್ನೂ ಬಿಟ್ಟು ನಾನು ಉತ್ಸಾಹದಿಂದ ಬೊಂಬಾಯಿಗೆ ಹೊರಟೆನು. ತಲುಪಿದುದಂತೂ ಆಯಿತು. ಆದರೆ ಅಲ್ಲಿಯ ಮಿತ್ರರು ಹಿಂದೂ ಸಾಗರದಲ್ಲಿ ಜೂನ್ ಜುಲೈನಲ್ಲಿ ಬಿರುಗಾಳಿ ಹೆಚ್ಚೆಂದೂ, ನಾನು ಮೊದಲ ಬಾರಿಗೆ ಸಮುದ್ರ ಪ್ರಯಾಣ ಮಾಡುತ್ತಿರುವುದರಿಂದ ದೀಪಾವಳಿಯಾದ ಮೇಲೆ ನವೆಂಬರ್ನಲ್ಲಿ ಕಳುಹಿಸಬೇಕೆಂದು ನಮ್ಮ ಅಣ್ಣನಿಗೆ ಹೇಳಿದರು. ಅಷ್ಟರಲ್ಲಿಯೇ ಯಾರೋ ಒಬ್ಬರು ಒಂದು ಜಹಜು ಬಿರುಗಾಳಿಯಿಂದ ಮುಳುಗಿ ಹೋದ ಮಾತನ್ನೂ ಹೇಳಿದರು. ಇದರಿಂದ ನಮ್ಮ ಅಣ್ಣ ಚಿಂತೆಗೊಳಗಾದರು. ಇದೇ ಕಾರಣದಿಂದ ಆತ ನನ್ನನ್ನು ಕೂಡಲೇ ಪ್ರಯಾಣ ಮಾಡಲು ಸಮ್ಮತಿಸದೆ ನನ್ನನ್ನು ಬೊಂಬಾಯಿಯಲ್ಲಿ ತಮ್ಮ ಒಬ್ಬ ಸ್ನೇಹಿತರ ಮನೆಯಲ್ಲಿ ಬಿಟ್ಟು ತಮ್ಮ ಕೆಲಸ ನೋಡಲು ರಾಜಕೋಟೆಗೆ ಹಿಂತಿರುಗಿದರು. ಅವರು ನನ್ನ ಪ್ರಯಾಣ ವೆಚ್ಚದ ಹಣವನ್ನು ಭಾವನ ಕೈಯಲ್ಲಿ ಕೊಟ್ಟು ಬೇರೆ ಕೆಲವು ಸ್ನೇಹಿತರಿಗೆ ನನಗೆ ಅವಶ್ಯವಾದ ಸಹಾಯವನ್ನು ಮಾಡುವಂತೆ ಹೇಳಿ ಹೋದರು. ಬೊಂಬಾಯಿಯಲ್ಲಿ ನನಗೆ ಕಾಲ ಕಳೆಯುವುದು ಕಷ್ಟವಾಯಿತು. ನನಗೆ ಹಗಲು ರಾತ್ರಿ ವಿಲಾಯತಿಯ ಕನಸೇ ಬೀಳುತ್ತಿತ್ತು. ನಡುವೆ ನಮ್ಮ ಜಾತಿಯ ಜನರು ನನ್ನ ವಿದೇಶ ಪ್ರಯಾಣವನ್ನು ಕುರಿತು ಗೊಂದಲವನ್ನು ಎಬ್ಬಿಸಿದರು. ಅಲ್ಲಿಯವರೆಗೆ ಮೋಧ ಬನಿಯರ ಪೈಕಿ ಯಾರೂ ವಿಲಾಯತಿಗೆ ಹೋಗಿರಲಿಲ್ಲ. ನಾನು ಈ ಸಾಹಸವನ್ನು ಮಾಡುವುದಾದರೆ ನನಗೆ ತಕ್ಕ ಶಿಕ್ಷೆಯಾದೀತೆಂದು

0: ನುಡಿದರು. ಜಾತಿಯವರ ಪಂಚಾಯಿತಿ ಸಭೆಯಲ್ಲಿ ನಾನು ಹಾಜರಾಗಬೇಕೆಂದು ನನಗೆ ಅಪ್ಪಣೆ ಬಂತು. ನಾನು ಹಾಜರಾದೆ. ನನಗೆ ಆ ಧೈರ್ಯ ಇದ್ದಕ್ಕಿದ್ದಂತೆ ಹೇಗೆ ಬಂದಿತೆಂಬುದು ಈಶ್ವರನಿಗೇ ಗೊತ್ತು. ಅಲ್ಲಿಗೆ ಹೋಗಲು ನನಗೆ ಅಧೈರ್ಯವೇ ಇರಲಿಲ್ಲ, ಶಂಕೆಯೂ ಆಗಲಿಲ್ಲ. ಜಾತಿಯ ಮುಖಂಡ ನನ್ನ ದೂರದ ಬಂಧುವೂ ಆಗಿದ್ದರು. ನಮ್ಮ ತಂದೆಯವರೊಂದಿಗೆ ಅವರ ಸಂಬಂಧ ಚೆನ್ನಾಗಿದ್ದಿತು. ಅವರು ನನಗೆ ಹೇಳಿದರು, ನೀನು ವಿಲಾಯಿತಿಗೆ ಹೋಗುವ ವಿಚಾರ ಸರಿಯಾದುದಲ್ಲವೆಂದು ಪಂಚಾಯಿತರ ಅಭಿಪ್ರಾಯ. ನಮ್ಮ ಧರ್ಮಪಾಲನೆ ಅಲ್ಲಿ ಸಾಧ್ಯವಿಲ್ಲ. ಅಲ್ಲಿ ಆಂಗ್ಲೇಯರ ಜತೆ ಆಹಾರ ಪಾನೀಯಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ನಾನು ಹೀಗೆ ಪ್ರತ್ಯುತ್ತರವಿತ್ತೆನು, ವಿಲಾಯತಿಗೆ ಹೋಗುವುದು ಯಾವ ರೀತಿಯಲ್ಲಿಯೂ ಅಧರ್ಮವಲ್ಲವೆಂದು ನಾನು ತಿಳಿದಿದ್ದೇನೆ. ನಾನು ಅಲ್ಲಿಗೆ ಹೋಗುವುದು ಬರಿಯ ವಿದ್ಯಾಧ್ಯಯನಕ್ಕಾಗಿಯೇ. ಯಾವ ವಿಷಯಗಳಲ್ಲಿ ನಿಮಗೆ ಭಯವಿದೆಯೋ ಅವುಗಳಿಂದ ದೂರವಿರುವುದಾಗಿ ತಾಯಿಗೆ ವಚನ ಕೊಟ್ಟಿದ್ದೇನೆ. ನಾನು ಅವುಗಳಿಂದ ದೂರವಿರಬಲ್ಲೆನು. ಆದರೆ ನಾವು ನಿನಗೆ ಹೇಳುತ್ತೇವೆ, ಅಲ್ಲಿ ನಮ್ಮ ಧರ್ಮಪಾಲನೆ ಸಾಧ್ಯವಿಲ್ಲ. ನಿಮ್ಮ ತಂದೆಗೂ ನನಗೂ ಎಂತಹ ಸಂಬಂಧವಿದ್ದಿತೆಂದು ನಿನಗೂ ಗೊತ್ತು. ನಾನು ಹೇಳಿದುದನ್ನು ನೀನು ಆಧರಿಸಲೇಬೇಕು ಎಂದು ಜಾತಿಯ ಮುಖ್ಯಸ್ಥ ಹೇಳಿದರು. ಹೌದು, ನಿಮ್ಮ ಮತ್ತು ನಮ್ಮ ತಂದೆಯ ಸಂಬಂಧ ನನಗೆ ಜ್ಞಾಪಕವಿದೆ. ನೀವು ನಮ್ಮ ತಂದೆಯ ಸಮಾನರು. ಆದರೆ ಈ ವಿಷಯದಲ್ಲಿ ನಾನು ನಿರುಪಾಯ. ವಿಲಾಯತಿಗೆ ಹೋಗುವ ನನ್ನ ನಿಶ್ಚಯವನ್ನು ನಾನು ಬದಲಾಯಿಸಲಾರೆನು. ನಮ್ಮ ತಂದೆಯ ಮಿತ್ರರೂ ಸಲಹೆಗಾರರೂ ಆದ ವಿದ್ವಾಂಸ ಬ್ರಾಹ್ಮಣರೊಬ್ಬರು ನಾನು ವಿಲಾಯತಿಗೆ ಹೋಗುವುದು ತಪ್ಪಲ್ಲವೆಂದು ಭಾವಿಸಿದ್ದಾರೆ. ತಾಯಿಯೂ ಅಣ್ಣನೂ ನನಗೆ ಅನುಮತಿ ಕೊಟ್ಟಿದ್ದಾರೆ ಎಂದು ನಾನು ಉತ್ತರಿಸಿದೆನು. ಹಾಗಾದರೆ ನೀನು ಪಂಚಾಯತಿಯ ಅಪ್ಪಣೆಯನ್ನು ನಡೆಸುವುದಿಲ್ಲವೇ? ನಾನು ನಿರುಪಾಯ. ಈ ವಿಷಯದಲ್ಲಿ ಪಂಚಾಯತಿಯವರು ಪ್ರವೇಶಿಸುವುದು ಅವಶ್ಯಕವಿಲ್ಲವೆಂದು ನಾನು ಭಾವಿಸುತ್ತೇನೆ. ನನ್ನ ಈ ಪ್ರತ್ಯುತ್ತರದಿಂದ ಆ ಮುಖಂಡರಿಗೆ ಕೋಪ ಬಂತು. ನನ್ನನ್ನು ಕುರಿತು ನಾಲ್ಕಾರು ಕೆಟ್ಟ ಮಾತನ್ನು ಆಡಿದರು. ನಾನು ಸುಮ್ಮನೆ ಕುಳಿತೆ. ಸೇಠರು ತಮ್ಮ ತೀರ್ಮಾನವನ್ನು ಹೇಳಿದರು. ಇಂದಿನಿಂದ ಈ ಹುಡುಗನನ್ನು ಜಾತಿ ಬಾಹಿರನೆಂದು ಪರಿಗಣಿಸಿ. ಇವನಿಗೆ ಸಹಾಯ ಮಾಡುವವರು, ಇವನನ್ನು ಕಳುಹಿಸಲು ಬಂದರಿಗೆ ಹೋಗಿ ಬರುವವರು ಜಾತಿಗೆ ಅಪರಾಧಿಗಳು. ಅಂತಹವರಿಗೆ ಒಂದು ಕಾಲು ರೂಪಾಯಿ ಜುಲ್ಮಾನೆ ವಿಧಿಸಲ್ಪಡುತ್ತದೆ. ಈ ಘಟನೆಯಿಂದ ನನ್ನ ಮೇಲೆ ಏನೂ ಪರಿಣಾಮವಾಗಲಿಲ್ಲ. ನಾನು ಸೇಠರ ಅಪ್ಪಣೆ ಪಡೆದು ಹಿಂದಿರುಗಿದೆನು. ಈ ನಿರ್ಣಯದ ಪರಿಣಾಮ ನಮ್ಮಣ್ಣನ ಮೇಲೆ ಏನಾಗುವುದೋ ಎಂದು ನಾನು ಚಿಂತಿಸಿದೆ. ಅವರಿಗೇನಾದರೂ ಭಯವಾಗುವುದೋ ಎಂದು ಯೋಚಿಸಿದೆ. ಭಾಗ್ಯವಶದಿಂದ ಅವರು ವಿಚಲಿತರಾಗಲಿಲ್ಲ. ಜಾತಿಯವರ ತೀರ್ಮಾನ ಹೀಗಿದ್ದರೂ ನೀನು ವಿಲಾಯಿತಿಗೆ ಹೋಗುವುದನ್ನು ನಾನು ತಡೆಯುವುದಿಲ್ಲ ಎಂದು ಬರೆದರು. ಈ ಘಟನೆಯ ನಂತರ ನಾನು ಹೆಚ್ಚು ಆತಂಕದಿಂದ ಕೂಡಿದೆ. ಜಾತಿಯವರು ಈ ವಿಷಯದಲ್ಲಿ ನನ್ನ ಅಣ್ಣನನ್ನು ಬಲಾತ್ಕರಿಸಿದರೆ ಅಥವಾ ಬೇರೆ ಯಾವುದಾದರೂ ವಿಘ್ನಗಳುಂಟಾದರೆ? ಈ ರೀತಿ ನಾನು ಚಿಂತೆಯಲ್ಲಿ ದಿನಗಳನ್ನು ಕಳೆಯುತ್ತಿರುವಾಗ ಸೆಪ್ಟೆಂಬರ್ 4 ವಿಲಾಯತಿಗೆ ಹೋಗುವ ಹಡಗಿನಲ್ಲಿ ಜುನಾಗಢದ ವಕೀಲರೊಬ್ಬರು ಬ್ಯಾರಿಸ್ಟರ್ ಆಗಲು ಹೋಗುವರೆಂದು ಗೊತ್ತಾಯಿತು. ನಾನು ನನ್ನ ಕ್ಷೇಮವನ್ನು ನೋಡಿಕೊಳ್ಳಲು ನಮ್ಮಣ್ಣ ಹೇಳಿದ್ದ ಮಿತ್ರರನ್ನು ಹೋಗಿ ನೋಡಿದೆ. ಅವರು ಈ ಜತೆಯನ್ನು ಬಿಡಬೇಡಿ ಎಂದು ಸಲಹೆ ಮಾಡಿದರು. ಕಾಲ ಬಹಳ ಕಡಿಮೆ ಇತ್ತು. ಅಣ್ಣನಿಂದ ತಂತಿ ಮೂಲಕ ಅನುಮತಿ ಕೇಳಿದೆ. ಅವರು ಅನುಮತಿ ಕೊಟ್ಟರು. ನಾನು ಭಾವನನ್ನು ಹಣ ಕೇಳಿದೆನು. ಅವರು ಪಂಚಾಯಿತರ ತೀರ್ಪಿನತ್ತ ನನ್ನ ದೃಷ್ಟಿ ಸೆಳೆದು ಜಾತಿ ಬಾಹಿರನಾಗಲು ನನ್ನಿಂದ ಸಾಧ್ಯವಿಲ್ಲ ಎಂದು ಹೇಳಿದರು. ಆಗ ನಮ್ಮ ಕುಟುಂಬದ ಒಬ್ಬ ಮಿತ್ರರಲ್ಲಿ ಹೋಗಿ ನನ್ನ ಪ್ರಯಾಣದ ವೆಚ್ಚವನ್ನು ಕೊಡುವಂತೆ ಕೇಳಿ ನಮ್ಮಣ್ಣನಿಂದ ಅದನ್ನು ಹಿಂತೆಗೆದುಕೊಳ್ಳಲು ಹೇಳಿದೆ. ಅವರು ನನ್ನ ಮಾತನ್ನು ಒಪ್ಪಿದ್ದು ಮಾತ್ರವಲ್ಲದೆ ನನಗೆ ಪ್ರೋತ್ಸಾಹವನ್ನೂ ಕೊಟ್ಟರು. ಅವರನ್ನು ವಂದಿಸಿ ಹಣ ಪಡೆದು ಹೋಗಿ ಟಿಕೆಟ್ ಕೊಂಡುಕೊಂಡೆ. ವಿಲಾಯಿತಿ ಯಾತ್ರೆಯ ಸರ್ವ ಸಿದ್ಧತೆಯನ್ನೂ ಮಾಡಿಕೊಳ್ಳಬೇಕಾಗಿತ್ತು. ಈ ವಿಷಯದಲ್ಲಿ ಅನುಭವಶಾಲಿಯಾದ ಒಬ್ಬ ಮಿತ್ರ ಬೇಕಾದ ಉಡುಪು ಮತ್ತು ಇತರ ವಸ್ತುಗಳನ್ನು ಒದಗಿಸಿಕೊಟ್ಟ. ನನಗೆ ಅದೆಲ್ಲ ವಿಚಿತ್ರವಾಗಿ ಕಂಡಿತು. ಕೆಲವು ನನಗೆ ಪ್ರಿಯವಾದವು, ಕೆಲವು ಆಗಲಿಲ್ಲ. ನೆಕ್ ಟೈ ಅಂತೂ ಸುತಾರಾಂ ಚೆನ್ನಾಗಿ ಕಾಣಲಿಲ್ಲ. ಆದರೆ ಮುಂದೆ ಅದನ್ನೇ ಧರಿಸುವುದರಲ್ಲಿ ನನಗೆ ಆನಂದವಾಗುತ್ತಿತ್ತು. ಶಾರ್ಟ್ ಜಾಕೆಟ್ ನನಗೆ ನಾಚಿಕೆಗೇಡು ಆಗಿ ಕಾಣುತ್ತಿತ್ತು. ಆದರೆ ವಿಲಾಯಿತಿಗೆ ಹೊರಡುವ ಆಸೆಯಲ್ಲಿ ಅದನ್ನು ನಾನು ಮನಸ್ಸಿಗೆ ಹಚ್ಚಿಕೊಳ್ಳಲಿಲ್ಲ. ಜೊತೆಯಲ್ಲಿ ತಿನ್ನುವ ಪದಾರ್ಥಗಳನ್ನು ಬೇಕಾದಷ್ಟು ಕಟ್ಟಿಕೊಂಡಿದ್ದೆ. ನನಗಾಗಿ ತ್ರೆಂಬಕ್ರಾಯ್ ಮಜುಮ್ದಾರ್, ಜುನಾಗಢದ ವಕೀಲ, ಇವರ ಕೊಠಡಿ ಅಂದರೆ ಕ್ಯಾಬಿನ್ನಲ್ಲಿ ಜಾಗವನ್ನು ಕಾದಿರಿಸಿದರು. ನನ್ನ ವಿಷಯ ಅವರಿಗೆ ಹೇಳಿದರು. ಅವರು ಪ್ರಾಯವನ್ನು ದಾಟಿದ್ದ ಅನುಭವಶಾಲಿ ಗೃಹಸ್ಥರಾಗಿದ್ದರು. ನಾನು 18 ವರ್ಷದ ಪ್ರಪಂಚದ ಅನುಭವವಿಲ್ಲದ ನವಯುವಕ. ಮಜುಮ್ದಾರರು ನನ್ನ ಮಿತ್ರರಿಗೆ ಇವನ ವಿಷಯದಲ್ಲಿ ನೀವು ನಿಶ್ಚಿಂತೆಯಾಗಿರಿ ಎಂದು ಆಶ್ವಾಸನವಿತ್ತರು. ಹೀಗೆ ಸೆಪ್ಟೆಂಬರ್ 4 ಅಂದರೆ 1888 ನಾನು ಬೊಂಬಾಯಿ ಬಂದರನ್ನು ಬಿಟ್ಟು ವಿಲಾಯತಿಗೆ ಹೊರಟೆನು. ಇಲ್ಲಿಗೆ ಭಾಗ 1 ಅಧ್ಯಾಯ 12 ಮುಗಿಯಿತು.
1: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಅಮ್ಮ, ನಾನು ದೊಡ್ಡವಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
1: ಟ್ರೀಟ್ಮೆಂಟ್ ಹೇಗೆ ಕೊಡ್ತೀಯಾ?
0: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ಪಲ್ಲಿ ಬರ್ದು ಕೊಡ್ತೀನಿ.
1: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
2: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ,
1: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಾವಿವತ್ತು ವಚನ ವಿಹಾರ ಕಾರ್ಯಕ್ರಮದಲ್ಲಿ ಒಂದಷ್ಟು ವಚನಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ 12ನೇ ಶತಮಾನ ಅತ್ಯಮೂಲ್ಯವಾದುದು. ವಚನ ಸಾಹಿತ್ಯ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ ವಿಶಿಷ್ಟ ಸಾಹಿತ್ಯ ಪ್ರಕಾರ. ಜನಸಾಮಾನ್ಯರು ತಮ್ಮ ಸ್ವಾನುಭೂತಿ ನಿವೇದನೆಗಳನ್ನ ತಮ್ಮ ತಮ್ಮ ಇಷ್ಟ ದೇವರ ಹೆಸರಿನಲ್ಲಿ ಅಂಕಿತ ನಾಮವನ್ನ ಇಟ್ಕೊಂಡು ವಚನಗಳ ರೂಪದಲ್ಲಿ ಹೊರಹೊಮ್ಮಿದ ಕಾಲವಿದು. ಈ ಕಾಲದಲ್ಲಿ ಜಾತಿ ಭೇದವಿಲ್ಲದೆ, ಗಂಡು ಹೆಣ್ಣೆಂಬ ತಾರತಮ್ಯವಿಲ್ಲದೆ ಹಲವಾರು ಮಂದಿ ವಚನಗಳನ್ನ ರಚಿಸಿದ್ದಾರೆ. ಜೇಡರ ದಾಸಿಮಯ್ಯ, ಬಸವಣ್ಣ, ಅಲ್ಲಮ ಪ್ರಭು, ಚನ್ನಬಸವಣ್ಣ, ಅಕ್ಕ ಮಹಾದೇವಿ, ಮಡಿವಾಳ ಮಾಚಿದೇವ, ಮುಕ್ತಾಯಕ್ಕ, ಸತ್ಯಕ್ಕ, ಗಂಗಾಂಬಿಕೆ, ನೀಲಾಂಬಿಕೆ, ಹೀಗೆ ಸಾಕಷ್ಟು ಜನ ವಚನಕಾರರು ಕನ್ನಡ ಸಾಹಿತ್ಯದಲ್ಲಿ ನೋಡಬಹುದು. ಈ ವಚನಕಾರರ ವಚನಗಳನ್ನ ಅವರವರ ಅಂಕಿತ ನಾಮದಿಂದ ಸುಲಭವಾಗಿ ಅವರ ಕರ್ತೃವನ್ನ ರಚನೆಕಾರರನ್ನ ಗುರುತಿಸಬಹುದು. ಇಂತಹ ಅಮೂಲ್ಯ ವಚನಗಳ ಭಾವಾಂತರಂಗದಲ್ಲಿ ಭಕ್ತಿಯ ಪರೀಕ್ಷೆ, ಪರಿಶುದ್ಧತೆ, ಆಚಾರ ವಿಚಾರಗಳು ಹಾಗೂ ಭಕ್ತರ ಪ್ರಾಮಾಣಿಕ ನಡೆ ನುಡಿಗಳನ್ನ ಈ ವಚನ ಭಾವ ಸಂಗಮದಲ್ಲಿ ಕಾಣಬಹುದು. ಹಾಗಾದ್ರೆ ಸ್ನೇಹಿತರೆ, ನಾವಿವತ್ತು ಈ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಒಂದಷ್ಟು ವಚನಕಾರರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ನಮ್ ಜೊತೆಗೆ ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಲಕಾದ್ರಿಹಳ್ಳಿಯ ಶಿಕ್ಷಕರಾದಂತ ಶ್ರೀಮತಿ ಶೋಭಾ ಸತೀಶ್ ಅವರು ನಮ್ ಜೊತೆಗಿದ್ದಾರೆ. ಇವರು ವಚನಗಳ ಬಗ್ಗೆ ಹಾಗೆ ವಚನಕಾರರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಹೇಳ್ತಾರೆ, ಕೇಳೋಣ. ಬನ್ನಿ ಮೇಡಮ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರಿಗೆ ಯಾವ ವಚನಕಾರರ ಬಗ್ಗೆ ಪರಿಚಯಿಸ್ತಾ ಇದ್ದೀರಾ ಮೇಡಮ್?
0: ನಮಸ್ತೆ. ಇತಿಹಾಸದ ಪುಟದಲ್ಲಿ ಅಕ್ಕಳೆಂದೇ ಖ್ಯಾತಿಯಾದ ಶಿವಶರಣೆ ಅಕ್ಕಮಾದೇವಿಯವರು ಜನಿಸಿದ್ದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಹಾಗೂ ಶಿರಾಳ್ಕೊಪ್ಪದ ನಡುವೆ ಇರುವ ಉಡುತಡಿ ಎಂಬುವ ಪುಟ್ಟ ಗ್ರಾಮ. ಶರಣರ ಚಳುವಳಿಯಲ್ಲಿ ಎತ್ತರದ ಚೇತನವಾಗಿ ಮೂಡಿ ಬಂದ ಇವರ ವ್ಯಕ್ತಿತ್ವ, ಇವರ ಇಡೀ ಜೀವನ ಕಥನ ಐತಿಹ್ಯ ವಿಸ್ಮಯ ಪ್ರಭಾವಗಳಿಂದ ತುಂಬಿದ್ದರೂ ಸಹ ಅವರ ಬಗ್ಗೆ ಅವರ ಸಮಕಾಲೀನ ವಚನಕಾರರಾದ ಅಕ್ಕನ ಕಾಲಕ್ಕೆ ತುಂಬಾ ಹತ್ತಿರದವರಾದ ಹರಿಹರ ಮಹಾಕವಿಯವರು ರಚಿಸಿರುವ ಮಹಾದೇವಿಯಕ್ಕನ ರಗಳೆ ಮತ್ತು ಸ್ವತಃ ಅಕ್ಕಮಾದೇವಿಯವರೇ ರಚಿಸಿರುವ ವಚನಗಳು ಅವರ ವ್ಯಕ್ತಿತ್ವವನ್ನು ಕಟ್ಟಿಕೊಡುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ಅವರ ಒಂದು ವಚನದ ಸಾಲುಗಳು ಇಂತಿವೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿ ಗಂಜಿದೊಡೆಯನಯ್ಯ, ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ, ನೊರೆ ತೆರೆಗಳಿ ಗಂಜಿಗೊಂಡೆನ್ನಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ, ಶಬ್ದಕ್ಕೆ ನಾಜಿದೊಡೆತ್ನಯ್ಯ, ಚೆನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಈ ವಚನದ ಸಾರು ಹೀಗಿದೆ. ಬೆಟ್ಟದ ಮೇಲೆ ಮನೆಯನ್ನು ಮಾಡಿ ದುಷ್ಟ ಮೃಗಗಳಿಗೆ ಹಂಚಿಕೊಳ್ಳುವುದೇಕೆ? ಸಮುದ್ರದ ದಡದಲ್ಲಿ ಮನೆಯ ಮಾಡಿ ನೊರೆ ತೆರೆಗಳು ಬರುತ್ತವೆಂದು ಎದುರುತ್ತಾ ಕುಳಿತುಕೊಳ್ಳುವುದೇಕೆ? ಸಂತೆಯೊಳಗೊಂದು ಮನೆಯ ಮಾಡಿ ಗಲಾಟೆ ಗದ್ದಲಗಳೆಂದು ನಾಚಿಕೊಂಡರೆ ಹೇಗೆ? ದೇವಾ ಕೇಳು, ಲೋಕದಲ್ಲಿ ಹುಟ್ಟಿದ ಮೇಲೆ ಸ್ತುತಿ ನಿಂದೆಗಳು ಸಾಮಾನ್ಯ. ಅವುಗಳು ಬರುತ್ತವೆಂದು ಮನಸ್ಸಿನಲ್ಲಿ ಕೋಪವ ಮಾಡಿಕೊಳ್ಳದೆ ಸದಾ ಸಮಾಧಾನಿಯಾಗಿರಬೇಕು ಅಂತ ಹೇಳಿದ್ದಾರೆ. ವಚನದ ಸಾರವು ಅತ್ಯಂತ ಸರಳ, ಅದ್ಭುತವಾದುದು. ಅರ್ಥೈಸಿಕೊಂಡು ಅಳವಡಿಸಿಕೊಂಡು ಬದುಕುವ ಕಲೆಯನ್ನು ನಾವು ನಮ್ಮದಾಗಿಸಿಕೊಳ್ಳಬೇಕಷ್ಟೆ.
1: ಅಕ್ಕ ಮಹಾದೇವಿಯವರ ವಚನ ಮತ್ತೆ ಅದರ ಭಾವಾರ್ಥವನ್ನ ಕೇಳಿದ್ರೆ ಅಲ್ವಾ ಸ್ನೇಹಿತರೆ, ಈ ವಚನಗಳ ವಿಶೇಷತೆಯೇ ಹಾಗೆ ಒಂದು ಬೇರೆ ಬೇರೆ ಸಂದರ್ಭಗಳನ್ನ ಉದಾಹರಣೆಯಾಗಿ ನೀಡಿ ವಾಸ್ತವತೆಯನ್ನ ಮೊದಲು ಮನವರಿಕೆ ಮಾಡುವುದು, ಅದು ಕಣ್ಣೆದುರಿಗೆ ಕಾಣುವ ಸತ್ಯವನ್ನ ಪ್ರಮಾಣವಾಗಿ ನೀಡಿ ನಂತರ ಅದು ಹೇಗೆ ಎದುರಿಸಬೇಕೆಂದು ಹೇಳುವುದರಿಂದ ಜನಸಾಮಾನ್ಯರು ಸಹ ಇದನ್ನ ಬೇಗ ಒಪ್ಪಿಕೊಳ್ಳಲು ಮತ್ತೆ ಅಪ್ಪಿಕೊಳ್ಳಲು ಸಾಧ್ಯವಾಗಿದೆ. ಅದು ಜನಮನದ ಮಾತಾಗಿರುವುದು, ಹಾಗೆಯೇ ಅಕ್ಕನ ವಚನವೂ ಸಹ. ತನಗೆ ಸಮಾಜದಿಂದಾಗುವಂತಹ ಅನುಭವವನ್ನೇ ಅಕ್ಕ ತನ್ನ ವಚನಗಳಲ್ಲಿ ಹೇಳ್ತಾರೆ. ಆ ಸಂದರ್ಭವನ್ನ ಹೇಗೆ ದಿಟ್ಟತನದಿಂದ ಎದುರಿಸಬೇಕೆಂದು ಸಹ ತಿಳಿಸುತ್ತಾರೆ. ಅಂತಹ ಸಮಾಜವನ್ನ ಎದುರಿಸುವ ಹಾಗೂ ಆ ಸವಾಲನ್ನ ಸ್ವೀಕರಿಸಿದ ಮೇಲೆ ಮತ್ತೆ ಹಿಂಜರಿಕೆ ಯಾಕೆ, ಹೆದರದೆ ಹಾಗಾದರೆ ಹೀಗಾದರೆ ಎಂಬ ಪ್ರೇ ಪ್ರಪಂಚದಿಂದ ಹೊರಬಂದು ಸಮಚಿತ್ತದಲ್ಲಿ ಎಲ್ಲವನ್ನ ತೆಗೆದುಕೊಂಡು ಅದನ್ನ ಎದುರಿಸಬೇಕೆಂದು ಎಷ್ಟು ಸರಳವಾಗಿ ಅಕ್ಕ ಮಹಾದೇವಿ ಹೇಳಿದ್ದಾರೆ. ಅದರಿಂದ ಈ ವಚನದಲ್ಲಿ ದೃಢತೆಯ ಧ್ವನಿಯನ್ನ ಸಹ ನಾವು ಕಾಣಬಹುದು. ಕೇಳಿದ್ರಲ್ಲ ಸ್ನೇಹಿತರೆ, ಅಕ್ಕ ಮಹಾದೇವಿಯವರ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಈ ವಚನದಲ್ಲಿ ಎಷ್ಟೊಂದು ಭಾವಾರ್ಥ ಅಡಗಿದೆ ಎಂಬುದನ್ನ ತಿಳ್ಕೊಂಡ್ವಿ. ನಂತರದಲ್ಲಿ ಶೋಭಾ ಸತೀಶ್ ಅವರು ಇನ್ನಷ್ಟು ವಚನಗಳ ಬಗ್ಗೆ ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ. ಅಷ್ಟೆಲ್ಲ ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಾವಿವತ್ತು ವಚನ ವಿಹಾರ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಲಕಾದ್ರಿಹಳ್ಳಿಯ ಶಿಕ್ಷಕರಾದಂತಹ ಶ್ರೀಮತಿ ಶೋಭಾ ಸತೀಶ್ ಅವರು ಅಕ್ಕ ಮಹಾದೇವಿಯವರ ವಚನವನ್ನ ಹೇಳುವ ಮೂಲಕ ಅದರ ಭಾವಾರ್ಥವನ್ನ ಹೇಳಿದ್ರು. ಈಗ ಸಹ ಇನ್ನಷ್ಟು ವಚನಕಾರರ ಬಗ್ಗೆ ಮಾಹಿತಿ ಹೇಳ್ತಾರೆ, ಕೇಳೋಣ. ಬನ್ನಿ.
3: ಬಸವಣ್ಣನವರು ಹೇಳ್ತಾರೆ, ಅಂಜಿದ ರಾಗದು ಅಳುಕಿದ ರಾಗದು ವಜ್ರ ಪಂಜರದೊಳರಿದಾಗದು ತಪ್ಪದೆಲ್ಲವೋ ಲಲಾಟ ಲಿಖಿತ ಕಕ್ಕುಲತೆ ಬಟ್ಟರಾಗದು ನೋಡ ಧೃತಿಗೆಟ್ಟು ಮನದಾತಿಗೆಟ್ಟರೆ ಅಪ್ಪುದು ತಪ್ಪುದು ಕೂಡಲ ಸಂಗಮ ದೇವ.
2: ಈ ವಚನವನ್ನ ಗಮನಿಸಿದಾಗ ಸಮಾಜದಲ್ಲಿ ನಾವು ಯಾವುದೇ ಬದಲಾವಣೆ ತರಬೇಕಾದ್ರೆ ಒಳ್ಳೆ ಕೆಲಸ ಮಾಡೋದಕ್ಕೆ ಹೊರಟಾಗ ಅನೇಕ ರೀತಿಯ ಅಡ್ಡಿ ಆತಂಕ ಕಷ್ಟ ನಷ್ಟ ನಿಷ್ಠೂರಗಳು ಎದುರಾಗುತ್ತೆ. ಅದು ಸಹಜ. ಅದಕ್ಕೆ ನಾವು ಅಂಜದೆಯೇ ಅಳುಕದೆಯೇ ಈ ಸಮಾಜದ ನಿಂದನೆಗೆ ಹೆದರದೆ ತಪ್ಪಲಾಗದು ಲಲಾಟ ಲಿಖಿತ ಅಯ್ಯೋ ವಿಧಿ ಲಿಖಿತವನ್ನ ತಪ್ಪಿಸಲಾಗುತ್ತದೆ ಅಂತ ಹಣೆಬರವನ್ನ ನಂಬಿ ಕುಳಿತು ನಮ್ಮ ಪ್ರಯತ್ನ ಮಾಡದೆ ಹೋದ್ರೆ ನಾವು ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಏನೇ ಕಷ್ಟ ಬಂದ್ರೂ ಧೃತಿಗೆಡಬಾರದು. ಒಂದೊಮ್ಮೆ ನಮ್ಮ ಧೈರ್ಯ ಮನಸ್ಸಿನ ಸಂಕಲ್ಪ ಕೆಟ್ಟ ಹೋದ್ರೆ ನೀವು ನಂಬಿದ ಕೂಡಲ ಸಂಗಮ ದೇವ ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಗುರುವಾದಂತಹ ಕೂಡಲ ಸಂಗಮ ದೇವ ಎಲ್ಲರನ್ನ ಕಾಯ್ತಾನೆ ಎಂಬ ನಂಬಿಕೆಯಿಂದ ನಮ್ಮ ಕೆಲಸವನ್ನ ಮಾಡಬೇಕು, ಆಗ ಯಶಸ್ಸು ನಮಗೆ ಸಿಗುತ್ತೆ ಎಂಬುದನ್ನ ಬಸವಣ್ಣನವರು ತಮ್ಮ ವಚನದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಇದೇ ರೀತಿ ಶೋಭಾ ಸತೀಶ್ ಅವರು ಮತ್ತೊಂದು ವಚನದ ಬಗ್ಗೆ ಮಾಹಿತಿ ಹೇಳಿದ್ದಾರೆ, ಕೇಳೋಣ. ಬನ್ನಿ.
3: ಹಾಗೆಯೇ ಜೇಡರ ದಾಸಿಮಯ್ಯನವರು ಹೇಳ್ತಾರೆ, ಎನ್ನೊಡಲಾಡದೆ ಎನ್ನಿಚ್ಛೆಯಲ್ಲಿರದೆ ನಿನ್ನೊಡಲಾಡದೆ ನಿನ್ನಿಚ್ಛೆಯಲ್ಲಿರದೆ ಅದು ಎನ್ನೊಡಲೂ ಅಲ್ಲ ನಿನ್ನೊಡಲೂ ಅಲ್ಲ ಅದು ನೀ ಮುಡಿದ ಜಗದ ಭಿನ್ನಾಣದೊಡಲು ಕಾಣ ರಾಮನಾಥ. ಹೀಗೆ
2: ಈ ವಚನವನ್ನ ನಾವು ಗಮನಿಸಿದಾಗ ಈ ವಚನವು ಒಡಲಿನ ಕುರಿತಾದ ವಿವೇಚನೆಯೊಂದು ಪ್ರಸ್ತುತ ಕೇಂದ್ರದಲ್ಲಿದೆ.

ದೇಹದ ಕುರಿತು ಪ್ರಶ್ನೆ ಇದೆ, ಉತ್ತರವೂ ಇದೆ. ಈ ಪ್ರಶ್ನೋತ್ತರಗಳ ಹೆಣಿಕೆಯ ಮೂಲಕವೇ ಇಲ್ಲಿ ಅಸ್ತಿತ್ವವನ್ನ ಕುರಿತು ನಮ್ಮನ್ನು ಚಿಂತನೆಗೊಳಪಡಿಸುತ್ತೆ. ಇಲ್ಲಿ ಒಡಲಿಗೆ ಸಂಬಂಧಿಸಿದಂತೆ ತ್ರಿಕೋನ ಸೃಷ್ಟಿಯಾಗುತ್ತೆ. ಜಗ ಎನ್ನುವುದು ಮೂರು ಬಿಂದುಗಳ ಹೆಣಿಗೆಯಿಂದ ರಚಿತವಾಗಿದೆ ಎಂಬುದು ಇಲ್ಲಿ ಮಂಡನೆಯಾಗಿದೆ. ಇಲ್ಲಿ ದೇಹ ಸ್ವತಂತ್ರವಾಗಿಲ್ಲ, ಅದು ಇಚ್ಛೆಯಲ್ಲೇ ಇರಬೇಕು. ಅದು ಒಡಲಿಗನದು, ಇನ್ನೊಂದು ದೇವನದು. ನೀ ಮಾಡಿದ ಜಗದ ಭಿನ್ನಾಣದೊಡಲು ಇಲ್ಲಿ ಒಂದು ಕಡೆಯಿಂದ ಒಡಲಿನ ವ್ಯಾಖ್ಯಾನವಿದ್ದರೆ ಇನ್ನೊಂದು ಕಡೆಯಿಂದ ಜಗದ ವ್ಯಾಖ್ಯಾನವೂ ಇದೆ. ಇಡೀ ಜಗತ್ತೇ ಒಂದು ಒಡಲು. ಇದು ಒಡಲಿಗನ ಇಚ್ಛೆಯಿಂದ ಒಡಲನ್ನ ಬಿಡಿಸಿದ ಜಗತ್ತನ್ನ, ಅಂದ್ರೆ ಎನ್ನೊಡಲಾದರೆ ಎನ್ನಿಚ್ಛೆಯಲ್ಲಿರದೆ ನಿನ್ನಿಚ್ಛೆಯಲ್ಲೂ ಇರದೆ ಅದು ಜಗದ ಭಿನ್ನಾಣದೊಡಲು. ಹಾಗಾಗಿ ಒಡಲಿಗನದು ಕ್ರಿಯೆಯಾದರೆ ಜಗತ್ತಿನದು ಪ್ರತಿಕ್ರಿಯೆಯಾಗಿರುತ್ತೆ. ಹಾಗಾಗಿ ನಾವು ಮಾಡಿದ್ದು ಪುನಃ ತಿರುಗಿ ನಮ್ಗೆ ಬರುತ್ತೆ. ಈ ಜಗದ ಸ್ವಭಾವವೇ ಭಿನ್ನಾಣವಾಗಿರುವುದರಿಂದ ಈ ಎಲ್ಲ ಒಡಲುಗಳಲ್ಲೂ ಭಿನ್ನಾಣದ ಕಡೆಗೆ ಸೆಳೆಯುತ್ತೆ. ಹಾಗಾಗಿ ಇಲ್ಲಿ ಒಡಲುಗಳ ಜಗದ ಬೇರೊಂದು ವ್ಯಾಖ್ಯಾನವೂ ಇದೆ. ಈ ಒಡಲಿನ ಒಡೆಯನ್ಯಾರು ಏನಾದರೂ ಆಗಲಿ, ಇದು ರಾಮನಾಥನು ಮಾಡಿದ ಜಗವಾದ್ದರಿಂದ ಅದರ ಭಿನ್ನಾಣದ ಹೊಣೆಗಾರಿಕೆಯನ್ನು ರಾಮನಾಥನಿಗೆ ಬಿಡೋಣ ಎಂಬುದನ್ನ ಇಲ್ಲಿ ಈ ವಚನದಿಂದ ನಾವು ತಿಳ್ಕೊಳ್ಬಹುದು. ಅಕ್ಕ ಮಹಾದೇವಿಯವರ ವಚನದ ಬಗ್ಗೆ, ಹಾಗೆ ಬಸವಣ್ಣನವರ ವಚನ, ದೇವರ ದಾಸಿಮಯ್ಯವರ ವಚನಗಳ ಬಗ್ಗೆ ಮಾಹಿತಿಯನ್ನ ಹೇಳಿದಿರಾ ನಮ್ಮ ಕೇಳುಗರಿಗೆ. ಧನ್ಯವಾದಗಳು ಮೇಡಮ್. ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಲಕಾದ್ರಿಹಳ್ಳಿ ಈ ಶಾಲೆಯ ಶಿಕ್ಷಕರಾದಂತಹ ಶ್ರೀಮತಿ ಶೋಭಾ ಸತೀಶ್ ಅವರು ಅಲ್ಲಮ್ಮ ಪ್ರಭುವಿನ ವಚನ, ಜೇಡರ ದಾಸಿಮಯ್ಯ ಅವರ ವಚನ, ಹಾಗೆ ಅಕ್ಕ ಮಹಾದೇವಿಯ ವಚನವನ್ನ ಹೇಳಿದ್ರು. ನಂತರದಲ್ಲಿ ಹಾಸನದ ಶ್ರೀ ಆದಿಚುಂಚನಗಿರಿ ಶಾಲೆಯ ಶಿಕ್ಷಕರಾದಂತಹ ಭಾಗ್ಯಲಕ್ಷ್ಮಿ ಮೇಡಮ್ ಅವರು ನಮ್ ಜೊತೆಗಿದ್ದಾರೆ. ಇವರು ಸಹ ಬಸವಣ್ಣನವರ ವಚನಗಳ ಬಗ್ಗೆ ಮಾಹಿತಿ ಹೇಳ್ತಾರೆ, ಕೇಳೋಣ. ಅಷ್ಟರಲ್ಲೇ ಒಂದ್ ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಾವಿವತ್ತು ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶೋಭಾ ಸತೀಶ್ ಅವರು ಬಸವಣ್ಣನವರ ವಚನ, ಅಕ್ಕ ಮಹಾದೇವಿಯವರ ವಚನ, ಹಾಗೆ ಜೇಡರ ದಾಸಿಮಯ್ಯವರ ವಚನಗಳನ್ನ ಹೇಳುವ ಮೂಲಕ ಅದರ ಭಾವಾರ್ಥವನ್ನ ತಿಳಿಸಿದ್ರು. ಈಗ ನಮ್ಮ ಜೊತೆಗೆ ಹಾಸನದ ಶ್ರೀ ಆದಿಚುಂಚನಗಿರಿ ಶಾಲೆಯ ಶಿಕ್ಷಕರಾದಂತಹ ಭಾಗ್ಯಲಕ್ಷ್ಮಿ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಸಹ ಬಸವಣ್ಣನವರ ವಚನಗಳ ಬಗ್ಗೆ ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
1: ನಮಸ್ಕಾರ, ನನ್ನ ಹೆಸರು ಭಾಗ್ಯಲಕ್ಷ್ಮಿ, ಶಿಕ್ಷಕಿ ಶ್ರೀ ಆದಿಚುಂಚನಗಿರಿ ಶಾಲೆ ಗೌರಿಕೊಪ್ಪಲ್ ಹಾಸನ, ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ನಾನಿಂದು ಬಸವಣ್ಣನವರ ವಚನವೊಂದನ್ನು ಹೇಳಲಿಚ್ಛಿಸುತ್ತೇನೆ.

0: ಹೇಳಿದ್ರಲ್ಲ ವಚನ, ಇದರ ಭಾವಾರ್ಥ ಹೀಗಿದೆ. ಜಡರೂಪಿಯಾದ ಶಿವನಿಗಾಗಿ ಹಣವುಳ್ಳವರು ದೇವಾಲಯವನ್ನು ಕಟ್ಟಿಸಿದ್ದರೆ, ಚೇತನರೂಪಿಯಾದ ಶಿವನಿಗಾಗಿ ಬಸವಣ್ಣನವರು ತನ್ನ ಮೈ ಮನವನ್ನೇ ದೇವಾಲಯವನ್ನಾಗಿ ಮಾಡಿಕೊಂಡಿರುವ ಸಂಗತಿಯನ್ನು ಈ ವಚನದಲ್ಲಿ ತಿಳಿಸಿದ್ದಾರೆ.
1: ಹಾಸನದ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಶ್ರೀಮತಿ ಭಾಗ್ಯಲಕ್ಷ್ಮಿ ಮೇಡಮ್ ಅವರು ನಮಗೆ ವಚನ ವಿಹಾರ ಕಾರ್ಯಕ್ರಮದಲ್ಲಿ ವಚನಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳಿಸಿದ್ರು. ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಈ ವಚನಗಳಲ್ಲಿ ಇರುವಂತಹ ಶಕ್ತಿಯ ಹಾಗೆ ವಚನಗಳು ಸರಳವಾಗಿ ಆಡು ಭಾಷೆಯಲ್ಲಿಯೇ ಇದ್ರೂ ಕೂಡ ಅದರ ಅರ್ಥವನ್ನ ಗ್ರಹಿಸ್ತಾ ಹೋದಾಗ ಅದು ಸಾಕಷ್ಟು ರೀತಿಯ ಅರ್ಥವನ್ನ ನಮಗೆ ಕೊಡುತ್ತೆ. ಅದು ಜನಸಾಮಾನ್ಯರಿಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಮ್ಮ ವಚನಕಾರರು ಎಷ್ಟು ಚೆನ್ನಾಗಿ ವಚನವನ್ನ ಹೇಳಿದ್ದಾರೆ ಎಂಬುದನ್ನ ನಾವು ಈ ವಚನದಿಂದ ತಿಳ್ಕೊಳ್ಬಹುದು. ಕೇಳಿದ್ರಲ್ಲ ಸ್ನೇಹಿತರೆ, ನಾವಿವತ್ತು ವಚನ ವಿಹಾರ ಕಾರ್ಯಕ್ರಮದಲ್ಲಿ ಒಂದಷ್ಟು ವಚನಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡ್ವಿ. ನಾಳೆಯ ಸಂಚಿಕೆಯಲ್ಲಿ ಸಹ ವಚನಗಳ ಬಗ್ಗೆ ಹಾಗೆ ವಚನಕಾರರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಯ್ತು. ನಂತರದಲ್ಲಿ ಬೆರಗು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಅಂದು ಕಾಶ್ಮೀರದ ಭೂಪಾಲ ದೊರೆ ಮಹಾದೇವ ಸಮಸ್ತ ರಾಜ್ಯವನ್ನೇ ತೊರೆದು ಪತ್ನಿ ಸಮೇತ ಕಲ್ಯಾಣಕ್ಕೆ ಬಂದ. ಕಟ್ಟಿಗೆ ಮಾರುವ ಮೋಳಿಗೆಯ ಮಾರಯ್ಯನಾಗಿ ಈ ಬಾಳ ನಾಟಕವನ್ನು ತನ್ನ ಈ ಒಂದು ವಚನದಲ್ಲಿ ಹೀಗೆ ಸೆರೆ ಹಿಡಿದಿದ್ದಾನೆ.

ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 12ನೆಯ ಶತಮಾನ ಭಕ್ತಿ ಬೆಳವಿನ ಕಾಲ. ಎತ್ತ ನೋಡಿದಡತ್ತತ್ತ ಶಿವಶರಣರೇ ಕಾಣುವ ಸುವರ್ಣಯುಗ. ಅವರ ಕೈಯೊಳಗೆ ಸತ್ಯ ಶುದ್ಧ ಕಾಯಕ, ಮನದಲ್ಲಿ ಮಹಾದೇವನಾ ನೆನವು, ಮನೆಯಲ್ಲಿ ಜಂಗಮ ದಾಸೋಹ. ಸಮೂಹ ಚಿಂತನಶೀಲರಾದ ಇವರ ಪವಿತ್ರ ಹೃದಯಕ್ಕೆ ಅಪ್ಪಳಿಸಿ ಬಂದ ಅನುಭಾವದ ನುಡಿಗಳೇ ಈ ವಚನಗಳು. ವಚನ ವಂದನೆ ಈ ಧ್ವನಿಸುರುಳಿಯಲ್ಲಿ ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದ್ದಾರೆ. ಬಸವನೆಂದರೆ ಯಾರು? ಬಿಜ್ಜಳನ ಕರಣಿಕನೇ? ಅಲ್ಲಲ್ಲ, ಬಿದ್ದವರ ನೆತ್ತಲಿಕೆ ದುಡಿದ ಶಿವಯೋಗಿ, ಅನುಭಾವದೆತ್ತರಕ್ಕೆ ಕಾಯಕವ ತಂದಾತ. ತತ್ವವೆಂದರೆ ಬಸವ, ಮುದ್ದುರಾಮ. ಆರಂಭದಲ್ಲಿ ಶ್ರೀಗುರು ಬಸವೇಶ್ವರರನ್ನು ಪ್ರಾರ್ಥಿಸೋಣ. ಪಿಂಡಾಂಡದ ಕತ್ತಲೆ ಕಳೆದು ಬ್ರಹ್ಮಾಂಡದ ಬೆಳಕು ತೋರಿಸುವ ಸದ್ಗುರುವಿನ ಬಗ್ಗೆ ಚನ್ನಬಸವಣ್ಣನವರು, ಅಕ್ಕ ಮಹಾದೇವಿಯವರು ಹೀಗೆ ಹೇಳುತ್ತಾರೆ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
3: ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ನಮಸ್ಕಾರ, ಶ್ರೀಯುತ ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ವೈಲಕ್ಷಣದೇ ಚಂದ, ನೀಲ ವಿಸ್ತರ ವಿರಲು ನಕ್ಷತ್ರ ಬಿಂದು ಸೊಗ, ಶೈಲದ ಚಲತೆ ಇರಲು ಝರಿಯ ವೇಗ ಸೊಗ, ಬಾಳು ಬಯಲಂತಿರಲು ಮನೆಯೆಚ್ಚು ಕಟ್ಟಿಂಬು ವೈಲಕ್ಷಣದ ಚಂದ ಮಂಕುತಿಮ್ಮ. ನೀಲ ವಿಸ್ತರ ವಿರಲು, ಆಕಾಶದ ವಿಸ್ತಾರ ಇರಲು ನಕ್ಷತ್ರ ಬಿಂದು ಸೊಗ ಅಂತ, ವಿಸ್ತಾರವಾದ ಆಕಾಶದಲ್ಲಿ ಆ ನಕ್ಷತ್ರಗಳು ಬಿಂದುಗಳು ಸೊಗಸಾಗಿ ಕಾಣುತ್ತೆ. ಶೈಲದ ಚಲತೆ ಇರಲು, ಶೈಲ ಅಂದರೆ ಪರ್ವತ, ಅದರದ ಅಚಲತೆ ಇರಲು, ಶೈಲದ ಚಲತೆ ಇರಲು, ಶೈಲದ ಅಚಲತೆ ಇರಲು ಅಂದರೆ ಸ್ಥಿರವಾಗಿ ನಿಂತಿರೋ ಪರ್ವತ ಇದ್ದಾಗ, ಝರಿಯ ವೇಗ ಸೊಗ ಅಲ್ಲಿ ಹರಿತಾ ಇರುವಂಥ ವೇಗದ ಝರಿ ಇದೆಯಲ್ಲ ಅದನ್ನು ನೋಡೋದೇ ಚಂದ. ಬಾಳು ಬಯಲಂತಿರಲು ಮನೆಯಚ್ಚು ಕಟ್ಟಿಂಬು, ಬಯಲಲ್ಲಿರೋ ಬಾಳು ಅದು ಚೆನ್ನಾಗೆ, ಆದರೆ ಅಲ್ಲಿ ಮನೆಯ ಅಚ್ಚುಕಟ್ಟು ಇಂಬು, ಅನುಕೂಲವಾಗಿರೋ ಒಂದು ಅಚ್ಚುಕಟ್ಟಾಗಿರೋ ಮನೆ ಚಂದ ಕಾಣುತ್ತೆ. ವೈಲಕ್ಷಣದೇ ಚಂದ, ವಿವಿಧತೆಯೇ ಚಂದ ಅಂತ ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ನೀಲ ವಿಸ್ತರ ವಿರಲು ನಕ್ಷತ್ರ ಬಿಂದು ಸೊಗ, ಶೈಲದ ಚಲತೆ ಇರಲು ಝರಿಯ ವೇಗ ಸೊಗ, ಬಾಳು ಬಯಲಂತಿರಲು ಮನೆಯಚ್ಚು ಕಟ್ಟಿಂಬು ವೈಲಕ್ಷಣದ ಚಂದ ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ವಿಶಾಲವಾದ ನೀಲಾಗಸದಲ್ಲಿ ಬಿಂದು ಗಾತ್ರದ ನಕ್ಷತ್ರ ಸುಂದರವಾಗಿ ಕಾಣಿಸುತ್ತೆ. ಅಚಲವಾದ ಬೆಟ್ಟದಲ್ಲಿ ಹರಿವ ಝರಿಯ ವೇಗ ಸೊಗಸಾಗಿ ಕಾಣಿಸುತ್ತೆ. ವಿಶಾಲ ಬಯಲಿನಲ್ಲಿರೋ ಪುಟ್ಟ ಮನೆ ಅಚ್ಚುಕಟ್ಟಾಗಿ ಕಾಣಿಸುತ್ತೆ. ವಿಲಕ್ಷಣವೇ ಇಲ್ಲಿ ಸೊಗಸಲ್ವಾ ಅಂತ ಪ್ರಶ್ನೆ ಇಟ್ಟಿದ್ದಾರೆ ಗುಂಡಪ್ಪನವರು. ನೀವೆಲ್ಲ ವಿಮಾನದಲ್ಲಿ ಕುತ್ಕೊಂಡು ಪ್ರಯಾಣ ಮಾಡಿದ್ರೆ ಈ ಅನುಭವ ಆಗೇ ಆಗಿರುತ್ತೆ. ವಿಮಾನದಲ್ಲಿ ಕುತ್ಕೊಂಡು ಆಕಾಶಕ್ಕೆ ಹಾರೋದೇ ಒಂದು ಸೊಗಸು. ಕಿಟಕಿ ಪಕ್ಕ ಕುತ್ಕೊಂಡು ಗಮನಿಸಿದ್ರೆ ವಿಮಾನ ನೆಲದ ಮೇಲೆ ಓಡು ದಾರಿಯಲ್ಲಿ ನಿಂತು ಮೊದಲು ನಿಧಾನವಾಗಿ ಚಲಿಸಿ ವೇಗನ ಮೈಗೂಡಿಸ್ಕೊಂಡು ಭರದಿಂದ ನುಗ್ಗಿ ಸುಯ್ ಅಂತ ನೆಲ ಬಿಟ್ಟು ಹಾರಿದಾಗ ಅದೆಷ್ಟು ಸಂತೋಷ ಆಗುತ್ತಲ್ಲ. ಪ್ರತಿ ಕ್ಷಣಕ್ಕೂ ಹಿಂದೆ ಓಡ್ತಾ ಇರೋ ದೃಶ್ಯಗಳು, ಮೇಲಕ್ಕೆ ಹೋದಾಗೆ ಇರುವೆಗಳ ಹಾಗೆ ಕಾಣೋ ವಾಹನಗಳು, ಬೆಂಕಿ ಪಟ್ಟಣದಂತೆ ಕಾಣಿಸುವಂಥ ಮನೆಗಳು, ಬೆಳ್ಳಿಯ ಕಡ್ಡಿ ಹಾಗೆ ಕಾಣಿಸೋ ನದಿಗಳು ಮನನ ತುಂಬತ್ತೆ. ಮೇಲೆ ಪೂರ್ತಿ ಏರಿದ ಮೇಲೆ ಯಾವ ಸೊಬಗೂ ಇಲ್ಲ, ವಿಮಾನ ನಿಂತಲ್ಲೇ ನಿಂತ ಹಾಗೆ ಅನಿಸುತ್ತೆ. ಗಟ್ಟಿಯಾದ ಅಚಲವಾದ ನೆಲ ಇದ್ದಿದ್ದಕ್ಕೆ ವಿಮಾನದ ರಭಸ ಎದ್ದು ಕಾಣಿಸುತ್ತೆ. ಒಂದರ ಸ್ಥಿರತೆ ಮತ್ತೊಂದರ ಚಲನೆಗೆ ಪುಟ ಕೊಡತ್ತೆ ತಾನೆ, ಅವಾಗಲೇ ವೇಗದ ಕಲ್ಪನೆ ಬರುತ್ತೆ. ಯೋಚನೆ ಮಾಡಿ, ಎರಡು ವಾಹನಗಳು ಒಂದೇ ವೇಗದಲ್ಲಿ ಸಾಗ್ತಾ ಇದ್ರೆ ತುಲನಾತ್ಮಕವಾಗಿ ಅವು ನಿಂತೇ ಇದ್ದ ಹಾಗೆ ಭಾಸ ಆಗತ್ತಲ್ವಾ? ಒಂದು ಸ್ಥಿರ ಮತ್ತೊಂದು ಚರ ಆದಾಗ ಮಾತ್ರ ಸೊಗಸು. ಹಾಗೆ ವಿಶಾಲವಾದ ಕಪ್ಪು ಆಕಾಶದಲ್ಲಿ ಹೊಳೆಯೋ ಒಂದೇ ನಕ್ಷತ್ರ ಮನಸೆಳೆಯತ್ತೆ. ಜೋಗದ ಬೆಟ್ಟ ಭದ್ರವಾಗಿ ನಿಂತಾಗ ಜಲಪಾತದ ಸೌಂದರ್ಯ ಎದ್ದು ಕಾಣಿಸುತ್ತೆ. ಹಿಮಾಲಯ ಪರ್ವತದ ವಿಸ್ತಾರದಲ್ಲಿ ದೂರದಲ್ಲಿ ಕಾಣೋ ಒಂಟಿ ಮನೆ ಎಷ್ಟು ಚಂದ. ಹೀಗಂದ್ರೆ ಏನಾಯ್ತು, ಬದುಕು ಸುಂದರವಾಗೋದಕ್ಕೆ ಬೇಕಾದ ಗುಣಗಳು ಒಂದೇ ತೆರನಾಗಿರೋದಿಲ್ಲ, ಅವು ನಾನಾ ಪ್ರಕಾರದವುಗಳು. ಅವುಗಳು ಮೇಲ್ನೋಟಕ್ಕೆ ಪರಸ್ಪರ ವಿರೋಧಿಗಳಾಗೆ ಕಾಣಿಸಬಹುದು, ಆದರೆ ಅವು ಜೊತೆ ಜೊತೆಯಲ್ಲಿದ್ದಾಗ ಸೌಂದರ್ಯದ ಗಮ್ಯ ಸ್ಥಾನಗಳಾಗತ್ತೆ. ಸೌಂದರ್ಯ ವೃದ್ಧಿಗೆ ಅವುಗಳ ಸಮನ್ವಯತೆ ಕಾರಣ ಆಗತ್ತೆ. ಸಮ್ಮಿಳಿತತೆಯ ಸಮರಸ ಸ್ಥಿತಿಯಲ್ಲಿ ಅವು ಪರಸ್ಪರ ಸಹಕಾರಿಗಳೇ ಆಗತ್ತೆ. ಅದನ್ನ ಗಮನಿಸಿ ಆಸ್ವಾದಿಸೋದೇ ವಿವೇಕ. ನಮ್ಮ ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ಒಂದಕ್ಕೊಂದು ಪೂರಕವಾಗೇ ಇದೆ. ಒಂದರ ಅಂದನ ಹೆಚ್ಚಿಸೋದಕ್ಕೆ ಒಂದು ಮತ್ತೊಂದರೊಟ್ಟಿ ಪೈಪೋಟಿನ ಮಾಡ್ತಾ ಇದೆ. ಆಕಾಶದ ಅಗಾಧ ವೈಶಾಲ್ಯ ನಕ್ಷತ್ರಗಳಿಗೆ ವಿಸ್ತಾರವಾಗಿ ಹರಡಿಕೊಳ್ಳೋದಕ್ಕೆ ಅನುವು ಮಾಡಿಕೊಟ್ಟು ಅವುಗಳ ಚಿತ್ತಾರದ ಅಂದವನ್ನು ಹೆಚ್ಚಿಸಿದೆ. ತಗ್ಗಿರೋದ್ರಿಂದ ಎತ್ತರಕ್ಕೆ ಅಂದ, ಬಯಲಿರೋದ್ರಿಂದ ಕಾಡು ಮೇಡುಗಳಿಗೆ, ಗಿರಿ ಶಿಖರಗಳಿಂದ ಅಲ್ಲಿಂದ ದುಮ್ಮಿಕ್ಕಿ ಹರಿಯುವ ಜಲಪಾತಗಳಿಗೆ ಅಂದ. ಹೀಗೆ ನೋಡ್ತಾ ಹೋದರೆ ಒಂದರಿಂದ ಮತ್ತೊಂದರ ಅಂದ ಹೆಚ್ಚಿಸಲು ಇಂಬಾಗತ್ತೆ. ಮನುಷ್ಯನ ಜೀವನ ವಿಸ್ತಾರವಾಗಿದೆ, ಜಗತ್ತು ಸಹ ವಿಶಾಲವಾಗಿದೆ. ಹಾಗಂತ ಮನುಷ್ಯ ಬಯಲಲ್ಲಿ ಬದುಕು ನಡೆಸೋದಿಕ್ಕಾಗೋದಿಲ್ಲ. ಹಾಗಾಗಿ ಆ ಬಯಲಲ್ಲಿ ಕಟ್ಕೊಂಡ ಒಂದು ಪುಟ್ಟ ಮನೆಯೋ ಗುಡಿಸ್ಲೋ ಬದುಕೋದಿಕ್ಕೆ ಚಂದ ಅಲ್ವಾ? ಹೀಗೆ ವೈವಿಧ್ಯಮಯ ವಸ್ತು ವಿಷಯಗಳು ಒಂದು ಕಡೆ ಇದ್ದಾಗ ಒಂದಕ್ಕೊಂದು ಪೂರಕವಾಗಿ ಪೋಷಕವಾಗಿ ಇರುತ್ತೆ. ಬುದ್ಧಿವಂತಿಕೆ, ರೂಪ, ಜಾಣತನ, ಪ್ರೀತಿ, ಪ್ರೇಮ, ಸಹೃದಯತೆ ಮುಂತಾದ ಸಕಾರಾತ್ಮಕ ಗುಣಗಳು ಹೆಡ್ಡತನ, ಕುರೂಪ, ಪೆದ್ದುತನ, ಅಹಂಕಾರ, ಕ್ರೌರ್ಯ ಮುಂತಾದ ನಕಾರಾತ್ಮಕ ಗುಣಗಳು ಪಕ್ಕದಲ್ಲೇ ಇರೋದ್ರಿಂದ ನಮ್ಗೆ ಯಾವುದೋ ಒಂದನ್ನು ಇದು ಬೇರೆ ಅಂತ ಗುರುತಿಸೋದಕ್ಕೆ ಸಾಧ್ಯ ಆಗತ್ತೆ. ಜಗತ್ತಿನ ಸೌಂದರ್ಯಕ್ಕೆ ಜಗತ್ತೇ ಕಾರಣ. ಜಗತ್ತಿನ ಒಂದಂಶವಾದ ನಾವು ಪರಮಾತ್ಮನಿಂದ ಬಳುವಳಿಯಾಗಿ ಬಂದ ಸೌಂದರ್ಯೋಪಾಸಕ ಗುಣದಿಂದ ಜಗತ್ತಿನ ಸೊಗಸನ್ನು ನೋಡಬೇಕು, ಆನಂದದಿಂದ ಇರಬೇಕು. ಹಾಗಾದರೆ ಮಾತ್ರ ಬದುಕು ಸಾರ್ಥಕ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
3: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದಿನೇಶ್ ಹೊಸನಗರ್ ಇವರು ಮಳೆಯ ಕುರಿತಾದಂತಹ ಗಾದೆ ಮಾತೊಂದನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
8: ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಹಿಂಗಾರಿನ ಕೊನೆ ಮಳೆ ಮತ್ತು ಮಿತ್ರನ ಮಳೆ ಅಂತ ಕರೆಯುವಂತಹ ಅನುರಾಧ ಮಳೆ ಬಗ್ಗೆ ಹೇಳ್ತೇನೆ. ಈ ಮುಂಗಾರಿನ ಬೆಳೆ ಬೆಳೆಯೋರಿಗೆ ಈ ಮಳೆ ಒಂದು ಬೇರೆ ರೀತಿಯ ಆಲೋಚನೆ ಕೊಟ್ಟರೆ ಹಿಂಗಾರಿನವರಿಗೆ ಬೇರೆ ರೀತಿಯ ಪ್ರಯೋಜನವನ್ನು ಕೊಡ್ತದೆ. ಹಾಗಾಗಿ ಮುಂಗಾರು ಬೆಳೆಯುವಂಥ ಜನ ಏನನ್ನು ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಅನುರಾಧ ಇಲೆಗೆ ಬಂಗಾರ ರೈತನಿಗೆ ಭಾರ ಅಂತ. ಇದು ನವೆಂಬರ್ 22 ಡಿಸೆಂಬರ್ ಮೊದಲನೇ ವಾರದಲ್ಲಿ ಬರುವಂಥ ಮಳೆ. ಹಾಗಾಗಿ ಸ್ವಲ್ಪ ಚಳಿ ಬಿದ್ದಿರುತ್ತೆ, ಈಗೆಲ್ಲ ಸ್ವಲ್ಪ ಕಟಾವು ಬಂದಿರುತ್ತೆ. ಆ ಸಂದರ್ಭದಲ್ಲಿ ಮಳೆ ಬಂದರೆ ಸ್ವಲ್ಪ ರೈತನಿಗೆ ಭಾರ ಆಗುತ್ತೆ, ಮತ್ತು ಉಳಿದಂಥ ಹಸಿರಿಗೆ ಅನುಕೂಲ ಇದೆ. ಹಾಗಾಗಿ ಈ ಮಳೆಗೆ ಆ ಥರದ ಒಂದು ಗಾದೆ ಇದೆ. ಹಾಗೆ ಇನ್ನೊಂದು ಪೂರ್ವಕ ಇನ್ನೊಂದು ಗಾದೆ ಇದೆ. ಅನುರಾಧಗೆ ಭತ್ತ ಬಾಗುತ್ತೆ, ಗದ್ದೆ ಕೆಸರಾಗುತ್ತೆ, ಅನ್ನದ ಕಾಳು ಮೊಸರಾಗುತ್ತೆ ಅಂತ. ಅನುರಾಧಗೆ ಭತ್ತ ಬಾಗುತ್ತೆ, ಗದ್ದೆ ಕೆಸರಾಗುತ್ತೆ, ಅನ್ನದ ಕಾಳು ಮೊಸರಾಗುತ್ತೆ ಅಂತ. ಈಗೆಲ್ಲ ಭತ್ತದ ಗದ್ದೆ ಇರೋದ್ರಿಂದ ಸಾಮಾನ್ಯ ಕೆಸರು ಗದ್ದೆ, ಆದ್ದರಿಂದ ಇಲ್ಲಿ ಕಟಾವು ಟೈಮಲ್ಲಿ ಎಲ್ಲರೂ ಮಳೆ ಬಂತು ಅಂದರೆ ಆ ಭತ್ತ ಬಾಗಿದ ಭತ್ತ ಹೋಗಿ ಕೆಸಲು ಬಿತ್ತು ಅಂತ ಹೇಳಿದ್ರೆ ಮುಗೀತು, ನಮಗದು ಅನ್ನ ಸಿಕ್ಕದಂಗೆ, ಅದಕ್ಕಷ್ಟು ಮೊಸರಾದಂಗೆ ಅಂತ. ಅದಕ್ಕಾಗಿ ಈ ಭಾಗದಲ್ಲಿ ಒಂದು ಜಾನಪದ ಗೀತೆ ಇದೆ. ಅದೇನಪ್ಪ ಅಂತ ಹೇಳಿದ್ರೆ, ಚಳಿರಾಯ ಬಂದವನೇ ಭತ್ತ ನಡುಬಾಗಿ ನಿಂತಾವೆ, ಚಳಿರಾಯ ಬಂದವನೇ ಭತ್ತ ನಡುಬಾಗಿ ನಿಂತಾವೆ, ಮನೆ ಮಾಡು ಮುರಿದು ನಿಂತಾವೆ, ಮನೆ ಮಾಡು ಮುರಿದು ನಿಂತಾವೆ, ಮಕ್ಕಳು ಅಂಗಳದಾಗೆ ಮಲಗ್ತಾವೆ, ಮಕ್ಕಳು ಅಂಗಳದಾಗೆ ಮಲಗ್ತಾವೆ. ಅಂದದ ಅನುರಾಧನಿ ಮೆಲ್ಲಗೆ ಬಂದು, ಅಂದದ ಅನುರಾಧನಿ ಮೆಲ್ಲಗೆ ಬಂದು ಬಂದಂಗೆ ಹೋಗೆ ಅಂತ. ಇಡೀ ಈ ಹಾಡಿನಲ್ಲಿ ಮಲೆನಾಡಿನ ಪರಿಸ್ಥಿತಿಯನ್ನು ಕಟ್ಕೊಡ್ತಾರೆ. ಮಳೆ ಬಂದು ಹೋಗಿದೆ, ಸುಮಾರಷ್ಟು ಮಳೆ ಬಂದು ಹೋಗಿದೆ, ಹಾಗಾಗಿ ಮಾಡು ಮುರಿದಿದೆ, ಮಾಡು ಮುರಿದಿದ್ದು ಸೋರ್ತಾ ಇದೆ ಒಳಗಡೆ, ಹಾಗಾಗಿ ಮಕ್ಕಳು ಒಳಗೆ ಮರ್ತಿಲ್ಲ ಹೊರಗೆ ಮರ್ತಾರೆ, ಚಳಿಗಾಲ ಪರವಾಗಿಲ್ಲ. ಈಗ ಮಾಡು ರಿಪೇರಿ ಆಗಬೇಕು ಅಂದರೆ ಭತ್ತದ ಕಟಾವು ಆಗಬೇಕು, ಭತ್ತದ ಹುಲ್ಲಿನ ಕಟ್ಟನ್ನು ಬಳಸಿ ಮಾಡಿ ಹೋಯಿಸ್ಬೇಕು ಅಂದರೆ ಅವಾಗೆಲ್ಲ ಹುಲ್ಲಿನ ಮಾಡೋದ್ರಿಂದ ಮಾಡಿ ಹೋಯಿಸ್ಬೇಕು, ಹಾಗಾಗಿ ಅಲ್ಲಿವರೆಗೆ ಇವ್ರು ಕಾಯಲೇಬೇಕು. ಈಗೆಲ್ಲರೂ ಮಳೆ ಬಂತು ಅಂತ ಹೇಳಿದ್ರೆ ಆ ಭತ್ತದ ಕಟಾವಿಗೆ ಮಾಡೋಕ್ಕೂ ಆಗೋದಿಲ್ಲ ಒಂದು, ಮತ್ತು ಭತ್ತದ ಹುಲ್ಲುಗಳು ನೆಂದು ಹೋಯ್ತು ಅಂದರೆ ಮತ್ತು ಅದನ್ನು ಹುಲ್ಲನ್ನು ಮಾಡಿ ಹೋಯ್ಸೋಕ್ಕಾಗಲ್ಲ, ಮಾಡಿ ರಿಪೇರಿ ಮಾಡೋಕ್ಕಾಗಲ್ಲ, ಮಕ್ಕಳು ಹೊರಗೆ ಮಲಗಿದ್ದಾವೆ, ಅವರಿಗೆ ಒಳಗೆ ಕರ್ಕೊಂಡು ಮಲಸೋಕ್ಕಾಗಲ್ಲ. ನೀನು ಬರಬೇಡ ಅಂತ ಹೇಳೋದಿಲ್ಲ, ಬರದಾರು ಬಾ, ಅದು ಎಷ್ಟು ಚಂದ ಹೇಳ್ತೇನೆ, ಅಂದದ ಅನುರಾಧ, ನೀ ತುಂಬ ಒಳ್ಳೆ ಹುಡುಗಿ ಜಾಣೆ, ಹಾಗಾಗಿ ನೀನು ಬರೋದಾದ್ರೆ ಬಾ, ಆದರೆ ಮೆಲ್ಲಗೆ ಬಂದು ಅಂದಂಗೆ ಹೋಗ್ಬಿಡು ಅಂತಂದರೆ ಎಷ್ಟು ಚಂದವಾಗಿ ಹೇಳಿದೆ ನೋಡಿ, ನಿಧಾನವಾಗಿ ಬರಬೇಕು ಮತ್ತು ಹಂಗೆ ಹೋಗಬೇಕು ಅಂತ. ಇದು ಮಲೆನಾಡಲ್ಲಿರುವಂಥ ಒಂದು ಮಾತು. ಅದೇ ನಿಮಗೆ ಹಿಂಗಾರು ಮಳೆ ಬೆಳೆಯುವಂಥ ಬೆಳೆಗಾರರಿಗೆ ಈ ಇದು ವಿಭಿನ್ನವಾಗ್ತದೆ. ಅಲ್ಲಿ ಹೇಗೆ ಹೇಳ್ತಾರೆ ಅಂದರೆ ಅನುರಾಧ ಬಂದರೆ ಮನೋರೋಗ ಹೋಗುತ್ತೆ ಅನ್ನೋದು ಅದೇ ಇದೆ. ಇದೇನಪ್ಪ ಹೇಗೆ ಅಂತ ಹೇಳಿದ್ರೆ, ಅವರಿಗಾಗಲೇ 6 ತಿಂಗಳ ಶ್ರಮ ಹಾಕಿರ್ತಾರೆ, ಅದಕ್ಕೆ ಹಣ ಹಾಕಿರ್ತಾರೆ, ಮತ್ತು ಬೆಳೆ ನಿರೀಕ್ಷೆಯಲ್ಲಿದ್ದಾರೆ. ಈ ಕೊನೆಯ ಮಳೆ ಒಂದು ಬೇಕು ಅವರಿಗೆ. ಈ ಮಳೆ ಬರದೆ ಹೋದರೆ ಅವರಿಗೆ ಏನಾಗುತ್ತೆ ಅಂದರೆ ಅದೆಷ್ಟು ಶ್ರಮ ಹಣ ಎಲ್ಲೂ ಸಹ ವೇಸ್ಟ್ ಆಗಿಬಿಡುತ್ತೆ.

0: ಹಾಗಾಗಿ ಅವ್ರಿಗೆ ಚಿಂತೆ ಆಗ್ತಿದೆ, ಈ ಬರುತ್ತೋ ಇಲ್ವೋ ಬರುತ್ತೋ ಇಲ್ವೋ. ಒಂದು ಮಳೆ ಬಂದರೆ ಕಾಲು ಗಟ್ಟಿಯಾಗಿ ನಾವು ಬಚಾವ್ ಆಗ್ತಿದ್ವಿ. ಈ ಥರ ಅಕಸ್ಮಾತ್ ಅದು ಬರದೇ ಹೋದರೆ ಅವ್ರಿಗೆ ಮನೋರೋಗ ಜಾಸ್ತಿ ಆಗ್ತದೆ, ಬಂದರೆ ಅವ್ರ ಮನೋರೋಗ ಹೋಗುತ್ತೆ ಅಂತ. ಈ ಥರ ಅರ್ಥದಲ್ಲಿ ಈ ಮಳೆನ ಅವ್ರು ಹಂಗೆ ಹೇಳ್ತಾರೆ, ಕೊನೆಯ ಮಳೆ ಬರದೇ ಹೋದರೆ ಅದು ಕೊನೆಯ ನಿರೀಕ್ಷೆ, ಕೊನೆಯ ಭರವಸೆ ಅದು. ಆ ಥರ ಒಂದು ನಿರೀಕ್ಷೆ ಇಟ್ಕೊಂಡು ಈ ಮಳೆಗೆ ಅವ್ರು ಆ ಥರದೊಂದು ಗಾದೆನ ಹೇಳಿದೆ. ಹಾಗೆ ಇದಕ್ಕೆ ಒಂದು ಕಥೆನೂ ಇದೆ. ಏನಂತ ಹೇಳಿದ್ರೆ, ಒಂದ್ಸರಿ ಆಕಾಶ ಭೂಮಿಗೆ ಯಾಕೋ ಮುನಿಸ್ಕೊಂಡು ಬಿಡ್ತಂತೆ, ಒಂದಕ್ಕೊಂದು ಆಗದೇ ಇಲ್ಲ. ಈ ಮಧ್ಯದಲ್ಲಿದ್ದ ಮೋಡಕ್ಕೆ ಸ್ವಲ್ಪ ಪೀಕ್ಲಾಟ ಸ್ಟಾರ್ಟ್ ಆಗ್ಬಿಡುತ್ತೆ. ಈ ಆಕಾಶ ಬಂದು ಹೇಳ್ತಂದ್ರೆ ಮೋಡಕ್ಕೆ, ನೀವಿನ್ಮೇಲೆ ಭೂಮಿಗೆ ಹೋಗಿ ಮಳೆ ಬೀಳಬಾರ್ದು ಅಂತ. ಆ ಕಡೆ ಭೂಮಿ, ನೀವು ಭೂಮಿ ಬಿದ್ದ್ಮೇಲೆ ಮತ್ತೆ ಮೋಡಕ್ಕೆ ಹೋಗ್ಬಾರ್ದು ಅಂತ, ಮತ್ತೆ ಆಕಾಶಕ್ಕೆ ಹೋಗ್ಬಾರ್ದು ಅಂತ. ಎರಡು ಕಂಡೀಷನ್ ಒಳಗೆ ಪೀಕ್ಲಾಟಕ್ಕೆ ಆಗ್ಬಿಡುತ್ತೆ. ಇವಾಗ ಏನಾಗ್ಬಿಡುತ್ತಂತಂದ್ರೆ, ಒಂದು ಇವ್ರ ಪ್ರಕ್ರಿಯೆ ಹೇಗೆ ಅಂದ್ರೆ, ಮಳೆ ಆಗ್ಬೇಕು, ಬೀಳ್ಬೇಕು, ಮತ್ತೆ ಆವಿ ಹಾಕಿ ಹೋಗಿ ಮೋಡ ಕಟ್ಬೇಕು. ಆ ಕಡೆಯಿಂದ ಬೀಳ್ಬೇಡ ಅಂತಾರೆ, ಈ ಕಡೆಯಿಂದ ಮೋಡ ಕಟ್ಬೇಡ ಅಂತಾರೆ. ಇದು ಆಗದೆ ಹೋದ್ರೆ ಇವ್ರು ಹೊಸದಾಗಿ ಮೋಡ ಕಟ್ಟೋದೇ ಇಲ್ಲ, ಹಳೆ ಮೋಡ ಉಳಿಸ್ಕೊಳಕ್ಕಾಗೋದಿಲ್ಲ, ಒಂಥರ ಪೀಕ್ಲಾಟಕ್ಕೆ ಸಿಕ್ಬಿಡ್ತಾರೆ. ಮತ್ತೆ ಹೆಂಗೆ ಮಾಡೋದು, ಈಗ ಮೇಲೂ ಹೀ ಬಿಸಿಯಿಂದ ಕೆಳ ಬಿಸಿಯಿಂದ ಇವ್ರ ಮಧ್ಯೆ ಬದುಕಲಿಕ್ಕೆ ಆಗೋದಿಲ್ಲ, ಹಂಗಾಗ್ಬಿಟ್ಟಿದ್ದೆ. ಹಂಗೀಗೆ ಮೇಲೆ ಕೆಳಗಡೆ ಎರಡು ಒತ್ತಡದ ಸಿಕ್ಕಂತ. ಅವಾಗ ಈ ಮಳೆಗಳಿದ್ದವರು ಇದನ್ನ ಹೇಗಾದರೂ ನಾವು ಸರಿ ಮಾಡಬೇಕಲ್ಲ, ಇದು ಇಬ್ಬರ ಜೊತೆಗೆ ಯಾರು ಮಾತಾಡಿ ಸರಿ ಮಾಡಬೇಕಲ್ಲ, ಯಾರಿಗಾಗತ್ತೆ, ಎಂಥವ್ರು ಬೇಕಿದ್ದನ್ನ ಅರ್ಥ ಮಾಡ್ಕೊಳ್ಳೋಕೆ ಅಂತ ಹೇಳಕ್ಕೆ, ಯಾರು ಬೇರೊಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೋ, ಮತ್ತೆ ಅವ್ರ ಮನೋಭಾವ ಗಟ್ಟಿಯಾಗಿರ್ಬೇಕು, ಹೆಚ್ಚು ತಾಳ್ಮೆ ಇರ್ಬೇಕು, ತಾಳ್ಮೆಯಿಂದ ಏನು ಪರಿಸ್ಥಿತಿಯನ್ನು ವ್ಯವಹರಿಸುವಂತ ಕೌಶಲ್ಯ ಇರಬೇಕು. ಇಂಥವ್ರು ಯಾರಿದ್ದಾರೆ ಅಂತ ಹುಡುಕಿದಾಗ ಅವರೆಲ್ಲರೂ ಅಂದ್ರೆ ಅದೇ ಕಣ್ಣಿಗೆ ಬೀಳುತ್ತೆ. ಹುಡುಗಿ ಚಿಕ್ಕವಳು ಆದರೂ ಸಾಮರ್ಥ್ಯ ಇದೆ ಇವಳಿಗೆ, ಇವಳನ್ನ ಬಿಡ್ಬೋದು ಮುಂದಕ್ಕೆ ಅಂತ. ಹಾಗಾಗಿ ಅವ್ರನ್ನ ನಿಧಾನವಾಗಿ ಆಕಾಶ ಹತ್ರ ಕಳಿಸ್ತಾರಂತೆ. ಆಕಾಶ ರಾಜ ಈ ಚಿಕ್ಕ ಹುಡುಗಿ ನೋಡಿ, ಯಾರು ನೀನು, ಯಾಕೆ ಬಂದಿದ್ಯಾ ಕೇಳ್ತಾರೆ. ಇವಳು, ನನ್ನ ಹೆಸರು ಅನುರಾಧ, ನಾನು ಮಳೆ, ನಾನು ಈ ಭೂಮಿಯ ತಾಪದಿಂದ ನನಗೆ ಇಲ್ಲಿ ಇರೋಕ್ಕಾಗ್ತಿಲ್ಲ, ನಾನು ನಿಧಾನವಾಗಿ ಕರಗ್ತಾ ಇದ್ದೀನಿ, ಏನು ಮಾಡೋದು ಇವಾಗ ಅಂತ. ಅವನಿಗೆ ಆಶ್ಚರ್ಯ ಆಗ್ಬಿಡ್ತಂತೆ, ಅರೇ ಏನು ಮಾಡೋದು, ಅವನಿಗೂ ಗೊತ್ತಾಗಿಲ್ಲ. ಅವಾಗ ಹೇಳ್ತಾಳಂತವಳು, ನೋಡು ನೀವು ಹೀಗೆ ಇದ್ದರೆ ನೀವು ಸೋತ್ ಬಿಡ್ತೀರಿ, ಯಾಕಂದರೆ ನಾವು ಈ ಕರ್ಗೆ ಕೆಳಗೆ ಹೋಗ್ಬಿಡ್ತೀವಿ, ಏನೂ ಮಾಡೋಕ್ಕಾಗೋದಿಲ್ಲ, ಮತ್ತೆ ಮೇಲೆ ಬರೋಕ್ಕಾಗೋದೇ ಇಲ್ಲ. ಅವಾಗ ನಿಂಗೆ ಇನ್ನೂ ಜಾಸ್ತಿ ಒತ್ತಡ ಬಿಡುತ್ತೆ, ನಾನು ಚಿಕ್ಕವಳು ಅಂತ ಅಂದ್ಕೊಂಬೇಡಿ, ನಾನು ಏನು ಮಾಡಬೇಕು ಗೊತ್ತಾಗಿಲ್ಲ, ಅದಕ್ಕೆ ಬಂದು ಹೇಳ್ತಾ ಇದ್ದೀನಿ ಅಂತ. ಅಯ್ಯೋ, ನಾನು ಇದ್ರ ಬಗ್ಗೆ ಯೋಚನೆ ಮಾಡಲೇ ಇಲ್ಲಲ್ಲ, ಈಗ ಏನು ಮಾಡೋದೀಗ ಅಂಥೇಳಿ ಪುನಃ ಆ ಅನುರಾಧನ ಹತ್ರನೇ ಕೇಳ್ತಾನಂತ. ಭೂಮಿಯ ತಾಪಮಾನ ಜಾಸ್ತಿ ಆಗ್ತಾಯಿರೋದ್ರಿಂದ ನನಗೆ ಈ ಪರಿಸ್ಥಿತಿ ಬಂದೆ, ನಾನು ನಿಧಾನಕ್ಕೆ ಹೋಗಿ ಭೂಮಿ ಜೊತೆಗೂ ಮಾತಾಡ್ತೀನಿ, ನೀವೇನು ಚಿಂತೆ ಮಾಡಬೇಡಿ ಅಂತ. ನನಗೆ ಭಾಳ ಖುಷಿ ಆಯ್ತು ಆಯಿತು ಅಂತ ಕಳಿಸ್ತಾರೆ. ನಿಧಾನವಾಗಿ ಮೂವಿಗೆ ಬಂದು ಭೂಮಿಗೆ ಯಾವಾಗ ಅನುರಾಧ ಇಳಿತಾಳೋ, ಭೂಮಿ ಒಮ್ಮೆ ತಂಪಾಗ್ಬಿಡುತ್ತೆ, ಲವಲವಕ್ಕೆ ಬಂದ್ಬಿಡುತ್ತೆ ಭೂಮಿ. ಭೂಮಿ ಹತ್ರ ಬಂದು ಅಲ್ಲೂ ಸಹ ಇದೇ ರೀತಿ ಮಾಡುತ್ತಂತೆ. ಯಾರು ನೀನು ಕೇಳಿದಾಗ, ನಾನು ಹೀಗೆ ಅನುರಾಧ ಮೋಡದಿಂದ ಬಂದೀನಿ, ಏನು ಅಂತ ಕೇಳಿದಾಗ, ನೀವು ಹೀಗೆ ಇದ್ರೆ ಏನೂ ಮಾಡೋಕ್ಕಾಗಲ್ಲ, ಈಗ ನೋಡಿ ನಿಧಾನವಾಗಿ ನಿನ್ನ ಮೇಲಿನ ನೀರೆಲ್ಲ ಆವಿಯಾಗಿ ಬಂದು ಬಂದು ಮೋಡಕ್ಕೆ ಸೇರ್ಕೊಳ್ತಿದೆ, ಆಮೇಲೆ ನಿಂಗೆ ಕೆಳಗೂ ನೀರಲ್ಲ ಮೇಲೂ ನೀರಲ್ಲ ಹಂಗಾಗ್ಬಿಡುತ್ತೆ, ಏನು ಮಾಡೋದು ಅಂತ. ಭೂಮಿಲಿ ಏನು ಮಾಡ್ಬೋದು ಅಂತ, ನಾನು ಹೋಗಿ ಆಕಾಶ ಹತ್ರ ಮಾತಾಡ್ತೀನಿ, ಹಾಗೆ ನಾವು ಸ್ವಲ್ಪ ದಿವಸ ಕೆಳಗೆ ಬರ್ತೀನಿ, ಸ್ವಲ್ಪ ದಿವಸ ಮೇಲೆ ಹೋಗ್ತೀನಿ ಅಂತೇಳಿ. ಹಾಗೆ ಇದು ಮೋಡ, ಭೂಮಿ ಮತ್ತು ಆಕಾಶ, ಆಕಾಶ ಮತ್ತು ಭೂಮಿ ಜೊತೆಗೆ ಸಂಪರ್ಕ ಬೆಳೆಸಿ ಮಿತ್ರತ್ವನ ಬೆಳೆಸ್ತಾನೆ. ಮೊದಲಿನ ಹಾಗೆ ಅದು ಮಿತ್ರನಾಗಿ, ಹಾಗಾಗಿ ಇದನ್ನ ಮಿತ್ರ ಮಳೆ ಅಂತಲೂ ಕರೀತಾರೆ ಅಂತ ಹೇಳ್ತಾರೆ. ಹಾಗೆ ಈ ಅನುರಾಧ ಮಳೆಗೆ ಸಂಬಂಧಪಟ್ಟಂತೆ ಕಾರ್ಯ ಇದೆ. ಅನುರಾಧ ಮಳೆ ಬಂದರೆ ಅನ್ನಕ್ಕೆ ಕೊರತೆ ಇಲ್ಲ ಅಂತ. ಅಂದರೆ ಯಾವಾಗ ಅನುರಾಧ ಮಳೆ ಬರುತ್ತೆ ತುಂಬ ತೊಂದರೆ ಮಾಡೋದಿಲ್ಲ, ಅದೇ ಅನ್ನಕ್ಕೆ ಕೊರತೆ ಮಾಡೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಹಿಂಗಾರಿನವರಿಗೆ ಅನ್ನಕ್ಕೆ ಅನುಕೂಲವಾಗ್ತದೆ, ಮುಂಗಾರು ಬೆಳೆಯವರಿಗೆ ತುಂಬ ಏನು ತೊಂದರೆ ಮಾಡೋದಿಲ್ಲ. ಹೀಗೆ ಅನುರಾಧ ಮಳೆ ಬಗ್ಗೆ ನೀವೀಗಾಗಲೇ ಸಾಕಷ್ಟು ಕೇಳಿದ್ದೀರ. ಹಾಗೆ ಇವತ್ತು ಅಶ್ವಿನಿಯಿಂದ ಅನುರಾಧನವರೆಗೆ 17 ಮಳೆಗಳು ಈ ಮಳೆಯ ನಕ್ಷತ್ರದೊಳಗೆ ಬರುವಂಥ ಮಳೆಗಳು ಅಂತ ಕರಿತೀವಿ. ಇವೆಲ್ಲ ಮಳೆಗಳೇ, ಅದ ನಂತರದೂ ಸಹ ಮಳೆ ನಕ್ಷತ್ರವೇ, ಆದರೆ ಸ್ವಲ್ಪ ಮಳೆ ಅಂತ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಇದಿಷ್ಟರ ಮೇಲೆ ಇಡೀ ಜಗತ್ತು ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇರುವಂಥ ಮಳೆಗಳಾಗಿದೆ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು.
1: ಅನುರಾಧ ಮಳೆಯ ಕುರಿತು, ಹಾಗೆ ಈ ಅನುರಾಧ ಮಳೆಯ ವಿಶೇಷತೆ, ಈ ಅನುರಾಧ ಮಳೆಗಿರುವಂತಹ ಗಾದೆ ಮಾತಿನ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಂತಹ ದಿನೇಶ್ ಹೊಸನಗರ್ ಅವರಿಗೆ ಧನ್ಯವಾದಗಳು.
2: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
3: ಮಕ್ಕಳೇ, ಇವತ್ತು ನಾನು ರಾಮ ಸೇತುವೆ ಬಗ್ಗೆ ಒಂದು ಕತೆ ಹೇಳ್ತೀನಿ.
4: ಈ ರಾಮ ಸೇತುವೆ ಬಗ್ಗೆ ಎಷ್ಟೊಂದು ಕತೆ ಹೇಳಿದ್ಯಲ್ಲ ನೀನು,
5: ಇನ್ನೂ ಖಾಲಿ ಆಗ್ಲಿಲ್ವಾ ನಿನ್ ಕತೆ?

0: ಈ ಸಲ ರಾಮ ಸೇತುವೆಯನ್ನು ಕಟ್ಟಿದ ಶಿಲ್ಪಿಗಳ ಕತೆ ಹೇಳ್ತೀನಿ. ಅವ್ರ ಹೆಸರು ಏನು ಗೊತ್ತಾ? ಅವ್ರ ಹೆಸರು ನಲ ಮತ್ತು ನೀಲ ಅಂತ. ಕತೆ ಹೇಳ ಈಗ?
1: ಹೇಳು ಹೇಳು, ಪರ್ಮಿಷನ್ ಕೊಟ್ಟಿದ್ದೀವಿ.
0: ಸರಿ, ಹಾಗಾದರೆ ಕೇಳಿ. ನಲ ಮತ್ತು ನೀಲ ಇವರು ವಾನರರಾಗಿದ್ದರು, ಹಾಗೆ ಸಹೋದರರು ಕೂಡ ಆಗಿದ್ದರು. ಕಿಷ್ಕಿಂಧೆಯ ವಾನರ ರಾಜ ಮಹಾರಥಿ ವಾಲಿಯಾಗಿದ್ದ, ಸುಗ್ರೀವ ವಾಲಿಯ ತಮ್ಮ ಆಗಿದ್ದ, ಅವನೂ ಕೂಡ ಮಹಾರಥಿನೇ. ವಾಲಿಯ ರಾಜ್ಯದಲ್ಲಿ ವಾನರ ಸೇನೆ ತುಂಬ ಬಲಿಷ್ಠವಾಗಿತ್ತು. ಇವರಲ್ಲಿ ಮಹಾಶಕ್ತಿಶಾಲಿ ಬಲಶಾಲಿಗಳಾದಂತಹ ವಾನರ ಹನುಮಂತ, ಕರಡಿ ಜಾಂಬವಂತ ಕೂಡ ಇದ್ದರು. ಇವರ ಜೊತೆಗೆ ನಲ ಮತ್ತು ನೀಲ ಎಂಬ ಶಿಲ್ಪಿಗಳು ಇದ್ದರು. ಇವರೇ ಸಮುದ್ರದ ಮಧ್ಯೆ ಇರುವ ಲಂಕೆಗೆ ಹೋಗೋಕ್ಕೆ, ಕಡಲಿಗೆ ಸೇತುವೆ ಕಟ್ಟಕ್ಕೆ ನೆರವಾದವರು. ಅಂದು ಅವರು ಕಟ್ಟಿದ ಸೇತುವೆ ಇವತ್ತು ರಾಮ ಸೇತುವೆ ಅಂತ ಪ್ರಸಿದ್ಧವಾಗಿದೆ. ಈ ನಲ ಮತ್ತು ನೀಲರು ರಾಜವಂಶಕ್ಕೆ ಸೇರಿದವರಾಗಿದ್ದರು. ವಾನರರಲ್ಲಿ ಶಕ್ತಿಶಾಲಿಗಳು ಅಂತ ಅನ್ಸ್ಕೊಂಡಿದ್ರು. ಅವರು ಚಿಕ್ಕವರಿದ್ದಾಗ ಮಹಾ ತುಂಟರಾಗಿದ್ದರು. ಅವರು ತುಂಟತನ ಅಂದರೆ ಕೈಗೇನು ಸಿಗುತ್ತೋ ಅದನ್ನು ನೀರಿಗೆ ದಪ್ಪಂತ ಎಸೆದು ಕುಣಿದು ಕುಪ್ಪಳಿಸಿ ಆನಂದ ಪಡೋದಾಗಿತ್ತು. ಕೆರೆ, ಬಾವಿ, ನದಿ, ಸಮುದ್ರ ಯಾವುದಾದರೂ ಸರಿ, ವಸ್ತುಗಳನ್ನು ಎಸೆದು ಅದು ಮಾಡುವ ಧಬಾರಂತ ಶಬ್ದ ಕೇಳೋದಂದರೆ ಅವರಿಬ್ಬರಿಗೂ ಭಾಳ ಪ್ರೀತಿ. ಅವರ ಈ ತಂಟೆ ಅವ್ರ ಮನೆಗೆ ಮಾತ್ರ ಸೀಮಿತವಾಗಿರಲಿಲ್ಲ, ಊರಿನ ಜನರಿಗೆಲ್ಲ ಇವ್ರ ತಂಟೆ ಬಿಸಿ ಮುಟ್ತಾ ಇತ್ತು. ಮನೆ ಮುಂದೆ ಪಾತ್ರೆ ತೊಳೆದಿಟ್ಟಿದ್ರೆ ಆ ಬುಟ್ಟಿಯನ್ನು ತಗೊಂಡು ಹೋಗಿ ಒಂದೊಂದಾಗಿ ಒಂದೊಂದಾಗಿ ಬಾವಿಗೆ ಡಬ್ ಡಬ್ ಅಂತ ಎತ್ತಾಕಿ ಕೈ ತಟ್ಟಿ ಕೇಕೆ ಹಾಕಿ ನಗ್ತಿದ್ರು. ಬಟ್ಟೆ ಒಣ ಹಾಕಿದರೆ ಎಲ್ಲವನ್ನು ಸೆಳೆದು ಸಮುದ್ರಕ್ಕೆ ಬಿಸಾಡಿ ಬರ್ತಿದ್ರು. ಕಟ್ಟಿಗೆ ಪೇರ್ಸಿಟ್ಟಿದ್ರೆ ಅದನ್ನು ಎಗರಿಸ್ಕೊಂಡು ಹೋಗಿ ನದಿಯಲ್ಲಿ ತೇಲಿ ಬಿಡ್ತಿದ್ರು. ಹೀಗೆ ಒಂದೇ ಎರಡೆ, ಊರಿನವರು ಏನು ಹೇಳೋ ಹಾಗೆ ಇರಲಿಲ್ಲ, ಯಾಕೆಂದರೆ ಅವರು ಅರಮನೆಯ ಮಕ್ಕಳು ಆಗಿದ್ರಲ್ವೇ. ಆದರೆ ಹಿಂದಿನಿಂದ ಆ ಮಕ್ಕಳ ತಂಟೆಗೆ ಅವರೆಲ್ಲರೂ ಬೈಗುಳದ ಸುರಿಮಳೆಯನ್ನೇ ಸುರಿಸ್ತಾ ಇದ್ರು. ಅವ್ರ ತಂಟೆಗೆ ಅರಮನೆ ಕೂಡ ಏನೂ ಹೊರತಾಗಿರಲಿಲ್ಲ. ಅರಮನೆಯವರು ನಲ ಮತ್ತು ನೀಲರ ತುಂಟಾಟಕ್ಕೆ ಬೇಸತ್ತು ತಮ್ಮ ದೂರುಗಳನ್ನು ಮುಲಾಜಿಲ್ಲದೆ ನಲ ನೀಲರ ತಾಯಿ ಹತ್ರ ಹೋಗಿ ಹೇಳ್ತಾ ಇದ್ರು. ತನ್ನ ಮಕ್ಕಳ ಈ ಕೆಲಸವನ್ನು ಅವಳು ಮಾತ್ರ ಸಮರ್ಥಿಸಿಕೊಳ್ತಾ ಅವಳು ದೂರು ತಂದವರ ಹತ್ರನೇ ಜಗಳ ಮಾಡ್ತಾ ಇದ್ಲು. ಅವರನ್ನು ತಿದ್ದೋ ಕೆಲಸಕ್ಕೆ ಅವಳು ಹೋಗಲೇ ಇಲ್ಲ. ಆದರೂ ಅವಳನ್ನು ಕರೀತಾ ಯಾರಾದರೂ ಬಂದರೆ, ಅಯ್ಯೋ ದೇವ್ರೆ, ಇವರು ನಲ ನೀಲರ ಇನ್ಯಾವ ಪ್ರಕೋಪದ ದೂರನ್ ತಂದಿದಾರೋ ಅಂತ ಒಳಗೆ ಹೆದರ್ತಾ ಇದ್ಲು.
2: ಅಯ್ಯೋ ದೇವ್ರೆ, ಮಕ್ಕಳು ಇಷ್ಟು ಚೇಷ್ಟೆ ಮಾಡ್ತಾರ?
3: ನಾವೆಲ್ಲ ಇಷ್ಟು ಚೇಷ್ಟೆ ಮಾಡಲ್ಲಪ್ಪ,
4: ಚೂರು ಚೂರೇ ತಂಟೆ ಮಾಡ್ತೀವಿ.
5: ನಾವು ಒಳ್ಳೆ ಮಕ್ಕಳು.
0: ಹ್ಞೂ ಹ್ಞೂ, ಸಾಕು ಸಾಕು, ಕಂಡಿದ್ದೀನಿ ನಿಮ್ಮ ಒಳ್ಳೆತನನ. ಅವತ್ತು ನಾ ಕೊಟ್ಟ ಪುಟಾಣಿ ಹಿಟ್ಟನ್ನು ಬಾಯಿಗೆ ತುಂಬಿಕೊಂಡು ಪುಸ್ ಪುಸ್ ಅಂತ ಒಬ್ರಿಗೊಬ್ರು ಹಾರಿಸ್ತಾ ಇದ್ರಲ್ಲ, ಯಾರವರು? ಹ್ಞೂ ಅದೇ. ಮತ್ತೆ ಅವತ್ತು ನಿಮ್ಮನ್ನು ಕಾಯ್ತಾ ಕಾಯ್ತಾ ನಾ ಕೂತಲ್ಲೇ ಕುಗುರ್ತಾ ಇದ್ದಾಗ ಬಂದು ನನ್ನ ಸೊಂಟಕ್ಕೆ ಬಾಲ ಸಿಕ್ಕಿಸಿದ್ದವರು ಯಾರು ಹೇಳಿ ನೋಡೋಣ.
6: ಅದು ಸುಮ್ಮನೆ ಸುಮ್ಮನೆ ತಮಾಷೆ.
0: ಹ್ಞೂ, ತಮಾಷೆ ಅಂತೆ ತಮಾಷೆ, ಎಲ್ಲರೂ ತಲೆ ಹರಟೆ ತಂಟೆ ಕೋರ್ರೆ.
6: ಇಲ್ಲ ಪೊನ್ನಜ್ಜಿ, ನಾವು ಅವರಷ್ಟಲ್ಲ.
0: ಆಹಾಹಾ, ಅದನ್ನು ನಾನು ಹೇಳಬೇಕು, ನೀವಲ್ಲ. ಸರಿ ಸರಿ, ಮುಂದಿನ ಕತೆ ಕೇಳಿ ಈಗ. ಹೀಗೆ ದಿನದಿಂದ ದಿನಕ್ಕೆ ನಲ ಮತ್ತು ನೀಲರ ಈ ರೀತಿಯ ತುಂಟಾಟ ಹೆಚ್ಚಾಗ್ತಾನೇ ಹೋಯಿತು. ಕಿಷ್ಕಿಂಧೆಯ ಪಕ್ಕದಲ್ಲಿ ಬೆಟ್ಟ ಒಂದಿತ್ತು. ಅದರ ತುದಿಯಲ್ಲಿ ಒಂದಷ್ಟು ಮರಗಳು ಬೆಳ್ಕೊಂಡಿದ್ದು. ಆ ಕಾಡಿನಲ್ಲಿ ಒಂದು ಆಶ್ರಮವನ್ನು ಕಟ್ಕೊಂಡು ಋಷಿಯೊಬ್ಬ ವಾಸ ಮಾಡ್ತಾ ಇದ್ದ. ದಿನದ ಹೆಚ್ಚಿನ ಸಮಯದಲ್ಲಿ ಧ್ಯಾನದಲ್ಲೇ ಆತ ನಿರತನಾಗಿರ್ತಿದ್ದ. ಒಂದಿನ ಆ ಋಷಿ ಎಂದಿನ ಹಾಗೆ ತಪೋ ನಿರತನಾಗಿದ್ದ. ಆ ದಿನ ನಲ ಮತ್ತು ನೀಲರು ಆಟ ಆಡ್ತಾ ಆಡ್ತಾ ಬೆಟ್ಟ ಹತ್ತುತ್ತಾರೆ. ಅಲ್ಲಿನ ಆಶ್ರಮ, ಆಶ್ರಮದಲ್ಲಿಯ ಆ ಋಷಿಯನ್ನು ಅವರು ನೋಡ್ತಾರೆ. ಆಗ ಅವರ ತುಂಟ ಮನಸ್ಸು ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಇಬ್ಬರು ಕಳ್ಳ ಹೆಜ್ಜೆ ಇಟ್ಟು ಆ ಋಷಿ ಹತ್ರ ಬರ್ತಾರೆ, ಅತ್ತಿತ್ತ ನೋಡ್ತಾರೆ. ಋಷಿ ಕಣ್ಮುಚ್ಚಿ ಧ್ಯಾನ ಮಗ್ನರಾಗಿದ್ರು. ಪಕ್ಕದಲ್ಲಿ ಅವರ ಕಮಂಡಲ ಇತ್ತು. ಇಬ್ಬರೂ ಸೇರಿ ಆ ಕಮಂಡಲವನ್ನು ಎತ್ತಿ ಬೆಟ್ಟದ ತುದಿಯಿಂದ ಬೀಸಿ ಸಮುದ್ರಕ್ಕೆ ಎಸ್ದು ಬಿಡ್ತಾರೆ. ಅವರಿಗೆ ತಮ್ಮ ಕೆಲಸ ನೆಂದು ನಗು ಉಕ್ಕಿ ಉಕ್ಕಿ ಬರುತ್ತೆ. ಅವರು ಜೋರಾಗಿ ನಗೋಕ್ಕೆ ಶುರು ಮಾಡ್ತಾರೆ. ಆಗ ಧ್ಯಾನದಲ್ಲಿದ್ದ ಋಷಿಗೆ ಮಕ್ಕಳ ಕಿಲಕಾರಿ ಕೇಳಿ ಎಚ್ಚರವಾಗುತ್ತೆ. ಅವರಿಗೆ ಅಲ್ಲಿ ನಡೆದದ್ದೇನು ಅನ್ನೋದು ತಿಳಿದು ಬಿಡುತ್ತೆ. ಅವರಿಗೆ ಮಹಾಕೋಪ ಬರುತ್ತೆ. ಅವರು, ಮೂರ್ಖ ಮಕ್ಕಳೇ, ನಿಮ್ಮ ಶಕ್ತಿಯೆಲ್ಲ ನಾಶವಾಗಲಿ, ನೀವು ನೀರಿಗೆ ಎಸೆಯುವ ವಸ್ತುಗಳೆಲ್ಲ ತೇಲಿ ಹೋಗಲಿ ಅಂತ ಕೆಂಗಣ್ಣು ಮಾಡಿಕೊಂಡು ಶಾಪ ಕೊಟ್ಬಿಡ್ತಾರೆ. ಮಕ್ಕಳಾದ ನಲ ನೀಲರನ್ನು ಇಲ್ಲಿಯವರೆಗೆ ಯಾರೂ ಹೀಗೆ ಬೈದಿರಲಿಲ್ಲ. ಅವರು ಋಷಿಯ ಕೋಪ ನೋಡಿ ಮೊದಲಿನ ಸಲ ಹೆದರಿಬಿಡ್ತಾರೆ. ಎಲ್ಲೋ ಏನೋ ತಾವು ತಪ್ಪು ಮಾಡಿದ್ದೀವಿ ಅನ್ನೋ ಅರಿವು ಅವರಿಗೆ ಮೊದಲಿನ ಸಲ ಆಗುತ್ತೆ. ಅವರು ಓಡಿ ಬಂದು ಆ ಋಷಿಯ ಕಾಲನ್ನು ಹಿಡಿದು ತಮ್ಮ ತಪ್ಪನ್ನು ಮನಿಸ್ಬಿಡಿ ಅಂತ ಗೋಗರಿಯಕ್ಕೆ ಶುರು ಮಾಡ್ತಾರೆ. ಆ ವೇಳೆಗೆ ಆ ಋಷಿಯ ಕೋಪ ತಣ್ಣಗಾಗಿತ್ತು. ಪಾಪ ಮಕ್ಕಳು, ಮಕ್ಕಳು ತಂಟೆ ಮಾಡದೆ ದೊಡ್ಡವ್ರು ಮಾಡ್ತಾರಾ? ನಾನು ಸಂಯಮವನ್ನು ಕಳ್ಕೋಬಾರ್ದಿತ್ತು, ಶಾಪ ಕೊಟ್ಬಿಟ್ನಲ್ಲ ಅಂತ ಅವರು ತಮ್ಮ ಕಾರ್ಯಕ್ಕೆ ತಾವೇ ಪರಿತಪಿಸ್ತಾರೆ. ಅವರು, ಭಯಪಡಬೇಡಿ ಮಕ್ಕಳೇ, ಇನ್ಮುಂದೆ ಈ ರೀತಿ ತಂಟೆ ಮಾಡಬಾರ್ದು. ಮುಂದೊಂದು ದಿನ ನನ್ನ ಈ ಶಾಪನೇ ನಿಮಗೆ ವರವಾಗುತ್ತೆ ಅಂತ ಹರಿಸಿ ಕಳಿಸ್ತಾರೆ.
3: ಸದ್ಯ ಋಷಿಗಳು ಅಷ್ಟಾರು ಉಪಕಾರ ಮಾಡಿದ್ರಲ್ಲ,
5: ಮತ್ತೆ ಅವ್ರ ತಂಟೆನೂ ಜಾಸ್ತಿ ಆಯಿತು ಅಂತ ಇಟ್ಕೋ.
0: ಹೌದು, ನಲ ಮತ್ತು ನೀಲರಿಗೆ ತಮ್ಮ ತಂಟೆಯ ಅರಿವು ಆಗ ಆಗುತ್ತೆ. ಆದರೆ ನಲ ಮತ್ತು ನೀಲರಿಗೆ ಈ ಘಟನೆಯಿಂದ ಒಂದು ರೀತಿಯ ಆಘಾತ ಆಗಿತ್ತು. ಮನೆಗೆ ಬಂದವರೇ ಒಂದು ಮೂಲೆ ಸೇರಿ ಮೌನವಾಗಿ ಕೂತು ಬಿಡ್ತಾರೆ. ಯಾವಾಗಲೂ ತಂಟೆ ಮಾಡ್ತಾ ಹಾರ್ತಾ ಕುಣಿತಾ ಮಂಗಾಟ ಮಾಡ್ತಾ ಇದ್ದ ಮಕ್ಕಳ ಈ ಹೊಸ ರೂಪ ನೋಡಿ ಅಮ್ಮನಿಗೆ ಗಾಬರಿಯಾಗುತ್ತೆ. ಏನೋ ಬಾರಿ ಅನಾಹುತ ಮಾಡಿ ಮಿಣ್ಣ ಕೂತಿದ್ದಾರೆ ಅಂತ ಅಂದ್ಕೊಂಡು ಅವರು ಅವ್ರ ಹತ್ರ ಬಂದು ಬಾಯಿ ಬಿಡಿಸೋಕ್ಕೆ ಪ್ರಯತ್ನ ಪಡ್ತಾಳೆ. ಏನು ಮಾಡಿದ್ರು ನಲ ಮತ್ತು ನೀಲರು ಏನೂ ಹೇಳದೆ ಗರ ಬಡ್ದವ್ರ ಹಾಗೆ ಕೂತ್ಬಿಟ್ಟಿದ್ರು. ತಾಯಿ ಅವರ ಇಷ್ಟದ ತಿಂಡಿನ ಮಾಡ್ಕೊಂಬಂದು ಅವರಿಗೆ ತಿನ್ನಿಸಿ ವಿಷಯ ಏನು ಅಂತ ಕೇಳ್ತಾಳೆ. ಆಗ ಸ್ವಲ್ಪ ಸಮಾಧಾನ ಮಾಡಿಕೊಂಡು ನಲ ಹೇಳ್ತಾನೆ, ಅಮ್ಮ ನಾವಿವತ್ತು ಆ ಋಷಿಗಳಿರೋ ಬೆಟ್ಟಕ್ಕೆ ಹೋಗಿದ್ವಿ ಅಂತಂದ. ಅವಳಿಗೆ ಒಮ್ಮಿಗಲೇ ಎದೆ ದಸಕ್ಕನ್ನತೆ. ಕೂಡಲೇ ತನ್ನನ್ನು ತಾನು ಸಾವರಿಸ್ಕೊಂಡು ಆಮೇಲೇನಾಯಿತು ಅಂತ ಕೇಳ್ತಾಳೆ. ನೀಲ ನಿಧಾನವಾಗಿ ನಡೆದಿದ್ದೆಲ್ಲವನ್ನು ಹೇಳ್ತಾನೆ. ಅಲ್ಲೇ ಇದ್ದ ಜಾಂಬವಂತ ಹನುಮಂತರು ಈ ಕಥೆಯನ್ನು ಕೇಳ್ತಾರೆ. ಹೋಗಲಿ, ಅಂತ ಅನಾಹುತ ಏನೂ ಮಾಡಿಕೊಂಡಿಲ್ವಲ್ಲ ಅಂತ ಅವರು ಆ ತಾಯಿಯನ್ನು ಸಮಾಧಾನ ಮಾಡ್ತಾರೆ. ಅವತ್ತಿನಿಂದ ನಲ ಮತ್ತು ನೀಲರು ತಮ್ಮ ತಂಟೆಯನ್ನು ಬಿಟ್ಟು ಒಳ್ಳೆ ಬಾಲಕರು ಅಂತ ಅನಿಸ್ಕೊಂಡು ವಿದ್ಯಾಭ್ಯಾಸದ ಕಡೆಗೆ ಗಮನವನ್ನು ಹರಿಸ್ತಾರೆ. ಓದನ್ನು ಕಲಿತು ಬೆಳೆದು ದೊಡ್ಡವರಾಗಿ ಒಳ್ಳೆಯ ಶಿಲ್ಪಿಗಳಂತ ಹೆಸರು ಪಡಿತಾರೆ. ಮುಂದೆ ರಾಮನ ಪತ್ನಿ ಸೀತೆಯನ್ನು ರಾವಣ ಲಂಕೆಗೆ ಕದ್ದೊಯ್ತಾನೆ. ಸೀತೆಯನ್ನು ರಾವಣನ ಸೆರೆಯಿಂದ ಬಿಡಿಸಿ ತರೋಕ್ಕೆ ಇಡೀ ಕಪಿಸೇನೆ ಸನ್ನದ್ಧವಾಗುತ್ತೆ. ಆದರೆ ಸಮುದ್ರದ ಮಧ್ಯೆ ನಿಂತಿದ್ದ ಲಂಕೆಗೆ ಹೋಗೋದಾದರೂ ಹೇಗೆ ಅನ್ನೋ ಪ್ರಶ್ನೆ ಮುಂದೆ ಬರುತ್ತೆ. ಕಡಲು ದಾಟಿ ಹೋಗಬೇಕಲ್ಲ, ಇಷ್ಟು ದೊಡ್ಡ ಸೇನೆ ಲಂಕೆಯನ್ನು ತಲುಪೋದಾದರೂ ಹೇಗೆ ಅಂತ ಎಲ್ಲರೂ ಚಿಂತೆ ಮಾಡ್ತಾರೆ. ಆಗ ನಲ ಮತ್ತು ನೀಲರೇ ಕಡಲಿಗೆ ಸೇತುವೆಯನ್ನು ಕಟ್ಟುವ ಸಲಹೆಯನ್ನು ಕೊಡ್ತಾರೆ. ಅವರಿಗೆ ಚಿಕ್ಕಂದಿನಲ್ಲಿ ಇರುವಾಗ ಆ ಋಷಿ ಕೊಟ್ಟ ಶಾಪ ಈ ಸಂದರ್ಭದಲ್ಲಿ ವರವಾಗಿಬಿಡುತ್ತೆ. ಅವರು ಸಮುದ್ರಕ್ಕೆ ಎಸೆದ ಕಲ್ಲುಗಳೆಲ್ಲ ತೇಲಿಬಿಡುತ್ತೆ. ಅದು ಸೇತುವೆ ಕಟ್ಟೋಕ್ಕೆ ಸಹಕಾರಿಯಾಗುತ್ತೆ. ಅವರು ಕಟ್ಟಿದ ಸೇತುವೆಯಿಂದ ಎಲ್ಲರೂ ಲಂಕೆಗೆ ಹೋಗ್ತಾರೆ. ರಾಮ ರಾವಣನನ್ನು ಸಂಹರಿಸಿ ಸೀತೆಯ ಸೆರೆಯನ್ನು ಬಿಡಿಸಿ ಅಯೋಧ್ಯೆಗೆ ಮರಳ್ತಾನೆ. ಹೀಗೆ ನಲ ಮತ್ತು ನೀಲರು ಸೇತುವೆ ಕಟ್ಟುವ ಕಾರ್ಯದಲ್ಲಿ ತಮ್ಮ ಮಹತ್ತರ ಕೊಡುಗೆಯನ್ನು ನೀಡ್ತಾರೆ.
1: ಪೊನ್ನಂಜಿ, ಇನ್ಮೇಲಿಂದ ನಾವು ತಂಟೆ ಕಡಿಮೆ ಮಾಡ್ತೀವಿ.
0: ಯಾಕೆ? ನಿಮಗೂ ಯಾರಾದರೂ ಶಾಪ ಕೊಟ್ಟರೆ ಗತಿ ಏನು ಅಂತನಾ? ಆ ವಿಷಯ ಇರಲಿ, ಇಲ್ಲಿ ಕೇಳಿ. ಮಕ್ಕಳ ತಪ್ಪನ್ನು ಒಳ್ಳೆ ಮಾತಿನಲ್ಲಿ ಖಂಡಿಸಿ ಅವರಿಗೆ ದಾರಿ ತೋರಿಸೋದು ತಂದೆ ತಾಯಿಯರ ಆದ್ಯ ಕರ್ತವ್ಯವಾಗಿದೆ.
7: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
8: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
9: ಕಾವ್ಯ, ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ?
10: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
9: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
10: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
9: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
10: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
9: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
11: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
12: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
13: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
12: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
14: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೆ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
15: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
14: KMF ನ ನಂದಿನಿ ಹಾಲು, ನೀವು ಬಳಸಲು ಯೋಗ್ಯವಾದ ಹಾಲು.
16: ಬಳಸಿ ಪರಿಶುದ್ಧ ನಂದಿನಿ.
17: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
18: ಹೂನೆ, ರೆಡಿ ಆಗ್ತಾ ಇದೆ.
17: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
18: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
19: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
20: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ದಿನದ ವಿಶೇಷ ಕಾರ್ಯಕ್ರಮ. ಶಿವಮೊಗ್ಗದ ಮೆಗನ್ ಜಿಲ್ಲಾ ಆಸ್ಪತ್ರೆಯ ಜಿಲ್ಲಾ ಶಸ್ತ್ರಚಿಕಿತ್ಸಕರಾಗಿ ಡಾಕ್ಟರ್ ನಾಗೇಶ್ ಅವರು ಅಧಿಕಾರ ಸ್ವೀಕರಿಸಿ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಈ ಮೂಲಕ ಮೆಗನ್ ಆಸ್ಪತ್ರೆಯ ಆಡಳಿತಕ್ಕೆ ಹೊಸ ನಾಯಕತ್ವ ದೊರೆತಂತಾಗಿದೆ. ಇತ್ತೀಚೆಗೆ ಮೆಗನ್ ಆಸ್ಪತ್ರೆಯ ಜಿಲ್ಲಾ ಶಸ್ತ್ರಚಿಕಿತ್ಸಕರಾಗಿದ್ದ ಡಾಕ್ಟರ್ ಸಿದ್ದೇಗೌಡ ಅವರು ನಿವೃತ್ತಿ ಹೊಂದಿದ ಹಿನ್ನೆಲೆಯಲ್ಲಿ ಅವರ ಸ್ಥಾನಕ್ಕೆ ಡಾಕ್ಟರ್ ಗೀತಾ ಅವರು ಪ್ರಭಾರ ಜಿಲ್ಲಾ ಶಸ್ತ್ರಚಿಕಿತ್ಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಇದೀಗ ಭದ್ರಾವತಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಜನರಲ್ ಸರ್ಜನ್ ಆಗಿ ಸೇವೆ ಸಲ್ಲಿಸುತ್ತಿದ್ದ ಡಾಕ್ಟರ್ ನಾಗೇಶ್ ಅವರನ್ನು ಶಿವಮೊಗ್ಗ ಮೆಗಾನ್ ಆಸ್ಪತ್ರೆಯ ಜಿಲ್ಲಾ ಶಸ್ತ್ರಚಿಕಿತ್ಸಕರಾಗಿ ವರ್ಗಾವಣೆ ಮಾಡಲಾಗಿದೆ. ಮುಂದಿನ ವಿವರ. ಶಿವಮೊಗ್ಗ ನಗರದ ಗೋಪಾಲಗೌಡ ಬಡಾವಣೆಯ ಸ್ವಾಮಿ ವಿವೇಕಾನಂದ ಸರ್ಕಲ್ ಬಳಿ ನವೀಕರಿಸಿರುವ ಬಸ್ ತಂಗುದಾಣವನ್ನು ಸಾರ್ವಜನಿಕರ ಉಪಯೋಗಕ್ಕೆ ಗುರುವಾರ ಉದ್ಘಾಟನೆ ಮಾಡಲಾಯಿತು. ಈ ಬಸ್ ತಂಗುದಾಣವನ್ನು March 2004 ರೋಟರಿ ಉತ್ತರ ಕ್ಲಬ್ನ ವತಿಯಿಂದ ನಿರ್ಮಿಸಲಾಗಿತ್ತು. ಅದನ್ನು ಈಗ ಸಂಪೂರ್ಣವಾಗಿ ದುರಸ್ತಿ ಮಾಡಿ ನವೀಕರಣಗೊಳಿಸಲಾಯಿತು. ಈ ವೇಳೆ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಉತ್ತರ ಕ್ಲಬ್ನ ಅಧ್ಯಕ್ಷರಾದ ಡಾ ಶಿವಕುಮಾರ್ ಕೆ ಅವರು, ರೋಟರಿ ಕ್ಲಬ್ಗಳು ದೇಶದೆಲ್ಲೆಡೆ ಹಲವಾರು ಸಮಾಜಮುಖಿ ಕಾರ್ಯವನ್ನು ಮಾಡುತ್ತಿದೆ. ನಮ್ಮ ಉತ್ತರ ಕ್ಲಬ್ ಕೂಡ ಇಂತಹ ಸಾರ್ವಜನಿಕರಿಗೆ ಉಪಯೋಗ ಆಗುವಂತೆ ಕಾರ್ಯಕ್ರಮವನ್ನು ಮೊದಲಿನಿಂದಲೂ ಮಾಡುತ್ತಾ ಬರುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬಸ್ ತಂಗುದಾಣವನ್ನು ವಿನೂತನಗೊಳಿಸಲು ಸಹಕರಿಸಿದಂತೆ ನಾಗದೇವತೆ ದೇವಸ್ಥಾನದ ಅಧ್ಯಕ್ಷರಾದ ಶ್ರೀ ರಾಮಲಿಂಗಪ್ಪ ಮತ್ತು ಮಜ್ಜಿಗೆ ಹಾಲಪ್ಪ ಅವರನ್ನ ಸನ್ಮಾನಿಸಲಾಯಿತು. ಸದರಿ ಕಾರ್ಯಕ್ರಮದಲ್ಲಿ ರೋಟರಿ ಉತ್ತರದ ಅಧ್ಯಕ್ಷರಾದ ಡಾಕ್ಟರ್ ಶಿವಕುಮಾರ್ ಕೆ, ಕಾರ್ಯದರ್ಶಿ ಶ್ರೀಧರ್, ಖಜಾಂಜಿ ವೆಂಕಟೇಶ್, ನಿರ್ದೇಶಕ ಶರವಣ, ಹಿರಿಯ ರೋಟರಿಯನ್ಗಳಾದ ಚಂದ್ರಶೇಖರ್, ಭಾರತಿ ಚಂದ್ರಶೇಖರ್, ಹಾಲಪ್ಪ, ನರಸಿಂಹ ಪ್ರಸಾದ್, ರವೀಂದ್ರನಾಥ್ ಐತಾಳ್, ಎಸ್ಆರ್ ನಾಗರಾಜ್, ಶೇಷಾದ್ರಿ, ರಮೇಶ್, ಸುದರ್ಶನ್, ಉಷಾ, ದತ್ತಾತ್ರಿ, ನಾಗರಾಜ್, ರಾಘವೇಂದ್ರ ಇನ್ನಿತರ ಸಾರ್ವಜನಿಕರು ಹಾಜರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ಬಸವನಗುಡಿ ವಿಕಾಸ ಸೌಧದಲ್ಲಿ ಆಯೋಜಿಸಲಾಗಿದ್ದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಕ್ಷರಿ ಜನ್ಮದಿನದ ನಿಮಿತ್ತ ಅಭಿನಂದನಾ ಸಮಾರಂಭದಲ್ಲಿ ಶಿವಮೊಗ್ಗ ಜಿಲ್ಲಾ ಥ್ರೋಬಾಲ್ ಸಂಸ್ಥೆಯ ವತಿಯಿಂದ ಸನ್ಮಾನಿಸಿ ಶುಭ ಕೋರಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಹತ್ತಿಮ್ಮೇನಹಳ್ಳಿ, ಕಾರ್ಯದರ್ಶಿ ಕೆಜಿ ಮಠಪತಿ, ಲೋಕೇಶ್ ಪಿ, ಸೋಮಶೇಖರ್, ಪ್ರೇಮಕುಮಾರ್ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಿವಮೊಗ್ಗದ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ಸಂಸ್ಥೆಯು ಗ್ರಾಮೀಣ ಭಾಗದ ಆಸಕ್ತ ಅಭ್ಯರ್ಥಿಗಳಿಗಾಗಿ 31 ದಿನಗಳ ಉಚಿತ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ತರಬೇತಿಯನ್ನು ಆಯೋಜಿಸಿದ್ದು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ ತರಬೇತಿ ಕಾರ್ಯಕ್ರಮವು ಸೆಪ್ಟೆಂಬರ್ 1st ಪ್ರಾರಂಭವಾಗಲಿದ್ದು 18-50 ವಯೋಮಿತಿಯ ಗ್ರಾಮೀಣ ಭಾಗದ ಆಸಕ್ತ ಅಭ್ಯರ್ಥಿಗಳು, ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ತರಬೇತಿಯು ಸಂಪೂರ್ಣ ಉಚಿತವಾಗಿದ್ದು ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ತರಬೇತಿಯ ನಂತರ ಅಭ್ಯರ್ಥಿಗಳು ಸ್ವಂತ ಉದ್ಯೋಗ ಪ್ರಾರಂಭಿಸಲು ಸಹಕಾರಿಯಾಗಲಿದೆ. ಆಸಕ್ತ ಅಭ್ಯರ್ಥಿಗಳು ಒಂದು ಬಿಳಿ ಹಾಳೆಯ ಮೇಲೆ ತಮ್ಮ ಹೆಸರು, ವಿಳಾಸ, ಜನ್ಮದಿನಾಂಕ ಮತ್ತು ಮೊಬೈಲ್ ಸಂಖ್ಯೆಯನ್ನು ಸ್ಪಷ್ಟವಾಗಿ ಬರೆದು ಅದನ್ನು ಫೋಟೋ ತೆಗೆದು ಕೆಳಗಿನ ವಾಟ್ಸಪ್ ಸಂಖ್ಯೆಗೆ ಕಳುಹಿಸುವ ಮೂಲಕ ಅಥವಾ ಕರೆ ಮಾಡುವ ಮೂಲಕ ಹೆಸರು ನೋಂದಾಯಿಸಿಕೊಳ್ಳಬಹುದು. ಮೊದಲು ಅರ್ಜಿ ಸಲ್ಲಿಸುವವರಿಗೆ ಆದ್ಯತೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 948-348-5489 ಮತ್ತೊಂದು ಸಂಖ್ಯೆ 897-014-5354 ಈ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ರಾಜ್ಯದಲ್ಲಿ ಮಳೆ ಕೊರತೆ ಹಿನ್ನೆಲೆಯಲ್ಲಿ ಬಹುತೇಕ ಬರದ ಛಾಯೆ ಮೂಡಿದೆ. ಇದರಿಂದ ರಾಜ್ಯ ಸರ್ಕಾರ ತಕ್ಷಣ ರಾಜ್ಯದಲ್ಲಿ ಬರ ಎಂದು ಘೋಷಿಸಬೇಕು. ರೈತರಿಗೆ ಮುಂದುವರೆದ ದೇಶಗಳಲ್ಲಿ ನೀಡುವಂತೆ ಉಳುಮೆಯ ರಜೆ ಎಂದು ಘೋಷಿಸಿ ಸೂಕ್ತ ಪರಿಹಾರ ನೀಡಬೇಕೆಂದು ರಾಜ್ಯ ರೈತ ಸಂಘದ ಮುಖಂಡ ಕೆಟಿ ಗಂಗಾಧರ್ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಬರಗಾಲದ ಪರಿಸ್ಥಿತಿ ನೋಡಿಕೊಂಡು ಕೃಷಿಗೆ ರಜೆ ನೀಡಬೇಕು. ಮುಖ್ಯಮಂತ್ರಿಗಳು ಜಲಾಶಯಗಳ ನೀರನ್ನು ಗಮನಿಸಿಕೊಂಡು ಬೆಳೆ ಬೆಳೆಯಬೇಡಿ ಎಂದು ಹೇಳಿದ್ದಾರೆ. ಆದರೆ ಇಷ್ಟಕ್ಕೆ ಅವರ ಹೇಳಿಕೆ ಸಾಕಾಗುವುದಿಲ್ಲ. ಬೆಳೆ ಬೆಳೆಯಬೇಡಿ ಅಂದರೆ ಬರಗಾಲ ಅಂತ ಅರ್ಥ. ಬರಗಾಲದ ಪರಿಹಾರೋಪಾಯಗಳನ್ನು ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದರು. ಹಳ್ಳಿಗಳಲ್ಲಿ ಇರುವ ದುಡಿಯುವ ಕೈಗಳಿಗೆ ಕೆಲಸ ನೀಡಬೇಕು. ರೈತನ ಜಾನುವಾರುಗಳಿಗೆ ಮೇವು, ರೈತನ ಖರ್ಚು ವೆಚ್ಚಗಳಿಗೆ ಬೇಕಾದ ಪರಿಹಾರದ ಹಣವನ್ನು ಬರಗಾಲದಲ್ಲಿ ಕೊಡಬೇಕಾಗುತ್ತದೆ. ಬರಗಾಲ ಅಂತ ಬೆಳೆ ಬೆಳೆಯಬೇಡಿ ಅಂದರೆ ಸಾಕಾಗುವುದಿಲ್ಲ. ಇಲ್ಲಿ ಸರ್ಕಾರದ ನಿರ್ಧಾರವೇನು ಎಂಬುದನ್ನು ತಿಳಿಸಬೇಕು. ಕೃಷಿಗೆ ರಜೆ ನೀಡುವುದರಿಂದ ಮಣ್ಣಿನ ಸತ್ವ ಜಾಸ್ತಿ ಆಗುತ್ತದೆ. ಮುಂದಿನ ವರ್ಷಕ್ಕೆ ಮಣ್ಣು ಉತ್ತಮ ಬೆಳೆ ಬೆಳೆಯಲು ಸನ್ನದ್ಧವಾಗುತ್ತದೆ. ಅಗ್ರಿಕಲ್ಚರ್ ಹಾಲಿಡೇಸ್ ನಮ್ಮಲ್ಲೂ ಮಾಡಿ ರೈತ ಯಾವ ಬೆಳೆ ಬೆಳೆಯುತ್ತಿದ್ದನು ಎಂಬುದನ್ನು ನೋಡಿ. ಅದರಿಂದ ರೈತನಿಗೆ ನಿವ್ವಳ ಲಾಭ ಎಷ್ಟು ಬರುತ್ತಿತ್ತು ಅದನ್ನು ರಾಜ್ಯ ಸರ್ಕಾರದಿಂದ ಸರಿದೂಗಿಸುತ್ತೇನೆ ಎಂಬ ಆಶ್ವಾಸನೆ ಸಿಎಂ ಕೊಡಬೇಕು ಎಂದು ಒತ್ತಾಯಿಸಿದರು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ನಗರದಲ್ಲಿ ಡಿವೈಎಸ್ಪಿ ಮಾರ್ಗದರ್ಶನದಲ್ಲಿ ಭದ್ರಾವತಿ ನಗರ ವೃತ್ತ ನಿರೀಕ್ಷಕರಾದ ನಾಗಮ್ಮ ಅವರ ನೇತೃತ್ವದಲ್ಲಿ ಸಂಚಾರ ಪೊಲೀಸರು ಭದ್ರಾವತಿ ನಗರದಲ್ಲಿ ವಿಶೇಷ ಕಾರ್ಯಾಚರಣೆ ನಡೆಸಿ ಕರ್ಕಶ ಶಬ್ದ ಮಾಡುವ ಹಾಗೂ ನಂಬರ್ ಪ್ಲೇಟ್ ಇಲ್ಲದ ವಾಹನಗಳನ್ನು ವಶಕ್ಕೆ ಪಡೆದಿದ್ದಾರೆ. ಸಂಚಾರ ಪೊಲೀಸ್ ಠಾಣೆಯ ಸಬ್ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಮತ್ತು ರಾಜೇಶ್ ಸಂಗೊಳ್ಳಿ ಮತ್ತು ಸಿಬ್ಬಂದಿಗಳು ವಿವಿಧೆಡೆ ವಿಶೇಷ ಕಾರ್ಯಾಚರಣೆ ಮಾಡಿದರು. ಜನರಿಗೆ ಮತ್ತು ಇಲಾಖೆಗೆ ತಲೆನೋವಾಗಿದ್ದ ನಂಬರ್ ಪ್ಲೇಟ್ ಇಲ್ಲದ ಹಾಗೂ ದೋಷಪೂರಿತ ಸೈಲೆನ್ಸರ್ ಹೊಂದಿದ್ದ 35 ದ್ವಿಚಕ್ರ ವಾಹನಗಳನ್ನು ತಡೆಹಿಡಿದು ಕಾನೂನು ಕ್ರಮ ಕೈಗೊಳ್ಳಲಾಯಿತು. ನಂತರ ಡಿವೈಎಸ್ಪಿ ಪ್ರಕಾಶ್ ರಾಥೋಡ್ ವಾಹನ ಚಾಲಕರಿಗೆ ಸಂಚಾರ ಅರಿವು ಮೂಡಿಸಿದರು. ನ್ಯೂಟೌನ್ ಸಬ್ಇನ್ಸ್ಪೆಕ್ಟರ್ ರಮೇಶ್ ಮತ್ತು ಇತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮುಂದಿನ ವಿವರ. ಆರ್ಥಿಕ ವಲಯದಲ್ಲಿ ನಂಬಿಕೆಗೆ ಮತ್ತೊಂದು ಹೆಸರೇ ಬ್ಯಾಂಕ್ ಆಫ್ ಬರೋಡಾ ಎಂದು ಪ್ರಾದೇಶಿಕ ಜಿಲ್ಲಾ ಕಚೇರಿಯ ರೀಜನಲ್ ಮ್ಯಾನೇಜರ್ ಸುಹಾಸ್

ಅವರು ತಿಳಿಸಿದರು. ಇತ್ತೀಚೆಗೆ ಶಿವಮೊಗ್ಗ ನಗರದಲ್ಲಿ ಬ್ಯಾಂಕ್ ಆಫ್ ಬರೋಡಾದ 119ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇದು ಕೇವಲ ಯಶಸ್ಸಿನ ಮೈಲಿಗಲ್ಲು ಅಲ್ಲದೆ ನಂಬಿಕೆ, ಸಮಗ್ರತೆ, ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಿದ ಪರಂಪರೆಯ ಆಚರಣೆಯಾಗಿದೆ. ಸರ್ ಸಯಾಜಿರಾವ್ ಗಾಯಕ್ವಾಡ್ ಜನರನ್ನು ಸಬಲೀಕರಣಗೊಳಿಸುವ ಮತ್ತು ವಾಣಿಜ್ಯವನ್ನು ಬೆಂಬಲಿಸುವ ದೃಷ್ಟಿಯಿಂದ ಆರ್ಥಿಕ ಅಭಿವೃದ್ಧಿಗೆ ಕೊಡುಗೆ ನೀಡುವ ಉದ್ದೇಶದಿಂದ ಬ್ಯಾಂಕನ್ನು ಸ್ಥಾಪಿಸಿದರು. ಒಂದು ಸಾಧಾರಣ ಸಂಸ್ಥೆಯಾಗಿ ಪ್ರಾರಂಭಗೊಂಡು ಇಂದು ಭಾರತದ ಅತಿದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿ ಒಂದಾಗಿದೆ. ವ್ಯವಹಾರದ ಮೈಲಿಗಲ್ಲು ಯಶಸ್ವಿಯಾಗಿ ತಲುಪಿದೆ. ಸಾರ್ವಜನಿಕ ವಲಯದಲ್ಲಿ ಬ್ಯಾಂಕ್ಗಳಲ್ಲಿ ಎರಡನೇ ಸ್ಥಾನದಲ್ಲಿದೆ. ಜಾಗತಿಕ ಕಾಲಕ್ಕೆ ತಕ್ಕಂತೆ ನಿರಂತರವಾಗಿ ವಿಕಸನಗೊಂಡಿದ್ದು ಪಾರದರ್ಶಕತೆ, UPI, AI ಆಧಾರಿತ ಸೇವೆಗಳು ಮತ್ತು ಸುರಕ್ಷಿತ ಡಿಜಿಟಲ್ ಬ್ಯಾಂಕಿಂಗ್ ಅನ್ನು ಉತ್ತೇಜಿಸುವ ಮೂಲಕ, ಕಾಗದ ಬಳಕೆಯನ್ನು ಕಡಿಮೆ ಮಾಡುವ ಮೂಲಕ ಹಸಿರು ಬ್ಯಾಂಕಿಂಗ್ ಅನ್ನು ಹೆಚ್ಚು ಪ್ರೋತ್ಸಾಹಿಸುತ್ತಿದೆ ಎಂದರು. ಬ್ಯಾಂಕ್ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಲು ಬ್ಯಾಂಕ್ ಆಫ್ ಬರೋಡಾದ ಪ್ರತಿಯೊಬ್ಬ ಸದಸ್ಯರ ಪಾತ್ರ ಹಾಗೂ ನಿವೃತ್ತ ಉದ್ಯೋಗಗಳ ಪಾತ್ರ ಮಹತ್ವದ್ದಾಗಿದೆ. ಶಿಸ್ತಿನ ಆಡಳಿತ, ಗ್ರಾಹಕರ ನಂಬಿಕೆ ನಿರಂತರವಾಗಿ ಇರುವ ಕಾರಣ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕಿಂಗ್ ವಲಯದಲ್ಲಿ ಸಾಧನೆಯನ್ನು ಮಾಡಿದೆ ಎಂದರು. ಅರಣ್ಯ ಮುಖ್ಯ ಸಂರಕ್ಷಣಾಧಿಕಾರಿ ಅಜ್ಜಯ್ಯ ಮಾತನಾಡಿ, ಒಂದು ದೇಶವು ಆರ್ಥಿಕವಾಗಿ ಮುಂದುವರೆಯಬೇಕೆಂದರೆ ಬ್ಯಾಂಕಿಂಗ್ ಸೆಕ್ಟರ್ನ ಪಾತ್ರ ಬಹಳ ಮುಖ್ಯ. ಬ್ಯಾಂಕ್ ಆಫ್ ಬರೋಡಾ ತಾಯಿಯ ಹೆಸರಲ್ಲಿ ಒಂದು ವೃಕ್ಷ ಎಂಬ ಭಾರತ ಸರ್ಕಾರದ ಮಹತ್ವಾಕಾಂಕ್ಷೆ ಅಭಿಯಾನಕ್ಕೆ ಬೆಂಬಲವಾಗಿ ಬ್ಯಾಂಕ್ ಆಫ್ ಬರೋಡಾ ವತಿಯಿಂದ ಅರಣ್ಯೀಕರಣ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಶಿವಮೊಗ್ಗ ನಗರದ ತುಂಗಾ ಮೇಲ್ದಂಡೆ ಯೋಜನೆಯ ಒಂದು ಭಾಗದಲ್ಲಿ ಸುಮಾರು 1 ಹೆಕ್ಟೇರ್ ಪ್ರದೇಶದಲ್ಲಿ ಅರಣ್ಯೀಕರಣಗೊಳಿಸಿ ಸ್ಥಳೀಯ ಜಾತಿಯ ಸಸಿಗಳನ್ನು ನೆಡುವ ಮೂಲಕ ಹಸಿರು ಭಾರತದ ನಿರ್ಮಾಣಕ್ಕೆ ಕೈಜೋಡಿಸಿ ಭೂಮಿಯನ್ನು ಇನ್ನಷ್ಟು ಸುಂದರಗೊಳಿಸುತ್ತಿದೆ. ಅರಣ್ಯ ಬೆಳೆಸಲು ಸಹಜವಾಗಿ ನಮ್ಮ ಇಲಾಖೆ ಮಾತ್ರ ಕಾರ್ಯನಿರ್ವಹಿಸುತ್ತಿತ್ತು. ಈಗ ಬ್ಯಾಂಕ್ ಆಫ್ ಬರೋಡಾ ಆ ಕೆಲಸವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದೆ. ಆರ್ಥಿಕವಾಗಿ ವ್ಯವಹಾರ ನಡೆಸುವ ಬ್ಯಾಂಕಿಂಗ್ ಸೆಕ್ಟರ್ ಪರಿಸರ ಸುಸ್ಥಿರತೆ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುತ್ತಾ ತಮ್ಮ ಉದ್ಯೋಗಿಗಳಿಗೂ ಸಹ ಕನಿಷ್ಠ 1 ಗಿಡ ನೆಟ್ಟು ತಾಂತ್ರಿಕ ನೆರವಿನೊಂದಿಗೆ ಸಮರ್ಪಕ ನಿರ್ವಹಣೆ ಮತ್ತು ಸಂರಕ್ಷಣೆ ಮಾಡುವ ಮೂಲಕ ಜಾಗೃತಿ ಮೂಡಿಸುತ್ತಿದೆ. 2047ಕ್ಕೆ ಬ್ಯಾಂಕ್ ಆಫ್ ಬರೋಡಾ ತನ್ನದೇ ಆದಂತಹ ರೀತಿಯಲ್ಲಿ ಸಹಕರಿಸಲಿದೆ ಎಂದರು. ಹೆಚ್ಚುವರಿ ರಕ್ಷಣಾಧಿಕಾರಿ ಕಾರ್ಯಪ್ಪ ಅವರು ಸೈಬರ್ ಕ್ರೈಮ್ನ ಬಗ್ಗೆ ಮಾಹಿತಿ ನೀಡಿ ಗ್ರಾಹಕರಿಗೆ ಮತ್ತು ಅಧಿಕಾರಿಗಳಿಗೆ ಅರಿವು ಮೂಡಿಸಿದರು. ಈ ಸಂದರ್ಭದಲ್ಲಿ ಡೆಪ್ಯುಟಿ ರೀಜನಲ್ ಮ್ಯಾನೇಜರ್ ದೀಪಕ್ ಎನ್ ಶಹಕರ್, ಪ್ರಾದೇಶಿಕ ಕಚೇರಿ ವ್ಯಾಪ್ತಿಯ ವ್ಯವಸ್ಥಾಪಕರು, ಬ್ಯಾಂಕ್ ನಿವೃತ್ತ ಅಧಿಕಾರಿಗಳು, ಬ್ಯಾಂಕ್ ಸಂಘಟನೆಯ ಸಿಬ್ಬಂದಿ ವರ್ಗದವರು, ಗ್ರಾಹಕರು ಉಪಸ್ಥಿತರಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ದಿನದ ವಿಶೇಷ ಕಾರ್ಯಕ್ರಮ. ತೋಟಗಾರಿಕೆ ಇಲಾಖೆಯು 2026-27 ಸಾಲಿನ ಜಿಲ್ಲಾ ವಲಯದ ಜೇನು ಸಾಕಾಣಿಕೆ ಕಾರ್ಯಕ್ರಮದಡಿ ಜೇನು ಪೆಟ್ಟಿಗೆ ಮತ್ತು ಸ್ಟ್ಯಾಂಡ್ಗಳಿಗೆ ಸಹಾಯಧನ ನೀಡಲು ಆಸಕ್ತ ರೈತರಿಂದ ಆನ್ಲೈನ್ ಅರ್ಜಿ ಆಹ್ವಾನಿಸಿದೆ. ರೈತರು ವೆಬ್ಸೈಟ್ ಬಳಸಿ ಅಗತ್ಯ ದಾಖಲಾತಿಗಳೊಂದಿಗೆ ಆಗಸ್ಟ್ 17 ಅರ್ಜಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ 0818227 279415 ಅಥವಾ 9980009438 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯಲ್ಲಿ ವಿಶೇಷಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣಕ್ಕಾಗಿ ಕಾರ್ಯಾಚರಿಸುತ್ತಿರುವ ಎಲ್ಲಾ ಸ್ವಯಂ ಸೇವಾ ಸಂಸ್ಥೆಗಳು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳಬೇಕು ಹಾಗೂ ಅವಧಿ ಮುಗಿದಿರುವ ಸಂಸ್ಥೆಗಳು ನವೀಕರಣಕ್ಕೆ ಅರ್ಜಿ ಸಲ್ಲಿಸಬೇಕು ಎಂದು ಜಿಲ್ಲಾ ವಿಶೇಷಚೇತನರ ಕಲ್ಯಾಣಾಧಿಕಾರಿಗಳು ತಿಳಿಸಿರುತ್ತಾರೆ. ಅಂಗವಿಕಲರ ಅಧಿನಿಯಮ 2016 ಸೆಕ್ಷನ್ 51-52 ಮತ್ತು ಪೋಷಕರ ಪೋಷಣೆ ಸಂರಕ್ಷಣೆ ಹಾಗೂ ಹಿರಿಯ ನಾಗರಿಕರ ರಕ್ಷಣಾ ಕಾಯ್ದೆ 2007 ಅಡಿಯಲ್ಲಿ ಸಂಸ್ಥೆಗಳು ನೋಂದಣಿಯಾಗುವುದು ಕಡ್ಡಾಯವಾಗಿದೆ. ಅರ್ಹ ಸ್ವಯಂ ಸೇವಾ ಸಂಸ್ಥೆಗಳು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಿ ನೋಂದಣಿ ಪ್ರತಿಯನ್ನ ಸಲ್ಲಿಸಬೇಕು. ಈಗಾಗಲೇ ನೋಂದಣಿಯಾಗಿದ್ದು ಅವಧಿ ಮುಕ್ತಾಯವಾಗಿದ್ದರೆ ನವೀಕರಣಕ್ಕಾಗಿ ಅರ್ಜಿ ಸಲ್ಲಿಸಿ ಅದರ ಪ್ರತಿಯೊಂದಿಗೆ ಕಚೇರಿಗೆ ಮಾಹಿತಿ ನೀಡತಕ್ಕದ್ದು. ಹೆಚ್ಚಿನ ಮಾಹಿತಿಗಾಗಿ 0818227 251 676 ಈ ಸಂಖ್ಯೆಯನ್ನ ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಜುಲೈ 23 ಬೆಳಗ್ಗೆ 10 ಉದ್ಯೋಗಾಕಾಂಕ್ಷಿಗಳಿಗಾಗಿ ನೇರ ಸಂದರ್ಶನವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಶನದಲ್ಲಿ ಡೆಲಿವರಿ ಅಭಯ್ ಪ್ರೈವೇಟ್ ಲಿಮಿಟೆಡ್ ಭಾಗವಹಿಸಲಿದ್ದು, ಖಾಲಿ ಇರುವ ಹುದ್ದೆಗಳಿಗಾಗಿ ಅಭ್ಯರ್ಥಿಯನ್ನ ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದ್ದಾರೆ. ಎಸ್ಎಸ್ಎಲ್ಸಿ, ಪಿಯುಸಿ ಮತ್ತು ಯಾವುದೇ ಪದವಿ ಪೂರೈಸಿದ 18-30 ಪುರುಷ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಬರುವವರು ತಮ್ಮ ಬಯೋಡೇಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಗಳೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪನಗರ, 2nd ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ಹಾಜರಾಗಬೇಕು. ನೇರ ಸಂದರ್ಶನಕ್ಕೆ ಪ್ರವೇಶ ಉಚಿತವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9308663606 ಅಥವಾ 9108235132 ಈ ಸಂಖ್ಯೆಯನ್ನ ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಕುವೆಂಪು ವಿಶ್ವವಿದ್ಯಾಲಯವು 2026-27 ಸಾಲಿನ ವಿವಿಧ ಸ್ನಾತಕೋತ್ತರ ಪದವಿ, ಸ್ನಾತಕೋತ್ತರ ಡಿಪ್ಲೊಮಾ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳ ಪ್ರವೇಶಾತಿಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನು ಜುಲೈ 31 ವಿಸ್ತರಿಸಿದೆ. ಸ್ನಾತಕೋತ್ತರ ಪದವಿ ರಿಪೀಟರ್ಸ್ ಪರೀಕ್ಷಾ ಫಲಿತಾಂಶಗಳು ಹಾಗೂ ರಾಜ್ಯದ ವಿವಿಧ ವಿಶ್ವವಿದ್ಯಾಲಯಗಳ ಪರೀಕ್ಷಾ ಫಲಿತಾಂಶ ಪ್ರಕಟಣೆ ವಿಳಂಬವಾಗುತ್ತಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕುಲಪತಿಗಳ ಅನುಮೋದನೆ ಪಡೆದು ಅರ್ಜಿ ಸಲ್ಲಿಕೆಯ ವೇಳಾಪಟ್ಟಿಯನ್ನ ಮರು ನಿಗದಿಪಡಿಸಲಾಗಿದೆ. ಜುಲೈ 31 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿದ್ದು ಮೆರಿಟ್ ಪಟ್ಟಿ ಪ್ರಕಟ ಆಗಸ್ಟ್ 10. ಅರ್ಹ ಹಾಗೂ ಆಸಕ್ತ ವಿದ್ಯಾರ್ಥಿಗಳು ನಿಗದಿತ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಿ ಇದರ ಪ್ರಯೋಜನ ಪಡೆದುಕೊಳ್ಳಬಹುದಾಗಿದೆ ಎಂದು ವಿಶ್ವವಿದ್ಯಾಲಯದ ಕುಲಸಚಿವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
1: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
0: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
2: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
3: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
4: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
5: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಎಲ್ರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ನೀವು ಕೂಡ ಖುಷಿಯಾಗಿರಿ, ಆರೋಗ್ಯವಾಗಿರಿ ಅಂತ ಮನಸಾರೆ ಆಶಿಸ್ತೀನಿ. ಹೀಗಿದ ಮೇಲೆ ನಿಮ್ಮೆಲ್ರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ಹೆಸರು ಹೇಳುವ ಹಾಗೆಯೇ ಪರಿಸರದ ಬಗ್ಗೆ ಒಂದೊಂದೇ ವಿಷಯವನ್ನ ಪರಿಚಯ ಮಾಡಿಕೊಡುವಂತಹ ಕಾರ್ಯಕ್ರಮ. ಸರಿನಾ? ಹಾಗೆ ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದು ಪಕ್ಷಿಯ ಬಗ್ಗೆ ಮಾತಾಡೋಣ ಅಂತ. ಈ ಪಕ್ಷಿಯನ್ನ ಸಾಧಾರಣವಾಗಿ ಎಲ್ರು ಕೂಡ ನೋಡಿರ್ತೀರಾ. ಇದು ಪಕ್ಷಿಗಳಲ್ಲೇ ಒಂದ್ ರೀತಿ ಚಿಕ್ಕ ಪುಟ್ಟ ಕ್ಯೂಟ್ ಆಗಿರೋ ಪಕ್ಷಿ ಅಂತಾನೆ ಹೇಳ್ಬೋದು. ಇದನ್ನ ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಮಕ್ಳೇನಾದ್ರು ಮುದ್ದಾಗಿದ್ರೆ ಅಥವಾ ಒಂದ್ ಕಡೆ ಹೋಗಿ ಕುತ್ಕೊಂಡಿದ್ರೆ ಗುಬ್ಬಚ್ಚಿ ಮರಿ ತರ ಇದೆಯಲ್ಲ ಅಂತ ಹೇಳೋದು ಕೇಳಿರ್ತೀರಾ ನೀವು. ಹೌದು, ಇವತ್ತಿನ ಕಾರ್ಯಕ್ರಮದಲ್ಲಿ ಗುಬ್ಬಿ ಅಥವಾ ಗುಬ್ಬಚ್ಚಿ ಬಗ್ಗೆ ಮಾತಾಡೋಣ ಅಂತ. ಇದೊಂದು ಸಣ್ಣ ಪಕ್ಷಿ ಆಯ್ತಾ. ಈ ಪಕ್ಷಿಗಳನ್ನೆಲ್ಲ ನೋಡುವಾಗ ಇವ್ರಿಗೆ ಯಾರ್ ಕ್ಲಾಸ್ ತಗೊಳ್ತಾರೆ, ಯಾವ ಶಾಲೆಯಲ್ಲಿ ಇವರು ಪಾಠವನ್ನ ಕಲಿತಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಈ ಪಕ್ಷಿಗಳು ಗೂಡ್ ಕಟ್ಕೊಳ್ಳೋದಾಗಿರ್ಬೋದು, ಮೊಟ್ಟೆಯನ್ನ ಮಾಡೋದಾಗಿರ್ಬೋದು, ತನ್ನ ಮರಿಗಳನ್ನ ರಕ್ಷಿಸೋದಾಗಿರ್ಬೋದು, ಹಾಗೆ ಅವುಗಳಿಗೆ ಆಹಾರ ತಂದುಕೊಡುವಂತ ರೀತಿ, ಇನ್ನು ತನ್ನ ಸಂಗಾತಿ ಜೊತೆ ಬದುಕುವಂತಹ ರೀತಿ ಎಲ್ಲವೂ ಕೂಡ ತುಂಬಾ ವಿಶೇಷವಾಗಿರುತ್ತೆ ಅಲ್ವಾ? ಹಾಗಿದ್ಮೇಲೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗುಬ್ಬಚ್ಚಿಯ ಬಗ್ಗೆ ತಿಳ್ಕೊಳ್ಳೋಣ. ಈ ಗುಬ್ಬಚ್ಚಿ ಏನಿದೆ, ಸುಮಾರು 14-18 cm ಉದ್ದ ಇರುತ್ತೆ. ಇನ್ನು 24-40 g ತೂಕವಿರುತ್ತೆ. ಈ ಗುಬ್ಬಚ್ಚಿ ಹೆಣ್ಣು ಹಾಗೆ ಗಂಡು ಗುಬ್ಬಚ್ಚಿಗಳ ಬಣ್ಣದಲ್ಲಿ ಭಿನ್ನವಾಗಿರುತ್ತೆ. ಇನ್ನು ಗಂಡು ಗುಬ್ಬಚ್ಚಿ ಗಂಟ್ಲು ಬೂದು ಹಾಗೆ ಕಂದು ಮತ್ತೆ ಬಿಳಿ ಬಣ್ಣಗಳನ್ನ ಹೊಂದಿದ್ರೆ, ಹೆಣ್ಣು ಗುಬ್ಬಚ್ಚಿಗಳು ಎಳೆಯ ಗುಬ್ಬಿಗಳು ಹೆಚ್ಚಾಗಿ ಬೂದು ಕಂದು ಬಣ್ಣವಾಗಿರುತ್ತೆ. ಇವುಗಳ ರೆಕ್ಕೆಗಳ ಮೇಲೆ ಗೆರೆಗಳಿರುತ್ತೆ. ಗುಬ್ಬಿಗಳು ಸಾಮಾನ್ಯವಾಗಿ ತಮ್ಮ ಚಿಲಿಪಿಲಿ ಧ್ವನಿಗಾಗಿ ಪ್ರಸಿದ್ಧಿಯಾಗಿದೆ. ಇನ್ನು ಇವು ಬೀಜಗಳನ್ನ ತಿನ್ನೋಕೆ ಅನುಕೂಲಕರವಾದ ಬಲವಾದ ಕೊಕ್ಕನ್ನ ಹೊಂದಿದೆ. ಮನೆ ಮುಂದೆ ಎಲ್ಲ ಆವಾಗ ಅಕ್ಕಿ ರಾಗಿ ಹೀಗೆ ಧಾನ್ಯಗಳನ್ನ ಒಣಗಾಕಿದ್ರೆ ಮೊದಲು ಬರುವಂತಹ ಅತಿಥಿಗಳೇ ಈ ಗುಬ್ಬಚ್ಚಿಗಳಾಗಿತ್ತು. ಆದ್ರೆ ಇತ್ತೀಚೆಗೆ ಗುಬ್ಬಚ್ಚಿಗಳ ಸಂಖ್ಯೆ ಸ್ವಲ್ಪ ಕಡಿಮೆನೆ ಆಗ್ತಾ ಇದೆ. ಅದಕ್ಕೆ ಕಾರಣ ಏನು ಅಂತ ನಿಮಗೆ ಗೊತ್ತು, ಇದನ್ನೆಲ್ಲ ಆಮೇಲೆ ಮಾತಾಡೋಣ. ಇವತ್ತು ನಮ್ಮೊಟ್ಟಿಗೆ ಗುಬ್ಬಚ್ಚಿಯ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕಾಗಿ ಭದ್ರಾವತಿಯ ರಂಜಿನಿ ಅವರಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ರಂಜಿನಿ ಅವರೇ, ನಮಸ್ತೆ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಿಮಗೆ ಗುಬ್ಬಚ್ಚಿ ಅಂದ್ರೆ ತುಂಬಾ ಇಷ್ಟ ಅಂತ ಕೇಳ್ಪಟ್ಟೆ. ನೀವು ಯಾಕೆ ಗುಬ್ಬಚ್ಚಿನ ಇಷ್ಟಪಡ್ತೀರಾ? ಈ ಗುಬ್ಬಚ್ಚಿ ಬಗ್ಗೆ ಒಂದಿಷ್ಟು ವಿವರಣೆಯನ್ನ ನೀಡಬಹುದಾ?
6: ಎಲ್ರಿಗೂ ನಮಸ್ತೆ, ನನ್ನ ಹೆಸರು ರಂಜಿನಿ. ನಾನಿವತ್ತು ನಿಮ್ಮೆಲ್ರಿಗೂ ನನಗೆ ಚಿರಪರಿಚಿತವಾಗಿರುವ ಪಕ್ಷಿಯಾದ ಗುಬ್ಬಿ ಬಗ್ಗೆ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ನಾವು ಗುಬ್ಬಿ ತುಂಬಾ ಕಾಣಿಸ್ತಾ ಇತ್ತು. ಗುಬ್ಬಚ್ಚಿ ಆಗೆಲ್ಲ ಅಂದ್ರೆ ನಾವು ಚಿಕ್ಕವರಿರುವಾಗ ಗುಬ್ಬಚ್ಚಿಗಳು ನಮ್ಮನೆ ಮುಂದೆ ಪಡಸಾಲೆ ಮುಂಭಾಗದಲ್ಲಿ, ಮತ್ತೆ ನಮ್ದೆಲ್ಲ ಆಗ ಹೆಂಚಿನ ಮನೆ ಇತ್ತು, ಅವಾಗ ಹೆಂಚಿನ ಚಿಕ್ಕ ಚಿಕ್ಕ ಜಾಗದಲ್ಲಿ ಗುಬ್ಬಚ್ಚಿಗಳು ಗೂಡ್ ಕಟ್ತಾ ಇತ್ತು. ಈಗಲೂ ನಮ್ ಗ್ರಾಮೀಣ ಪ್ರದೇಶದಲ್ಲೆಲ್ಲ ಯಾವ್ದಾದ್ರು ಚಿಕ್ಕ ಅಕ್ಕಿ ಕಂಡ್ರೆ ಗುಬ್ಬಚ್ಚಿ ಅಂತಾನೆ ಗುರುತಿಸ್ತು ನಮ್ ಕಣ್ಣಿಗೆ. ಗುಬ್ಬಿ ಪುಟ್ಟ ಗಾತ್ರದ್ದು, ಮತ್ತೆ ನೆಲದ ಮೇಲೆ ವಾಸಿಸುತ್ತೆ. ನಮ್ಗೆಲ್ಲರಿಗೂ ಗೊತ್ತಿರೋ ಹಕ್ಕಿ ಗುಬ್ಬಚ್ಚಿ. ಹೆಣ್ಣು ಹಕ್ಕಿ ಬಣ್ಣ ಬೂದು ಬಣ್ಣ ಇರುತ್ತೆ, ರೆಕ್ಕೆ ಮೇಲೆ ಕಪ್ಪು ಪಟ್ಟಿಗಳಿರುತ್ತೆ. ಮತ್ತೆ ಗಂಡು ಹಕ್ಕಿಗೆ ರೆಕ್ಕೆ ಕೆನ್ನೆ ಮತ್ತೆ ತಲೆ ಭಾಗ ಕಂದು ಕೆಂಪು ಬಣ್ಣ ಇರುತ್ತೆ. ಇದು ಜನವಸತಿ ಪ್ರದೇಶದಲ್ಲಿರುವ ಮತ್ತೆ ಒಣಗಿದ ಹುಲ್ಲು ಹತ್ತಿ ನಾರೆಲ್ಲ ಇರೋದ್ರಿಂದ ಉಪಯೋಗಿಸ್ಕೊಂಡು ಇದು ಗೂಡನ್ನ ಕಟ್ಟುತ್ತೆ. ಸಾಮಾನ್ಯವಾಗಿ ಗುಬ್ಬಿ ಪಕ್ಷಿ ಸರ್ವಭಕ್ಷಕ ಅಂತಂದ್ರೆ ಕಾಳು ಹಣ್ಣು, ಹೂವಿನ ಮಕರಂದ ಇದೆಲ್ಲಾನು ಸೇವಿಸುತ್ತೆ. ಗುಬ್ಬಚ್ಚಿ ಯಾವಾಗ್ಲೂ ಜನರ ಮಧ್ಯೆ ವಾಸಿಸಕ್ಕೆ ಇಷ್ಟಪಡುತ್ತೆ. ಮತ್ತೆ ಗುಬ್ಬಚ್ಚಿಗಳು ಯಾವಾಗ್ಲೂ ಜೋಡಿಯಾಗಿರುತ್ತೆ. ಗಂಡು ಗುಬ್ಬಿಗೆ ಗಂಟ್ಲ ಮೇಲೆ ಕಪ್ಪು ಕಲೆ ಇರುತ್ತದೆ. ಹಾಗೆಲ್ಲ ನಮ್ಮ ಮನೆಯಲ್ಲಿ ನಮ್ಮಅಮ್ಮ ಬೇಯಿಸಿದ್ದು ಯಾವ್ದಾದ್ರು ಕಾಳುಗಳನ್ನೆಲ್ಲ ಹಾಕಿದ್ರೆ ತುಂಬಾ ಇಷ್ಟಪಟ್ಟು ಅವಾಗೆಲ್ಲ ಗುಬ್ಬಚ್ಚಿ ತುಂಬಾ ಮತ್ತೆ ತಾಯಿ ಗುಬ್ಬಿ ನಸು ಹಸಿರು ಮಿಶ್ರಿತ ಬಿಳಿ ಬಣ್ಣದಲ್ಲಿರುತ್ತೆ. ಇದು 3 ಅಥವಾ 4 ಮೊಟ್ಟೆ ಇಡುತ್ತೆ. ಗುಬ್ಬಚ್ಚಿ 1 ವರ್ಷದಲ್ಲಿ ಅನೇಕ ಬಾರಿ ಮೊಟ್ಟೆಗಳನ್ನಿಟ್ಟು ತನ್ನ ಸಂತಾನವನ್ನ ಬೆಳೆಸಿಕೊಳ್ಳುತ್ತೆ. ಈ ಗುಬ್ಬಚ್ಚಿ ಕಾಲುಗಳು ತುಂಬಾ ಚಿಕ್ಕದಾಗಿ ತೆಳ್ಳದಾಗಿರುತ್ತೆ. ಇದು ಯಾವಾಗ್ಲೂ ಜಿಗಿಯುತ್ತಾ ಹಾರೋದನ್ನ ನಾವು ಅಂದ್ರೆ ನಾನು ಗಮನಿಸಿದೀನಿ. ಹಾಗೆಲ್ಲ ನಮ್ಮಅಮ್ಮ ಅಕ್ಕಿ ಆರಿಸುವಾಗ ಗುಬ್ಬಚ್ಚಿಗಳು ಚಿವ್ ಚಿವ್ ಅಂತ ತುಂಬಾ ಹತ್ರಕ್ಕೆ ಬರೋದು ಹೆದರ್ಕೊಳ್ಳದೆ ಕಾಳುಗಳನ್ನೆಲ್ಲ ಹೆಕ್ಕೊಂಡು, ಬಟ್ ಕೈಗಂತೂ ಸಿಗ್ತಾ ಇರಲ್ಲ, ಪೂರ್ರನೆ ಹಾರೋಗ್ತಾ ಇತ್ತು. ಅದು ಪುಟಾಣಿ ಗುಬ್ಬಿ, ನಮ್ಗೆಲ್ಲ ಅದು ನೋಡಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು. ಸಂಜೆ ಆದ್ರೆ ಲೈಟ್ ಕಂಬದ್ಗಳ ಮೇಲೆ ಸಾಲಾಗಿ ವಿದ್ಯುತ್ ತಂತಿ ಮೇಲೆ ತೋರಣದಂತೆ ಕುತ್ಕೊಳ್ತಾ ಇತ್ತು.
5: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ರಂಜಿನಿ ಅವರು ಗುಬ್ಬಚ್ಚಿಯ ಬಗ್ಗೆ ಒಂದಿಷ್ಟು ವಿವರಣೆಯನ್ನ ನೀಡ್ತಾ ಇದ್ರು. ಅದು ಹೇಗೆ ಗೂಡು ಕಟ್ಟುತ್ತೆ, ಯಾವ ಆಹಾರವನ್ನ ತಿನ್ನುತ್ತೆ, ಗಂಡು ಗುಬ್ಬಚ್ಚಿ ಹೆಣ್ಣು ಗುಬ್ಬಚ್ಚಿ ನೋಡ್ಲಿಕ್ಕೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನ ನೀಡ್ತಾ ಇದ್ರು. ಸೊ ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದು ಪಕ್ಷಿ, ಅದರಲ್ಲೂ ಮುದ್ದಾಗಿರುವಂತಹ ಒಂದು ಪಕ್ಷಿ ಗುಬ್ಬಚ್ಚಿ. ಈ ಒಂದು ಗುಬ್ಬಚ್ಚಿ ಅಥವಾ ಗುಬ್ಬಿಯ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡಿದ್ದೆ. ಹಾಗೆ ನಮ್ಮೊಟ್ಟಿಗೆ ಭದ್ರಾವತಿಯ ರಂಜಿತ್ ಅವರು ಕೂಡ ಗುಬ್ಬಚ್ಚಿಯ ಬಗ್ಗೆ ಮಾಹಿತಿನ ಹಂಚ್ಕೊಳ್ತಾ ಇದ್ರು. ಯಾಕಂದ್ರೆ ಈಗಿನ ಪ್ರಪಂಚದಲ್ಲಿ ಏನಾಗಿದೆ ಅಂದ್ರೆ, ಬೆಳೀತಾ ಇರುವಂತಹ ತಂತ್ರಜ್ಞಾನದ ನಾಗಾಲೋಟಕ್ಕೆ ಗುಬ್ಬಚ್ಚಿ ಸೇರಿದಂತೆ ಸಾಕಷ್ಟು ಜೀವ ಸಂಕುಲಗಳು ನಮ್ಮ ಜೀವನದಿಂದ ಕಣ್ಮರೆಯಾಗ್ತಿದೆ. ನಗರೀಕರಣ ಮಾಡಬೇಕು ಅಂತ ಹೇಳಿ ನಗರೀಕರಣ ಹೆಚ್ಚಾದಂತೆ ಮೊಬೈಲ್ ಟವರ್ಗಳು ಇದರಿಂದ ಸೂಸುವಂತಹ ವಿಕಿರಣದ ಪ್ರಭಾವಕ್ಕೆ ಒಳಗಾಗಿ ಗುಬ್ಬಚ್ಚಿಗಳು ಸ್ವಚ್ಛಂದವಾಗಿ ಮನೆಯಂಗಳದಲ್ಲಾಡುವಂತಹ ದೃಶ್ಯ ಸಂಪೂರ್ಣವಾಗಿ ಕಡಿಮೆ ಆಗ್ಬಿಡುತ್ತೆ. ಈಗ ನಾವು ಗುಬ್ಬಚ್ಚಿ ನೋಡ್ಬೇಕಂದ್ರೆ ಅಲ್ಲೊಂದು ಇಲ್ಲೊಂದು ಕಾಣುತ್ತೆ. ಈ ಗುಬ್ಬಚ್ಚಿಗಳು ಮನುಷ್ಯನ ಕಣ್ಣುಗಳಿಂದ ತಪ್ಪಿಸ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ಬಂದಿದ್ಯೇನೋ ಅಂತ ಭಾಸ ಆಗುತ್ತೆ. ಯಾಕಂದ್ರೆ ಗುಬ್ಬಚ್ಚಿಗಳ ಸಂಖ್ಯೆ ತುಂಬಾನೇ ಕಡಿಮೆ ಆಗಿದೆ. ಕೇಳುಕರೆ, ಗುಬ್ಬಚ್ಚಿಗಳಿಲ್ಲದ ಮನೆ ಇಲ್ಲ ಅನ್ನೋ ಒಂದು ಮಾತಿತ್ತು. ಈಗ ಒಂದು ಸುಮಾರು 20-30 ವರ್ಷಗಳ ಹಿಂದೆ ವಿಷಯಕ್ಕೆ ಹೋದ್ರೆ ಪ್ರತಿ ಮನೆಯಲ್ಲಿ ಕೂಡ ಪೇಟೆ ಬೀದಿ ಅಂಗಡಿಗಳ ಮುಂಭಾಗದಲ್ಲಿ ಗುಬ್ಬಚ್ಚಿಗಳ ಚಿಲಿಪಿಲಿ ಸದ್ದು ಕೇಳ್ತಾ ಇತ್ತು. ಇವುಗಳ ಪುಕ ಪುಕ ಓಡಾಟಗಳೊಂದಿಗೆ ಬಾಲ್ಯದಲ್ಲಿ ಅದೆಷ್ಟೋ ಕ್ಷಣಗಳನ್ನ ನಾವು ಅನುಭವಿಸ್ತಾ ಇದ್ವಿ. ಆದ್ರೆ ಮನೆಯ ಸದಸ್ಯರಂತೆ ಹಾರಾಡ್ಕೊಂಡಿದ್ದಂತಹ ಈ ಗುಬ್ಬಚ್ಚಿಗಳು ಈಗಿನ ಮಕ್ಕಳಿಗೆ ಸಿಂಹ ಹುಲಿನ ನಾವು ಫೋಟೋದಲ್ಲಿ ತೋರಿಸಿ ಹೇಗೆ ಪರಿಚಯವನ್ನ ಮಾಡ್ಕೊಡ್ತೀವೋ ಆ ರೀತಿ ಪರಿಚಯ ಮಾಡ್ಕೊಡುವಂತ ಸಂಗತಿ ಎದುರಾಗ್ತಾ ಇದೆ. ಹಾಗಿದ್ರೆ ಈ ಗುಬ್ಬಚ್ಚಿಗಳ ಬಗ್ಗೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಅದಕ್ಕೂ ಮೊದಲು ನಮ್ಮ ರಂಜಿತಾ ಅವರು ಗುಬ್ಬಚ್ಚಿಯ ಬಗ್ಗೆ ಇನ್ನೊಂದಿಷ್ಟು ವಿಚಾರವನ್ನ ಹೇಳ್ತಿದ್ದಾರೆ, ಕೇಳೋಣ. ರಂಜಿತಾ ಅವರೇ, ನಿಮ್ಮ ಮಾತನ್ನ ಮುಂದುವರಿಸಬಹುದಾ?
3: ಅದ್ರ ಧ್ವನಿ ಚಿಮ್ ಚಿಮ್ ಅನ್ನೋದೇ ಒಂದು ಸಂವಾದ. ಆದ್ರೂ ಸಂವಾದ ಮಾಡೋದೆಲ್ಲ ನಮ್ಗೆ ನೋಡಲು ಮತ್ತೆ ಕೇಳಲು ತುಂಬಾ ಇಂಪಿತ್ತು. ಎಲ್ಲಿ ನೀರ್ ಕಂಡ್ರು ಪಟ ಪಟನೆ ರೆಕ್ಕೆ ಹರಳಿಸ್ಬಿಟ್ಟು ಅದ್ರೊಳಗಡೆ ಮುಳುಗಿ ಅದು ಸ್ನಾನ ಮಾಡಿದಂತೆ ಮಾಡಿ ನಮ್ಗೆಲ್ಲ ಒಂದು ಅದರಲ್ಲೂ ಕೂಡ ನಮ್ಗದು ಶುದ್ಧತೆ ಪಾಠನೆಲ್ಲ ಹೇಳ್ಕೊಡ್ತಾ ಇತ್ತು. ಗುಬ್ಬಚ್ಚಿದು ಪ್ಯಾಸರಿನ್ ಅನ್ನೋ ಒಂದು ಕುಟುಂಬಕ್ಕೆ ಸೇರಿದೆ ಮತ್ತೆ ಇವ ಯಾವಾಗ್ಲೂ ಜೋಡಿ ಆಗಿರುತ್ತೆ ಅಂತ ನಾನು ಯಾವಾಗ್ಲೇ ಹೇಳಿದೆ. ಹಾಗೆ ಇದು ಮರಿ ಇಡೋ ಕಾಲ ಬಂದಾಗ ಒಟ್ಟಾಗಿಯೇ ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಮರಿ ಮಾಡಿ ಮರಿಗಳಿಗೆ ಹಾರಕ್ಕೆ ಕಲಿಸೋವರೆಗೂ ಅವುಗಳನ್ನ ಬೇರೆ ಮಾಡಲ್ಲ. ಆದರ್ಶ ದಂಪತಿಗಳಂತೆ ಅದು ಜೊತೆಯಾಗಿ ಇರುತ್ತೆ ಯಾವಾಗ್ಲೂ. ಈಗ ಹೊಸದಾಗಿ ಗುಬ್ಬಿ ಲ್ಯಾಬ್ಸ್ ಅಂತ ಒಂದು ಸಂಶೋಧನಾ ಸಂಘ ಕೂಡ ಈಗ ಬೆಂಗಳೂರಿನಲ್ಲಿ ಹುಟ್ಟಿಕೊಂಡಿದೆ. ಇಲ್ಲಿ ಗುಬ್ಬಿಗಳೆಲ್ಲ ಬರುತ್ತೆ, ಅಲ್ಲಿ ಅಕ್ಕಿ ಆರಿಸೋದು, ಕಾಳ್ ಕೇರೋದು, ಹುಳ ಉಪ್ಟೆ ಇದುಗಳನ್ನೆಲ್ಲ ಅಲ್ಲಿ ಪ್ರೊವೈಡ್ ಮಾಡ್ತಾರೆ. ಸೊ ಹಾಗಾದ್ರೂ ಈ ಗುಬ್ಬಿಗಳು ಅಲ್ಲಿ ಬರಬಹುದೇನೋ ಅಂತ ಅವ್ರ ನಂಬಿಕೆ. ಗುಬ್ಬಿ ಬಚಾವೋ ಅಂತ ಒಂದು ಸಮೀಕ್ಷೆ ಕೂಡ ನಡೆಸಿದ್ದಾರೆ ಇತ್ತೀಚೆಗೆ. ಅದರಲ್ಲಿ ಗುಬ್ಬಿ, ಪಾರಿವಾಳ ಮತ್ತೆ ಪಕ್ಷಿಗಳನ್ನ ಆಕರ್ಷಣೆ ಮಾಡಲು ಕೆಲವರು ನಿರಂತರವಾಗಿ ಪ್ರಯತ್ನವನ್ನು ಪಡ್ತಾನೆ ಇದ್ದಾರೆ. ಇನ್ನು ಕೆಲವರು ಮನೆ ಅಂಗಳದಲ್ಲಿ ಕಿಟಕಿಯಲ್ಲಿ ಲೋಟಗಳನ್ನೆಲ್ಲ ತೂಗಕ್ ಬಿಟ್ಟು ಅದರಲ್ಲಿ ತೆಂಗಿನ ನಾರನ್ ಸುತ್ತಿ ಪಕ್ಷಿಗಳಿಗೆ ಅದು ಗೂಡು ಅನ್ನೋ ತರ ಮಾಡಿ ಕೆಲವರು ತಮ್ಮ ಮನೆ ಟೆರಸ್ಗಳ ಮೇಲೆ ಕೂಡ ಪಕ್ಷಿಧಾಮ ತರ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನು ಕೆಲವರು ಪಕ್ಷಿಗಳ ಹಿಕ್ಕೆಗಳನ್ನ ಸಂಗ್ರಹಿಸಿ ಅವರವರ ಕೃಷಿಗೆ ಬಳಸ್ತಾರೆ. ಇದು ತುಂಬಾ ಒಳ್ಳೆಯ ಗೊಬ್ಬರ ಅಂತ ಅವರು ಪರಿಗಣಿಸಿದ್ದಾರೆ.
2: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ರಂಜಿತ್ ಅವರು ಈ ಗುಬ್ಬಚ್ಚಿಯ ಬಗ್ಗೆ ಎಷ್ಟು ಚೆನ್ನಾಗಿ ವಿವರಣೆಯನ್ನು ನೀಡ್ತಾ ಇದ್ರು ಅಂತ. ಈ ಗುಬ್ಬಚ್ಚಿಗಳು ತನ್ನ ಮರಿಗಳನ್ನ ಹೇಗೆ ಜೋಪಾನ ಮಾಡುತ್ತೆ, ಜೊತೆಗೆ ಆ ಮರಿಗಳಿಗೆ ಜೀವನದ ಪಾಠವನ್ನ ಹೇಗೆಲ್ಲ ಕಲಿಸುತ್ತೆ ಅನ್ನೋದ್ರ ಬಗ್ಗೆ ರಂಜಿತ್ ಅವ್ರು ಹೇಳ್ತಾ ಇದ್ರು. ಹಾಗಿದ್ರೆ ಈ ಗುಬ್ಬಚ್ಚಿಗಳ ಬಗ್ಗೆ ಇನ್ನೊಂದಿಷ್ಟು ವಿಷಯವನ್ನ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೆಳಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಗುಬ್ಬಚ್ಚಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಪ್ರಾಣಿ ಪಕ್ಷಿಗಳಿಂದ ಕಲಿಯುವಂತ ಪಾಠಗಳು ಸಾಕಷ್ಟು ಇದೆ. ಆಯ್ತಾ, ಇವುಗಳೇ ಒಂದ್ ರೀತಿ ಯೂನಿವರ್ಸಿಟಿ ಅಂದ್ರೆ ಬಹುಶಃ ತಪ್ಪಾಗಲ್ಲ. ಹೀಗೆಲ್ಲ ಇರುವಾಗ ಗುಬ್ಬಚ್ಚಿಯಿಂದ ಕೂಡ ಕಲಿಯುವಂತ ಪಾಠಗಳಿರುತ್ತೆ. ಏನಪ್ಪ ಅಂದ್ರೆ, ಗುಬ್ಬಚ್ಚಿ ಇರೋದು ಚಿಕ್ಕ ಗಾತ್ರದ ಪಕ್ಷಿ. ಆಯ್ತಾ, ಇದು ತನ್ನ ಸಂಸಾರವನ್ನ ಎಷ್ಟು ಚೆನ್ನಾಗಿ ಜೋಪಾನ ಮಾಡುತ್ತೆ ಅಂದ್ರೆ, ಇದು ಮನುಷ್ಯನಿಗೆ ಕೂಡ ಪಾಠವನ್ನ ಕಲಿಸುತ್ತೆ. ಯಾಕಂದ್ರೆ ಕಿಲೋಮೀಟರ್ ದೂರದಿಂದ ಹಾರಿ ಕೂಡ ಸಣ್ಣ ಪುಟ್ಟ ಕಸ ಕಡ್ಡಿಗಳನ್ನ ಹೆಕ್ಕೊಂಡು ಬೆಚ್ಚನೆಯ ಗೂಡನ್ನ ನಿರ್ಮಿಸುತ್ತೆ. ತನ್ನ ಮಕ್ಕಳಿಗೆ ಆಹಾರವನ್ನ ಅರಸಿ ತಂದು ಹಾಗೆ ತುತ್ತನ್ನ ತಿನ್ನಿಸುವ ದೃಶ್ಯಗಳು ಇವತ್ತು ಕೂಡ ನಾವು ಕಾಣಬಹುದು. ಮನುಷ್ಯ ಕೂಡ ಒಂದು ಮನೆ ಕಟ್ಟೋಕೆ ಎಷ್ಟೆಲ್ಲ ಕಷ್ಟ ಪಡ್ತಾನೆ. ಮನುಷ್ಯ ಬುದ್ಧಿಜೀವಿ, ಅಷ್ಟು ದೊಡ್ಡ ಪ್ರಾಣಿ, ಆದ್ರೂ ಕೂಡ ಮನುಷ್ಯ ಅಷ್ಟೆಲ್ಲ ಕಷ್ಟ ಪಡ್ತಾನೆ. ಆದ್ರೆ ಗುಬ್ಬಚ್ಚಿಗಳು ಕೂಡ ತನಗೆ ಇರುವಂತಹ ಅಷ್ಟು ಚಿಕ್ಕ ಗಾತ್ರದಿಂದ ಒಂದು ಗೂಡನ್ನ ನಿರ್ಮಿಸುತ್ತೆ, ತನ್ನ ಮರಿಗಳನ್ನ ಜೋಪಾನ ಮಾಡುತ್ತೆ ಅಂದ್ರೆ ಬಹುಶಃ ನಿಜಕ್ಕೂ ಇದು ತುಂಬಾ ಖುಷಿ ಪಡೋ ವಿಷಯ ಅಲ್ವಾ? ಹಾಗಿದ್ರೆ ಕೇಳುಗರೆ, ಗುಬ್ಬಚ್ಚಿಯ ಬಗ್ಗೆ ಮಾಹಿತಿಯನ್ನ ಮುಂದುವರ್ಸೋದಕ್ಕಾಗಿ ರಂಜಿತಾ ಅವರು ನಮ್ಮ ಜೊತೆ ಇದ್ದಾರೆ. ರಂಜಿತಾ ಅವರೇ, ನಿಮಗೆ ತಿಳಿದಿರುವಂತಹ ಗುಬ್ಬಚ್ಚಿಯ ಬಗ್ಗೆ ವಿಷಯಗಳನ್ನ ಇನ್ನೊಂದಿಷ್ಟು ವಿವರಿಸಬಹುದಾ? ಗುಬ್ಬಚ್ಚಿಗಳು ಈಗ ಹೇಗಿದೆ ಅಂದ್ರೆ, ಈಗಿನ ಕಾಲಮಾನಕ್ಕೆ ಯಾವ ರೀತಿಯಲ್ಲಿದೆ?
1: ಒಂದು ಅಪರೂಪದ ಅತಿಥಿ ಆಗ್ಬಿಟ್ಟಿದೆ ಗುಬ್ಬಚ್ಚಿ. ಗುಬ್ಬಚ್ಚಿಗಳು ಜೀವನ ಒಂದ್ ಭಾಗನೇ ಆಗೋಗಿ, ಆದ್ರೆ ಈಗ ಅದು ತುಂಬಾ ಅವನತಿ ಅಂಚಿನ ತಲುಪಿದೆ. ಇದು ಸರಳ ಮತ್ತೆ ಸೂಕ್ಷ್ಮತೆಯ ಕಾರಣವಾಗಿ ಇವು ಅವನತಿ ಅಂಚಿನಲ್ಲಿದೆ ಅಂತ ಹೇಳಬಹುದು. ಇನ್ನೊಂದು, ಇದು ಅವನತಿ ಅಂಚಿನಲ್ಲಿ ಇರೋ ಕಾರಣ ಏನಂತ ಅಂದ್ರೆ, ಇದು ಬದಲಾದ ಪರಿಸರಕ್ಕೆ ಅಂತ ಅಂದ್ರೆ, ಇವಾಗ ನಾವು ದೊಡ್ಡ ದೊಡ್ಡ ಕಟ್ಟಡ ಅದನ್ನೆಲ್ಲ ಬಿಲ್ಡ್ ಮಾಡ್ತಾ ಇದೀವಿ, ಆ ಕಾರಣದಿಂದನಾಗಿ ಇದು ಅವನತಿ ಅಂಚಿನಲ್ಲಿದೆ. ತುಂಬಾ ಅಪರೂಪ ಆಗಿದೆ. ಈಗ ಎಲ್ಲೋ ಒಂದು ಹೆಂಚಿನ ಮನೆ ಇದೆ, ಸೊ ಇದಕ್ಕೆ ಗೂಡ್ ಕಟ್ಕೊಳಕ್ಕೆಲ್ಲ ತೊಂದರೆ ಆಗಿ ಇದು ಅವನತಿಯಲ್ಲಿದೆ ಅಂತ ಹೇಳ್ಬಹುದು. ನಮ್ಮೊಳಗಿನ ಗುಬ್ಬಿನ ನಾವೇ ಕೊಂದಿದೀವಿ ಅಂತ ಹೇಳ್ಬಹುದು. ನಾವು ಅಭಿವೃದ್ಧಿ ಅಭಿವೃದ್ಧಿ ಅಂತ ಬೊಬ್ಬೆ ಇಟ್ಟು ಆ ನೆಪದಲ್ಲಿ ನಾವನ್ನೆಲ್ಲ ಒಕ್ಕಲೆಬ್ಬಿಸಿದ್ರೆ ಒಂಚೂರು ಪ್ರತಿಭಟನೆಗೆ ಇಳಿದ್ಬಿಡ್ತೀವಿ. ಪುನರ್ವಸತಿ ಮಾಡ್ಕೊಡ್ಬೇಕು, ಪರಿಹಾರ ಮಾಡ್ಕೊಡ್ಬೇಕು ಅಂತೇಳಿ ಹೋರಾಟಕ್ಕೆ, ದೊಡ್ಡ ಹೋರಾಟಕ್ಕೆ ನಾವು ಇಳಿತೀವಿ. ಆದರೆ ಈ ಪಕ್ಷಿಗಳ ಕಾಡನ್ನ ಮರಗಳನ್ನ ಕಡಿಯುವಾಗ ಅವು ಚೀವ್ ಚೀವ್ ಚೀವ್ ಅಂತ ಕೂಗ್ತಾನೆ ಇರುತ್ತೆ. ಆದರೆ ಆ ಸೌಂಡ್ಗೆಲ್ಲ ನಾವು ಕ್ಯೂಡರ್ ಆಗಿದ್ದೇವೆ. ಅದು ಆ ಪಕ್ಷಿಗಳು ಯಾರ ಹತ್ರ ತಮ್ಮ ಅಳಲುಗಳನ್ನೆಲ್ಲ ತೋಡಿಕೊಳ್ಬೇಕು, ಅದು ಹೇಗೆ ಪ್ರತಿಭಟಿಸಕ್ಕೆ ಸಾಧ್ಯ? ಹಕ್ಕಿಗಾಗಿ ಹೋರಾಟ ಮಾಡಕ್ಕೆ ಅವುಗಳಿಗೆಲ್ಲ ಈ ಪ್ರತಿಭಟನೆ ಹೋರಾಟ ಎಲ್ಲ ಗೊತ್ತಿರೋದಿಲ್ಲ ಅಲ್ವಾ? ಕಾಂಕ್ರೀಟ್ ನಾಡು, ಸೇತುವೆಗಳು ಕಟ್ತಾ ಇದ್ದೀವಿ, ಮೆಟ್ರೋ ಅಂತ ಮಾಡ್ತೀವಿ, ವಾಣಿಜ್ಯ ಸಂಕೀರ್ಣ, ಮೊಬೈಲ್ ಟವರ್ಗಳು, ರೇಡಿಯೇಷನ್ನು, ಇದರಿಂದ ಎಲ್ಲ ಅದಕ್ಕೆ ತುಂಬ ದೊಡ್ಡ ದೊಡ್ಡ ಗಗನಚುಂಬಿ ಕಟ್ಟಡಗಳಿರೋದ್ರಿಂದ ಗುಬ್ಬಚ್ಚಿಗಳಿಗೆ ಈಗ ಗೂಡ್ ಕಟ್ಟಕ್ಕೆ ಜಾಗನೇ ಇಲ್ಲ. ಈ ಅಭಿವೃದ್ಧಿ ಅಭಿವೃದ್ಧಿ ಅಂತ ನಾವು ಸಾಕ್ತಾ ಇದೀವಿ, ಬಟ್ ಈಗ ಅದು ಗಿಡ ಗಂಟೆ ಎಲ್ಲದನ್ನು ಕಡಿತಾ ಇದೀವಿ. ಹಾಗಾಗಿ ಪಕ್ಷಿಗಳಿಗೆ, ಎಕ್ಸ್ಪೆಷಲಿ ಚಿಕ್ಕ ಚಿಕ್ಕ ಪಕ್ಷಿಗಳಿಗೆ, ಗುಬ್ಬಚ್ಚಿಗಳಾದ ಚಿಕ್ಕ ಚಿಕ್ಕ ಪಕ್ಷಿಗಳಿಗೆ ಒಂದು ವಾಸಸ್ಥಳನೇ ಇಲ್ದೇ ಇರೋ ತರ ನಾವು ಮಾಡಿದೀವಿ. ಹೆರೆ ಹುಳ ಉಪ್ಪಟೆ ಇಂಥಗಳನ್ನೆಲ್ಲ ತಿಂದು ಬದುಕ್ತಾ ಇತ್ತು. ಬಟ್ ಇವಾಗ ನಾವು ಅಭಿವೃದ್ಧಿ ಏನೋ ತುಂಬಾ ತುಂಬಾ ಕಂಡಿಡ್ದಿದೀವಿ ಈಗ ಅಂತೆಲ್ಲ ಅನ್ಕೊಂಡು ಪೆಸ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಅದೆಲ್ಲ ಉಪಯೋಗಿಸಿದ್ರಿಂದ ಈ ಚಿಕ್ಕ ಚಿಕ್ಕ ಹುಳ ಉಪ್ಪಟೆಗಳು ಇರಲ್ಲ ಪೆಸ್ಟಿಸೈಡ್ಸ್ ಎಲ್ಲ ಉಪಯೋಗ ಮಾಡೋದ್ರಿಂದ. ಸೊ ಗುಬ್ಬಿಗಳಿಗೆ ಆಹಾರ ಕೂಡ ಇಲ್ದೆ ಇರೋ ತರ ಮಾಡ್ಬಿಟ್ಟಿದೀವಿ ನಾವು. ಆಹಾರ ಮತ್ತೆ ವಾಸಸ್ಥಳ ಎರಡೂ ಕ್ಷೀಣವಾಗಿ ಈಗ ಗುಬ್ಬಿ ಸಂತತಿನೇ ನಶಿಸಿ ಹೋಗ್ತಾ ಇದೆ. ಈ ನಾಶ ಇವಾಗ ಬರೀ ಪ್ರಾಣಿ ಪಕ್ಷಿಗಳಿಗೆ ಮಾತ್ರ ಅಲ್ದೆ ಮುಂದೆ ನಮಗೂ ಇದು ಅಪಾಯಕಾರಿ ಆಗಿರುತ್ತೆ ಅಂತೇಳಿ ನಾನು ಅನ್ಭಾವಿಸ್ತೀನಿ. ಈ ಜಗತ್ತಿನ ಜೀವ ಸರಪಳಿಲಿ ನಾವು ಕೂಡ ಒಂದು ಕೊಂಡಿ. ಈ ಭೂಮಿ ಮೇಲೆ ನಮ್ಮಷ್ಟೇ ಪ್ರಾಣಿಗಳಿಗೆ ಪಕ್ಷಿಗಳಿಗೂ ಕೂಡ ಜೀವಿಸಕ್ಕೆ ಹಕ್ಕಿದೆ. ಬುದ್ಧಿವಂತಿಕೆ ನಮ್ಮನ್ನ ಹೇಗೆ ನಮ್ಮನ್ನ ವಿಕಾಸದ ಹಾದಿಗೆ ಕೊಂಡೊಯ್ಯುತ್ತೋ ಹಾಗೆ ಅತೀ ಬುದ್ಧಿವಂತಿಕೆ ಕೂಡ ನಮ್ಮನ್ನ ವಿನಾಶದ ಹಾದಿ ಕೂಡ ತಳ್ಳುತ್ತೆ ಅನ್ನೋದನ್ನ ನಾವು ಯಾವತ್ತು ಮರಿಬಾರ್ದು. ಹೀಗೆ ಪಕ್ಷಿಗಳಲ್ಲೆಲ್ಲ ಫುಲ್ಲು ಅಳಿವಿನಂಚಿನಲ್ಲಿದೆ. ಮುಂದೆ ನಾವು ಹೊಸದ್ ಯಾವ್ದೋ ಒಂದ್ ಎಲ್ಲೋ ಒಂದ್ ಪಕ್ಷಿ ಕಾಣಿಸಿದ್ರೆ ಇದೇನೋ ಹೊಸದೊಂದು ಜೀವಿ ಬಂದಿದೆ ಅಂತ ಮತ್ತೆ ನಾವು ಅದ್ರ ಬಗ್ಗೆ ಸಂಶೋಧನೆ ಮಾಡೋ ಬದಲು ಈಗ್ಲೇ ಈ ಪಕ್ಷಿಗಳನ್ನೆಲ್ಲ ನಾವು ಉಳಿಸೋ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಕೂಡ ಎತ್ತಿಚ್ಕೊಂಡು ಗುಬ್ಬಿಗಳ ದಿನಾಚರಣೆ ಅಂತೇಳಿ ಮಾಡ್ತಾ ಇದ್ದಾರೆ. ಅದ್ ಯಾವಾಗ ಅಂತಂದ್ರೆ ಮಾರ್ಚ್ 20 ಗುಬ್ಬಿಗಳ ದಿನಾಚರಣೆ ಅಂತೇಳಿ ಆಚರಿಸ್ತಾರೆ. ಸೊ ಗುಬ್ಬಿಗಳ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಪರಿಸರದಲ್ಲಿ ಸಮತೋಲನ ಕಾಪಾಡಕ್ಕೆ ನಾವೆಲ್ಲರೂ ಪ್ರಯತ್ನಿಸೋಣ. ಕಳೆದುಕೊಳ್ಳುತ್ತಿರುವ ಬಾಂಧವ್ಯ ಮತ್ತೆ ಪರಿಸರದ ಕೊಂಡಿಯನ್ನ ಮತ್ತೆ ನಾವು ನಮ್ಮ ಮನೆ ಅಂಗಳದಲ್ಲಿ ಈ ಪಕ್ಷಿಗಳ ಚಿಲಿಪಿಲಿ ಎಲ್ಲ ಗುಟ್ಲಿ, ಅವುಗಳ ಅಳಿವು ಉಳಿವಿನೊಂದಿಗೆ ನಮ್ಮ ಬದುಕು ಅಂಟಿದೆ, ಭಾವನಾತ್ಮಕವೋ ಒಂದು ನಂಟಿದೆ. ಗುಬ್ಬಿ ಚೀವ್ ಅಂತ ಕರೆಯೋದು ಯಾರನ್ನ, ಆಚೆ ಈಚೆ ಹೊರಳಿಸಿ ಕಣ್ಣು ಏನನ್ನೂ ನೋಡ್ತಾ ಇದೆ, ಕೆಳಗೆ ಕೊಂಕಿಸಿ ಕೊರಳನ್ನು ಏನೋ ಹುಡುಕ್ತಾ ಇದೆ ಎಂದು ಮತ್ತೆ ಹಾಡೋಣ. ನಮ್ಮ ಆತ್ಮೀಯ ಜನಪ್ರಿಯ ಮತ್ತೆ ಗುಬ್ಬಕ್ಕನ ಮತ್ತೆ ಮತ್ತೆ ನಾವು ನಮ್ಮ ಮನೆ ಅಂಗಳ ತರಲು ಪ್ರಯತ್ನಿಸೋಣ ಅಂತ ನಾನು ಹೇಳ.
0: ಖಂಡಿತ ರಂಜಿತಾ ಅವರೇ, ಈ ಗುಬ್ಬಚ್ಚಿಯ ಬಗ್ಗೆ ಮುದ್ದಾಗಿ ಒಳ್ಳೆ ಮಾಹಿತಿನ ಹಂಚ್ಕೊಂಡ್ರಿ. ನಿಜವಾಗ್ಲೂ ಕೇಳುಗ್ರೆ, ಈ ಗುಬ್ಬಚ್ಚಿಗಳು ಹಿಂದೆ ಎಲ್ಲ ಹೇಗೆ ಮನೆಯೊಳಗೆಲ್ಲ ಬರ್ತಾ ಇತ್ತು, ಮನೆಯ ಸದಸ್ಯರಾಗಿರ್ತಾ ಇತ್ತು, ಹಾಗೆ ಈಗ್ಲೂ ಕೂಡ ಆಗ್ಬೇಕು. ಪ್ರಾಣಿ ಪಕ್ಷಿಗಳು ಅಳಿವಿನಂಚಲ್ಲಿ ಹೋಗೋದನ್ನ ಆದಷ್ಟು ನಾವು ತಡಿಬೇಕು, ಯಾಕಂದ್ರೆ ಪ್ರಾಣಿ ಪಕ್ಷಿಗಳಿಂದ ಪರಿಸರಕ್ಕೆ ಸಾಕಷ್ಟು ಪ್ರಯೋಜನ ಇದೆ, ಅದು ನಮಗೆ ತಿಳಿತಾ ಇಲ್ಲ ಅಷ್ಟೇ. ಹಾಗಿದ್ಮೇಲೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗುಬ್ಬಚ್ಚಿಯ ಬಗ್ಗೆ ಕೊಟ್ಟಂತಹ ಮಾಹಿತಿ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ರಂಜಿತ್ ಅವರಿಗೆ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ ಕೇಳುಗರೆ, ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಯಾವಾಗ್ಲೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಓ, ಯಾವ್ದೋ ಮೆಸೇಜ್ ಬಂತು.
3: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
2: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
3: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
2: ರೇಡಿಯೋನಾ?
0: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
3: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ, ರೆಡಿ ಆಗ್ತಾ ಇದೆ.
4: ಏ, ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ, ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538897698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
7: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
7: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
3: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
7: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
3: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
8: ಎಸ್ಎಸ್ ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864778. ಸಂಖ್ಯೆ ಮತ್ತೊಮ್ಮೆ 9449864798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
0: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಮೈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಒಬ್ಬೊಬ್ರು ಒಂದೊಂದು ಪ್ಲೇಸ್ಗಳಿಗೆ ಹೋಗೋದಕ್ಕೆ ಇಷ್ಟಪಡ್ತಾರೆ ಅಂತಾನೆ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನೇಚರ್ ರಿಲೇಟೆಡ್ ಪ್ಲೇಸ್ಗೆ ಹೋದ್ರೆ, ಇನ್ನು ಕೆಲವರು ಧಾರ್ಮಿಕ ಕ್ಷೇತ್ರಗಳು, ಐತಿಹಾಸಿಕ ತಾಣಗಳು, ಹೀಗೆ ಒಬ್ಬೊಬ್ರು ಒಂದೊಂದು ರೀತಿಯ ಸ್ಥಳಗಳಿಗೆ ಹೋಗೋದಕ್ಕೆ ಇಷ್ಟಪಡ್ತಾರೆ. ಒಟ್ನಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಟ್ರಾವೆಲಿಂಗ್ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ ಆಗೇ ಆಗುತ್ತಲ್ವಾ? ಹಾಗೆಯೇ ಸ್ನೇಹಿತರೆ, ಯಾವಾಗ್ಲೂ ಅಷ್ಟೇ, ಟ್ರಾವೆಲಿಂಗ್ ಮಾಡ್ತಾ ಇರಬೇಕು. ಟ್ರಾವೆಲಿಂಗ್ ಅಂದ ತಕ್ಷಣ ಎಲ್ಲೋ ದೂರ ದೂರನೇ ಹೋಗ್ಬೇಕು ಅಂತಿಲ್ಲ, ಮನೆ ಹತ್ರದಲ್ಲೇ ಎಷ್ಟೊಂದು ಪ್ಲೇಸಸ್ ಇರುತ್ತೆ. ಕೆಲವೊಂದ್ಸರ್ತಿ ನಮ್ಮ ಮನೆ ಹತ್ರ ಇರೋ ಹಿಡನ್ ಪ್ಲೇಸ್ಗಳು ನಮಗೆ ಗೊತ್ತೇ ಇರೋದಿಲ್ಲ, ಈ ತರದ್ದು ಒಂದು ಪ್ಲೇಸ್ ಇದೆಯಾ ಅಂತ ಹೇಳಿ ಅನ್ಸ್ತಿರುತ್ತಲ್ವಾ? ಸೊ ಹಾಗಾಗಿ ಆದಷ್ಟು ಟ್ರಾವೆಲಿಂಗ್ ಮಾಡ್ತಾ ಇರಬೇಕು. ಸಮಯ ಸಿಕ್ಕಾಗೆಲ್ಲ ಟ್ರಾವೆಲಿಂಗ್ ಹೋಗ್ತಾ ಇರಬೇಕು. ಯಾಕೆ ಗೊತ್ತಾ? ಟ್ರಾವೆಲಿಂಗ್ ಮಾಡೋದ್ರಿಂದ ನಮ್ಮ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ, ಹಾಗೆಯೇ ನಮಗೆ ಒಂದು ರಿಫ್ರೆಶ್ಮೆಂಟ್ ಸಿಗುತ್ತೆ, ಜೊತೆಗೆ ನಮ್ಮ ಮೆಂಟಲ್ ಹೆಲ್ತ್ ಹಾಗೆ ಫಿಸಿಕಲ್ ಹೆಲ್ತ್ ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳಬಹುದು ಅಲ್ವಾ? ಸೊ ಹಾಗಾಗಿ ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು. ಇವತ್ತು ನಾನು ನಿಮ್ಮನ್ನ ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ. ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಅದ್ಭುತವಾಗಿರುವಂತಹ ಪ್ಲೇಸ್ನ ಬಗ್ಗೆ ಪರಿಚಯಿಸೋಣ ಅಂತ ಇದ್ದೀನಿ. ಹಾಗೆ ನಾನಿವತ್ತು ನಿಮ್ಮನ್ನ ಎಲ್ಲಿಗಪ್ಪ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಉಡುಪಿ ಜಿಲ್ಲೆಯ ಸಾಲಿ ಗ್ರಾಮದಲ್ಲಿರುವಂತಹ ಶ್ರೀ ಗುರು ನರಸಿಂಹ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಗುರು ನರಸಿಂಹ ದೇವಾಲಯ ಪುರಾತನ ಮತ್ತೆ ಅತ್ಯಂತ ಪ್ರಸಿದ್ಧ ವಿಷ್ಣು ದೇವಾಲಯವಾಗಿದೆ. ಇಲ್ಲಿ ಮುಖ್ಯ ದೇವತೆ ಅಂತ ಹೇಳಿದ್ರೆ ಶ್ರೀಮದ್ ಯೋಗಾನಂದ ಗುರು ನರಸಿಂಹ ದೇವರು. ಇದು 8ನೇ ಶತಮಾನದಷ್ಟು ಹಳೆಯದಾದ ಸಾಲಿಗ್ರಾಮ ಶಿಲೆಯಿಂದ ಕೆತ್ತಲಾದ ವಿಗ್ರಹವಾಗಿದ್ದು ಪಶ್ಚಿಮಕ್ಕೆ ಮುಖ ಮಾಡಿದೆ. ಈ ದೇವಾಲಯವು ಸುತ್ತಮುತ್ತಲಿನ 14 ಗ್ರಾಮಗಳ ಪ್ರಮುಖ ಆರಾಧ್ಯ ಕೇಂದ್ರವಾಗಿದೆ. ಹಾಗೆ ಈ ಗ್ರಾಮದ ಸುತ್ತಲೂ ಸಾಲು ಸಾಲು ಗ್ರಾಮಗಳಿರುವುದರಿಂದ ಈ ಗ್ರಾಮಕ್ಕೆ ಸಾಲಿಗ್ರಾಮ ಅಂತ ಹೆಸರು ಬಂದಿದೆ ಅಂತ ಹೇಳಿ ಹೇಳಲಾಗುತ್ತೆ. ಸಾಲಿಗ್ರಾಮದಿಂದಲೇ ಸ್ವಯಂಭೂವಾಗಿ ಉದ್ಭವಿಸಿದ ನರಸಿಂಹ ಸ್ವಾಮಿಯಿಂದಾಗಿಯೂ ಈ ಗ್ರಾಮಕ್ಕೆ ಸಾಲಿಗ್ರಾಮ ಅನ್ನೋ ಹೆಸರು ಬಂದಿದೆ ಅಂತ ಕೂಡ ಪ್ರತೀತಿ ಇದೆ. ಹಾಗಿದ್ರೆ ಇಷ್ಟೆಲ್ಲ ವಿಶೇಷತೆಯನ್ನ ಹೊಂದಿರುವಂತಹ ಶ್ರೀ ಗುರು ನರಸಿಂಹ ದೇವಸ್ಥಾನದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ತಿಳಿಸೋದಕ್ಕೆ ಇಲ್ಲಿಗೆ ಭೇಟಿ ನೀಡಿ ಬಂದಂತವರು ನಮ್ ಜೊತೆಗಿದ್ದಾರೆ. ಹಾಗಿದ್ರೆ ಅವರ ಮಾತನ್ನ ಕೇಳೋಣ, ಹಾಗೆ ದೇವಾಲಯದ ಬಗ್ಗೆ ಇಲ್ಲಿನ ಇತಿಹಾಸವನ್ನೆಲ್ಲ ಕೇಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಮೈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ಇವತ್ತು ಪರಿಚಯಿಸ್ತಾ ಇದ್ದಂತಹ ಸ್ಥಳ ಅಂತ ಹೇಳಿದ್ರೆ ಉಡುಪಿ ಜಿಲ್ಲೆಯ ಸಾಲಿಗ್ರಾಮದಲ್ಲಿರುವಂತಹ ಶ್ರೀ ಗುರು ನರಸಿಂಹ ದೇವಾಲಯದ ಬಗ್ಗೆ ಹೇಳ್ತಾ ಇದೆ. ಸೊ ಹಾಗಿದ್ರೆ ಅಲ್ಲಿಗೆ ಹೋಗಿ ಬಂದಂತಹ ಪ್ರವಾಸಿಗರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗಿದ್ರೆ ದೇವಾಲಯದ ಬಗ್ಗೆ, ಇಲ್ಲಿನ ಇತಿಹಾಸದ ಬಗ್ಗೆಯೆಲ್ಲ ಒಂದಿಷ್ಟು ಮಾಹಿತಿಯನ್ನ ಅವರಿಂದ ತಿಳ್ಕೊಳ್ಳೋಣ.
1: ಸಾಲಿಗ್ರಾಮದ ಶ್ರೀ ಗುರು ನರಸಿಂಹ ದೇವಸ್ಥಾನ. ಈ ದೇವಾಲಯ ದೇವಾಲಯಗಳ ನಗರಿ ಉಡುಪಿಯಿಂದ ಕೇವಲ 21 ಕಿಲೋಮೀಟರ್ ದೂರದಲ್ಲಿ ಸಾಲಿಗ್ರಾಮ ಎಂಬ ಸ್ಥಳದಲ್ಲಿದೆ. ಇಲ್ಲಿ ನೆಲೆಸಿರುವ ವಿಷ್ಣುವಿನ ಅವತಾರವಾದ ನರಸಿಂಹ ದೇವರ ವಿಗ್ರಹವು ಕರ್ನಾಟಕದಲ್ಲಿಯೇ ಅತಿ ಪ್ರಾಚೀನ ವಿಗ್ರಹಗಳ ಪೈಕಿ ಪ್ರಮುಖದ್ದಾಗಿದೆ. ಅಲ್ಲದೆ ಈ ನರಸಿಂಹ ದೇವರ ವಿಗ್ರಹವು ಸಂಪೂರ್ಣ ಸಾಲಿಗ್ರಾಮ ಶಿಲೆಯಿಂದಲೇ ಮಾಡಲ್ಪಟ್ಟಿದ್ದು ಸ್ವತಃ ನಾರದ ಮುನಿಯವರಿಂದ ಪ್ರತಿಷ್ಠಾಪಿಸಲ್ಪಟ್ಟಿದೆ. ಈ ಸಾಲಿಗ್ರಾಮ ಶಿಲೆಯ ಗುರು ನರಸಿಂಹ ದೇವಸ್ಥಾನದಿಂದಾಗಿಯೇ ಇಡೀ ಊರಿಗೆ ಸಾಲಿಗ್ರಾಮ ಎಂದೇ ಹೆಸರು ಬಂದಿರುವುದು ವಿಶೇಷ. ಇಲ್ಲಿನ ಮತ್ತೊಂದು ವಿಶೇಷವೆಂದರೆ ನರಸಿಂಹ ದೇವರು ಇಲ್ಲಿ ದೇವಿ ಲಕ್ಷ್ಮಿ ಸಮೇತವಾಗಿ ನೆಲೆ ನಿಂತಿರುವುದಿಲ್ಲ. ಅಲ್ಲದೆ ಈ ನರಸಿಂಹ ದೇವರಿಗೆ ಗುರುವಿನ ಸ್ಥಾನವನ್ನು ಕೊಟ್ಟು ಗುರು ನರಸಿಂಹ ಎಂದೇ ಕರೆಯಲಾಗುತ್ತದೆ. ಹಲವರಿಗೆ ಗುರುವಾಗಿಯೂ, ಹಲವರಿಗೆ ಕುಲದೇವರಾಗಿಯೂ, ಅನೇಕರಿಗೆ ಇಷ್ಟಾರ್ಥ ಸಿದ್ಧಿ ಕ್ಷೇತ್ರವಾಗಿಯೂ ಇರುವ ಶ್ರೀ ಗುರು ನರಸಿಂಹ ದೇವಸ್ಥಾನಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಪೌರಾಣಿಕವಾಗಿಯೂ ಈ ಕ್ಷೇತ್ರ ಬಹಳ ಮಹತ್ವವನ್ನು ಹೊಂದಿದ್ದು ಪದ್ಮಪುರಾಣದ ಪುಷ್ಕರ ಖಂಡ ಹಾಗೂ ಸ್ಕಂದ ಪುರಾಣದ ಸಹ್ಯಾದ್ರಿ ಖಂಡಗಳಲ್ಲಿ ಈ ದೇವಸ್ಥಾನದ ಕುರಿತು ಅನೇಕ ಉಲ್ಲೇಖಗಳಿವೆ. ಪದ್ಮಪುರಾಣದಲ್ಲಿ ಹೇಳಿರುವಂತೆ ಒಮ್ಮೆ ನಾರದ ಮುನಿಗಳು ಈ ಸ್ಥಳದಲ್ಲಿ ಪ್ರವಾಸ ಮಾಡುತ್ತಿದ್ದರಂತೆ. ಎಲ್ಲೆಡೆ ಮುನಿಪುಂಗವರು ದೇವರ ಧ್ಯಾನದಲ್ಲಿ ತೊಡಗಿರುವುದನ್ನು ನೋಡಿ ಸಂತೋಷಭರಿತರಾಗಿದ್ದರು. ಹೀಗೆ ನಾರದ ಮುನಿಗಳು ಆನಂದದಿಂದ ಸಮಯ ಕಳೆಯುತ್ತಿರಲು ಒಂದು ಅನಿರೀಕ್ಷಿತ ಘಟನೆ ನಡೆಯಿತು. ಭೂಮಿಯು ಕಂಪಿಸತೊಡಗಿ ಸಿಡಿಲು ಗುಡುಗುಗಳು ಬಂದೆರಗಿದವು. ಪ್ರಾಣಿ ಪಕ್ಷಿಗಳು ಕಿರುಚಲಾರಂಭಿಸಿದವು. ಋಷಿಮುನಿಗಳು ನಾರದರನ್ನು ರಕ್ಷಿಸುವಂತೆ ಕೇಳಿಕೊಂಡರು. ಆಗ ಅಶರೀರ ವಾಣಿ ಒಂದು ಮೂಡಿ ಬಂದಿತು. ಸ್ವತಃ ಬ್ರಹ್ಮ ಹಾಗೂ ಶಿವನಿಂದ ಪೂಜಿಸಲ್ಪಟ್ಟ ಯೋಗಾನಂದ ಮುದ್ರೆಯಲ್ಲಿ ಆಸೀನರಾಗಿರುವ, ಶಂಖ ಮತ್ತು ಚಕ್ರಗಳನ್ನು ಕೈಯಲ್ಲಿ ಹಿಡಿದಿರುವ, ಸಾಲಿಗ್ರಾಮದಿಂದ ಮಾಡಲ್ಪಟ್ಟ ನರಸಿಂಹರ ಮೂರ್ತಿಯು ಶಂಖ ಮತ್ತು ಚಕ್ರತೀರ್ಥ ಎಂಬ ಪುಷ್ಕರಣಿಗಳ ಮಧ್ಯೆ ಅಡಗಿರುವುದಾಗಿ ಹೇಳುತ್ತದೆ. ಅದನ್ನು ಹುಡುಕಿಕೊಂಡು ನಾರದ ಮಹರ್ಷಿಗಳು ಪ್ರತಿಷ್ಠಾಪಿಸಬೇಕೆಂದು ಅಶರೀರವಾಣಿಯು ಆಜ್ಞಾಪಿಸುತ್ತದೆ. ತಕ್ಷಣ ನಾರದರು ತಮ್ಮ ದಿವ್ಯ ದೃಷ್ಟಿಯಿಂದ ನರಸಿಂಹನ ವಿಗ್ರಹವನ್ನು ಹುಡುಕಿ ಶಂಖ ಮತ್ತು ಚಕ್ರತೀರ್ಥಗಳ ಮಧ್ಯೆ ಪ್ರತಿಷ್ಠಾಪಿಸಿ ಪೂಜಿಸತೊಡಗಿದರು. ನಾರದರ ಭಕ್ತಿಗೊಳಿದ ನರಸಿಂಹದೇವರು ಪ್ರತ್ಯಕ್ಷರಾಗಿ ಇನ್ನು ಮುಂದೆ ಇದೇ ಸ್ಥಳದಲ್ಲಿ ನೆಲೆಸಿ ಭಕ್ತಾದಿಗಳನ್ನು ಹರಸುವುದಾಗಿ ಒಪ್ಪಿಕೊಳ್ಳುತ್ತಾರೆ. ಸ್ಕಂದ ಪುರಾಣದ ಸಹ್ಯಾದ್ರಿ ಖಂಡದ ಪ್ರಕಾರ ನಾರದ ಮುನಿಗಳು ಪ್ರತಿಷ್ಠಾಪಿಸಿದ ನರಸಿಂಹದೇವರ ವಿಗ್ರಹವು ಅಶ್ವತ್ಥ ಮರವೊಂದರ ಪೊಟರೆಯಲ್ಲಿತ್ತು. ಕದಂಬರ ದೊರೆ ಮಯೂರ ವರ್ಮನ ಮೊಮ್ಮಗ ಲೋಕಾದಿತ್ಯನು ದೂರದ ಐಚತ್ರದಿಂದ ಈಗಿನ ಸಾಲಿಗ್ರಾಮಕ್ಕೆ ಭಟ್ಟಾಚಾರ್ಯ ಎಂಬ ಬ್ರಾಹ್ಮಣನ ಸಾರಥ್ಯದಲ್ಲಿ ಹಲವಾರು ಬ್ರಾಹ್ಮಣ ಕುಟುಂಬದವರನ್ನು ಕರೆಸಿಕೊಂಡು ಅತ್ರಿರಾತ್ರ ಮಹಾಯಾಗವನ್ನು ಮಾಡಿಸುತ್ತಾನೆ. ಈ ಸಂದರ್ಭದಲ್ಲಿ ನಾರದ ಮುನಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟ ನರಸಿಂಹದೇವರ ವಿಗ್ರಹವನ್ನು ಪುನಃ ಪೂರ್ವಾಭಿಮುಖವಾಗಿ ಪ್ರತಿಷ್ಠಾಪಿಸಲಾಯಿತು. ಅಹಿ ಚಿತ್ರದಿಂದ ಹೋಮಕ್ಕಾಗಿ ಕರೆತಂದ ಬ್ರಾಹ್ಮಣ ಕುಟುಂಬದವರಿಗೆ ಸುತ್ತಲಿನ 14 ಹಳ್ಳಿಗಳನ್ನು ಕೊಟ್ಟು ಅಲ್ಲಿಯೇ ವಾಸಿಸುವಂತೆ ಲೋಕಾದಿತ್ಯನು ಕೇಳಿಕೊಳ್ಳುತ್ತಾನೆ. ಒಮ್ಮೆ ಸ್ವತಃ ಗಣಪತಿಯು ಭಟ್ಟಾಚಾರ್ಯರ ಕನಸಿನಲ್ಲಿ ಬಂದು ಅಹಿ ಚಿತ್ರದಿಂದ ಬಂದಂತಹ 14 ಹಳ್ಳಿಗಳ ಬ್ರಾಹ್ಮಣರಿಗೆ ನರಸಿಂಹ ದೇವರನ್ನು ಗುರು ಹಾಗೂ ಕುಲದೇವರಾಗಿ ಪೂಜಿಸುವಂತೆ ಆಜ್ಞಾಪಿಸುತ್ತಾರೆ. ಈ 14 ಹಳ್ಳಿಗಳಲ್ಲಿ ನೆಲೆ ನಿಂತ ಬ್ರಾಹ್ಮಣರನ್ನು ಕೋಟಾ ಬ್ರಾಹ್ಮಣರು ಎನ್ನಲಾಗುತ್ತದೆ. ಪ್ರಸ್ತುತ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ನೆಲೆಸಿರುವ ಈ ಬ್ರಾಹ್ಮಣರು ಯಾವುದೇ ಮನುಷ್ಯ ಗುರುಗಳನ್ನು ಹೊಂದಿರದೆ ವಿಷ್ಣುವಿನ ಅವತಾರವಾದ ನರಸಿಂಹನನ್ನೇ ಗುರುವಾಗಿಯೂ ಕುಲದೇವರಾಗಿಯೂ ಭಕ್ತಿಯಿಂದ ಪೂಜಿಸುತ್ತಾರೆ. ಈ ಸಮುದಾಯದವರ ಮುಖ್ಯ ಧಾರ್ಮಿಕ ಕ್ಷೇತ್ರವಾಗಿ ಸಾಲಿಗ್ರಾಮವು ಸಾಕಷ್ಟು ಮಹತ್ವವನ್ನು ಪಡೆದಿದೆ.
0: ಕೇಳಿದ್ರಲ್ವಾ ಸ್ನೇಹಿತರೆ, ತುಂಬಾ ಚೆನ್ನಾಗಿ ಅಲ್ಲಿಗೆ ಹೋಗಿ ಬಂದಂತಹ ಪ್ರವಾಸಿಗರೊಬ್ಬರು ಮಾಹಿತಿಯನ್ನ ತಿಳಿಸ್ತಾ ಇದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಪುಣ್ಯಕ್ಷೇತ್ರ ಸಾಲಿಗ್ರಾಮದ ಶ್ರೀ ಗುರು ನರಸಿಂಹ ದೇವಸ್ಥಾನದ ಬಗ್ಗೆ, ಇಲ್ಲಿಯ ಇತಿಹಾಸದ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಇಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ಪರಿಚಯಿಸ್ತಾ ಇದ್ದಂತಹ ಸ್ಥಳ ಅಂತ ಹೇಳಿದ್ರೆ ಉಡುಪಿ ಜಿಲ್ಲೆಯ ಸಾಲಿಗ್ರಾಮದಲ್ಲಿರುವಂತಹ ಶ್ರೀ ಗುರು ನರಸಿಂಹ ದೇವಾಲಯದ ಬಗ್ಗೆ ಹೇಳ್ತಾ ಇದೆ. ಸೊ ಹಾಗಿದ್ರೆ ಶ್ರೀ ಗುರು ನರಸಿಂಹ ದೇವಸ್ಥಾನದ ಬಗ್ಗೆ, ಇಲ್ಲಿನ ಇತಿಹಾಸದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ಈಗ ತಿಳ್ಕೊಳ್ಳೋಣ.
3: ಲೋಕಾದಿತ್ಯನು ನರಸಿಂಹರ ವಿಗ್ರಹ ಪ್ರತಿಷ್ಠಾಪಿಸಿದಾಗ ವಿಗ್ರಹ ಪೂರ್ವಾಭಿಮುಖವಾಗಿತ್ತು. ಆದರೆ ದೇವರ ಉಗ್ರ ಸ್ವರೂಪದಿಂದ ಮೂಡಣದ ಗದ್ದೆಗಳಲ್ಲಿ ಬೆಳೆದ ಬೆಳೆ ಭಸ್ಮವಾಗುತ್ತಿತ್ತು. ಇದರಿಂದ ಕೋಪಗೊಂಡ ಬ್ರಾಹ್ಮಣನೊಬ್ಬ ಹಾರೆಯಿಂದ ನರಸಿಂಹನ ವಿಗ್ರಹಕ್ಕೆ ಪೆಟ್ಟು ಮಾಡಿರುತ್ತಾನೆ. ಆನಂತರ ದೇವರನ್ನು ಪಶ್ಚಿಮಾಭಿಮುಖವಾಗಿ ಪ್ರತಿಷ್ಠಾಪಿಸುತ್ತಾರೆ. ಪಡುವಣದ ಕಡೆ ಬೆಳೆಗಳಿಗೆ ಆಗುವ ಹಾನಿ ತಡೆಯಲು ಆಂಜನೇಯರ ವಿಗ್ರಹವನ್ನು ತಂದು ನರಸಿಂಹರ ವಿಗ್ರಹದ ಎದುರು ಸ್ಥಾಪಿಸಲಾಯಿತು. ಅಂದಿನಿಂದ ನರಸಿಂಹರ ಉರಿಯನ್ನು ತಡೆಯಲು ಆಂಜನೇಯ ಸ್ವಾಮಿಗೆ ಸಿಂಧೂರ ಮತ್ತು ಬೆಣ್ಣೆಯ ಲೇಪನವನ್ನು ಹಚ್ಚಲಾಗುತ್ತದೆ. ರೀತಿ ಪ್ರತಿಷ್ಠಾಪಿಸಲ್ಪಟ್ಟ ಆಂಜನೇಯನನ್ನು ಕುಂದಾಪುರ ಮತ್ತು ಉಡುಪಿ ನಡುವೆ ಇರುವ ರಾಷ್ಟ್ರೀಯ ಹೆದ್ದಾರಿಯ ಮತ್ತೊಂದು ಬದಿಯಲ್ಲಿ ನಾವು ಕಾಣಬಹುದಾಗಿದೆ. ಗುರು ನರಸಿಂಹರ ದೇವಾಲಯದಲ್ಲಿ ಮುಖ್ಯ ದೇವರಾಗಿ ನರಸಿಂಹರು ಪ್ರತಿಷ್ಠಾಪಿಸಲ್ಪಟ್ಟಿದ್ದಾರೆ. ಅಲ್ಲದೆ ಗಣೇಶ, ಆಂಜನೇಯ ಹಾಗೂ ದುರ್ಗಾದೇವಿಗೆ ಮುಡಿಪಾದ ಸನ್ನಿಧಿಗಳು ಈ ದೇವಾಲಯದಲ್ಲಿ ಕಾಣಬಹುದಾಗಿದೆ. ಇಲ್ಲಿ ಶಂಖ ಮತ್ತು ಚಕ್ರತೀರ್ಥ ಎಂಬ ಪುಷ್ಕರಣಿಗಳಿದ್ದು ಶಂಖತೀರ್ಥದಲ್ಲಿ ಮಿಂದರೆ ಎಲ್ಲ ಪಾಪಗಳು ನಾಶವಾಗುತ್ತವೆ ಎಂದು, ಚಕ್ರತೀರ್ಥದಲ್ಲಿ ಮಿಂದರೆ ಎಲ್ಲ ಬಯಕೆಗಳು ಈಡೇರುತ್ತವೆ ಮತ್ತು ಶತ್ರು ಭಯ ಹೊರಟು ಹೋಗುತ್ತದೆ ಎಂದು ನಂಬಲಾಗುತ್ತದೆ. ಎರಡೂ ತೀರ್ಥದಲ್ಲಿ ಮಿಂದು ನರಸಿಂಹರನ್ನು ಆರಾಧಿಸಿದರೆ ಸಕಲ ಅದೃಷ್ಟ ಕೈ ಹಿಡಿಯುತ್ತದೆ ಎನ್ನಲಾಗುತ್ತದೆ. ಸಾಲಿಗ್ರಾಮದ ಈ ನರಸಿಂಹ ವಿಗ್ರಹವನ್ನು ಯಾರು ಅಪಾರ ನಂಬಿಕೆ, ಭಕ್ತಿ ಹಾಗೂ ಶ್ರದ್ಧೆಯಿಂದ ಆರಾಧಿಸುತ್ತಾರೋ ಅವರನ್ನು ಗುರು ನರಸಿಂಹ ಎಂದಿಗೂ ಕೈಬಿಡುವುದಿಲ್ಲ ಎನ್ನುವುದು ಈ ಭಾಗದ ಭಕ್ತರ ಅಚಲ ನಂಬಿಕೆ. ಮಕರ ಸಂಕ್ರಾಂತಿಯ ಸಮಯದಲ್ಲಿ ನಡೆಯುವ ಸಾಲಿಗ್ರಾಮ ಹಬ್ಬ ಈ ಭಾಗದ ಅತಿದೊಡ್ಡ ಜಾತ್ರೆಗಳಲ್ಲೊಂದು. ಪ್ರತಿ ಶನಿವಾರ ಇಲ್ಲಿನ ಆಂಜನೇಯನ ದರ್ಶನಕ್ಕೆ ಸಹಸ್ರಾರು ಭಕ್ತಾದಿಗಳು ಆಗಮಿಸುತ್ತಿರುತ್ತಾರೆ. ಕುಂದಾಪುರ ತಾಲೂಕು ಕೇಂದ್ರದಿಂದ ಉಡುಪಿಗೆ ಸಾಗುವ ರಾಷ್ಟ್ರೀಯ ಹೆದ್ದಾರಿಯ ಎಡಭಾಗದಲ್ಲಿ ಈ ಗುರು ನರಸಿಂಹ ಹಾಗೂ ಬಲಭಾಗದಲ್ಲಿ ಆಂಜನೇಯ ದೇವರ ದೇವಸ್ಥಾನಗಳಿವೆ. ಇಲ್ಲಿಗೆ ತಲುಪಲು ಉಡುಪಿ ಹಾಗೂ ಕುಂದಾಪುರಗಳಿಂದ ಹಲವಾರು ಬಸ್ಗಳ ವ್ಯವಸ್ಥೆ ಇದೆ.
2: ಕೇಳಿದ್ರಲ್ವಾ ಸ್ನೇಹಿತರೆ, ಶ್ರೀ ಗುರು ನರಸಿಂಹ ಸ್ವಾಮಿ ದೇವಾಲಯದ ಬಗ್ಗೆ, ಇಲ್ಲಿನ ಇತಿಹಾಸ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಮಾಹಿತಿಯನ್ನ ತಿಳಿಸ್ಕೊಟ್ರು ಅಲ್ವಾ. ಈ ಎಲ್ಲ ಮಾಹಿತಿ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ, ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9626796860962799 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಅದೊಂದಿನ ಆ ಊರಲ್ಲಿ ದೊಡ್ಡ ಹಬ್ಬ ನಡೀತಾ ಇರತ್ತೆ. ತುಂಬ ವಿಜೃಂಭಣೆಯಿಂದ ತುಂಬ ಜೋರಾಗಿ ನಡೀತಾ ಇರತ್ತೆ ಆ ಹಬ್ಬ. ಅದೊಂದು ರಥೋತ್ಸವದ ಹಬ್ಬ ಆಗಿರತ್ತೆ. ಅಷ್ಟೇ ಅಲ್ಲದೆ ಮಧ್ಯರಾತ್ರಿ ಕೂಡ ಅಗ್ನಿಕುಂಡದಲ್ಲಿ ನಡೆದು ಹೋಗುವಂತಹ ಕಾರ್ಯಕ್ರಮ ಇರುತ್ತೆ. ಸಾಮಾನ್ಯವಾಗಿ ಈ ಕೆಂಡ ಹಾಯುವ ಪದ್ಧತಿ ಬೆಳಗಿನ ಜಾವದಲ್ಲಿ ಇರುತ್ತೆ. ಅಂದರೆ ಒಂದೊಂದು ಊರಲ್ಲಿ ಒಂದೊಂದು ದೇವರ ರಥೋತ್ಸವದ ಹಬ್ಬಗಳು ಒಂದೊಂದು ರೀತಿಯ ಸಂಪ್ರದಾಯದಲ್ಲಿ ಕೂಡ ನಡೀತಾ ಹೋಗುತ್ತೆ. ಈ ಊರಿನಲ್ಲಿ ಹಗಲು ಮತ್ತು ರಾತ್ರಿ ನಡೆಯುವಂತಹ ರಥೋತ್ಸವದ ಜಾತ್ರೆ ಹಬ್ಬ ಇದಾಗಿದೆ. ಈ ಹಬ್ಬವನ್ನು ನೋಡಲಿಕ್ಕೆ ಸಾಕಷ್ಟು ಸಾವಿರಾರು ಜನರು ಬೇರೆ ಬೇರೆ ಊರುಗಳಿಂದ ಕೂಡ ಬಂದಿರ್ತಾರೆ. ಸಾಮಾನ್ಯವಾಗಿ ಜಾತ್ರೆಗಳು ಅಂದರೆ ಹಾಗೆ ಅಲ್ವ ಸ್ನೇಹಿತರೆ? ನಮ್ಮ ಬಂಧು ಬಳಗದವರು, ಸ್ನೇಹಿತರು, ಅಕ್ಕಪಕ್ಕದ ಊರಿನವರು ಕೂಡ ಆ ಜಾತ್ರೆಯನ್ನು ನೋಡಲಿಕ್ಕೆ ತುಂಬಾ ಸಡಗರ ಸಂಭ್ರಮದಿಂದ ಬರೋದು ಉಂಟು. ಆ ರಥೋತ್ಸವದಲ್ಲಿ ಅಗ್ನಿಕುಂಡವನ್ನು ಸಿದ್ಧಪಡಿಸುವಂತಹ ಜವಾಬ್ದಾರಿಯನ್ನು ಒಬ್ಬರು ಅಜ್ಜ ತೆಗೆದುಕೊಂಡಿರ್ತಾರೆ. ಎಲ್ಲರೂ ಕೂಡ ಆ ದಿನ ರಾತ್ರಿ 10 ಗಂಟೆ ಅಷ್ಟೊತ್ತಿಗೆ ಆ ಅಗ್ನಿಕುಂಡ ಇರುವಂತಹ ಜಾಗಕ್ಕೆ ಬರ್ತಾರೆ. ಆ ಅಗ್ನಿಕುಂಡದ ಉಸ್ತುವಾರಿಯನ್ನೆಲ್ಲ ಅಜ್ಜ ತೆಗೆದುಕೊಂಡಿರ್ತಾರೆ. ಅದು ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಹೇಗಿರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಅಜ್ಜ ಸಲಹೆ ಕೊಡ್ತಾ ಇರ್ತಾರೆ. ಆ ಜಾತ್ರೆಯನ್ನು ನೋಡಲಿಕ್ಕೆ ಮೊಮ್ಮಗ ಕೂಡ ಅಜ್ಜನ ಜೊತೆ ಬಂದಿರ್ತಾನೆ. ಒಂದು ಹಳ್ಳವನ್ನು ತೋಡಿರ್ತಾರೆ. ಆ ಹಳ್ಳದಲ್ಲಿ ದಪ್ಪ ದಪ್ಪವಾದ ಮರಗಳ ತುಂಡುಗಳನ್ನು ಕೂಡ ಜೋಡಿಸಿರ್ತಾರೆ. ಈ ಅಗ್ನಿಕುಂಡದ ವ್ಯವಸ್ಥೆಯನ್ನು ಮಾಡುವಂಥದ್ದು ಒಂದು ರೂಮಿನಲ್ಲಿ ಅಲ್ಲ, ಅದರ ಬದಲಾಗಿ ಬಯಲಿನಲ್ಲಿ, ಅಂದರೆ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಇರುವಂತಹ ಜಾಗದಲ್ಲಿ ಆ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಆ ಅಗ್ನಿಕುಂಡದ ಬಯಲಿಗೆ ಬರ್ತಾರೆ. ಅಜ್ಜ ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಮರದ ತುಂಡುಗಳನ್ನು ಜೋಡಿಸಿ ಬೆಂಕಿಯನ್ನು ಹಚ್ಚಿ ಅಗ್ನಿಕುಂಡವನ್ನು ರೆಡಿ ಮಾಡ್ತಾರೆ, ಸಿದ್ಧಪಡಿಸ್ತಾರೆ. ಅದರಲ್ಲಿ ಬೇರೆ ರಾತ್ರಿ ಹೊತ್ತು ಚಳಿ ಬೇರೆ ಹೆಚ್ಚಾಗಿರುತ್ತೆ, ಗಾಳಿ ಕೂಡ ಇರುತ್ತೆ. ಜೊತೆಗೆ ಅಜ್ಜನ ಮೊಮ್ಮಗ ಕೂಡ ಬಂದಿದ್ದಾನೆ. ಸೊ ಮೊಮ್ಮಗ ಆರಾಮಾಗಿ ಅಜ್ಜ ಹಚ್ಚಿದ ಬೆಂಕಿಯಲ್ಲಿ, ಅಂದರೆ ಅಗ್ನಿಕುಂಡದ ಪಕ್ಕದಲ್ಲೇ ಕೂತು ಬೆಂಕಿಯನ್ನು ಕಾಯಿಸ್ಕೊಳ್ತಾ ಆರಾಮಾಗಿ ಕೂತಿದ್ದ ಮೊಮ್ಮಗ. ಆದರೆ ಅಲ್ಲಿ ಬೀಸ್ತಾ ಇದ್ದಂತಹ ಗಾಳಿಯ ಒಂದು ರಭಸ

ಅದಕ್ಕೆ ಆ ಬೆಂಕಿ ನಂದಿ ಹೋಗ್ತಾ ಇತ್ತು. ಆದರೆ ಅಜ್ಜ ಸುಮ್ಮನೆ ಇರಲಿಲ್ಲ, ಮತ್ತೆ ಬೆಂಕಿಯನ್ನು ಹೊತ್ತಿಸಿದ್ರು. ಮತ್ತೆ ಗಾಳಿ ಬೀಸ್ತಾ ಇತ್ತು, ಮತ್ತೆ ಬೆಂಕಿ ನಂದಿ ಹೋಗ್ತಾ ಇತ್ತು. ಅಜ್ಜ ತಾಳ್ಮೆಗೆಡದೆ, ಬೇಜಾರು ಮಾಡ್ಕೊಳ್ದೆ, ಸಿಟ್ಟು ಮಾಡ್ಕೊಳ್ದೆ, ಕೋಪ ಮಾಡ್ಕೊಳ್ದೆ, ಆ ಗಾಳಿಗೂ ಕೂಡ ಬೈದೆ, ಅಲ್ಲಿಯ ಜನರ ಮೇಲೆ ಕೂಗಾಡದೆ ಮತ್ತೆ ಮತ್ತೆ ಅವರ ಕೆಲಸವನ್ನು ಅವರು ಮಾಡ್ತಾ ಇದ್ರು. ಅದು ಎಷ್ಟು ಬಾರಿ ಬೆಂಕಿ ನಂದಿ ಹೋಗ್ತಾ ಇತ್ತು ಅಷ್ಟು ಬಾರಿ ಇವರು ಕೂಡ ಬೆಂಕಿಯನ್ನು ಹೊತ್ತಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ರು ಅಜ್ಜ. ಜೊತೆಗೆ ಮೊಮ್ಮಗ ಬೇರೆ, ಅಜ್ಜ ಬೇಗ ಬೇಗ ಬೆಂಕಿ ಹೊತ್ತಿಸು, ನಾನು ಬೆಂಕಿನ ಕಾಯಿಸ್ಕೊಳ್ಬೇಕು, ತುಂಬಾ ಚಳಿ ಆಗ್ತಾ ಇದೆ, ನನಗಿಲ್ಲಿ ನಿಲ್ಲೋಕೆ ಆಗ್ತಾ ಇಲ್ಲ ಅಂತ ಮೊಮ್ಮಗ ಬೇರೆ ಗೋಗೆರಿತಾ ಇದ್ದ. ಅಂದರೆ ಅಷ್ಟೊಂದು ಹಠ ಮಾಡ್ತಾ ಇದ್ದ, ಕಾಡಿಸ್ತಾ ಇದ್ದ ಅಜ್ಜಂಗೆ. ಅಜ್ಜ ಕೂಡ ಹೇಳ್ತಾ ಇದ್ರು, ನಾನು ಕೂಡ ಅದೇ ಪ್ರಯತ್ನ ಮಾಡ್ತಾ ಇದ್ದೀನಿ, ಆಗ್ಲಿಂದ ಅದೇ ಕೆಲಸದಲ್ಲಿ ತೊಡಗಿದ್ದೀನಿ, ಆದರೆ ಈ ಗಾಳಿಯ ರಭಸಕ್ಕೆ ಬೆಂಕಿ ನಿಲ್ತಾ ಇಲ್ಲ, ನಂದೇ ಹೋಗ್ತಾ ಇದೆ ಅಂತ ಅಜ್ಜ ಹೇಳ್ತಾ ಇರ್ತಾರೆ. ಇದೇ ರೀತಿ ಒಂದಲ್ಲ ಎರಡಲ್ಲ 10-15 ಪ್ರಯತ್ನಗಳ ನಂತರ ಸೌದೆಗಳು ಧಗ ಧಗನೆ ಉರಿಯತೊಡಗತ್ತೆ. ಅಜ್ಜ ಮತ್ತು ಮೊಮ್ಮಗ ಆರಾಮಾಗಿ ಬೆಂಕಿಯ ಸಮೀಪ ಕುಳಿತುಕೊಂಡು ಆರಾಮಾಗಿ ಬೆಚ್ಚಿಗೆ ಮಾತಾಡ್ತಾ ಕೂರ್ತಾರೆ. ಆಗ ಮೊಮ್ಮಗ ಒಂದು ಪ್ರಶ್ನೆ ಕೇಳ್ತಾರೆ, ಅಲ್ಲ ಅಜ್ಜ, ಬೆಂಕಿ ಅಷ್ಟು ಸಲ ನಂದಿ ಹೋದ್ರು, ನೀನು ಮತ್ತೆ ಮತ್ತೆ ಪ್ರಯತ್ನ ಬಿಡದೆ ಬೆಂಕಿ ಹೊತ್ತಿಸ್ಲಿಕ್ಕೆ ಪ್ರಯತ್ನ ಪಡ್ತಾನೇ ಇದ್ದೆ, ಕೊನೆಗೆ ಸಕ್ಸಸ್ ಆಯಿತು, ಅಷ್ಟು ಗಾಳಿ ಬಂದರೂ ನೀನು ಬಿಡಲಿಲ್ಲ, ಅದೇ ನಾನೇನಾದರೂ ಆಗಿದ್ರೆ ಒಂದೆರಡು ಸಲ ಪ್ರಯತ್ನ ಪಟ್ಟು 3ನೇ ಸಲ ಸಿಟ್ಟು ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ದೆ. ನಿನಗೆ ತುಂಬ ತಾಳ್ಮೆ ಇದೆ, ನಿನ್ನ ಕೆಲಸ ನೋಡಿ ನನಗೆ ತುಂಬ ಖುಷಿ ಆಯಿತು ಅಜ್ಜ ಅಂತ ಮೊಮ್ಮಗ ತುಂಬಾ ಖುಷಿ ಪಡ್ತಾನೆ. ನಿಜವಾಗ್ಲೂ ಅಜ್ಜ, ನಾನೇನಾದರೂ ನಿನ್ನ ಜಾಗದಲ್ಲಿ ಇದ್ದಿದ್ರೆ ಎಲ್ಲದನ್ನ ಬಿಸಾಡಿ ಆರಾಮಾಗಿ ಮನೆಗೆ ಹೋಗಿ ಮಲಗ್ತಾ ಇದ್ದೆ ಅಂತ ಹೇಳ್ತಾನೆ ಮೊಮ್ಮಗ. ಆಗ ಅಜ್ಜ ಒಂದು ಮಾತು ಹೇಳ್ತಾರೆ, ನೋಡ್ ಮಗು, ಇವೆಲ್ಲವೂ ಕೂಡ ನಮಗೊಂದು ಪಾಠ ಕಲಿಸ್ತವೆ. ಅದರಲ್ಲೂ ಎಸ್ಪೆಷಲಿ ನಮ್ಮ ಮನಸ್ಸಿನಲ್ಲಿ ಎರಡು ಗೂಳಿಗಳಿರುತ್ತೆ, ಒಂದು ಒಳ್ಳೆಯ ಗೂಳಿ, ಮತ್ತೊಂದು ಕೆಟ್ಟ ಗೂಳಿ. ಒಳ್ಳೆಯ ಗೂಳಿ ಏನು ಹೇಳತ್ತಪ್ಪ ಅಂದರೆ, ಸದಾ ನೀನು ನಿನ್ನ ಕೆಲಸದಲ್ಲಿ ನೀನು ತೊಡಗು, ಆ ಕೆಲಸ ಸಕ್ಸಸ್ ಆಗತ್ತೆ, ಆ ಕೆಲಸ ಒಳ್ಳೆಯದಾಗತ್ತೆ, ನಿನಗೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಡತ್ತೆ ಅಂತ ಮನಸ್ಸಿನ ಒಂದು ಗೂಳಿ ಹೇಳತ್ತೆ. ಆ ಗೂಳಿಗೆ ಛಲ ಇರತ್ತೆ, ಗೆಲ್ಲಬೇಕೆಂಬ ಉತ್ಸಾಹ ಇರತ್ತೆ, ಸುಲಭವಾಗಿ ಸೋಲನ್ನು ಒಪ್ಕೊಳ್ಳೋದಿಲ್ಲ, ಸೋತರೂ ಮತ್ತೆ ಮೇಲೆದ್ದು ಪ್ರಯತ್ನ ಮಾಡುತ್ತೆ. ಈ ಒಳ್ಳೆಯ ಗೂಳಿಗೆ ಅಪಾರವಾದಂತಹ ತಾಳ್ಮೆ ಇರುತ್ತೆ, ಅದೇ ಕೆಟ್ಟ ಗೂಳಿಗೆ ಸೋಮಾರಿತನ ಇರುತ್ತೆ, ಅದು ಸುಮ್ಮನೆ ಕೂರ್ಲಿಕ್ಕೆ ಇಷ್ಟಪಡತ್ತೆ, ಯಾವುದರಲ್ಲೂ ಕೂಡ ಉತ್ಸಾಹವನ್ನು ತೋರಿಸೋದಿಲ್ಲ, ಗೆಲ್ಲಬೇಕೆಂಬ ಛಲ ಅಂತೂ ಮೊದಲೇ ಇರೋದಿಲ್ಲ, ಸುಮ್ಮನೆ ಮಲಗ್ಬಿಡತ್ತೆ. ಕೆಟ್ಟ ಗೂಳಿಗೆ ಈ ಅಸಹನೆ ಜಾಸ್ತಿ ಇರುತ್ತೆ, ದುರಾಸೆ ಇರುತ್ತೆ, ದುರಹಂಕಾರ ಇರುತ್ತೆ, ಸಣ್ಣ ಪುಟ್ಟ ತಪ್ಪುಗಳಿಗೆ ಸಿಟ್ಟಾಗತ್ತೆ, ಇವೆರಡಕ್ಕೂ ಕೂಡ ಸದಾಕಾಲ ಪರಸ್ಪರ ಯುದ್ಧ ನಡೀತಲೇ ಇರತ್ತೆ. ಗೊತ್ತಾಯ್ತಾ ಈ ಕೆಟ್ಟ ಗೂಳಿಗೂ ಮತ್ತೆ ಒಳ್ಳೆ ಗೂಳಿಗೂ ಇರುವಂತಹ ವ್ಯತ್ಯಾಸ? ಸೊ ಅಜ್ಜನ ಮಾತು ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ. ಸೊ ಇವೆರಡು ಗೂಳಿಗಳಲ್ಲಿ ಯಾವ ಗೂಳಿ ಗೆಲ್ಲತ್ತೆ ಅಂತ ಮತ್ತೆ ಪ್ರಶ್ನೆ ಕೇಳ್ತಾನೆ ಮೊಮ್ಮಗ. ಆಗ ಅಜ್ಜ ನಿಧಾನವಾಗಿ ದೃಢವಾದ ದನಿಯಲ್ಲಿ ಹೇಳ್ತಾರೆ, ನಾವು ಯಾವ ಗೂಳಿಗೆ ಹೆಚ್ಚು ಆಹಾರ ಕೊಡ್ತೀವೋ ಆ ಗೂಳಿ ಗೆಲ್ಲತ್ತೆ ಅಂತ ಹೇಳ್ತಾರೆ. ಖಂಡಿತ ಅಲ್ವಾ ಸ್ನೇಹಿತರೆ, ಈ ಅಜ್ಜನ ಮನಸ್ಸಿನಲ್ಲಿರುವ ಈ ಎರಡು ಗೂಳಿಗಳು ನಮ್ಮೆಲ್ಲರ ಮನಸ್ಸಿನಲ್ಲೂ ಕೂಡ ಇರ್ತವೆ. ನಾವು ಯಾವ ಗೂಳಿಗೆ ಹೆಚ್ಚು ಆಹಾರ ಕೊಡ್ತೀವೋ ಆ ಗೂಳಿ ಗೆಲ್ಲತ್ತೆ. ಅಂದರೆ ನೀನು ಮಾಡು, ಗೆದ್ದೇ ಗೆಲ್ತೀಯ, ಒಳ್ಳೇದಾಗತ್ತೆ, ಅದರಿಂದ ಒಳ್ಳೆಯ ಫಲ ಸಿಗತ್ತೆ ಅಂತ ನಾವು ಪಾಸಿಟಿವ್ ಎನರ್ಜಿಯನ್ನು, ಉತ್ತಮವಾದ ಯೋಚನೆ ಚಿಂತನೆಗಳನ್ನು ಮನಸ್ಸಲ್ಲಿ ತುಂಬಿಕೊಂಡಾಗ ಖಂಡಿತವಾಗ್ಲೂ ಅದರಿಂದ ನಮಗೆ ಫಲ ಸಿಕ್ಕೇ ಸಿಗತ್ತೆ. ಅಯ್ಯೋ ಬೇಡ ಬಿಡು, ಏನಾಗತ್ತೆ, ನಾಳೆ ಮಾಡಿದ್ರೆ ಆಯಿತು, ನಾಡಿದ್ದು ಮಾಡಿದ್ರೆ ಆಯಿತು, ಮಾಡದೇ ಇದ್ರೆ ಏನಾಗತ್ತೆ, ಹಾಗೆ ಹೀಗೆ ಅಂದ್ಕೊಂಡು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರೆ ನಮ್ಮ ತಲೆಯಲ್ಲಿ ಕೂಡ ನಮ್ಮ ಮನಸ್ಸಿನಲ್ಲಿ ಕೂಡ ಕೆಟ್ಟ ಯೋಚನೆಗಳೇ ತುಂಬೋಗತ್ತೆ. ಸೊ ಅದಕ್ಕೋಸ್ಕರ ನಾವು ನಮ್ಮ ಮನಸ್ಸಿಗೆ ಯಾವ ರೀತಿಯ ಆಹಾರವನ್ನು ಕೊಡ್ತೀವೋ ಆ ರೀತಿ ಮನಸ್ಸು ಗೆಲ್ತಾ ಹೋಗತ್ತೆ ಅಂತ ಹೇಳ್ತಾ, ಖಂಡಿತ ಅಲ್ವಾ ಸ್ನೇಹಿತರೆ, ನಾವು ಯಾವ ರೀತಿ ಯೋಚನೆ ಮಾಡ್ತೀವೋ ಆ ರೀತಿ ನಮ್ಮ ಮನಸ್ಸು ಇರುತ್ತೆ. ನಮಗೀಗ ತತ್ಕ್ಷಣಕ್ಕೆ ಎಲ್ಲ ಸಿಕ್ಬಿಡ್ಬೇಕು, ಸಿಗದೇ ಇದ್ದರೆ ಅಲ್ಲಿ ಹತಾಶೆ, ನಿರಾಸೆ, ಕೋಪ, ಅಸಹನೆ, ಬೇಜಾರು, ದುಃಖ ಎಲ್ಲ ಸಿಗತ್ತೆ. ಆದರೆ ಅದಕ್ಕೆ ಮೂಲ ಕಾರಣ ಹುಡ್ಕೊಂಡು ಅದು ಯಾಕೆ, ಹೇಗೆ, ಏನು ಅಂತ ಯೋಚನೆ ಮಾಡಿ ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಂಡಾಗ ಖಂಡಿತವಾಗ್ಲೂ ಎಲ್ಲದಕ್ಕೂ ಕೂಡ ಪರಿಹಾರ ಇದ್ದೇ ಇರತ್ತೆ ಅಂತ ಹೇಳ್ತಾ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಸಾಹಿತ್ಯ ಪರಿಚಾರಕರು, ರಂಗಭೂಮಿ

0: ಕಲಾವಿದರು ಮತ್ತು ನಿರೂಪಕರು ಆದ ಬೆಂಗಳೂರಿನ ಕೆ ರಾಮಚಂದ್ರ ಸರ್ ಅವರು, ಸಾಹಿತಿಗಳಾದ ಡಾಕ್ಟರ್ ವಸುಂಧರಾ ಭೂಪತಿ ಅವರು ಬರೆದಿರುವ ಬದುಕು ಮತ್ತು ನೀರು ಜೀವಸಿರಿ ಅನ್ನುವಂತಹ ವಿಷಯವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಅದರೊಟ್ಟಿಗೆ ಸೊರಟೂರಿನ ಸದಾಶಿವ ಸರ್ ಅವರು ಬರೆದಿರುವಂತಹ ಮಕ್ಕಳು ನಮ್ಮನ್ನು ನೋಡುತ್ತಿದ್ದಾರೆ ಎಚ್ಚರ ಅನ್ನುವಂತಹ ವಿಷಯವನ್ನು ಕೂಡ ಪ್ರಸ್ತುತಪಡಿಸ್ತಾ ಇದ್ದಾರೆ. ಈ ಎರಡು ವಿಷಯಗಳ ಬಗ್ಗೆ ಕೆ ರಾಮಚಂದ್ರ ಸರ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಓ, ಯಾವ್ದೋ ಮೆಸೇಜ್ ಬಂತು.
2: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
1: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
2: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
1: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಸಾಹಿತ್ಯ ಪರಿಚಾರಕರು, ರಂಗಭೂಮಿ ಕಲಾವಿದರು ಮತ್ತು ನಿರೂಪಕರು ಆದ ಕೆ ರಾಮಚಂದ್ರ ಸರ್ ಅವರಿದ್ದಾರೆ. ಇವರು ಮೂಲತಃ ಬೆಂಗಳೂರಿನವರು. ಸ್ನೇಹಿತರೆ, ಸಾಕಷ್ಟು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳಲ್ಲಿ ಕೂಡ ಭಾಗವಹಿಸ್ತಾ ಇರ್ತಾರೆ. ತುಂಬ ಉತ್ಸಾಹಿಗಳು, ಹಾಗೆಯೇ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಪುಸ್ತಕಗಳನ್ನು ಕೂಡ ಬರೆದಂಥವರು ಕೆ ರಾಮಚಂದ್ರ ಸರ್ ಅವರಾಗಿದ್ದಾರೆ. ಈ ದಿನ ಸದಾಶಿವ ಸೊರಟೂರು ಅವರ ಎಚ್ಚರ, ಮಕ್ಕಳು ನಮ್ಮನ್ನು ನೋಡುತ್ತಿದ್ದಾರೆ ಅನ್ನುವಂತಹ ವಿಷಯವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಸೊ ಈ ವಿಷಯದ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಕೆ ರಾಮಚಂದ್ರ ಸರ್ ಅವರಿಂದ ಕೇಳೋಣ.
5: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ಕೆ ರಾಮಚಂದ್ರ, ಸಾಹಿತ್ಯ ಪರಿಚಾರಕ. ನನ್ನ ಇಂದಿನ ಚಿಂತನ ಸದಾಶಿವ ಸೊರಟೂರು ಅವರ ಪ್ರಜಾವಾಣಿಯ ಸಂಗತ ಬರಹ ಎಚ್ಚರ, ಮಕ್ಕಳು ನಮ್ಮನ್ನು ನೋಡುತ್ತಿದ್ದಾರೆ. ಇಲ್ಲೊಂದು ಶಾಲೆಯಲ್ಲಿ 8ನೇ ತರಗತಿ ವಿದ್ಯಾರ್ಥಿಯೊಬ್ಬ ವಿರಾಮದ ವೇಳೆಯಲ್ಲಿ ಧೂಮಪಾನ ಮಾಡಿ ಬಂದು ತರಗತಿಯಲ್ಲಿ ಕೂತ ಘಟನೆಯೊಂದು ವರದಿಯಾಯಿತು. ಅದನ್ನು ಪತ್ತೆ ಹಚ್ಚಿದ ಶಿಕ್ಷಕರು ಅಚ್ಚರಿಪಟ್ಟರೂ ಆ ವಿದ್ಯಾರ್ಥಿಯನ್ನು ದಂಡಿಸಲಿಲ್ಲ, ವಿಶ್ವಾಸಕ್ಕೆ ತೆಗೆದುಕೊಂಡು ಮಾತನಾಡಿಸಿದರು. ನಮ್ಮ ಅಪ್ಪ ಸೇದುವಾಗಲೆಲ್ಲ ನನಗೂ ಸೇದಬೇಕು ಅನ್ನೋ ಆಸೆ ಆಗೋದು. ನಮ್ಮದು ಸಣ್ಣ ಅಂಗಡಿ ಇದೆ, ನಾವು ಅಂಗಡಿಯಲ್ಲಿ ಸಿಗರೇಟ್ ಮಾರ್ತೀವಿ, ಜನ ಅಲ್ಲೇ ನಿಂತು ಸೇದೋವಾಗ ನನಗೂ ಆಸೆ ಆಗೋದು ಅಂತ ಆ ಹುಡುಗ ಪ್ರಾಮಾಣಿಕವಾಗಿ ಹೇಳಿಬಿಟ್ಟ. ನಾಳೆ ನಮ್ಮ ಮಕ್ಕಳು ಹೇಗೆ ಇರಬಾರದು ಎಂದು ನಾವು ಬಯಸುತ್ತೇವೆಯೋ ಅದಕ್ಕೆ ವಿರುದ್ಧವಾಗಿ ನಾವು ನಡೆದುಕೊಳ್ಳುತ್ತಿದ್ದೇವೆ. ಮಕ್ಕಳು ನಮ್ಮ ಮಾತಿನಂತಾಗುವುದಿಲ್ಲ, ಅವರು ಈಗಿನ ನಮ್ಮ ಕೃತಿಯಂತಾಗುತ್ತಾರೆ. ಬಹುಶಃ ನಾಳಿನ ಸಮಾಜ ಇದಕ್ಕಿಂತ ಹೆಚ್ಚು ಆಳಕ್ಕೆ ಕುಸಿಯಬಹುದು. ನಮ್ಮ ಮಕ್ಕಳು ಕುಸಿದ ಬದುಕಿಗೆ ನಾವೇ ಜವಾಬ್ದಾರರು. ಕನಕದಾಸರ ಬಾಲ್ಯದ ಆ ಘಟನೆ ನೆನಪಾಗುತ್ತದೆ. ದೇವರಿಲ್ಲದ ಜಾಗದಲ್ಲಿ ತಿನ್ನು ಎಂದು ಗುರುಗಳು ಬಾಳೆಹಣ್ಣು ನೀಡುತ್ತಾರೆ. ಎಲ್ಲ ಕಡೆಯೂ ದೇವರ ಇರುವಿಕೆ ನೆನಪಾಗಿ ಕನಕದಾಸರು ಕೈ ಚೆಲ್ಲುತ್ತಾರೆ. ಹಾಗೆಯೇ ಎಲ್ಲ ಕಡೆಯೂ ಮಕ್ಕಳಿರಬಹುದು ಎಂದು ನಮಗೆ ಯಾಕೆ ಅನ್ನಿಸುವುದಿಲ್ಲ? ಮಕ್ಕಳು ಎಲ್ಲೆಡೆಯೂ ನಮಗೆ ಕಾಣದಿರಬಹುದು, ಮಕ್ಕಳಿಗೆ ನಾವು ಕಾಣುತ್ತೇವೆ. ಮಕ್ಕಳಿಗೆ ನಮ್ಮ ದುಷ್ಟತನ ಸ್ಪಷ್ಟವಾಗಿ ಕಾಣುತ್ತದೆ. ಮಕ್ಕಳ ಮುಂದೆಯೇ ಜಗಳವಾಡುವ ಅಪ್ಪ ಅಮ್ಮ, ಬಸ್ಸಿನಲ್ಲಿ ಮಕ್ಕಳ ಮುಂದೆಯೇ ಕಂಡಕ್ಟರ್ಗೆ ಸುಳ್ಳು ಹೇಳುವ ಅಮ್ಮ, ತಾನು ತಡವಾಗಿ ಶಾಲೆಗೆ ಬಂದು ಮಕ್ಕಳಿಗೆ ಶಿಸ್ತಿನಿಂದ ಇರಿ ಎಂದು ಪಾಠ ಮಾಡುವ ಮೇಷ್ಟ್ರು, ಯಾರೋ ವ್ಯಕ್ತಿ ಅಪಘಾತಕ್ಕೆ ಒಳಗಾಗಿ ಒದ್ದಾಡುವಾಗ ರಸ್ತೆಯಲ್ಲಿ ಸುಮ್ಮನೆ ನಿಂತು ನೋಡುವ ನಾಗರಿಕರು, ಮಕ್ಕಳು ಇದನ್ನು ನೋಡಬಹುದು ಎಂದು ಅರಿವಿದ್ದರೂ ಸಿನಿಮಾದಲ್ಲಿ ರಕ್ತ ಹರಿಸುವ ಚಿತ್ರ ನಿರ್ದೇಶಕ, ಇಂತಹ 108 ಘಟನೆಗಳು ಮಕ್ಕಳ ಕಣ್ಣಿಗೆ ಎದೆಗೆ ಬೀಳುತ್ತಾ ಹೋಗುತ್ತವೆ, ಒಂದು ದಿನ ಬೆಳೆದು ಫಲ ಕೊಡುತ್ತವೆ. ನಾನು ಯಾವುದೇ ಸಿನಿಮಾ ನಿರ್ದೇಶನ ಮಾಡುವಾಗಲೂ ನನಗೆ ಮಕ್ಕಳ ನೆನಪಾಗುತ್ತದೆ. ಅವರ ಮೇಲೆ ಈ ಸಿನಿಮಾ ಏನು ಪ್ರಭಾವ ಬೀರಬಹುದು ಎಂಬ ಯೋಚನೆಯಾಗುತ್ತದೆ ಎನ್ನುತ್ತಾನೆ ಜಪಾನಿನ ಪ್ರಸಿದ್ಧ ನಿರ್ದೇಶಕ ಅಕಿರಾ ಕುರೋಸಾವಾ. ಈ ಪ್ರಶ್ನೆಯನ್ನು ನಾವು ದೊಡ್ಡವರೆಲ್ಲರೂ ನಿತ್ಯ ಕೇಳಿಕೊಳ್ಳಬೇಕು. ಸಿನಿಮಾ ಮಾದರಿಯ ಹಲ್ಲೆಗಳು, ಹೆಣ್ಣು ಮಕ್ಕಳ ಮೇಲಿನ ಶೋಷಣೆಗಳು, ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಆಗುವ ಮೋಸಗಳು, ಕುಡಿತಗಳು, ಮಾದಕ ವಸ್ತುಗಳ ಸೇವನೆ, ರ್ಯಾಗಿಂಗ್, ಸಮಾಜ ವಿರೋಧಿ ಚಟುವಟಿಕೆಗಳು ಮುಂತಾದವುಗಳನ್ನು ಮಗು ಇಲ್ಲಿಂದಲೇ ಕಲಿಯುತ್ತದೆ. ಯಾವುದನ್ನು ಅಪರಾಧ ಎಂದು ಭಾವಿಸಿದ್ದೇವೆಯೋ ಅಂತಹ ಒಂದು ಅಪರಾಧದ ಜಗತ್ತಿನಲ್ಲಿ ಮಗುವನ್ನು ಒಬ್ಬ ಕೈದಿಯಾಗುವಂತೆ ನಾವು ಪ್ರೇರೇಪಿಸುತ್ತಿದ್ದೇವೆ. ಮೌಲ್ಯಗಳು ಪುಸ್ತಕದಲ್ಲಿ ಸುಮ್ಮನೆ ಕೂತಿವೆ, ಒಳ್ಳೆಯತನ ಇದೆ, ಅದು ವೇದಿಕೆಗಳ ಮೇಲೆ ಮಾತಿನ ರೂಪದಲ್ಲಿ ಖರ್ಚಾಗುತ್ತಿದೆ. ಜನರು ಸಭ್ಯರೇ, ಅದು ಅವರು ಒಬ್ಬರೇ ಇರುವಾಗ ಮಾತ್ರ. ಪಾಠ ಓದಿ ಪಡೆದ ಅಂಕಗಳಿವೆ, ಆ ಅಂಕಗಳು ನಡತೆಗಳಾಗಿ ಪರಿವರ್ತನೆ ಆಗುವುದೇ ಇಲ್ಲ. ನಮ್ಮ ಸ್ವಾರ್ಥಕ್ಕಾಗಿ, ವ್ಯಾಪಾರಕ್ಕಾಗಿ ರೂಪಿಸುವ ವಾತಾವರಣವೇ ಮುಂದೊಂದು ದಿನ ನಮ್ಮ ಮಕ್ಕಳ ಭವಿಷ್ಯವನ್ನು ನುಂಗಿ ನೀರು ಕುಡಿಯುತ್ತದೆ. ಸದ್ಯದ ಸಂದರ್ಭದಲ್ಲಿ ಬರೀ ಹಣ ಗಳಿಕೆಯೇ ಜೀವನದ ಪರಮೋಚ್ಚ ಗುರಿ ಎನ್ನುವಂತಾಗಿದೆ. ಸಮಾಜದಲ್ಲಿ ಮೌಲ್ಯಗಳು ಈಗ ಕೇವಲ ಶೋಕೇಶ್ನಲ್ಲಿ ಇಟ್ಟ ಅಲಂಕಾರಿಕ ವಸ್ತುಗಳು. ಕಾನೂನು ಬಿಗಿಗೊಳಿಸುವುದರಿಂದ, ಶಾಲೆಯಲ್ಲಿ CCTV ಕ್ಯಾಮರಾ ಅಳವಡಿಸುವುದರಿಂದ ಮಕ್ಕಳಲ್ಲಿ ಶಿಸ್ತು ತರಲು ಸಾಧ್ಯವಿಲ್ಲ. ಬದಲಿಗೆ ಸಮಾಜದ ಪ್ರತಿಯೊಬ್ಬ ನಾಗರಿಕನು ತನ್ನ ಜವಾಬ್ದಾರಿ ಅರಿಯಬೇಕು. ಅಂಗಡಿಯ ಮಾಲೀಕನಿಗೆ ಮಗುವಿಗೆ ತಂಬಾಕು ಮಾರಬಾರದು ಎಂಬ ವಿವೇಚನೆ ಇರಬೇಕು. ಸಿನಿಮಾ ನಿರ್ದೇಶಕನಿಗೆ ಸಮಾಜದ ಸ್ವಾಸ್ಥ್ಯ ಕೆಡದಂತೆ ಕತೆ ಹೇಳುವ ಸಾಮಾಜಿಕ ಪ್ರಜ್ಞೆ ಇರಬೇಕು. ಎಲ್ಲಕ್ಕಿಂತ ಮಿಗಿಲಾಗಿ ಪ್ರತಿಯೊಬ್ಬ ತಂದೆ ತಾಯಿಗೂ ತನ್ನ ಮಗುವಿನ ಮುಂದೆ ತಾನು ಪಾರದರ್ಶಕವಾಗಿ ಬದುಕಬೇಕು ಎಂಬ ಪ್ರಾಮಾಣಿಕತೆ ಇರಬೇಕು. ಆಸ್ತಿಯ ಜೊತೆ ಚೂರು ಸಂಸ್ಕಾರ ನೀಡುವ, ಅಂಕದ ಜೊತೆ ಕರುಣೆಯನ್ನು ಬಿತ್ತುವ, ಪ್ರೀತಿಯ ಜೊತೆ ಜವಾಬ್ದಾರಿಯನ್ನು ಹಂಚುವ, ಹಣ ಮಾಡುವುದರ ಜೊತೆ ಮನಸ್ಸನ್ನು ಬೆಸೆಯುವ ನಾಗರಿಕರ ಅವಶ್ಯಕತೆ ಇದೆ. ಅದೇ ನಮ್ಮ ಮಕ್ಕಳ ಪಾಲಿಗೆ ನಿಜವಾದ ಆಸ್ತಿ. ಸಮಾಜ ಸುಧಾರಣೆ ಎಂಬುದು ಮೇಲಿನಿಂದ ಕೆಳಗೆ ಹರಿದು ಬರುವ ಪ್ರಕ್ರಿಯೆಯಲ್ಲ, ಅದು ಪ್ರತಿಯೊಬ್ಬ ವ್ಯಕ್ತಿಯ ಒಳಗಿನಿಂದಲೇ ಆರಂಭವಾಗಬೇಕಾದದ್ದು. ನಮ್ಮ ನಡವಳಿಕೆಯಲ್ಲಿ ಬದಲಾವಣೆ ತಂದುಕೊಳ್ಳದ ಹೊರತು ನಾವು ಎಷ್ಟೇ ಸುಧಾರಿತ ಸಮಾಜವನ್ನು ನಿರ್ಮಿಸಿದರೂ ಅದು ಒಳಗಿನಿಂದಲೇ ಕುಸಿದು ಬೀಳುವುದು ಖಂಡಿತ. ದೊಡ್ಡವರ ಪಾಲಿಗೆ ಮಕ್ಕಳು ನೈತಿಕತೆಯ ಓರೆಗಲ್ಲು ಆಗಬೇಕು. ಆತ್ಮಸಾಕ್ಷಿಗೆ ಅಳುಕುವ ದಿನಗಳು ಈಗಿಲ್ಲ. ಆತ್ಮಸಾಕ್ಷಿಯ ರೂಪದಲ್ಲಿ ಮಕ್ಕಳನ್ನಾದರೂ ನಾವು ನೋಡಬೇಕಾಗಿದೆ. ಏಕೆಂದರೆ ನಮ್ಮ ಚಟುವಟಿಕೆಗಳು ಮಕ್ಕಳ ಇಂದು ಮತ್ತು ನಾಳೆಗಳ ಮೇಲೆ ನೇರ ಪರಿಣಾಮ ಬೀರಲಿವೆ. ಹಾಗಾಗಿ ನಮ್ಮ ನಡೆ ನುಡಿಯನ್ನು ನೇರವಾಗಿ ಇರಿಸಿಕೊಳ್ಳುವುದು ವೈಯಕ್ತಿಕ ಹಾಗೂ ಸಮಷ್ಟಿಯ ಹಿತಕ್ಕೆ ಒಳ್ಳೆಯದು.
0: ಖಂಡಿತವಾಗ್ಲೂ ಈ ಲೇಖನ ತುಂಬನೇ ಅರ್ಥಗರ್ಭಿತವಾಗಿದೆ. ಜೊತೆಗೆ ಈಗಿನ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಕೈಗನ್ನಡಿ ಆಗಿದೆ ಕೂಡ. ಕೆ ರಾಮಚಂದ್ರ ಸರ್ ಅವರು ತುಂಬ ಚೆನ್ನಾಗಿ ಪ್ರಸ್ತುತಪಡಿಸಿದ್ರು ಎಚ್ಚರ, ಮಕ್ಕಳು ನಮ್ಮನ್ನು ನೋಡುತ್ತಿದ್ದಾರೆ ಅನ್ನುವಂತಹ ವಿಷಯವನ್ನು. ಖಂಡಿತವಾಗ್ಲೂ ಕೆ ರಾಮಚಂದ್ರ ಸರ್ ಅವರು ಹೇಳಿದಾಗೆ ಇಲ್ಲಿ ಪ್ರತಿಯೊಂದು ವಿಷಯವನ್ನು ಅನುಕರಣೆ ಮಾಡ್ತಾ ಇರ್ತಾರೆ ಮಕ್ಕಳು. ಮಕ್ಕಳು ಮುಂದೆ ನಾವು ಎಷ್ಟು ಸೂಕ್ಷ್ಮವಾಗಿದ್ದರೂ ಕಡಿಮೆನೆ. ನಾವು ಯಾವ ರೀತಿ ಮಾತಾಡ್ತೀವಿ, ಯಾವ ರೀತಿ ನಿಲ್ತೀವಿ, ಯಾವ ರೀತಿ ಕೂರ್ತೀವಿ, ಹೇಗೆ ನಮ್ಮ ವರ್ತನೆ ಇದೆ ಅನ್ನೋದನ್ನು ವೀಕ್ಷಣೆ ಮಾಡ್ತಾರೆ, ಅಬ್ಸರ್ವ್ ಮಾಡ್ತಾರೆ. ಅದಕ್ಕೆ ತಕ್ಕಂತೆ ಅವರ ವರ್ತನೆ ಕೂಡ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಚಿಕ್ಕ ಮಕ್ಕಳು ನೋಡಿ ಸ್ನೇಹಿತರೆ, ನಾವು ನೀಟಾಗಿ ಕೂತ್ಕೊಂಡು ಊಟ ಮಾಡ್ತಾ ಇದ್ರೆ ಅವರು ಕೂಡ ಹಾಗೆ ಕೂತು ಊಟ ಮಾಡ್ತಾರೆ. ನಾವು ಟಿವಿ ನೋಡ್ತಾ ಫೋನ್ ನೋಡ್ತಾ ಊಟ ಮಾಡಿದ್ರೆ ಅವರು ಕೂಡ ಅದೇ ರೀತಿ ಅಭ್ಯಾಸ ಮಾಡ್ಕೊಳ್ತಾರೆ. ನಾವು ದೇವ್ರಿಗೆ ಕೈ ಮುಗಿದ್ರೆ ಅವರು ಕೈ ಮುಗಿತಾರೆ. ನಾವು ಏನಾದರೂ ಕೆಟ್ಟ ಭಾಷೆ ಮಾತಾಡಿದ್ರೆ ಅದೇ ಭಾಷೆಯನ್ನು ಅವರು ಕೂಡ ಆಡ್ತಾರೆ. ಸೊ ನಾವು ಹೇಗಿರ್ತೀವೋ ಅದೇ ರೀತಿ ಮಕ್ಕಳು ಕೂಡ ಬೆಳೀತಾ ಹೋಗ್ತಾರೆ. ಅದರಲ್ಲೂ ಮುಖ್ಯವಾಗಿ ಈಗ ಚಿಟಿಕೆ ಒಡೆಯೋ ಅಷ್ಟರಲ್ಲೇ ಮಕ್ಕಳಿಗೆ ಎಲ್ಲದೂ ಸಿಗ್ತಾ ಇದೆ ಸ್ನೇಹಿತರೆ. ಒಂದು ಆಟ ಆಡುವಂತಹ ವಸ್ತುಗಳಿರ್ಬೋದು, ಆಟಿಕೆಗಳಿರ್ಬೋದು, ಕಂಪ್ಯೂಟರ್, ಮೊಬೈಲ್, ಸೈಕಲ್, ಹಾಗೆ ಟ್ಯಾಬ್ಗಳು, ಜೊತೆಗೆ ಅವರಿಗೆ ಬೇಕಾದಂತಹ ಬೆಲೆ ಬಾಳುವ ವಸ್ತುಗಳು ಎಲ್ಲವೂ ಕೂಡ ತುಂಬ ಸುಲಭವಾಗಿ ಸಿಗ್ತಾ ಇದೆ. ಅದರ ಮೌಲ್ಯಗಳು ಮಕ್ಕಳಿಗೆ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ಬೇಕು. ಸೊ ಮಕ್ಕಳೊಟ್ಟಿಗೆ ನಾವು ಬೆರಿಬೇಕು ಸ್ನೇಹಿತರೆ. ಮಕ್ಕಳ ಜೊತೆ ನಾವು ಬೆರೆತಾಗ ಅವ್ರು ಏನು ಮಾಡ್ತಾರೆ, ಯಾವ ಕೆಲಸವನ್ನು ಮಾಡ್ತಾರೆ, ಏನು ನೋಡ್ತಾರೆ, ಯಾವುದನ್ನು ಕಲಿತಾ ಇದ್ದಾರೆ ಅನ್ನೋದು ಕೂಡ ನಮಗೂ ಗೊತ್ತಾಗುತ್ತೆ. ಸೊ ಮಕ್ಕಳ ಜೊತೆ ಸ್ನೇಹಮಯ ಜೀವನ ನಮ್ಮದಾದಾಗ ಯಾವುದು ಕೆಟ್ಟದ್ದು, ಯಾವುದು ಒಳ್ಳೆಯದು ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕೂ ನಮಗೂ ಕೂಡ ಒಂದು ದಾರಿ ಆಗುತ್ತೆ. ತುಂಬನೇ ಅದ್ಭುತವಾದಂತಹ ಲೇಖನ ಇದಾಗಿದೆ. ತಿಳಿಯುವಂಥದ್ದು ಸಾಕಷ್ಟಿದೆ ಅಂತ ಹೇಳ್ತಾ ಮತ್ತಷ್ಟು ವಿಷಯಗಳನ್ನು ತಿಳಿಯೋಣ ಕೆ ರಾಮಚಂದ್ರ ಸರ್ ಅವರಿಂದ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು.
1: ಆಹಾರವೇ ಔಷಧಿ, ಅಡುಗೆ ಮನೆಗೆ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು, ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
7: ನಿಮ್ಮ ಮನೆ ಮನದ ಕೈರುಚಿ.
8: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಬೆಂಗಳೂರಿನ ಕೆ ರಾಮಚಂದ್ರ ಸರ್ ಅವರಿದ್ದಾರೆ. ಇವರು ಸಾಹಿತ್ಯ ಪರಿಚಾರಕರು, ರಂಗಭೂಮಿ ಕಲಾವಿದರು ಮತ್ತು ನಿರೂಪಕರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸದಾಶಿವ ಸೊರಟೂರುರವರ ಎಚ್ಚರ, ಮಕ್ಕಳು ನಮ್ಮನ್ನು ನೋಡುತ್ತಿದ್ದಾರೆ ಅನ್ನುವಂತಹ ವಿಷಯವನ್ನು ತುಂಬ ಚೆನ್ನಾಗಿ ಪ್ರಸ್ತುತಪಡಿಸಿದರು. ಅದರೊಟ್ಟಿಗೆ ಸ್ನೇಹಿತರೆ, ಸಾಹಿತಿಗಳಾದ ಡಾಕ್ಟರ್ ವಸುಂಧರಾ ಭೂಪತಿರವರು ಬರೆದಂತಹ ಬದುಕು ಮತ್ತು ನೀರು ಜೀವಸಿರಿ ಅನ್ನುವಂತಹ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಈ ಬದುಕು ಮತ್ತು ನೀರು ಏನನ್ನ ಹೇಳುತ್ತೆ ಅನ್ನೋದನ್ನ ಅವರಿಂದ ಕೇಳೋಣ.
5: ನನ್ನ ಇಂದಿನ ಪ್ರಸ್ತುತಿ ಡಾಕ್ಟರ್ ವಸುಂಧರಾ ಭೂಪತಿ ಅವರ ಜೀವಸಿರಿ ಕೃತಿಯಿಂದ ಆಯ್ದ ಲೇಖನ ಬದುಕು ಮತ್ತು ನೀರು. ಮೇಡಮ್, ನೀವು ಬೋರನ ಕಣಿವೆಯಲ್ಲೊಂದು ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಎಂಬುವುದು ವಿಠಲ್ರವರ ಮನವಿ. ವಿಠಲ್ರವರು ಕಂದಾಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸಾಹಿತ್ಯ ಸಂಸ್ಕೃತಿಯ ಕಾಳಜಿಯುಳ್ಳವರು. ಪ್ರಕೃತಿಯ ಸುಂದರ ತಾಣ ಬೋರನ ಕಣಿವೆಗೆ ತಮ್ಮ ಸೇವಾ ಚೇತನದ ಮೂಲಕ ಮತ್ತಷ್ಟು ಬೆರಗು ಬರುವಂತೆ ಮಾಡಿದ್ದಾರೆ. ಬೆಂಗಳೂರಿನಿಂದ ದೂರದಲ್ಲಿ, ಶಿರಾದಿಂದ ಸ್ವಲ್ಪ ದೂರದಲ್ಲಿ ಬುಕ್ಕಾಪಟ್ಟಣದ ಬಳಿ ಬೋರನ ಕಣಿವೆ ಸಿಗುತ್ತದೆ. ನಾನು ಅಷ್ಟು ದೂರದಲ್ಲಿ 40-50 ಜನ ಮಹಿಳೆಯರಿಗೆ ಕಾರ್ಯಕ್ರಮ ಏರ್ಪಡಿಸುವುದೆಂದರೆ ಅಲ್ಲಿ ಯಾವ ರೀತಿ ವ್ಯವಸ್ಥೆ ಇರಬಹುದು, ವಸತಿಗೆ ಅನುಕೂಲ ಇದೆಯೇ ಎಂದೆಲ್ಲ ಯೋಚಿಸುತ್ತಿರುವಾಗ ವಿಠಲ್ರವರು, ಮೇಡಮ್, ಮಹಿಳೆಯರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿ, ನೀವೇನೂ ಚಿಂತಿಸಬೇಡಿ ಎಂದಾಗ ಆಯಿತು ಎಂದಷ್ಟೇ ಹೇಳಲು ಸಾಧ್ಯವಾದದ್ದು. ಅವರು ಮತ್ತೆ ಮುಂದುವರೆದು, ನಿಮಗೆ ಅಲ್ಲಿ ದೋಣಿ ವ್ಯವಹಾರ ಮಾಡಿಸ್ತೇನೆ, ಇಂತಹ ಅನುಭವ ನಿಮಗೆಲ್ಲೂ ದೊರೆತಿರಲಾರದು. ಹೆಣ್ಣುಮಗಳು ದೋಣಿ ನಡೆಸ್ತಾಳೆ, ತುಂಬ ಸಾಹಸ ಪ್ರವೃತ್ತಿಯ ಹೆಣ್ಣುಮಗಳು. ನನಗೂ ತುಂಬ ಕುತೂಹಲ ಮೂಡಿತು. ಮೊದಲೇ ಕಾಡು ನೀರು ಎಂದ ಕೂಡಲೇ ಹಿಂದೂ ಮುಂದೂ ಯೋಚಿಸದೆ ಒಪ್ಪಿಕೊಳ್ಳುವ ನಾನು ಅವರು ಅಷ್ಟೆಲ್ಲ ಹೇಳುವಾಗ ಇಲ್ಲವೆನ್ನಲು ಸಾಧ್ಯವೇ? ಆಗಲೇ ನನ್ನ ಮನಸ್ಸು ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಎಂಬ ಹಾಡನ್ನು ಗುನುಗುನಿಸುತ್ತಿತ್ತು. ಬೋರನ ಕಣಿವೆಯ ಹಳೆಯ ಫಾರೆಸ್ಟ್ ಗೇಟ್ ಹೌಸ್ನದು ಒಂದು ಕತೆ. ಬೋರನ ಕಣಿವೆಗೆ ಹೋಗಿ ಅಲ್ಲಿ ಉಳಿದವರು ಅನೇಕರು ಮುಖ್ಯಮಂತ್ರಿಗಳಾಗಿದ್ದಾರೆಂಬುದು ಅಲ್ಲಿನವರ ಹೇಳಿಕೆ. ನಂತರ ಬೋರನ ಕಣಿವೆಯಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗ ನಾನು ವಿಜ್ಞಾನ ಸಾಹಿತಿ ಸುಮಂಗಲ ಮಮ್ಮಿಗಟ್ಟಿ ಎನ್ ಪ್ರಭಾ ಹೋದೆವು. ಸುತ್ತಲೂ ನೀರೇ ನೀರು, ಜಲಾಶಯದ ಮಧ್ಯೆ ಇದ್ದವು. ತೆಪ್ಪ ನಡೆಸುತ್ತಿದ್ದ ಮಂಜುಳಾ ನಮಗೆ ಸಾರಥಿ. ಹುಟ್ಟು ಹಾಕುತ್ತಾ ನಮ್ಮನ್ನು ಡ್ಯಾಮಿನಡೆಗೆ ಕರೆದೊಯ್ದಳು. ಪ್ರಕೃತಿಯ ಸೌಂದರ್ಯ ನಮ್ಮ ಕಣ್ಮನವನ್ನು ತಣಿಸುತ್ತಿತ್ತು. ಇದ್ದಕ್ಕಿದ್ದಂತೆ ಸುಮಂಗಲ ನನಗೊಂದು ಪ್ರಶ್ನೆ ಕೇಳಿದರು. ನಿಮಗೆ ಈಜು ಬರುತ್ತಾ? ಇಲ್ಲ ಅಂದೆ. ಮಂಜುಳಾಗಿ ನಾನು ಕೇಳಿದೆ, ಈಜು ಬರುತ್ತಾ? ಆಕೆಯ ನಗ್ತಾ ಇಲ್ಲ ಅಂದಳು. ನಿಜವಾಗಿ ಅಂದರೆ, ಹೌದಮ್ಮ ನನಗೆ ಈಜು ಬರಲ್ಲ ಎಂದಳು. ಎಷ್ಟು ವರ್ಷದಿಂದ ತೆಪ್ಪ ನಡೆಸ್ತಿದ್ದೀಯಾ? 3 ವರ್ಷದಿಂದ ಮೀನು ಹಿಡಿತಿದ್ದೇನೆ. ಒಬ್ಬ ಹೆಣ್ಣು ಮಗಳು ತೆಪ್ಪ ನಡೆಸ್ತಾ ಮೀನು ಹಿಡಿದು ಜೀವನ ಸಾಗಿಸ್ತಾ ಇದ್ದಾಳಲ್ಲ, ನಿಜಕ್ಕೂ ಸಾಹಸವೇ ಸೈ. ಆದರೆ ಈಜು ಕಲಿಯದಿರುವುದು ಬಹುದೊಡ್ಡ ತಪ್ಪು. ತುಂಬಿ ಹರಿಯುತ್ತಿರುವ ಜಲಾಶಯ, ಮಂಜುಳಾಗೂ ಈಜು ಬರುವುದಿಲ್ಲ, ನಮಗೂ ಈಜು ಬರಲ್ಲ, ಈಗೇನಾದರೂ ತೆಪ್ಪ ಮುಳುಗಿಬಿಟ್ರೆ ಎಂಬ ಯೋಚನೆ ಬಂದು ಮನಸ್ಸಿಗೆ ಇರುಸುಮುರುಸಾಯಿತು. ನಾನು ಸುಮಂಗಲ ಮಮ್ಮಿಗಟ್ಟಿ ಇಬ್ಬರು ಮಂಜುಳಾಗೆ ಇನ್ನು ಸಾಕು ಹೋಗೋಣ ಎಂದು ಹೊರಡಿಸಿದೆವು. ಬರುವಾಗ ಮಂಜುಳಾಳೊಂದಿಗೆ ಆಕೆಯ ಬದುಕಿನ ಕುರಿತು ಅನೇಕ ವಿಷಯಗಳನ್ನು ತಿಳಿದುಕೊಂಡೆವು. ಆಕೆಯದು ಅಲೆಮಾರಿಯ ಜನಾಂಗ, ಸುಡುಗಾಡು ಸಿದ್ಧರ ಜನಾಂಗ, ಕೆಲಸ ಅರಸಿ ಅಲ್ಲಲ್ಲಿ ಅಲೆದಾಡುವರು. 25 ವರ್ಷ ವಯಸ್ಸು ಆಕೆಯದು. ಹಾಸನದ ಹತ್ತಿರದ ಮಂಜುಳಾ ಅನಕ್ಷರಸ್ಥೆ. ಇವಳು ಶಿರಾ ಹತ್ತಿರದ ಬೋರನ್ನ ಕಣಿವೆಯ ಬಳಿಯ ಮಂಜುನಾಥನನ್ನು 3 ವರ್ಷಗಳ ಹಿಂದೆ ವಿವಾಹವಾಗಿ ಬಂದವಳು. 35 ವರ್ಷದ ಮಂಜುನಾಥನಿಗೆ ಈಕೆ ಎರಡನೆಯ ಹೆಂಡತಿ. ಮೊದಲ ಹೆಂಡತಿ ತೀರಿ ಹೋಗಿದ್ದು ಒಬ್ಬ ಮಗಳಿದ್ದಾಳೆ. ಮದುವೆಯಾಗಿ ತನಗೆ 3 ವರ್ಷವಾದರೂ ಮಕ್ಕಳಾಗಿಲ್ಲ ಎಂಬ ಕೊರಗು ಆಕೆಗಿತ್ತು. ಬೆಳಗ್ಗೆ ಎದ್ದು ಹೋಗಿ ತೆಪ್ಪದಲ್ಲಿ ಬಲೆ ಬೀಸಿ ಮೀನು ಹಿಡಿಯುತ್ತಿದ್ದಳು. ಮಂಜುನಾಥ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ. ಆತನು ಬೆಳಗ್ಗೆ ಬೇಗ ಎದ್ದು ಕೆರೆಗೆ ಹೋಗಿ ಮೀನು ಹಿಡಿದ ನಂತರ ಕಚೇರಿಯ ಸಮಯಕ್ಕೆ ಸರಿಯಾಗಿ ಪಂಚಾಯಿತಿಯ ಕಚೇರಿಗೆ ಹಾಜರಾಗುತ್ತಿದ್ದ. ಆಶ್ಚರ್ಯ ಅಂದರೆ ಅವನಿಗೂ ಈಜು ಬರುತ್ತಿರಲಿಲ್ಲ. ಬೋರನ ಕಣಿವೆ ಪ್ರದೇಶ ಅತ್ಯಂತ ಮನೋಹರವಾದ ಸ್ಥಳ. ಕರ್ನಾಟಕದ ಮೊಟ್ಟ ಮೊದಲ ಡ್ಯಾಂ ಬೋರನ ಕಣಿವೆಯದು ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಮೈಸೂರು ಮಹಾರಾಜರು ಕಟ್ಟಿಸಿದ ಡ್ಯಾಂ ಇದು. ಜಲಾಶಯಕ್ಕೆ ಹೊಂದಿಕೊಂಡಂತಹ ಜಾಗದಲ್ಲಿ ಸೇವಾಚೇತನ ಟ್ರಸ್ಟ್ ವಿಠಲ್ರವರು ಗಿಡ ಮರಗಳನ್ನು ಬೆಳೆಸಿ ತಗ್ಗು ದಿಣ್ಣೆಯಂತಿದ್ದ ಜಾಗವನ್ನು ಹದಕ್ಕೆ ತಂದು ನೀರುಣಿಸಿ ವಿವಿಧ ಬಗೆಯ ಹೂ, ಹಣ್ಣು, ಔಷಧೀಯ ಸಸ್ಯಗಳನ್ನು ಬೆಳೆಸಿ ಅತ್ಯಂತ ನಯನ ಮನೋಹರ ಪರಿಸರವನ್ನಾಗಿಸಿದ್ದಾರೆ. ಅಲ್ಲಿ ಒಂದು ಮನೆಯನ್ನು ಕಟ್ಟಿಸಿದ್ದಾರೆ. ಅಲ್ಲಿ ಎಲ್ಲ ಬಗೆಯ ಆಧುನಿಕ ಅನುಕೂಲಗಳನ್ನು ಮಾಡಿದ್ದಾರೆ. ಅದು ಕಾರ್ಯಾಗಾರ ಕಮ್ಮಟಗಳನ್ನು ಮಾಡಲು ಪ್ರಶಸ್ತ ಸ್ಥಳ. ಹಾಗಾಗಿಯೇ ನಾವು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನಿಂದ ಅಂಗನವಾಡಿ ಸ್ತ್ರೀಶಕ್ತಿ ಗುಂಪುಗಳ ಮಹಿಳೆಯರಿಗೆ 2 ದಿನಗಳ ಮಹಿಳೆ ಮತ್ತು ವಿಜ್ಞಾನ ಕಾರ್ಯಾಗಾರ ಹಮ್ಮಿಕೊಂಡಿದ್ದೆವು. ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಮಹಿಳೆಯರು ಆಗಮಿಸಿದ್ದರು. 2 ದಿನಗಳ ಕಾಲ ತಮ್ಮ ಸಂಸಾರ ತಾಪತ್ರಯಗಳನ್ನು ಮರೆತು ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಂಡರು. ವಿಠ್ಠಲ್ರವರು ಹಿರಿಯ ಸಾಹಿತಿ ಪ್ರೊಫೆಸರ್ SG ಸಿದ್ದರಾಮಯ್ಯನವರ ಮಾರ್ಗದರ್ಶನದಲ್ಲಿ ಆ ಪ್ರದೇಶವನ್ನು ನಂದನವನವನ್ನಾಗಿಸಿದ್ದಾರೆ. ಅಲ್ಲಿ ಪ್ರತಿ ವರ್ಷ ಬೇಸಿಗೆ ಶಿಬಿರ, ಕಾವ್ಯ ಕಮ್ಮಟ, ಪರಿಸರ ಜಾಗೃತಿ ಶಿಬಿರಗಳನ್ನು ಆಯೋಜಿಸುತ್ತಾರೆ. ಮಂಜುಳಾ ತೆಪ್ಪ ನಡೆಸುವ ಸಾಹಸ, ಮೀನುಗಾರಿಕೆ ಇವುಗಳನ್ನು ಮಹಿಳೆಯರಿಗೆ ತಿಳಿಸಿ ಮಂಜುಳಾಗೆ ಸೀರೆ ನೀಡಿ ಆತ್ಮೀಯ ಸನ್ಮಾನವನ್ನು ಮಾಡಿದೆವು. ಸನ್ಮಾನದ ನಂತರ ನಾನು ನನ್ನ ಭಾಷಣದಲ್ಲಿ, ಮಂಜುಳಾ, ನಿನ್ನ ಸಾಹಸ ಪ್ರವೃತ್ತಿ ಮೆಚ್ಚುತ್ತೇವಾದರೂ ಮುಂದಿನ ಬಾರಿ ನಾವು ಇಲ್ಲಿಗೆ ಬರುವಷ್ಟರಲ್ಲಿ ನೀನು ಈಜು ಕಲಿತಿರಬೇಕು, ಅದರೊಂದಿಗೆ ಅಕ್ಷರವನ್ನು ಕಲಿತಿರಬೇಕು ಎಂದಾಗ ಆಕೆ ಒಪ್ಪಿಕೊಂಡಳು. ಕಳೆದ ವರ್ಷ ಜೂನ್ ತಿಂಗಳಲ್ಲಿ ನಮ್ಮ ಕಾರ್ಯಾಗಾರ ನಡೆದಿತ್ತು. ನಾವೆಲ್ಲರೂ ಆ 2 ದಿನಗಳ ಗೊಂಗಿನಲ್ಲಿರುವಾಗಲೇ 2ನೇ ತಿಂಗಳು ಅಂದರೆ ಆಗಸ್ಟ್ 23ರಂದು ಮಂಜುಳಾ ಮತ್ತು ಅವಳ ಪತಿ ಮಂಜುನಾಥ ಕೋಲಾರ ಜಿಲ್ಲೆಯ ಬಾಗೇಪಲ್ಲಿಯ ಕೆರೆಯಲ್ಲಿ ಮೀನು ಹಿಡಿಯಲು ಹೋಗಿ ಇಬ್ಬರೂ ದೋಣಿ ಮುಗಿಸಿ ಪ್ರಾಣ ಕಳೆದುಕೊಂಡಂತಹ ದುರಂತ ಸಂಗತಿ ತಿಳಿದು ಮನಸ್ಸು ಮೂಕವಾಗಿ ರೋಧಿಸಿತು. ನಾವು ಆಕೆಗೆ ಎಚ್ಚರಿಕೆ ನೀಡಿ ಬಂದಿದ್ದೆವು. ತಕ್ಷಣವಾದರೂ ಆಕೆ ಈಜು ಕಲಿತಿದ್ದರೆ ಬದುಕುಳಿಯುತ್ತಿದ್ದಳಲ್ಲವೇ? ಪಂಚಾಯಿತಿಯ ಅಧ್ಯಕ್ಷನಾಗಿ ಆಕೆಯ ಗಂಡನಿಗೂ ಈಜು ಅದೆಷ್ಟು ಮುಖ್ಯವೆಂದು ಅರಿವಿರಲಿಲ್ಲವೇ? ಬೋರನ ಕಣಿವೆ ಎಂದ ಕೂಡಲೇ ನನ್ನೆದುರು ಮಂಜುಳಾಳ ಮುಗ್ಧ ಮುಖ, ತೆಪ್ಪ ನಡೆಸುತ್ತಿದ್ದ ವೈಖರಿ, ಆಯಾಸವಿಲ್ಲದೆ ಹುಟ್ಟು ಹಾಕುತ್ತಿದ್ದ ರೀತಿ ನೆನಪಿಗೆ ಬರುತ್ತದೆ. ಈಜು ಬರದಿದ್ದವರಿಗೆ ಹದಿಯಾಗಿ ಲೈಸೆನ್ಸ್ ನೀಡುತ್ತಾರೆ? ಕಾಂಟ್ರಾಕ್ಟರುಗಳು ಹದಿಯಾಗಿ ಇಂತಹವುಗಳನ್ನು ಪ್ರೋತ್ಸಾಹಿಸುತ್ತಾರೆ? ಬಡವರ ಜೀವಕ್ಕೆ ಬೆಲೆಯಲ್ಲಿ ಅವರು ಬದುಕಿದರೆಷ್ಟು ಬಿಟ್ಟರೆಷ್ಟು? ತಮ್ಮ ಹಣದ ತೈಲಿ ತುಂಬಿದರೆ ಸಾಕು. ಮಂಜುಳಾಳ ದೋಣಿಯಲ್ಲಿ ನಮ್ಮ ಹಾಗೆ ಪ್ರಯಾಣಿಸಿದವರು KAS ಅಧಿಕಾರಿಯಾಗಿದ್ದ ರುದ್ರಪ್ಪ ಅನಗವಾಡಿ, ಪ್ರೊಫೆಸರ್ GS ಸಿದ್ದರಾಮಯ್ಯನವರು, ಪ್ರೊಫೆಸರ್ NS ಲೀಲಾ, ಶ್ರೀಮತಿ ಹರಿಪ್ರಸಾದ್ ಮುಂತಾದವರು. ಮಂಜುನಾಥನ ಮೊದಲ ಹೆಂಡತಿಯು ದೋಣಿ ನಡೆಸುವಾಗ ದೋಣಿ ಮಗಚಿ ನೀರಿನಲ್ಲಿ ಮುಳುಗಿ ಸತ್ತದ್ದು ಈಜು ಬಾರದಿದ್ದರಿಂದಲೇ ಎಂಬುವುದು ಸರ್ವವಿದಿತ. ಹೀಗೆ ಮಂಜುನಾಥನ ಇಡೀ ಕುಟುಂಬ ನೀರಿನಿಂದಲೇ ಬದುಕು ಕಟ್ಟಿಕೊಂಡಿದ್ದು ನೀರಿಗೆ ಬಲಿಯಾಗಿ ಹೋಗಿದ್ದು ವಿಪರ್ಯಾಸದ ಸಂಗತಿ.
0: ಖಂಡಿತವಾಗ್ಲೂ ಸಾಹಿತಿಗಳಾದ ಡಾಕ್ಟರ್ ವಸುಂಧರಾ ಭೂಪತಿರವರ ಜೀವಸಿರಿ ಕೃತಿಯಿಂದ ಆಯ್ದಂತಹ ಬದುಕು ಮತ್ತು ನೀರು ಅನ್ನುವಂತಹ ಈ ವಿಷಯ ತುಂಬನೇ ಅರ್ಥಗರ್ಭಿತವಾಗಿದೆ. ಹಾಗೆ ದುಃಖ ಕೂಡ ಆಗತ್ತೆ. ಇಲ್ಲಿ ಮಂಜುನಾಥನ ಕುಟುಂಬದವರು ದೋಣಿ ನಡೆಸುವಂತಹ ಕಾರ್ಯವನ್ನು ಮಾಡ್ತಾ ಮಾಡ್ತಾ ದುರಂತದ ಸ್ಥಿತಿಗೆ ಬಂದು ತಲುಪ್ತಾರೆ. ಸೊ ಇದಕ್ಕೆ ಮುಖ್ಯ ಕಾರಣ ಅಂತ ಹುಡುಕ್ತಾ ಹೋದಾಗ ಸಾಕಷ್ಟು ವಿಷಯಗಳು ಕೂಡ ಕೇಳ್ಬರ್ತವೆ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಬದುಕು ಮತ್ತು ನೀರು ಅನ್ನುವಂತಹ ವಿಷಯವನ್ನು ತುಂಬ ಚೆನ್ನಾಗಿ ಪ್ರಸ್ತುತಪಡಿಸಿದ್ರು KRAMCHANDRA ಸರ್ ಅವರು. ಈ ದಿನ KRAMCHANDRA ಸರ್ ಅವರು ತಿಳಿಸಿದಂತಹ ಈ ವಿಷಯಗಳು ತುಂಬನೇ ಅರ್ಥಗರ್ಭಿತವಾಗಿದ್ವು, ಇಂದಿನ ಸ್ಥಿತಿಗತಿಗಳಿಗೆ ಪ್ರಸ್ತುತವಾಗಿದ್ವು ಕೂಡ. ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಚಾರಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
9: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ಧ್ವನಿ, ಕೇಳುತ್ತ ಕೇಳುತ್ತ ಕಲಿಯಿರಿ.
10: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
11: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
10: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
11: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
9: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ಧ್ವನಿ, ಕೇಳುತ್ತ ಕೇಳುತ್ತ ಕಲಿಯಿರಿ.
12: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
13: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
12: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
13: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
12: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
13: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
11: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
14: ಸೇಫ್ ಪ್ರನಾಳ ಶಿಶು ಕೇಂದ್ರ RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
2: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ. ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೆ ಆಡ್ಲಿಲ್ಲ.
13: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
15: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ, ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ, ಹಾಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ ಲೈಫು ಹೇಗೋ ನಡೀತಾ ಇದೆ. ಕೆಲವೊಂದ್ಸರಿ ಬೆಳಗ್ಗೆ ಎದ್ದ ತಕ್ಷಣ ಅಯ್ಯೋ ಇವತ್ತು ಏನೆಲ್ಲ ಕೆಲಸ ಇದೆಯೋ ಏನೋ ಅಂತ ತುಂಬ ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ಸ್ನೇಹಿತರೆ, ಲೈಫ್ ನಿಜಕ್ಕೂ ತುಂಬ ಸಿಂಪಲ್ ಆಗಿರುತ್ತೆ. ಅದನ್ನ ಅನಾವಶ್ಯಕವಾಗಿ ಯೋಚನೆ ಮಾಡಿ ಓವರ್ ಥಿಂಕ್ ಮಾಡ್ತಾ ನಾವೇ ಕಾಂಪ್ಲಿಕೇಟ್ ಮಾಡ್ಕೊಳ್ತೀವಿ, ಏನಂತೀರಾ ಅಲ್ವಾ? ಸೊ ಒಂದು ಸಿಂಪಲ್ ಕಪ್ ಚಹಾ ಕುಡಿದು ಮುಖದ ಮೇಲೊಂದು ಸಣ್ಣ ನಗು ಜೊತೆಗಿರಲಿ ಅಂತ ಹೇಳ್ತಾ ಪ್ರೀತಿಯಿಂದ ಮಾತಾಡಿ ಒಂದೆರಡು ಮಾತನ್ನ ಇನ್ನೊಬ್ಬರಿಗೆ ಇಷ್ಟ ಆಗುವಂತಹ ರೀತಿಯಲ್ಲಿ ಮಾತನಾಡಿ ಇಷ್ಟೇ ಅಲ್ವಾ? ಸೊ ಈ ದಿನ ಸೂಪರ್ ಆಗಿ ಶುರು ಮಾಡೋದಕ್ಕೆ ಇಷ್ಟು ಸಾಕೊನ್ಸತ್ತೆ ನಮಗೆ. ಸೊ ಹಾಗೆ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಿಂದಿ ಹಾಡುಗಳನ್ನು ಹಾಡಬಹುದು. ಸೊ ಯಾರ್ಯಾರು ಯಾವ್ಯಾವ ಹಿಂದಿ ಹಾಡಿಗೆ ತಯಾರಾಗಿದ್ದೀರಿ ಅಂತ ಕೇಳೋಕ್ಕಿಂತ ಮುಂಚೆ, ಎಸ್ ಯಾಕೆ ಮೇಡಮ್ ಹಿಂದಿ ತರ್ತೀರಾ ಅಂತ ಕೆಲವರು ಮೆಸೇಜ್ ಮಾಡಿದ್ದಾರೆ. ಸೊ ಏನೂ ಇಲ್ಲ, ತುಂಬ ಸಿಂಪಲ್ ಆಗಿರುತ್ತೆ. ನೀವು ಕೂಡ ಹಾಡ್ತಾ ಇರ್ತೀರಾ, ಗುನುಗ್ತಾ ಇರ್ತೀರಾ, ಅದು ಹಾಗೆ ಮಾಸಿದ್ರೆ ಹೆಂಗೆ? ಸೊ ಅವಾಗವಾಗ ನಮ್ಮ ರೇಡಿಯೋದಲ್ಲೂ ಹಾಡಿ ಗುನುಗಿ ಅಂತ ಹೇಳ್ತಾ ಈಗ ಮೊದಲನೇ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ,
16: ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್.
0: ನಮಸ್ತೆ, ಗುಡ್ ಮಾರ್ನಿಂಗ್. ಬ್ರಹ್ಮಾನಂದ್,
16: ನಾನು ಬ್ರಹ್ಮಾನಂದ್ ರಾನಡ ವಿದ್ಯಾನಗರ ಶಿವಮೊಗ್ಗ. ತಿಂಡಿ ಆಯ್ತಾ ಮೇಡಮ್?
0: ತಿಂಡಿ ಆಯ್ತು, ಚಪಾತಿ ಬೀನ್ಸ್ ಪಲ್ಯ.
16: ನಮ್ದು ಇವತ್ತು ಸಾಬುದಾನಿ ಕಿಚಡಿ ಮೇಡಮ್.
0: ಸೂಪರ್ ಸೂಪರ್, ಓಕೆ. ಬ್ರಹ್ಮಾನಂದ್ ಸರ್, ಇವತ್ತು ಹಿಂದಿ ಹಾಡನ್ನ ಹಾಡ್ಬೋದು?
16: ಹೌದು, ಖಂಡಿತ ಮೇಡಮ್. ಇವತ್ತು ಒಳ್ಳೆ ಟಾಪಿಕ್ ತಂದಿದ್ದೀರಾ ಭಾರತ ದೇಶದ ಮೇಲೆ.
0: ಓಕೆ,
16: ನಾನು ಒಂದು ಕಟ್ಟಿ ಪತಂಗ್ 1971 ಅಲ್ಲಿ ರಿಲೀಸ್ ಆಗಿತ್ತು ರಾಜೇಶ್ ಖನ್ನಾ ಅವ್ರದ್ದು.
0: ಓಕೆ ಓಕೆ,
16: ಆ ಫಿಲಂ ಇಂದ ಒಂದು ಹಾಡು ಹಾಡ್ತಾ ಇದ್ದೆ ಮೇಡಮ್.
0: ಹಾಡಿ ಹಾಡಿ ಸರ್.
16: ಯೇಶಾಮ್ ಮಸ್ತಾನಿ ಅಂತ. ಯೇಶಾಮ್ ಮಸ್ತಾನಿ ಮಧು ಹೋಶ್ ಕಿಗೆ ಜಾಯ್ ಮುಜೆ ದೋರ್

0: ಇನ್ನೊಂದು ನೋಡಿ ಇದೆ ಸಾಕು ಮೇಡಮ್.
1: ಓಕೆ ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ.
0: ಕಿಶೋರ್ ಕುಮಾರ್ ಅಂದ್ರೆ ತುಂಬಾ ಇಷ್ಟ, ಅವ್ರ ಹಾಡು ಕೂಡ ತುಂಬಾ
1: ಇಷ್ಟ. ಓಕೆ ಸರ್, ಓಕೆ ಥ್ಯಾಂಕ್ ಯು.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
1: ಓಕೆ, ಬ್ರಹ್ಮಾನಂದ ಸರ್ ಅವರು ಕದಿ ಪತಂಗ್ ಅನ್ನೋ ಒಂದು ಚಿತ್ರದ ಹಾಡನ್ನು ಹಾಡಿದಾಯಿತು. ಕಿಶೋರ್ ಕುಮಾರ್ ಅವರು ಹಾಡಿದಂತಹ ಯೇ ಶಾಮ್ ಅನ್ನೋ ಹಾಡನ್ನು ಬ್ರಹ್ಮಾನಂದ ಸರ್ ಅವರು ಹಾಡಿದಾಯಿತು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಎಸ್, ಕರೆ ಕಟ್ ಆಯಿತು. ಓಕೆ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರದ ಗೀತೆಗಳನ್ನು ಹಾಡ್ಬೋದು ಅಂತ ಹೇಳ್ತಾ ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ,
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ,
2: ತಿಂಡಿ ಆಯ್ತು ಮೇಡಮ್?
1: ತಿಂಡಿ ಆಯ್ತು, ನಿಮ್ದು ಆಯ್ತಾ ಕಲ್ಪನಾ ಅವರೇ?
2: ಮೇಡಮ್ ಉಪ್ಪಿಟ್ಟು.
1: ಉಪ್ಪಿಟ್ಟು, ಸೂಪರ್ ಸೂಪರ್.
2: ಏನೋ ಹೇಳಿದ್ರಿ,
1: ಚಪಾತಿ? ಎಸ್. ಕಲ್ಪನಾ ಅವ್ರೆ, ಇವತ್ತು ಹಿಂದಿ ಚಿತ್ರದ ಗೀತೆಯನ್ನ ಹಾಡ್ಬೋದು.
2: ನಮ್ಗೇನ ಅಷ್ಟರಲ್ಲ ಹಿಂದಿ ರೆಕಾರ್ಡ್ಸ್, ಅದ್ರ ಬಂದಿದ್ ಸ್ವಲ್ಪ.
1: ಓಕೆ ಮಾ, ಹಾಡಿ.
2: ತೀನ್ ಚಾರ್ ಪಾಂಚ್ ಛೇ ಸಾತ್ ದಸ್ ಗ್ಯಾರಾ ಬಾರಾ ತೇರಾ ಬಾರಾ ತೇರಾ ಡಿಂಗ್ ಡಿಂಗ್ ತೇರಾ ಕರು ಡಿಂಗ್ ಡಿಂಗ್ ಡಿಂಗ್ ಡಿಂಗ್ ಆಯಿರ.
1: ಓಕೆ, ಹಾಡಿ ಹಾಡಿ.
2: ಏಕ ದೋ ತೀನ್ ಚಾರ್ ಪಾಂಚ್ ಛೇ ಸಾತ್ ದಸ್ ಗ್ಯಾರಾ ಬಾರಾ ತೇರಾ.
1: ಓಕೆ ಸೂಪರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಕಲ್ಪನಾ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ನಮ್ಮ ಕಲ್ಪನಾ ಅವರು ಮಾಧುರಿ ದೀಕ್ಷಿತ್ ಅವರು ನಟಿಸಿರುವ ಯಾವ ಚಿತ್ರ ಇದು? ತೇಜಾಬಾ. ತೇಜಾಬ್ ಚಿತ್ರದಿಂದ ಒಂದು ಗೀತೆಯನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ, ಮಾತಾಡಿಪ್ಪ, ಕರೆ ಸಿಕ್ಕಿದೆ, ಮಾತಾಡಿ. ಹಲೋ, ಓಕೆ, ಕರೆ ಕಟ್ಟಾಯಿತು. ಓಕೆ ಸ್ನೇಹಿತರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹಿಂದಿ ಚಲನಚಿತ್ರದ ಗೀತೆಗಳನ್ನು ನೀವು ಹಾಡಬಹುದು, ನಿಮ್ಮ ನೆಚ್ಚಿನ ಗೀತೆ ಅನ್ನ ಹಾಡ್ಬೋದು ಅಂತ ಹೇಳ್ತಾ. ಎಸ್, ಹಲೋ, ಓಕೆ, ಕರೆ ಕಟ್ಟಾಯಿತು. ಈಗ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಒಂದು ಟ್ರ್ಯಾಕನ್ನು ಕೇಳ್ಕೊಂಬನ್ನಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: कबूतर जा जा जा, पहली प्यार की पहली चिट्ठी, वो पहली प्यार की पहली चिट्ठी, साजन पाते हैं कबूतर जा जा जा, कबूतर जा जा जा, कबूतर जा जा जा, कबूतर जा जा जा।
1: ಓಕೆ, ಸೂಪರ್ ಸೂಪರ್ ಪ್ರೇಮ ಅವರೇ, ಥ್ಯಾಂಕ್ ಯು ಮಾ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಧನ್ಯವಾದ ಮೇಡಮ್.
1: ಓಕೆ, ಎಸ್ ಪ್ರೇಮ ಅವರು ಮೇನೆ ಪ್ಯಾರ್ ಕಿಯಾ ಚಿತ್ರದಿಂದ ಒಂದು ಸುಂದರವಾದ ಹಾಡನ್ನ ಹಾಡಿದಾಯ್ತು, ಕಬೂತರ್ ಜಾ ಅಂತ ಹೇಳಿ. ಸೊ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾತಾಡಿದಾರೆ ಕೇಳೋಣ. ಹಲೋ,
2: ಹಲೋ, ನಮಸ್ತೆ ಮೇಡಮ್. ಶುಭೋದಯ.
1: ನಮಸ್ತೆ ಮೇಡಮ್ ಉಮಾ ಅವರೇ, ತಿಂಡಿ ಆಯ್ತಾ?
2: ಇಲ್ಲಮ್ಮ, ಇನ್ನು ಆಗ್ಬೇಕು ಪಲಾವ್.
1: ಓಕೆ, ಸೂಪರ್ ಸೂಪರ್.
2: ಸ್ವಲ್ಪ ರಿಲಿಕ್ಸ್ ಹೆಚ್ಚು ಕಮ್ಮಿ ಆಗತ್ತೆ.
1: ಓಕೆ, ಇದ್ರೆ
2: ಕ್ಷಮಿಸ್ಬೇಕು, ಮತ್ತೆ ಸ್ವಲ್ಪ ನೀವು ಸಾಕ್ ಕೊಟ್ರೆ ಸ್ವಲ್ಪ ಒಳ್ಳೇದು.
1: ಖಂಡಿತ ಖಂಡಿತ, ಆಯ್ತು.
2: ನಿಮ್ ರಾಗನ ತುಂಬಾ ಸೂಪರ್ ಆಗಿದೆ.
1: ಓಕೆ ಮಾ, ಥ್ಯಾಂಕ್ ಯು. ಹಾಡಿಪ.
2: ಮೇರೆ ಜೀವನ್ ಸಾಥಿ ಯಾರು ಕಿಯಾ ಜಾ.

0: ప్రతుది ద్వీపడోస సత్యం శివం సుందరం సత్యం శివం సుందరం ఝూటా కైకా హరే రామ హరే కృష్ణ 420 ఆవారా దిల్ హీ తో హే ఆశికోం కా బహారోం కా తేరే మేరే సపనే తేరే ఘర్ కే సామనే ఆవా ఆమనే సామనే శాదీ కే బాద్
1: ಸೂಪರ್ ಸೂಪರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೌರೆ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಓಕೆ ಚೆನ್ನಾಗಿ ಹಾಡ್ತಿದ್ರು ನಂಗೆ ಲಿರಿಕ್ಸ್ ನಂಗೂ ಮರ್ತೋಗಿತ್ತು ಹಾಗಾಗಿ ಸುಮ್ಮನೆ ಅದೇ ಏಕ ತುಜೆ ಕೇಳಿಯೇ ಚಿತ್ರದಿಂದ ಈ ಒಂದು ಹಾಡನ್ನು ಉಮಾ ಅವರು ಹಾಡಿದ್ದಾಯ್ತು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ ಹಲೋ ಹಲೋ
2: ಹಲೋ ನಮಸ್ತೆ ರೀ ಮೇಡಮ್
1: ನಮಸ್ತೆ ನಮಸ್ತೆ
2: ಆರಾಮದಿರಿ ಮೇಡಮ್
1: ಸೂಪರ್ ಆಗಿದ್ದೀವಿ ನೀವು
2: ನಾವು ಸೂಪರ್ ಆಗಿದ್ದೀವಿ ಮೇಡಮ್ ಕಾರ್ಯಕ್ರಮ ಚಾಲ್ ತಂದಿರಿ ಟಾಪಿಕ್ ಹಂಗೆ ತರುತ್ತ ಬರ್ರಿ ಮೇಡಮ್ ವಾರದಾಗ ಇದು ತಿಂಗಳಿಗೊಮ್ಮೆ ರೀ 15 ದಿನಕ್ಕೊಮ್ಮೆ ರೀ ಇದು
1: ಓಕೆ ಎಸ್ ನಾಷ್ಟ ಏನು ಮಾಡಿದ್ರಿ ನವಾಜ್ ಅವರೆ
2: ನಾಷ್ಟ ಏನು ಮಾಡಿದ್ರಿ ಮೇಡಮ್ ಇವತ್ತು ಜೋಳದ ರೊಟ್ಟಿ ರೀ ಇದು ಒಣಗಿ ಮಾಡಿದ್ದಾರೆ ತಟ್ಟಿದ್ರಿ
1: ಅಯ್ಯ ಸೂಪರ್ ಸೂಪರ್ ಓಕೆ ಇವತ್ತು ರೆಡಿನ ಹಾಗಾದ್ರೆ
2: ನಾಷ್ಟ ಮೇಡಮ್
1: ಇವತ್ತು ಚಪಾತಿ ಬೀನ್ಸ್ ಪಲ್ಯ
2: ಹೌದ್ರಿ
1: ಓಕೆ ರೆಡಿನ
2: ನೋಡ್ರಿ ಮೇಡಮ್ ರೆಡಿ ರೀ ಬಂದು
1: ಹಾಡಿಪ್ಪ
2: ಅದು ಬೇತಾಬ್ ಇರ್ಬೇಕ್ರಿ ಮೇಡಮ್ ಅದು ಅಳಿ ಚಿತ್ರ ಸುಮ್ ಸ್ವಲ್ಪ ಹಾಡ್ ಬಿಡ್ತೇನ್ರಿ ಮೇಡಮ್ ಬಾದಲಿಯೂ ಗರಜತಾ ಹೇ ಡರ್ ಕುಛ ಐಸಾ ಲಗತಾ ಹೇ ಚಮಕ್ ಚಮಕ್ ಕೇ ಲಫಕೇ ಬಿಜಲಿ ಹಮ್ ಪೇ ಗಿರ್ ಜಾಯೇಗಿ ಬಾಹರ್ ಭಿ ತೂಫಾನ್ ಅಂದರ್ ಭಿ ತೂಫಾನ್ ಬೀಚ್ ಮೇ ದೋ ತೂಫಾನೋ ಕೇ ಶೀಶೇ ಕಾ ಮಕಾನ್ ಐಸೆ ದಿಲ್ ಧಡಕತಾ ಹೇ ಡರ್ ಕುಛ ಐಸಾ ಲಗತಾ ಹೇ ಚಮಕ್ ಚಮಕ್ ಕೇ ಲಫಕೇ ಬಿಜಲಿ ಹಮ್ ಪೇ ಗಿರ್ ಜಾಯೇಗಿ ಬಾದಲ್ ಯೂ ಗರಜತಾ ಹೇ ಡರ್ ಕುಛ ಐಸಾ ಲಗತಾ ಹೇ ಯೇ ದೀವಾನಿ ಶಾಮ್ ಯೇ ತೂಫಾನಿ ಶಾಮ್ ಯೇ ಸಾತ್ ದೋ ತೂಫಾನೋ ಕೇ ಶೀಶೇ ಕಾ ಮಕಾನ್ ಬಸ್ ಕುಛ ಹೊಸಾ ಹೋತಾ ಹೇ ಡರ್ ಕುಛ ಐಸಾ ಲಗತಾ ಹೇ ಚಮಕ್ ಚಮಕ್ ಕೇ ಲಫಕೇ ಬಿಜಲಿ ಹಮ್ ಪೇ ಗಿರ್ ಜಾಯೇಗಿ ಧನ್ಯವಾದ ಮೇಡಮ್
1: ಥ್ಯಾಂಕ್ ಯು ನವಾಜ್ ಅವರೇ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು
2: ಧನ್ಯವಾದ ನಮಸ್ತೆ
1: ಓಕೆ ನವಾಜ್ ಅವರು ಬಿಜಾಪುರ್ನಿಂದ ಕರೆ ಮಾಡಿ ಬೇತಾಬ್ ಚಿತ್ರದ 1983 ರಿಲೀಸ್ ಆಗಿರುವಂತಹ ಬೇತಾಬ್ ಚಿತ್ರದಿಂದ ಒಂದು ಗೀತೆಯನ್ನು ಹಾಡಿದಾಯಿತು ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ ಹಲೋ
3: ಹಲೋ ಗುಡ್ ಮಾರ್ನಿಂಗ್
1: ಗುಡ್ ಮಾರ್ನಿಂಗ್ ಮೀನಾ ಅವರೇ ತಿಂಡಿ ಆಯ್ತಾ
3: ತಿಂಡಿ ಆಯ್ತು ಇಡ್ಲಿ
1: ಐ ಸೂಪರ್ ಓಕೆ ಓಕೆ ಇವತ್ತು ರೆಡಿ
3: ಗೊತ್ತಾಯ್ತು ಮೊನ್ನೆ ನನ್ ಮುಕೇಶ್ ಅವ್ರ ಬರ್ತಡೇ ದಿವ್ಸನೇ ನನ್ ಬರ್ತಡೇನೆ
1: ಖಂಡಿತ ಖಂಡಿತ
3: ಅದಕ್ಕೆ ಅವ್ರದೊಂದು ಹಾಡು
1: ಮುಕೇಶ್ ಅವ್ರದ ಹಾಡು
3: ಆನಂದ್ ಫಿಲ್ಮ್ ಮೈನೆ ತೆರೆಲಿ ಸಾತ್ ರಂಗ ಕಿ ಸಪನೆ ಚುನೆ ಸಪನೆ ಸುರೀಲಿ ಸಪನೆ ಕುಚ ಹಸ್ ಕೇ ಕುಚ ಕಮ್ ಕೇ

0: से देख मुझको जगाया खबूने
1: okay.
0: मैंने तेरे लिए शातिर गके सपने चुने
1: okay.
0: सपने सुरीले सपने ओके
1: ओके सुपर थैंक यू मीना अवरे करे ಮಾಡಿದಕ್ಕೆ ಧನ್ಯವಾದಗಳು ಓಕೆ ಮೀನಾ ಅವರು ಆನಂದ್ ಚಿತ್ರದಿಂದ ಅವರ ಒಂದು ಇಷ್ಟದ ಹಾಡನ್ನ ಹಾಡಿದಾಯ್ತು ಮುಖೇಶ್ ಅವರು ಹಾಡಿರುವಂತಹ ಹಾಡನ್ನ ಹಾಡಿದಾಯ್ತು ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಕೇಳೋಣ ಹಲೋ
2: ನಮಸ್ತೆ ಮೇಡಮ್
1: ನಮಸ್ತೆ
2: ನವೀನ್ ಕುಮಾರ್ ನಗರ ಶಿವಮೊಗ್ಗ
1: ಓಕೆ ನವೀನ್ ಅವರೇ ತಿಂಡಿ ಆಯ್ತಾ
2: ಆಯ್ತು ಮೇಡಮ್ ರಾಗಿ ದೋಸೆ ನೀರ್ ದೋಸೆ
1: ಸೂಪರ್ ಸೂಪರ್ ಓಕೆ ಇವತ್ತು ಹಿಂದಿ ಚಿತ್ರದ ಗೀತೆಯನ್ನ ಹಾಡ್ಬೋದು
2: ಕಿಶೋರ್ ಕುಮಾರ್ ಅವರದ್ದು ಹಾಡು ಮೇಡಮ್
1: ಹಾಡಿ ಸರ್
2: चलते चलते मेरे ये गीत याद रखना कभी अलविदा ना कहना कभी अलविदा ना कहना चलते चलते मेरे ये गीत याद रखना कभी अलविदा ना कहना कभी अलविदा ना कहना प्यार करते करते हम तुम कहीं खो जाएंगे इन्हीं बहारों के आंचल में थके सो जाएंगे अरे मत रिपीट इधर
1: ओके ओके
2: बीच राह में मिलकर बिछड़ जाए कहीं हम मगर और सुनीती लगे तुम्हें जीवन की ये
1: ओके
2: ಓಕೆ ಮೇಡಮ್ ಸಾಕು ಮಧ್ಯದಲ್ಲಿ ಡಿಸ್ಟರ್ಬ್ ಆಯ್ತಾ
1: ಓಕೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಓಕೆ ಎಸ್ ನವೀನ್ ಅವರು ಚಲತೆ ಚಲತೆ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದಾಯ್ತು ಬಪ್ಪಿ ಲಹರಿ ಅವರು ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ ಹಲೋ ಹಲೋ
3: ಹಲೋ ಮೇಡಮ್ ಅವರೇ ನಮಸ್ಕಾರ
1: ನಮಸ್ಕಾರ ಚಿಕ್ಕಪ್ಪ ಅವರೇ
3: ಆರಾಮಿದ್ದೀರಾ ಹೇಳೋದೇ ಬಹಳ ಕಷ್ಟ ಇದೆ ಮೇಡಮ್ ಅವರೇ
1: ಆಗಿರುತ್ತೆ ಆದ್ರೆ ಗುನುಕ್ತಾ ಇರ್ತೀರಲ್ವಾ ಅದನ್ನೇ ಹಾಡಿ
3: ಏನೋ ಒಂದ್ ಸಾಲ ಹೇಳ್ಬೋದು ಅಷ್ಟೇ ಮೇಡಮ್ ಅವರೇ
1: ಹಾಡಿ
4: तू तीज पड़ी है मस्त मस्त को तीज पड़ी है मस्त तू तीज पड़ी है मस्त मस्त को तीज पड़ी है मस्त
1: ಓಕೆ ನಾನೊಂದು ಕರೆಕ್ಷನ್ ಮಾಡ್ಲಾ ಹೌದು ಕರೆಕ್ಟ್ ಇನ್ನು
3: ಜಾಸ್ತಿ ಹಾಡಬಹುದು ಆದ್ರೆ ಅದನ್ನ ನಮಗೆ ಬರ್ಕನಕ್ಕೆ ಆಗೋದಿಲ್ಲ ಹೇಳಕ್ಕ ಕಷ್ಟ ಆಗುತ್ತೆ ಮೇಡಮ್
1: ಹೇಳ್ತಾ ಇದ್ರಿ ಅವಾಗ ಮೋಹರ ಸಾಂಗ್ನ
3: ಹೌದು ಮೇಡಮ್ ಅರೇ ಹೌದು ಅದೇ ಮೋಹರ ಸಾಂಗ್ ಇದು ಅದು ಹೆಚ್ಚಾಗಿ ಹೇಳಕ್ ಕಷ್ಟ ಆಗ್ಬಿಡುತ್ತೆ ಬರ್ಕನಕ್ಕೆ ಆಗೋದಿಲ್ಲ ಆಯ್ತಾ ಹೇಳಕ್ಕ ಆಗೋದಿಲ್ಲ ಏನಾದ್ರು ಹೇಳಕ್ ಹೋದ್ರೆ ತಪ್ಪ ತಪ್ಪಾಗುತ್ತೆ ಮತ್ತೆ ಕೇಳಿಗರಿಗೆ ತೊಂದ್ರೆ ಆಗ್ಬಿಡುತ್ತೆ ಬೇಜಾರ ಆಗ್ಬಿಡುತ್ತಲ್ವಾ
1: ನಿಮ್ಮ ಖುಷಿ ನಿಮ್ ಖುಷಿಯಿಂದ ಹಾಡಿದ್ರೆ ನಮಗೆ ಸಾಕಷ್ಟೇ ಓಕೆನಾ ಎಸ್ ಥ್ಯಾಂಕ್ ಯು
3: ಮೇಡಮ್
1: ಥ್ಯಾಂಕ್ ಯು ಪಾ
3: ಓಕೆ
1: ಎಸ್ ಖಂಡಿತ ಬಟ್ ಹಾಡಿದ್ರು ಅದು ತೀಸ್ ಅಂತ ಹೇಳಿದ್ರು ತೀಸ್ ಅಲ್ಲ ಅದು ಚೀಸ್ ಅಂತ ಹೇಳಿ ಬಟ್ ಚಿಕ್ಕಪ್ಪ ಅವರು ಪ್ರಯತ್ನ ಮಾಡಿ ಹೇಳಿದ್ರಲ್ಲ ನಮಗೆ ಅದು ಖುಷಿ ಆಯ್ತು ಚೀಸ್ ಬಡಿ ಹೇ ಮಸ್ತ್ ಮಸ್ತ್ ಅಂತ ಹೇಳಿ ಎಸ್ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ ಹಲೋ ಹಲೋ
5: ಗುಡ್ ಮಾರ್ನಿಂಗ್ ಶ್ವೇತಾ
1: ಗುಡ್ ಮಾರ್ನಿಂಗ್ ಕುಸುಮ ಅವರೇ
5: ಹೇಗಿದ್ದೀರಾ
1: ಸೂಪರ್ ಆಗಿದ್ದೀವಿ ನೀವು
5: ಇವತ್ತು ನೀವು ಸೂಪರ್ ಆಗಿರ್ತೀರಾ ಹಿಂದಿ ಹಾಡಿ ಅಂತಾರೆ
1: ಹಾಗೇನಿಲ್ಲಪ್ಪ ತಿಂಡಿ ಆಯ್ತಾ
5: ತಿಂಡಿ ಅವಲಕ್ಕಿ ಪವಲಕ್ಕಿ ಆಯ್ತು
1: ಓಕೆ ಸೂಪರ್ ಓಕೆ ಮಾ ಯಾವ ಹಾಡನ್ನ ಹಾಡ್ತಾ ಇದ್ದೀರಾ
5: ಇದು ದುರಂದರ್
1: ದುರಂದರ್ ಹಾಡಿಪ್ಪ
5: ಜಸ್ಟ್ ಟ್ರೈ

0: बेताब सा मोहब्बत का इंकलाब है, तो इंकलाब है मेरा जहां तेरी कहा कबाब का है गहरा हुआ रंग आशिकी गहरा हुआ दरिया का गहरा हुआ
1: ओके कुसुमा रे, ಇದು ಮೊಮ್ಮಕ್ಕಳು ಕಲ್ಸ್ಕೊಟ್ರಾ ಅಥವಾ ಮಗ ಸೊಸೆ ಕಲ್ಸ್ಕೊಟ್ರಾ?
0: ಇಲ್ಲ, ದಿತ್ತೆ ಅದ್ರಿಯಾ ಕಲ್ಸ್ಕೊಟ್ಟಿದ್ದು.
1: ಓ ಸೂಪರ್ ಸೂಪರ್, ಓಕೆ.
0: ಈಸಿಯಾಗಿ ಹಾಡ್ಬಿಡ್ತಾರೆ, ಈಸಿಯಾಗಿ ಕಲ್ತು ಬಿಡ್ತಾರೆ ಬೇಗ ಬೇಗ ಕೇಳ್ತಿದ್ದಂಗ್ಲೆ, ಹಾಗಾಗಿ ಅವರಿಂದ ನಾನು ಕಲಿಯೋದು.
1: ಓಕೆ ಓಕೆ, ಎಸ್, ಥ್ಯಾಂಕ್ ಯು ಕುಸುಮಾ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ನಮ್ಮ ಕುಸುಮಾ ಅವರು ದುರಂಧರ್ ಈಗಿನ ಟ್ರೆಂಡ್ ಸಾಂಗ್ನ ಗೆಹರಾ ಹುವಾ ಹಾಡನ್ನು ಹಾಡಿದಾಯಿತು. ಈಗ ನೆಕ್ಸ್ಟ್ ಕಾಲರ್ ಯಾರು ಅಂತ ಕೇಳೋಕ್ಕಿಂತ ಮುಂಚೆ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಬರ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.GOV.IN.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
6: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
5: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
6: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
5: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
6: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ, ನಿಮ್ಮ ನೆಚ್ಚಿನ ಹಿಂದಿ ಚಲನಚಿತ್ರದ ಗೀತೆಯನ್ನ ಹಾಡಬಹುದು ಅಂತ ಹೇಳಿದಾಯ್ತು. ಹಾಗೆ ನಮ್ಮ ಕೇಳುಗರು ಮುಜುಗರ ಪಡ್ಕೊಂಡು ಹಾಡ್ತಿದ್ದಾರೆ, ಕೆಲವರು ಎಂಜಾಯ್ ಮಾಡ್ಕೊಂತ ಹಾಡ್ತಿದ್ದಾರೆ. ಅಂತೂ ಭಾಗವಹಿಸ್ಬೇಕು ಅಂತ ಖುಷಿ ಖುಷಿಯಾಗಿ ನಮ್ಮ ಕರೆಗೆ ಟ್ರೈ ಮಾಡ್ತಾ ಇದ್ದಾರೆ ಕೆಲವರು. ಸೊ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ.
7: ಹಲೋ,
1: ನಮಸ್ತೆ.
7: ನಮಸ್ತೆ ಮ್ಯಾಮ್.
1: ನಮಸ್ತೆ ಚೈತ್ರ ಅವರೇ. ಸೂಪರ್ ಆಗಿದ್ದೀವಿ. ನೀವು?
7: ನಾನು ತುಂಬಾ ಚೆನ್ನಾಗಿದ್ದೀನಿ.
1: ಚೈತ್ರ ಅವರು ಇವತ್ತು ಯಾವಾಗ ಹಿಂದಿ ಗೀತೆಯನ್ನ ಹಾಡ್ತಾ ಇದ್ದೀರಾ?
7: ಇವತ್ತು ಚಿತ್ರಮ್ಮ ಹಾಡಿರೋ ಒಂದು ಹಾಡನ್ನ ಹಾಡ್ಬೇಕಂತ ಅನ್ಕೊಂಡಿದ್ದೀನಿ.
1: ಓಕೆ ಓಕೆ, ಹಾಡಿಪ.
7: ಕಸಮ್ ಕೇ ಕಸಮ್ ಹೇ ಕಸಮ್ ಸೇ ಹಮ್ಕೊ ಪ್ಯಾರೆ ಹೇ ಸಿರ್ಫ ತುಮ್ ಸೇ ಕಸಮ್ ಕೇ

फिर हम से कसम की कसम है कसम से हमको प्यार है।

0: ಓಕೆ ಚೈತ್ರ ಅವರೇ ಸೂಪರ್ನ, ತುಂಬಾ ಚೆನ್ನಾಗಿ ಹಾಡಿದ್ರಿಪ್ಪ.
1: ಥ್ಯಾಂಕ್ ಯು.
0: ಓಕೆ ಎಸ್ ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಮ್ಯಾಮ್.
0: ಓಕೆ ಓಕೆ, ಸಖತ್ತಾಗಿ ಹಾಡಿದ್ರು ನಮ್ಮ ಚೈತ್ರ ಅವರು. ಯಾವುದು ಫಿಲಮ್ ಅಂದರೆ ಪ್ರೇಮ್ ಕಿ ದಿವಾನಿ ಹೂ ಅನ್ನೋ ಚಿತ್ರದಿಂದ ಈ ಒಂದು ಹಾಡನ್ನು ಹಾಡಿದಾಯಿತು. 2003 ಈ ಒಂದು ಚಿತ್ರವನ್ನು ರಿಲೀಸ್ ಆಯಿತು. ಕರೀನಾ ಕಪೂರ್ ಹಾಗೆ ಹೃತಿಕ್ ರೋಷನ್ ಅವರು ಈ ಒಂದು ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಅಂತಲೇ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
2: ಮೇಡಮ್, ನಮಸ್ತೆ.
0: ನಮಸ್ತೆ ಸೋಮಶೇಖರ್ ಸರ್, ಊಟ ಆಯ್ತಾ? ಇವತ್ತು ಯಾವ ಗೀತೆಯನ್ನು ಹಾಡ್ತಾ ಇದ್ದೀರಾ
2: ಮೇಡಮ್? ನಿಮ್ಮದೇ ಕಾರ್ಯಕ್ರಮದಲ್ಲಿ ಹಿಂದೆ ಒಂದ್ಸರಿ ಹಾಡಿದ್ದೆ, ಆದ್ರೆ ಅಷ್ಟು ಚೆನ್ನಾಗಿ ಹಾಡಲ್ಲ. ಇವತ್ತು ಹೋಮ್ ವರ್ಕ್ ರೆಡಿ ಇದೀನಿ.
0: ರೆಡಿ ಮಾಡ್ಕೊಂಡು ಹಾಡ್ತಿದ್ದೀರಾ? ಹಾಡಿಪ್ಪ.
2: ನಿಜ ಮೇಡಮ್, ಪ್ರಯತ್ನ ಮಾಡ್ತೀನಿ, ಅದಕ್ಕೊಂದ್ ಸ್ವಲ್ಪ ನ್ಯಾಯ ಒದಗಿಸ ಪ್ರಯತ್ನ
0: ಮಾಡ್ತೀನಿ. ಖಂಡಿತ
2: ಖಂಡಿತ. ಜೀವನ ಕಾ ಮತಲಬ ತೋ ಅನಾವ್ರ ಜಾನಾ ಹೈ, ದೋ ಪಲ್ ಕೇ ಜೀವನ ಸೇ ಏಕ ಉಮ್ರ ಚುರಾನಿ ಹೈ, ಜಿಂದಗಿ ಔರ್ ಕುಚ್ ಭಿ ನಹಿ ತೇರಿ ಮೇರಿ ಕಹಾನಿ ಹೈ, ಏಕ ಪ್ಯಾರ್.

तू मेरा सहारा है, मैं तेरा सहारा हूँ। आंखों में समंदर है, आशाओं

0: ಒಮ್ಮಕ್ ಚೆನ್ನಾಗಿ ಮಾಡಿದೀರಾ ಸೋಮಶೇಖರ್ ಸರ್, ಚೆನ್ನಾಗಿ ಹಾಡಿದ್ರಿ.
1: ಎಲ್ಲ ಕಾರಣ ನೀವೇ ಮಾಡಿದ್ರು, ಹಿಂದಿ ಹಾಡುಗಳನ್ನ ನೀವು ಮಾತ್ರ ತರೋದು. ಓನ್ಲಿ ಸ್ಮೈಲಿಂಗ್
0: ಶ್ವೇತಾ, ಥ್ಯಾಂಕ್ ಯು ಸರ್. ಓಕೆ, ನಮ್ಮ ಸೋಮಶೇಖರ್ ಸರ್ ಅವರು ಶೋರ್ ಚಿತ್ರದ ಒಂದು ಗೀತೆಯನ್ನ ಹಾಡಿದಾಯ್ತು ಮನೋಜ್ ಕುಮಾರ್ ಅವರು, ಹಾಗೆ ಜಯಬಾದವರಿ ಅವರು, ಹಾಗೆ ನಂದ, ಇವರು ಮೇನ್ ಆಕ್ಟರ್ಸ್ ಅಂತಾನೆ ಹೇಳ್ಬೋದು. ಸೊ ಡೈರೆಕ್ಟರ್ ಯಾರಪ್ಪ ಅಂದರೆ ಮನೋಜ್ ಕುಮಾರ್ ಅವರು ಈ ಒಂದು ಚಿತ್ರದ ಡೈರೆಕ್ಟರ್ ಆಗಿರ್ತಾರೆ. ತುಂಬ ಚೆನ್ನಾಗಿದೆ ಶೋರ್ ಚಿತ್ರ ಅಂತ ಹೇಳಿ 1972 ರಿಲೀಸ್ ಆದಂತಹ ಚಿತ್ರ ಇದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ಹಲೋ, ನಮಸ್ತೆ.
0: ನಮಸ್ತೆ, ನಮಸ್ತೆ ಬೀನಾ ಮ್ಯಾಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಪ್ಪ.
0: ಸೂಪರ್ ಆಗಿದ್ದೀವಿ. ತಿಂಡಿ ಆಯ್ತಾ?
2: ಆಯ್ತಮ್ಮ, ಬಡ್ಡು ಮಾಡಿದ್ವಿ ಇವತ್ತು.
0: ಓಕೆ,
2: ಇವತ್ತು ಒಳ್ಳೆ ಹಿಂದಿ ಚಿತ್ರ ತಿಕ್ಕೀರಾ?
0: ಓಕೆ,
2: ನನಗೆ ಯಾವ ಭಯ ಹೇಳ್ತಾನ ಆಗಿಲ್ಲ, ಬುಕ್ ಮೇಲೆ ನೋಡ್ಕೊಂಡು ಹೇಳಿ. ಇದು 20 ಸಾಲ ಬಾದ್ ಸಿಕ್ಕದ್ದು.
0: ಓಕೆ, ಹಾ

0: गले कही दिल मैं ना मैं सपना हूँ ना कोई राज हूँ एक दर्द भरी आवाज हूँ पिया दे न कर आमिल जरा देख ले आकर परवाने
1: ಕರೆ ಮಾಡಿದಕ್ಕೆ ಧನ್ಯವಾದಗಳು. ಓಕೆ, ನಮ್ಮ ಬೀನಾ ಮೇಡಮ್ ಅವರು ಆ ಒಂದು ಸಖತ್ತಾಗಿರುವಂತಹ ಹಾಡನ್ನು ಹಾಡಿತು ಹಾಡಿದ್ದಾಯ್ತು. 20 ಸಾಲ್ ಬಾದ್ ಅಂತ ಚಿತ್ರ 1962 ರಿಲೀಸ್ ಆದಂತಹ ಚಿತ್ರದ ಹಾಡನ್ನ ಬೀನಾ ಅವರು ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ ಮೇಡಮ್.
1: ಸಂಜೀವಿನಿ ಮೇಡಮ್.
2: ಹಾ ಹೇಳಿ.
1: ತಿಂಡಿ ಆಯ್ತಾ?
2: ತಿಂಡಿ ಆಯ್ತು ಮೇಡಮ್.
1: ಏನ್ ಮಾಡಿದ್ರಿ
2: ಇವತ್ತು? ಚಪಾತಿ ಬೆಂಡೆಕಾಯಿ ಪಲ್ಯ.
1: ಸೂಪರ್ ಸೂಪರ್. ಓಕೆ, ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
2: ದಡ್ಕನ್ ಫಿಲಂ ಇಂದ ಮ್ಯಾಮ್.
1: ಓಕೆ ಮಾ, ಹಾಡಿ ಬಾ.
2: ದಿಲ್ ನೇ ಯೇ ಕಹಾ ಹೈ ದಿಲ್ ಸೇ ಮಹಾ

0: ಕರು.
1: ವಾವ್, ಸೂಪರ್ ಸೂಪರ್ ಸಂಜೀವಿನಿ ಮೇಡಮ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
0: ಥ್ಯಾಂಕ್ ಯು ಮೇಡಮ್,
1: ಚೆನ್ನಾಗಿ ಹೇಳಿದ್ರಿ. ಓಕೆ ಮಾ, ಥ್ಯಾಂಕ್ ಯು. ಓಕೆ, ಸಂಜೀವಿನಿ ಮೇಡಮ್ ಅವರು ಧಡಕನ್ ಚಿತ್ರದ ಒಂದು ಗೀತೆಯನ್ನು ಹಾಡಿದಾಯಿತು. 2000 ರಿಲೀಸ್ ಆದಂತಹ ಚಿತ್ರ ಅಂತಲೇ ಹೇಳ್ಬೋದು. ಅಕ್ಷಯ್ ಕುಮಾರ್ ಅವರು, ಹಾಗೆ ಶಿಲ್ಪಾ ಶೆಟ್ಟಿ ಅವರು, ಹಾಗೆ ಸುನೀಲ್ ಶೆಟ್ಟಿ ಅವರು ನಟಿಸಿರುವಂತಹ, ಹಾಗೆ ಮಹಿಮಾ ಚೌಧರಿ ಅವರು ನಟಿಸಿರುವಂತಹ ಚಿತ್ರದ ಗೀತೆಯನ್ನು ಹಾಡಿದಾಯಿತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಅರೆರೆ, ಕರೆ ಕಟ್ ಆಯಿತು. ಹಲೋ ಹಲೋ
2: ಹಲೋ,
1: ನಮಸ್ತೆ.
2: ಶ್ವೇತಾ ಗುಲಾಬಿ ಅವರ.
1: ನಮಸ್ತೆ ನಮಸ್ತೆ ವಿಶ್ವನಾಥ್ ಸರ್.
2: ಕಾಫಿ ಕುಡಿದ್ರ?
1: ಕಾಫಿ ಆಯ್ತು, ತಿಂಡಿ ಆಯ್ತು, ನಿಮ್ದು ಆಯ್ತಾ? ಓಕೆ, ಯಾವ ಹಿಂದಿ ಚಿತ್ರದ ಗೀತೆಯನ್ನ ಹಾಡ್ತಾ ಇದ್ದೀರಾ ಇವತ್ತು?
2: ಹಿಂದಿ ಅಷ್ಟು ಬರೋದಿಲ್ಲ.
1: ಓಕೆ, ಪ್ರಯತ್ನ ಮಾಡ್ಬೋದಾ?
2: ಜೋರ್ ಹಾಡ್ತೇನೆ.
1: ಹಾಡಿ ಹಾಡಿ.
2: ಒತ್ತ ಸೀರೆ ತೆರುಬಿ ನದಿ ಕ್ಯಾ ಚೀನಾ, ತೆರುಬಿ ನದಿ ಕ್ಯಾ ಚೀನಾ.
1: ಓಕೆ, ಸೂಪರ್ ಸೂಪರ್, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಓಕೆ, ಎಸ್ ವಿಶ್ವನಾಥ್ ಸರ್ ಅವರು ಸಾಥೀರೇ, ಯಾವುದಿದು ಕಿಶೋರ್ ಕುಮಾರ್ ಅವರು ಹಾಡಿರುವಂತಹ ಮಕ್ತರ್ ಕಾ ಸಿಕಂದರ್ ಚಿತ್ರ ಅಂತ ನಾನು ಅನ್ಕೊಳ್ತೀನಿ. ಎಸ್ ಅದೇ ಅನ್ಸುತ್ತೆ. ಸೊ ಆ ಒಂದು ಚಿತ್ರದ ಒಂದು ಗೀತೆಯನ್ನು ಹಾಡಿದಾಯ್ತು ವಿಶ್ವನಾಥ್ ಸರ್ ಅವರು. ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ,
3: ನಮಸ್ಕಾರ ಮೇಡಮ್ ಅವ್ರ.
1: ನಮಸ್ತೆ,
3: ನಾ ರಮೇಶ್ ಶರ್ಮಾರ್ ಮಾತಾಡ್ತೀನಿ ಮೇಡಮ್, ಬಸವನ್ ಬಾಗೇವಾಡಿಯಿಂದ.
1: ಓಕೆ ರಮೇಶ್ ಅವರೇ, ಆಯ್ತಾ ನಾಷ್ಟ?
3: ಆಯ್ತ್ರಿ ಮೇಡಮ್, ನಿಮ್ದಾಯ್ತ್ರಿ?
1: ಆಯ್ತು ಸರ್.
3: ಆರಾಮಿದ್ದೀರಿ ಮೇಡಮ್?
1: ಹಾ, ಆರಾಮಿದ್ದೀವಿ ಸರ್. ನೀವು ಹೇಗಿದ್ದೀರಾ?
3: ಆರಾಮದೇವ್ರಿ ಮೇಡಮ್, ನಾವು ಒಂದ್ ಸ್ವಲ್ಪ ಶೀತ ನೆಗಡಿ ಆಗಿದ್ರೆ.
1: ಓಕೆ ಸರ್, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರದ ಗೀತೆಯನ್ನ ಹಾಡಬಹುದು.
3: ಹೌದ್ರಿ ಮೇಡಮ್, ಒಂದರ ಕಠಿಣವಾದದ್ದ ಕೊಟ್ರಿ ಇವತ್ತ.
1: ಓಕೆ,
3: ಸುಮ್ ಒಂದ್ ಎರಡ್ ಲೈನ್ ಎಸ್ಪಿ ಬಿ ಅವ್ರು ಹಾಡಿದ್ದ ಅಂತೀನಿ ಮೇಡಮ್. ಇವು ವಂಶಿ ಚಿತ್ರದಂದ್ರೆ, ಆಕೆ ತೇರೆ ಬಾಹೋ ಮೇ ಹರ್ಷಾಮ್ ಲಗೆ ಸಿಂಧೂರಿ, ಆಕೆ ತೇರೆ ಬಾಹೋ ಮೇ ಹರ್ಷಾಮ್ ಲಗೆ ಸಿಂಧೂರಿ ಮೇರೆ ಮನ್ ಕಿ. ಅದೇನ್ ಮುಂದಿನ ಸಾಹಿತ್ಯ ಬರಂಗ್ಲ್ರಿ ಮೇಡಮ್, ಆ ರೀ ಹಾಡ್ ಇಷ್ಟ ರೀ, ನಾ ಅವಾಗ ಅವಾಗ ಕೇಳ್ತಿರ್ತೀನಿ, ಹಾಡಕ್ ಬರಂಗ್ರಿ.
1: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
3: ಅವಕಾಶಕ್ಕೆ ಧನ್ಯವಾದ ಮೇಡಮ್.
1: ಓಕೆ ಸರ್. ಓಕೆ ಓಕೆ, ರಮೇಶ್ ಅವರು ಕರೆ ಮಾಡಿ ಚಿತ್ರದ ಹೆಸರು ನೆನಪಿಲ್ಲ ನನಗೆ. ಸೊ ಆ ಒಂದು ಚಿತ್ರದ ಒಂದು ಹಾಡನ್ನ ಹಾಡಿದ್ರು ನಮ್ಮ ರಮೇಶ್ ಅವರು ಅಂತ ಹೇಳ್ತಾ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
4: ಹಲೋ, ಗುಡ್ ಮಾರ್ನಿಂಗ್ ಶ್ವೇತಾ.
1: ಗುಡ್ ಮಾರ್ನಿಂಗ್ ಶುಭಾ ಅವರೇ, ಆಯ್ತಾ ತಿಂಡಿ?
4: ತಿಂಡಿ ಆಯ್ತು, ರೊಟ್ಟಿ ಸೊಪ್ಪಿನ ಪಲ್ಲೆ.
1: ಓಕೆ ಸೂಪರ್ ಸೂಪರ್.
4: ಒಳ್ಳೆ, ನಮ್ಗೆ ಏನ್ ಗೊತ್ತಾ, ಈ ವಯಸ್ಸಿಗೆ ಬಂದ್ಮೇಲೆ ನಮ್ ಬಾಲಿವುಡ್ ಹೋಗಿದ್ ದಿನಗಳು ನೆನ್ಸ್ಕೊಂಡ್ರೆ ಖುಷಿ ಆಗತ್ತೆ ಒಂಥರ.
1: ಓಕೆ ಓಕೆ,
4: ತುಂಬಾ ಒಂಥರ ಎಂಜಾಯ್ ಮಾಡುವಂತ ದಿನಗಳು ಮತ್ತೆ ಬರ್ತಾ ಇದೆ ಅಂದ್ರೆ ಖುಷಿನೇ ಅಲ್ವಾ?
1: ಖಂಡಿತ ಖಂಡಿತ.
4: ನನ್ನ ಬಾಲಿವುಡ್ ಅಲ್ಲಿ ಈ ಸಂಗ್ರಹ ಮೂವಿ ತುಂಬಾ ಸರಿ ನೋಡಿದ್ದೆ, ಅಜಯ್ ದೇವಗನ್ ಮತ್ತೆ ಆಶಾ ಜುಲ್ಕ ನಡೆಸಿದ್ದು. ಅದು ಒಳ್ಳೆ ನದಿಗಳಿಗೆ ಪ್ರಕೃತಿಗೆ ಹೋಲಿಸಿ ಹಾಡಿದ ಹಾಡು, ಜೋರ್
1: ಹೇಳ್ತೀವಿ.
4: ಉಡುತ್ತೆ ಪಾದಲ್ ಸೀ ಪೂಚು, ಬೇತಿ ನದಿಯಾ ಸೀ ಪೂಚು, ಇನ್ನ ಹಾರೋ ಸೀ ಪೂಚು, ಇನ್ನ ಪಾರೋ ಸೀ ಪೂಚು, ಇಂಕೋ ಬತಾಯೇ ಮೈರಲ, ಇಂಕೋ ಸಾತಿಯೇ ಸೂಪರ್ ಶಾಮ್. ಉಡುತ್ತೆ

0: ಥ್ಯಾಂಕ್ ಯು,
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಶುಭ ಅವರು ಸಂಗ್ರಾಮ್ ಚಿತ್ರದಿಂದ ಒಂದು ಗೀತೆಯನ್ನ ಹಾಡಿದಾಯ್ತು. 1993 ರಿಲೀಸ್ ಆಗಿರುವಂತಹ ಮೂವಿ ಅಂತಾನೆ ಹೇಳ್ಬೋದು. ಈಗ ನಮ್ಮ ಮುಂದಿನ ಕರೆ ಯಾರು ಅಂತ ನೋಡೋಣ, ಕೇಳೋಣ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ,
2: ಬೆಂಗಳೂರಿನಿ ಸುಬ್ರಹ್ಮಣ್ಯ ಜಯಂತ ಮೇಡಮ್.
1: ಓಕೆ ಸುಬ್ರಹ್ಮಣ್ಯ ಸರ್, ತಿಂಡಿ ಆಯ್ತಾ?
2: ತಿಂಡಿ ಆಯ್ತು ಮೇಡಮ್, ನಿಮ್ದು ಆಯ್ತಾ ಮೇಡಮ್?
1: ನಮ್ದು ಆಯ್ತು. ಇವತ್ತು ಹಿಂದಿ ಗೀತೆಯನ್ನ ಹಾಡ್ಬೋದು.
2: ಮೇಡಮ್ ನಮ್ಗೆ ಕನ್ನಡನೇ ಸರಿಯಾಗಿ ಬರಲ್ಲ, ಆದ್ರೆ ಒಂದ್ ಹಿಂದಿ ಹಾಡು.
1: ಓಕೆ
2: ಆಯ್ತು ಮೇಡಮ್, ಒಂದ್ ಎರಡ್ ಸಾಲ ಹಾಡ್ತೀನಿ.
1: ಹಾಡಿ ಹಾಡಿ.
2: ನಂಗೆ ತುಂಬಾ ಇಷ್ಟವಾದ ಗೀತೆ ಮೇಡಮ್ ಇದು, ಸಾಜನ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮಾಡಿರೋದ.
1: ಓಕೆ ಹಾಡಿಪ.
2: ಸರಿ ಮೇಡಮ್. ತುಮಸೆ ತುಮಸೆ ಮಿಲ್ನೆ ಕಿ ತಮನ್ನಾ ಹೈ, ಪ್ಯಾರ ಕಾ ಇರಾದಾ ಹೈ, ಔರ್ ಕೋ ವಾದಾ ಹೈ ಜಾನಮ್. ತುಮಸೆ ತುಮಸೆ ಮಿಲ್ನೆ ಕಿ ತಮನ್ನಾ ಹೈ, ಪ್ಯಾರ ಕಾ ಇರಾದಾ ಹೈ, ಔರ್ ಕೋ ವಾದಾ ಹೈ ಜಾನಮ್. ಜೋ ಕಭಿ ಹಮ್ ಮಿಲೇ ತೋ ಜಪನಾ, ದೇಖನಾ ಅಪ್ನಾ ಪ್ಯಾರ. ಓ ಮೇರೇ ಯಾರ್, ಓ ಮೇರೇ ಯಾರ್. ಮೇ ಶಾರ ನಹಿ ದೀವಾ ನಹಿ, ಮೇ ಆಶಿಕ ನಹಿ ಪರ್ವಾ ನಹಿ. ಇಷ್ಟೇ ಗೊತ್ತಾಗ್ತಾ ಇರೋದ್ ಮೇಡಮ್.
1: ಓಕೆ ಹಾಡಿದ್ರಿ, ಅಲ್ಲಿವರೆಗೂ ಬಂದ್ರಿ ನೀವು. ಖಂಡಿತ ಖಂಡಿತ ಟ್ರೈ ಮಾಡಿ ಸರ್, ಬರಲ್ಲ ಅಂತಲ್ಲ, ನೀವು ಟ್ರೈ ಮಾಡಿದ್ರೆ ಖಂಡಿತ ಬರುತ್ತೆ.
2: ಆಡ್ತೀನಿ ಮೇಡಮ್, ಒಂದ್ ನಾಲ್ಕು ಭಾಷೆಗಳ, ಹಿಂದಿ ಅಥವಾ ತಮಿಳು ತೆಲುಗು ಕನ್ನಡ ಇಂದ ನಾಲ್ಕು ಭಾಷೆ ಮಾತಾಡ್ತೀನಿ, ಆದ್ರೂ ಹಿಂದಿ ಮಾತ್ರ ಇದು ಹಾಡುಗಳು ಗೊತ್ತೇ ಆಗಲ್ಲ ಮೇಡಮ್.
1: ಹೌದು, ಓಕೆ ಓಕೆ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಅಲ್ವಾ, ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು. ನಾವು ಕಲ್ತ್ರೆ ಎಲ್ಲದು ಕಲಿಬಹುದು ಸ್ನೇಹಿತರೆ, ಯಾವುದು ಕಷ್ಟ ಅಂತ ಅನ್ಸಲ್ಲ, ಕಲಿಬೇಕಷ್ಟೇ, ಆದ್ರೆ ನಾವು ಪ್ರಯತ್ನ ಮಾಡ್ಬೇಕು ಅಲ್ವಾ. ಓಕೆ, ಈಗ ನೆಕ್ಸ್ಟ್ ಕಾಲರ್ ಯಾರು ಅಂತ ಕೇಳೋಕ್ಕಿಂತ ಮುಂಚೆ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತಗೊಂಡು ಮತ್ತೆ ವಾಪಸ್ ಬರ್ತೀನಿ. ಎಲ್ಲೂ ಹೋಗ್ಬೇಡಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ,
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
6: ಏನಿಲ್ವ ರಾಜು, ನಮ್ಮ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು, ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
5: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನು ಕೂಡಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT-ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಂದಿ ಚಲನಚಿತ್ರದ ಗೀತೆಯನ್ನ ಹಾಡ್ಬೋದು, ನಿಮ್ಮ ನೆಚ್ಚಿನ ಹಿಂದಿ ಚಲನಚಿತ್ರ ಗೀತೆಯನ್ನ ಹಾಡ್ಬೋದು ಅಂತ ಹೇಳ್ತಾ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
8: ಹಲೋ,
1: ನಮಸ್ತೆ.
8: ನಮಸ್ತೆ ಮೇಡಮ್.
1: ನಮಸ್ತೆ ತನುಜಾ ಅವರೇ. ಆಯ್ತಾ ತಿಂಡಿ?
8: ಆಯ್ತು, ದೋಸೆ ಮಾಡಿದ್ದೆ.
1: ಓಕೆ ಸೂಪರ್. ಇವತ್ತು ನಮ್ದು ಚಪಾತಿ ಬೀನ್ಸ್ ಪಲ್ಯ ಮ್ಯಾಮ್. ಓಕೆ, ರೆಡಿನಾ ಇವತ್ತು ಹಿಂದಿ ಗೀತೆ ಆಡ್ಲಿಕ್ಕೆ?
8: ಒಂದ್ ರೆಡಿ ಇಟ್ಕೊಂಡಿದ್ದೆ, ಹಳೆಯ ಹಾಡುವ ಪ್ರೇಮ ಪತ್ರದ್ದು ಹಾಡು.
1: ಪ್ರೇಮ ಪತ್ರ ಅಂತಂದ್ರೆ ನೀವು ಪತ್ರವನ್ನ ಬರ್ದಿದ್ರಾ?
8: ಓ ಬರ್ದಿದ್ದೀನಿ ಮೇಡಮ್, ನಮ್ಮ ಮನೆಯವ್ರಿಗೆ ಫಸ್ಟ್ ಗೆ ನೋಡಕ್ ಬಂದಾಗ ಕಲ್ತಿದ್ದೆ.
1: ಓಕೆ ಸೂಪರ್.
8: ಕೋರ್ಟ್ ಆಫೀಸ್ ಅಲ್ಲಿ ಆಗ್ತಿದ್ವಲ್ಲ, ಹಂಗ ಹಾಕಿ ಕಲ್ಸಿದ್ದೆ ಶಿವಮೊಗ್ಗಕ್ಕೆ, ಚಿತ್ರದುರ್ಗದಿಂದ ಶಿವಮೊಗ್ಗಕ್ಕೆ ಕಲ್ಸಿದ್ದೆ.
1: ಓಕೆ.
8: ಅವಾಗ ನೋಡಿ ತುಂಬಾ ಖುಷಿ ಪಟ್ಕೊಂಡು ಜೋಬಲ್ಲಿ ಇಟ್ಕೊಂಡು ಓಡಾಡಿದ್ರಂತೆ ಮನ್ಸು.
1: ಸೂಪರ್ ಸೂಪರ್. ಅದೇ ಒಂದು ಖುಷಿಯಲ್ಲಿ ಹಾಡ್ಬಿಡ್ರಿ ಹಂಗಾರೆ.
8: ಅದೇ ಹಾಡು ಹೇಳ್ಬಿಡ್ತೀನಿ ಮೇಡಮ್.
1: ಹಾಡಿಪ್ಪ ಹಾಡಿ.
8: ಈ ಮೇರಾ ಪ್ರೇಮ ಪತ್ರ ಪಡ್ಕರ್ ಕಿ ತುಮ್ ನಾರಾಜ್ ನಾ ಹೋನಾ, ಕಿ ತುಮ್ ಮೇರೆ ಜಿಂದಗಿ ಹೇ, ಕಿ ತುಮ್ ಮೇರೆ ಬಂದಗಿ ಹೇ. ಈ ಮೇರಾ ಪ್ರೇಮ ಪತ್ರ ಪಡ್ಕರ್ ತುಮ್ ನಾರಾಜ್ ನಾ ಹೋನಾ, ಕಿ ತುಮ್ ಜಿಂದಗಿ ಹೇ, ಕಿ ತುಮ್ ಮೇರೆ ಬಂದಗಿ ಹೇ. ಅಗರ್ ತುಮ್ ಸೂರಜ ಮೇರೇತೇ ಹೋ ಸದಾ ಯಾದ್ ರಹನಾ ದೇ, ಕಿ ತುಮ್ ಮೇರೇ ದಿನ್ ಚಂದ್ರ ಮೇರೇತೇ ಹೋ ಯಾದ್ ರಹನಾ. ಮೇಡಮ್
1: ಲಿರಿಕ್ಸ್ ಮರ್ತೋಯ್ತು. ಓಕೆ ಮಾ ಹಾಡಿ. ನೆನಪಾಯ್ತಾ ನಿಮ್ದು ಫ್ಲಾಶ್ ಬ್ಯಾಕ್ ಎಲ್ಲ ನೆನಪಾಯ್ತಾ?
8: ಓಕೆ, ತುಂಬಾ ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು, ಥ್ಯಾಂಕ್ ಯು ತನುಜ ಅವರೇ. ಸೂಪರ್. ಓಕೆ. ಎಸ್, ತನುಜ ಮೇಡಮ್ ಅವರು ಅವರ ಲವ್ ಸ್ಟೋರಿಗೆ ನೆನಪಿಸ್ಕೊಳ್ತಾ ಇದ್ರು. ಸಂಗಮ್ ಚಿತ್ರದಿಂದ ಒಂದು ಸುಂದರವಾದ ಹಾಡನ್ನು ಹಾಡಿದಾಯ್ತು, ಮೊಹಮ್ಮದ್ ರಫಿ ಅವರು ಹಾಡಿದ್ರು. ಸೊ ಆ ಹಾಡನ್ನು ತನುಜ ಮೇಡಮ್ ಅವರು ಅವರ ಒಂದು ಲವ್ ಸ್ಟೋರಿ ಫ್ಲಾಶ್ ಬ್ಯಾಕಿಗೆ ನೆನೆಸ್ಕೊಂಡು ಹಾಡಿದಾಯ್ತು. ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ.
0: ಹಾಯ್ ಶ್ವೇತಾ.
1: ಹಾಯ್ ಮೋನಿಕಾ ಅವರೇ, ಗುಡ್ ಮಾರ್ನಿಂಗ್.
0: ವೆರಿ ಗುಡ್ ಮಾರ್ನಿಂಗ್.
1: ನಮ್ದಾಯ್ತು. ಓಕೆ, ಇವಾಗ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
0: ಹಿಂದಿ ಸಾಂಗ್ ಎಷ್ಟು ಚೆನ್ನಾಗಿ, ಎಲ್ರು ಒಳ್ಳೊಳ್ಳೆ ಸಾಂಗ್ ಹಾಡ್ತಿದ್ದಾರೆ.
1: ಖಂಡಿತ
0: ಹಾಡ್ತೀನಿ. ಹಿಂದಿ ಸಿನಿಮಾ ಹಾಡಿಲ್ಲ ಅಲ್ವಾ ಯಾರು?
1: ಇಲ್ಲ ಹಾಡಿಲ್ಲ.
0: ಹ್ಮ್
1: ಹಾಡಿಪ್ಪ.

0: तेरे बिना जिंदगी से कोई शिकवा तो नहीं, शिकवा नहीं, शिकवा नहीं, शिकवा नहीं।
1: ಓಕೆ, ಸೂಪರ್ ಸೂಪರ್ ಆಗಿ ಹಾಡಿದ್ರಿ.
2: ಹಲೋ,
1: ಕಳ್ದೋಗ್ಬಿಟ್ಟೆ ನಾನು.
2: ಹಾಡೇ ಹಂಗಿದೆ, ಕಿಶೋರ್ ಕುಮಾರ್ ಅವರ ಮೆಲೋಡಿ ವಾಯ್ಸ್, ಲತಾ ಮಂಗೇಶ್ಕರ್ ಕಾಂಬಿನೇಷನ್. ಹೆಂಗೆ ಅಂದ್ರೆ ನನ್ಗೆ ಎಷ್ಟೊಸಲ ಯಾರು ಕೇಳ್ತಾ ಕೇಳ್ತಾ ನಿದ್ದೆ ಬರುತ್ತೆ ಶ್ವೇತಾ.
1: ಓಕೆ, ಸೂಪರ್ ಸೂಪರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಓಕೆ, ಹಾಸನದಿಂದ ಮೋನಿಕಾ ಅವರು ನಾಂದಿ ಚಿತ್ರದಿಂದ ಈ ಒಂದು ಸುಂದರವಾದ ಗೀತೆಯನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ,
3: ಹಲೋ,
1: ನಮಸ್ತೆ.
3: ನಮಸ್ತೆ.
1: ಹ್ಮ್, ಶಾಂತಿನಿ ಮೇಡಮ್, ತಿಂಡಿ ಆಯ್ತಾ?
3: ತಿಂಡಿ ಆಯ್ತು.
1: ಓಕೆ, ಇವತ್ತಿನ ಟಾಪಿಕ್ ಅಲ್ಲಿ ಹಿಂದಿ ಗೀತೆನ ಹಾಡ್ಬೋದು.
3: ಒಂದಷ್ಟು ಪಲ್ಲವಿ ಮಾತ್ರ ಹೇಳ್ತೀನಿ, ತುಂಬಾ ಹಳೆದು. ಏನ್ ತಿಂಡಿ ತಿಂದ್ರಿ
1: ಇವತ್ತು? ಚಪಾತಿ ಮ್ಯಾಮ್, ಚಪಾತಿ ಬೀನ್ಸ್ ಪಲ್ಯ.
3: ನಾನ್ ಸ್ವಲ್ಪ ಹೊತ್ತಿಗೆ ಮುಂಚೆ ಹಾಕಿದ್ದೆ, ಯಾಕೆಂದ್ರೆ ಪೂಜೆ ಆಗಷ್ಟು ಲೇಟ್ ಆಯ್ತು.
1: ಓಹೋ,
3: ಹಾಗಾಗಿ. ಓಕೆ, ಮಮತಾ ಚಿತ್ರದ. ರಹೇ ನಾ ರಹೇ ಹಮ್

0: ಓಕೆ, ಲತಾ ಮಂಗೇಶ್ಕರ್ ಅವ್ರು ಹಾಡಿರೋದು ತುಂಬಾ ಇಷ್ಟ, ಆದ್ರೆ ಅದು ಬರಲ್ಲ ನನಗೆ ಪೂರ್ತಿ.
1: ಓಕೆ ಓಕೆ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಶಾಂತಿನಿ ಮೇಡಮ್ ಅವರು ಮುಮ್ತಾಜ್ ಚಿತ್ರದಿಂದ ಈ ಒಂದು ಸುಂದರವಾದ ಗೀತೆಯನ್ನ ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ಹಲೋ,
1: ನಮಸ್ತೆ
2: ಮೇಡಮ್. ನಮಸ್ತೆ, ವಿಶ್ವಾಸ್ ಅಂತ ವಿಜಯನಗರ ಮೇಡಮ್.
1: ಓಕೆ ವಿಶ್ವಾಸ್ ಅವರೇ, ತಿಂಡಿ ಆಯ್ತಾ?
2: ಮೇಡಮ್ ತಿಂಡಿ ಆಯ್ತು ಮೇಡಮ್, ರೊಟ್ಟಿ ಮತ್ತೆ ಚಟ್ನಿ ಮಾಡ್ಕೊಟ್ಟಿದ್ರು, ಹೆಸರುಕಾಳು ಚಟ್ನಿ ಮತ್ತೆ ಈರುಳ್ಳಿ ಹಾಕೊಟ್ಟಿದ್ರು, ಒಂದು ಸೂಪರ್ ಆಯ್ತು ಮೇಡಮ್.
1: ಸೂಪರ್, ಓಕೆ
2: ಮೇಡಮ್. ನಿಮ್ಗೆ ಆಪ್ಷನ್ ಕೊಡ್ತೀನಿ, ನಾನು ಎರಡು ಹಾಡ್ನ ಆಯ್ಕೆ ಮಾಡ್ಕೊಂಡಿನಿ. ಒಂದು ಪ್ಯಾರ್ ಮಂಗ ಹಾಯ್ ತುಂಬಿಸೆ, ಒಂದು ಆಮೇಲೆ ತುಮ್ದಿಲ್ಕಿ ದಡ್ಕನ್ ಎರಡು ಹಾಡಿ, ನಿಮ್ಗೆ ಯಾವ್ದು ಇಷ್ಟ ಹೇಳಿ ಅದು ಆಡ್ತೀನಿ ಮೇಡಮ್.
1: ತುಮ್ದಿಲ್ಕಿ ದಡ್ಕನ್ ಹಾಡಿ
2: ಇದು ಮೇಡಮ್, ಅಭಿಜಿತ್ ಅವರು ಆಡಿರೋದು, ದಡ್ಕನ್ ಫಿಲಂ ಮೇಡಮ್ ಅದು.
1: ಹಾಡಿ ಹಾಡಿ
2: ಆಯ್ತು ಮೇಡಮ್.

0: ಇದು ಈ ಹಾಡು, ಈ ಹಾಡು ಯಾರಿಗೆ ಡೆಡಿಕೇಟ್ ಮಾಡಿದ್ದು? ನಿಮ್ಮ ವೈಫಿಗ?
1: ವೈಫಿಗಲ್ಲ, ನಮ್ಮ ಎಕ್ಸ್ ಲವರಿ ಮೇಡಮ್.
0: ಅಯ್ಯೋ ಸೂಪರ್,
1: ಸುಳ್ಳಬಾರ್ದು ಹೆಣ್ಮಕ್ಳು ಸುಳ್ಳಬಾರ್ದು.
0: ಸೂಪರ್ ಸೂಪರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಿಂಗಿರ್ಬೇಕು ನೋಡ್ರಪ್ಪ, ಫುಲ್ ಕ್ಲೀನ್ ಅಂಡ್ ಕ್ಲಿಯರ್ ಅಂತಾರಲ್ಲ ಹಂಗೆ ನಮ್ಮ ವಿಶ್ವಾಸ್ ಅವರು ಅವರ ಎಕ್ಸ್ ಲವರಿಗೆ ಈ ಹಾಡನ್ನ ಡೆಡಿಕೇಟ್ ಮಾಡಿದ್ರು. ಇರತ್ತೆ, ಆಗಾಗ ಬಂದು ಹೋಗ್ತಾ ಇರತ್ತೆ ಮೆಮೊರೀಸು ಅಂತ ಹೇಳ್ತಾ. ಈಗ ನೆಕ್ಸ್ಟ್ ಕಾಲರ್ ಯಾರು ಯಾವ ಹಾಡನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಕೇಳೋಣ. ಹಲೋ,
2: ಹಲೋ,
0: ನಮಸ್ತೆ.
2: ನಮಸ್ತೆ ಮೇಡಮ್.
0: ನಮಸ್ತೆ ಅನಂತರಾಜು ಅವರೇ, ತಿಂಡಿ ಆಯ್ತಾ?
2: ಮಾಡ್ಬೇಕು.
0: ಓಕೆ, ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ?
2: ನಾನು ಒಂದ್ ಹೇಳ್ತೀನಿ ಮೇಡಮ್.

0: ಸೂಪರ್. ನೋಡಿದ್ರ ಫಿಲ್ಮ್ ನ?
1: ಗೊತ್ತೇ ಇಲ್ಲ ಮೇಡಮ್,
0: ಯಾವ್ದಂಬದೇನೆ ಅಂತ. ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ
2: ಹಲೋ ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ
2: ಮೇಡಮ್, ತಿಂಡಿ ಆಯ್ತಾ ಮೇಡಮ್?
0: ತಿಂಡಿ ಆಯ್ತು, ನಿಮ್ದಾಯ್ತಾ?
2: ನಮ್ದು ಆಯ್ತು ಮೇಡಮ್.
0: ಓಕೆ ಸತೀಶ್ ಅವರೇ,
2: ಚಪಾತಿ ಪಲ್ಯ.
0: ಸೂಪರ್ ಸೂಪರ್. ಈಗ ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ
2: ಮೇಡಮ್? ಮಾಡ್ತೀನಿ ಮೇಡಮ್, ಒಂದು ಹಾಡ್ತೀನಿ ಮೇಡಮ್, ಕೇಳಿ ಮೇಡಮ್. ಮೇರೆ ರಂಗ್ ಮೇ ರಂಗನೆ ವಾಲಿ ಪರಿ ಹೋ ಯಾಹೋ ಪರಿಯೋ ಕಿ ರಾಣಿ ಯಾಹೋ ಮೇರಿ ಪ್ರೇಮ ಕಹಾನಿ ಮೇರೆ ಸವಾಲೋ ಕಾ ಜವಾಬು ದೋ ಮೇರೆ ರಂಗ್ ಮೇ ರಂಗನೆ ವಾಲಿ ಪರಿ ಹೋ ಯಾಹೋ ಪರಿಯೋ ಕಿ ರಾಣಿ ಯಾಹೋ ಮೇರಿ ಪ್ರೇಮ ಕಹಾನಿ ಮೇರೆ ಸವಾಲೋ ಕಾ ಜವಾಬು ದೋನಾ ಬೋಲೋ ನಾ ಕ್ಯೂ ಯೇ ಚಾಂದ ಸಿತಾರೇ ಸಕ್ತೆ ಹೈ ಯೂ ಮುಕುರೇ ಕೋ ತುಮಾರೇ ಬೋಲೋ ನಾ ಕ್ಯೂ ಯೇ ಚಾಂದ ಸಿತಾರೇ ಸಕ್ತೆ ಹೈ ಯೂ ಮುಕುರೇ ಕೋ ತುಮಾರೇ ಚುಕೆ ಬದನ್ ಕೋ ಹವಾ ಕ್ಯೂ ಮೆಹಕಿ ರಾತ್ ಭೀ ಹೈ ಕ್ಯೂ ಬೆಹಕಿ ಬೆಹಕಿ ಮೇರೆ

0: जवाब दो
1: ಓಕೆ ಸೂಪರ್ ಆಗಿ ಹಾಡಿದ್ರಿ ಸತೀಶ್ ಅವರೇ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಮೈನೆ ಪ್ಯಾರ್ ಕಿಯಾ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದ್ದಾಯ್ತು, ತುಂಬಾ ಚೆನ್ನಾಗಿ ಹಾಡಿದ್ರು ಅಂತ ಹೇಳ್ತಾ ನಮ್ಮ ಕಾಲರ್ಸ್ ಅವರು ಎಷ್ಟು ಚೆನ್ನಾಗಿ ಅಂತಂದ್ರೆ ಬರತ್ತೆ ಬರಲ್ಲ ಬರಲ್ಲ ಅಂತಾನೆ ಎಷ್ಟು ಚೆನ್ನಾಗಿ ಹಾಡೋದಕ್ಕೆ ಕಲಿತಾ ಇದ್ದಾರೆ ಅನ್ನೋದು ಖುಷಿ ನನಗಾಗ್ತಾ ಇದೆ. ಓಕೆನಾ, ಹಾಗೆ ಇವತ್ತಿನ ನಮ್ಮ ಕಾರ್ಯಕ್ರಮವನ್ನು ಮುಗಿಸೋ ಸಮಯ ಆಗ್ತಾ ಇದೆ. ನಮಗೂ ಕೂಡ ಒಂದು ಹಾಡು ಹೇಳಲಿಕ್ಕೆ ನಮ್ಮ ಕೇಳುಗರು ಒಬ್ಬರು ಮೆಸೇಜ್ ಮಾಡಿದ್ದಾರೆ, ನೀವು ಒಂದು ಹಾಡು ಹಾಡಿ ಮೇಡಮ್ ಅಂತ. ಓಕೆ, ನೀವೆಲ್ಲರೂ ಕೇಳಿರ್ಬೋದು. ಯೋಹಿ ಬರಸ ಬರಸ ಖಾಲಿ ಘಟಾ ಭರಸೆ ಹಮ ಯಾರ ಭೀಗ ಜಾಹೇ

ಎಸ್, ಈ ಹಾಡು ನನ್ನ ಫೇವ್ರೆಟ್ ಹಾಡು ಅಂತಲೇ ಹೇಳ್ಬೋದು. ಯಾವಾಗಲಾರೂ ಗುನುಗ್ತಾ ಇರ್ತೀನಿ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ನನ್ನ ಫೇವ್ರೇಟ್ ಆದ ಹಾಡನ್ನು ಹಾಡಿದ್ದಾಯಿತು ಅಂತ ಹೇಳ್ತಾ, ಇವತ್ತು ಯಾರಿಗೆಲ್ಲ ಕರೆ ಸಿಕ್ಕಿಲ್ವೋ ಅವರು ಬೇಜಾರು ಮಾಡ್ಕೊಳ್ಬೇಡಿ, ಮುಂದಿನ ಬಾರಿ ನೀವು ಕೂಡ ಕರೆ ಮಾಡಬಹುದು. ಹೋಪ್ ನಿಮಗೂ ಕೂಡ ಕರೆ ಸಿಗಲಿ ಅಂತ ನಾನು ಆಶಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ನಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800 3090 309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ? ಕತೆ ಹೇಳೋದು, ಕತೆ ಓದೋದು, ಕಥೆ ಕೇಳೋದು ಎಲ್ರಿಗೂ ಕೂಡ ಇಷ್ಟ ಆಗೆ ಆಗುತ್ತೆ ಅಲ್ವಾ? ಸೊ ಹಾಗೆ ಕೆಲವ್ರು ಏನಾದ್ರೂ ಜಾಸ್ತಿ ಮಾತಾಡ್ತಿದ್ರೆ, ಹಾಗೆ ಏನಾದ್ರೂ ಕಥೆಗಳನ್ನ ಕಟ್ಟಿ ಹೇಳ್ತಿದ್ರೆ, ಅಯ್ಯೋ ನೀನೊಬ್ಬ ಮರಯ್ಯ, ಕಥೆ ಹೊಡಿಬೇಡ ಅಂತ ಹೇಳಿ ಹೇಳ್ತಿರ್ತೀವಲ್ವಾ? ಸೊ ಈ ರೀತಿಯಾಗಿ ಕಥೆ ಅನ್ನೋದು ನಮ್ಮ ಒಂದು ಬಾಲ್ಯದಿಂದಲೇ ಬಂದಿದೆ, ಅಥವಾ ನಮ್ಮ ಒಂದು ಹುಟ್ಟಿನಿಂದಲೇ ಬಂದಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನಾವು ಚಿಕ್ಕವ್ರು ಇರ್ತಾ ಇಲ್ಲ, ನಮ್ಮ ಅಪ್ಪ ಅಮ್ಮ ಇರ್ಬೋದು, ಅಜ್ಜಿ ಇರ್ಬೋದು, ಒಂದಿಷ್ಟು ಕಥೆಗಳನ್ನ ಹೇಳ್ತಾ ಇದ್ರು. ನಾವು ನಿದ್ರೆ ಮಾಡೋ ಟೈಮಲ್ಲಿ, ರಾತ್ರಿ ಟೈಮಲ್ಲಿ ಕಥೆ ಹೇಳಿ ನಮ್ಮನ್ನ ಮಲಗಿಸ್ತಾ ಇದ್ರು ಅಲ್ವಾ? ಸೊ ಹಾಗಾಗಿ ಈ ರೀತಿ ನಾವೆಲ್ಲರೂ ಕೂಡ ಕಥೆಯನ್ನ ಕೇಳ್ಕೊಂಡೇ ಬೆಳೆದಿದ್ದೀವಿ ಅಂತಾನೆ ಹೇಳ್ಬೋದು. ಹಾಗೆ ನಮಗೆ ಚಿಕ್ಕಕ್ಕಿದ್ದಾಗೆಲ್ಲ ಒಂದಷ್ಟು ಭಯ ಆಗುವಂಥ ಕತೆ, ಹಾಗೆ ದೇವರ ಕಥೆಗಳಿರ್ಬೋದು, ಸ್ಫೂರ್ತಿದಾಯಕ ಕಥೆ, ನೀತಿ ಕಥೆಗಳನ್ನೆಲ್ಲ ಹೇಳ್ತಾ ಇದ್ರು. ಹಾಗೆ ಹೋಗ್ತಾ ಹೋಗ್ತಾ ನಮ್ಮ ಟೇಸ್ಟ್ಗಳು ಚೇಂಜ್ ಆದಂತೆ, ನಮ್ಮ ಟೇಸ್ಟ್ಗೆ ತಕ್ಕ ಹಾಗೆ ನಾವು ಕಥೆಗಳನ್ನು ಓದ್ತಾ ಇರ್ತೀವಿ. ಸೊ ಇದಂತೂ ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಂತೂ ಸಾಕಷ್ಟು ಕಥೆಗಳು ಬರ್ತಾನೇ ಇರ್ತವೆ ಅಲ್ವಾ? ಆ ಕಥೆಗಳನ್ನು ಓದಿ ಖುಷಿ ಪಡ್ತಾ ಇರ್ತೀವಿ. ಅದೇ ರೀತಿಯಾಗಿ ನಾನು ಕೂಡ ಫೋನ್ನ ಸ್ಕ್ರೋಲ್ ಮಾಡ್ತಾ ನೋಡ್ತಾ ಇದ್ದೆ. ಆ ಟೈಮಲ್ಲಿ ನನಗೊಂದು ಒಳ್ಳೆ ಕಥೆ ಸಿಕ್ತು. ಆ ಕಥೆನ ಓದ್ತಿದ್ದಾಗ, ಅಯ್ಯೋ ಈ ಕಥೆ ನಿಮಗೆ ಹೇಳಲೇಬೇಕಪ್ಪ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಸೊ ಹಾಗೆ ಈ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ ಅಲ್ವಾ? ಕಥೆ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ, ಕಥೆ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಕಥೆಯನ್ನ ಪ್ರಾರಂಭಿಸೋಣ. ಅದಕ್ಕೆ ಯಾವ ಕಥೆ ಏನು ಅಂತೆಲ್ಲ ಹೇಳ್ತೀನಿ, ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಹಾಗೆ ನಾನಾಗ್ಲೇ ಹೇಳ್ತಾ ಇದ್ದೆ, ಸೋಷಿಯಲ್ ಮೀಡಿಯಾದಲ್ಲಿ ನಾನು ಓದಿದಂತಹ ಕಥೆಯನ್ನ ನಿಮಗೆ ಹೇಳ್ತೀನಿ ಅಂತ. ಸೊ ಹಾಗೆ ನಾನು ಈಗ ನಿಮಗಾಗಿ ಹೇಳ ಹೊರಟಿರುವಂತಹ ಕಥೆ ಯಾವ್ದಪ್ಪ ಅಂತ ಹೇಳಿದ್ರೆ, ಉಪಕಾರಕ್ಕೆ ಪ್ರತಿಫಲ ಅಂತ ಹೇಳಿ. ಸೊ ಹಾಗೆ ಇದು ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಂತಹ ಒಂದು ಅದ್ಭುತವಾಗಿರೋ ಕಥೆಯಾಗಿದೆ. ಕಥೆಯನ್ನ ಪ್ರಾರಂಭಿಸ್ತೀನಿ. ಕಥೆ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ, ಕಥೆ ಕೇಳೋದಕ್ಕೆ ನೀವು ರೆಡಿ ಇದ್ದೀರಾ? ಸರಿ, ಹಾಗಿದ್ರೆ ಇವತ್ತಿನ ಕಥೆಯನ್ನ ಪ್ರಾರಂಭಿಸೋಣ. ಕಾಡೊಂದರಲ್ಲಿ ಹುಲಿ ಸಿಂಹಗಳೆಲ್ಲ ತುಂಬಾ ಕಾಲದ ಹಿಂದೆ ಬೇರೆ ಕಡೆ ವಲಸೆ ಹೋಗಿದ್ರಿಂದ ಅಲ್ಲಿ ಆನೆಯ ನೇತೃತ್ವದಲ್ಲಿ ಎಲ್ಲಾ ಪ್ರಾಣಿಗಳು ಹುಲಿ ಸಿಂಹಗಳ ಭಯವಿಲ್ಲದೆ ಸಂತೋಷದಿಂದ ಬಾಳ್ತಾ ಇದ್ವು. ಕಾಡಿನ ಪಕ್ಕದೂರಿನ ಮನುಷ್ಯರು ಆಗಾಗ ಪ್ರಾಣಿಗಳಿಗೆ ತೊಂದರೆ ಕೊಡ್ತಿದ್ದು ಬಿಟ್ರೆ ಅವು ಸುಖಿ ಜೀವಿಗಳಾಗಿದ್ವು. ಆ ಊರಿನಲ್ಲಿ ಒಂದು ಬುದ್ಧಿವಂತ ಮತ್ತೆ ನಿಯತ್ತಿನ ನಾಯಿ ಇತ್ತು. ಅದು ಯಾವತ್ತೂ ಯಾರಿಗೂ ತೊಂದರೆ ಕೊಡ್ತಿರ್ಲಿಲ್ಲ, ಆದ್ರೆ ತನಗ್ ತೊಂದರೆ ಕೊಟ್ಟವರಿಗೆ ಮಾತ್ರ ಕಚ್ಚದೆ ಬಿಡ್ತಿರ್ಲಿಲ್ಲ. ಯಾರನ್ನು ಬೇಗ ನಂಬದೆ ನಂಬಿಕೆಗೆ ಅರ್ಹರೆಂದು ತಿಳಿದ ಮೇಲೆಯೇ ಅವರ ಜೊತೆ ಓಡಾಡಿಕೊಂಡು ಮನೆಗಳನ್ನ ಕಾಯ್ತಾ ಊರಿಗೆ ಕಾವಲುಗಾರನಾಗಿತ್ತು. ಅದಕ್ಕೆ ಮನುಷ್ಯರ ಮನಸ್ಸನ್ನ ಅರ್ಥ ಮಾಡಿಕೊಳ್ಳುವ ವಿಶೇಷವಾದ ಶಕ್ತಿಯೂ ಇತ್ತು. ಈ ಶಕ್ತಿಯಿಂದ ಅದು ಬೇಗನೆ ಮನುಷ್ಯನ ಸ್ವಾರ್ಥ ಬುದ್ಧಿ ದುಷ್ಟತನ ಗುರುತಿಸಿ ಅಂಥವರು ಹತ್ರ ಬಂದ್ರೆ ಗುರ್ರಂತ ಕಚ್ಚುತ್ತಾ ಇತ್ತು. ಒಮ್ಮೊಮ್ಮೆ 4-5 ಜನರಿಗೆ ಈ ನಾಯಿ ಕಚ್ಚಿದ್ದೇ ತಡ. ಅದಕ್ಕೆ ಹುಚ್ಚು ಹಿಡಿದಿದೆ ಅಂತ ಹೇಳಿ ಊರ್ನವರೆಲ್ಲ ಕೈಯಲ್ಲಿ ದೊಣ್ಣೆ ಹಿಡಿದು ಅದನ್ನ ಸಾಯಿಸಲು ಹೊರಟ್ರು. ಇದರಿಂದ ಹೆದರಿದ ನಾಯಿ ಹೇಗೋ ಮನುಷ್ಯರ ಕೈಯಿಂದ ತಪ್ಪಿಸ್ಕೊಂಡು ಊರಿಂದ ಹೊರಗೆ ಓಡ್ತು. ಓಡಿ ಓಡಿ ಸುಸ್ತಾದ ಅದು, ಊರಿನ ಜನರ ಸಹವಾಸವೇ ಬೇಡ, ಅವರ ನೀಚ ಬುದ್ಧಿ ಎದುರು ನಾನು ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಯೋಚನೆ ಮಾಡಿ

ಪ್ರಾಣಿಗಳ ಮೇಲೆ ಊರಿನ ಜನರಿಗೆ ಆಸೆ ಹೊಡ್ತು. ಅವರು ಗುಟ್ಟಾಗಿ ಬಂದು ದಿನವೂ ಒಂದೊಂದೇ ಪ್ರಾಣಿಯನ್ನ ಕೊಂದು ತೆಗೆದುಕೊಂಡು ಹೋಗೋದಿಕ್ಕೆ ಆರಂಭಿಸಿದ್ರು. ಕಾಡಿನ ಪಕ್ಕದಲ್ಲೇ ಇದನ್ನೆಲ್ಲ ನೋಡ್ತಿದ್ದ ನಾಯಿಗೆ ಏನಾದ್ರೂ ಮಾಡಿ ಕಾಡು ಪ್ರಾಣಿಗಳನ್ನ ಮನುಷ್ಯನಿಂದ ಕಾಪಾಡಬೇಕು. ಆದ್ರೆ ಅವುಗಳ ಎದುರು ಹೋದ್ರೆ ಮತ್ತೆ ನನ್ನ ಮಾತು ನಂಬದೆ ತನ್ನನ್ನೇ ಬಡಿದಟ್ಟಬಹುದು ಅಂತ ತಾನೇ ಒಂದು ತೀರ್ಮಾನಕ್ಕೆ ಬಂತು. ಜನರು ಕಾಡಿನೊಳಗೆ ಬಂದು ಪ್ರಾಣಿಯನ್ನ ಭೇಟಿಯಾಡುವಾಗ ನಾಯಿ ಅವರ ಮೇಲೆರಗಿ ಮನ ಬಂದಂತೆ ಕಚ್ಚಲಾರಂಭಿಸಿತು. ಮೊದಲು ಹೆದರಿದ ಜನರು ನಂತರ ತಿರುಗಿ ಬಿದ್ದು ನಾಯಿಯ ಮೇಲೆ ಪ್ರತಿದಾಳಿ ಮಾಡಿದ್ರು. ಹೆದರಿದ ನಾಯಿ ಅವರನ್ನ ಬಿಡದೆ ಕಚ್ಚತೊಡಗಿತು. ಈ ಗಲಾಟೆಯ ಸದ್ದು ಕೇಳಿ ಓಡಿ ಬಂದ ಪ್ರಾಣಿಗಳಿಗೆ ನಿಜ ವಿಷಯ ಏನು ಅಂತ ಅರ್ಥ ಆಯ್ತು. ತಕ್ಷಣ ಕಾಡಿನ ರಾಜನಾದ ಆನೆ ಮನುಷ್ಯರನ್ನ ತುಳಿದು ಕೊಂದಾಕ್ತು. ಬುದ್ಧಿವಂತ ನಾಯಿ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಪ್ರಾಣಿಗಳ ರಕ್ಷಣೆಗಾಗಿ ನಿಂತಿದ್ರಿಂದ ರಾಜ ಆನೆ ನಾಯಿಯನ್ನ ಕಾಡಿನೊಳಗೆ ಸೇರಿಸಿಕೊಂಡು ತನ್ನ ದಂಡನಾಯಕನನ್ನಾಗಿಸಿತು. ತನ್ನ ದಂಡನಾಯಕನನ್ನಾಗಿ ಮಾಡಿಕೊಂಡಿತು. ಅಂದಿನಿಂದ ಪ್ರಾಣಿಗಳು ಆನೆಯ ನಾಯಕತ್ವದಲ್ಲಿ ಮತ್ತೆ ನಾಯಿಯ ರಕ್ಷಣೆಯಲ್ಲಿ ಮನುಷ್ಯರ ತೊಂದರೆಗೆ ಹೆದರಿದ್ರೆ ಒಗ್ಗಟ್ಟಾಗಿ ಅವರಿಗೆ ಸರಿಯಾದ ಪಾಠ ಕಲಿಸುತ್ತಾ ಸಂತೋಷದಿಂದ ಬಾಳಿದವು. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಈ ಒಂದು ಕಥೆ? ಉಪಕಾರಕ್ಕೆ ಪ್ರತಿಫಲ, ನಿಜ ಅಲ್ವಾ? ನಾವ್ ಯಾರಿಗಾದ್ರೂ ಉಪಕಾರ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಎನ್ನುವಂತಹ ಒಂದು ನೀತಿ ಇರುವಂತಹ ಕಥೆ ಇದಾಗಿದೆ. ಸೊ ಈ ಕಥೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಹಾಗೆ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
1: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
0: ಇದೇ ಜುಲೈ 28ರ ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
1: ಜುಲೈ 26ರಿಂದ ಆಗಸ್ಟ್ 1ರವರೆಗೆ ಸವಳಂಗ ರಸ್ತೆಯಲ್ಲಿರುವ ಸುಶೋಧ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
0: 18ರಿಂದ 60 ವರ್ಷದ ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
1: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8277736456 ಕರೆ ಮಾಡಿ ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
0: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ.
2: ಇಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹುಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನಾಗಲೇ ಒಂದು ನೀತಿ ಕಥೆಯನ್ನು ಹೇಳ್ತಾ ಇದ್ದೆ. ಸೊ ಅದೇ ರೀತಿಯಾಗಿ ಈಗ ಇನ್ನೊಂದು ಕಥೆಯನ್ನು ಕೂಡ ನಿಮಗಾಗಿ ಹೇಳ್ತಾ ಇದ್ದೀನಿ. ಕಥೆಯ ಶೀರ್ಷಿಕೆ ಅಪ್ಪನ ಜೀವನ ಪಾಠ ಅಂತ ಹೇಳಿ. ನವಿಲೂರಿನಲ್ಲಿ ಸಾಗರ್ ಎಂಬ ಪುಟ್ಟ ಹುಡುಗನಿದ್ದ. ಅವನು ಚಿಕ್ಕವನಿದ್ದಾಗಲೇ ಆತನ ತಾಯಿ ತೀರ್ಹೋಗಿದ್ರು. ಸಾಗರ್ ತಂದೆ ಹನುಮನಿಗೆ ಮಗನನ್ನ ಸಾಕಲು ಕಷ್ಟ, ಆದರೂ ಆತನಿಗೆ ಏನೂ ತೊಂದರೆ ಆಗದ ಹಾಗೆ ನೋಡ್ಕೊಳ್ತಾ ಇದ್ರು. ಇರುವ ಒಬ್ಬ ಮಗನನ್ನ ಚೆನ್ನಾಗಿ ಓದಿಸ್ಬೇಕೆಂಬ ಆಸೆಯಿಂದ ಪಟ್ಟಣಕ್ಕೆ ಬಂದು ಒಂದು ಖಾಸಗಿ ಶಾಲೆಗೆ ಸೇರಿದ್ರು. ಒಮ್ಮೆ ಸಾಗರ್ನ ತಂದೆಗೆ ಇದ್ದಕ್ಕಿದ್ದ ಹಾಗೆ ಹುಷಾರು ತಪ್ಪಿತು. ಅದಕ್ಕಾಗಿ ಆತ ಅಪ್ಪನನ್ನ ನೋಡ್ಕೊಳ್ಳಲು ಶಾಲೆಗೆ ಮರುದಿನ ರಜೆ ಹಾಕ್ತ. ಅದೇ ಸಮಯದಲ್ಲಿ ಅವನಿಗೆ ಪರೀಕ್ಷೆಗಳು ಹತ್ತಿರವಿದ್ವು. ಅವನಿಗೆ ಯಾರೂ ಸಹ ಹಿಂದಿನ ತರಗತಿಯಲ್ಲಿ ನಡೆದ ಪಾಠಗಳ ನೋಟ್ ಪುಸ್ತಕ ಕೊಡಲಿಲ್ಲ. ಅವನು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಸುಮ್ಮನಿದ್ದ. ಇದರಿಂದ ಅವನಿಗೆ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂತು. ಸಾಗರ್ ಇದಕ್ಕೆ ಬೇಸರ ಮಾಡಿಕೊಳ್ಳದೆ ಮಾರ್ಕ್ಸ್ ಕಾರ್ಡನ್ನ ಅಪ್ಪನಿಗೆ ತೋರಿಸಿದ. ಅಪ್ಪ, ಯಾಕೆಷ್ಟು ಕಡಿಮೆ ಅಂಕ ಬಂದಿದೆ? ನೀನು 100ಕ್ಕೆ 100 ಅಂಕ ತೆಗೆದುಕೋ ಅಂತ ನಾನು ಹೇಳೋದಿಲ್ಲ, ಆದ್ರೆ ನೀನು ಶ್ರಮ ಹಾಕಿದಷ್ಟು ಅಂಕ ಬರುತ್ತಲ್ವೇ ಎಂದ್ರು. ಅದಕ್ಕೆ ಸಾಗರ್, ಹೌದಪ್ಪ, ನೀವು ಹೇಳೋದೇನೋ ನಿಜ, ಆದ್ರೆ ನಿಮಗೆ ಹುಷಾರಿಲ್ಲದ ಸಮಯದಲ್ಲಿ ನಾನು ರಜೆ ಹಾಕಿದ್ನಲ್ಲ, ಅಂತೂ ನಡೆದ ಪಾಠದ ನೋಟ್ ಪುಸ್ತಕ ನನಗೆ ಯಾರೂ ಕೊಡ್ಲಿಲ್ಲ, ನಾನು ಏನ್ ಮಾಡೋಕ್ಕಾಗುತ್ತೆ ಎಂದ. ಅದಕ್ಕೆ ಅಪ್ಪ, ಅವ್ರು ಯಾರೂ ಪುಸ್ತಕ ಕೊಡಲಿಲ್ಲ ಅಂತ ಹೀಗೆ ನೀನು ನೆಪ ಹೇಳಿ ಕೂರ್ಬಾರ್ದು. ನಿಮ್ಮ ಟೀಚರ್ಗೆ ಹೇಳಿ ಅವರಿಂದ ಹೇಳಿಸಿ ಪಡಿಬಹುದಿತ್ತು. ಅಲ್ವಾ, ಟೀಚರ್ಗೆ ಕೇಳೋದಕ್ ಭಯ ಆದ್ರೆ ನನ್ನನ್ನ ಕೇಳಬಹುದಿತ್ತು, ನಾನ್ ಬಂದು ನಿಮ್ಮ ಶಿಕ್ಷಕರಿಗೆ ಹೇಳ್ತಿದ್ದೆ ಅಂದ್ರು. ಅದಕ್ಕೆ ಸಾಗರ್, ಹೌದಪ್ಪ, ನನ್ಗಿದ್ ಹೊಳಿಲೇ ಇಲ್ಲ ಎಂದ. ಅದಕ್ಕೆ ತಂದೆ, ಇದು ಕೇವಲ ಓದಿಗೆ ಮಾತ್ರ ಸೀಮಿತವಾಗಬಾರ್ದು, ಜೀವನದಲ್ಲೂ ಅಷ್ಟೇ. ಯಾರು ಕೂಡ ನೀನ್ ಮುಂದುವರಿಯೋದಕ್ಕೆ ಆಸರೆ ಮತ್ತೆ ಸಹಾಯ ನೀಡೋದಿಲ್ಲ, ನಾವೇ ಬುದ್ಧಿ ಉಪಯೋಗಿಸಿ ಪರಿಹಾರ ಕಂಡ್ಕೊಳ್ಬೇಕು. ಈ ಮಾತನ್ನ ಯಾವಾಗ್ಲೂ ನೆನಪಲ್ಲಿಟ್ಕೋ ಎಂದ್ರು. ಸಾಗರ್ ಅಂದಿನಿಂದ ನೆಪ ಹೇಳಿ ತಪ್ಪಿಸಿಕೊಳ್ಳೋದನ್ನ ಬಿಟ್ಟು ಜಾಣ ವಿದ್ಯಾರ್ಥಿಯಾದ. ಇಂತಹ ಒಳ್ಳೆ ನೀತಿ ಇರುವಂತಹ ಕಥೆ ಇದಾಗಿದೆ ಅಲ್ವಾ ಸ್ನೇಹಿತರೆ? ನಿಜ ಅಲ್ವಾ? ನಮ್ ಲೈಫಲ್ಲಿ ನಮ್ಮನ್ನ ಉದ್ಧಾರ ಮಾಡೋದಕ್ಕೆ ಯಾರು ಕೂಡ ಬರುವುದಿಲ್ಲ. ನಾವೇನಾದ್ರೂ ಸಾಧಿಸ್ಬೇಕು, ಜೀವನದಲ್ಲಿ ನಾವು ಉದ್ಧಾರ ಆಗ್ಬೇಕು ಅಂತ ಹೇಳಿದ್ರೆ ನಾವೇ ಕಷ್ಟಪಟ್ಟು ನಮ್ಮ ಜೀವನವನ್ನ ರೂಪಿಸ್ಕೊಳ್ಬೇಕಲ್ವಾ? ಯಾರು ಕೂಡ ನಮ್ಮ ಜೀವನವನ್ನ ರೂಪಿಸ್ಕೊಳ್ಳೋದಕ್ಕೆ ಬರೋದಿಲ್ಲ. ನಮ್ಮ ಕನಸನ್ನ ನಾವೇ ನನಸಾಗಿಸ್ಕೊಳ್ಬೇಕೆ ಹೊರತು ಬೇರೆ ಯಾರು ಬರೋದಿಲ್ಲ. ಸೊ ಹಾಗಾಗಿ ಯಾವಾಗ್ಲೂ ಕೂಡ ಬೇರೆಯವರು ನಮಗೇನೋ ಸಹಾಯ ಮಾಡ್ತಾರೆ ಅಂತ ಹೇಳಿ ಅವಲಂಬಿತರಾಗಿರೋದನ್ನ ಬಿಟ್ಟು ನಾವ್ ಯಾವಾಗ್ಲೂ ಕೂಡ ನಮ್ಮ ಜೀವನದ ಬಗ್ಗೆ ನಾವೇ ಯೋಚನೆಯನ್ನ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಜೊತೆಗೆ ನೀವು ಕೂಡ ಕಥೆಯನ್ನು ಓದುವಂತಹ ಹವ್ಯಾಸ ಇದ್ದು ನಿಮಗೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದಾದ್ರೂ ಕಥೆ ಸಿಕ್ಕಿದ್ರೆ ಅದರ ವಾಚನವನ್ನು ಕೂಡ ನಾನು ಮಾಡ್ತೀನಿ. ಆ ಕಥೆಯನ್ನು ನೀವು ನನಗೆ ಕಳಿಸ್ಕೊಡಿ. ಸೊ ನೀವು ಆ ಕಥೆಯನ್ನು ನಾನು ಕಳಿಸ್ಕೊಡ್ಬೇಕಂದ್ರೆ ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆಗೆ ಕಳಿಸ್ಕೊಡಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಟಾಟಾ ಬಾಯ್. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: express my love to you this way, this day.

0: ನಿಮ್ಮ ಕಣ್ಣು ಸುಳ್ಳು ಹೇಳ್ತಾ ಇದೆ ರೀ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ.
3: ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದ್ರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೇ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
4: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
5: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
1: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
0: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
1: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ಇಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
0: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
2: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿಯಿಂದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
0: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ

0: ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ. ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
1: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
0: ಇದೇ ಜುಲೈ 28ರ ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
1: ಜುಲೈ 26ರಿಂದ ಆಗಸ್ಟ್ 1ರವರೆಗೆ ಸವಳಂಗ ರಸ್ತೆಯಲ್ಲಿರುವ ಸುಶೋಧ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
0: 18ರಿಂದ 60 ವರ್ಷದ ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು, ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
1: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8277736456 ಕರೆ ಮಾಡಿ ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
0: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
5: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
5: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
4: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ ಪಿಎಂ ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
5: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
5: ಎಸ್ಎಸ್ ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
7: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way.

ಲತಾ ಮೈಸೂರು. ಬಹಿರಂಗವಾಗಿ ಅಂಬೇಡ್ಕರ್ ನಮ್ಮ ಕಾಣಿಸಿರೋದು ದೀನರು, ದಲಿತರು, ಸ್ತ್ರೀಯರು, ಕಾರ್ಮಿಕರು, ಕೃಷಿಕರು ಇವರನ್ನು ಉದ್ಧರಿಸಿದವರು ಅಂತ. ಆದರೆ ಆಂತರ್ಯದಿಂದ ನೋಡಿದಾಗ ಭಾರತ ನೆಲದ ಮೇಲ್ವರ್ಗದವರು, ಮೇಲ್ಜಾತಿಯವರು, ಸವರ್ಣೀಯರು ಉಳ್ಳವರನ್ನು ಮನುಷ್ಯರನ್ನಾಗಿಸಲು ಪ್ರಯತ್ನಿಸಿದವರು ಅಂಬೇಡ್ಕರ್. ಜಾತಿ ತಾರತಮ್ಯ ಅಥವಾ ಲಿಂಗ ತಾರತಮ್ಯ ಅಥವಾ ಅಸ್ಪೃಶ್ಯತೆ ಅನ್ನೋದು ಪಾಪ, ಅಪರಾಧ, ಅಪರಾಧ ಮಾಡ್ತಿದ್ದೀವಿ ಅನ್ನುವ ಆತ್ಮ ಜಾಗೃತಿಯನ್ನು ಮೂಡಿಸಿ ಉಳ್ಳವರನ್ನು ಮನುಷ್ಯತ್ವದೆಡೆಗೆ ಚಲಿಸುವ ಹಾಗೆ ಮಾಡಿ ಅವರವರ ಸಾಕ್ಷಿ ಪ್ರಜ್ಞೆಗಳನ್ನು ಉದ್ಧರಿಸೋದಕ್ಕೆ ಪ್ರಯತ್ನಿಸಿದವರು ಅಂಬೇಡ್ಕರ್. ಈ ದುರ್ದಿನಗಳಲ್ಲಿ ದಿಕ್ಕೆಟ್ಟ ನಮಗೆ ಅಂಬೇಡ್ಕರ್ ಮತ್ತೆ ಮತ್ತೆ ದಿಕ್ಕಾಗ್ತಿದ್ದಾರೆ. ಅಂಬೇಡ್ಕರ್ ಅಕಸ್ಮಾತ್ ಭಾರತದಲ್ಲಿ ಹುಟ್ಟದೇ ಇದ್ದಿದ್ದರೆ ಎನ್ನುವ ಕಲ್ಪನೆ ಅತ್ಯಂತ ಭಯಾನಕ. ಅಂಬೇಡ್ಕರ್ ಒಂದು ಕಡೆ ಹೇಳ್ತಾರೆ, ಪ್ರಗತಿಯ ರಥವನ್ನು ಇಲ್ಲಿವರೆಗೂ ಎಳೆದು ತಂದಿದ್ದೀನಿ, ಮುಂದಕ್ಕೆ ಎಳೆಯೋರು ಯಾರೂ ಇಲ್ವಲ್ಲ ಅನ್ನುವ ವಿಷಾದ ಕೊನೆಯ ದಿನಗಳಲ್ಲಿ ಅಂಬೇಡ್ಕರ್ ಅವರಲ್ಲಿ ತುಂಬಿತ್ತು. ಇವತ್ತು ಪ್ರಜಾಪ್ರಭುತ್ವ ಗಣತಂತ್ರ ವ್ಯವಸ್ಥೆಯೇ ಧ್ವಂಸ ಆಗ್ತಾ ಇರುವ ಹೊತ್ತಿನಲ್ಲಿ ಮೆಚ್ಚಿನ ಕಿರಿಯ ಗೆಳೆಯ ಅರುಣ್ ಜೋಳದ ಕೂಡ್ಲಿಗೆ ಆ ರಥವನ್ನು ಮುಂದಕ್ಕೆ ಚಲಿಸುವ ಹಾಗೆ ಈ ಅಂಬೇಡ್ಕರ್ ಓದು ಸರಣಿಯ ಮೂಲಕ ಮಾಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಅಕ್ಷರ ಕಲಿತ, ಅಕ್ಷರ ಕಲಿಯದ ಎಲ್ಲರನ್ನು ಸುಲಭವಾಗಿ ಈ ಜನಪ್ರಿಯ ಮಾಧ್ಯಮದ ಮೂಲಕ ತಲುಪುವ ಹಾಗೆ ಮಾಡ್ತಾ ಇದ್ದಾರೆ. ಇದರ ಹಿಂದೆ ಶ್ರಮಿಸ್ತಾ ಇರುವಂಥ ಎಲ್ಲ ಚೇತನಗಳಿಗೂ ನಾನು ಧನ್ಯವಾದ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಾನು ಇಲ್ಲಿ ಆರಿಸ್ಕೊಂಡಿರುವಂತಹ ಓದಿಗೆ ಆರಿಸ್ಕೊಂಡಿರುವ ಭಾಗ ಕನ್ನಡ ಸಂಸ್ಕೃತಿ ಇಲಾಖೆ ಕುವೆಂಪು ಭಾಷಾಭಾರತಿ ಪ್ರಾಧಿಕಾರ ಪ್ರಕಟಿಸಿರುವ ಸಂಪುಟ 14 ಭಾಗ 1, 2, 3 ಹಿಂದೂ ಕೋಡ್ ಮಸೂದೆಗೆ ಸಂಬಂಧಿಸಿದಂಥ ಸಂಪುಟಗಳು. ಅದರಲ್ಲಿ ಸಂಪುಟ 14 ಭಾಗ 3 ಕೃತಿಯಲ್ಲಿರುವ ಪುಟ 355-360 ಪುಟಗಳಲ್ಲಿರುವ ಸಂಸತ್ ಚರ್ಚೆಯ ಮುಖ್ಯ ಅಂಶಗಳನ್ನು, ಅದರಲ್ಲೂ ಮುಖ್ಯವಾಗಿ ಅಂಬೇಡ್ಕರರ ಮಾತುಗಳಿಗೆ ಒತ್ತು ಕೊಟ್ಟು ಇಲ್ಲಿ ನಾನಿಲ್ಲಿ ಓದ್ತಾ ಇದ್ದೀನಿ. ಸೆಪ್ಟೆಂಬರ್ 20, 1951 ನಡೆದ ಸದನದ ಚರ್ಚೆ. ಅಂದು ಕುಮಾರಿ ಪದ್ಮಜಾ ನಾಯ್ಡು ಹಿಂದೂ ಕೋಡ್ ಮಸೂದೆಗೆ ಬೆಂಬಲ ವ್ಯಕ್ತಪಡಿಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಅಭಿನಂದಿಸಿದ್ದಾರೆ ಕುಮಾರಿ ಪದ್ಮಜಾ ನಾಯ್ಡು ಅವರು. ಅದು ಹೀಗಿದೆ, ಪುಟ 347-348 ಕುಮಾರಿ ಪದ್ಮಜಾ ನಾಯ್ಡು ಹೀಗೆ ಹೇಳ್ತಾರೆ, ಈ ಮಸೂದೆಗೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಲು ಸಿಕ್ಕ ಈ ಅವಕಾಶವನ್ನು ಸ್ವಾಗತಿಸುತ್ತೇನೆ. ಪ್ರತಿಗಾಮಿಗಳ ದುಷ್ಪ್ರೇರಣೆಯಿಂದ ಬಂದಂಥ ವ್ಯಾಪಕವಾದ ಹಾಗೂ ಉಗ್ರವಾದ ವಿರೋಧದ ನಡುವೆಯೂ ಈ ಮಸೂದೆಯನ್ನು ಮಂಡಿಸಿದ ಸರ್ಕಾರವನ್ನು, ಅದರ ಎದೆಗಾರಿಕೆಯನ್ನು ಅಭಿನಂದಿಸುತ್ತೇನೆ. ಅಯ್ಯೋ, ಇಂದಿಗೂ ಅಂಥ ಪ್ರತಿಗಾಮಿ ಶಕ್ತಿಗಳು ಈ ದೇಶದ ಕೆಲವು ಭಾಗಗಳಲ್ಲಿ ಪ್ರಾಬಲ್ಯ ಹೊಂದಿವೆ. ಈ ಮಸೂದೆಯ ಶಿಲ್ಪಿಗೆ ನನ್ನ ಹೊಗಳಿಕೆಯ ಅವಶ್ಯಕತೆ ಏನೂ ಇಲ್ಲ. ಸದನ ಅದನ್ನು ಸ್ವೀಕರಿಸಲಿ ತಿರಸ್ಕರಿಸಲಿ, ಅಂಬೇಡ್ಕರ್ ಅವರ ಕ್ರಮದಿಂದ ಅವರ ಹೆಸರು ಸಾಮಾಜಿಕ ಅನ್ಯಾಯವನ್ನು ನಿರ್ಮೂಲನ ಮಾಡಲು ಮತ್ತು ಮಾನವನ ಒಟ್ಟಾರೆ ಸಂತೋಷವನ್ನು ಹೆಚ್ಚಿಸಲು ತೀವ್ರ ವಿರೋಧ ಮತ್ತು ಕಿರುಕುಳದ ನಡುವೆಯೂ ಜೀವಮಾನವಿಡೀ ದೃಢ ಮನಸ್ಸಿನಿಂದ ದುಡಿದ ಸಾಮಾಜಿಕ ಶಾಸಕರ ಪಟ್ಟಿಯಲ್ಲಿ ಸೇರುತ್ತದೆ. ಹಲವು ವರ್ಷಗಳಿಂದ ಈ ವಿಶಾಲ ರಾಷ್ಟ್ರದ ಉದ್ದಗಲಕ್ಕೂ ಗಂಡಸರು ಹೆಂಗಸರು ಈ ಮಸೂದೆ ಜಾರಿಯಾಗಲಿ ಎಂದು ಕಾತರದಿಂದ ಕಾಯುತ್ತಿದ್ದರು. ಮಸೂದೆಗೆ ಗರಿಷ್ಠ ಬೆಂಬಲ ಸಿಗುವ ಉದ್ದೇಶದಿಂದ ಹೊಂದಾಣಿಕೆಯ ಮೇಲೆ ಹೊಂದಾಣಿಕೆ ಮಾಡಿಕೊಳ್ಳುವುದು ಉಚಿತವೆಂದು ಪರಿಗಣಿಸಿದ್ದರಿಂದ ಅದರ ಮೂಲದಲ್ಲಿದ್ದ ಬಲ ಕ್ರಮೇಣ ಕಡಿಮೆಯಾಗುತ್ತಿದ್ದುದನ್ನು ಅವರು ಗಾಬರಿಯಿಂದ ಗಮನಿಸುತ್ತಿದ್ದರು. ಆದರೆ ಅದರ ಈಗಿನ ಊನಗೊಂಡಿರುವ ಸ್ಥಿತಿಯಲ್ಲೂ ಈ ಮಸೂದೆಯೊಂದೇ ಇಂದಿಗೂ ಅಸಮವಾದ ಕಾನೂನಿನ ಪುರಾತನ ಬಂಧನಕ್ಕೆ ಒಳಗಾಗಿರುವ ಹಿಂದೂ ಹೆಂಗಸರನ್ನು ಅದರಿಂದ ವಿಮೋಚನೆಗೊಳಿಸಲು ತೆಗೆದುಕೊಂಡ ಸಮಗ್ರ ಕ್ರಮ

ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸಾವಿರಾರು ಹಿಂದೂ ಮಹಿಳೆಯರಿಗೆ ನ್ಯಾಯಯುತವಾದ ಹಕ್ಕುಗಳನ್ನು ನೀಡದೆ ಹೋದರೆ ಕಷ್ಟಪಟ್ಟು ಸಂಪಾದಿಸಿದ ನಮ್ಮ ಸ್ವಾತಂತ್ರ್ಯ ಒಂದು ಹಿಡೀ ಧೂಳಿಗಿಂತ ಹೆಚ್ಚಲ್ಲ ಎಂದು ಮುಂತಾಗಿ ಮಾತನಾಡುತ್ತಾರೆ. ನಂತರ ಶ್ರೀ ಬ್ರಜೇಶ್ವರ್ ಪ್ರಸಾದ್, ಪಂಡಿತ್ ಮೈತ್ರಿ, ಮಾನ್ಯ ಸಭಾಧ್ಯಕ್ಷರು ಟಿ ಹುಸೇನ್, ಶ್ರೀ ಬಿ ಎಸ್ ದಾಸ್, ಪಂಡಿತ್ ಮಾಲವೀಯ, ಶ್ರೀ ಎ ಸಿ ಶುಕ್ಲಾ ಮಾತನಾಡುತ್ತಾರೆ. ಹಾಗೆ ಶ್ರೀ ಬಿ ದಾಸ್ ಅವರು ಮಾತಾಡ್ತಾ ಕೊನೆಯಲ್ಲಿ ಹೇಳ್ತಾರೆ, ಸದನದ ನಮ್ಮ ಸಂಪ್ರದಾಯವಾದಿ ಗೆಳೆಯರನ್ನು ತೃಪ್ತಿಪಡಿಸುವುದಕ್ಕಾಗಿ ಸದನವು ಹಿಂದೂ ಮಸೂದೆಯ ಕೇವಲ ಒಂದೇ ಒಂದು ಭಾಗವನ್ನು ಅಂಗೀಕರಿಸುವುದಕ್ಕೆ ಹೆಚ್ಚು ಕಮ್ಮಿ ಒಪ್ಪಿಕೊಂಡಿದೆ. ನಾನು ಮಸೂದೆಯನ್ನು ಬೆಂಬಲಿಸುತ್ತೇನೆ ಅಂತ. ಆಮೇಲೆ ಅಂಬೇಡ್ಕರ್ ಹೀಗೆ ಮಾತಾಡ್ತಾರೆ, ಬಿಲ್ಗೆ ಸಂಬಂಧಿಸಿದ ಒಂದೇ ಒಂದು ಕಲಂನ್ನು ಕುರಿತು 7 ದಿನಗಳ ಕಾಲ ಚರ್ಚಿಸಿರುವುದು ನಮ್ಮ ಸಂಪತ್ತು ಮತ್ತು ಶಾಸನಗಳ ಇತಿಹಾಸದಲ್ಲಿ ಒಂದು ಅಸಾಮಾನ್ಯವಾದ ಘಟನೆ ಎಂದು ತಿಳಿದಿದ್ದೇನೆ. ಇಂಥ ಸಂದರ್ಭ ಹಿಂದೆಂದೂ ಬಂದಿರಲಿಲ್ಲ. ಅನೇಕ ಸದಸ್ಯರು ಈ ಮಸೂದೆಯು ತಮ್ಮ ಪ್ರಜ್ಞೆಯನ್ನು ತಾಗಿ ಅಲುಗಿಸುತ್ತದೆ ಎಂದು ಹೇಳಿದ್ದರಿಂದ ಮಾನ್ಯ ಪ್ರಧಾನಿಯವರು ಸೂಕ್ತವಾದ ಧೋರಣೆಯನ್ನು ತಾಳಿ ಎಲ್ಲ ಸದಸ್ಯರಿಗೂ ಹಾಗೂ ಮಾನ್ಯ ಸಭಾಧ್ಯಕ್ಷರಿಗೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಅವಕಾಶ ಒದಗಿಸಿಕೊಟ್ಟಿದ್ದಾರೆ. ಸದಸ್ಯರು ತಮಗೆ ಇಷ್ಟ ಬಂದಷ್ಟು ಕಾಲವನ್ನು ಬಳಸಿಕೊಂಡು ವಿಷಯದ ಬಗ್ಗೆ ತಮ್ಮ ಮನಸ್ಸಿನ ಭಾವನೆಗಳನ್ನು ತಿಳಿಸಲು ಅನುವು ಮಾಡಿಕೊಟ್ಟಿದ್ದಾರೆ. ಈ ಬಗ್ಗೆ ನನ್ನ ಆಕ್ಷೇಪವೇನೂ ಇಲ್ಲ, ಏಕೆಂದರೆ ಪ್ರತಿಯೊಬ್ಬ ಸದಸ್ಯರು ಅವರು ವಿಷಯದ ಪರವಾಗಿಯೇ ಮಾತನಾಡಲಿ ವಿರುದ್ಧವಾಗಿಯೇ ಮಾತನಾಡಲಿ ಸರ್ಕಾರ ತಮ್ಮ ಅಭಿಪ್ರಾಯದ ಕೊರಳು ಹಿಚುಕಿತು ಎಂದು ಭಾವಿಸುವುದಕ್ಕಿಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ಪೂರ್ಣವಾದ ಅವಕಾಶವನ್ನು ಪಡೆಯುವುದು ಒಳ್ಳೆಯದು. ಈಗಾಗಲೇ 7 ಅಮೂಲ್ಯ ದಿನಗಳನ್ನು ಕಳೆದಿದ್ದರೂ ಈ ಕಲಮು ಮೇಲೆ ಮತ ಚಲಾಯಿಸುವ ಸಂದರ್ಭ ಬಂದಾಗ ಯಾವ ಸದಸ್ಯರಿಗೂ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಅವಕಾಶ ದೊರಕಲಿಲ್ಲವೆಂದು ದೂರುವುದಕ್ಕೆ ಸಾಧ್ಯವಿರುವುದಿಲ್ಲ. ಮಧ್ಯದಲ್ಲಿ ಕೆಲವು ಮಾತುಕತೆ ಆಗತ್ತೆ, ಮತ್ತೆ ಅಂಬೇಡ್ಕರ್ ತಮ್ಮ ಮಾತನ್ನು ಮುಂದುವರಿಸ್ತಾರೆ. ಎರಡನೆಯದಾಗಿ ಅವರು ಅಂದರೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಸರ್ಕಾರ ಬಿಟ್ಟು ವಿರೋಧ ಪಕ್ಷದ ಒಬ್ಬ ಪ್ರಮುಖ ಸದಸ್ಯರಾದಾಗಿನಿಂದ ನಾನು ಅವರನ್ನು ಗಮನಿಸುತ್ತಿದ್ದೇನೆ. ಕೆಲವು ವಿರೋಧ ಪಕ್ಷದ ನಾಯಕರು ಬೆಳೆಸಿಕೊಳ್ಳುವ ಪ್ರವೃತ್ತಿ ಸರ್ಕಾರದ ಎಲ್ಲ ಕ್ರಮಗಳನ್ನು ವಿರೋಧಿಸುವ ದುರಾದೃಷ್ಟಕರ ಪ್ರವೃತ್ತಿ ಅವರಲ್ಲಿ ಬೆಳೆಯುತ್ತಿರುವುದನ್ನು ನಾನು ಗಮನಿಸಿದ್ದೇನೆ. ಆದ್ದರಿಂದ ಒಬ್ಬ ವ್ಯಕ್ತಿ ಒಂದು ವಿಷಯದ ಗುಣಾವಗುಣಗಳ ಆಧಾರದ ಮೇಲೆ ಅದನ್ನು ಚರ್ಚಿಸದೆ ಕೇವಲ ವಿರೋಧಿಸಬೇಕು ಎಂಬ ಕಾರಣಕ್ಕಾಗಿಯೇ ವಿರೋಧಿಸುತ್ತಿದ್ದಾಗ ಅವರೊಂದಿಗೆ ವಾದಿಸುವುದಕ್ಕಾಗಿ ಕಾಲ ಹಾಗೂ ಶ್ರಮವನ್ನು ವ್ಯಯಿಸುವುದು ನಿಷ್ಪ್ರಯೋಜಕ ಎಂಬುದಾಗಿ ನಾನು ಭಾವಿಸುತ್ತೇನೆ. ನಾನು ಈ ಕಾರಣಕ್ಕಾಗಿಯೇ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಹೇಳಿದ್ದನ್ನು ತುಂಬ ಗಂಭೀರವಾಗಿ ಪರಿಗಣಿಸುವುದಿಲ್ಲ ಎಂದಿದ್ದು. ಆದುದರಿಂದ ನಾನು ಕಲಂ 2 ವಿರುದ್ಧ ಎತ್ತಿದ ಸಾಮಾನ್ಯ ಅಂಶಗಳನ್ನು ಹಾಗೂ ಈ ಮಸೂದೆಯ ವಿರುದ್ಧ ಎತ್ತಿದ ಸಾಮಾನ್ಯ ಅಂಶಗಳನ್ನು ಪರಿಶೀಲಿಸಲು ಉದ್ದೇಶಿಸಿದ್ದೇನೆ. ಅವುಗಳಲ್ಲಿ ಮೊದಲನೆಯ ಅಂಶ ಬಹುಶಃ ಹೊಸ ಅಂಶ ಎನಿಸುತ್ತದೆ, ಈ ರೀತಿಯ ಮಸೂದೆಯನ್ನು ಮಂಡಿಸುವ ಅವಶ್ಯಕತೆಯೇ ಇರಲಿಲ್ಲ ಎಂಬುದು. ಅವರ ಪ್ರಕಾರ ಹಿಂದೂ ಸಮಾಜ ತೀರಾ ಪ್ರಾಚೀನ ಸಮಾಜ, ರೋಮನ್ ಹಾಗೂ ಗ್ರೀಕ್ ಸಮಾಜಕ್ಕಿಂತ ಪ್ರಾಚೀನ ಸಮಾಜ ಮತ್ತು ಈಜಿಪ್ಟಿಯನ್ ಸಮಾಜದಷ್ಟೇ ಪುರಾತನ ಸಮಾಜ. ಇಂದು ನಮಗೆ ರೋಮನ್ ಅಥವಾ ಗ್ರೀಕ್ ಅಥವಾ ಈಜಿಪ್ಟಿಯನ್ ಸಮಾಜದ ಬಗ್ಗೆ ಗೊತ್ತಿರುವುದಲ್ಲ ಅದರ ಚರಿತ್ರೆ, ಅದು ಈಗ ಅಸ್ತಿತ್ವದಿಲ್ಲ, ಕಣ್ಮರೆಯಾಗಿದೆ. ಈಗ ಉಳಿದಿರುವ ಒಂದೇ ಪ್ರಾಚೀನ ಸಮಾಜವೆಂದರೆ ಹಿಂದೂ ಸಮಾಜ. ಹಾಗಾಗಿ ಉಳಿದೆಲ್ಲ ಪ್ರಾಚೀನ ಸಮಾಜಗಳು ಕಣ್ಮರೆಯಾಗಿ ಹಿಂದೂ ಸಮಾಜ ಒಂದೇ ಉಳಿದಿರಬೇಕಾದರೆ ಅವುಗಳ ಕಾನೂನು, ಅವುಗಳ ಸಾಮಾಜಿಕ ರಚನೆ, ಅವುಗಳ ತತ್ವ ಒಳ್ಳೆಯದಾಗಿರಬೇಕು. ಇಲ್ಲದಿದ್ದರೆ ಅವುಗಳು ಉಳಿಯುವುದು ಸಾಧ್ಯವಿರಲಿಲ್ಲ ಎಂದು ಅವರ ವಾದ. ಇದೇನೋ ಮೊದಲ ಬಾರಿಗೆ ನಾನು ಈ ವಾದವನ್ನು ಕೇಳುತ್ತಿಲ್ಲ, ತುಂಬ ಹಿಂದೆಯೇ ಕೇಳಿದ್ದೆ. ಸಾಮಾನ್ಯ ಜನರಿಂದ ಮಾತ್ರವಲ್ಲ, ಭಾರತದ ಇತಿಹಾಸ ತಜ್ಞರೂ ಎನಿಸಿಕೊಂಡ ಪ್ರಮುಖ ವ್ಯಕ್ತಿಗಳು ಕೂಡ ಈ ಮಾತನ್ನು ಹೇಳಿದ್ದನ್ನು ಕೇಳಿದ್ದೇನೆ. ಈ ಪ್ರಾಚೀನ ಸಮಾಜ ವ್ಯವಸ್ಥೆಯ ಪಾವಿತ್ರ್ಯವನ್ನು ನಂಬುವವರು ಯಾವಾಗಲೂ ಈ ವಾದವನ್ನು ಮುಂದೂಡುತ್ತಲೇ ಬಂದಿದ್ದಾರೆ. ನಾನು ಕೂಡ ಚರಿತ್ರೆಯ ವಿದ್ಯಾರ್ಥಿಯೇ. ಹಲವು ವಿಶ್ವವಿದ್ಯಾನಿಲಯಗಳಲ್ಲಿ ಚರಿತ್ರೆಯ ಪೀಠವನ್ನು ಅಲಂಕರಿಸುವವರಷ್ಟು ಒಳ್ಳೆಯ ವಿದ್ಯಾರ್ಥಿ ಅಲ್ಲದಿರಬಹುದು. ನನಗೆ ಭಾರತದ ಚರಿತ್ರೆಯ ಬಗ್ಗೆ

ಸಾಕಷ್ಟು ತಿಳುವಳಿಕೆ ಇದೆ ಎಂದು ನಂಬಿದ್ದೇನೆ. ನಾನೊಂದು ಪ್ರಶ್ನೆಯನ್ನು ಎತ್ತಬೇಕೆಂದಿದ್ದೇನೆ. ಕೇವಲ ಅದೊಂದು ಮಾತ್ರ ಉಳಿದುಕೊಂಡು ಬಂದಿದೆ ಎಂದರೆ ಸಾಕೋ? ಅಥವಾ ಅದಕ್ಕಿಂತ ಅದು ಯಾವ ಪಾತಳಿಯ ಮೇಲೆ ಉಳಿದುಕೊಂಡು ಬಂದಿದೆ ಎಂಬುದು ಮುಖ್ಯವಾಗುತ್ತದೆಯೋ? ಒಬ್ಬ ಯೋಧ ಯುದ್ಧದಲ್ಲಿ ವೈರಿಯೊಡನೆ ಸೆಣಸಾಡಿ ಅವನನ್ನು ಸೋಲಿಸಿ ತಾನು ಗೆದ್ದು ಉಳಿದುಕೊಳ್ಳಬಹುದು, ಅಥವಾ ವೈರಿಯನ್ನು ನೋಡಿ ಹೇಡಿಯಂತೆ ಓಡಿ ಹೋಗಿ ಕೂಡ ಜೀವ ಉಳಿಸಿಕೊಳ್ಳಬಹುದು. ಗೆದ್ದು ಉಳಿಸಿಕೊಳ್ಳುವುದು ಹಾಗೂ ಹೇಡಿಯಂತೆ ಉಳಿದುಕೊಳ್ಳುವುದು ಎರಡೂ ಒಂದೇನಾ? ನಾವು ಈ ಪ್ರಶ್ನೆಯನ್ನು ಪರಿಶೀಲಿಸಬೇಕು. ಹಿಂದೂ ಸಮಾಜ ಯಾವ ಪಾತಳಿಯ ಮೇಲೆ ಉಳಿದುಕೊಂಡಿದೆ? ನನ್ನ ಸ್ನೇಹಿತರು ಕ್ಷಮಿಸಬೇಕು, ನಾನು ಭಾರತದ ಚರಿತ್ರೆಯನ್ನು ಪರೀಕ್ಷಿಸಿದಾಗ ನಾವು ಉಳಿದುಕೊಂಡಿರುವುದು ನಿಜ, ಆದರೆ ನಾವು ಕಾಲದಿಂದ ಕಾಲಕ್ಕೆ ದಾಸ್ಯಕ್ಕೆ ಒಳಗಾಗಿ ಸೋತು ಗುಲಾಮರಾದಂತಹ ಜನರಾಗಿ ಉಳಿದುಕೊಂಡಿದ್ದೇವೆ. ಯಾರಾಗಿಲ್ಲ ಎಂಬ ಪ್ರಶ್ನೆಯನ್ನು ಮಾನ್ಯ ಗೆಳೆಯರು ಕೇಳುತ್ತಿದ್ದಾರೆ. ಹಲವಾರು ರಾಷ್ಟ್ರಗಳು, ಹಲವಾರು ಸಮುದಾಯಗಳು ಯುದ್ಧದಲ್ಲಿ ಸೋತಿವೆ, ಗುಲಾಮರಾಗಿವೆ. ಆದರೆ ಎಲ್ಲ ಸೋತ ಜನರ ಚರಿತ್ರೆಯನ್ನು ನೋಡಿದರೆ ಸೋತ ಜನರು ಕೆಲವು ದಿನ ಕೆಲವು ಸಮಯದಲ್ಲಿ ತಮ್ಮ ಸ್ವಾತಂತ್ರ್ಯಕ್ಕಾಗಿ ಪ್ರಯತ್ನಿಸಿರುವುದು ಮನವರಿಕೆಯಾಗುತ್ತದೆ ಎಂಬುದನ್ನು ನೆನಪಿಸಲು ಪ್ರಯತ್ನಿಸುತ್ತೇನೆ. ಆದರೆ ಈ ದೇಶದಲ್ಲಿ ಅಂತಹ ಪ್ರಯತ್ನವನ್ನು ನೋಡಿಲ್ಲ. ಆದುದರಿಂದ ಬೇರೆ ದೇಶಗಳು ಸೋತು ಚರಿತ್ರೆ ಸೇರಿ ಹೋದಾಗ ನಾವು ಉಳಿದುಕೊಂಡೆವು ಎಂಬುದೊಂದರಿಂದಲೇ ನಮ್ಮ ಸಾಮಾಜಿಕ ರಚನೆ ಒಳ್ಳೆಯದು ಮತ್ತು ಶಕ್ತಿಶಾಲಿ ಎಂಬುದನ್ನು ನನಗೆ ಒಪ್ಪಿಕೊಳ್ಳಲಾಗುವುದಿಲ್ಲ. ಹಿಂದೂ ಸಮಾಜ ತೀರ ಪ್ರಗತಿಪರವಾದ ಸಮಾಜ ಎಂದು ಹೇಳಲಾಗಿದೆ. ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಈ ವಾದವನ್ನು ತೀರ ದೀರ್ಘವಾಗಿ ವಿವರಿಸಿದ್ದಾರೆ. ಬುದ್ಧನಂತಹ ಕ್ರಾಂತಿಕಾರಿ ಸುಧಾರಕನನ್ನೂ ಹಿಂದೂ ಸಮಾಜ ಮಹಾನ್ ವ್ಯಕ್ತಿಯಾಗಿ ಸ್ವೀಕರಿಸಿದೆ. ಬರೀ ಸ್ವೀಕರಿಸಿದೆ ಅಷ್ಟೇ ಅಲ್ಲ, ಅವನು ತನ್ನ ಜೀವಿತ ಕಾಲದಲ್ಲಿ ಬೋಧಿಸಿದ ಹಲವು ತತ್ವಗಳನ್ನು ಸ್ವೀಕರಿಸಿ ಅಳವಡಿಸಿಕೊಂಡಿದೆ. ತನ್ನನ್ನು ವಿರೋಧಿಸುವವರ ಕೆಲವು ಅಂಶಗಳನ್ನು ಹೀರಿಕೊಳ್ಳುವುದು ಹಿಂದೂ ಸಮಾಜದ ಒಂದು ದೊಡ್ಡ ಗುಣ ಎಂಬುದರಲ್ಲಿ ಅನುಮಾನವಿಲ್ಲ. ಆದರೆ ನನ್ನ ಪ್ರಶ್ನೆ ಏನೆಂದರೆ, ತಮ್ಮ ವಿರೋಧಿಗಳ ಸಿದ್ಧಾಂತಗಳನ್ನು ತನ್ನದು ಮಾಡಿಕೊಳ್ಳುವುದರ ಮೂಲಕ ಹಿಂದೂ ಸಮಾಜದ ರಚನೆಯಲ್ಲಿ ಬದಲಾವಣೆಯಾಗಿದೆಯೇ? ಬುದ್ಧನಿಗೆ ಸಂಬಂಧಿಸಿದಂತೆ ನನ್ನ ನಿಲುವನ್ನು ವಿವರಿಸುತ್ತೇನೆ. ಆತ ಏನು ಬೋಧಿಸಿದ? ಆತ ಸಮಾನತೆಯನ್ನು ಬೋಧಿಸಿದ. ಆತ ಚಾತುರ್ವರ್ಣ್ಯದ ಕಡು ವಿರೋಧಿ. ಅವನು ವೇದ ಪ್ರಾಮಾಣ್ಯವನ್ನು ವಿರೋಧಿಸಿದ. ಆತನೊಬ್ಬ ವಿಚಾರವಾದಿ. ಯಾವುದೇ ಗ್ರಂಥ ತಪ್ಪು ಮಾಡುವುದೇ ಇಲ್ಲ ಎಂಬುದನ್ನು ಅವನು ನಂಬುತ್ತಿರಲಿಲ್ಲ. ಆತ ಅಹಿಂಸೆಯನ್ನು ಪ್ರತಿಪಾದಿಸುತ್ತಿದ್ದ. ವೈದಿಕ ಸಮಾಜ ಅವನ ಕೆಲವು ತತ್ವವನ್ನು ಸ್ವೀಕರಿಸಿತು. ಆದರೆ ಅವರು ಯಾವುದನ್ನು ಸ್ವೀಕರಿಸಿದರು? ಅವರು ತೀರ ನಿರುಪದ್ರವಿಯಾಗಿದ್ದ ಅಹಿಂಸಾ ತತ್ವವನ್ನು ಸ್ವೀಕರಿಸಿದರು. ಆದರೆ ಯಾರೂ ಅವನ ಸಮಾನತೆಯ ತತ್ವವನ್ನು ಸ್ವೀಕರಿಸಲು ತಯಾರಿರಲಿಲ್ಲ. ಅವರು ಅದನ್ನು ವಿರೋಧಿಸಿದರು. ಅಲ್ಪ ಸ್ವಲ್ಪ ನಿರುಪದ್ರವಿಯಾದ ಕೆಲವು ತತ್ವಗಳನ್ನು ತೆಗೆದುಕೊಂಡರು, ಆದರೆ ಮುಖ್ಯ ವಿಷಯಕ್ಕೆ ಕೈ ಹಾಕಲೇ ಇಲ್ಲ. ಚಾತುರ್ವರ್ಣ್ಯ ಉಳಿಸಿಕೊಳ್ಳುವ ವಿಷಯದಲ್ಲಿ ಅವರೆಲ್ಲ ಒಗ್ಗಟ್ಟಾಗಿದ್ದರು. ಆದುದರಿಂದಲೇ ಹಿಂದೂ ಧರ್ಮಕ್ಕೆ ಹೀರಿಕೊಳ್ಳುವ ಹಾಗೂ ಅಳವಡಿಸಿಕೊಳ್ಳುವ ಗುಣವಿದ್ದಾಗ್ಯೂ ಅದು ಮೊದಲಿದ್ದಂತೆಯೇ ಉಳಿದಿದೆ. ಈ ದೇಶದಲ್ಲಿ ಅಥವಾ ಬೇರೆ ದೇಶದಲ್ಲಿ ಹುಟ್ಟಿದ ಮಹಾನ್ ವ್ಯಕ್ತಿಗಳು ಬೋಧಿಸಿದ ತತ್ವವನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಭಾರತದ ಸಾಮಾಜಿಕ ಸಂರಚನೆ ಬದಲಾಗುತ್ತದೆ ಎಂದು ತುಂಬ ಕಾದು ನೋಡಿದೆವು. ಆದರೆ ನಮಗೆ ಸಂಪೂರ್ಣ ನಿರಾಸೆಯಾಗಿದೆ. ಹಿಂದೂ ಸಮಾಜ ಏನನ್ನು ಬೇಕಾದರೂ ಅಳವಡಿಸಿಕೊಳ್ಳಬಹುದು, ಆದರೆ ಮಹಿಳೆಯರ ಶೂದ್ರರ ದಾಸ್ಯತ್ವವನ್ನು ಮಾತ್ರ ತನ್ನ ಸಾಮಾಜಿಕ ರಚನೆಯಿಂದ ಬಿಟ್ಟುಕೊಡುವುದಿಲ್ಲ. ಈ ಕಾರಣಕ್ಕಾಗಿ ಸಮಾಜವನ್ನು ಮುನ್ನಡೆಸಲು ಕಾನೂನು ಈಗ ಅವರ ಸಹಾಯಕ್ಕೆ ಬರಬೇಕಾಯಿತು. ಪಂಡಿತ್ ಮಾಲವೀಯ ಮಧ್ಯದಲ್ಲಿ ಮಾತಾಡ್ತಾರೆ, ಬುದ್ಧನಿಗೂ ಸಾಧ್ಯವಾಗದ್ದನ್ನು ಮಾಡಲು ಅಂತ ಮಾಲವೀಯ ಹೇಳ್ತಾರೆ, ಮತ್ತೆ ಅಂಬೇಡ್ಕರ್ ಮುಂದುವರಿಸ್ತಾರೆ. ಜನರು ಹಿಂದೂ ಸಮಾಜ ಬದಲಾಗುತ್ತಿದೆ ಎನ್ನುತ್ತಿದ್ದಾರೆ. ನಾನು ಕೇಳುವ ಪ್ರಶ್ನೆ, ಬದಲಾವಣೆಯು ಪ್ರಗತಿಯೆಡೆಗೆ ಆಗುತ್ತಿದೆಯೋ ಅಥವಾ ಅದರ ವಿರುದ್ಧ ದಿಕ್ಕಿನಲ್ಲಾಗುತ್ತಿದೆಯೋ? ಆರ್ಯ ಸಮಾಜದ ಚರಿತ್ರೆಯನ್ನು ಪ್ರಾರಂಭದಿಂದ ಇಂದಿನವರೆಗೆ ಓದಿದವರಿಗೆ, ಅವರು ಚರಿತ್ರೆಯ ನಿಷ್ಪಕ್ಷಪಾತ ವಿದ್ಯಾರ್ಥಿಯಾಗಿದ್ದರೆ, ಎಲ್ಲ ಬದಲಾವಣೆಗಳು ಅವನತಿಯತ್ತಲೇ ಸಾಗುತ್ತಿದೆ.

0: ಎಂಬುದನ್ನು ಒಪ್ಪಿಕೊಳ್ಳುತ್ತಾರೆ. ಎಲ್ಲರಿಗೂ ತಿಳಿದಿರುವಂತೆ ಆರ್ಯರ ಕಾಲದಲ್ಲಿ ಜಾತಿ ವ್ಯವಸ್ಥೆ ಇರಲಿಲ್ಲ. ಒಂದು ರೀತಿಯ ವರ್ಣವ್ಯವಸ್ಥೆ ಇದ್ದಿರಬಹುದು, ಆದರೆ ವರ್ಣವ್ಯವಸ್ಥೆ ಎಂದೂ ಅಂತರ್ಜಾತಿಯ ಮದುವೆಗೆ ಅಡ್ಡಿಯಾಗಿರಲಿಲ್ಲ. ಬ್ರಾಹ್ಮಣರು ಅಸ್ಪೃಶ್ಯರ ಹೆಂಗಸರನ್ನು ಮದುವೆಯಾದ ಕೆಲವು ಉದಾಹರಣೆಗಳಿವೆ. ತಕ್ಷಣ ಪಂಡಿತ್ ಮಾಲವೀಯ ಹೇಳ್ತಾರೆ, ಎಲ್ಲಿದೆ ಉದಾಹರಣೆ? ಅಂಬೇಡ್ಕರ್ ಹೇಳ್ತಾರೆ, ನೀವು ನನ್ನ ಕೊಠಡಿಗೆ ಬಂದರೆ ಹಲವಾರು ಉದಾಹರಣೆಗಳನ್ನು ಕೊಡಬಲ್ಲೆ, ನನ್ನ ಬಳಿ ಇವೆ. ಪಂಡಿತ್ ಮಾಲವೀಯ, ಈಗಲೇ ಯಾಕೆ ಕೊಡಬಾರದು? ಡಾಕ್ಟರ್ ಅಂಬೇಡ್ಕರ್, ಆರ್ಯರಲ್ಲಿ ಒಂದು ವರ್ಗ ವಿಭಜನೆಯ ಸಂಕುಚಿತ ವ್ಯವಸ್ಥೆ ಇರಲಿಲ್ಲ, ಅವುಗಳು ನಂತರ ಬಂದವು. ಅವು ಆ ನಂತರದ ಬದಲಾವಣೆಗಳು ಎಂಬುದನ್ನು ಯಾರೂ ಅಲ್ಲಗಳೆಯಲು ಸಾಧ್ಯವಿಲ್ಲ. ಹಿಂದೂ ಮಹಿಳೆಯ ಸ್ಥಿತಿಯನ್ನು ಪರೀಕ್ಷಿಸಿ ನಮ್ಮ ಮಿತ್ರ ಮೈತ್ರ ಅವರು ಕಲ್ಕತ್ತಾ ವಿಶ್ವವಿದ್ಯಾನಿಲಯದ ಡಾಕ್ಟರೇಟ್ ಪದವಿಗಾಗಿ ಒಂದು ಮಹಾಪ್ರಬಂಧವಾಗಿ ಹಿಂದೂ ಶಾಸ್ತ್ರಗಳಲ್ಲಿ ಹೆಂಗಸರ ಸ್ಥಾನಮಾನ ಎನ್ನುವ ಪುಸ್ತಕವನ್ನು ಬರೆದಿದ್ದಾರೆ. ಅದನ್ನು ಓದಿದ ಯಾರಿಗಾದರೂ ಹೆಂಗಸರಿಗೆ ಪುರುಷರಷ್ಟೇ ಸಮಾನ ಹಕ್ಕು ಆಸ್ತಿಯಲ್ಲಿ ಇತ್ತು ಎಂದು ತಿಳಿಯುತ್ತದೆ. ಆಕೆಗೂ ಆಸ್ತಿ ಪಡೆಯುವ ಹಕ್ಕಿತ್ತು. ಮನುವಿನಲ್ಲೂ ಈ ಹೇಳಿಕೆ ಬರುತ್ತದೆ. ಇಂದು ಹಿಂದೂ ಸಮಾಜದಲ್ಲಿ ಆಗಿರುವ ಬದಲಾವಣೆಯಿಂದ ಆಗಿರುವ ಪರಿಣಾಮವೇನು? ಹೆಂಗಸರು ಆಸ್ತಿಯ ಹಕ್ಕಿನಿಂದ ಸಂಪೂರ್ಣವಾಗಿ ವಂಚಿತರಾಗಿದ್ದಾರೆ. ಈ ಬದಲಾವಣೆಯನ್ನು ಪ್ರಗತಿ ಎನ್ನುತ್ತೀರೋ ಅಥವಾ ಅವನತಿ ಎನ್ನುತ್ತೀರೋ? ಆದುದರಿಂದ ಈ ಪ್ರಶ್ನೆಯನ್ನು ಬೇರೆಯದೇ ಆದ ದೃಷ್ಟಿಯಿಂದ ನೋಡುವುದಕ್ಕೆ ಇದು ಸರಿಯಾದ ಸಮಯ. ನನ್ನ ಮಾತನ್ನು ಮುಂದುವರಿಸಿ ಹೇಳುವುದಾದರೆ, ಕಾನೂನು ಸಮಾಜವನ್ನು ಮುಂದಕ್ಕೆ ಒಯ್ಯದಿದ್ದರೆ ಸಮಾಜ ಮುಂದಕ್ಕೆ ಹೋಗುವುದಿಲ್ಲ. ಈ ಸದನದಲ್ಲಿ ಮುಂದೆ ಬಂದ ಇನ್ನೊಂದು ವಾದವೆಂದರೆ, ನಮಗೆ ನೀತಿ ಎಂಬುದಾಗಲಿ ತತ್ವವೆಂಬುದಾಗಲಿ ಇಲ್ಲ, ನಮಗೆ ಮುಂದುವರಿಯಲು ಒಂದು ಆಧಾರವೇ ಇಲ್ಲ. ಪಡುವಣ ದೇಶಗಳ ಒಂದು ರೀತಿಯ ಅನುಕರಣೆಯೊಂದೇ ನಮ್ಮ ಈ ಕ್ರಮಕ್ಕೆ ಆಧಾರ. ಪಡುವಣ ದೇಶಗಳಲ್ಲಿ ಏಕವಿವಾಹ ಪದ್ಧತಿ ಇರುವುದರಿಂದ, ಪಡುವಣ ದೇಶಗಳಲ್ಲಿ ವಿಚ್ಛೇದನ ವ್ಯವಸ್ಥೆ ಇರುವುದರಿಂದ, ಅಥವಾ ಚೀನಾ ದೇಶದವರು ಈ ರೀತಿಯಲ್ಲಿ ಏನನ್ನೋ ಮಾಡಲು ಪ್ರಯತ್ನಿಸುತ್ತಿರುವುದರಿಂದ ನಾವು ಕೂಡ ಪ್ರಪಂಚದ ಕಣ್ಣಲ್ಲಿ ಒಳ್ಳೆಯವರಾಗುವ ಉದ್ದೇಶದಿಂದ ಅವರನ್ನು ಅನುಕರಿಸುತ್ತಿದ್ದೇವೆ ಎಂಬ ವಾದವೂ ಸದನದಲ್ಲಿದೆ. ಹಾಗಾದರೆ ನಮ್ಮ ಆದರ್ಶವೇನಾಗಬೇಕು? ಹಲವು ಸಲಹೆಯನ್ನು ನೀಡಿದ್ದಾರೆ. ಕೆಲವರು ರಾಮ ನಮ್ಮ ಆದರ್ಶವಾಗಬೇಕು ಎಂದರು, ಕೆಲವರು ದಶರಥ, ಕೆಲವರು ಕೃಷ್ಣ ಎಂದರು. ಹೀಗೆ ಹತ್ತು ಹಲವಾರು ಹೆಸರುಗಳು ಬಂದವು. ಸದನದಲ್ಲಿ ಸೂಚಿಸಿದ ಈ ಆದರ್ಶಗಳ ಬಗ್ಗೆ ನಾನು ಮಾತನಾಡುವುದಿಲ್ಲ. ಶ್ರೀ ಶ್ಯಾಮನಂದನ್ ಸಹಾಯಿ ವ್ಯಂಗ್ಯ ಮಾಡ್ತಾರೆ, ನೀವು ಮಾತನಾಡದೇ ಇರುವುದೇ ಸೂಕ್ತ ಅಂತ. ಮಾನ್ಯ ಅಧ್ಯಕ್ಷರು ಶಿಸ್ತು ಶಿಸ್ತು ಅಂತಾರೆ. ಮತ್ತೆ ಡಾಕ್ಟರ್ ಅಂಬೇಡ್ಕರ್ ಅವರು ಮಾತನ್ನು ಮುಂದುವರಿಸ್ತಾರೆ.
1: ನಾನು ರಚಿಸಿರುವ ಸಂವಿಧಾನವೇ ನನ್ನ ಆದರ್ಶ. ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸ್ವಾತಂತ್ರ್ಯ, ಸಮಾನತೆ ಹಾಗೂ ಭ್ರಾತೃತ್ವದ ಮಾತು ಬರುತ್ತದೆ. ಆದುದರಿಂದ ಈ ದೇಶದಲ್ಲಿ ಅಸ್ತಿತ್ವದಲ್ಲಿರುವ ಪ್ರತಿಯೊಂದು ಸಾಮಾಜಿಕ ವ್ಯವಸ್ಥೆಯನ್ನು ಪರೀಕ್ಷಿಸಿ ಅವು ಸಂವಿಧಾನದಲ್ಲಿ ವಿಧಿಸಿರುವ ತತ್ವಗಳಿಗೆ ಅನುಗುಣವಾಗಿದೆಯೇ ಎಂಬುದನ್ನು ಪರೀಕ್ಷಿಸಿ ನೋಡಬೇಕು. ನಿಮ್ಮ ಶಾಸ್ತ್ರೋಕ್ತ ವಿವಾಹದ ಬಗ್ಗೆ ಹೇಳುವುದಾದರೆ ನನ್ನನ್ನು ಕ್ಷಮಿಸಬೇಕು. ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕನಾದ ಉದಾರವಾದ ಮನಸ್ಸಿನ ಯಾರೇ ಆದರೂ ಅದನ್ನು ಪರಿಶೀಲಿಸಿದರೂ ನಮ್ಮ ಶಾಸ್ತ್ರೋಕ್ತ ವಿವಾಹ ಪದ್ಧತಿಯು ಸ್ವಾತಂತ್ರ್ಯದ ತತ್ವಕ್ಕಾಗಲಿ ಸಮಾನತೆಯ ತತ್ವಕ್ಕಾಗಲಿ ಅನುಗುಣವಾಗಿಲ್ಲ ಎಂಬುದನ್ನು ಒಪ್ಪುತ್ತಾರೆ ಎಂಬುದು ನನಗೆ ಮನವರಿಕೆಯಾಗಿದೆ. ಶಾಸ್ತ್ರೋಕ್ತ ವಿವಾಹದ ಆದರ್ಶಗಳೇನು? ಕೆಲವೇ ಪದಗಳಲ್ಲಿ ಹೇಳುವುದಾದರೆ ಅದು ಗಂಡನಿಗೆ ಬಹುಪತ್ನಿತ್ವ, ಹೆಂಗಸಿಗೆ ನಿರಂತರ ಗುಲಾಮಗಿರಿ. ಒಬ್ಬ ಸದಸ್ಯರು ಆಹಾ ಅದ್ಭುತ ಚಿತ್ರಣ ಅಂತಾರೆ. ಅಂಬೇಡ್ಕರ್ ಮುಂದುವರಿಸ್ತಿದ್ದಾರೆ, ಅದು ಯಾಕೆಂದರೆ ಹೆಂಗಸಿಗೆ ಗಂಡನಿಂದ ಅವನು ಎಷ್ಟೇ ಕೆಟ್ಟವನಿರಲಿ, ಎಷ್ಟೇ ಅನಪೇಕ್ಷೀಯನೀಯನಿರಲಿ, ಬಿಡುಗಡೆ ಸಾಧ್ಯವಿಲ್ಲ. ನಮಗೆ ಗುಲಾಮಗಿರಿ ಬೇಕೋ ಅಥವಾ ಮುಕ್ತವಾದ ದುಡಿಮೆ ಬೇಕೋ? ಈಗ ನಾವು ಎಲ್ಲ ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಉದ್ದಕ್ಕೂ ಮುಕ್ತ ಶ್ರಮಕ್ಕಾಗಿ ಒತ್ತಾಯ ಮಾಡುತ್ತಿದ್ದೇವೆ. ಗುಲಾಮಗಿರಿಯನ್ನು ನಾವು ಎಂದಿಗೂ ಸಹಿಸುವುದಿಲ್ಲ. ಸದಸ್ಯರು ಹೇಳ್ತಾರೆ, ಇದೇನು ಗುಲಾಮಗಿರಿಯೇ ಅಂತ. ಅಂಬೇಡ್ಕರ್ ಹೇಳ್ತಾರೆ, ಗುಲಾಮಗಿರಿಗೂ ಮುಕ್ತ ದುಡಿಮೆಗೂ ಇರುವ ವ್ಯತ್ಯಾಸ ಏನು? ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ನಿಮಗೆ ಒಪ್ಪಂದವನ್ನು ಮುರಿಯುವುದು ಅನಿವಾರ್ಯವಾದಾಗ ಒಪ್ಪಂದವನ್ನು ಅರಿಯುವ ಸಾಮರ್ಥ್ಯ ಹಾಗೂ ತಾಕತ್ತೆ ಮುಕ್ತ ದುಡಿಮೆ ಎಂಬ

0: ತೀರ್ಮಾನಕ್ಕೆ ಬರಬಹುದು. ಇದೊಂದು ಒಪ್ಪಂದವೇ ಅಂತ ಕೆ ಚೌಧರಿ ಹೇಳ್ತಾರೆ ಅಂಬೇಡ್ಕರ್. ಹೌದು, ಆ ವಿಷಯಕ್ಕೆ ಬರುತ್ತೇನೆ. ಹಾಗಾಗಿ ಶಾಸ್ತ್ರೋಕ್ತವಾಗಿ ವಿವಾಹವಾಗುವ ಹೆಂಗಸಿಗೆ ಸ್ವಾತಂತ್ರ್ಯ ಸಿಗಬೇಕಾದರೆ ನಿಮ್ಮ ಸಂವಿಧಾನದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಸ್ವಾತಂತ್ರ್ಯ ಹಾಗೂ ಸಮಾನತೆಯ ಭರವಸೆಯನ್ನು ನೀಡಿರುವ ನೀವು ಕೊಂಡಾಡಿದ ಸಂವಿಧಾನದಲ್ಲಿ ಸ್ವಾತಂತ್ರ್ಯಕ್ಕೆ ಅವಕಾಶವಿರುವುದರಿಂದ ನೀವದನ್ನು ತಿರಸ್ಕರಿಸಲಾಗುವುದಿಲ್ಲ. ಈಗಿರುವ ಈ ವ್ಯವಸ್ಥೆ ಉಳಿಯಲು ಸಾಧ್ಯವಿಲ್ಲ. ಆಕೆಯ ಸ್ವಾತಂತ್ರ್ಯಕ್ಕಾಗಿ ಈಗ ಮಸೂದೆಯಲ್ಲಿ ಸೂಚಿಸಿರುವ ವಿವಾಹಕ್ಕೆ ಸಂಬಂಧಿಸಿದ ನಿರ್ಬಂಧಗಳನ್ನು ಕಡಿಮೆ ಮಾಡುವ ದಿಕ್ಕಿನಲ್ಲಿ ಸದನದ ಯಾವುದೇ ಸದಸ್ಯರಾದರೂ ಪರವಾಗಿಲ್ಲ, ಯಾವುದೇ ಸಲಹೆಗಳನ್ನು ಸೂಚಿಸಿದರೂ ಅದನ್ನು ಪರಿಗಣಿಸಲು ನಾನು ತಯಾರಾಗಿದ್ದೇನೆ. ಈ ಕಾರಣದಿಂದ ಈ ಮಸೂದೆಯನ್ನು ಮಂಡಿಸುತ್ತಿದ್ದೇವೆಯೇ ಹೊರತು ಯಾರನ್ನೂ ಅನುಕರಿಸುವ ಉದ್ದೇಶದಿಂದಲ್ಲ. ನಮಗೆ ನಮ್ಮ ಪ್ರಾಚೀನ ಮೌಲ್ಯಗಳಿಗೆ ಮರಳುವ ಬಯಕೆಯೂ ಇಲ್ಲ. ಅವು ನನ್ನ ದೃಷ್ಟಿಯಲ್ಲಿ ತೀರಾ ಪುರಾತನವಾದದ್ದು ಹಾಗೂ ಯಾರಿಗೂ ಅವುಗಳನ್ನು ಆಚರಣೆಯಲ್ಲಿ ಇಟ್ಟುಕೊಳ್ಳುವುದು ಸಾಧ್ಯವಿಲ್ಲ. ಹೀಗೆ ಚರ್ಚೆ ಮುಂದುವರಿಯುತ್ತೆ. ಕೊನೆಗೂ 9/9/1951 ತಾವು ಮಂಡಿಸಿದ್ದ, ಏನೇ ಆದರೂ ಬೆಂಬಲಿಸುವುದಾಗಿ ನೆಹರು ವಚನ ನೀಡಿದ್ದ ಹಿಂದೂ ಕೋಡ್ ಬಿಲ್ಗೆ ಅಂತಿಮವಾಗಿ ನೆಹರು ಕ್ಯಾಬಿನೆಟ್ ಬೆಂಬಲ ಹಿಂತಗೊಂಡಿದ್ದರಿಂದ ಇದನ್ನು ಪ್ರತಿಭಟಿಸಿ ನೆಹರು ಸಂಪುಟಕ್ಕೆ ಅಂಬೇಡ್ಕರ್ ರಾಜೀನಾಮೆ ನೀಡಿ ಹೊರಗೆ ನಡೀತಾರೆ. ಮಹಿಳೆಗೆ ಆಸ್ತಿಯ ಹಕ್ಕು, ವಿಚ್ಛೇದನದ ಹಕ್ಕು, ದತ್ತು ಸ್ವೀಕಾರದ ಸಮಾನ ಹಕ್ಕು ಮುಂತಾದ ಅನೇಕ ಮಹಿಳಾಪರ ಅಂಶಗಳನ್ನು ಒಳಗೊಂಡಿದ್ದ ಮಸೂದೆಗೆ ಹಿಂದೂ ಕಂದಾಚಾರಿಗಳ ಪ್ರಬಲ ವಿರೋಧದಿಂದಾಗಿ ನೆಹರು ತಮ್ಮ ಮಾತನ್ನು ಮುರಿದಿದ್ರು. ಹೀಗೆ ಬಹುಶಃ ಜಗತ್ತಿನ ಭಾರತ ಚರಿತ್ರೆಗಳಲ್ಲಿ ದಮನಿತರಿಗೆ ನ್ಯಾಯ ಸಿಗಲಿಲ್ಲ ಅಂತ ಹೇಳಿ ತಮ್ಮ ಪದವಿಗೆ ರಾಜೀನಾಮೆ ಇತ್ತಂತಹ ಅಂಬೇಡ್ಕರ್ ಬಹಳ ಅತ್ಯಂತ ಅಪರೂಪದಲ್ಲಿ ಅಪರೂಪ. ನೈತಿಕ ನಿಷ್ಠೆ, ನಿಸ್ವಾರ್ಥಕ್ಕೆ ಒಂದು ಅತ್ಯುತ್ತಮವಾದ ಮಾದರಿ ಅಂಬೇಡ್ಕರ್. ಅಂಬೇಡ್ಕರ್ 1954 ಬಾಂಬೆಯ ಕ್ರೀಡಾಂಗಣದಲ್ಲಿ ಅವರಿಗೆ 60 ವರ್ಷ ತುಂಬಿದಾಗ ಅಭಿಮಾನಿಗಳು ಅವರ ಜನ್ಮ ದಿನೋತ್ಸವವನ್ನು ಆಚರಿಸಿದ ಸಂದರ್ಭದಲ್ಲಿ ಈ ಮಾತು ಹೇಳ್ತಾರೆ. ನನ್ನ ಸ್ವಾರ್ಥಕ್ಕಾಗಿ ನಾನು ಎಂದೂ ಕಳ್ಳತನ ಮಾಡಲಿಲ್ಲ, ಮೋಸ ಮಾಡಲಿಲ್ಲ, ಪಾಪ ಎಸಗಲಿಲ್ಲ. ನನಗೆ ನೆನಪಿರುವಂತೆ ಇಂತಹ ಕೆಟ್ಟ ಕೆಲಸಗಳನ್ನು ನಾನೆಂದೂ ಮಾಡಲೇ ಇಲ್ಲ. ನನಗೆ ಹೆಮ್ಮೆ ಎನಿಸುತ್ತದೆ. ಇಂಗ್ಲೆಂಡಿಗೆ ಹಲವಾರು ಬಾರಿ ಭೇಟಿ ಕೊಟ್ಟಿದ್ದೇನೆ. ನಾನು ಮದ್ಯ ಸೇವಿಸಿಲ್ಲ, ಸಿಗರೇಟು ಸೇದಲಿಲ್ಲ. ನನಗೆ ಯಾವುದೇ ದುಶ್ಚಟಗಳು ಇಲ್ಲ. ನಾನು ಅತ್ಯಂತ ಪ್ರೀತಿಸುವ ವಸ್ತುಗಳು ಎಂದರೆ ಒಂದು ಪುಸ್ತಕ, ಇನ್ನೊಂದು ಬಟ್ಟೆ. ಶೀಲವನ್ನು ಕಾಪಾಡಿಕೊಳ್ಳುವುದು ಒಂದು ದೊಡ್ಡ ಸಾಧನೆ. ಅದನ್ನು ನಾನು ಸಾಧಿಸಿದ್ದೇನೆ ಅಂತ ಬಹುಶಃ ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಟು ಹೊರಬಂದು ತಮ್ಮ ನೈತಿಕ ನಿಷ್ಠೆಯನ್ನು, ಸತ್ಯಸಂಧತೆಯ ಬದ್ಧತೆಯನ್ನು ತೋರಿಸಿದಾರಲ್ಲ ಅಂಬೇಡ್ಕರ್ ಅಂತ ಅಂಬೇಡ್ಕರ್ ಅವರು, ಅದಕ್ಕೆ ಈ ಮಾತುಗಳು ಸಾಕ್ಷಿ, ಅವರ ಬದುಕು ಕೂಡ ಸಾಕ್ಷಿ. ಹೀಗೆ ಬದುಕಿನುದ್ದಕ್ಕೂ ಸಂಘಟನ ಅವಮಾನಗಳನ್ನು ಅನುಭವಿಸ್ತಾ ಅತ್ಯಂತ ನಿಸ್ವಾರ್ಥವಾಗಿ ತಮ್ಮೆಲ್ಲ ಸವಲತ್ತುಗಳನ್ನು, ಹುದ್ದೆಗಳನ್ನು, ಅಂತಸ್ತನ್ನು, ಹಣ ಸಂಪತ್ತನ್ನು ತ್ಯಾಗ ಮಾಡಿದಂತಹ ಅಂಬೇಡ್ಕರ್ ಅವರ ಈ ಒಂದು ಬಲಿದಾನ, ಅವರ ಸುಖಭೋಗಗಳ ಬಲಿದಾನದ ಒಂದು ತ್ಯಾಗ ಇವತ್ತಿಗೂ ಅಂಬೇಡ್ಕರ್ ಮನೆತನ ಮಾಡ್ತಾನೇ ಬರ್ತಾ ಇದೆ ಅನ್ನೋದಕ್ಕೆ ಉದಾಹರಣೆ ಅಂದರೆ ಈ ಎಲ್ಲ ಅಂಬೇಡ್ಕರ್ಗೆ ಸರಿಸಮಾನವಾದ ಯೋಗ್ಯತೆಯನ್ನು ಮತ್ತು ಸಾಮಾಜಿಕ ಕಾಳಜಿಯನ್ನು, ಹೋರಾಟಗಳನ್ನು ಮಾಡ್ಕೊಂಡು ಬಂದಿರುವಂಥ ಅವರ ಮೊಮ್ಮಗಳ ಗಂಡ ಆನಂದ್ ತೇಲ್ ತುಂಬೆ, ಇಂತಹ ಒಬ್ಬ ಜ್ಞಾನಿ, ಹೋರಾಟಗಾರ, ಬರಹಗಾರ, ಒಬ್ಬ ಸಭ್ಯ ಸಜ್ಜನನನ್ನು ಕಾರಣವೇ ಇನ್ನೂ ಸಿಗದೆ, ಕಾರಣವೇ ಇಲ್ಲದೆ ಜೈಲಿನಲ್ಲಿ ಕೊಳೆಯಿಸ್ತಾ ಇದೆ ನಮ್ಮ ವ್ಯವಸ್ಥೆ. ಅಂಬೇಡ್ಕರ್ ಅವರಿಂದ, ಸಂವಿಧಾನದಿಂದ ಉಪಕೃತರಾಗಿ ಎಲ್ಲವನ್ನೂ ಅನುಭವಿಸ್ತಾ ಇರುವ ನಾವ್ಯಾರು ಈ ಕುರಿತು ಚಿಂತನೆಯನ್ನಾಗಲಿ ಹೋರಾಟಗಳನ್ನಾಗಲಿ ನಡೆಸ್ತಾನೂ ಇಲ್ಲ. ಅದಿನ್ನೂ ಇವರಿಗೆ ತಾಗೇ ಇಲ್ಲ. ಬಹುಶಃ ಈ ದೇಶದ ಪುರೋಭಿವೃದ್ಧಿಯ ದುರಂತ ಅಂದ್ರೆ ಇದೇ ಇರಬೇಕು.
1: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26ನೆಯ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.
3: ಈ ಜನುಮವೇ ಆ ದೊರಕಿದೆ ರುಚಿ ಸವಿಯಲು.
4: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
5: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
6: ನಿಮ್ಮ ಮನೆ ಮನದ ಕೈರುಚಿ.
1: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ 1:00 PM ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
7: ಮಾರ್ಕೆಟ್ ಹೋಗ್ತಾ ಇದೀಯಾ?
8: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
7: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
8: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
7: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
8: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
7: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
8: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
7: ಹಂಗ ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
8: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ.
7: ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
9: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
10: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
11: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
12: ಹೌದು, ನಾನು ಕ್ಯಾನ್ಸರ್ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
11: ಹೌದಾ? ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
12: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ, ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
13: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
14: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ.

ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಆಗಿ ನಾನ್ ವೆಜ್ ರೆಸಿಪಿಗಳ ಬಗ್ಗೆ ತಿಳಿಸ್ತೀನಿ. ಅದರಲ್ಲೂ ಸ್ಪೆಷಲ್ ಆಗಿ ಚಿಕನ್ ರೆಸಿಪಿಗಳ ಬಗ್ಗೆ ಈ ದಿನ ತಿಳಿಯೋಣ. ಸ್ನೇಹಿತರೆ, ನಾನ್ ವೆಜ್ ಅನ್ನು ಯಾರೆಲ್ಲ ಇಷ್ಟಪಟ್ಟು ತಿಂತಾರೋ ಅವರಿಗೆಲ್ಲ ಈ ಚಿಕನ್ ರೆಸಿಪಿಗಳು ಸಹಜವಾಗಿ ಇಷ್ಟ ಹಾಗೆ ಆಗತ್ತೆ. ಯಾಕಂದ್ರೆ ಈ ಚಿಕನ್ ಅನ್ನು ಬಳಸ್ಕೊಂಡು ಏನೇ ಮಾಡಿದ್ರು ತುಂಬಾನೇ ಟೇಸ್ಟಿ ಆಗಿರುತ್ತೆ, ಚೆನ್ನಾಗಿರುತ್ತೆ ಕೂಡ. ಚಿಕನ್ನಲ್ಲಿ ತರೇವಾರಿ ರೆಸಿಪಿಗಳನ್ನು ಮಾಡ್ಬೋದು ಸ್ನೇಹಿತರೆ, ತುಂಬ ವಿಭಿನ್ನವಾಗಿರುವಂತಹ ರೆಸಿಪಿಗಳನ್ನು ಮಾಡ್ಬೋದು. ಹಾಗೆ ಮಾಡಲಿಕ್ಕೂ ಕೂಡ ತುಂಬಾ ಸುಲಭ, ಬೇಗ ಆಗ್ಬಿಡತ್ತೆ. ಒಂದು ಅರ್ಧ ಗಂಟೆಯಿಂದ ಒಂದು ತಾಸು ಸಾಕು ಈ ಚಿಕನ್ ರೆಸಿಪಿಗಳನ್ನು ಮಾಡಲಿಕ್ಕೆ. ಬಿರಿಯಾನಿ ಆದರೂ ಪರವಾಗಿಲ್ಲ, ಸಾಂಬಾರು, ಗ್ರೇವಿ, ಹಾಗೆ ಚಿಕನ್ ಸುಕ್ಕ, ಚಿಕನ್ ಕಬಾಬು, ಬೆಂಗಳೂರು ಸ್ಟೈಲ್ ಚಿಕನ್ ಕರಿ, ಚಿಕನ್ 65, ಚಿಕನ್ ಗಸಿ, ಚಿಕನ್ ಫ್ರೈ, ಹಾಗೆ ಚಿಕನ್ ಸುಕ್ಕ, ಬಟರ್ ಚಿಕನ್ನು, ಚಿಕನ್ ಟಿಕ್ಕ, ಚಿಕನ್ ನೂಡಲ್ಸು. ಸೊ ಈ ರೀತಿಯಲ್ಲಿ ಡ್ರೈ ಆಗಿ ಮಾಡ್ಕೊಳ್ಬೋದು, ರಸ ಇಟ್ಟು ಕೂಡ ಮಾಡ್ಕೊಳ್ಬೋದು. ಹೇಗೆ ಮಾಡಿಕೊಂಡ್ರು ಈ ಗ್ರೇವಿಗಳು ತುಂಬಾ ಟೇಸ್ಟಿ ಆಗಿರುತ್ತೆ. ಜೊತೆಗೆ ಮತ್ತೊಂದು ವಿಷಯ ಏನಪ್ಪ ಅಂದರೆ ಈ ಚಿಕನ್ ರೆಸಿಪಿ ಮಾಡ್ಕೊಳ್ಳೋದು ತುಂಬಾ ಸುಲಭ. ನಾನಾಗಲೇ ಹೇಳ್ದಾಗೆ ಒಂದರಿಂದ ಒಂದು ತಾಸೊಳಗೆ ಈ ರೆಸಿಪಿಗಳನ್ನು ಮಾಡ್ಕೊಳ್ಬೋದು. ಆದರೆ ಅದೇ ಮಟನ್ ಆದರೆ ಸ್ವಲ್ಪ ಲೇಟ್ ಆಗುತ್ತೆ. ಜೊತೆಗೆ ಮತ್ತೊಂದು ವಿಷಯ ಏನಪ್ಪ ಅಂದರೆ ಚಿಕನ್ ರೇಟು ಕೂಡ ಕಡಿಮೆ ಸ್ನೇಹಿತರೆ. ಚಿಕನ್ ಕೆಜಿಗೆ 175 ರೂಪಾಯಿ ಇರುತ್ತೆ, ಅಥವಾ ಸಮ್ಟೈಮ್ಸು ಈ ಸ್ಕಿನ್ಲೆಸ್ ಚಿಕನ್ನು 215 ರೂಪಾಯಿ ಇರುತ್ತೆ, ಬೋನ್ಲೆಸ್ ಚಿಕನ್ 225 ರೂಪಾಯಿ ಇರುತ್ತೆ. ಒಟ್ಟಾರೆ ಒಂದು 175 ರೂಪಾಯಿಗೆ ಕೆಜಿ ಚಿಕನ್ ಬರುತ್ತೆ. ಆದರೆ ಮಟನ್ ರೇಟು ತುಂಬಾ ಜಾಸ್ತಿ ಸ್ನೇಹಿತರೆ. ಒಂದು ಕೆಜಿ ಮಟನ್ಗೆ 800 ರಿಂದ 875 ರೂಪಾಯಿ ಇರುತ್ತೆ. ಈ ಬೋನ್ಲೆಸ್ ಮಟನ್ಗೆ 1200 ರೂಪಾಯಿ ಕೆಜಿ ಆಗುತ್ತೆ ಪರ್ ಕೆಜಿ. ಹಾಗೆ ಮಟನ್ ಒದಗಿ ಬರೋದಿಲ್ಲ, ಅಂದರೆ ಈಡಾಗೋದಿಲ್ಲ. ಚಿಕನ್ ಆದರೆ ಈಡಾಗತ್ತೆ, ಮತ್ತೆ ಮಾಡ್ಕೊಳ್ಳೋದು ಈಸಿ ಚಿಕನ್ನು. ಮಟನ್ಗಾದರೆ ಒಂದು 8 ರಿಂದ 10 ವಿಷಿಲ್ ಮಾಡಿಸ್ಕೊಳ್ಬೇಕಾಗತ್ತೆ ಅದನ್ನು ಬೇಯಿಸ್ಕೊಳ್ಳೋಕ್ಕೆ. ಚಿಕನ್ ಆದರೆ ಒಂದು ಅರ್ಧ ಗಂಟೆಲೆ ಹಾಗೆ ಫ್ರೈ ಮಾಡ್ಕೊಳ್ಬೋದು, ಉಪ್ಪು ಖಾರ ಹುಳಿ ಇದ್ದರೆ ಸಾಕು, ಜಾಸ್ತಿ ಮಸಾಲೆನೂ ಬೇಕು ಅಂತ ಅನಿಸೋದಿಲ್ಲ. ಅದರಲ್ಲೂ ಎಸ್ಪೆಷಲಿ ಬ್ಯಾಚುಲರ್ಸ್ಗೆ ಮಾಡ್ಕೊಳ್ಳೋಕ್ಕೂ ಕೂಡ ಸುಲಭ. ಅದಕ್ಕೋಸ್ಕರ ಸಾಕಷ್ಟು ಜನ ಚಿಕನನ್ನು ಇಷ್ಟಪಡ್ತಾರೆ. ಸೊ ಈ ದಿನ ಸ್ನೇಹಿತರೆ ಚಿಕನನ್ನು ಬಳಸ್ಕೊಂಡು ಎಕ್ಸ್ಟ್ರಾ ಫ್ಲೇವರ್ಸ್ ರೋಷನ್ ಸರ್ ಅವರು ಸ್ಪೆಷಲ್ ಆಗಿರುವಂತಹ ರೆಸಿಪಿಗಳನ್ನು ಮಾಡ್ತಾ ಇದ್ದಾರೆ. ಸೊ ರೋಷನ್ ಸರ್ ಅವರು ಯಾವೆಲ್ಲ ರೆಸಿಪಿಗಳನ್ನು ಮಾಡ್ತಾರೆ ಅನ್ನೋದನ್ನು ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಈ ದಿನ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರು ಇನ್ಸ್ಟೆಂಟ್ ಆಗಿ ಚಿಕನ್ ರೆಸಿಪಿಯನ್ನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ತಡ ಮಾಡೋದು ಬೇಡ. ಆ ಚಿಕನ್ ಮಸಾಲ ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ರೋಷನ್ ಸರ್ ಅವರಿಂದ ಕೇಳೋಣ.
5: ನೋಡಿ, ಮೊದಲಿಗೆ ಈ ಚಿಕನ್ ಮಸಾಲ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆ ಇಟ್ಟು ಒಂದು ಕಾಲು ಕಪ್ನಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಫಸ್ಟ್ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ಒಂದು ನಿಮಿಷ ಮಾಡ್ಕೊಳ್ಳಿ ಸಾಕು, ಅದು ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆಯೇ ಅದನ್ನು ಫ್ರೈ ಮಾಡ್ತಾ ನೋಡ್ಕೊಳ್ಳಿ, ಯಾಕಂದರೆ ಕಣ್ಣಿಗೆಲ್ಲ ಹಾರ್ಬಿಡುತ್ತೆ ಅದು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಅದಕ್ಕೋಸ್ಕರ ನೋಡ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ನೀವು. ಇವಾಗ ಇದಕ್ಕೆ ಒಂದು 750 ಗ್ರಾಮ್ನಷ್ಟು ಸ್ಕಿನ್ ಔಟ್ ಚಿಕನ್ನು ನಾನು ಚೆನ್ನಾಗಿ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಇವಾಗ ಸ್ವಲ್ಪ ಫ್ಲೇಮನ್ನು ನೀವು ಜಾಸ್ತಿ ಮಾಡ್ಕೋಬಹುದು. ಜಾಸ್ತಿ ಮಾಡಿಕೊಂಡು ಅದು ಬಿಸಿ ಆಗೋ ತನಕ ಜಾಸ್ತಿ ಮಾಡ್ಕೊಂಡು ಮತ್ತೆ ಮೀಡಿಯಂ ಫ್ಲೇಮ್ ಇಟ್ಕೋಬೇಕು. ಕಲ್ಲರ್ ಎಲ್ಲ ನೋಡಿ, ಸ್ವಲ್ಪ ವೈಟಿಶ್ ಆಗುತ್ತಲ್ಲ, ಅಲ್ಲಿ ತನಕ ಇದನ್ನು ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀರನ್ನು ಸೇರಿಸ್ಕೋಬೇಡಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ನಿಮಗೆ ಬೇಕಾದಷ್ಟು ನೀವು ಹಾಕ್ಕೋಬೇಕು. ಅಂದಾಜಾಗಿಲ್ಲ ಅಂದರೆ ಮೊದಲಿಗೊಂದು 1/4 ಟೀಸ್ಪೂನಷ್ಟು ನೀವು ಹಾಕ್ಕೊಳ್ಳಿ. ಹಾಕ್ಕೊಂಡು ಇದನ್ನು ಮತ್ತೆ ಚೆನ್ನಾಗಿ ಒಂದು 2 ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ 2 ಮೀಡಿಯಂ ಸೈಜ್ ಈರುಳ್ಳಿಗಳನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 3 ಮೀಡಿಯಂ ಸೈಜ್ ಟೊಮ್ಯಾಟೊಗಳನ್ನು ಕೂಡ ಚೆನ್ನಾಗಿ ಹೆಚ್ಚಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 4 ಮೆಣಸು, 3-4 ಹಸಿಮೆಣಸನ್ನು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಇವಾಗ ಫ್ಲೇಮನ್ನು ಜಾಸ್ತಿ ಮಾಡ್ಕೊಳ್ಳಿ. ಅಕಸ್ಮಾತ್

0: ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಫ್ಲೇಮ್ನ ಮೀಡಿಯಂ ಇಟ್ಕೋಬೇಕು ನೀವು, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರಬೇಕಿದು. ಒಂದು ಕುದಿ ಬಂದ ಕೂಡಲೇ ಇದಕ್ಕೆ ನಾನು ಒಂದು ಕಾಲು ಕಪ್ನಷ್ಟು ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮೊಸರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮತ್ತೆ ಒಂದು 25% ನಾವು ಕುಕ್ ಮಾಡಬೇಕು. ಇವಾಗ ನೋಡಿ ಆಯಿಲ್ ಕೂಡ ಸ್ವಲ್ಪ ಸ್ವಲ್ಪ ಮೇಲೆ ಸಪ್ರೇಟ್ ಆಗಿದೆ, ಚಿಕನ್ ಕೂಡ ಚೆನ್ನಾಗಿ ಕುಕ್ ಆಗಿದೆ. ಆ ಲೆಗ್ ಪೀಸಿಂದ ಏನು ಚಿಕನ್ ಸಪ್ರೇಟ್ ಆಗುತ್ತೆ ನೋಡಿ, ಅವಾಗ ಚಿಕನ್ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಸೊ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಕಾಲು ಕಪ್ನಷ್ಟು ನಾನಿಲ್ಲಿ ಫ್ರೆಶ್ ಅಮುಲ್ ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವ ಕಂಪನಿ ಕ್ರೀಮ್ ಆದರೂ ಆಗುತ್ತೆ, ಒಂದು ಕಾಲು ಕಪ್ನಷ್ಟು ನೀವು ಇದಕ್ಕೆ ಹಾಕ್ಕೋಬೇಕು. ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಅಕಸ್ಮಾತ್ ನಿಮಗೆ ಎಲ್ಲಾದರೂ ಗ್ರೇವಿ ಬೇಕು ಅಂದರೆ ಒಂದು 5 ನಿಮಿಷ ಕುಕ್ ಮಾಡಿದರೆ ಸಾಕು. ನೋಡಿ, ಹಾಗೆಯೇ ಸ್ವಲ್ಪ ಟೇಸ್ಟ್ ಹಾಗೂ ಪರಿಮಳ ಚೆನ್ನಾಗಿರಲಿ ಅಂತ 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ತುಪ್ಪನ ಹಾಕಿ ಇದನ್ನು ಚೆನ್ನಾಗಿ ಗ್ರೇವಿನ ಒಂದು 5 ನಿಮಿಷ ಕುಕ್ ಮಾಡಿದ್ದೀನಿ. ನೋಡಿ, ಗ್ರೇವಿ ಬೇಕು ಅಂದರೆ ಇಲ್ಲಿಗೆ ಸ್ಟಾಪ್ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕ್ರೀಮ್ ಹಾಕಿದ ಮೇಲೆ ನೀವು ಇದನ್ನು ತಿರುಗಿಸ್ತಾನೆ ಇರಬೇಕು, ಅವಾಗವಾಗ ತೆಗೆದು ತಿರುಗಿಸ್ತಾ ನೋಡ್ತಾ ಇರಬೇಕು.
1: ನೀವೇ ನೋಡ್ದಂಗೆ ಚಿಕನ್ಗೆ ಇಲ್ಲಿ ನಾನು ನೀರನ್ನು ಯೂಸ್ ಮಾಡ್ತಾ ಇಲ್ಲ. ಚಿಕನಲ್ಲಿ ಏನು ನೀರಿದೆಯೋ ಅದೇ ಬಿಟ್ಕೊಳ್ಳುತ್ತೆ, ಅದರಿಂದನೇ ಚಿಕನ್ ಚೆನ್ನಾಗಿ ಬೇಯಬೇಕು. ಇದನ್ನು ಯಾವ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಮಾಡಬೇಡಿ ಈ ಪ್ರೋಸೆಸ್ನ. ನೀವು ಆದಷ್ಟು ಲೋ ಮೀಡಿಯಮ್ ಫ್ಲೇಮ್ ಕಾಂಬಿನೇಷನಲ್ಲೇ ಇದನ್ನು ಮಾಡಬೇಕು. ಹಾಗೆಯೇ ಒಂದ್ಸಲ ಮಸಾಲೆಗಳನ್ನೆಲ್ಲ ಹಾಕಿದ ಮೇಲೆ, ಅಂದರೆ ಪೌಡರ್ಸ್ಗಳು ಹಾಕ್ತೀವಿ, ಕರ್ಡ್ ಹಾಕ್ತೀವಿ, ಇದನ್ನೆಲ್ಲ ಹಾಕಿದ ಮೇಲೆ ನೀವು ಅದನ್ನು ತಿರುಗಿಸ್ತಾನೆ ಇರಬೇಕು ಮೀಡಿಯಮ್ ಫ್ಲೇಮಲ್ಲಿ. ಇಲ್ಲಾಂದರೆ ತಳತಾಗ್ಬಿಡುತ್ತೆ. ತಳತಾಗೋದ್ರಿಂದ ಏನಾಗುತ್ತೆ, ನಿಮಗೆ ಮಸಾಲೆ ಎಲ್ಲ ಕಪ್ಪಾಗ್ಬಿಡುತ್ತೆ, ಚಿಕನ್ ಟೇಸ್ಟ್ ಸ್ಮೆಲ್ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಕ್ರೀಮ್ ಹಾಕಿದ ಮೇಲೆ ಅಂತೂ ತಿರುಗಿಸ್ತಾನೆ ಇರಬೇಕು ಪದೇ ಪದೇ ನೀವು, ಅದು ಡ್ರೈ ಆಗೋ ತನಕ. ಅಕಸ್ಮಾತ್ ನಿಮಗೆ ಗ್ರೇವಿ ಬೇಕು ಅಂದರೆ ನೀವು ಕ್ರೀಮ್ ಹಾಕಿದ ಮೇಲೆ ಒಂದು 5 ನಿಮಿಷ ಅದನ್ನು ಮೀಡಿಯಂ ಫ್ಲೇಮಲ್ಲಿ ಬಿಟ್ಟರೆ ಸಾಕು, ಆಮೇಲೆ ನೀವು ಸ್ವಿಚ್ ಆಫ್ ಮಾಡ್ಕೋಬಹುದು ಫ್ಲೇಮನ್ನು. ಡ್ರೈ ಬೇಕು ಅಂದರೆ ನಾನು ತೋರಿಸಿದ ಥರ ಕೊನೆ ತನಕ ನೀವು ಆ ಆಯಿಲ್ ಎಲ್ಲ ಸಪ್ರೇಟ್ ಆಗೋ ತನಕ ನೀವು ಅದನ್ನು ವೇಟ್ ಮಾಡಬೇಕಾಗುತ್ತೆ.
0: ಇವಾಗ ನೋಡಿ ಆಯಿಲ್ ಸಪ್ರೇಟ್ ಆಗಿದೆ. ಸೊ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಡ್ರೈ ಬೇಕಿತ್ತು, ಅದಕ್ಕೋಸ್ಕರ ನಾನು ಇದನ್ನು ಡ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಮೇಲ್ಗಡೆಯಿಂದ ನೀವು ಕೊತ್ತಂಬರಿ ಸೊಪ್ಪನ್ನು ಸ್ಪ್ರಿಂಕಲ್ ಮಾಡಿದರೆ ಈ ಚಿಕನ್ ಮಸಾಲ ರೆಡಿಯಾಗುತ್ತೆ. ತುಂಬ ಟೇಸ್ಟಿಯಾಗಿ ಬರುತ್ತೆ, ಅದ್ಭುತವಾದ ರುಚಿ ಇದು. ಸೊ ಒಂದ್ಸಲ ಇದನ್ನು ಟ್ರೈ ಮಾಡಬೇಕು ನೀವು.
2: ಸ್ನೇಹಿತರೆ, ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರು ಹೇಳಿದಾಗೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಚಿಕನ್ ಮಸಾಲವನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಮಾಡುವುದರ ಮುಖಾಂತರ ತಿಳಿಸ್ಕೊಟ್ರು ರೋಷನ್ ಸರ್ ಅವರು. ಇದೇ ರೀತಿಯಲ್ಲಿ ಮತ್ತೊಂದು ಸ್ಪೆಷಲ್ ಚಿಕನ್ ರೆಸಿಪಿ ಬಗ್ಗೆ ಇವರಿಂದ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರು ಮಸಾಲಾ ಚಿಕನ್ ರೆಸಿಪಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸಿದರು. ತುಂಬ ಸುಲಭವಾಗಿ ಮಾಡ್ಕೊಳ್ಬಹುದಾದಂತಹ ಚಿಕನ್ ಮಸಾಲಾ ರೆಸಿಪಿ ಅದಾಗಿದೆ. ಇದರೊಟ್ಟಿಗೆ ಮತ್ತೊಂದು ಸ್ಪೆಷಲ್ ರೆಸಿಪಿ ಬಗ್ಗೆ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಯಾವ ರೆಸಿಪಿ ಅನ್ನೋದನ್ನು ರೋಷನ್ ಸರ್ ಅವರಿಂದ ಕೇಳೋಣ.
3: ತೆಂಗಿನಕಾಯಿ ಹಾಲಿಂದ ಚಿಕನ್ ಸಾರು ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಇಲ್ಲಿ 1 ಕೆಜಿಯಷ್ಟು ಸ್ಕಿನ್ ಔಟ್ ಚಿಕನ್ನ ಚೆನ್ನಾಗಿ ತೊಳೆದು ತಗೋಬೇಕು. ಹಾಗೆಯೇ 1 ಕೆಜಿಗೆ 2 ಆಲೂಗೆಡ್ಡೆಗಳನ್ನು ಹಾಕೋಬೇಕು. ಅದರದ್ದು ಸ್ಕಿನ್ನೆಲ್ಲ ನೀಟಾಗಿ ತೆಕ್ಕೊಂಡು ಅದನ್ನು ತೊಳೆದಿಟ್ಕೋಬೇಕು. ಇದು ಆಪ್ಷನಲ್, ತುಂಬ ಚೆನ್ನಾಗಿರುತ್ತೆ ಹಾಕಿದರೆ. ಸೊ ಇದನ್ನು ರೆಡಿ ಮಾಡ್ಕೊಂಡಾದಮೇಲೆ ಇವಾಗ ಮಸಾಲ ರುಬ್ಕೊಳ್ಳೋದಕ್ಕೆ ಇಲ್ಲಿ 4 ಟೇಬಲ್ಸ್ಪೂನಷ್ಟು ಧನಿಯಾ ಹಾಕೋಬೇಕು. ಹಾಗೆಯೇ 8-10 ಎಸಳು ಬೆಳ್ಳುಳ್ಳಿ, 1 teaspoon ಅರಿಶಿನ ಬೇಕಾಗುತ್ತೆ, 1 teaspoon ಜೀರಿಗೆಯನ್ನು ಇಲ್ಲಿ ಸೇರಿಸ್ಕೋಬೇಕು. ಕರಿಮೆಣಸನ್ನು ಹಾಕ್ಕೊಳ್ಳುವಾಗ 8-10 ಕರಿಮೆಣಸನ್ನು ಹಾಕೋಬೇಕು. ಅಡ್ಜಸ್ಟ್ ಮಾಡ್ಕೋಬಹುದು, ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ. 2 ತುಂಡು ಚಕ್ಕೆ, ಹಾಗೆಯೇ 4 ಲವಂಗಗಳನ್ನು ಹಾಕ್ಕೋಬೇಕು, 1 ಏಲಕ್ಕಿ. ಇದರ ಜೊತೆಗೆ 1/4 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಇಲ್ಲಿ ಸೇರಿಸ್ಕೋಬೇಕು. ಬ್ಯಾಡಗಿ ಮೆಣಸನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀವಿ ನಾವು, ಸೊ 15. ಹಾಗೆಯೇ ಇದಕ್ಕೆ 1 ಕೆಜಿ ಚಿಕನ್ಗೆ ಟೋಟಲ್ ಆಗಿ 1.5 ತೆಂಗಿನಕಾಯಿ ಬೇಕಾಗುತ್ತೆ, ಮೀಡಿಯಂ ಸೈಜಿದು. ಅದರಲ್ಲಿ ಮೇಲ್ಭಾಗದ ಮಾತ್ರ ನೀವು ತೆಗೆದು, ಅಂದರೆ 3 ಹೋಳಿ ಇರುತ್ತೆ, ಅದರಲ್ಲಿ ಮೇಲ್ಭಾಗದ ಮಾತ್ರ ತೆಗೆದು 1 ತೆಂಗಿನಕಾಯಿಯಷ್ಟು ಇದಕ್ಕೆ ನೀವು ಸೇರಿಸ್ಕೋಬೇಕು. ಸೊ ಇದನ್ನು ಸೇರಿಸ್ಕೊಂಡು ಇದಕ್ಕಿವಾಗ 2 ಈರುಳ್ಳಿಗಳು ಬೇಕಾಗುತ್ತೆ. 1 medium size 2 ಈರುಳ್ಳಿಗಳನ್ನು ಹೆಚ್ಕೊಂಡು ಇದನ್ನು 2 tablespoons ಎಣ್ಣೆನ ಬಿಸಿ ಮಾಡಿಕೊಂಡು ಅದರಲ್ಲಿ 2-3 ನಿಮಿಷ ಫ್ರೈ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ ಆ ಫ್ಲೇವರ್. ಸೊ ಇದು ತಣ್ಣಗಾದಮೇಲೆ ನೀವು ಚೆನ್ನಾಗಿ ಇದನ್ನು ರುಬ್ಕೋಬೇಕಾಗುತ್ತೆ. ಹಾಗೆಯೇ ಉಳಿದಂತಹ 1/2 ತೆಂಗಿನಕಾಯಿ ಏನಿದೆ, ಅಂದರೆ ಕೆಳಗಡೆ ಭಾಗ ಏನಿದೆ, ಅದನ್ನು 1 ಸ್ವಲ್ಪ ನೀರು, ಅಂದರೆ 2-3 tablespoons ನೀರನ್ನು ಸೇರಿಸ್ಕೊಂಡು ಅದರದ್ದು ರಸಾನ ತೆಗೆದಿಡ್ಬೇಕು, ಅಂದರೆ ಹಾಲನ್ನು ತೆಗೆದಿಡಬೇಕು. ಇವಾಗ ಮಸಾಲಾನ ತುಂಬ ನುಣ್ಣಗೆ ಇಲ್ಲಿ ರುಬ್ಕೊಂಡಿದ್ದೀವಿ, ಹಾಗೆಯೇ ಅದರದ್ದು ಹಾಲನ್ನು ಕೂಡ ತೆಗೆದಿಟ್ಕೊಂಡಿದ್ದೀವಿ. 1/4 ಕಪ್ನಷ್ಟು ಗಟ್ಟಿ ಹಾಲಾಗ್ಬೋದು. 1 ಈರುಳ್ಳಿ ಬೇಕಾಗುತ್ತೆ, ಸಣ್ಣದಾಗಿ ಹೆಚ್ಕೊಂಡಿರುವಂತಹ 1 ಈರುಳ್ಳಿ, 1/2 inch, 1/2 inch ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಪಾತ್ರೆನ ಬಿಸಿ ಮಾಡೋಕ್ಕಿಟ್ಟು ಇಲ್ಲಿ ನೀವು ಎಣ್ಣೆನ ಹಾಕ್ಕೋಬೇಕು. ನಿಮಗೆ ಎಣ್ಣೆ ಬೇಡ ಅಂತ ಹೇಳಿದರೆ ತುಪ್ಪನ ಹಾಕ್ಬೋದು. ಎಣ್ಣೆ ಇಲ್ಲಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಅಂದರೆ 75-100 ml ಎಣ್ಣೆ ಬೇಕಾಗುತ್ತೆ. ಸೊ ಎಣ್ಣೆ ಬಿಸಿ ಆದಮೇಲೆ ನೀವು ಹೆಚ್ಕೊಂಡಿರುವಂತಹ ಈರುಳ್ಳಿ ಏನಿದೆ, ಹಾಗೆಯೇ ಆ ಶುಂಠಿ ಏನಿದೆ, ಅದನ್ನು ಸೇರಿಸ್ಕೋಬೇಕು. ಇಲ್ಲಿ ಸೌದೆ ಒಲೆಯಲ್ಲಿ ನಾವು ಮಾಡ್ತಾ ಇರುವಂಥದ್ದು, ಹಾಗಾಗಿ ಮೀಡಿಯಂ ಫ್ಲೇಮ್, ನೀವು ಸ್ಟೌವಲ್ಲಿ ಇಡೋದಾದರೆ ಮೀಡಿಯಂ ಫ್ಲೇಮ್ ಇಡಬೇಕು. ಯಾಕಂತ ಹೇಳಿದರೆ ಸ್ಟೌವಲ್ಲಿ ಬ್ಲೂ ಫ್ಲೇಮ್ ಬರೋದ್ರಿಂದ ಅದರದ್ದು ಹೀಟ್ ಜಾಸ್ತಿ ಇರುತ್ತೆ. ಸೌದೆ ಒಲೆಯಲ್ಲಿ ಸ್ವಲ್ಪ ಹೀಟ್ ಕಮ್ಮಿ ಇರೋದ್ರಿಂದ ಉರಿ ಸ್ವಲ್ಪ ಜಾಸ್ತಿ ಆದರೂ ಕೂಡ ಏನೂ ತೊಂದರೆ ಆಗಲ್ಲ. ಹಾಗೆಯೇ ಸೌದೆ ಒಲೆಯಲ್ಲಿ ಚಿಕನ್ ಸಾರಾಗಲಿ ಅಥವಾ ಬೇರೆ ಯಾವುದೇ ಸಾರನ್ನು ಮಾಡಿದರೆ ಒಂದು ಅದ್ಭುತವಾದಂತಹ ಟೇಸ್ಟ್ ಇರುತ್ತೆ, ಅದು ನಿಮಗೂ ಕೂಡ ಗೊತ್ತಿರುತ್ತೆ. ಸೊ ಇವಾಗ ಆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ನೀವಿಲ್ಲಿ ನೋಡ್ತಾ ಇರಬಹುದು, ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇದಕ್ಕಿವಾಗ ನಾವು ರುಬ್ಕೊಂಡಿರುವಂತಹ ಮಸಾಲ ಏನಿದೆ ಆ ಮಸಾಲನ ಸೇರಿಸ್ಕೋಬೇಕು. ಸೊ ಈ ಮಸಾಲನ ಸೇರಿಸ್ಕೊಂಡ್ಮೇಲೆ ನೀವು ಯಾವ ಕಾರಣಕ್ಕೂ ಇಮಿಡಿಯೇಟಾಗಿ ನೀರನ್ನು ಹಾಕ್ಕೋಬೇಡಿ. ಆ ಎಣ್ಣೆಯಲ್ಲೇ 2-3 ನಿಮಿಷಗಳ ಕಾಲ ಆ ಮಸಾಲನ ಚೆನ್ನಾಗಿ ಹುರಿಬೇಕು. ಆವಾಗಲೇ ಆ ಫ್ಲೇವರ್ ತುಂಬ, ಅಂದರೆ ನೀವು ತಿನ್ನುವಂತಹ ಪ್ರತಿ ಬೈಟಲ್ಲೂ ಕೂಡ ತುಂಬ ಒಳ್ಳೆ ಫ್ಲೇವರ್, ಹಾಗೆಯೇ ಟೇಸ್ಟ್ ಇರುತ್ತೆ. ಸೊ 2-3 ನಿಮಿಷ ಆದಮೇಲೆ ಇವಾಗ ನೀವು ಅದಕ್ಕೆ ನೀರನ್ನು ಸೇರಿಸ್ಕೋಬಹುದು. ಸುಮಾರು 1.5-2 ಲೋಟ ಇದಕ್ಕೆ ನೀರು ಬೇಕಾಗಬಹುದು. ಇದನ್ನು ನೀವು ಸ್ವಲ್ಪ ತೆಳ್ಳಿಗೆನೇ ಇಟ್ಕೋಬೇಕು, ಯಾಕಂದರೆ ನಾವು ಕೊನೆಗೆ ಅದಕ್ಕೆ ತೆಂಗಿನ ಹಾಲು ಕೂಡ ಹಾಕೋದ್ರಿಂದ ತೆಂಗಿನ ಹಾಲು ಹಾಕೋವಾಗ ಆ ಮಸಾಲೆ ಏನಿದೆ ಅದು ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ತಿನ್ನಾಗಿ ಈ ಗ್ರೇವಿನ ನೀವು ಇಟ್ಕೋಬೇಕು. ಸೊ ಇವಾಗ ಇದಕ್ಕೆ ನೀವು ತಗೊಂಡಿರುವಂತಹ ಆಲೂಗೆಡ್ಡೆ ಏನಿದೆ ಆ ಆಲೂಗೆಡ್ಡೆನ ಕೂಡ ಸೇರಿಸ್ಕೊಳ್ಳಿ. ಹಾಗೆಯೇ ಚಿಕನ್ ತೊಳೆದಿಟ್ಟಿದ್ದೀರಾ, ಆ ಚಿಕನ್ನ ಕೂಡ ಇದಕ್ಕೆ ಸೇರಿಸ್ಕೋಬೇಕು. ನೀವು ಮೊದಲಿಗೆ ಚಿಕನ್ ಬೇಯಿಸಿ ಕೂಡ ತಗೋಬಹುದು, ಆದರೆ ಅದಕ್ಕಿಂತ ಇದೇ ಮಸಾಲೆಯಲ್ಲಿ ಆ ಚಿಕನ್ನ ಬೇಯಿಸಿದರೆ ರುಚಿ ಇನ್ನೂ ಕೂಡ ಜಾಸ್ತಿ ಇರುತ್ತೆ. ಸೊ ರುಚಿಗೆ ಎಷ್ಟು ಉಪ್ಪು ಬೇಕೋ ಆ ಉಪ್ಪನ್ನು ಇದಕ್ಕೆ ಇವಾಗ ನೀವು ಸೇರಿಸ್ಕೋಬೇಕು. ಆಮೇಲೆ ಕೂಡ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಹಾಗೆಯೇ ಚೆನ್ನಾಗಿ ಮಿಕ್ಸ್ ಮಾಡಿ 10-12 ನಿಮಿಷ, ಅಂದರೆ ಮೀಡಿಯಂ ಫ್ಲೇಮಲ್ಲಿ 15 ನಿಮಿಷ ಕೂಡ ತಾಗ್ಬೋದು, ಅಂದರೆ ಚಿಕನ್ ಬೇಯೋ ತನಕ ನೀವು ಬಿಟ್ಬಿಡಬೇಕು. ಒಂದ್ಸಲ ಚಿಕನ್ ಬೆಂದಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ, ಹಾಗೆಯೇ ಉಪ್ಪು ಸರಿಯಾಗಿದೆಯಾ ನೋಡ್ಕೊಳ್ಳಿ. ಅದಾದಮೇಲೆ ತೆಂಗಿನ ಹಾಲನ್ನು ಹಾಕ್ಕೋಬೇಕು ಅದಕ್ಕೆ. ಈ ತೆಂಗಿನ ಹಾಲನ್ನು ಹಾಕಿದ ಮೇಲೆ ಇಮಿಡಿಯೇಟಾಗಿ ನೀವು ಫ್ಲೇಮ್ನೆಲ್ಲ ಆಫ್ ಮಾಡಬೇಡಿ. ಹೈ ಫ್ಲೇಮ್ ಇಟ್ಕೊಂಡು ಒಂದು 3-4 ನಿಮಿಷ ಮತ್ತೆ ಬೇಯಿಸ್ಕೋಬೇಕು, ಇಲ್ಲ ಅಂದರೆ ಈ ಗ್ರೇವಿ ಏನಿದೆ ಬೇಗ ಹಾಳಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಒಂದ್ಸಲ ತೆಂಗಿನ ಹಾಲನ್ನು ಹಾಕಿದ ಮೇಲೆ ಅದರದ್ದು ಥಿಕ್ನೆಸ್ ಕೂಡ ಇವಾಗ ನೋಡಿ ಸ್ವಲ್ಪ ಜಾಸ್ತಿ ಆಗಿದೆ, ಅಂದರೆ ಆ ಗ್ರೇವಿ ಸ್ವಲ್ಪ ಗಟ್ಟಿಯಾಗಿದೆ ನೀವು ನೋಡ್ತಾ ಇರ್ಬೋದು. ಸೊ ಮತ್ತೆ ಒಂದು 2-3 ನಿಮಿಷ ಅದನ್ನು ಬೇಯಿಸ್ಕೊಂಡ ಮೇಲೆ ನೀವು ಫ್ಲೇಮ್ನ ಆಫ್ ಮಾಡಿದರೆ ಸಾಕು. ಹಾಗೆಯೇ ಅದರದ್ದು ಪರಿಮಳ ಅಂತೂ ಅದ್ಭುತವಾಗಿ ಬರುತ್ತೆ, ಹಾಗೆಯೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಯಾವುದೇ ಬ್ರೇಕ್ಫಾಸ್ಟ್ ಮಾಡಿದರೆ, ಅಂದರೆ ಇಡ್ಲಿ ದೋಸೆ ಏನೇ ಮಾಡಿದರೂ ಕೂಡ ಅದಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಹಾಗೆಯೇ ಭಾನುವಾರಕ್ಕೊಂದು ಸ್ಪೆಷಲಾಗಿ ನೀವು ಚಿಕನ್ ಸಾರನ್ನು ಮಾಡ್ಕೋಬೇಕು ಅಂದರೆ ಈ ಥರ ಮಾಡ್ಕೋಬಹುದು. ಫ್ಲೇಮ್ನ ಆಫ್ ಮಾಡಿದ ಮೇಲೆ ನಾವು ತಗೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಏನಿದೆ ಅದರ ಮೇಲೆ ಹಾಕ್ಕೋಬೇಕು.
2: ಸ್ನೇಹಿತರೆ, ಭಾನುವಾರದ ಬಾಡೂಟಕ್ಕೆ ಸಖತ್ತಾಗಿರುವಂತಹ ಚಿಕನ್ ರೆಸಿಪಿಯನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರು. ತೆಂಗಿನಕಾಯಿ ಹಾಲನ್ನು ಬಳಸಿ ಮಾಡಿದಂತಹ ರೆಸಿಪಿಯಾಗಿದೆ, ಮಾಡುವುದರ ಮುಖಾಂತರ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಕೂಡ. ನಾನು ಆಗಲೇ ಹೇಳ್ದಾಗೆ ಸ್ನೇಹಿತರೆ, ಚಿಕನ್ನಲ್ಲಿ ಸಾಕಷ್ಟು ಭಿನ್ನ ಭಿನ್ನವಾಗಿರುವಂತಹ ರೆಸಿಪಿಗಳನ್ನು ಮಾಡ್ಕೊಳ್ಬೋದು, ಮಾಡ್ಕೊಳ್ಳೋಕ್ಕೂ ಈಸಿ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ದಿನ ರೋಷನ್ ಸರ್ ಅವರು ತಿಳಿಸ್ಕೊಟ್ಟಂತಹ ಡಾಬಾ ಸ್ಟೈಲ್ ಚಿಕನ್ ಮಸಾಲ ಜೊತೆಗೆ ತೆಂಗಿನಕಾಯಿ ಹಾಲನ್ನು ಬಳಸಿ ಮಾಡಿದಂತಹ ಚಿಕನ್ ರೆಸಿಪಿ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನೀವು ಕೂಡ ಈ ರೀತಿಯಲ್ಲಿ ಸ್ಪೆಷಲಾಗಿ ಚಿಕನ್ ರೆಸಿಪಿಗಳನ್ನು ಮಾಡ್ತೀರಾ ಸ್ನೇಹಿತರೆ? ಸೊ ಹಾಗಾದರೆ ಮತ್ತೆ ಆಗ್ತಡ 9686896279 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನೀವು ತಿಳಿಸಿದಂತಹ ಸ್ಪೆಷಲ್ ಚಿಕನ್ ರೆಸಿಪಿಗಳನ್ನು ನಾನು ಕೂಡ ಅಡುಗೆ ಮನೇಲಿ ಒಂದು ಸುತ್ತು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬ್ರೋ,
1: ಅವನಿಗೆ ಇನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ನಮಸ್ತೆ, ಗುಡ್ ಆಫ್ಟರ್ನೂನ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜಿ ಅರ್ಪಿತಾ. ತೀರ್ಥಹಳ್ಳಿ ಪಟ್ಟಣದಲ್ಲಿ ಕಸ ವಿಲೇವಾರಿಯು ಸ್ಥಳೀಯ ಆಡಳಿತಗಳಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಸ್ವಚ್ಛತಾ ಕಾರ್ಯಕ್ಕೆ ಸಾರ್ವಜನಿಕರ ನೆರವು ಕೂಡ ಮುಖ್ಯ ಎಂದು ಶಾಸಕ ಆರಗ ಜ್ಞಾನೇಂದ್ರ ಹೇಳಿದರು. ಕೋಣಂದೂರು ಗ್ರಾಮ ಪಂಚಾಯತ್ನಿಂದ ನಿರ್ಮಿಸುತ್ತಿರುವ 92 ಲಕ್ಷ ರೂಪಾಯಿ ವೆಚ್ಚದ ಕಸ ವಿಲೇವಾರಿ ಘಟಕಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿ, ಕೋಣಂದೂರಿಗೆ ಅಗತ್ಯವಿರುವ ಕಸ ವಿಲೇವಾರಿ ಘಟಕವನ್ನು ಪರಿಸರಕ್ಕೆ ಮಾರಕ ಆಗದಂತೆ ಯೋಜನಾಬದ್ಧವಾಗಿ ನಿರ್ಮಿಸಬೇಕು, ಸಮರ್ಪಕ ಕಾಮಗಾರಿ ಬಗ್ಗೆ ಸಾರ್ವಜನಿಕರು ನಿಗಾ ವಹಿಸಬೇಕು ಎಂದು ತಿಳಿಸಿದರು. 6 ಎಕರೆ ಪ್ರದೇಶದಲ್ಲಿ ನಿರ್ಮಿಸಿರುವ ತೀರ್ಥಹಳ್ಳಿ ಕಸ ವಿಲೇವಾರಿ ಘಟಕ ವೈಜ್ಞಾನಿಕವಾಗಿದ್ದು ಘಟಕದ ನೀರು ಭೂಮಿಗೆ ಇಂಗದಂತೆ ನಿರ್ಮಿಸಲಾಗಿದೆ. ಗ್ರಾಮ ಪಂಚಾಯಿತಿಗಳ ಕಸವನ್ನು ಅಲ್ಲಿಗೆ ಸಾಗಿಸಲು ಅವಕಾಶವಿದ್ದು ಕಸ ವಿಂಗಡಿಸುವ ಯಂತ್ರ ಅಳವಡಿಸಲಾಗಿದೆ. ಹಿಂದಿನ ಸರ್ಕಾರ ಎಲ್ಲಾ ಗ್ರಾಮ ಪಂಚಾಯಿತಿಗಳಿಗೂ ಕಸ ಸಾಗಿಸಲು ವಾಹನ ಮಂಜೂರು ಮಾಡಿತ್ತು ಎಂದರು. ಮುಂದಿನ ವಿವರ. ನಗರದ ಪೇಸ್ ಪಿಯು ಕಾಲೇಜು ವಿದ್ಯಾರ್ಥಿ

ಅಭ್ಯರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ. ಆರ್ ಸನ್ನಿಧಿ 594 ಅಂಕ, ರಿಮ್ಷಾ ಶಫಿ 557, ಮಹಿನಾ ಖಾನಂ ಅಫ್ರಿದಿ 552 ಅಂಕ ಪಡೆದಿದ್ದಾರೆ. 11 ಹೆಚ್ಚು ವಿದ್ಯಾರ್ಥಿಗಳು 500 ಹೆಚ್ಚು ಅಂಕ ಗಳಿಸಿದ್ದಾರೆ. 32 ಹೆಚ್ಚು ವಿದ್ಯಾರ್ಥಿಗಳು ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ಅರ್ಹತೆ ಪಡೆದಿದ್ದಾರೆ. ಮುಂದಿನ ವಿವರ. ಮಲೆನಾಡು ಇತಿಹಾಸ ಸಂಶೋಧನಾ ಮತ್ತು ಅಧ್ಯಯನ ವೇದಿಕೆಯಿಂದ ಕರ್ನಾಟಕ ಸಂಘ ಹಾಗೂ ಶ್ರೀಗಂಧ ಸಂಸ್ಥೆ ಸಹಯೋಗದಲ್ಲಿ ನಾಳೆ ಸಂಜೆ 5:30 ಕರ್ನಾಟಕ ಸಂಘದಲ್ಲಿ ಕನಕದಾಸರ ಅರಮನೆ ಉತ್ಖನನ ಕುರಿತು ಪ್ರಾತ್ಯಕ್ಷಿಕೆ ಹಮ್ಮಿಕೊಳ್ಳಲಾಗಿದೆ. ವೇದಿಕೆ ಅಧ್ಯಕ್ಷ ಹಿರಿಯ ಇತಿಹಾಸ ಸಂಶೋಧಕ ಡಾ ಎಸ್ಜಿ ಸಾಮಕ್ ಕಾರ್ಯಕ್ರಮ ನಡೆಸಿಕೊಡುವರು. ಆದಿಚುಂಚನಗಿರಿ ಮಠ ಜಿಲ್ಲಾ ಶಾಖೆಯ ಶ್ರೀ ನಾದಮಯಾನಂದ ಸ್ವಾಮೀಜಿ ಸಾನ್ನಿಧ್ಯ ವಹಿಸುವರು. ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಉಪಸ್ಥಿತರಿರುವರು ಎಂದು ವೇದಿಕೆ ಕಾರ್ಯದರ್ಶಿ ದಿಲೀಪ್ ನಾಡಿಗ್ ತಿಳಿಸಿದ್ದಾರೆ. ಮುಂದಿನ ವಿವರ. ಗಿಡ ನೆಡುವುದರ ಜತೆಗೆ ಅದನ್ನು ಸಂರಕ್ಷಿಸಿ ಬೆಳೆಸುವ ಜವಾಬ್ದಾರಿಯೂ ನಮ್ಮ ಮೇಲಿದೆ ಎಂದು ರೋಟರಿ ಕ್ಲಬ್ ಶಿವಮೊಗ್ಗ ಅಧ್ಯಕ್ಷ ಎನ್ ಗೋಪಿನಾಥ್ ಹೇಳಿದರು. ರೋಟರಿ ಕ್ಲಬ್ ಶಿವಮೊಗ್ಗ ಸಹ್ಯಾದ್ರಿ ಕಲಾ ಹಾಗೂ ವಾಣಿಜ್ಯ ಕಾಲೇಜಿನ ಸಹಯೋಗದಲ್ಲಿ ಆಯೋಜಿಸಿದ್ದ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಮಾತನಾಡಿ, ಕ್ಲಬ್ನ ಸಾಮಾಜಿಕ ಚಟುವಟಿಕೆಗಳ ಭಾಗವಾಗಿ 2 ಕಾಲೇಜುಗಳಲ್ಲಿ ಗಿಡಗಳನ್ನು ನೆಟ್ಟಿದ್ದೇವೆ. ವಿದ್ಯಾರ್ಥಿಗಳು ಪರಿಸರ ಸಂರಕ್ಷಣೆಯಲ್ಲಿ ಕೈಜೋಡಿಸಬೇಕು ಎಂದು ತಿಳಿಸಿದರು. ಭಾರತ ಸೇವಾದಳದ ಜಿಲ್ಲಾಧ್ಯಕ್ಷ ವೈಎಚ್ ನಾಗರಾಜ್ ಮಾತನಾಡಿ, ವಿದ್ಯಾರ್ಥಿಗಳು ಚಿಕ್ಕನಿಂದಲೇ ಪರಿಸರ ಪ್ರೇಮವನ್ನು ಬೆಳೆಸಿಕೊಳ್ಳಬೇಕು. ಒಂದು ಗಿಡ ಬೆಳೆಸಿದರೆ 10 ಜನರಿಗೆ ನೆರಳು, ಹಣ್ಣು ಮತ್ತು ಶುದ್ಧ ಗಾಳಿ ಸಿಗುತ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಪರಿಸರ ರಕ್ಷಣೆಯ ಸಂದೇಶ ಸಾರುವ ರಾಯಭಾರಿಯಾಗಬೇಕು ಎಂದರು. ಪ್ರಾಚಾರ್ಯ ಪ್ರೊಫೆಸರ್ ಟಿ ಅವಿನಾಶ್, ಡಾಕ್ಟರ್ ಸಿರಾಜ್ ಅಹಮದ್, ಅಧಿಕಾರಿ ಕೆಎನ್ ಮಂಜುನಾಥ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಹೆಣ್ಣು ಮಕ್ಕಳು ಸಮಾಜದಲ್ಲಿ ಎದುರಿಸುತ್ತಿರುವ ಸಾಮಾಜಿಕ ಹಾಗೂ ಮಾನಸಿಕ ಸವಾಲುಗಳನ್ನು ಅರ್ಥ ಮಾಡಿಕೊಂಡು ಅಗತ್ಯ ಬೆಂಬಲ ಮತ್ತು ನ್ಯಾಯಯುತ ಸ್ಪಂದನೆ ನೀಡಿದಾಗ ನಿಜವಾದ ಸ್ತ್ರೀ ಸಂವೇದನೆ ಸಾಧ್ಯ ಎಂದು ರಾಷ್ಟ್ರೀಯ ಶಿಕ್ಷಣ ಸಮಿತಿ ಕಾರ್ಯದರ್ಶಿ ಎಸ್ಎನ್ ನಾಗರಾಜ್ ಹೇಳಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಗುರುವಾರ ಕಸ್ತೂರಬಾ ಬಾಲಿಕಾ ಪದವಿ ಪೂರ್ವ ಕಾಲೇಜಿನಲ್ಲಿ ಏರ್ಪಡಿಸಿದ್ದ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಸಮಾಜಕ್ಕೆ ಉಪಯುಕ್ತವಾಗುವ ಕಾರ್ಯಕ್ರಮ ರೂಪಿಸುವಲ್ಲಿ ದತ್ತಿ ನಿಧಿ ಕಾರ್ಯಕ್ರಮ ಪೂರಕವಾಗಿದೆ ಎಂದು ತಿಳಿಸಿದರು. ಸಾಹಿತಿ ಡಾಕ್ಟರ್ ಸವಿತಾ ಬನ್ನಾಡಿ ಮಾತನಾಡಿ, ವಚನ ಚಳವಳಿಯವರೆಗೆ ಸಾಹಿತ್ಯದಲ್ಲಿ ಸ್ತ್ರೀ ಬದುಕು ಮತ್ತು ಅನುಭವಗಳಿಗೆ ಸಮರ್ಪಕ ಸಂವೇದನೆ ಕಾಣಿಸಿರಲಿಲ್ಲ. ಇಂದಿನ ಸಂದರ್ಭದಲ್ಲಿ ದಲಿತ, ಅಲ್ಪಸಂಖ್ಯಾತ ಹಾಗೂ ಹಿಂದುಳಿದ ವರ್ಗದ ಮಹಿಳೆಯರ ಬದುಕಿನ ಅನುಭವಗಳನ್ನು ಪ್ರತ್ಯೇಕವಾಗಿ ಪರಿಗಣಿಸಿ ಚರ್ಚಿಸುವ ಅಗತ್ಯವಿದೆ ಎಂದರು. ಲೈಂಗಿಕ ಕಿರುಕುಳ ಮಹಿಳೆಯರಿಗೆ ಮಾತ್ರವಲ್ಲ, ಪುರುಷರಿಗೂ ಎದುರಾಗಬಹುದು. ಇಂತಹ ಕೃತ್ಯಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಸಹೋದರ ಸಹೋದರಿ ಭಾವನೆಯೊಂದಿಗೆ ಒಬ್ಬರನ್ನೊಬ್ಬರು ಗೌರವಿಸಿ ಸಮಸ್ಯೆಗಳನ್ನು ಮುಕ್ತವಾಗಿ ಹಂಚಿಕೊಂಡು ಸೂಕ್ತ ಪರಿಹಾರ ಕಂಡುಕೊಳ್ಳುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವ್ ಕೇಳ್ತಾ ಇದ್ದೀರಾ ಸುತ್ತಮುತ್ತ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಮಲೆನಾಡು ಜಿಲ್ಲೆಗಳಲ್ಲಿ ರೈತರ ಭೂಮಿ ಹಕ್ಕಿನ ಸಮಸ್ಯೆ ಗಂಭೀರವಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ನೇತೃತ್ವದಲ್ಲಿ ಕೂಡಲೇ ಸಭೆ ಕರೆಯಬೇಕು ಎಂದು ಮಲೆನಾಡು ರೈತ ಹೋರಾಟ ಸಮಿತಿ ಸಂಚಾಲಕ ತೀನಾ ಶ್ರೀನಿವಾಸ್ ಒತ್ತಾಯಿಸಿದರು. ವಿಧಾನಸಭೆ ಚುನಾವಣೆ ಪೂರ್ವ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾಗ ಮಲೆನಾಡಿನ ರೈತರ ಸಮಸ್ಯೆ ಬಗೆಹರಿಸಲು ಶಿವಮೊಗ್ಗ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಯ ಪ್ರತಿನಿಧಿಗಳನ್ನೊಳಗೊಂಡ ಅಧ್ಯಯನ ಸಮಿತಿ ರಚನೆ ಮಾಡಿದ್ದರು. ಆ ಸಮಿತಿಯಲ್ಲಿ ನಾನೂ ಇದ್ದೆ. ಸಮಿತಿ ವರದಿ ನೀಡಿ ವರ್ಷ ಕಳೆದರೂ ಯಾವುದೇ ಸಮಸ್ಯೆ ಬಗೆಹರಿಸಿಲ್ಲ ಎಂದು ಸುದ್ದಿಗೋಷ್ಠಿಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದರು. 2022 ನವೆಂಬರ್ 28 ಮಧು ಬಂಗಾರಪ್ಪ ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಅರಣ್ಯ ಭೂಮಿ ಸಾಗುವಳಿದಾರರಿಗೆ ಹಕ್ಕುಪತ್ರ ಕೊಡಬೇಕು ಎಂದು ಆಗ್ರಹಿಸಿ ಆಯನೂರಿನಿಂದ ಶಿವಮೊಗ್ಗದವರೆಗೆ ಪಾದಯಾತ್ರೆ ಮಾಡಿದ್ದರು. ಅದೇ ದಿನ ಸಂಜೆ ಜನಾಕ್ರೋಶ ಹೆಸರಿನಲ್ಲಿ ಸಮಾವೇಶ ನಡೆಸಿದ್ದರು. ಆಗ ಪ್ರತಿಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಡಿಕೆ ಶಿವಕುಮಾರ್ ಸಮಾವೇಶದಲ್ಲಿ ಪಾಲ್ಗೊಂಡು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ತಕ್ಷಣವೇ ಮಲೆನಾಡಿನ ರೈತರ ಸಮಸ್ಯೆ ಬಗೆಹರಿಸುತ್ತೇವೆ ಎಂದು ಭರವಸೆ ನೀಡಿದ್ದರು. ಆದರೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಒಮ್ಮೆಯೂ ಸಭೆ ಕರೆದಿಲ್ಲ ಎಂದು ಕಿಡಿಕಾರಿದರು. ಲಿಂಗನಮಕ್ಕಿ, ತುಂಗಾ, ಭದ್ರಾ, ಅಂಬ್ಲಿಗೋಳ ಜಲಾಶಯಗಳನ್ನು ಕಟ್ಟಲು ಭೂಮಿ ಬಿಟ್ಟುಕೊಟ್ಟವರಿಗೆ 1952, 1959, 1964 ಬದಲಿ ಭೂಮಿಯನ್ನು ಕೆಲವರಿಗೆ ಆಗಿನ ಸರ್ಕಾರ ಮಂಜೂರು ಮಾಡಿತ್ತು. ಸುಪ್ರೀಂಕೋರ್ಟ್ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ರೈತರಿಗೆ ನ್ಯಾಯ ಕೊಡಲು ಆದೇಶಿಸಿದೆ. ಅರಣ್ಯ ಭೂಮಿ ಸಾಗುವಳಿದಾರರಿಗೆ ಹಕ್ಕುಪತ್ರ ಕೊಡಲು ಆದೇಶಿಸಿದ್ದರೂ ಅವುಗಳನ್ನು ಕಸದ ಬುಟ್ಟಿಗೆ ಹಾಕಲಾಗಿದೆ ಎಂದು ದೂರಿದರು. ಪ್ರಮುಖರಾದ ಅಶೋಕ್ ಜಂಬಳ್ಳಿ, ದಿನೇಶ್, ಕೃಷ್ಣಪ್ಪ, ನಾಗರಾಜ್, ಮಂಜಪ್ಪ, ಅಶೋಕ್, ಚಂದ್ರಶೇಖರ್, ದಯಾನಂದ್, ಪುಟ್ಟಸ್ವಾಮಿ, ಶೇಖರಪ್ಪ, ನಾರಾಯಣಪ್ಪ, ರವಿ, ನಾಗರಾಜ್, ಕೇಶವ್ ಸುದ್ದಿಗೋಷ್ಠಿಯಲ್ಲಿದ್ದರು. ಮುಂದಿನ ವಿವರ. ಪಂಡರಾಪುರದಲ್ಲಿ ನಡೆಯುವ ದಿನದಂದೇ ಅಜ್ಜಂಪುರ ಪಟ್ಟಣದ ಶ್ರೀ ವಿಠ್ಠಲ ರುಕ್ಮಾಯಿ ದೇವರ 107 ದಿಂಡಿ ಉತ್ಸವ ನಡೆಯಲಿದೆ ಎಂದು ಭಾವಸಾರ ಕ್ಷತ್ರಿಯ ಸಮಾಜದ ಅಧ್ಯಕ್ಷ ಎಂಎನ್ ಜನಾರ್ದನ್ ರಾವ್ ತಿಳಿಸಿದ್ದಾರೆ. ಜೂನ್ 25 ಆಷಾಢ ಶುದ್ಧ ಏಕಾದಶಿ ಆಚರಿಸಲಾಗುತ್ತಿದ್ದು ಅಂದು ಸಂಜೆ ಶ್ರೀ ವಿಠ್ಠಲ ರುಕ್ಮಾಯಿ ದೇಗುಲದಲ್ಲಿ ಸಂತ ಜ್ಞಾನೇಶ್ವರ ವಿರಚಿತ ಗೀತಸಾರ ಜ್ಞಾನೇಶ್ವರಿ ಗ್ರಂಥ ಆಧರಿಸಿದ ಪ್ರವಚನವನ್ನು ಸಾಗರದ ಡಿಆರ್ ಶಿವಶಂಕರ್ ನೀಡಲಿದ್ದಾರೆ. ಮಹೇಂದ್ರನಾಥ್ ರಂಗದೋಳ್ ಪಂಡರಿ ಸಂಪ್ರದಾಯದಂತೆ ಕನ್ನಡದಲ್ಲಿ ಕೀರ್ತನೆ ನಡೆಸಿದರೆ ರಾತ್ರಿಯಿಡೀ ಅಖಂಡ ಭಜನೆ ನಡೆಯಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಜೂನ್ 24 ಪೋತಿ ಪ್ರತಿಷ್ಠಾನ ಕಾರ್ಯ ಬಸಪ್ಪ ಮಾಸ್ಟರ್ ನೇತೃತ್ವದಲ್ಲಿ ಜರುಗಲಿದೆ. 26 ಕಾಕಡಾರತಿ ವಿಠ್ಠಲ ರುಕ್ಮಾಯಿ ದೇವರ ರಜತರಥ ಉತ್ಸವ ನಡೆಯಲಿದೆ ಎಂದಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯ ಸೊರಬ ಪಟ್ಟಣದ ಪ್ರದೇಶದವರು ಸಹಕಾರ ನೀಡಿದರೆ ತಾಲೂಕಿನಲ್ಲಿ ಎಸ್ಐಆರ್ 100 ಸಾಧನೆ ಆಗಲಿದೆ ಎಂದು ತಹಶೀಲ್ದಾರ್ ಕೆ ಪುರಂದರ ಹೇಳಿದರು. ಸೊರಬ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಆಯೋಜಿಸಿದ್ದ ವಿವಿಧ ಪಕ್ಷಗಳ ಹಾಗೂ ಎಸ್ಐಆರ್ ಮೇಲ್ವಿಚಾರಕರ ಸಭೆಯಲ್ಲಿ ಮಾತನಾಡಿದರು. ಸೊರಬ ಹಾಗೂ ಆನವಟ್ಟಿ ಪಟ್ಟಣಗಳ ಮತದಾರರು ಸಹಕಾರ ನೀಡಬೇಕು. ಈ ಪಟ್ಟಣಗಳಿಂದಲೇ 80% ಮತದಾರರಿದ್ದಾರೆ. ಪಟ್ಟಣದಲ್ಲಿ ಬಿಎಲ್ಒಗಳು ಮನೆಗೆ ಹೋದಾಗ ಇನ್ನೂ ಸಮಯವಿದೆ ಎಂದು ಕೆಲವರು ಅರ್ಜಿ ವಾಪಸ್ ಕೊಡುತ್ತಿಲ್ಲ. ಕೆಲವರು ವರ್ಗಾವಣೆ ಆಗಿರುವುದು ಸೇರಿ ಹಲವು ಕಾರಣಗಳಿಂದ ಹಿನ್ನಡೆಯಾಗಿದೆ. ಆದ್ದರಿಂದ ಆದಷ್ಟು ಬೇಗ ಮೇಲ್ವಿಚಾರಕರು ಗಮನಹರಿಸಿ ಅವರನ್ನು ಭೇಟಿ ಮಾಡಿ ಎಸ್ಐಆರ್ ಮಾಡಿಸಬೇಕು ಮತ್ತು ಮನೆಗೆ ಬಿಎಲ್ಒಗಳು ಬಂದಾಗ ಮತದಾರರು ಮಾಹಿತಿ ನೀಡಿ ನೋಂದಣಿಗೆ ಸಹಕಾರ ನೀಡಬೇಕು ಎಂದರು. ಸೊರಬ ತಾಲೂಕಿನಲ್ಲಿ 198,955 ಮತದಾರರಿದ್ದು ಎಲ್ಲ ಮತದಾರರಿಗೆ ಎಸ್ಐಆರ್ ಅರ್ಜಿ ವಿತರಿಸಲಾಗಿದೆ. 176,997 ಅರ್ಜಿದಾರರು ನೋಂದಾಯಿಸಿಕೊಳ್ಳುವ ಮೂಲಕ ತಾಲೂಕಿನಲ್ಲಿ 88.96% ಪ್ರಕ್ರಿಯೆ ಮುಗಿದಿದೆ. ಈ ಪ್ರಕ್ರಿಯೆ ಯಶಸ್ಸಿಗೆ ಬಿಎಲ್ಒ ಹಾಗೂ ವಿವಿಧ ಪಕ್ಷಗಳು ಸೇರಿದಂತೆ ಎಲ್ಲರ ಸಹಕಾರ ಅಗತ್ಯ ಎಂದು ಮನವಿ ಮಾಡಿದರು. ಸಭೆಯಲ್ಲಿ ಮೇಲ್ವಿಚಾರಕರಾದ ದೀಪಕ್, ರಂಜಿತ್, ಜಯಂತಿ, ವೀರೇಂದ್ರ, ಕಾವ್ಯ, ಕಂಡಪ್ಪ, ಮುಖಂಡರಾದ ಅಣ್ಣಪ್ಪ, ಎಂಡಿ ಶೇಖರ್, ವಿನಾಯಕ್, ಶ್ರೀಧರ್ ಶೇಟ್ ಇತರರಿದ್ದರು. ಮುಂದಿನ ವಿವರ. ಕೆಪಿಸಿಯನ್ನು ವಿದ್ಯುತ್ ಉತ್ಪಾದನಾ ಕ್ಷೇತ್ರದಲ್ಲಿ ಕರ್ನಾಟಕ ಮಾತ್ರವಲ್ಲದೆ ದೇಶದಲ್ಲಿಯೇ ಮೊದಲ ಸ್ಥಾನಕ್ಕೆ ತಲುಪಿಸಬೇಕು. ಈ ನಿಟ್ಟಿನಲ್ಲಿ ಸಂಸ್ಥೆಯ ಏಳಿಗೆಗೆ ಎಲ್ಲರೂ ಶ್ರಮಿಸಬೇಕು ಎಂದು ಕೆಪಿಸಿ ಶರಾವತಿ ಯೋಜನಾ ಪ್ರದೇಶದ ಕಾಮಗಾರಿ ವಿಭಾಗದ ಮುಖ್ಯ ಅಭಿಯಂತ ಮಲ್ಲಿಕಾರ್ಜುನ ಸ್ವಾಮಿ ಹಿರೇಮಠ್ ತಿಳಿಸಿದರು. ಕಾರ್ಗಲ್ನ ಕೆಪಿಸಿ ಕ್ಲಬ್ನಲ್ಲಿ ಆಯೋಜಿಸಿದ್ದ ಕರ್ನಾಟಕ ವಿದ್ಯುತ್ ನಿಗಮದ 57 ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು,
ಕೆಪಿಸಿ ಮೊದಲು ಜಲವಿದ್ಯುತ್ನಿಂದ ಕಾರ್ಯ ಆರಂಭಿಸಿತು. ಕೇವಲ ಅದಕ್ಕೆ ಸೀಮಿತವಾಗದೆ ರಾಜ್ಯದಲ್ಲಿ ಥರ್ಮಲ್ ಪವರ್ ಆರಂಭಿಸಿ ಅದರಲ್ಲೂ ಮೊದಲಿಗವಾಯಿತು. ನಂತರ ಸೋಲಾರ್ ಯೋಜನೆಯಲ್ಲೂ ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದಿಸುವ ಮೊದಲ ಸಂಸ್ಥೆಯಾಯಿತು ಎಂದರು. ಬಿಡದಿಯ ವೇಸ್ಟ್ ಎನರ್ಜಿ ಪ್ಲಾಂಟ್ನಲ್ಲೂ ಮೊದಲಿಗ ಸಂಸ್ಥೆಯಾಗಿ ವಿದ್ಯುತ್ ಉತ್ಪಾದನೆಯಲ್ಲಿ ತೊಡಗಿದೆ. ಹೀಗೆ ರಾಜ್ಯದಲ್ಲಿ ವಿವಿಧ ಮೂಲಗಳಿಂದ ವಿದ್ಯುತ್ ಉತ್ಪಾದಿಸುವ ಮೊದಲ ಏಕೈಕ ಸಂಸ್ಥೆಯಾಗಿದ್ದು ಪ್ರಸ್ತುತ ಸುಮಾರು 9,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುತ್ತಿದೆ ಎಂದು ಹೇಳಿದರು. ನಾವು ಕೆಲಸ ಮಾಡುತ್ತಿರುವ ವಿದ್ಯುತ್ ಉತ್ಪಾದನಾ ಕೇಂದ್ರಗಳಲ್ಲಿ ಇನ್ನಷ್ಟು ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡುವತ್ತ ಹಾಗೂ ಹೊಸ ಯೋಜನೆಗಳನ್ನು ಸರಿಯಾದ ಸಮಯದಲ್ಲಿ ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದು ಹೇಳಿದರು. ಕೆಪಿಸಿ ನಿಗಮದಲ್ಲಿ 25 ವರ್ಷಗಳ ಸೇವೆ ಪೂರ್ಣಗೊಳಿಸಿದ ಮಾದೇಶ್, ನಾಗರಾಜ್, ಯಲ್ಲಮ್ಮ, ಮೋಹನ್, ರಾಘವೇಂದ್ರ ಅವರನ್ನು ಗೌರವಿಸಲಾಯಿತು. ಹೆಚ್ಚು ಅಂಕ ಗಳಿಸಿದ ಹಾಗೂ ಕ್ರೀಡಾ ಸಾಧನೆ ಪರಿಗಣಿಸಿ ಉದ್ಯೋಗಿಗಳ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ಕೆಪಿಎಸ್ಸಿ ಎಸ್ಟಿ ಯೂನಿಯನ್ ಕೇಂದ್ರ ಸಮಿತಿ ಪ್ರಧಾನ ಮಾನವ ಸಂಪನ್ಮೂಲ ಅಧಿಕಾರಿ ಪೂರ್ಣಿಮಾ ಗಿಡ್ಡಪ್ಪಗೌಡ, ಕಾರ್ಯದರ್ಶಿ ಮಿರ್ಜಾ ಕುಮಾರ್, ಎಂಪ್ಲಾಯೀಸ್ ಯೂನಿಯನ್ ಉಪಾಧ್ಯಕ್ಷ ಜೆ ಕೇಶವೇಗೌಡ, ಮಂಜೇಗೌಡ ಇತರರಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು. ಸುತ್ತಮುತ್ತ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ತರಗತಿಗಳನ್ನು ಏಕಮುಖ ಬೋಧನೆಯ ವೇದಿಕೆಯಾಗಿಸದೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವಿನ ಸಂವಾದದ ವಾತಾವರಣ ನಿರ್ಮಿಸಿಕೊಂಡಾಗ ಮಾತ್ರ ಪರಿಣಾಮಕಾರಿ ಕಲಿಕೆ ಸಾಧ್ಯ ಎಂದು ರಾಷ್ಟ್ರೀಯ ಶಿಕ್ಷಣ ಸಮಿತಿ ಕಾರ್ಯದರ್ಶಿ ಎಸ್ಎನ್ ನಾಗರಾಜ್ ಹೇಳಿದರು. ನಗರದ ಎಚ್ಎಸ್ ರುದ್ರಪ್ಪ ರಾಷ್ಟ್ರೀಯ ಪದವಿ ಪೂರ್ವ ಕಾಲೇಜಿನಿಂದ ಕುವೆಂಪು ರಂಗಮಂದಿರದಲ್ಲಿ ಏರ್ಪಡಿಸಿದ್ದ ವಿದ್ಯಾರ್ಥಿ ಸಾಂಸ್ಕೃತಿಕ ವೇದಿಕೆ, ಕ್ರೀಡಾ ವೇದಿಕೆ, ಎನ್ಎಸ್ಎಸ್ ಮುಂತಾದ ಘಟಕಗಳ ಉದ್ಘಾಟನೆ ಹಾಗೂ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ಪದವಿ ಪೂರ್ವ ಶಿಕ್ಷಣವು ವಿದ್ಯಾರ್ಥಿ ಜೀವನದ ಅತ್ಯಂತ ಮಹತ್ವದ ಘಟ್ಟ. ಈ ಹಂತದಲ್ಲಿ ವಿದ್ಯಾರ್ಥಿಗಳು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಸಕ್ರಿಯವಾಗಿ ಭಾಗವಹಿಸಿ ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ವಿದ್ಯಾರ್ಥಿಗಳಲ್ಲಿರುವ ಸುಪ್ತ ಪ್ರತಿಭೆಗಳನ್ನು ಗುರುತಿಸಿ ಅವುಗಳಿಗೆ ಪ್ರೇರಣೆ ನೀಡುವ ಮೌಲ್ಯಾಧಾರಿತ ಬೆಳವಣಿಗೆ ಸಾಧಿಸಲು ವಿವಿಧ ವಿದ್ಯಾರ್ಥಿ ಘಟಕಗಳು ಪೂರಕ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತವೆ ಎಂದರು. ಮುಂದಿನ ವಿವರ. ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರ 113 ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ವಿಶೇಷ ಪ್ರಚಾರ ಕಾರ್ಯಕ್ರಮ ನಾಳೆ ಮತ್ತು ಜುಲೈ 26 ಬೆಳಗ್ಗೆ 9 ಸಂಜೆ 7 ಮಹಾನಗರ ಪಾಲಿಕೆ ಆವರಣದಲ್ಲಿ ನಡೆಯಲಿದೆ. ಎಸ್ಐಆರ್ ಸಂಬಂಧಿತ ಮಾಹಿತಿ ಅಥವಾ ಅರ್ಜಿ ಭರ್ತಿ ಸಹಾಯಕ್ಕೆ ಇತ್ತೀಚಿನ ಮತದಾರರ ಚೀಟಿ ಸಹಿತ ಭೇಟಿ ನೀಡಬಹುದು. ಭರ್ತಿ ಮಾಡಿದ ಅರ್ಜಿಗಳನ್ನು ಬಿಎಲ್ಒಗೆ ನೀಡಿದ್ದಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಆಗುವುದಿಲ್ಲ. ಭರ್ತಿ ಮಾಡಿ ಸಹಿ ಮಾಡಿದ ಅರ್ಜಿಗಳನ್ನು ಬಿಎಲ್ಒ ಭೇಟಿ ನೀಡಿದಾಗ ಅಥವಾ ವಿವಿಧ ರಾಜಕೀಯ ಪಕ್ಷಗಳ ಅಧಿಕೃತ ಬಿಎಲ್ಒ ಮೂಲಕವೂ ಬಿಎಲ್ಗೆ ನೀಡಬಹುದು ಎಂದು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರ 113 ಮತದಾರರ ನೋಂದಣಾಧಿಕಾರಿ ಕೆ ಮಾಯಣ್ಣಗೌಡ ತಿಳಿಸಿದ್ದಾರೆ. ಮುಂದಿನ ವಿವರ. ಶಿಕಾರಿಪುರದ ತಾಲೂಕಿನೆಲ್ಲೆಡೆ ನಿನ್ನೆ ಸಾಧಾರಣ ಮಳೆಯಾಗಿದೆ. ಶಿಕಾರಿಪುರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಧ್ಯಾಹ್ನ ಮತ್ತು ಸಂಜೆ ವೇಳೆಗೆ ಮಳೆಯಾಗಿದೆ. ತಾಲೂಕಿನ ಹೊಸೂರು ಹೋಬಳಿ, ಉಡುಗಣಿ, ತಾಳಗುಂದ ಹೋಬಳಿಯಲ್ಲಿ ಸಂಜೆವರೆಗೆ ಉತ್ತಮ ಮಳೆಯಾಗಿದೆ. ಪುನರ್ವಸು ಮಳೆಯ ಕೊನೆಯ ಹಂತ ಕೈಕೊಟ್ಟಾಗ ರೈತರು ಪುಷ್ಯ ಮಳೆಯ ಬಗ್ಗೆ ಸಾಕಷ್ಟು ನಿರೀಕ್ಷೆ ಹೊಂದಿದ್ದರು. ಪುಷ್ಯ ಮಳೆ ಮೊದಲೆರಡು ದಿನ ಆಗಮಿಸದಿದ್ದರೂ ಗುರುವಾರ ಮಳೆಯಾದ ಕಾರಣ ರೈತರಲ್ಲಿ ಆಶಾಭಾವನೆ ಮೂಡಿಸಿದೆ. ಮುಂದಿನ ವಿವರ. ಮಳೆ ಮತ್ತು ಬಿಸಿಲು ಇರುವುದರಿಂದ ಕಾಯಿಲೆಗಳು ಉಲ್ಬಣವಾಗುವ ಸಾಧ್ಯತೆ ಇದ್ದು ಆರೋಗ್ಯ ಇಲಾಖೆ ಸಿದ್ಧತೆಗಳೊಂದಿಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಕಿರಣ್ ಹೇಳಿದರು. ಸೊರಬ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಪ್ರಗತಿ ಪರಿಶೀಲನೆ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿ, ಡೆಂಗ್ಯೂ, ಚಿಕನ್ ಗುನ್ಯಾ ಮತ್ತಿತರ ಸಾಂಕ್ರಾಮಿಕ ಕಾಯಿಲೆಗಳು ಹರಡುವ ಸಾಧ್ಯತೆ ಇರುವುದರಿಂದ ನಿರ್ಲಕ್ಷ್ಯ ಮಾಡುವಂತಿಲ್ಲ, ಅಗತ್ಯ ಔಷಧಗಳ ದಾಸ್ತಾನು ಮಾಡಿಕೊಳ್ಳಬೇಕು ಎಂದರು. ರೈತ ಸಂಪರ್ಕ ಕೇಂದ್ರದಲ್ಲಿ ಭತ್ತ ವಿತರಿಸಲಾಗುತ್ತಿದೆ, ರಸಗೊಬ್ಬರ ಕೊರತೆ ಇರುವುದಿಲ್ಲ, ಸಾಗುವಳಿ ಮತ್ತು ಬೆಳೆ ದೃಢೀಕರಣ ಪಡೆದು ಗೊಬ್ಬರ ನೀಡಬೇಕು. ಮಳೆಗಾಲದಲ್ಲಿ ತೋಟಗಾರಿಕಾ ಬೆಳೆಗಳಿಗೆ ಕೊಳೆ ರೋಗ ಬರುತ್ತವೆ. ರೈತರು ಮುಂಜಾಗ್ರತೆ ವಹಿಸಿ ಕಡ್ಡಾಯವಾಗಿ ಬೆಳೆ ವಿಮೆ ಮಾಡಿಸಬೇಕು. ಬರದ ಛಾಯೆ ಇದ್ದರೂ ಕುಡಿಯುವ ನೀರಿನ ಕೊಳವೆ ಬಾವಿಗಳ ಬಳಿ ನೀರು ಇಂಗುವಂತೆ ಕಾಮಗಾರಿ ಮಾಡುವ ಮೂಲಕ ಅಂತರ್ಜಲ ವೃದ್ಧಿಸಬೇಕು ಎಂದರು. ಮುಂದಿನ ವಿವರ. ರಿಪ್ಪನ್ಪೇಟೆ ಪಟ್ಟಣದ ನಾಡ ಕಚೇರಿಯಲ್ಲಿ ಜುಲೈ 29 ಬೆಳಗ್ಗೆ 11 ಪಿಂಚಣಿ ಅದಾಲತ್ ಆಯೋಜಿಸಲಾಗಿದೆ. ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ಯೋಜನೆ, ವಿಧವಾ ವೇತನ, ಅಂಗವಿಕಲರ ವೇತನ, ಮೈತ್ರಿ, ಮನಸ್ವಿನಿ ಮತ್ತು ರಾಷ್ಟ್ರೀಯ ಕುಟುಂಬ ಪರಿಹಾರ ಯೋಜನೆಗಳ ಕುರಿತು ಪಿಂಚಣಿ ಅದಾಲತ್ ನಡೆಸಲಾಗುತ್ತಿದೆ ಎಂದು ಉಪತಹಶೀಲ್ದಾರ್ ಗೌತಮ್ ತಿಳಿಸಿದ್ದಾರೆ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನ ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕ್ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
7: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ?
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
7: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
6: ನೋಡು, ನಮ್ಮನೆ ವಿದ್ಯುತ್ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
7: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
7: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
0: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
8: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ.
9: ಕೇಳು ಕೇಳು ಕೇಳು ಜಾಣ

0: ಇಂದು ನೀವು ಕೇಳಲಿದ್ದೀರಿ ಕಹಳೆ ಊದುವ ಹಕ್ಕಿಗಳು, ಪ್ಲಾಸ್ಟಿಕ್ ಪುರಾಣ 11, ಏಕೈಕ ಪ್ರೋಟೀನ್ ಪ್ಲಾಸ್ಟಿಕ್ಕು, ಬೀಗಲ್ ಸಾಹಸಯಾನ ಹಾಗೂ ವಾರದ ವಿಜ್ಞಾನಿ ಆಂಡ್ರೆ ದಿಮಿತ್ರಿ ಸಖಾರೌ.
1: ಕಹಳೆ ಊದುವ ಹಕ್ಕಿಗಳು. ಚಿತ್ರದುರ್ಗದ ಕೋಟೆಗೆ ಹೋದರೆ ಅಲ್ಲೊಂದು ಓಬವನ ಕಿಂಡಿ ಎನ್ನುವ ಕಿಂಡಿಯನ್ನು ನೋಡಲು ಹೋಗೇ ಇರುತ್ತೀರಿ. ಕೋಟೆಯಲ್ಲಿ ಕಾವಲು ಗೋಪುರದ ಕೆಳಗೆ ಆ ಕಿಂಡಿ ಇದೆ. ಕಾವಲುಗಾರನಾದ ತನ್ನ ಪತಿ ಊಟಕ್ಕೆ ಬಂದಿದ್ದಾಗ ಅವನಿಗೆ ನೀರು ತರಲೆಂದು ಓಬವ್ವ ಹೋಗುತ್ತಾಳೆ. ಅಲ್ಲಿ ವೈರಿಗಳು ಕೋಟೆಯೊಳಗೆ ನುಸುಳುವುದನ್ನು ಕಂಡು ಅಲ್ಲಿಯೇ ನಿಂತು ಕಿಂಡಿಯೊಳಗಿಂದ ಒಳಗೆ ಬಂದಂತೆ ಒಬ್ಬೊಬ್ಬರನ್ನೇ ಕೊಂದು ಬಿಸಾಡುತ್ತಾಳೆ. ಗಂಡ ಊಟವನ್ನು ಅರ್ಧದಲ್ಲಿಯೇ ನಿಲ್ಲಿಸದಿರಲಿ ಎಂದು ಹೀಗೆ ಮಾಡಿದಳು ಎಂದು ಕಥೆ ಹೇಳುತ್ತದೆ. ಓಬವ್ವ ಇನ್ನೂ ಬರಲಿಲ್ಲಬೇಕು ಎಂದು ಅವಳನ್ನು ಹುಡುಕುತ್ತಾ ಬಂದ ಗಂಡ ಅವಳ ಅವತಾರವನ್ನು ನೋಡಿ ಕಹಳೆ ಊದುತ್ತಾನೆ, ಸೈನ್ಯವನ್ನು ಎಚ್ಚರಿಸುತ್ತಾನೆ. ಅಪಾಯ ಬಂದಾಗ ಹೀಗೆ ಎಚ್ಚರಿಕೆಯನ್ನು ನೀಡುವ ಬಗ್ಗೆ ಕೇಳಿದ್ದೇವೆ. ಆಂಬ್ಯುಲೆನ್ಸ್ಗಳು ಸೈರನ್ ಅನ್ನು ಹಾಕಿ ಓಡುವುದನ್ನು ನೋಡಿದ್ದೇವೆ. ಯುದ್ಧದ ಸಮಯದಲ್ಲಿ ವೈರಿ ವಿಮಾನ ಬಂದಾಗ ಸೈರನ್ನು ಮೊಳಗುತ್ತದೆ. ಕಾರ್ಖಾನೆಗಳಲ್ಲಿ ಬೆಂಕಿಯೋ ಇನ್ಯಾವುದು ವಿಪತ್ತು ಸಂಭವಿಸಿದಾಗಲೂ ಸೈರನ್ ಕೇಳಬಹುದು. ಸಮುದ್ರ ತೀರದಲ್ಲಿ ಚಂಡಮಾರುತ ಬರುತ್ತದೆ ಎನ್ನುವಾಗಲೂ ಸೈರನ್ ಜನರನ್ನು ಎಚ್ಚರಿಸುತ್ತದೆ, ಬೇರೆಡೆ ಹೋಗಿ ರಕ್ಷಿಸಿಕೊಳ್ಳುವಂತೆ ಮಾಡುತ್ತದೆ. ಹೀಗೆ ತನ್ನ ಬಳಗದವರನ್ನು ಅಪಾಯ ಬರುತ್ತಿದೆ ಎಂದು ಮುನ್ನೆಚ್ಚರಿಸುವುದು ಕೇವಲ ಮನುಷ್ಯರಿಗಷ್ಟೇ ಸೀಮಿತವಾದ ಪ್ರವೃತ್ತಿಯಲ್ಲ. ಹಲವು ಪ್ರಾಣಿಗಳು, ಮಂಗಗಳು ಹೀಗೆ ಎಚ್ಚರಿಕೆ ಕೊಡುತ್ತವೆ. ಅರ್ಧರಾತ್ರಿಯಲ್ಲಿ ನಿದ್ರೆಗೆಡಿಸುವ ನಾಯಿಗಳು ಹುಯಿಲಿಡುವುದು ಇದೇ ಕಾರಣಕ್ಕೆ, ಅದು ಅಪಾಯದ ಕಹಳೆ. ಹಲವು ಹಕ್ಕಿಗಳು ಹೀಗೆ ಮಾಡುತ್ತವೆ. ಆದರೆ ಅಮೆರಿಕದ ಪ್ರಿನ್ಸ್ಟನ್ ವಿಶ್ವವಿದ್ಯಾನಿಲಯದ ಕ್ರಿಸ್ಟಿನಾ ರೈಲ್ ಮತ್ತು ಸಂಗಡಿಗರು ಅಮೆರಿಕದಲ್ಲಿ ಕಾಣ ಸಿಗುವ ಅನಿ ಎನ್ನುವ ಹಕ್ಕಿ ಬರೇ ಅಪಾಯದ ಕಹಳೆಯನ್ನೇ ಊದುವುದಷ್ಟೇ ಅಲ್ಲ, ಎಂತಹ ಅಪಾಯ ಎಂದು ತಿಳಿಸುತ್ತದೆಯಂತೆ. ಅಂದರೆ ಅದರ ಕಹಳೆಯ ಕೂಗು ಒಂದೊಂದು ಅಪಾಯಕ್ಕೂ ಒಂದೊಂದು. ಇದು ಸಾಮಾನ್ಯವಲ್ಲ, ಏಕೆಂದರೆ ಕಾಡಿನಲ್ಲಿ ಕೋತಿಗಳು ಹುಲಿಯನ್ನು ಕಂಡು ಅರಚುತ್ತವೆ. ಇದು ಅದರ ಸ್ವಂತ ಬಂಧುಗಳಿಗೆ ಅಪಾಯ ಬಂತು ಎಂದು ಎಚ್ಚರಿಸುತ್ತದೆಯಷ್ಟೇ. ಎಲ್ಲಿಂದ ಯಾವ ಅಪಾಯ ಎಂದು ತಿಳಿಸುತ್ತವೆಯೋ ಇಲ್ಲವೋ ಗೊತ್ತಿಲ್ಲ. ಮಂಗಗಳು ಕಿರಿಚಿದಾಗ ತಕ್ಷಣವೇ ಸುತ್ತಮುತ್ತಲಲ್ಲಿರುವ ಎಲ್ಲಾ ಮಂಗಗಳು ದೂರಕ್ಕೆ ಅಥವಾ ಮರದ ಎತ್ತರಕ್ಕೆ ಏರಿ ತಮ್ಮನ್ನು ಕಾಪಾಡಿಕೊಳ್ಳುತ್ತವೆ. ಕೆಲವೊಮ್ಮೆ ಅವು ಆತುರದಲ್ಲಿ ಅಪಾಯದ ಹಾದಿಯಲ್ಲೇ ಹೋಗಿ ಹುಲಿಗೆ ಬಲಿಯಾಗುವುದೂ ಉಂಟು. ಅಪಾಯ ನಿರ್ದಿಷ್ಟವಾದ ದಿಕ್ಕಿನಿಂದ ಬರುತ್ತಿದೆ ಎಂದಾಗಲಿ, ನಿರ್ದಿಷ್ಟ ವೈರಿಯದ್ದು ಎಂದಾಗಲಿ ಹೇಳುವ ಉದಾಹರಣೆಗಳು ಇಲ್ಲ. ಇದೇ ಕಾರಣಕ್ಕೆ ನಾವು ನಾಯಿ ಬೊಗಳಿದಾಗ ಕಳ್ಳ ಬಂದನೋ ಇನ್ನೇನಾದರೂ ಬಂತೋ ಎಂದು ಹುಡುಕಬೇಕಾಗುತ್ತದೆ. ಹಕ್ಕಿಗಳಲ್ಲಿಯೂ ಅಷ್ಟೇ. ಗೂಡಿಗೆ ಹಾವು ದಾಳಿ ಇಟ್ಟಾಗ ಕಾವಲಿರುವ ಹಕ್ಕಿ ಕಿರುಚುತ್ತದೆ. ಅದನ್ನು ಗಮನಿಸಿ ಸುತ್ತಲಿನ ಹಕ್ಕಿಗಳು ದೂರ ಹೋಗುತ್ತವೆ ಎನ್ನುವುದು ಗೊತ್ತು. ಆದರೆ ಅದು ಹಾವೇ ಬಂತೋ ಹದ್ದೇ ಬಂತೋ ಎಂದು ಹೇಳುತ್ತದೆಯೇ ಎಂಬುದಕ್ಕೆ ಪುರಾವೆ ಇರಲಿಲ್ಲ. ಇದೀಗ ಅನಿ ಪಕ್ಷಿ ಹೀಗೊಂದು ನಿರ್ದಿಷ್ಟವಾಗಿ ಅಪಾಯವನ್ನು ತಿಳಿಸುತ್ತದೆ ಎನ್ನುತ್ತಾರೆ ಕ್ರಿಸ್ಟಿನಾ ರೈಲ್. ಗ್ರೇಟರ್ ಅನಿ ಎನ್ನುವ ಈ ಹಕ್ಕಿಯನ್ನು ವಿಜ್ಞಾನಿಗಳು ಕ್ರೋಟೋಫೇಗಸ್ ಮೇಜರ್ ಎಂದು ಗುರುತಿಸುತ್ತಾರೆ. ಇದೊಂದು ವಿಚಿತ್ರ ಹಕ್ಕಿ, ಜೋಡು ಕುಟುಂಬದ ಹಕ್ಕಿ. ಅಂದರೆ ಎರಡೋ ಮೂರೋ ಹೆಣ್ಣುಗಳು ಒಟ್ಟಾಗಿ ಗೂಡು ಕಟ್ಟಿ ಒಂದೇ ಗೂಡಿನಲ್ಲಿ ಮೊಟ್ಟೆಗಳನ್ನಿಟ್ಟು ಒಟ್ಟಾಗಿ ಪಾಲಿಸುತ್ತವೆ. ಬೇರೆ ಹಕ್ಕಿಗಳ ಹಾಗೆ ಒಂದೊಂದು ಗೂಡು ಕಟ್ಟುವುದಿಲ್ಲ. ಈ ಹಕ್ಕಿಯನ್ನು ಅಧ್ಯಯನ ಮಾಡುವಾಗ ಆಕಸ್ಮಿಕವಾಗಿ ಅವು ಅರಚುವುದನ್ನು ಇವರು ಕೇಳಿದರು. ಈ ಅರಚುವಿಕೆಯನ್ನು ರೆಕಾರ್ಡ್ ಮಾಡಿದಾಗ ಅದರಲ್ಲಿ ಎರಡು ಬಗೆಯ ಕೂಗು ಕೇಳಿಸಿತು. ಗೂಡಿನ ಮೇಲೆ ಹದ್ದು, ರಣಹದ್ದು, ಗೂಬೆ ಮೊದಲಾದ ಬೇಟೆಗಾರ ಹಕ್ಕಿಗಳು ಹಾರಾಡಿದಾಗ ಈ ಹಕ್ಕಿಗಳು ಅರಚುವ ಬಗೆಯೇ ಬೇರೆ. ಹಾವು, ಇಲಿ, ಹಲ್ಲಿ ಮೊದಲಾದ ಅಪಾಯಗಳು ಎದುರಾದಾಗ ಅರಚುವುದೇ ಬೇರೆ. ಗೂಡಿನ ಮೇಲೆ ಆಕಾಶದಲ್ಲಿ ಬೇಟೆಗಾರ ಹಕ್ಕಿಗಳು ಹಾರಾಡುವಾಗ ಇವು ಅರಚುವುದು ಹೀಗೆ. ಇದು ಅದರ ಆಲಾಪ. ಅದೇ ಇಲಿ, ಹಾವು ಮೊದಲಾದ ಹಾರಲಾರದ ವೈರಿಗಳು ಸಮೀಪಿಸಿದಾಗ ಅಥವಾ ಹದ್ದೆ ಪಕ್ಕದ ಮರದ ಮೇಲೆಯೋ ರೆಂಬೆಯ ಮೇಲೆಯೋ ಬಂದು ಕುಳಿತಿದ್ದಾಗ ಬೇರೆಯ ರೀತಿಯಲ್ಲಿ ಕೂಗುತ್ತದೆ, ಹೀಗೆ. ಹೀಗೆ ಈ ಹಕ್ಕಿ ಕೂಗುವುದಕ್ಕೂ ನಿಜಕ್ಕೂ ಬೇರೆ ಬೇರೆ ಅಪಾಯಗಳ ಬಗ್ಗೆ ತಿಳಿಸುವುದಕ್ಕೂ ಅಥವಾ ಬೇರೆ ಬೇರೆ ಅಪಾಯಗಳನ್ನು ನೋಡಿದ್ದರಿಂದ ಹೀಗೆ ಮಾಡುತ್ತೇವೆಯೋ? ಈ ಕೂಗು ಕೇಳಿದಾಗ ಅದಕ್ಕೆ ತಕ್ಕಂತೆ ಬೇರೆ ಹಕ್ಕಿಗಳು ಪ್ರತಿಕ್ರಿಯಿಸುವುದು ಹೇಗೆ? ಅವಕ್ಕೆ ಅಪಾಯದ ಸ್ವರೂಪವೇನೆಂದು ತಿಳಿಯುತ್ತದೆಯೋ ಎನ್ನುವ ಪ್ರಶ್ನೆಗಳು ಇದ್ದವು. ಇವನ್ನು ಪರಿಶೀಲಿಸಲು ರೈಲ್ ತಂಡ ಪ್ರಯೋಗಗಳನ್ನು ನಡೆಸಿತು. ರೆಕಾರ್ಡ್ ಮಾಡಿದ ಹಕ್ಕಿಗಳ ಕಹಳೆ ಸದ್ದನ್ನು ಕೇಳಿಸಿ ಅವನ್ನು ಆಲಿಸಿದ ಹಕ್ಕಿಗಳ ಪ್ರತಿಕ್ರಿಯೆ ಹೇಗಿರುತ್ತದೆ ಎಂದು ವಿಡಿಯೋ ದಾಖಲಿಸಿತು. ಈ ವಿಡಿಯೋಗಳನ್ನು ತಾಳ್ಮೆಯಿಂದ ಪರಿಶೀಲಿಸಿತು. ಆಲಾಪದ ಸದ್ದನ್ನು ಕೇಳಿದ ಹಕ್ಕಿಗಳಲ್ಲಿ 90%ಕ್ಕೂ ಹೆಚ್ಚು ಹಕ್ಕಿಗಳು ತಾವು ಇದ್ದಲ್ಲಿಂದ ನೇರವಾಗಿ ಕೆಳಗೆ ಹಾರಿಯೋ ಅಥವಾ ಸುತ್ತಲಿನ ಗಿಡ ಮರಗಳಲ್ಲಿ ಬಚ್ಚಿಟ್ಟುಕೊಳ್ಳಲು ಪ್ರಯತ್ನಿಸಿದವು. ಅದೇ ಗೊಣಗುವ ಧ್ವನಿಯನ್ನು ಕೇಳಿದಾಗ ಹಕ್ಕಿಗಳು ತಮ್ಮ ಸುತ್ತಮುತ್ತಲು ಏನಿದೆ ಎಂದು ಗಮನವಿಟ್ಟು ನೋಡಿದವು. ಹೀಗೆ ಈ ಎರಡೂ ಧ್ವನಿಗೂ ಬೇರೆ ಬೇರೆ ಅರ್ಥವನ್ನು ಹಕ್ಕಿಗಳು ಗ್ರಹಿಸುತ್ತವೆ ಎಂದು ಸ್ಪಷ್ಟವಾಯಿತು. ಹೀಗೇಕೆ? ಇದು ವಿಕಾಸದ ಪ್ರಭಾವ ಎನ್ನುತ್ತಾರೆ ರೈಲ್. ಆಕಾಶದಲ್ಲಿ ಬೇಟೆಗಾಗಿ ಹಾರುವ ಹದ್ದು ಗಿಡುಗಗಳನ್ನು ಕಾಣುವುದು ಸುಲಭ. ಹೀಗಾಗಿ ಅದರ ಕಹಳ ಕೇಳಿದ ತಕ್ಷಣವೇ ತಪ್ಪಿಸಿಕೊಂಡು ಓಡಬಹುದು. ಆದರೆ ಸಮೀಪದಲ್ಲಿ ಬೇರೆಡೆಯಿಂದ ಅಪಾಯ ಬಂದಾಗ ಅದು ಯಾವ ಪ್ರಾಣಿಯಿಂದ ಎಲ್ಲಿಂದ ಬರುತ್ತಿದೆ ಎಂಬುದನ್ನು ತಿಳಿಯಬೇಕಾಗುತ್ತದೆ. ಹೀಗಾಗಿ ಹಕ್ಕಿಗಳು ಸುತ್ತಮುತ್ತಲು ಗಮನವಿಟ್ಟು ನೋಡುತ್ತವೆ, ಅನಂತರ ಅಪಾಯಕ್ಕೆ ತಕ್ಕಂತೆ ಪ್ರತಿಕ್ರಿಯಿಸುತ್ತವೆ ಎಂಬುದು ಇವರ ತರ್ಕ. ಕೆಲವು ಮಂಗಗಳು ಹೀಗೆಯೇ ಎರಡೂ ಬಗೆಯಲ್ಲಿ ತಮ್ಮ ಬಂಧುಗಳನ್ನು ಎಚ್ಚರಿಸುತ್ತವೆಯಂತೆ. ಹೀಗಿದೆ ಅನಿ ಎನ್ನುವ ಹಕ್ಕಿಯ ಕಹಳೆಯ ಕಥೆ.
0: ನಿಮಗೆ ಗೊತ್ತೇ, ಕೋವಿಡ್ ಸೋಂಕು ಕೆಲವರನ್ನಷ್ಟೇ ಗಂಭೀರವಾಗಿ ಕಾಡಿ ಕಾಯಿಲೆ ಉಂಟು ಮಾಡುವುದಕ್ಕೆ ಕಾರಣವಿದೆಯಂತೆ. ಅವರಲ್ಲಿ ಇರುವ ಡಿಎನ್ಎಯಲ್ಲಿ 49 ತುಣುಕುಗಳು ಇದಕ್ಕೆ ಕಾರಣ ಇರಬಹುದು ಎಂದು ಮೊನ್ನೆ ನೇಚರ್ ಪತ್ರಿಕೆ ವರದಿ ಮಾಡಿದೆ. ಕೋವಿಡ್ ಗಾಢವಾಗಿ ಕಾಡಿದ 24,000 ರೋಗಿಗಳ ಡಿಎನ್ಎಯನ್ನು ಪರಿಶೀಲಿಸಿದಾಗ ಆ ಎಲ್ಲಾ ಡಿಎನ್ಎಗಳಲ್ಲಿಯೂ ಈ 49 ತುಣುಕುಗಳು ಸಾಮಾನ್ಯವಾಗಿದ್ದು ಕಂಡುಬಂತು. ಇವುಗಳಲ್ಲಿಯೂ 16 ತುಣುಕುಗಳು ವಿಶೇಷವಾಗಿ ಇದುವರೆಗೂ ವಿಜ್ಞಾನಿಗಳಿಗೆ ಪರಿಚಯವೇ ಇಲ್ಲದ ಪ್ರೋಟೀನ್ಗಳಂತೆ. ಈ ವ್ಯತ್ಯಾಸವೇ ಕೋವಿಡ್ ಕೆಲವರಿಗಷ್ಟೇ ಕಾಟ ನೀಡಲು ಕಾರಣ ಇರಬಹುದು ಎನ್ನುವುದು ವಿಜ್ಞಾನಿಗಳ ತರ್ಕ. ಏಕೆಂದರೆ ಇವೆಲ್ಲ ತುಣುಕುಗಳು ಕೂಡ ದೇಹದ ರೋಗ ಪ್ರತಿರೋಧ ವ್ಯವಸ್ಥೆಗೆ ಸಂಬಂಧಿಸಿದ ಜೀವಕೋಶಗಳನ್ನು ಪ್ರಚೋದಿಸುವ ಹಾಗೂ ಚುರುಕಾಗಿಸುವಂತಹ ಪ್ರೋಟೀನ್ಗಳಿಗೆ ಸೇರಿವೆ.
2: ಪ್ಲಾಸ್ಟಿಕ್ ಪುರಾಣ 11. ಏಕೈಕ ಪ್ರೋಟೀನು ಪ್ಲಾಸ್ಟಿಕ್ಕು, ಕೇಸಿನು. ಪ್ಲಾಸ್ಟಿಕ್ನ ವಿಷಯ ಬಂದಾಗ ಮೊದಲು ನೆನಪಾಗಬೇಕಾಗಿದ್ದು ಹಾಲು. ದಿನವೂ ಬೆಳಗ್ಗೆ ಹಾಲನ್ನ ಹೊತ್ತು ತರುವ ಪ್ಯಾಕೆಟ್ ಪ್ಲಾಸ್ಟಿಕ್ನದ್ದು ಎನ್ನುವುದಕ್ಕಾಗಲಿ ಅಥವಾ ಆ ಪ್ಯಾಕೆಟ್ ಪ್ಲಾಸ್ಟಿಕ್ ಸಮಸ್ಯೆಯನ್ನ ಹೆಚ್ಚಿಸಿದೆ ಎನ್ನುವುದರಿಂದಾಗಿ ಹೀಗೆ ನೆನಪಾಗುವುದಿಲ್ಲ. ಬಹುಶಃ ಮೊತ್ತ ಮೊದಲ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಅನ್ನ ನೀಡಿದ್ದು ಹಾಲು ಎನ್ನುವ ಕಾರಣಕ್ಕೆ ಅದನ್ನ ನೆನಪಿಸಿಕೊಳ್ಳಬೇಕು. ಹಾಗೆಯೇ 100 ಹಿಂದೆ ಅತಿ ಹೆಚ್ಚು ಬಳಕೆಯಲ್ಲಿದ್ದ ಪ್ಲಾಸ್ಟಿಕ್ನ ಮೂಲ ಎಂದು ಹಾಲನ್ನ ನೆನಪಿಸಿಕೊಳ್ಳಬೇಕು ಎಂದರೆ ನೀವು ಅಚ್ಚರಿ ಪಡಬಹುದು. ಆದರೆ ಇದು ನಿಜ. ಹಾಲಿನಿಂದ ತಯಾರಿಸಿದ ಕೇಸಿನ ಪ್ಲಾಸ್ಟಿಕ್ ನಾವು ಬಳಸಿದ ಮೊತ್ತ ಮೊದಲ ಬಯೋಡಿಗ್ರೇಡಬಲ್ ಅಥವಾ ಸುಲಭವಾಗಿ ಕೊಳೆಯಬಲ್ಲ ಪ್ಲಾಸ್ಟಿಕ್. ಕಳೆದ ಶತಮಾನದ ಆರಂಭದಲ್ಲಿ ಬೇಕಲೈಟ್ನ ನಂತರ ಅತಿ ಹೆಚ್ಚಾಗಿ ಬಳಕೆಯಲ್ಲಿದ್ದ ಪ್ಲಾಸ್ಟಿಕ್ ಇದು. ಬಹುಶಃ ಮನೆಯಲ್ಲಿ ನಾವು ಮಾಡಬಹುದಾದ ಪ್ಲಾಸ್ಟಿಕ್ ಇದೆ. ಕೇಸಿನು ಬಹುಶಃ ಪ್ಲಾಸ್ಟಿಕ್ಗಳಲ್ಲಿಯೇ ವಿಶೇಷ, ಏಕೆಂದರೆ ಇದೊಂದು ಪ್ರೋಟೀನಿನ ಪ್ಲಾಸ್ಟಿಕ್. ಉಳಿದೆಲ್ಲವೂ ಹೈಡ್ರೋಕಾರ್ಬನ್ಗಳು ಅಥವಾ ಶರ್ಕರಗಳಿಂದ ತಯಾರಿಸಿದ ಪ್ಲಾಸ್ಟಿಕ್ಗಳು ಎನ್ನಬಹುದು. ಪ್ರೋಟೀನ್ ಎಂದ್ರೆ ನಮ್ಮ ದೇಹಕ್ಕೆ ಅವಶ್ಯಕವಾದ ಪೌಷ್ಟಿಕಾಂಶವಲ್ವೇ ಎಂದಿರಾ? ಹೌದು, ಪ್ರೋಟೀನ್ಗಳು ಜೀವಿಗಳಲ್ಲಿರುವ ಪೌಷ್ಟಿಕಾಂಶಗಳು, ಹಾಗೆಯೇ ನೈಸರ್ಗಿಕ ಪಾಲಿಮಾರ್ಗಳು ಕೂಡ. ವಿಶೇಷ ಅಂದ್ರೆ ಈ ನೈಸರ್ಗಿಕ ಪಾಲಿಮಾರ್ಗಳಲ್ಲಿ ಕೃತಕ ಪಾಲಿಮಾರ್ಗಳಲ್ಲಿ ಇರುವಂತೆ ಒಂದೇ ಒಂದು ಆಲಿಗೋಮರು ಅಥವಾ ಮೂಲ ವಸ್ತು ಇರೋದಿಲ್ಲ. ಅಮೈನೋ ಆಮ್ಲಗಳೆಂಬ ರಾಸಾಯನಿಕಗಳು ಹಲವು ಜೋಡಿಸಿಕೊಂಡು ಪಾಲಿಮಾರ್ಗಳಾಗ್ತವೆ, ಪ್ರೋಟೀನ್ ಎನ್ನಿಸಿಕೊಳ್ಳುತ್ತವೆ. ಕೇಸಿನ್ ಕೂಡ ಹೀಗೆಯೇ. ಸುಮಾರು 30 ಬಗೆಯ ಅಮೈನೋ ಆಮ್ಲಗಳು ತಳುಕಿಕೊಂಡು ಆದ ಸರಪಳಿ. ಸಾಮಾನ್ಯವಾಗಿ ಎಲ್ಲ ಪ್ರೋಟೀನ್ಗಳು ಸಾಕಷ್ಟು ಉದ್ದವಿದ್ರೂ ಮಡಿಚಿಕೊಂಡು ಇರ್ತವೆ. ಆದರೆ ಕೇಸಿನ್ ಹಾಗಲ್ಲ. ಅಪ್ಪಟ ಕೇಸಿನು ನೀರಿನಲ್ಲಿ ಕರಗುವುದೂ ಇಲ್ಲ, ಮಡಚಿಕೊಳ್ಳುವುದೂ ಇಲ್ಲ. ಇದನ್ನ ಸೇರಿಸಿ ಪೊಣಿಸಿ ಇನ್ನಷ್ಟು ಉದ್ದ ಮಾಡಿ ಹಲವು ಎಳೆಗಳನ್ನ ಅಡ್ಡ ಬಂಧಗಳಿಂದ ಕಟ್ಟಿ ಹಾಕಿದ್ರೆ ಕೇಸಿನು ಪಾಲಿಮಾರ್ಗಳು ಸಿದ್ಧ. ಅಡ್ಡ ಬಂಧಗಳಿಂದ ಕಟ್ಟಿ ಹಾಕುವುದು ಅಂದ್ರೆ ಇನ್ನೇನಲ್ಲ, ಉದ್ದುದ್ದನಿರುವ 16 ಹುಲ್ಲನ್ನ ಒಟ್ಟಿಗಿಟ್ಟು ತಿರುಚಿ ಮತ್ತೊಂದು ಹುಲ್ಲಿನಿಂದ ಕಟ್ಟಿದ್ರೆ ಹಗ್ಗವಾಗ್ತದಲ್ಲ, ಹಾಗೆ ಎಂದುಕೊಳ್ಳಿ. ಪಾಲಿಇಥಿಲೀನ್, ಪಾಲಿಪ್ರೋಪಿಲೀನ್ಗಳಂತಹ ವಸ್ತುಗಳು ಬಳಕೆಗೆ ಬರುವುದಕ್ಕೂ ಮುನ್ನವೇ ಕೇಸಿನ ಪಾಲಿಮಾರ್ಗಳು ಬಳಕೆಯಲ್ಲಿ ಇತ್ತು. ಅದು ಒಂದು ಕತೆ. 19ನೇ ಶತಮಾನದ ಕೊನೆ 1897 ಸಮಯದಲ್ಲಿ ಜರ್ಮನಿಯಲ್ಲಿ ಶಾಲೆಗಳು ಹೆಚ್ಚಿದ್ದು, ಬೋರ್ಡುಗಳು ಕಡಿಮೆ ಇದ್ದು.

0: ಕಿತ್ತಬಹುದಾದ ಪ್ಲಾಸ್ಟಿಕ್ ಅನ್ನಾಗಿ ಮಾಡಬಹುದೇ ಎನ್ನುವ ಪ್ರಶ್ನೆಯೂ ಇತ್ತು. ಅಷ್ಟರಲ್ಲಾಗಲೇ ಇದೇ ಬಗೆಯ ನೈಸರ್ಗಿಕ ಪಾಲಿಮಾರ್ ಒಂದನ್ನ ಬೇಕಲೈಟ್ ಅನ್ನಾಗಿ ಬದಲಾಯಿಸಿದ ಉದಾಹರಣೆ ಇತ್ತು. ಸೆಲ್ಯುಲೋಸ್ ಎನ್ನುವ ಸಕ್ಕರೆಯ ಪಾಲಿಮಾರ್ ಅನ್ನ ಬೇಕಲೈಟ್ ಆಗಿ ಮಾಡಲಾಗಿತ್ತಷ್ಟೇ. ಅದಕ್ಕಾಗಿ ಉಪಯೋಗಿಸಿದ ಫಾರ್ಮಾಲ್ಡಿಹೈಡ್ ದ್ರಾವಣವನ್ನೇ ಬಳಸಿ ಕೇಸಿನ್ ಅನ್ನ ಕ್ರಿಶ್ ಮತ್ತು ಸ್ಪಿಟ್ಲರ್ ಪ್ಲಾಸ್ಟಿಕ್ ಅನ್ನಾಗಿ ಪರಿವರ್ತಿಸಿದರು. ಒಣಗಿಸಿದ ಕೇಸಿನ್ ಅನ್ನ ಫಾರ್ಮಾಲ್ಡಿಹೈಡ್ ದ್ರಾವಣದಲ್ಲಿ ಅದ್ದಿಟ್ರೆ ಅದರ ಎಳೆಗಳ ನಡುವೆ ಅಡ್ಡಬಂಧಗಳಾಗ್ತವೆ. ಆನಂತರ ಫಾರ್ಮಾಲ್ಡಿಹೈಡ್ ಅನ್ನ ಬಸಿದು ತೆಗೆದು ಪ್ಲಾಸ್ಟಿಕ್ ನಲ್ಲಿರುವ ನೀರನ್ನ ಒತ್ತಿ ತೆಗೆದ್ರೆ ಕೇಸಿನ್ ಸಿದ್ಧ. ಹೀಗೆ ತಯಾರಾದ ಕೇಸಿನು 1910 1950 ಇದು ಬೇಕಲೈಟ್ನ ನಂತರ ಪ್ಲಾಸ್ಟಿಕ್ನ ಪ್ರಪಂಚದ ಅಧಿಕಾರಿಯಾಗಿತ್ತು. ಬೇಕಲೈಟ್ನ ಬಣ್ಣ ಕಪ್ಪು ಎನ್ನುವುದು ಇದರ ಜನಪ್ರಿಯತೆಗೆ ಕಾರಣ. ಕೇಸಿನಿಂದ ಶಿಕ್ಷಣಕ್ಕೆ ಬೇಕಾದಂತಹ ಬೋರ್ಡ್ಗಳು ತಯಾರಾದವೋ ಇಲ್ಲವೋ ಗೊತ್ತಿಲ್ಲ, ಆದರೆ ಇದು ಫ್ಯಾಷನ್ ಪ್ರಪಂಚದ ರಾಜನಾಗಿದ್ದಂತೂ ನಿಜ. ಇದರ ಬಿಳುಪು ಚೀಸ್ ಪನೀರ್ನಂತಹ ಹಿತವಾದ ಪರಿಮಳ ತಯಾರಾಗುವಾಗಲೇ ನೀರಿನಲ್ಲಿ ಬೆರೆಯುವ ಬಣ್ಣವನ್ನ ಕೂಡಿಸಬಹುದೆನ್ನುವ ಗುಣಗಳು ಕೇಸಿನು ಪ್ಲಾಸ್ಟಿಕ್ ಅನ್ನ ಫ್ಯಾಷನ್ ವಸ್ತುಗಳನ್ನಾಗಿಸಿದವು. ಬಣ್ಣ ಬಣ್ಣದ ಗುಂಡಿಗಳು, ಚಾಕು ಮುಂತಾದ ಗೃಹ ಬಳಕೆಯ ವಸ್ತುಗಳಲ್ಲಿ ಹಿಡಿಯಾಗಿಯೂ ಬಳಸ್ತಾ ಇದ್ರು. ಹಾಲಿನ ವಾಸನೆಯ ಈ ಗುಂಡಿಗಳನ್ನ ನುಂಗಿ ಅಪಾಯಕ್ಕೆ ಈಡಾದ ಪುಟ್ಟ ಪುಟ್ಟ ಮಕ್ಕಳ ಸಂಖ್ಯೆ ಅದೆಷ್ಟು. ಕೇಸಿನು ಪಾಲಿಮಾರ್ ಅನ್ನ ಇಂದಿಗೂ ಫ್ಯಾಷನ್ ಪ್ರಪಂಚದಲ್ಲಿ ಬಳಸಲಾಗ್ತಿದೆ. 1945 ನಂತರ ಬೇರೆ ಪ್ಲಾಸ್ಟಿಕ್ಗಳ ಬಳಕೆ ಬಂದ ನಂತರ ಈ ಪ್ಲಾಸ್ಟಿಕ್ನ ಬಳಕೆ ಕುಗ್ಗಿತ್ತು. ಇದಕ್ಕೆ ಕಾರಣ ಬಹುಶಃ ಕೇಸಿನಿನ ತಯಾರಿಕೆಗೆ ಬೇಕಿದ್ದ ಹಾಲಿನ ಪ್ರಮಾಣ ಇದ್ರೂ ಇರಬಹುದು. ಏಕೆಂದ್ರೆ ಇಂದಿಗೂ ಕೇಸಿನನ್ನ ತಯಾರಿಸಬೇಕೆಂದ್ರೆ ಹಾಲನ್ನೇ ಬಳಸಬೇಕು. 1 ಕಿಲೋ ಕೇಸಿನನ್ನ ತಯಾರಿಸಬೇಕಾದ್ರೆ 30 ಕಿಲೋ ಹಾಲನ್ನ ಸಂಸ್ಕರಿಸಬೇಕಾಗ್ತದೆ. ನಮ್ಮ ತಾಯಂದಿರ ಎದೆ ಹಾಲಿನಲ್ಲಿಯೂ ಕೇಸಿನು ಇರ್ತದೆ. ಇಂತಹ ಪೌಷ್ಟಿಕ ವಸ್ತುವನ್ನ ಫ್ಯಾಷನ್ಗೆ ಬಳಸಿಕೊಳ್ಳೋದು ಉಚಿತವಲ್ಲವಷ್ಟೇ, ಜೊತೆಗೆ 2ನೇ ಮಹಾಯುದ್ಧದ ನಂತರ ಕಲ್ಲಿದ್ದಲು ಹಾಗೂ ಪೆಟ್ರೋಲಿಯಂ ಉತ್ಪನ್ನಗಳ ಬಳಕೆ ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದ್ರಿಂದ ಅವುಗಳ ತಯಾರಿಕೆ ವೇಳೆಗೆ ದೊರೆಯುವ ಹೈಡ್ರೋಕಾರ್ಬನ್ಗಳು ಅಗ್ಗವೆನಿಸಿದವು. ಹೊಸ ಪ್ಲಾಸ್ಟಿಕ್ಗಳು ಬಂದು ಕೇಸಿನು ಮೂಲೆಗುಂಪಾಯಿತು. ಇದೀಗ ಪ್ಲಾಸ್ಟಿಕ್ಗಳು ಪರಿಸರ ವೈರಿಗಳು ಎನ್ನುವುದು ಸಿದ್ಧವಾದ ಮೇಲೆ ತನ್ನಿಂತಾನೇ ಶಿಥಿಲಗೊಳ್ಳುವ ಕೊಳೆಯಬಹುದಾದ ಪ್ಲಾಸ್ಟಿಕ್ಗಳಿಗೆ ಬೇಡಿಕೆ ಹೆಚ್ಚಿದೆ. ಕೇಸಿನನ್ನ ಮರಳಿ ಬಳಸುವ ಪ್ರಯತ್ನಗಳು ನಡೆದಿವೆ. ಜರ್ಮನಿಯ ಕ್ಯೂ ಮಿಲ್ಕ್ ಎನ್ನುವ ಕಂಪನಿ ಇದೀಗ ಕೇಸಿನನ್ನ ನಾರುಗಳನ್ನಾಗಿ ಪರಿವರ್ತಿಸಿದೆ. ಇದುವರೆಗೂ ಕೇಸಿನನ್ನ ಗಟ್ಟಿ ಪ್ಲಾಸ್ಟಿಕ್ ಅನ್ನಾಗಿಯಷ್ಟೇ ಬಳಸಲಾಗ್ತಿತ್ತು. ಇದೀಗ ಕ್ಯೂ ಮಿಲ್ಕ್ ಕೇಸಿನಿನ ನಾರುಗಳನ್ನ ಹೆಣೆದು ಬಟ್ಟೆ ತಯಾರಿಸಿದೆ. ಇದು ಕೊಳೆಯಬಲ್ಲದ್ದು. ಹಾಗೆಯೇ ಕೇಸಿನಿಂದ ಔಷಧಗಳಿಗೆ ಬಳಸುವ ಜೆಲ್ಲಿಗಳನ್ನು ತಯಾರಿಸುವ ಯತ್ನಗಳು ನಡೆದಿವೆ. ಇವು ಅಕ್ರಿಲಮೈಡ್ ಪ್ಲಾಸ್ಟಿಕ್ಗಳಿಗೆ ಪರ್ಯಾಯವಾಗಬಹುದು ಎನ್ನುವ ಅನಿಸಿಕೆಯೂ ಇದೆ. ಅಂತೂ ಕಾಣೆಯಾಗಿದ್ದ ಕೇಸಿನ್ನು ಮರಳಿ ಬರ್ತಾ ಇದೆ ಎನ್ನಬಹುದು. ಮನೆಯಲ್ಲಿಯೂ ಈ ಪ್ಲಾಸ್ಟಿಕ್ ಅನ್ನ ತಯಾರಿಸಬಹುದು. ಹಾಲನ್ನ ಕುದಿಸಿ ಆದಷ್ಟು ಕೆನೆಯನ್ನ ತೆಗೆಯಬೇಕು. ಹೀಗೆ ಅದರಲ್ಲಿರುವ ಬೆಣ್ಣೆಯ ಅಂಶವನ್ನ ಕಳೆದ ಮೇಲೆ ವಿನೆಗರ್ ಅಥವಾ ನಿಂಬೆ ರಸ ಹಿಂಡಿ ಹಾಲನ್ನ ಒಡೆಯಬಹುದು. ಒಡೆದ ಹಾಲಿನ ತಳದಲ್ಲಿ ಗರಣೆ ಸಂಗ್ರಹವಾಗುತ್ತದೆಯಷ್ಟೇ. ಇದನ್ನು ಹಳೆಯ ಹತ್ತಿ ಬಟ್ಟೆಯಿಂದ ಸೋಸಿ ಪ್ರೋಟೀನ್ ಅನ್ನ ತೆಗೆಯಬಹುದು. ಈ ಗರಣೆಯನ್ನು ಹಲವಾರು ಬಾರಿ ನೀರಿನಲ್ಲಿ ತೊಳೆಯುತ್ತಾ ಚಪಾತಿಯ ಹಿಟ್ಟನ್ನ ನಾದುವಂತೆ ನಾದಬೇಕು. ಹಾಗೆ ಮಾಡಿದ್ರೆ ಗಟ್ಟಿಯಾದ ಜೇಡಿಮಣ್ಣಿನಂತಹ ವಸ್ತು ದೊರೆಯುತ್ತದೆ. ಇದುವೇ ಕೇಸಿನು. ಇದನ್ನ ಮಕ್ಕಳು ಆಟಕ್ಕೆ ಬಳಸುವ ಪ್ಲಾಸ್ಟಿಕ್ ಕ್ಲೇಯ ಬದಲಿಗೆ ಬಳಸಬಹುದು. ಹಾ, 1 ಕಿಲೋ ಹಾಲಿನಿಂದ ಕೇವಲ 1 ಗೋಲಿ ಗಾತ್ರದ ಪ್ಲಾಸ್ಟಿಕ್ ಸಿಗಬಹುದು ಎನ್ನುವುದು ನೆನಪಿರಲಿ ಅಷ್ಟೇ.
1: ನಿಮಗೆ ಗೊತ್ತೇ, ಕ್ಯಾಲಿಫೋರ್ನಿಯಾದಲ್ಲಿರುವ ಸ್ಟ್ಯಾನ್ಫರ್ಡ್ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು ಮೃದುವಾದ ಎಲೆಕ್ಟ್ರಾನಿಕ್ ಚರ್ಮವೊಂದನ್ನ ರೂಪಿಸಿದ್ದಾರಂತೆ. ಸಹಜವಾದ ಚರ್ಮದಂತೆಯೇ ಇದು ನವಿರಾದ ಸ್ಪರ್ಶವನ್ನು ಕೂಡ ಪತ್ತೆ ಮಾಡುತ್ತದೆ. ಇದುವರೆಗೂ ಗಟ್ಟಿಯಾದ ಸಿಲಿಕಾನ್ ಪೊರೆಗಳಿಂದ ಇಂತಹ ಚರ್ಮವನ್ನು ತಯಾರಿಸಲು ಯತ್ನಿಸಲಾಗಿತ್ತು, ಆದರೆ ಅವು ನವಿರಾದ ಸ್ಪರ್ಶಗಳಿಗೆ ಸ್ಪಂದಿಸುತ್ತಿರಲಿಲ್ಲ. ಈ ಮೃದು ಈ ಚರ್ಮ ನವಿಲುಗರಿಗಳ ಕಚಗುಳಿಯನ್ನು ಗ್ರಹಿಸುತ್ತದಂತೆ.
2: ಬೀಗಲ್ ಸಾಹಸಯಾನ. 200 ವರ್ಷಗಳ ಹಿಂದೆ ಸುಪ್ರಸಿದ್ಧ ಜೀವಿ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ ಬೀಗಲ್ ಹಡಗಿನಲ್ಲಿ ವಿಶ್ವ ಪರ್ಯಟನೆ ಮಾಡಿದಾಗ ಕಂಡು ದಾಖಲಿಸಿದ್ದ ವೈಜ್ಞಾನಿಕ ಸಂಗತಿಗಳ ಟಿಪ್ಪಣಿಗಳ ಅನುವಾದ. ಸಂಚಿಕೆ 179.

0: ಹಡಗುಗಳು ಈ ದ್ವೀಪದಲ್ಲಿರುವ ಬಾವಿಗಳಿಂದ ಕುಡಿಯುವ ನೀರನ್ನು ಪಡೆಯುತ್ತವೆ. ಬಾವಿಯಲ್ಲಿರುವ ಸಿಹಿ ನೀರು ಸಮುದ್ರದ ಉಬ್ಬರವಿಳಿತಕ್ಕೆ ತಕ್ಕಂತೆ ಏರಿ ಇಳಿಯುವುದನ್ನು ಕಂಡಾಗ ಮೊದಲಿಗೆ ಅಚ್ಚರಿ ಎನಿಸದೇ ಇರದು. ಮರಳು ಸಮುದ್ರದ ನೀರಿನಿಂದ ಉಪ್ಪನ್ನು ಸೋಸುತ್ತಿರಬೇಕು ಎಂದು ಕಲ್ಪಿಸಲಾಗಿತ್ತು. ವೆಸ್ಟ್ ಇಂಡೀಸ್ ದ್ವೀಪಗಳಲ್ಲಿಯೂ ಎತ್ತರ ಕಡಿಮೆ ಇರುವಂತಹ ದ್ವೀಪಗಳಲ್ಲಿ ಇಂತಹ ಉಬ್ಬರವಿಳಿತ ತೋರುವ ಬಾವಿಗಳು ಸಾಮಾನ್ಯ. ಇಲ್ಲಿರುವ ರಂಧ್ರಭರಿತ ಹವಳದ ಕಲ್ಲುಗಳು ಹಾಗೂ ಒತ್ತೊತ್ತಾಗಿರುವ ಮರಳು ಸ್ಪಂಜಿನಂತೆ ಸಮುದ್ರದ ಉಪ್ಪು ನೀರಿನಿಂದ ತುಂಬಿರುತ್ತವೆ. ಇವುಗಳ ಮೇಲೆ ಬೀಳುವ ಮಳೆ ನೀರು ನೆಲದೊಳಗಿಳಿದು ಅಲ್ಲಿರುವ ಉಪ್ಪು ನೀರನ್ನು ಹೊರದೂಡಿ ಸಂಗ್ರಹವಾಗುತ್ತದೆ. ಹೀಗೆ ಸಂಗ್ರಹವಾದ ನೀರಿನ ಮಟ್ಟ ಸುತ್ತಲಿನ ಸಮುದ್ರದ ನೀರಿನ ಮಟ್ಟಕ್ಕೆ ಸಮನಾಗಿರಬೇಕು. ದೊಡ್ಡ ಸ್ಪಂಜಿನಂತೆ ಸಮುದ್ರದ ನೀರನ್ನು ಹೀರಿಕೊಂಡಿರುವ ಹವಳದ ಕಲ್ಲುಗಳ ತಳಭಾಗವು ಉಬ್ಬರ ಇಳಿತಗಳಿಗೆ ತಕ್ಕಂತೆ ಏಳು ಬೀಳುವಾಗ ನೆಲಮಟ್ಟದಲ್ಲಿರುವ ಸಿಹಿ ನೀರಿನ ಮಟ್ಟವು ಏರಿಳಿಯುತ್ತದೆ. ಉಪ್ಪು ನೀರಿನ ಜೊತೆಗೆ ಇದು ಬೆರೆಯದಷ್ಟು ಒತ್ತೊತ್ತಾಗಿ ಮರಳು ಇದ್ದದ್ದೇ ಆದರೆ ಈ ನೀರು ಸಿಹಿಯಾಗಿಯೇ ಉಳಿದಿರುತ್ತದೆ. ಆದರೆ ದೊಡ್ಡ ದೊಡ್ಡ ಬಂಡೆಗಲ್ಲುಗಳು ನಡುವೆ ಸಾಕಷ್ಟು ಜಾಗವಿದ್ದು ಸಡಿಲವಾಗಿ ಚದುರಿ ಬಿದ್ದಿರುವಂತಹ ಪ್ರದೇಶಗಳಲ್ಲಿ ಬಾವಿಯನ್ನಗಿದರೆ ಅಲ್ಲಿನ ನೀರು ಉಪ್ಪಾಗಿರುವುದನ್ನು ನಾನು ಕಂಡಿದ್ದೇನೆ. ರಾತ್ರಿ ಊಟದ ನಂತರ ನಾವು ಮಲಯ ಮಹಿಳೆಯರ ಸ್ವಾರಸ್ಯಕರವೆನ್ನಿಸುವ ಮೂಢನಂಬಿಕೆಯ ಪ್ರದರ್ಶನವೊಂದನ್ನು ಕಂಡೆವು. ಹುಣ್ಣಿಮೆಯ ರಾತ್ರಿ ದೊಡ್ಡದಾದ ಮರದ ಸೌಟನ್ನು ಬಟ್ಟೆಗಳಿಂದ ಸಿಂಗರಿಸಿ ಸತ್ತವನೊಬ್ಬನ ಸಮಾಧಿಯ ಬಳಿಗೆ ಕೊಂಡೊಯ್ದು ಆವೇಶದಿಂದ ಕುಣಿದು ಕುಪ್ಪಳಿಸುವುದನ್ನು ಕಂಡೆವು. ಎಲ್ಲ ಸಿದ್ಧತೆಗಳು ಮುಗಿದ ಮೇಲೆ ಇಬ್ಬರು ಮಹಿಳೆಯರು ಆ ಸೌಟನ್ನು ಹಿಡಿದುಕೊಂಡು ಆವೇಶದಿಂದ ಸುತ್ತಲೂ ನೆರೆದಿದ್ದ ಮಹಿಳೆಯರು ಮತ್ತು ಮಕ್ಕಳ ಹಾಡುಗಾರಿಕೆಗೆ ತಕ್ಕಂತೆ ಕುಣಿದಾಡಿದರು. ಮೂರ್ಖ ನಡವಳಿಕೆ ಎಂದು ತೋರಿತಾದರೂ ಮಲಯನ್ನರು ಪ್ರೇತಗಳು ಚಲಿಸುತ್ತವೆ ಎಂದು ನಂಬುತ್ತಾರೆಂದು ಮಿಸ್ಟರ್ ಲೈಸ್ಕ್ ವಿವರಿಸಿದ. ಚಂದ್ರ ಉದಯಿಸುವವರೆಗೂ ನೃತ್ಯಗಳು ಆರಂಭವಾಗಲಿಲ್ಲ. ಚಂದ್ರನ ಬೆಳದಿಂಗಳ ಕಿರಣಗಳು ರಾತ್ರಿಯ ತಂಗಾಳಿಯಲ್ಲಿ ತೊನೆದಾಡುತ್ತಿದ್ದ ತೆಂಗಿನ ಮರಗಳೆಡೆಯಿಂದ ನುಸುಳಿ ಬರುವ ನೋಟ ಕಂಡದ್ದೇ ಲಾಭ. ಉಷ್ಣವಲಯದ ಈ ದೃಶ್ಯಗಳು ಎಷ್ಟು ಸುಂದರವಾಗಿರುತ್ತವೆಂದರೆ ಅವು ತವರೂರಿನಲ್ಲಿರುವ ನಮಗೆ ಪರಿಚಿತವಾದಂತಹ ಇಂತಹುದೇ ದೃಶ್ಯಗಳನ್ನು ಮನಸ್ಸಿನಲ್ಲಿ ಮೂಡಿಸಿದವು. ಮರುದಿನ ನಾನು ಈ ದ್ವೀಪಗಳ ಸರಳವಾದ ರಚನೆ ಹಾಗೂ ಉಗಮದ ಕಾರಣಗಳನ್ನು ಪರೀಕ್ಷಿಸುವುದರಲ್ಲಿ ತೊಡಗಿಕೊಂಡೆ. ಅಪರೂಪಕ್ಕೆ ನೀರು ಶಾಂತವಾಗಿದ್ದ ಕಾರಣ ನಾನು ಸಾಗರದ ಅಲೆಗಳು ಬಂದು ಬೀಳುತ್ತಿದ್ದ ದೂರದಲ್ಲಿದ್ದ ಜೀವಂತ ಹವಳ ದಿಬ್ಬಗಳವರೆಗೂ ಸಪಾಟಾದ ಸತ್ತ ಹವಳದ ಕಲ್ಲುಗಳ ಮೇಲೆಯೇ ಮೊಳಕಾಲುದ್ದದ ನೀರಿನಲ್ಲಿ ನಡೆದುಕೊಂಡು ಹೋದೆ. ಕಲ್ಲಿನಲ್ಲಿದ್ದ ಕೆಲವು ಕಿರಿದಾದ ಓಣಿಗಳು ಮತ್ತು ಹಳ್ಳಗಳಲ್ಲಿ ಸುಂದರವಾದ ಹಸಿರು ಹಾಗೂ ಇತರೆ ಬಣ್ಣ ಬಣ್ಣದ ಮೀನುಗಳಿದ್ದುವು. ಇಲ್ಲಿ ಬೇರೂರಿದ್ದ ಪ್ರಾಣಿಗಳ ಆಕಾರ ಹಾಗೂ ಬಣ್ಣಗಳು ಮನಸೆಳೆಯುತ್ತಿದ್ದುವು. ಜೀವಿ ಸಮೃದ್ಧವಾದ ಉಷ್ಣವಲಯದ ಸಾಗರಗಳಲ್ಲಿರುವ ಅಗಣಿತ ಬಗೆಯ ಜೀವಿಗಳ ಬಗ್ಗೆ ಸಂಭ್ರಮಿಸುವುದು ಅಕ್ಷಮ್ಯವೇನಲ್ಲ. ಆದರೂ ಹಾಗೆ ಈಗಾಗಲೇ ನಾವು ಓದಿರುವಂತಹ ಸಾಗರ ತಳದಲ್ಲಿರುವ ಸಾವಿರಾರು ಸುಂದರ ಜೀವಿಗಳಿಂದ ಅಲಂಕೃತವಾದ ಗುಹೆ ಗವಿಗಳನ್ನು ವಿವರಿಸಿರುವ ಪ್ರಕೃತಿ ಶಾಸ್ತ್ರಜ್ಞರ ಭಾಷೆಯಲ್ಲಿ ಹುಮ್ಮಸ್ಸು ತುಂಬಿ ತುಳುಕುತ್ತಿರುತ್ತದೆ ಎಂದು ನನ್ನ ಭಾವನೆ. ಏಪ್ರಿಲ್ 6, ನಾನು ಕ್ಯಾಪ್ಟನ್ ಫಿಟ್ಜ್‌ರಾಯ್ ಜೊತೆಗೆ ಲಗೂನಿನ ತುದಿಗೆ ಹೋದೆ. ಅಲ್ಲಿದ್ದ ನಾಜೂಕಾಗಿ ಕವಲೊಡೆದ ಹವಳದ ದಿಬ್ಬಗಳ ನಡುವೆ ಸಾಗಿದ ನಾಲೆಗಳು ಜಟಿಲವಾಗಿದ್ದುವು. ಅಲ್ಲಿ ನಾವು ಹಲವು ಕಡಲಾಮೆಗಳನ್ನು ಕಂಡೆವು. ಎರಡು ದೋಣಿಗಳಲ್ಲಿ ಅವನ್ನು ಹಿಡಿದೆವು. ಆಳವಿಲ್ಲದ ನೀರು ಎಷ್ಟು ನಿಚ್ಚಳವಾಗಿತ್ತೆಂದರೆ ನಮ್ಮನ್ನು ಕಂಡ ಕೂಡಲೇ ಕಡಲಾಮೆ ತಪ್ಪಿಸಿಕೊಳ್ಳಲು ನೀರಿನಲ್ಲಿ ಮುಳುಗುತ್ತಿತ್ತಾದರೂ ದೋಣಿ ಅಥವಾ ತೆಪ್ಪದಲ್ಲಿ ಕುಳಿತವರು ಅನತಿ ದೂರದಲ್ಲಿಯೇ ಅದನ್ನು ಹಿಡಿದು ಬಿಡಬಹುದಿತ್ತು. ದೋಣಿಯ ತುದಿಯಲ್ಲಿ ಅಣಿಯಾಗಿದ್ದ ಯಾರೂ ಕೂಡ ಓಡಿ ಹೋಗಿ ಆಮೆಯ ಬೆನ್ನ ಮೇಲೆ ಬಿದ್ದು ಎರಡೂ ಕೈಗಳಿಂದ ಚಿಪ್ಪನ್ನು ಆಮೆಯ ಕತ್ತಿನ ಬಳಿ ಹಿಡಿದುಕೊಳ್ಳುತ್ತಿದ್ದ. ಹೀಗೆ ಬಿದ್ದ ಅವನನ್ನು ಹೊತ್ತೊಯ್ಯುತ್ತಿದ್ದ ಆಮೆ ದಣಿವಾಗಿ ನಿಂತು ಬಿಡುತ್ತಿತ್ತು. ಆಗ ಅದನ್ನು ಹಿಡಿಯುತ್ತಿದ್ದರು. ಎರಡೂ ದೋಣಿಗಳು ಹೀಗೆ ಒಂದಿನ್ನೊಂದರ ಜೊತೆಗೆ ನಾ ಮುಂದು ತಾ ಮುಂದು ಎಂದು ಸಾಗುವುದನ್ನು, ಜನರು ತಲೆ ಮುಂದಾಗಿ ನೀರಿಗೆ ಬಿದ್ದು ಬೇಟೆಯನ್ನು ಹಿಡಿಯುವುದನ್ನು ನೋಡುವುದು ಸ್ವಾರಸ್ಯಕರವಾಗಿತ್ತು. ಕ್ಯಾಪ್ಟನ್ ಮೋರ್ಸ್ಬಿ ಪ್ರಕಾರ ಇದೇ ಸಮುದ್ರದಲ್ಲಿರುವ ಚಾಗೋಸ್ ದ್ವೀಪ ಸಮೂಹದಲ್ಲಿರುವ ಮೂಲ ನಿವಾಸಿಗಳು ಜೀವಂತವಿರುವ ಆಮೆಯ ಚಿಪ್ಪುಗಳನ್ನು ಕ್ರೂರವಾದೊಂದು ವಿಧಾನದಿಂದ ತೆಗೆಯುತ್ತಾರೆ. ಅದರ ಮೇಲೆ ಉರಿಯುವ ಇದ್ದಿಲನ್ನು ಸುರಿಯುತ್ತಾರೆ. ಇದರಿಂದಾಗಿ ಚಿಪ್ಪು ಸುಟ್ಟು ಮೇಲ್ಗಡೆಗೆ ಮುದುರಿಕೊಳ್ಳುತ್ತದೆ. ಅನಂತರ ಅದನ್ನು ಕತ್ತಿಯೊಂದರಿಂದ ಬಲವಂತವಾಗಿ ಕಿತ್ತು ತೆಗೆದು ತಣಿಯುವುದರೊಳಗೆ ಹಲಗೆಗಳ ನಡುವೆ ಇಟ್ಟು ಸಪಾಟಾಗಿಸುತ್ತಾರೆ. ಈ ಕ್ರೂರ ವಿಧಾನದಿಂದ ಚಿಪ್ಪನ್ನು ಕಳೆದುಕೊಂಡ ಆಮೆಯಲ್ಲಿ ಸ್ವಲ್ಪ ಸಮಯದ ನಂತರ ಹೊಸ ಚಿಪ್ಪು ಬೆಳೆಯುತ್ತದೆ. ಆದರೆ ಅದು ಎಷ್ಟು ತೆಳುವಾಗಿರುತ್ತದೆಂದರೆ ಆಮೆ ಬಡವಾಗಿ ಕಾಯಿಲೆ ಬಿದ್ದಂತೆ ತೋರುತ್ತದೆ. ಲಗೂನಿನ ತುದಿಯನ್ನು ತಲುಪಿದ ನಾವು ಅಲ್ಲಿದ್ದ ಕಿರಿದಾದ ಪುಟ್ಟ ದ್ವೀಪವನ್ನು ಹಾದು ಹೋದೆವು. ಸಾಗರದ ಬದಿಯಲ್ಲಿದ್ದ ತೀರದಲ್ಲಿ ದೊಡ್ಡ ದೊಡ್ಡ ಅಲೆಗಳು ಬಂದು ಅಪ್ಪಳಿಸುತ್ತಿದ್ದುವು. ಏನು ಕಾರಣವೋ ಗೊತ್ತಿಲ್ಲ, ನನಗಂತೂ ಈ ಲಗೂನ್ ದ್ವೀಪಗಳ ಹೊರಬದಿಯಲ್ಲಿದ್ದ ಸಾಗರದ ದೃಶ್ಯ ನಯನ ಮನೋಹರವೆನಿಸುತ್ತಿತ್ತು. ಅಡ್ಡಗಟ್ಟೆಯ ರೀತಿ ಇರುವ ತೀರದ ಸರಳತೆ, ಹಸಿರು ಪೊದೆಗಳು ಹಾಗೂ ಎತ್ತರವಾದ ತೆಂಗಿನ ಮರಗಳ ಸೆರಗು, ಗಟ್ಟಿಯಾದ ಸತ್ತ ಹವಳಗಳ ಶಿಲೆ, ಅಲ್ಲಲ್ಲಿ ಚದುರಿ ಬಿದ್ದಿದ್ದ ತುಣುಕುಗಳು ಹಾಗೂ ಅಬ್ಬರಿಸಿ ಅಪ್ಪಳಿಸುವ ಅಲೆಗಳ ಸಾಲು, ಇವೆಲ್ಲವೂ ಎರಡೂ ಬದಿಯಲ್ಲಿಯೂ ಬಳಸಿ ಸಾಕುವ ರೀತಿ. ಅಗಲವಾದ ಹವಳ ದಿಬ್ಬದ ಮೇಲೆ ಸಾಗರವು ಅಲೆಗಳನ್ನು ಅಪ್ಪಳಿಸುವ ರೀತಿಯನ್ನು ಗಮನಿಸಿದರೆ ಅದೆಂಥ ಬಲಶಾಲಿ ವೈರಿ ಎನಿಸಬಹುದು. ಆದರೂ ದಿಬ್ಬಗಳು ಅವನ್ನು ತಡೆದಿರುವುದನ್ನು ಆರಂಭದಲ್ಲಿ ಬಲು ದುರ್ಬಲ ಹಾಗೂ ಅಸಮರ್ಪಕವೆನ್ನಿಸಿದ ವಿಧಾನಗಳಿಂದ ಅದನ್ನು ಸೋಲಿಸಿರುವುದನ್ನು ಕಾಣುತ್ತೇವೆ. ಹಾಗೆಂದು ಸಾಗರವೇನೂ ಈ ಹವಳದ ಕಲ್ಲುಗಳನ್ನು ಕ್ಷಮಿಸುವುದಿಲ್ಲ. ದಿಬ್ಬಗಳ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವ ಹಾಗೂ ಎತ್ತರದ ತೆಂಗು ಸಾಲುಗಟ್ಟಿ ನಿಂತ ತೀರದಲ್ಲಿ ಗುಡ್ಡೆಯಾಗಿರುವ ಹವಳದ ತುಣುಕುಗಳು ಅಲೆಗಳ ಈ ಅವಿರತ ತಾಡನದ ಸಾಮರ್ಥ್ಯವನ್ನು ಕುರಿತು ಕತೆ ಹೇಳುತ್ತವೆ. ವಿರಾಮ ಎನ್ನುವುದು ಇಲ್ಲಿ ಇಲ್ಲವೇ ಇಲ್ಲ. ನಿಧಾನವಾಗಿ ಆದರೆ ಅವಿರತವಾಗಿ ಒಂದೇ ದಿಕ್ಕಿನಿಂದ ಬೀಸುವ ಗಾಳಿಯಿಂದ ಎದ್ದು ಬರುವ ಅಲೆಗಳು ಸಮಶೀತೋಷ್ಣ ಪ್ರದೇಶದಲ್ಲಿ ಬೀಸುವ ಬಿರುಗಾಳಿಯಷ್ಟೇ ಬಲವಾಗಿವೆ. ಎಡೆಬಿಡದೆ ದಾಳಿ ಮಾಡುತ್ತವೆ. ಗ್ರಾನೈಟು, ಪಾರ್ಫಿರಿ ಅಥವಾ ಕ್ವಾಡ್ಸ್ನಂತಹ ಎಷ್ಟೇ ಗಟ್ಟಿಯಾದ ಶಿಲೆಯಿಂದ ಆದ ಯಾವುದೇ ದ್ವೀಪವೂ ಕೂಡ ಈ ಅಲೆಗಳ ತಡೆಯಲಾಗದ ಬಲದ ಮುಂದೆ ಬಾಗಲೇಬೇಕು ಎಂದು ನಮಗೆ ಅನ್ನಿಸದಿರದು. ಆದರೂ ಈ ಪುಟ್ಟ ಕಿರು ದ್ವೀಪಗಳು ಮಣಿಯದೇ ನಿಂತಿವೆ, ವಿಜಯಿಗಳಾಗಿವೆ. ಅಪ್ಪಳಿಸುವ ಅಲೆಗಳಲ್ಲಿರುವ ಸುಣ್ಣದ ಕಾರ್ಬನೇಟಿನ ಅಣುಗಳನ್ನು ಒಂದೊಂದನ್ನೇ ಈ ಜೀವಂತ ಶಕ್ತಿಗಳು ಒಟ್ಟಾಗಿಸಿ ಅವನ್ನು ಸಮಮಿತಿಯ ರಚನೆಗಳನ್ನಾಗಿ ಕಟ್ಟಿವೆ. ಚಂಡಮಾರುತಗಳು ಅವನ್ನು ಸಾವಿರ ಹೋಳನ್ನಾಗಿ ಹರಿಯುತ್ತದೆಯಷ್ಟೇ ಎನ್ನುವುದು ಹಗಲು ರಾತ್ರಿ ಎನ್ನದೆ ಅವಿರತವಾಗಿ ದುಡಿದ ಕೋಟ್ಯಂತರ ಶಿಲ್ಪಿಗಳ ಶ್ರಮದ ಫಲವಾಗಿ ಹುಟ್ಟಿದ ಈ ದಿಬ್ಬಗಳ ಬಗ್ಗೆ ಸಾಕಷ್ಟು ತಿಳಿಸುತ್ತದೆಯಷ್ಟೇ. ಪಾಲಿಪಸಿನಂತಹ ಮೃದುವಾದ ಜೆಲ್ಲಿಯಂತಹ ದೇಹದ ಜೀವಿ ನಿಯಮಗಳ ಮೂಲಕ ಯಾವುದೇ ಮಾನವನ ರಚನೆ ಇಲ್ಲವೇ ಪ್ರಕೃತಿಯ ರಚನೆಗಳೂ ತಡೆಯಲಾಗದ ಈ ಸಾಗರದ ಅಲೆಗಳ ಭೌತಿಕ ಬಲವನ್ನು ಸೋಲಿಸಿವೆ. ನಾವು ಇಳಿ ಸಂಜೆಯಾಗುವವರೆಗೂ ಹಡಗಿಗೆ ಮರಳಲಿಲ್ಲ. ಲಗೂನಿನಲ್ಲಿಯೇ ಹವಳದ ವಿಶಾಲವಾದ ಬಯಲನ್ನು, ಚಾಮಾಜೀವಿಯ ಬೃಹತ್ ಚಿಪ್ಪುಗಳನ್ನೂ ಪರೀಕ್ಷಿಸುತ್ತಾ ದೀರ್ಘಕಾಲವನ್ನು ಕಳೆದೆವು. ಚಾಮಾದ ಜೀವಿಗಳು ಬದುಕಿರುವಾಗ ಮನುಷ್ಯನೇನಾದರೂ ಕೈ ಹಾಕಿದರೆ ಕೈಯನ್ನು ಹಿಂದಕ್ಕೆ ತೆಗೆದುಕೊಳ್ಳಲಾಗದಷ್ಟು ಗಟ್ಟಿಯಾಗಿ ತಮ್ಮ ಚಿಪ್ಪನ್ನು ಅವಚಿಕೊಂಡಿರುತ್ತದೆ. ಲಗೂನಿನ ತುದಿಯಲ್ಲಿ ಸುಮಾರು 1 ಚದರ ಮೈಲಿಗೂ ವಿಸ್ತಾರವಾದೊಂದು ಪ್ರದೇಶದಲ್ಲಿ ನಾಜೂಕಾಗಿ ಕವಲೊಡೆದ ಹವಳದ ಕಾಡೊಂದನ್ನು ಕಂಡೆ. ಅವು ನೆಟ್ಟಗೆ ನಿಂತಿದ್ದರೂ ಸತ್ತು ಕೊಳೆಯುತ್ತಿದ್ದುವು. ಅದಕ್ಕೆ ಕಾರಣವೇನೆಂಬುದು ಮೊದಲಿಗೆ ನನಗೆ ತಿಳಿಯಲಿಲ್ಲ. ಅನಂತರ ಅದು ಹಲವು ಸ್ವಾರಸ್ಯಕರ ಘಟನೆಗಳ ಫಲವೆಂಬುದು ಅರಿವಾಯಿತು. ಅಂದ ಹಾಗೆ ಹವಳದ ಜೀವಿಗಳು ಸ್ವಲ್ಪ ಹೊತ್ತು ಕೂಡ ಬಿಸಿಲಿಗೆ ಗಾಳಿಗೆ ತೆರೆದಿಟ್ಟರೆ ಸಾಯುತ್ತವೆ. ಹೀಗಾಗಿ ಇವುಗಳೆಷ್ಟು ಎತ್ತರ ಬೆಳೆಯುತ್ತವೆ ಎನ್ನುವುದು ಆಯಾ ಪ್ರದೇಶದಲ್ಲಿ ವಸಂತ ಕಾಲದಲ್ಲಿರುವ ಇಳಿತದ ಮಟ್ಟವಾಗಿರುತ್ತದೆ. ಹಳೆಯ ಕೆಲವು ನಕ್ಷೆಗಳ ಪ್ರಕಾರ ಇಲ್ಲಿ ಸಾಗರದ ಕಡೆಗಿರುವ ದ್ವೀಪಗಳು ಹಿಂದೆ ಹಲವು ಅಗಲವಾದ ನಾಲೆಗಳಿಂದ ಹಲವು ಕಿರು ದ್ವೀಪಗಳಾಗಿದ್ದುವೆಂದು ತಿಳಿಯುತ್ತದೆ. ಈ ಭಾಗದಲ್ಲಿರುವ ಮರಗಳ ವಯಸ್ಸು ಇನ್ನೂ ಕಡಿಮೆ ಇರುವುದು ಇದನ್ನು ಸೂಚಿಸುತ್ತದೆ. ಹಾಗಿದ್ದ ಹವಳದ ದ್ವೀಪದ ಮೇಲೆ ಬಲವಾದ ಗಾಳಿ ಬೀಸಿ ಹೆಚ್ಚೆಚ್ಚು ನೀರನ್ನು ದಿಬ್ಬದ ಮೇಲೆ ಸುರಿದು ಲಗೂನಿನಲ್ಲಿರುವ ನೀರಿನ ಮಟ್ಟವನ್ನು ಹೆಚ್ಚಿಸಿರಬೇಕು. ಈಗ ಅದು ಸಂಪೂರ್ಣ ವಿರುದ್ಧ ರೀತಿಯಲ್ಲಿ ವರ್ತಿಸುತ್ತಿದೆ. ಒಳಗಿನಿಂದ ಬೀಸುವ ಗಾಳಿ ನೀರನ್ನು ಹೊರಬದಿಗೆ ಬಿಸಾಡುತ್ತಿದೆ. ಆದ್ದರಿಂದ ಲಗೂನಿನ ಬಳಿಯಲ್ಲಿ ಗಾಳಿ ಬೀಸುವಾಗ ಸಮುದ್ರದ ಉಬ್ಬರ ನೀರು ಶಾಂತವಾಗಿದ್ದಾಗ ಏರುವಷ್ಟು ಎತ್ತರಕ್ಕೆ ಏರುವುದಿಲ್ಲ. ನೀರಿನ ಮಟ್ಟದಲ್ಲಾಗುವ ಈ ವ್ಯತ್ಯಾಸ ಬಹಳ ಅಲ್ಪವೇ ಆಗಿದ್ದರೂ ಈ ಹವಳದ ಕಾಡುಗಳ ಸಾವಿಗೆ ಕಾರಣವಾಗಿರಬೇಕು ಎನ್ನುವುದು ನನ್ನ ಅನಿಸಿಕೆ. ಇದು ಹಿಂದೆ ಇದ್ದ ತೆರೆದ ಬಯಲಿನಂತಹ ಸ್ಥಿತಿಯಲ್ಲಿ ಹೊರಬದಿಗಿದ್ದ ದಿಬ್ಬಗಳು ಎಷ್ಟೂ ಎತ್ತರಕ್ಕೆ ಬೆಳೆಯಬಹುದೋ ಅಷ್ಟೂ ಎತ್ತರಕ್ಕೆ ಬೆಳೆದಿದ್ದಿರಬೇಕು. ಈಗ ಇವು ಸತ್ತಿವೆ.
1: ವಾರದ ವಿಜ್ಞಾನಿ ಆಂಡ್ರೆ ದಿಮಿಟ್ರಿ ಸಖರೋವ್, ರಷ್ಯಾ ಪ್ರಜೆ, ಹೈಡ್ರೋಜನ್ ಬಾಂಬಿನ ಜನಕ, ಟೊಕಾಮಾಕ್ ಬಳಸಿ ಹೈಡ್ರೋಜನ್ ಪರಮಾಣುಗಳ ಸಂಯೋಗದಿಂದ ಶಕ್ತಿಯನ್ನು ಉತ್ಪಾದಿಸಬಹುದು ಎಂದು ತಿಳಿಸಿದವ. ಕ್ವಾಂಟಮ್ ಭೌತವಿಜ್ಞಾನದಲ್ಲಿ ಹೆಸರು ಪಡೆದ ಆದರೆ ಶಾಂತಿ ಪ್ರಯತ್ನಗಳಿಗಾಗಿ ನೋಬೆಲ್ ಪಾರಿತೋಷಕವನ್ನು ಪಡೆದ ವಿಜ್ಞಾನಿ. ಈತ ಹುಟ್ಟಿದ್ದು ಇದೇ ವಾರ. ಸಕಾರೋವ್ ದಿಮಿತ್ರಿ ಸಕಾರೋವ್ ಹಾಗೂ ಏಕತೇರಿನಾ ಸೋಫಿಯಾವೋ ದಂಪತಿಗಳ ಹಿರಿಯ ಮಗ. 1921 ಮೇ 21 ಈತ ರಷ್ಯಾದ ನೋವಾಡೆವಿಸಿ ಎಂಬಲ್ಲಿ ಜನಿಸಿದ. ಈತನ ತಂದೆ ವೈದ್ಯ ಪದವಿ ಪಡೆದಿದ್ದರೂ ಕೂಡ ವೈದ್ಯನಾಗದೆ ಭೌತವಿಜ್ಞಾನ ಶಿಕ್ಷಕನಾಗಿದ್ದ. ಹಲವಾರು ಜನಪ್ರಿಯ ವಿಜ್ಞಾನ ಪುಸ್ತಕಗಳನ್ನು ಪಠ್ಯಪುಸ್ತಕಗಳನ್ನು ಬರೆದಿದ್ದನಂತೆ. ತಾಯಿ ಒಬ್ಬ ಜಿಮ್ನಾಸ್ಟ್. ಆಂಡ್ರೆ ಸಕಾರೋವ್ರ ಬಾಲ್ಯ ಹಾಗೂ ಶಿಕ್ಷಣ ಬಹುತೇಕ ಮನೆಯಲ್ಲಿಯೇ ಆಯಿತು. ಇದೇ ಕಾರಣಕ್ಕೆ ತಮಗೆ ಗೆಳೆಯರೇ ಇರಲಿಲ್ಲ ಎಂದು ಸಕಾರೋವ್ ಆತ್ಮಚರಿತ್ರೆಯಲ್ಲಿ ಬರೆದುಕೊಂಡಿದ್ದಾರೆ. ತಂದೆಯೇ ಫಿಸಿಕ್ಸ್ ಶಿಕ್ಷಣ ನೀಡಿದ್ದರಿಂದಾಗಿ ಪದವಿಯಲ್ಲಿಯೂ ಫಿಸಿಕ್ಸ್ ವಿಷಯವನ್ನೇ ಅಧ್ಯಯನ ಮಾಡುವ ಪ್ರೇರಣೆ ಆಯಿತಂತೆ. ಕಾಲೇಜಿನಲ್ಲಿ ಕಳೆದ 3 ಗಣಿತ ಹಾಗೂ ಫಿಸಿಕ್ಸ್ನಲ್ಲಿ ಉತ್ತಮ ಅಂಕ ಗಳಿಸಿ ತೇರ್ಗಡೆಯಾಗಿದ್ದನಾದರೂ ಪರೀಕ್ಷೆಗಳೆಂದರೆ ಸಕಾರೋವ್ಗೆ ಬಹಳಷ್ಟು ಭಯ ಇತ್ತಂತೆ. ಈತ ಪದವಿ ಮುಗಿಸುವಷ್ಟರಲ್ಲಿ 2ನೇ ವಿಶ್ವಯುದ್ಧ ಆರಂಭವಾಗಿತ್ತು. ಅದಕ್ಕಾಗಿ ಎಲ್ಲಾ ಯುವಕರನ್ನು ಸೇನೆಯಲ್ಲಿ ವಿವಿಧ ಕೆಲಸಗಳಿಗೆ ಕಡ್ಡಾಯವಾಗಿ ನೇಮಿಸುತ್ತಿದ್ದರು. ವಾಯುಪಡೆಯಲ್ಲಿ ಸೇವೆಗೆಂದು ನಡೆದ ಸಂದರ್ಶನದಲ್ಲಿ ಸಕಾರೋವ್ಗೆ ತೇರ್ಗಡೆ ಆಗಲೇ ಇಲ್ಲ. ಅವರ ದೈಹಿಕ ಸಾಮರ್ಥ್ಯ ಆಗಿತ್ತು. ಇದು ಒಂದು ರೀತಿಯಲ್ಲಿ ಒಳ್ಳೆಯದೇ ಆಯಿತು ಎನ್ನುತ್ತಾರೆ ಸಕಾರೋವ್. ತದನಂತರ ರೇಡಿಯೋಗಳನ್ನು ದುರಸ್ತಿ ಮಾಡುವ ಕೆಲಸದಲ್ಲಿ ಸೇನೆಗೆ ನೆರವಾದರು. ಈ ಅನುಭವ ಅವರಿಗೆ ಉಪಕರಣಗಳ ನಿರ್ಮಾಣದಲ್ಲಿ ಆಸಕ್ತಿಯನ್ನು ಹುಟ್ಟಿಸಿತು. ಯುದ್ಧ ಮುಗಿದ ಮೇಲೆ 1945 ಸಕಾರೋವ್ ಅಕಾಡೆಮಿ ಆಫ್ ಸೈನ್ಸಸ್ನಲ್ಲಿ ತಮ್ಮ ಅಧ್ಯಯನಗಳನ್ನು ಮುಂದುವರೆಸಿ ಡಾಕ್ಟರೇಟ್ ಪಡೆದರು. ಅಷ್ಟರಲ್ಲಾಗಲೇ ಅವರಿಗೆ ಮದುವೆಯೂ ಆಗಿತ್ತು. ಅಮೆರಿಕ ಅಷ್ಟರಲ್ಲಿ ಪರಮಾಣು ಬಾಂಬ್ ಅನ್ನು ಸೃಷ್ಟಿಸಿಯಾಗಿತ್ತು. ಅಮೆರಿಕ ತಯಾರಿಸಿದ ಬಾಂಬಿಗೆ ಪರಮಾಣು ವಿದಳನ ಎನ್ನುವ ತಂತ್ರವನ್ನ ಬಳಸಿದ್ದರು. ಪರಮಾಣುಗಳನ್ನು ಒಡೆದಂತೆಯೇ ಹಗುರವಾದ ಪರಮಾಣುಗಳನ್ನು ಬೆಸೆದರೂ ಕೂಡ ಶಕ್ತಿ ಬಿಡುಗಡೆಯಾಗುತ್ತದೆ ಎನ್ನುವ ಬಗ್ಗೆ ಆಗ ತಾರ್ಕಿಕ ಅಧ್ಯಯನಗಳು ನಡೆದಿದ್ದವು. ಆದರೆ ಇದನ್ನು ಸಾಧಿಸುವುದು ಹೇಗೆ ಎಂಬ ಬಗ್ಗೆ ಮಾತ್ರ ಇನ್ನೂ ಸ್ಪಷ್ಟವಾಗಿರಲಿಲ್ಲ. ಈ ಸಂದರ್ಭದಲ್ಲಿ ಹೈಡ್ರೋಜನ್ ಬಾಂಬ್ ಅನ್ನು ತಯಾರಿಸುವ ಮಾತು ಸೋವಿಯತ್ ಸರ್ಕಾರಕ್ಕೆ ಬಹಳ ಪ್ರಿಯವಾಯಿತು. ಏಕೆಂದರೆ ಆಗ ಅಮೆರಿಕವೇ ಪರಮಾಣು ಬಾಂಬಿನ ಸಂಶೋಧನೆಯಲ್ಲಿ ಮೇಲುಗೈಯನ್ನು ಸಾಧಿಸಿತ್ತು. ಅದಕ್ಕೆ ಪರ್ಯಾಯವಾದೊಂದು ಉಪಾಯವಿದ್ದರೆ ತಾನೂ ಕೂಡ ಅದರಲ್ಲಿ ಮೊದಲಿಗನಾಗಬಹುದು ಎನ್ನುವುದು ರಷ್ಯಾ ಸರ್ಕಾರದ ಉದ್ದೇಶ. ಹೀಗಾಗಿ ಅದು ಸಕಾರೋವರಿಗೆ ಸಾಕಷ್ಟು ಪ್ರೋತ್ಸಾಹ ನೀಡಿತು. 1955 ಸಕಾರೋವ್ ನೇತೃತ್ವದಲ್ಲಿ ರಷ್ಯಾ ಮೊತ್ತ ಮೊದಲನೇ ಹೈಡ್ರೋಜನ್ ಬಾಂಬ್ ಅನ್ನ ಸ್ಫೋಟಿಸಿದ್ದು ಆಯಿತು. ಆದರೆ ಅಮೆರಿಕದಲ್ಲಿ ಪರಮಾಣು ಬಾಂಬ್ ರೂಪಿಸಿದ ರಾಬರ್ಟ್ ಓಪನ್ಹೈಮರ್, ರಿಚರ್ಡ್ ಫೈನ್ಮನ್ ರಂತೆಯೇ ಸಕಾರೋವರಿಗೂ ಕೂಡ ಇದು ವಿನಾಶದ ಅಸ್ತ್ರ ಎನ್ನಿಸಿತು. ಪರಮಾಣು ಬಾಂಬ್ ತಯಾರಿಕೆಯನ್ನು ಅವರು ಅಂದಿನಿಂದ ಖಂಡಿಸಲು ಆರಂಭಿಸಿದರು. ತಮ್ಮ ಸರ್ಕಾರದ್ದೇ ವಿರೋಧ ಕಟ್ಟಿಕೊಂಡರು. 1975 ಸಕಾರೋವರಿಗೆ ಪರಮಾಣು ಬಾಂಬ್ ತಯಾರಿಕೆ ವಿರೋಧಿಸಿದ್ದಕ್ಕೂ ಶಾಂತಿ ಮಂತ್ರ ಜಪಿಸಿದ್ದಕ್ಕೂ ನೋಬೆಲ್ ಶಾಂತಿ ಪುರಸ್ಕಾರ ದೊರೆಯಿತು. ಇದರಿಂದ ಇನ್ನಷ್ಟು ಕನಲಿದ ಸೋವಿಯತ್ ಸರ್ಕಾರ ಸಕಾರೋವರನ್ನು ಗಾರ್ಕಿ ಎಂಬಲ್ಲಿ ಸೆರೆ ಇಟ್ಟಿತು. ಗಾರ್ಕಿಯನ್ನು ಬಿಟ್ಟು ಆತ ಎಲ್ಲಿಗೂ ಹೋಗುವಂತಿರಲಿಲ್ಲ. 1986 ಸೋವಿಯತ್ ಸರ್ಕಾರದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳು ಆದ ಮೇಲೆ ಸಕಾರೋವ್ ಮುಕ್ತರಾದರು. ಆದರೆ ತದನಂತರ 3 ಸಕಾರೋವ್ ಮರಣಿಸಿದರು. ಸಕಾರೋವರಿಗೆ ಭೌತವಿಜ್ಞಾನದಲ್ಲಿ ನೋಬೆಲ್ ಪ್ರಶಸ್ತಿ ದೊರಕಬೇಕಿತ್ತು. ಆದರೆ ಆಗ ಅವರು ಸೋವಿಯತ್ ಸರ್ಕಾರಕ್ಕಾಗಿ ಸಂಶೋಧನೆ ನಡೆಸಿದ್ದರಿಂದ ಅದು ಸಿಗಲಿಲ್ಲ ಎನ್ನುವವರೂ ಇದ್ದಾರೆ. ಹಾಗೆಯೇ ಸೋವಿಯತ್ ಸರ್ಕಾರದ ವಿರುದ್ಧವಾಗಿ ಅವರ ಚಿಂತನೆಗಳು ಇದ್ದುದರಿಂದಲೇ ಅವರಿಗೆ ನೋಬೆಲ್ ಶಾಂತಿ ಪುರಸ್ಕಾರ ದೊರೆಯಿತು ಎನ್ನುವವರು ಇದ್ದಾರೆ. ಸತ್ಯ ಏನೇ ಇರಲಿ, ಒಟ್ಟಾರೆ ಸರ್ಕಾರದ ವಿರುದ್ಧವಾಗಿದ್ದರೋ ಪರವಾಗಿದ್ದರೋ, ಸಕಾರೋವ್ ಮಾತ್ರ ಪರಮಾಣು ಸಮ್ಮೇಳನದಿಂದ ಶಕ್ತಿ ಪಡೆಯಬಹುದು ಎನ್ನುವುದನ್ನು ಸಾಧಿಸಿದವರಲ್ಲಿ ಮೊದಲಿಗರು. ಸೋವಿಯತ್ ಪರಮಾಣು ಯೋಜನೆಯ ಜನಕ ಎನ್ನಿಸಿದವರು. ಜಲಜನಕ ಬಾಂಬಿನ ಜನಕ ಎಂದು ಕೂಡ ಇವರು ಖ್ಯಾತಿ ಪಡೆದಿದ್ದಾರೆ. ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣಧ್ವನಿ ಶ್ರೀಮತಿ ಭಾರತಿ, ಶ್ರೀಮತಿ ತೇಜಸ್ವಿನಿ ರಾಜೇಶ್, ಶ್ರೀ ಶರತ್ ಬಿಜೂರು ಹಾಗೂ ಶ್ರೀ ಕೊಳ್ಳೇಗಾಲ ಶರ್ಮ. ಜಾಣಸುದ್ದಿ ಉಚಿತ ಧ್ವನಿ ಪತ್ರಿಕೆ, ಬಂಧು ಬಳಗದವರೊಂದಿಗೆ ಹಂಚಿಕೊಳ್ಳಿ. ಜಾಣಸುದ್ದಿಗೆ ಸಲಹೆ ಸೂಚನೆಗಳನ್ನು ನೀಡಬೇಕೆಂದಿದ್ದರೆ 9 8 8 6 6 4 0 3 2 8 ಈ ನಂಬರಿಗೆ ನೇರವಾಗಿ ಮೆಸೇಜ್ ಕಳಿಸಿ ಇಲ್ಲವೇ ಕರೆ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: 461ನೆಯ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾಟರ್ ಪವರ್, ಜಲಶಕ್ತಿ, ಜಲವಿದ್ಯುತ್. ಜಲಶಕ್ತಿ ಅಥವಾ ಜಲವಿದ್ಯುತ್ತನ್ನು ಪಡೆಯಲು ನಾವು ನದಿಗಳಿಗೆ ಡ್ಯಾಮ್ಗಳನ್ನು ಕಟ್ಟಬೇಕಾಗುತ್ತದೆ. ಡ್ಯಾಮ್ಗಳನ್ನು ಸಾಮಾನ್ಯವಾಗಿ ಕಾಡು ಪ್ರದೇಶದಲ್ಲಿ ಕಟ್ಟುತ್ತಾರೆ, ಏಕೆಂದರೆ ಕಾಡು ಪ್ರದೇಶದಲ್ಲಿ ಮಾತ್ರ ಅತ್ಯಂತ ಹೆಚ್ಚಿನ ಮಳೆಯಾಗುತ್ತದೆ. ಈ ಮಳೆ ನೀರನ್ನು ಹಿಡಿದಿಟ್ಟು ನಂತರ ಅದನ್ನು ನಿಧಾನವಾಗಿ ಜಲಶಕ್ತಿಯನ್ನು ಉತ್ಪಾದನೆ ಮಾಡಲು ಉಪಯೋಗಿಸುತ್ತಾರೆ. ಹೀಗೆ ಡ್ಯಾಮ್ಗಳನ್ನು ಕಟ್ಟಿದಾಗ ಲಿಂಗನಮಕ್ಕಿ ಅಥವಾ ಮಾಣಿ ಡ್ಯಾಮ್ ಅಥವಾ ಕಾಳಿ ಡ್ಯಾಮ್, ಅಲ್ಲಿ ಬಹಳಷ್ಟು ದಟ್ಟವಾದ ಅರಣ್ಯವು ನೀರಿನಲ್ಲಿ ಮುಳುಗಿ ನಾಶವಾಗಿದೆ. ಹಾಗೂ ಅಲ್ಲಿ ಅನೇಕ ಹಳ್ಳಿಗರು ತಮ್ಮ ಮನೆಗಳನ್ನು ಕಟ್ಟಿಕೊಂಡು ಅಲ್ಲಿ ತೋಟಗಳನ್ನು ಬೆಳೆಸಿರುತ್ತಾರೆ. ಆ ಥರದ ಎಲ್ಲ ತೋಟಗಳು ಸಹ ಮುಳುಗಿ ಹೋಗುತ್ತವೆ. ಹಾಗಾಗಿ ಜಲಶಕ್ತಿಯು ಅತ್ಯಂತ ಪರಿಸರ ಶಕ್ತಿ, ಅತ್ಯಂತ ಪರಿಸರ ಸ್ನೇಹಿ ಶಕ್ತಿ, ಆದರೆ ಅದು ಅತ್ಯಂತ ಹೆಚ್ಚು ಕಾಡು ಪ್ರದೇಶಗಳನ್ನು ನಾಶ ಮಾಡುತ್ತದೆ. ಸೊ ನೀರಿನಿಂದ ಪಡೆಯುವ ಶಕ್ತಿ ಇದು. ಜಲಶಕ್ತಿಯ ನವೀಕರಿಸಬಹುದಾದ ಸಾಂಪ್ರದಾಯಿಕ ಶಕ್ತಿಯಾಕಾರ, ಇದನ್ನು ನವೀಕರಿಸಬಹುದು, ಏಕೆಂದರೆ ಡ್ಯಾಮ್ಗಳಲ್ಲಿ ನೀರು ಖಾಲಿಯಾದಂತೆ ನೆಕ್ಸ್ಟ್ ಮಳೆಗಾಲದಲ್ಲಿ ನೀರು ಮತ್ತೆ ತುಂಬುತ್ತದೆ. ಹಾಗಾಗಿ ಇದನ್ನು ಸಾಂಪ್ರದಾಯಿಕ ಶಕ್ತಿಯಾಕಾರ ಎಂದು ನಾವು ಹೇಳುತ್ತೇವೆ. ಅನಾದಿ ಕಾಲದಿಂದಲೂ ಜನರು ವಿವಿಧ ಕಾರ್ಯಗಳಿಗೆ ಬಳಸುತ್ತಾ ಬಂದಿದ್ದಾರೆ. ಇಂದು ಪ್ರಪಂಚದಲ್ಲಿ ಬಳಸುವ ಒಟ್ಟು ಶಕ್ತಿಯು 18%ನಷ್ಟು ನೀರಿನಿಂದ ಪಡೆಯಲಾಗುತ್ತದೆ. ಇತರ ನವೀಕರಿಸಬಹುದಾದ ಶಕ್ತಿಯ ಆಕಾರಗಳಿಂದ ಉತ್ಪಾದಿಸಲ್ಪಡುವ ವಿದ್ಯುತ್ ಪ್ರಮಾಣ ಕೇವಲ 1.1% ಮಾತ್ರ. ಜಾಗತಿಕ ಮಟ್ಟದಲ್ಲಿ ಜಲಶಕ್ತಿಯ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವು ವರ್ಷಕ್ಕೆ ಸುಮಾರು 12,600 ಟ್ರಿಲಿಯನ್ ವ್ಯಾಟ್ಗಳಿವೆ ಎಂದು ಹೇಳಲಾಗಿದೆ. ಇದರಲ್ಲಿ ಸುಮಾರು 7,400 ಟೆರಾವ್ಯಾಟ್ಗಳಷ್ಟು ಜಲಶಕ್ತಿ ಸಾಮರ್ಥ್ಯವು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿವೆ. ಈ ಸಾಮರ್ಥ್ಯದ 60% ಬ್ರಾಜಿಲ್, ಚೀನಾ, ಕೊಲಂಬಿಯಾ, ಭಾರತ, ಇಂಡೋನೇಷ್ಯಾ ಮತ್ತು ಟರ್ಕಿ ದೇಶಗಳಲ್ಲಿವೆ. ಇಂದು ಆಫ್ರಿಕಾ, ದಕ್ಷಿಣ ಅಮೆರಿಕಾ, ಏಷ್ಯಾ ಮತ್ತು ಪೂರ್ವ ಯುರೋಪ್ಗಳಲ್ಲಿ ಲಭ್ಯವಿರುವ ಜಲಶಕ್ತಿ ಸಾಮರ್ಥ್ಯದ ಕೆಲವೇ 10% ಮಾತ್ರ ಬಳಕೆಯಾಗುತ್ತಿವೆ. ಬೃಹತ್ ನೀರಾವರಿ ಕಣಿವೆ ಯೋಜನೆಗಳು ವಿದ್ಯುತ್ ಉತ್ಪಾದನೆಸುವುದರೊಂದಿಗೆ ನೀರಾವರಿಗೂ ನೀರು ಒದಗಿಸುತ್ತವೆ ಹಾಗೂ ಪ್ರವಾಹವನ್ನು ನಿಯಂತ್ರಿಸುತ್ತವೆ. ಆದರೆ ಬೃಹತ್ ಯೋಜನೆಗಳು ವಿಶಾಲ ಅರಣ್ಯದ ಹಾಸುಗಳನ್ನು, ಅಲ್ಲಿರುವ ಜೀವ ವೈವಿಧ್ಯವನ್ನು ನಾಶ ಮಾಡುವುದರೊಂದಿಗೆ ಸ್ಥಳೀಯ ಜನರು ಹಾಗೂ ಗಿರಿಜನರ ಜೀವನೋಪಾಯವನ್ನು ನಾಶಪಡಿಸುತ್ತವೆ. ಅವರನ್ನು ಸ್ಥಳಾಂತರಿಸಿ ಹಲವು ಪರಿಸರಿಕ ಹಾಗೂ ಸಾಮಾಜಿಕ ಸಮಸ್ಯೆಗಳನ್ನು ಒಡ್ಡಿವೆ. ಇತ್ತೀಚೆಗೆ ಕಿರು ಜಲಶಕ್ತಿ ಯೋಜನೆಗಳು ಜನಪ್ರಿಯವಾಗುತ್ತಿವೆ. ಇವು ಪರಿಸರ ಸ್ನೇಹಿಗಳೆಂದು ಪರಿಗಣಿಸಲಾಗಿದೆ. ಸ್ಥಳೀಯ ಜನರಿಗೆ ವಿದ್ಯುತ್ ಒದಗಿಸಬಲ್ಲ ಈ ಕಿರು ವಿದ್ಯುತ್ ಯೋಜನೆಗಳು ವಿಕೇಂದ್ರೀಕೃತ ಯೋಜನೆಗಳಾಗಿವೆ. ವಾಟರ್ ಕ್ವಾಲಿಟಿ, ಕನ್ನಡದಲ್ಲಿ ಜಲ ಗುಣಮಟ್ಟ. ನೀರನ್ನು ಒಂದು ನಿರ್ದಿಷ್ಟ ಉದ್ದೇಶಕ್ಕೆ ಬಳಸಲು ಯೋಗ್ಯವೆಂದು ಪರಿಗಣಿಸಲು ಅವಶ್ಯಕವಾದ ಅದರ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಲಕ್ಷಣಗಳ ಮೊತ್ತ. ಒಂದು ಉದ್ದೇಶಕ್ಕೆ ಉತ್ತಮವೆಂದು ಪರಿಗಣಿಸಲ್ಪಟ್ಟ ನೀರು ಇನ್ನೊಂದು ಬಳಕೆಗೆ ಯೋಗ್ಯವಲ್ಲದೆ ಇರಬಹುದು. ನಾನಾ ವಿಧದ ಚಟುವಟಿಕೆಗಳಿಗೆ ನೀರು ಬಳಸಲಾಗುತ್ತಿದೆ. ಕುಡಿಯಲು, ಗೃಹಕೃತ್ಯಗಳಿಗೆ, ಈಜಾಟಕ್ಕೆ, ಮೀನುಗಳನ್ನು ಸಾಕಲು, ಜಲಜೀವಿಗಳಿಗೆ, ಕೃಷಿಗೆ, ಬೆಳೆಗಳಿಗೆ ಕೈಗಾರಿಕೆಗಳಿಗೆ ನೀರನ್ನು ಬಳಸಲಾಗುತ್ತಿದೆ. ನೀರಿನಲ್ಲಿರುವ ಮಲಿನಕಾರಕಗಳ ಪ್ರಮಾಣದ ಮೇಲೆ ನೀರು ಇಂಥ ಬಳಕೆಗೆ ಯೋಗ್ಯವೆಂದು ಗುರುತಿಸಲಾಗುತ್ತದೆ. ಕೈಗಾರಿಕೆಗಳಿಗೆ ಮೇಲ್ಮೈ ನೀರು ಮುಖ್ಯ ಆಕಾರ. ಕೈಗಾರಿಕೆಗಳು ಮೇಲ್ಮೈ ನೀರನ್ನು ಹಲವು ಪ್ರಕ್ರಿಯೆಗಳಿಗೆ ಬಳಸುತ್ತವೆ ಮತ್ತು

ತಮ್ಮ ತ್ಯಾಜ್ಯ ಪದಾರ್ಥಗಳನ್ನು ಮೇಲ್ಮೈ ನೀರಿಗೆ ಬಿಡುಗಡೆ ಮಾಡುತ್ತವೆ. ಕುಡಿಯಲು ಬಳಸುವ ನೀರಿನ ಗುಣಮಟ್ಟ ಅತಿ ಶ್ರೇಷ್ಠವಾಗಿರಬೇಕು. ಕುಡಿಯುವ ನೀರಿನಲ್ಲಿ ಯಾವುದೇ ಥರದ ಮಲಿನತೆಯು ಅಲ್ಪ ಪ್ರಮಾಣದಲ್ಲಿಯೂ ಇರಬಾರದು. ವಿಶ್ವ ಆರೋಗ್ಯ ಸಂಸ್ಥೆಯು ಪ್ರಮಾಣಕಗಳನ್ನು ಅನುಸರಿಸಿ ಭಾರತದಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಸನ್ ರಿಸರ್ಚ್ ಕುಡಿಯುವ ನೀರಿನ ಪ್ರಮಾಣಕಗಳನ್ನು ನಿಗದಿಪಡಿಸಿದೆ. IS 10,500 ಸಹ ಕುಡಿಯುವ ನೀರಿನ ಪ್ರಮಾಣಕಗಳನ್ನು ನಿಗದಿಪಡಿಸಿದೆ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯು ನೀರಿನ ಗುಣಪ್ರಮಾಣದ ಆಧಾರದ ಮೇಲೆ ಭಾರತದ ನದಿ ನೀರಿನ ಹಾಗೂ ಇತರ ಸಿಹಿ ನೀರಿನ ಆಕಾರಗಳ ಬಳಕೆಯನ್ನು ವರ್ಗೀಕರಿಸಿದೆ. ಇದರ ಪ್ರಕಾರ ನೀರಿನಲ್ಲಿ 5 ವರ್ಗಗಳಿವೆ. ಗುಣಮಟ್ಟದ ಇಳಿಕೆಯ ಕ್ರಮದ ಮೇಲೆ ಈ ವರ್ಗಗಳನ್ನು A, B, C, D, E ಎಂದು ಕರೆಯಲಾಗಿದೆ. ಬೆಂಗಳೂರಿನಲ್ಲಿರುವ 50 ಕೆರೆಗಳನ್ನು ಮಾಲಿನ್ಯ ನಿಯಂತ್ರಣ ಮಂಡಳಿಯು ವಿಶ್ಲೇಷಿಸುತ್ತಿದೆ. ಈ 50 ಕೆರೆಗಳು ಇ ಗ್ರೇಡ್ನಲ್ಲಿವೆ. ಇ ಗ್ರೇಡ್ ಎಂದರೆ ಇವು ಮೀನುಗಳನ್ನು ಬೆಳೆಯಲು ಸಹ ಯೋಗ್ಯವಲ್ಲವೆಂದು ಹೇಳಲಾಗುತ್ತದೆ. ಶುದ್ಧ ನೀರನ್ನು ಅಥವಾ ಮಲಿನತೆ ಅತಿ ಕಡಿಮೆ ಇರುವ ನೀರನ್ನು ಎ ವರ್ಗಕ್ಕೆ ಸೇರಿಸುತ್ತಾರೆ. ಇಂಥ ನೀರು ವೆಸ್ಟರ್ನ್ ಘಾಟ್ಸ್ಗಳಲ್ಲಿ ಕುಮಾರಧಾರ ಅಂತ ಕಡೆ ಸಿಗುತ್ತದೆ. B, C, D ವರ್ಗಗಳನ್ನು ಅತ್ಯಂತ ಮಲಿನಗೊಂಡಿರುವ ನೀರು ಈ ವರ್ಗವೆಂದು ಕರೆಯುತ್ತಾರೆ. ಕರ್ನಾಟಕದಲ್ಲಿ ಹೆಚ್ಚಿನ ನೀರು ಸಿ ಗ್ರೇಡ್ ಆಗಿದೆ. ಸಿ ಗ್ರೇಡ್ನಲ್ಲಿರುವ ನೀರನ್ನು ನಾವು ಅದನ್ನು ಶುದ್ಧೀಕರಿಸಿ ನಂತರ ಬ್ಯಾಕ್ಟೀರಿಯಾಗಳನ್ನು ನಿವಾರಿಸಿ ನಂತರವೇ ಅದನ್ನು ಕುಡಿಯಬೇಕಾಗುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಮನೆಗಳಲ್ಲಿ RO ಪ್ರೋಸೆಸ್ನ ಸಣ್ಣ ಕುಡಿಯುವ ನೀರಿನ ಘಟಕಗಳನ್ನು ಅಳವಡಿಸಿಕೊಂಡಿದ್ದಾರೆ. ಹಾಗಾಗಿ ರೋಗಗಳನ್ನು ಸಹ ನಿಯಂತ್ರಿಸಬಹುದಾಗಿದೆ, ಏಕೆಂದರೆ ಸುಮಾರು 80%ನಷ್ಟು ರೋಗಗಳು ನೀರಿನ ಮೂಲಕ ಹರಡುತ್ತವೆ. ಇಂಥ ನೀರನ್ನು ಶುದ್ಧೀಕರಿಸಲು ಅಲ್ಟ್ರಾವಯೊಲೆಟ್ ರೇಸನ್ನು ಉಪಯೋಗ ಮಾಡಬಹುದು ಅಥವಾ ಕ್ಲೋರಿನೇಷನ್ ಉಪಯೋಗ ಮಾಡಬಹುದು ಅಥವಾ ಓಜನೈಜೇಷನ್ ಉಪಯೋಗ ಮಾಡಬಹುದು. ಹಾಗೂ ಈ ಎಲ್ಲವೂ ಇಲ್ಲದ ಸಂದರ್ಭದಲ್ಲಿ ನೀರನ್ನು ಕುದಿಸಿ ಆರಿಸಿ ಅದನ್ನು ಕುಡಿಯಬಹುದಾಗಿದೆ. ನೀರಿಗೆ ವಿಸರ್ಜಿಸುವ ಕೈಗಾರಿಕಾ ತ್ಯಾಜ್ಯಗಳ ಪ್ರಮಾಣವನ್ನು ನಿಯಂತ್ರಿಸಲು ಭಾರತೀಯ ಪ್ರಮಾಣಕ ಸಂಕೇತಗಳನ್ನು ಕೊಡಲಾಗಿದೆ. ಇಂಡಿಯನ್ ಸ್ಟ್ಯಾಂಡರ್ಡ್ ಕೋಡ್ಸ್ IS 2490 1974 ಸಂಕೇತವು ಒಳನಾಡಿನ ಮೇಲ್ಮೈ ನೀರಿಗೆ ಬಿಡುವ ವಿಸರ್ಜನೆಗಳು. IS 3306 1974 ಸಾರ್ವಜನಿಕ ಚರಂಡಗಳಿಗೆ ಬಿಡುವ ವಿಸರ್ಜನೆಗಳಿಗೆ. IS 3307 1974 ನೀರಾವರಿಗಾಗಿ ಭೂಮಿಗೆ ಬಿಡುವ ವಿಸರ್ಜನೆಗಳಿಗೆ ಕೊಟ್ಟಿರುವ ಸಂಕೇತಗಳು. ಸೊ ವಿಸರ್ಜನೆಗಳಲ್ಲಿರುವ ಪದಾರ್ಥಗಳ ಪ್ರಮಾಣವು ಈ ಸಂಕೇತಗಳಲ್ಲಿ ಕೊಡಲಾದ ಮಿತಿಯನ್ನು ಮೀರಬಾರದು. ನೀರಿನ ಗುಣಮಟ್ಟವನ್ನು ಹಲವು ಸೂಚಕಗಳಿಂದ ಗುರುತಿಸುತ್ತಾರೆ. ಗುಣಮಟ್ಟ ಸೂಚಕಗಳು ನೀರಿನ ಗುಣಮಟ್ಟವನ್ನು ಪತ್ತೆ ಹಚ್ಚಿ ಅದರ ಬಳಕೆಯನ್ನು ನಿರ್ಬಂಧಿಸಲು ಸಹಾಯ ಮಾಡುತ್ತವೆ. ಸೂಚಕಗಳು ಮಾಲಿನ್ಯ ನಿಯಂತ್ರಣ ವಿಧಾನಗಳ ಮೌಲ್ಯಮಾಪನವನ್ನು ಮಾಡಲು ಸಹಾಯಕಾರಿ. ಕೆಲವು ಮುಖ್ಯ ಜಲ ಗುಣಮಟ್ಟ ಸೂಚಕಗಳೆಂದರೆ ಸಾಮಾನ್ಯ ಸೂಚಕ, ಇಲ್ಲಿ ನೀರಿನ ಭೌತಿಕ, ರಾಸಾಯನಿಕ ಹಾಗೂ ಜೈವಿಕ ಸೂಕ್ಷ್ಮಜೀವಿ ಪರಿಮಿತಿಗಳನ್ನು ಉಪಯೋಗಿಸಿ ಒಂದು ಸಂಪೂರ್ಣ ಸೂಚಕವನ್ನು ನಿರ್ಧರಿಸುತ್ತಾರೆ. ವಿಶಿಷ್ಟ ಬಳಕೆಯ ಸೂಚಕ, ನೀರಿನ ಬಳಕೆಯನ್ನು ಆಧರಿಸಿ ಪ್ರಮಿತಿಗಳನ್ನು ಗುರುತಿಸಿ ಸೂಚಕವನ್ನು ತಯಾರಿಸಲಾಗುತ್ತದೆ. ಉದಾಹರಣೆಗೆ ಕುಡಿಯುವ ನೀರಿಗೆ ತಯಾರಿಸಲಾಗುವ ಸೂಚಕ. ಯೋಜನೆ ಸೂಚಕ, ವಿಶಿಷ್ಟ ಬಳಕೆಯ ಸೂಚಕವೇ ಇದು, ಆದರೆ ಇದರಲ್ಲಿ ಸಾಮಾಜಿಕ ಹಾಗೂ ಆರ್ಥಿಕ ಅಂಶಗಳು ಅಡಕವಾಗಿವೆ. ಇದನ್ನು ವಿವಿಧ ಜಲ ಯೋಜನೆಗಳಿಗೆ ಬಳಸಿಕೊಳ್ಳಲಾಗುತ್ತದೆ. ವಾಟರ್ ರಿಸೋರ್ಸ್, ಜಲಸಂಪನ್ಮೂಲ, ಭೂಗ್ರಹದಲ್ಲಿರುವ ಒಟ್ಟು ಜಲಸಂಪನ್ಮೂಲ. ಸಾಮಾನ್ಯವಾಗಿ ಸಿಹಿ ನೀರಿನ ಸಂಪನ್ಮೂಲಕ್ಕೆ ಅಥವಾ ಮಾನವರ ಬಳಸುವ ಜಲಸಂಪನ್ಮೂಲಕ್ಕೆ ಈ ಪದವನ್ನು ಬಳಸುತ್ತಾರೆ. ಜಲಚಕ್ರದಿಂದ ನವೀಕರಿಸಬಹುದಾದ ಈ ಸಂಪನ್ಮೂಲವು ಮಾನವರ ಇಂದಿನ ಮತ್ತು ಮುಂದಿನ ಜಲ ಬೇಡಿಕೆಗಳನ್ನು ಪೂರೈಸುವಷ್ಟು ಪ್ರಮಾಣದಲ್ಲಿದೆ. ಆದರೆ ಪ್ರಪಂಚದಲ್ಲಿ ನೀರಿನ ಬಳಕೆ ಒಂದೇ ಸಮನಾಗಿಲ್ಲ.

0: ಜೊತೆಗೆ ನೀರಿನ ಬಳಕೆ ದಕ್ಷವಾಗಿಲ್ಲ. ಕೆಲವೊಮ್ಮೆ ಜಲಚಕ್ರವು ಮಾನವ ಚಟುವಟಿಕೆಗಳಿಂದ ಕ್ಷೋಭೆಗೊಳಪಟ್ಟಾಗ ಜಲ ಸಂಪನ್ಮೂಲಗಳ ಲಭ್ಯತೆಯಲ್ಲಿ ವ್ಯತ್ಯಾಸವಾಗುತ್ತದೆ. ನೈಸರ್ಗಿಕ ಸಿಹಿ ನೀರಿನ ಸಂಪನ್ಮೂಲಗಳೆಂದರೆ ನದಿ, ಜರಿ, ಅಂತರ್ಜಲ, ಸರೋವರ ಇತ್ಯಾದಿ. ಕೆಲವೊಮ್ಮೆ ಮಾನವರು ಕೃತಕವಾಗಿ ಕೆರೆಗಳನ್ನು ನಿರ್ಮಿಸಿ ನೀರನ್ನು ಹಿಡಿದಿರುವುದೂ ಉಂಟು. ಬಾವಿಗಳನ್ನು ತೋಡಿ ಅಂತರ್ಜಲವನ್ನು ಬಳಸುವುದೂ ಉಂಟು. ವಾಟರ್ ಸೆಲ್ಫ್ ಪ್ಯೂರಿಫಿಕೇಶನ್, ಕನ್ನಡದಲ್ಲಿ ನೀರಿನ ಸ್ವಶುದ್ಧೀಕರಣ. ಮಲಿನಗೊಂಡ ನೀರು ನೈಸರ್ಗಿಕ ಕ್ರಿಯೆಗಳಿಂದ ಶುದ್ಧಗೊಳ್ಳುವ ಪ್ರಕ್ರಿಯೆ. ಜೈವಿಕ ತ್ಯಾಜ್ಯಗಳು ಮಿತವಾದ ಪ್ರಮಾಣದಲ್ಲಿ ಸಂಗ್ರಹವಾಗಿರುವ ನೀರನ್ನು ಸ್ವಲ್ಪ ಕಾಲ ಹಾಗೆಯೇ ಬಿಟ್ಟರೆ ಅದು ನೈಸರ್ಗಿಕ ಕ್ರಿಯೆಗಳಿಂದ ಶುದ್ಧವಾಗುತ್ತದೆ. ವಾಯುಜೀವಕ ವಿಭಜಕ ಸೂಕ್ಷ್ಮಜೀವಿಗಳು ಕಾರ್ಬನಿಕ್ ಅಥವಾ ಜೈವಿಕ ತ್ಯಾಜ್ಯಗಳನ್ನು ಅಕಾರ್ಬನಿಕ್ ಅಜೈವಿಕ ಪದಾರ್ಥಗಳನ್ನಾಗಿ ಪರಿವರ್ತಿಸುತ್ತವೆ. ಈ ಪದಾರ್ಥಗಳನ್ನು ಜಲಸಸ್ಯಗಳು ಹೀರಿ ಆಹಾರವನ್ನು ತಯಾರಿಸುತ್ತವೆ. ಈ ಪ್ರಕ್ರಿಯೆ ನೀರಿನ ಉಷ್ಣತೆಯನ್ನು ಕಾರ್ಬನಿಕ್ ತ್ಯಾಜ್ಯದ ಪ್ರಮಾಣವನ್ನು ಅವಲಂಬಿಸಿದೆ. ಯಾವುದೇ ನೈಸರ್ಗಿಕ ಜಲ ಆಕಾರದಲ್ಲಿ ಅನಿಲಗಳು ಮುಖ್ಯವಾಗಿ ಆಮ್ಲಜನಕ ಕರಗಿದ ಸ್ಥಿತಿಯಲ್ಲಿರುತ್ತದೆ. ಜಲಜೀವಿಗಳು ನೀರಿನಲ್ಲಿ ಕರಗಿದ ಆಮ್ಲಜನಕವನ್ನು ಉಸಿರಾಟ ಕ್ರಿಯೆಗೆ ಬಳಸುತ್ತವೆ. ನೀರಿನ ಉಷ್ಣತೆ ಹೆಚ್ಚಾದಂತೆ ಅದರಲ್ಲಿ ಕರಗಿದ ಆಮ್ಲಜನಕದ ಪ್ರಮಾಣವು ಕಡಿಮೆಯಾಗುತ್ತದೆ. ಕಾರ್ಬನಿಕ್ ಪದಾರ್ಥಗಳ ವಿಭಜನೆ ಆಮ್ಲಜನಕದ ಅವಶ್ಯಕತೆ ಇದೆ. ನೀರಿನಲ್ಲಿ ಕರಗಿರುವ ಆಮ್ಲಜನಕ ಜಲಜೀವಿಗಳ ಉಸಿರಾಟಕ್ಕೆ ಜೈವಿಕ ಪದಾರ್ಥಗಳ ವಿಭಜನೆಗೆ ಬಳಕೆಯಾಗಿ ಕ್ರಮೇಣ ಇದರ ಪ್ರಮಾಣ ಕಡಿಮೆಯಾಗುತ್ತದೆ. ಗಾಳಿಯಿಂದ ನೀರಿನ ಮೇಲ್ಮೈಯಲ್ಲಿ ಅಲೆಗಳು ಏಳುವುದರಿಂದ ವಾತಾವರಣದಲ್ಲಿರುವ ಆಮ್ಲಜನಕ ಮತ್ತೆ ನೀರಿನೊಂದಿಗೆ ಬರೆತು ಕರಗುತ್ತದೆ. ಜಲಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಹೊರಬಿಡುವ ಆಮ್ಲಜನಕವು ನೀರಿನಲ್ಲಿ ಕರಗಿ ನೀರು ಆಮ್ಲಜನಕದಿಂದ ಶ್ರೀಮಂತವಾಗುತ್ತದೆ. ಇದೇ ನೀರಿನ ಸ್ವಶುದ್ಧೀಕರಣ ವ್ಯವಸ್ಥೆ. ಉಸಿರಾಟಕ್ಕೆ ಮತ್ತು ಜೈವಿಕ ವಿಭಜನೆಗೆ ಬಳಕೆಯಾಗುವ ಆಮ್ಲಜನಕ ಪ್ರಮಾಣವು ನೀರು ಪಡೆಯುವ ಅಥವಾ ಕರಗಿದ ಆಮ್ಲಜನಕದ ಪ್ರಮಾಣಕ್ಕಿಂತ ಹೆಚ್ಚಾಗಿದ್ದಾಗ ಸ್ವಶುದ್ಧೀಕರಣ ಸಾಧ್ಯವಿಲ್ಲದೆ ನೀರು ಮಲಿನಗೊಂಡು ದುರ್ವಾಸನೆ ಬೀರಲಾರಂಭಿಸುತ್ತದೆ. ಕರ್ನಾಟಕದ ಅದರಲ್ಲೂ ಬೆಂಗಳೂರಿನಲ್ಲಿರುವ ವಿ ವ್ಯಾಲಿ ಹಾಗೂ ಚಲಘಟ್ಟ ವ್ಯಾಲಿಗಳು ಅತ್ಯಂತ ಕಲುಷಿತವಾಗಿವೆ. ಈ ನದಿಗಳ ನೀರು ನೇರವಾಗಿ ಕೆರೆಗಳನ್ನು ಸೇರುತ್ತದೆ. ಹಾಗಾಗಿ ಕೆರೆಗಳು ದುರ್ವಾಸನೆಯಿಂದ ಕೂಡಿವೆ. ನಂತರ ಕೆರೆಗಳು ಓವರ್ಫ್ಲೋಗಳು ಮುಂದಿನ ನದಿಗಳಿಗೆ ಕಾವೇರಿ ನದಿಗೆ ಹಾಗೂ ಪಾಲಾರ್ ನದಿಗೆ ಹೋಗಿ ಸೇರುತ್ತವೆ. ಹೀಗೆ ಆ ನದಿಗಳು ಕಲುಷಿತಗೊಂಡಿವೆ. ಇಲ್ಲಿಗೆ 461ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆ ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ, ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 63ನೆಯ ಪದ್ಯ. ಆ ಪದ್ಯ ಹೀಗಿದೆ. ಸಿರಿಮೈಯೊಳಗಂದರಿವಿರ ನರವಿಯೊಳ್ ಆರರಿವರ್ವರ್ಮೆ ಕಂಡರಂ ಅರಿಯಲ್ ಕರಿದವು ಎಂಬಂಬಡಪಾರ್ವರ ಅರಸರೆ ನಿಮೀಗಳರಿವಿರ್ ಅರಿರೋ ಪೇಳಿ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಸಿರಿಮೈಯೊಳ್, ಸಿರಿಮೈಯೊಳಗೆ ಅಂದು ಅರಿವಿರೇ ನೆರವಿಯೊಳ್ ಆರರಿವರ್ ಒರ್ಮೆ ಕಂಡರಂ ಅರಿಯಲ್ ಕರಿದೆಮ್ಮ ಬಡ ಅರಿಯಲ್ಕೆ ಅರಿದು ಎಮ್ಮಂ ಬಡ ಪಾರ್ವರ ಅರಸರೆ ನೀಂ ಈಗಳ್ ಅರಿವಿರ್ ಅರಿಯಿರೋ ಪೇಳಿಂ. ಹಾಗೆ ದ್ರುಪದನನ್ನು ದ್ರೋಣಾಚಾರ್ಯರ ಮಂಚದ ಕಾಲಿಗೆ ಅರ್ಜುನ ಕಟ್ಟಿದಾಗ ಆ ದ್ರುಪದನ ಹೆಡತಲೆಯ ಮೇಲೆ ತನ್ನ ಕಾಲನ್ನು ಚಾಚಿ ಗರ್ವದಿಂದ ದ್ರೋಣಾಚಾರ್ಯರನ್ನು ಅಥವಾ ದ್ರೋಣಾಚಾರ್ಯರು ಹೇಗೆ ಮುದರಿಸಬಹುದು ಎನ್ನುವಂಥ ಒಂದು ಕಲ್ಪನೆಯನ್ನು ನಾವೆಲ್ಲ ಮಾಡಿಕೊಳ್ಬೋದು. ಬಹುಮಟ್ಟಿಗೆ ಹೀಗೆಯೇ ಮುದರಿಸಬಹುದು ಎನ್ನುವ ಹಾಗೆ ನಾವೊಂದು ತೀರ್ಮಾನಕ್ಕೆ ಬರುತ್ತೇವೆ. ಹಾಗೆ ತೀರ್ಮಾನಕ್ಕೆ ಬಂದಾಗ ನಮಗೆ ಅರಿವಿಲ್ಲದಂತೆ ಪಂಪ ಅದನ್ನೇ ಆ ಪದ್ಯದಲ್ಲಿ

ಹೇಳಿದ್ದಾನೆ. ಅಥವಾ ಪಂಪನ ಭಾಷೆ ಹೇಗಿದೆ ಅಂತಂದರೆ, ಕೆಲವು ಸನ್ನಿವೇಶದಲ್ಲಿ ಈ ಸಂದರ್ಭದಲ್ಲಿ ಹೀಗೇ ಹೇಳಬೇಕಿತ್ತು ಅವನಿಗೆ. ಅವತ್ತು ಸಭೆಯಲ್ಲಿ ಅವಮಾನ ಮಾಡಿದಂತಹ ದ್ರುಪದನಿಗೆ ದ್ರೋಣಾಚಾರ್ಯ ಈಗ ಹೀಗೇ ಹೇಳಬೇಕಿತ್ತು ಅಂತ ನಮಗೆ ಒಂದು ಒಳಗಿನ ಆಸೆ ಬರ್ತದೆ. ಆ ಆಸೆಗೆ ಸಹಜವಾಗಿಯೇ ಈ ಅಭಿವ್ಯಕ್ತಿ ಕೂಡ ಇದೆ. ಪಂಪನ ವಿಶೇಷತೆ ಅಂದರೆ ಮಾನವ ಸಹಜ ಬಯಕೆಯನ್ನು ಅಥವಾ ಮಾನವ ಸಹಜವಾದಂಥ ಒಂದು ಆಕಾಂಕ್ಷೆಯನ್ನು ಪಂಪ ಅಂತಹ ಪದ್ಯಗಳಲ್ಲಿ ಹೇಳುವುದರಲ್ಲಿ ಬಹಳ ನಿಪುಣ. ನಾವು ಏನು ಅಂದುಕೊಂಡಿರ್ತೀವೋ ಈ ಸಂದರ್ಭದಲ್ಲಿ ಈ ಮಾತು ಬಂದಿದ್ದರೆ ಚೆನ್ನಾಗಿತ್ತು ಅಂತ ಏನು ಅಂದ್ಕೊಂಡಿದ್ದೀವೋ ಅದೇ ಮಾತು ಇಲ್ಲಿದೆ. ಆ ಮಾತು ಹೀಗೆ ಇದೆ: ಸಿರಿಮೈಯೊಳಗೆ, ಅಂದರೆ ಶ್ರೀಮಂತಿಕೆಯಲ್ಲಿ ಇರುವಾಗ, ಅಂದರಿವಿರೇನೆ ರವಿಯೊಳು ಆರ್ ಅರಿವರ್ ಆ ತುಂಬಿದ ಸಭೆಯಲ್ಲಿ ಅಂದು ಅರಿವಿರೇನೆ ರವಿಯೊಳು, ಆ ತುಂಬಿದ ಸಭೆಯಲ್ಲಿ ನೀವು ನನ್ನನ್ನು ಗುರುತಿಸಿದ್ದೀರಾ? ಆರ್ ಅರಿವರ್, ಯಾರಿಗೆ ನೆನಪು ಬರ್ತದೆ? ಒಮ್ಮೆ ಕಂಡರಂ, ಒಂದು ಸಲ ಯಾವಾಗಲೂ ಕಂಡವರನ್ನು ಯಾರು ಅದು ಕೂಡ ತಿಳಿಯುತ್ತಾರೆ ಅಥವಾ ಗುರುತು ಹಚ್ಚುತ್ತಾರೆ? ಸಿರಿಮೆ ಸಲ ಯಾವಾಗಲೂ ಕಂಡವರನ್ನು ಯಾರು ಅದು ಕೂಡ ತಿಳಿಯುತ್ತಾರೆ ಅಥವಾ ಗುರುತು ಹಚ್ಚುತ್ತಾರೆ? ಸಿರಿಮೆಯೊಳಗೆ ಶ್ರೀಮಂತಿಕೆಯ ಮದದಿಂದ ಅಂದು ಅರಿವೀರೆ ಅಂದು ನಿಮಗೆ ತಿಳಿದಕ್ಕೆ ಸಾಧ್ಯವಾಯಿತೇ? ನೆರವೇಳು ಆರು ಅರಿವರ್, ಗುಂಪಿನಲ್ಲಿ ಯಾರು ಒಂದು ಸಲ ಕಂಡವರನ್ನು ಒರ್ಮೆ ಕಂಡರಂ ತಿಳಿದಕ್ಕೆ ಸಾಧ್ಯ? ಅದರಲ್ಲೂ ಕೂಡ ಅರಿಯಲ್ ಕರಿದಮ್ಮಂ ಬಡಪಾರ್ವರ, ನಮ್ಮಂಥ ಬಡ ಬ್ರಾಹ್ಮಣರನ್ನು ಈ ಗುಂಪಿನಲ್ಲಿ ಅಥವಾ ರಾಜ್ಯಸಭೆಯಲ್ಲಿ ಅಂತೂ ತಿಳಿದಕ್ಕೆ ಸಾಧ್ಯವೇ ಇಲ್ಲ. ಅರಸರೇ, ಆದರೆ ಅರಸರೇ, ನೀಮೀಗಳ ಅರಿವಿರ್, ನಿಮಗೀಗ ತಿಳಿಯುತ್ತೀರಲ್ಲ, ನೀಮೀಗಳ ಅರಿವಿರ್, ನೀವೀಗ ತಿಳಿಯುತ್ತೀರಿ ಎಂದು ಭಾವಿಸ್ತೀನಿ. ಅರಿಯಿರೋ, ಗೊತ್ತಾಗೋದಿಲ್ವೇ? ಹೇಳಿ ಹೇಳಿ ಅಂತ ಹೇಳ್ತಾನೆ. ಒಂದು ಕಾಲದಲ್ಲಿ ಶ್ರೀಮಂತಿಕೆಯ ಮದದಿಂದ ತುಂಬಿದ ಸಭೆಯಲ್ಲಿ ನೀನು ನನ್ನನ್ನು ಗುರುತಿಸಲಿಲ್ಲ. ಯಾಕೆ? ಯಾವಾಗಲೂ ಒಂದು ಸಲ ಕಂಡವರನ್ನು ತುಂಬಿದ ಸಭೆಯಲ್ಲಿ ತುಂಬ ಜನ ಇರುವಲ್ಲಿ ಗುರುತಿಸಲಿಕ್ಕೆ ಆಗುವುದಿಲ್ಲ. ಅದರಲ್ಲಿಯೂ ಕೂಡ ಬಡ ಬ್ರಾಹ್ಮಣ ಬಂದರಂತಾರೆ ಅರಸರಾದಂಥ ನಿಮಗೆ ಅದು ಹೇಗೆ ಸಾಧ್ಯ? ಹಾಗಾದ್ದರಿಂದ ಅಂದು ತುಂಬಿದ ಸಭೆಯಲ್ಲಿ ಅರಸರಿಗೂ ಮತ್ತು ಬಡ ಬ್ರಾಹ್ಮಣನಿಗೂ ಎಲ್ಲಿಯ ಸಂಬಂಧ, ಎಲ್ಲಿಯ ಗೆಳೆತನ ಅಂತ ನೀವು ಹೇಳಿದ್ದು ಈಗ ಗೊತ್ತಾಯ್ತಾ? ನಿಮ್ಮೀಗಳ ಅರಿವೀರ್, ಈಗ ಗೊತ್ತಾಯಿತೆ ನಾನು ಯಾರು ಅಂತ? ಅರಿಯಿರೋ, ಗೊತ್ತಾಗಿಲ್ವ? ಗೊತ್ತಾಗದಿದ್ದರೆ ಹೇಳಿ ಅಂತ ದ್ರುಪದ ಮುದಲಿಸುತ್ತಾನೆ. ನಾನು ಹಿಂದೆ ಅನೇಕ ಹಿಂದಿನ ಪದ್ಯಗಳಲ್ಲಿ ಪ್ರಸ್ತಾಪ ಮಾಡಿದ್ದೆ. ಅದೇನು ಅಂತಂದರೆ, ಕನ್ನಡ ಕಾವ್ಯ ಭಾಷೆ ಎನ್ನುವುದು ದೈನಂದಿನ ಭಾಷೆಯಲ್ಲಿ ಬರುವ ಅನುಸರಣಿಕೆಯಲ್ಲಿ, ಅಂದರೆ ಕರ್ತೃ ಕರ್ಮ ಕ್ರಿಯಾಪದ ಹೀಗೆ ಒಂದರ ನಂತರ ಒಂದು ಬರುವ ಮಾದರಿಯನ್ನು ಮೀರಿದಾಗ, ಪಲ್ಲಟಿಸಿದಾಗ, ಅದರಲ್ಲೂ ಕ್ರಿಯಾಪದವನ್ನು ಅದು ಬರುವ ಜಾಗದಿಂದ ಕಿತ್ತು ಹಾಕಿದಾಗ, ಅಥವಾ ಕ್ರಿಯಾಪದವನ್ನು ಬಳಸದೇ ಇದ್ದಾಗ, ಅಥವಾ ಕ್ರಿಯಾಪದವನ್ನು ತುಂಬ ದೂರದಲ್ಲಿ ಬಳಸಿದಾಗ, ಅಂದರೆ ಅನೇಕ ನಾಮಪದಗಳು ಅನೇಕ ನಾಮವಿಶೇಷಣಗಳ ಬಳಿಕ ಬಳಸಿದಾಗ ಕನ್ನಡ ಭಾಷೆಗೆ ಕಾವ್ಯತ್ವ ಬರುತ್ತದೆ ಎನ್ನುವ ಒಂದು ಸಾಮಾನ್ಯ ಲಕ್ಷಣವನ್ನು ನಾನು ಹೇಳಿದ್ದೆ. ಆ ಸಾಮಾನ್ಯ ಲಕ್ಷಣ ಇಲ್ಲಿಗೂ ಕೂಡ ಅನ್ವಯ ಆಗ್ತದೆ. ಸಿರಿಮೈಯೊಳಗೆ ಅದು ನಾಮಪದ, ಅಂದರಿವಿರೆ ಅದು ಪ್ರಶ್ನಾರ್ಥಕ, ನೆರವಿಯೊಳು ಆರ್ ಅರಿವರ್, ನೆರವಿ ಎನ್ನುವುದು ಕೂಡ ನಾಮಪದ, ಆರ್ ಅರಿವರ್ ಎನ್ನುವುದು ಕ್ರಿಯಾಪದವಂತೂ ಅಲ್ಲ. ಕಂಡರಂ ಅರಿಯಲ್ಕೆ ಅರಿದು, ಅಲ್ಲೆಲ್ಲವೂ ಕೂಡ ಕ್ರಿಯಾಪದಗಳು ಅದು ಇರುವ ರೀತಿಯಲ್ಲಿ ಬಳಕೆ ಆಗಿಲ್ಲ. ಎಮ್ಮಂ ಬಡಪಾರ್ವ ಅರಸರೇ, ಎಮ್ಮ ಬಡಪಾರ್ವ ಅರಸರೇ ಇವೆಲ್ಲವೂ ಕೂಡ ನಾಮಪದಗಳು, ಆದರೆ ಒಂದೇ ಒಂದು ಕ್ರಿಯಾಪದ ಬಂದಿದೆ ಪೇಳಿಂ ಎನ್ನುವಲ್ಲಿ. ಅಂದರೆ ಈ ಪದ್ಯದಲ್ಲಿ ಕ್ರಿಯಾಪದ ಎನ್ನುವುದು ಸಾಮಾನ್ಯವಾಗಿ ಆಡುಮಾತಿನಲ್ಲಿ ಇರುವ ಹಾಗೆ ಹೇಳಿ ಎನ್ನುವ ರೀತಿಯಲ್ಲಿ ವಾಕ್ಯದ ಕೊನೆಗೆ ಬಳಕೆ ಆಗ್ತದೆ. ಆದರೆ ಆಡುಮಾತಿನಲ್ಲಿ ಕರ್ತೃ ಕರ್ಮ ಅಂದರೆ ನಾಮಪದ, ಕರ್ಮಪದ ಮತ್ತು ಕ್ರಿಯಾಪದ ಜೊತೆ ಜೊತೆಗೆ ಬರ್ತವೆ, ಅದರ ನಡುವೆ ಅಂತರ ಇರುವುದಿಲ್ಲ. ಆದರೆ ಇಲ್ಲಿ ಅನೇಕ ನಾಮಪದಗಳು ಪ್ರಯೋಗ ಆದ ಬಳಿಕ ಆ ನಾಮಪದಕ್ಕೆ ಒಂದು ರೀತಿಯಲ್ಲಿ ದೃಷ್ಟಿ ತಾಗಬಾರದು ಎನ್ನುವ ಹಾಗೆ ಮಾತ್ರ ಕ್ರಿಯಾಪದ ಬೆಳಕಾಗಿದೆ. ಸತತವಾಗಿ ನಾಮಪದ ಪ್ರಯೋಗ ಆಗಿ ಆ ಮೂಲಕ ಒಂದೇ ಒಂದು ಕ್ರಿಯಾಪದ ಬಳಕೆ ಆಗುವುದರಿಂದಾಗಿ ಈ ಪದ್ಯಕ್ಕೆ ವಿಶೇಷವಾದ ಆಕರ್ಷಣೆ

0: ಬಂದಿದೆ. ಅದರ ಜೊತೆಗೆ ಬಹಳ ಗಮನಿಸಬೇಕಾದ್ದು ಅಂತಂದರೆ ಇಲ್ಲಿರುವುದೆಲ್ಲವೂ ಕೂಡ ಕನ್ನಡ ಪದಗಳು. ಸಿರಿಮೈಯೊಳಗೆ ಅಂದು ಅರಿವಿರೆ ನೆರವಿಯೋಳ್ ಆರು ಅರಿವರ್ ಒರ್ಮೆ ಕಂಡರಂ ಅರಿಯಲ್ಕೆ ಅರಿದು ಎಮ್ಮಂ ಬಡ ಪಾರ್ವರ ಅರಸರೆ ನೀಂ ಈಗಳ್ ಅರಿವಿರ್ ಅರಿಯಿರೋ ಪೇಳಿಂ. ಈ ಎಲ್ಲ ಪದ್ಯಗಳು ಈ ಎಲ್ಲ ಪದಗಳು ಕೂಡ ಅಚ್ಚಕನ್ನಡ ಪದಗಳೇ ಆಗಿವೆ. ಈ ಅಚ್ಚಕನ್ನಡ ಪದದ ಬಳಕೆಯಿಂದಲೂ ಕೂಡ ಈ ಪದ್ಯ ಸೊಗಸಾಗಿ ಮೂಡಿಬಂದಿದೆ. ಇಲ್ಲಿ ಒಂದು ಮಾತನ್ನು ನಾನು ಮತ್ತೆ ವಿಶೇಷವಾಗಿ ಪ್ರಸ್ತಾಪ ಮಾಡಬೇಕು. ಅದೇನು ಅಂತಂದರೆ, ಒಂದು ಅಚ್ಚಕನ್ನಡ ಪದ, ಇನ್ನೊಂದು ಪ್ರಾಕೃತ ಪದ, ಮತ್ತೊಂದು ಸಂಸ್ಕೃತ ಎನ್ನುವಂತಹ ಪದಗಳ ಪರಿಕಲ್ಪನೆಗಳ ಬಳಕೆ. ನಾನು ಇಲ್ಲಿ ಅಚ್ಚಕನ್ನಡ ಎನ್ನುವಂಥ ಪದವನ್ನು ಬಹಳ ವಿಶಿಷ್ಟವಾದ ಅರ್ಥದಲ್ಲಿ ಬಳಸ್ತಾ ಇದ್ದೇನೆ. ಆ ವಿಶಿಷ್ಟವಾದ ಅರ್ಥ ಯಾವುದೆನ್ನುವುದು ಕೇಳುಗರಿಗೆ ಆಮೇಲೆ ಬಹುಶಃ ಮನಸ್ಸಿಗೆ ಬರಬಹುದು ಅಂತ ಭಾವಿಸ್ತೇನೆ. ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕು ಅಂದರೆ ಸಂಸ್ಕೃತ ಅಂತಂದರೆ ಏನು ಒಂದು ತಿಳುವಳಿಕೆ ನಮ್ಮಲ್ಲಿದೆ ಅಂತಂದರೆ, ಬಹಳ ವಿಶೇಷವಾದಂಥ ಒಂದು ಭಾಷೆ. ಆ ಭಾಷೆ ಬಹಳ ಮಡಿವಂತಿಕೆಯ ಭಾಷೆ, ಮತ್ತು ಬ್ರಾಹ್ಮಣರು ಅದರಲ್ಲೂ ಆರ್ಯರು ಕೂಡ ಆರ್ಯರು ಮಾತ್ರ ಬಳಸುತ್ತಿದ್ದಂಥ ಭಾಷೆ. ಅದಕ್ಕೆ ವಿರುದ್ಧವಾದುದು ಪ್ರಾಕೃತ ಭಾಷೆ ಅಥವಾ ದ್ರಾವಿಡ ಭಾಷೆ. ಆ ದ್ರಾವಿಡ ಭಾಷೆಯಲ್ಲಿ ಕನ್ನಡವೂ ಕೂಡ ಒಂದು ಎನ್ನುವ ರೀತಿಯ ಒಂದು ತರ್ಕವನ್ನು ನಾವು ಕಾಣ್ತೇವೆ. ಮತ್ತು ಈ ಸಂಸ್ಕೃತ ಭಾಷೆಯನ್ನು ಯಾರೂ ಕೂಡ ಆಡುತ್ತಿರಲಿಲ್ಲ, ಅದರಲ್ಲೂ ಕೂಡ ಬ್ರಾಹ್ಮಣರು ಬೇರೆಯವರಿಗೆ ಕಲಿಸ್ತಿರಲಿಲ್ಲ. ಈ ಸಂಸ್ಕೃತ ಭಾಷೆಯ ಮುಂದೆ ಯಾವ ಭಾಷೆಯೂ ಕೂಡ ಶ್ರೇಷ್ಠ ಅಲ್ಲ ಎನ್ನುವಂಥ ಭಾವನೆ ಇತ್ತು ಎನ್ನುವ ಹಾಗೆ ಒಂದು ವಾದ ಸರಣಿಯನ್ನು ನಾವು ಕಾಣುತ್ತೇವೆ. ಆದರೆ ಬಹಳ ಮುಖ್ಯವಾಗಿ ಗಮನಿಸಬೇಕಾದ್ದು, ಸಂಸ್ಕೃತ ಎನ್ನುವಂಥ ಒಂದು ಸಂಸ್ಕೃತ ಭಾಷೆ ಎನ್ನುವಂಥ ಒಂದು ಪದ ಪ್ರಯೋಗ ಆಗುವುದು ಬಹುಶಃ ನನ್ನ ತಿಳುವಳಿಕೆಗೆ ಬಂದ ಹಾಗೆ ಅಥವಾ ಬೇರೆ ವಿದ್ವಾಂಸರು ಕೂಡ ಗುರುತಿಸಿದ ಹಾಗೆ ಮೊದಲ ಬಾರಿಗೆ ವಾಲ್ಮೀಕಿಯ ರಾಮಾಯಣದಲ್ಲಿ, ಅದರಲ್ಲೂ ಕೂಡ ಕಿಷ್ಕಿಂಧ ಕಾಂಡದಲ್ಲಿ ಒಂದು ಕಡೆಗೆ ಸೀತೆಯನ್ನು ಅರಸುತ್ತಾ ಬಂದಂತಹ ರಾಮ ಲಕ್ಷ್ಮಣರು ಕಿಷ್ಕಿಂಧೆಯ ಒಂದು ಭಾಗಕ್ಕೆ ಬಂದಾಗ ಅಲ್ಲಿ ಸುಗ್ರೀವನು ತನ್ನ ಅಣ್ಣನಾದಂಥ ವಾಲಿಯ ಭಯಕ್ಕೆ ದೂರದ ಮತಂಗ ಪರ್ವತದಲ್ಲಿ ನೆಲೆಸಿದ್ದ. ಹಾಗೆ ಬಂದಂತಹ ಈ ರಾಮಲಕ್ಷ್ಮಣರನ್ನು ದೂರದಲ್ಲಿ ಎತ್ತರದಲ್ಲಿ ಕುಳಿತಿದ್ದಂತಹ ಸುಗ್ರೀವ ಗುರುತಿಸಿ, ಯಾರೋ ಇಬ್ಬರು ಮಹಾನ್ ತೇಜಸ್ವಿಗಳು ನಮ್ಮ ಕಿಷ್ಕಿಂಧೆಯ ಕಡೆಗೆ ಬಂದಿದ್ದಾರೆ, ಅವರು ಬಹುಶಃ ಅಣ್ಣನಾದಂಥ ವಾಲಿಯ ಕಡೆಯವರು ಯಾಕೆ ಇರಬಾರದು ಎಂದು ಅನುಮಾನದಿಂದ ಭಯಗೊಂಡು ಹನುಮಂತನನ್ನು ಕಳಿಸ್ತಾನೆ. ನೀನು ಹೋಗಿ ಆ ಇಬ್ಬರು ತೇಜಸ್ವಿಗಳು ಯಾರು ಎನ್ನುವುದನ್ನು ನೋಡಿಕೊಂಡು ಬಾ ಎಂದು ಅವನಿಗೆ ಆದೇಶ ಮಾಡ್ತಾನೆ. ಆಗ ಹನುಮಂತ ಬ್ರಾಹ್ಮಣ ವಟು ಆಗಿ ಅಥವಾ ಬ್ರಾಹ್ಮಣನಾಗಿ ರಾಮಲಕ್ಷ್ಮಣರ ಮುಂದೆ ಪ್ರತ್ಯಕ್ಷ ಆಗ್ತಾನೆ. ಆಗಿ ಅಲ್ಲಿ ರಾಮಲಕ್ಷ್ಮಣರನ್ನು ಯಾರು ಏನು ಇತ್ಯಾದಿಯಾಗಿ ವಿಚಾರಣೆ ಮಾಡ್ತಾರೆ. ಆಗ ಹನುಮಂತ, ನಾನು ಸುಗ್ರೀವನ ಕಡೆಯವನು, ಇದು ಸುಗ್ರೀವ ನೆಲೆಸಿರುವಂತಹ ಪ್ರದೇಶ, ತಾವು ಯಾರು ತೇಜಸ್ವಿಗಳಾಗಿದ್ದೀರಿ ಎನ್ನುವ ಹಾಗೆ ಸಂಭಾಷಣೆಯನ್ನು ಮಾಡುತ್ತಾರೆ. ಆಗ ರಾಮ ಲಕ್ಷ್ಮಣನ ಉದ್ದೇಶಿಸಿ, ನೋಡು ತಮ್ಮ, ಈ ಬ್ರಾಹ್ಮಣ ನೋಡು ಒಂದೇ ಒಂದು ವ್ಯಾಕರಣ ದೋಷವೂ ಇಲ್ಲದೆ ಎಷ್ಟು ಚಂದವಾಗಿ ಸಂಸ್ಕೃತ ಭಾಷೆಯನ್ನು ಮಾತಾಡುತ್ತಾನೆ ಎಂದು ಹೇಳುತ್ತಾನೆ. ಹೀಗೆ ಸಂಸ್ಕೃತ ಭಾಷೆ ಎನ್ನುವಂಥ ಉಲ್ಲೇಖ ನಮಗೆ ಮೊದಲು ಕಾಣಿಸಿಕೊಳ್ಳುವುದು ವಾಲ್ಮೀಕಿ ರಾಮಾಯಣದಲ್ಲಿ. ಅದು ಒಂದು ವಿವರ. ಇನ್ನೊಂದು ಬಹಳ ಮುಖ್ಯವಾದಂಥ ವಿವರ ಬರುವುದು ಷಟ್ಕಂಡಾಗಮಗಳಲ್ಲಿ, ಅಂದರೆ ಜೈನರ ಪವಿತ್ರ ಗ್ರಂಥವಾಗಿರುವಂಥ ಷಟ್ಕಂಡಾಗಮಗಳಲ್ಲಿ ಪ್ರಾಕೃತದ ಉಲ್ಲೇಖ ಬರ್ತದೆ. ಪ್ರಾಕೃತ ಅಂದರೆ ಅಲ್ಲಿ ಬರುವ ಅರ್ಥ ಏನು ಅಂತಂದರೆ, ಜನರು ಹೇಗೆ ಮಾತಾಡುತ್ತಾರೋ ಹಾಗೇ ಇರುವಂತಹ ಭಾಷೆ ಪ್ರಾಕೃತ ಭಾಷೆ. ಆ ಭಾಷೆಯಲ್ಲಿ ತೀರ್ಥಂಕರರ ಉಪದೇಶಗಳು ಇವೆ ಎನ್ನುವ ಹಾಗೆ ಉಲ್ಲೇಖ ಬರ್ತದೆ. ರಾಮಾಯಣದಲ್ಲಿ ಅತ್ಯಂತ ವ್ಯಾಕರಣಬದ್ಧವಾದುದು ಯಾವುದು? ಅದು ಸಂಸ್ಕೃತ ಅಂತಲೂ. ಷಟ್ಖಂಡಾಗಮಗಳಲ್ಲಿ ಜನರ ಬಾಯಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಬಳಕೆಯಾಗುವಂಥ ಮಾತು ಯಾವುದು? ಅದು ಪ್ರಾಕೃತ ಎನ್ನುವ ಹಾಗೆ ಸ್ಪಷ್ಟವಾಗಿ ಉಲ್ಲೇಖಗಳು ಸಿಗ್ತದೆ. ಇದರಿಂದ ಏನು ಸ್ಪಷ್ಟ ಆಗ್ತದೆ? ಯಾವ ಭಾಷೆಯನ್ನು ವ್ಯಾಕರಣಬದ್ಧವಾಗಿ ಬರೆಯಲಾಗುತ್ತದೋ ಅದುವೇ ಸಂಸ್ಕೃತ. ಯಾವ ಭಾಷೆಯನ್ನು ವ್ಯಾಕರಣದ ನಿಯಮಕ್ಕೆ ಅನುಗುಣವಾಗಿ ಮಾತಾಡುವುದಕ್ಕೆ ಅಥವಾ ಬರೆಯುವುದಕ್ಕೆ ನಾವು ತೊಡಗುವುದಿಲ್ಲವೋ ಅದು ಪ್ರಾಕೃತ. ಇಷ್ಟೇ ವ್ಯತ್ಯಾಸವೇ ಹೊರತು ಸಂಸ್ಕೃತ ಎನ್ನುವಂಥ ಒಂದು ಪ್ರತ್ಯೇಕವಾದ ಭಾಷೆಯಾಗಲಿ ಪ್ರಾಕೃತ ಎನ್ನುವಂಥ ಒಂದು ಪ್ರತ್ಯೇಕ ಭಾಷೆಯಾಗಲಿ ಇಲ್ಲ. ಜನರಾಡುವ ಮಾತಿಗೆ ವ್ಯಾಕರಣ ಬರೆದ್ರೆ ಅದು ಸಂಸ್ಕೃತ ಆಗ್ತದೆ. ಕನ್ನಡ ಭಾಷೆಗೆ ಒಂದು ವ್ಯಾಕರಣವನ್ನು ಬರೆದ್ರೆ, ಕನ್ನಡದೇ ಆದ ವ್ಯಾಕರಣ ಬರೆದರೂ ಕೂಡ ಅದು ಸಂಸ್ಕೃತ ಆಗ್ತದೆ, ಅದು ಕನ್ನಡ ವ್ಯಾಕರಣ ಆಗುವುದಿಲ್ಲ. ಹಾಗೆಯೇ ಸಂಸ್ಕೃತ ಎನ್ನುವಂಥ ಭಾಷೆಯನ್ನು ವ್ಯಾಕರಣ ಬಿಟ್ಟು ಮಾತಾಡಿದಾಗ ಅದು ಪ್ರಾಕೃತ ಆಗ್ತದೆ. ಯಾವ ಭಾಷೆಯನ್ನು ನಿಯಮಬದ್ಧವಾಗಿ ಮಾತಾಡುತ್ತೇವೆಯೋ ಅಥವಾ ಅದಕ್ಕೊಂದು ವ್ಯಾಕರಣವನ್ನು ನಾವು ಸೃಷ್ಟಿಸಿ ಆ ಮೂಲಕ ಮಾತಾಡುತ್ತೇವೆಯೋ ಅದು ಸಂಸ್ಕೃತ. ವ್ಯಾಕರಣವನ್ನು ಬಿಟ್ಟು ಮಾತಾಡುವಂಥ ಭಾಷೆ ಎಲ್ಲವೂ ಕೂಡ ಪ್ರಾಕೃತ. ಕನ್ನಡವೂ ಕೂಡ ನಮ್ಮ ಪ್ರಾಚೀನ ಕವಿಗಳು ಅಥವಾ ಶಬ್ದಮಣಿ ದರ್ಪಣಕಾರರೇ ತಿಳಿದೇಶೀಯಮಿವ ಇದಂ ಅಂತ ಹೇಳ್ತಾ ಅಚ್ಚಗನ್ನಡ ಕೀ ಕ್ರಮದಿಂ ಎನ್ನುವಲ್ಲಿ ಆತ ಹೇಳುವುದು, ಮತ್ತು ಅಚ್ಚಗನ್ನಡವನ್ನು ಕೂಡ ಮೀರಿ ಶಬ್ದಮಣಿ ದರ್ಪಣ ಎನ್ನುವಂಥ ಒಂದು ಗ್ರಂಥವನ್ನು ಬರೆಯುವುದು, ಆಡು ಮಾತಿನ ಕನ್ನಡಕ್ಕೆ ಮತ್ತು ಬರವಣಿಗೆಯ ಕನ್ನಡಕ್ಕೆ ಅಥವಾ ವ್ಯಾಕರಣಬದ್ಧವಾದಂಥ ಕನ್ನಡಕ್ಕೆ ವ್ಯತ್ಯಾಸ ಇದೆ ಅಂತ. ಆ ಅರ್ಥದಲ್ಲಿ ಶಬ್ದಮಣಿ ದರ್ಪಣವು ಕೂಡ ಸಂಸ್ಕೃತ ವ್ಯಾಕರಣವೇ, ಅದು ಕನ್ನಡ ವ್ಯಾಕರಣ ಆದರೂ ಕೂಡ ಸಂಸ್ಕೃತ ವ್ಯಾಕರಣವೇ ಆಗ್ತದೆ. ಯಾಕೆ ಅಂತಂದರೆ ಅಲ್ಲಿ ಕನ್ನಡಕ್ಕೆ ನಿಯಮಗಳನ್ನು ಹೇಳಲಾಗ್ತದೆ, ಕನ್ನಡ ಭಾಷೆಗೆ ಬರವಣಿಗೆ ನಿಯಮಗಳನ್ನು ಹೇಳಲಾಗ್ತದೆ. ಹಾಗೆಯೇ ಒಂದು ವೇಳೆ ಸಂಸ್ಕೃತ ಎನ್ನುವಂಥ ಭಾಷೆಯನ್ನು ಕೂಡ ನಿಯಮಗೊಳಿಸದೆ ನಾವು ಮಾತಾಡಿದ್ರೆ ಅದು ಪ್ರಾಕೃತವೇ ಆಗ್ತದೆ. ಮತ್ತು ಕನ್ನಡಕ್ಕೆ ಕನ್ನಡದ ವ್ಯಾಕರಣ ಬೇಕು ಅಂತ ನಾವು ಹೇಳಿದಾಗಲೂ ಕೂಡ ಅದು ಸಂಸ್ಕೃತವೇ ಆಗ್ತದೆ ಹೊರತು ಕನ್ನಡದ ವ್ಯಾಕರಣ ಆಗಲ್ಲ. ಯಾಕಂತಂದರೆ ಕನ್ನಡದ ವ್ಯಾಕರಣ ಅಂದರೆ ಕನ್ನಡದ ವ್ಯಾಕರಣ ಅಥವಾ ಕನ್ನಡ ಭಾಷೆ ಅಚ್ಚಗನ್ನಡ ಭಾಷೆ ಅಂತಂದರೆ ಅದು ವ್ಯಾಕರಣ ಬದ್ಧವಲ್ಲದ ಭಾಷೆ ಎಂದು ಅರ್ಥ. ನಾನು ಅಚ್ಚಗನ್ನಡ ಎನ್ನುವುದನ್ನು ಹೇಳ್ತಿರು ಇದೇ ಅರ್ಥದಲ್ಲಿ. ಸಿರಿಮೈಯೋಳ್ ಅಂತಂದರೆ ಕನ್ನಡದ ಸಾಮಾನ್ಯ ಜನರು ಆಡುವಂತಹ ಮಾತು, ಇಲ್ಲಾಂದರೆ ಶ್ರೀಮೈಯೋಳ್ ಅಂತ ಹೇಳಬೇಕು. ಅಂದರೆ ವ್ಯಾಕರಣಬದ್ಧವಾಗಿ ಮಾತಾಡೋದಿದ್ದರೆ ಶ್ರೀಮೈಯೋಳ್ ಅಂತ ಹೇಳಬೇಕು. ಆದರೆ ಸಿರಿಮೈಯೋಳ್ ಅಂತ ಹೇಳ್ತಾರೆ. ಶ್ರೀಮೈಯೋಳು ಅಂತ ಹೇಳಿದ ತಕ್ಷಣ ಅದು ಯಾವ ಭಾಷೆ ಏನು ಭಾಷೆ ಅನ್ನೋದು ಮುಖ್ಯ ಆಗುವುದಿಲ್ಲ, ಅದು ಸಂಸ್ಕೃತ ಆಗ್ತದೆ. ಅಂದರೆ ಕನ್ನಡವೇ ಸಂಸ್ಕೃತ ಆಗ್ತದೆ. ಅಂದು ಅರಿವಿರೇ, ಈ ಎಲ್ಲ ಮಾತುಗಳು ಕೂಡ ನಾನು ಅಚ್ಚಗನ್ನಡ ಹೇಳೋದು ಇದೇ ಅರ್ಥದಲ್ಲಿ. ಸಂಸ್ಕೃತ ಎನ್ನುವಂಥ ಒಂದು ಭಾಷೆಯೇ ಇಲ್ಲ, ಅದು ವ್ಯಾಕರಣಬದ್ಧವಾಗಿ ಬರೆಯುವ ಒಂದು ಕೃತಕವಾದಂಥ ರೂಪವೇ ಹೊರತು ಕನ್ನಡಕ್ಕೆ ವ್ಯಾಕರಣ ಬರೆದಾಗಲೂ ಕೂಡ ನಾನು ಹಾಗೆ ಹೇಳಿದಾಗೆ ಅದು ಸಂಸ್ಕೃತವೇ ಆಗ್ತದೆ ಹೊರತು ಕನ್ನಡ ಭಾಷೆಯೂ ಆಗುವುದಿಲ್ಲ, ಕನ್ನಡ ವ್ಯಾಕರಣವೂ ಆಗುವುದಿಲ್ಲ. ಈ ಅರ್ಥದಲ್ಲಿ ನಾನು ಅಚ್ಚಗನ್ನಡ ಎನ್ನುವ ಪದವನ್ನು ಇಲ್ಲಿ ಬಳಸಿದ್ದೇನೆ. ಅಂದರೆ ಕನ್ನಡದಲ್ಲಿ ವಿಪರೀತ ಗೊಂದಲ ಆಗಿದೆ. ಅಂದರೆ ಕನ್ನಡದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತದಲ್ಲಿ ಇನ್ಕ್ಲೂಡಿಂಗ್ ನಮ್ಮ ಪಾಶ್ಚಾತ್ಯ ವಿದ್ವಾಂಸರ ಕೃತಿಗಳಲ್ಲಿಯೂ ಕೂಡ ಈ ತಪ್ಪುಗಳು ಬಹಳ ನುಸುಳಿಕೊಂಡಿವೆ. ಮತ್ತು ಅದರಿಂದ ನಮ್ಮ ಸಂಸ್ಕೃತ ಪ್ರಾಕೃತ ಕನ್ನಡದ ಚರ್ಚೆಗಳು ಬಹಳ ದಿಕ್ಕು ತಪ್ಪಿ ಹೋಗಿವೆ. ಶೆಲ್ಡನ್ ಪೋಲಕ್ ಅವರ ಲ್ಯಾಂಗ್ವೇಜ್ ಆಫ್ ದ ಗಾಡ್ನಲ್ಲಿಯೂ ಕೂಡ ಇದೇ ಸಮಸ್ಯೆ ಆಗಿದೆ. ಅವರೇನು ಮಾಡ್ತಾರೆ, ಸಂಸ್ಕೃತ ಎನ್ನುವುದೊಂದು ಪ್ರತ್ಯೇಕವಾದ ಭಾಷೆ ಎನ್ನುವುದು ರೀತಿಯಲ್ಲಿ ಹೇಳ್ತಾರೆ. ಆ ಮಹಾನುಭಾವನಿಗೆ ಅಂಥ ಒಂದು ಭಾಷೆ ಇರಲಿಲ್ಲ ಎನ್ನುವಂಥ ಒಂದು ಜ್ಞಾನ ಕೂಡ ಇಲ್ಲದೆ ಅಷ್ಟು ದೊಡ್ಡ ಪುಸ್ತಕವನ್ನು ಬರೆದಿದ್ದೇನೆ ಅಂತ. ಇವೆಲ್ಲ ಬಹಳ ತಪ್ಪು ನಿರೂಪಣೆಗಳು, ಹಾಗಲ್ಲ ಅದು. ಸಂಸ್ಕೃತ ಎನ್ನುವಂಥ ಒಂದು ನಾನಾಗಲೇ ಹೇಳಿದ ಒಂದು ಭಾಷೆಯೇ ಇಲ್ಲ. ಮತ್ತು ಯಾವುದೇ ಕನ್ನಡಕ್ಕೆ, ಯಾವ ಪ್ರದೇಶದ ಕನ್ನಡಕ್ಕೂ ಕೂಡ ವ್ಯಾಕರಣ ಬರೆದ್ರೆ ಅದು ಒಂದು ವೇಳೆ ಕನ್ನಡದೇ ಆದಂಥ ವ್ಯಾಕರಣ ಬರೆದಾಗಲೂ ಕೂಡ ಅದು ಸಂಸ್ಕೃತವೇ ಆಗ್ತದೆ ಹೊರತು ಇದೇನೂ ಆಗುವುದಿಲ್ಲ ಎನ್ನುವುದನ್ನು ನಾವು ಇಲ್ಲಿ ಗಮನಿಸಬೇಕು. ಹೀಗೆ ಇಲ್ಲಿ ನಾನು ವಿಶೇಷವಾದ ಕೆಲವು ಅಂಶಗಳನ್ನು ಗಮನಿಸಿದ್ದೇನೆ. ಯಾಕಂದರೆ ಈವರೆಗೆ ಆ ವಿವರಣೆಗಳನ್ನು ನನಗೆ ಹೇಳಲಿಕ್ಕೆ ಆಗಲಿಲ್ಲ, ಸಂದರ್ಭ ಬರಲಿಲ್ಲ. ಈಗ ಸಂದರ್ಭ ಒದಗಿದ್ದ ಮತ್ತು ನಾನು ನಿರ್ದಿಷ್ಟವಾದ ಚೌಕಟ್ಟಿನಲ್ಲಿ ಮತ್ತು ನಿರ್ದಿಷ್ಟ ಪರಿಭಾಷೆಯಲ್ಲಿ ಅಚ್ಚಗನ್ನಡ ಎನ್ನುವ ಪದವನ್ನು ಬಳಸ್ತಿದ್ದೇನೆ. ಅದು ಈಗಿನ ಭಾಷಾವಿಜ್ಞಾನಿಗಳು ಅಥವಾ ವ್ಯಾಕರಣಕರು ಬಳಸುವ ಅರ್ಥದಲ್ಲಿ ಅಲ್ಲ ಎನ್ನುವುದನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಬೇಕಾಗ್ತದೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
2: ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಪ್ರಾಕ್ಟೀಸ್ ಸೆಷನ್ ನಡೆಸಿದ್ವಿ. ಅದರಲ್ಲಿ ಒಂದು ಸಣ್ಣ ಪುಟ್ಟ ಗ್ರಾಮರ್ ಮಿಸ್ಟೇಕ್ ಮಾಡಿ ನಾನು ವಾಕ್ಯಗಳನ್ನು ಹೇಳಿದೆ. ಅದನ್ನೆಲ್ಲ ಸರಿಪಡಿಸ್ಕೊಂಡು ಹೇಳೋ ಪ್ರಯತ್ನನ ನೀವು ಮಾಡಿದ್ರಿ. ಇಷ್ಟೊತ್ತಿಗಾಗಲೇ ನಾವು ಚಿಕ್ಕ ಪುಟ್ಟ ಗ್ರಾಮರ್ನ ಎಲ್ಲ ಕಲ್ತ್ಬಿಟ್ವಿ. ವ್ಯಾವಹಾರಿಕ ಪ್ರಪಂಚದೊಳಗೆ ಕಾಲಿಡೋದಕ್ಕೆ ರೆಡಿಯಾಗಿದ್ದೀವಿ. ಶುದ್ಧ ಇಂಗ್ಲಿಷ್ ಹೇಗಿರುತ್ತೆ ಅನ್ನೋದನ್ನು ಕೂಡ ನಾವು ಪರಿಚಯ ಮಾಡಿಕೊಂಡ್ವಿ. ಶಬ್ದಗಳನ್ನ ಯಾವ ರೀತಿ ಜೋಡಿಸಿ ಪೂರ್ಣ ವಾಕ್ಯಗಳನ್ನ ರಚಿಸಬೇಕು ಅನ್ನೋದನ್ನು ಕಲ್ತ್ವಿ. ಈಗ ನಾವು ಸಂದರ್ಭಾನುಸಾರ ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಬಳಸಿ ಮಾತಾಡೋ ವಿಧಾನನ ಕಲಿಯೋಣ. ನಾವು ಇಷ್ಟರವರೆಗೆ ಏನ್ ಕಲ್ತಿದ್ವೋ ಅದರ ಬಲದ ಆಧಾರದ ಮೇಲೆ ಇನ್ನೊಂದಷ್ಟನ್ನ ಪ್ರಯತ್ನ ಪಡಬೇಕು. ಈಗ ನಾವು ಪ್ರತಿನಿತ್ಯ ಜೀವನದಲ್ಲಿ ಬಳಸುವಂತಹ ವಾಕ್ಯಗಳನ್ನೇ ಕಲಿಯೋದಕ್ಕೆ ಹೊರಟಿದ್ದೀವಿ. ಇವುಗಳನ್ನೆಲ್ಲ ಕಲಿತು ಅಭ್ಯಾಸ ಮಾಡಿ ಮಾತುಕತೆಯಲ್ಲಿ ಇವುಗಳನ್ನ ಬಳಸೋದಿಕ್ಕೆ ಶುರು ಮಾಡಬೇಕು. ಇನ್ನು ಇಂಗ್ಲಿಷ್ನಲ್ಲಿ ಮಾತನಾಡೋ ಆನಂದ ನಮ್ಗೆ ಸಿಗಬೇಕು ಅಂದರೆ, ನಮ್ಮ ಸಂಕೋಚ ಕಡಿಮೆ ಆಗಬೇಕು ಅಂದರೆ, ಆತ್ಮವಿಶ್ವಾಸ ಜಾಸ್ತಿ ಆಗಬೇಕು ಅಂದರೆ ದಿನನಿತ್ಯ ನಾವು ಪ್ರಾಕ್ಟೀಸ್ ಮಾಡಬೇಕು, ಕನ್ವರ್ಸೇಷನ್ ಮಾಡಬೇಕು. ಆಯಿತಾ? ಈಗ ಮನೆಗೆ ಅಥವಾ ನಿಮ್ಮ ಆಫೀಸ್ಗೆ ಎಲ್ಲೋ ಒಂದಷ್ಟು ಜನ ಬರ್ತಾರೆ, ಯಾರೋ ಬಂದಾಗ ನೀವು ಅವ್ರ ಜೊತೆ ಹೇಗೆ ವ್ಯವಹರಿಸ್ತೀರಾ, ಹೇಗೆ ಮಾತಾಡ್ತೀರಾ, ಈ ಥರದ ಚಿಕ್ಕ ಚಿಕ್ಕ ವಾಕ್ಯಗಳನ್ನು ನಾನೀಗ ಹೇಳ್ತಾ ಇದ್ದೀನಿ. ಯಾರಾದರೂ ಮನೆಗೆ ಬಂದರೆ, ಆಫೀಸ್ಗೆ ಬಂದರೆ ಏನು ಹೇಳ್ತೀರಾ? ದಯವಿಟ್ಟು ಒಳಗೆ ಬನ್ನಿ ಅಂತ ಕರಿತೀವಲ್ವಾ, ಹೇಗೆ ಹೇಳ್ತೀರಾ ಅದನ್ನ ಇಂಗ್ಲೀಷಲ್ಲಿ? ವಿನಮ್ರವಾಗಿ ನಾವು ಮಾತಾಡ್ತಿದ್ದೀವಿ ಅಂದಾಗ ಪ್ಲೀಸ್ ಅನ್ನೋ ಪದಗಳನ್ನು ಬಳಸ್ತೀವಿ. ವಿಲ್ ಯು, ಶಲ್ ಯು, ಈ ಥರ ಪದಗಳನ್ನು ವುಡ್ ಯು, ಅವನ್ನು ಕೂಡ ಬಳಸ್ತೀವಿ ಅನ್ನೋದು ನಾವು ಹಿಂದಿನ ಸಂಚಿಕೆಗಳಲ್ಲಿ ತಿಳ್ಕೊಂಡ್ವಿ. ಈಗ ದಯವಿಟ್ಟು ಒಳಗೆ ಬನ್ನಿ ಅನ್ನೋದಕ್ಕೆ ಕಮ್ ಇನ್ ಪ್ಲೀಸ್. ದಯವಿಟ್ಟು ಒಳಗೆ ಬನ್ನಿ, ಕಮ್ ಇನ್ ಪ್ಲೀಸ್. ಒಳಗೆ ಬಂದಾಯ್ತು, ಆಮೇಲೆ ಏನು ಕೇಳ್ತೀರಾ? ಏನಾದರೂ ಕುಡಿಯೋದಕ್ಕೆ ತಗೊಳ್ತೀರಾ? ಬಾಯಾರಿಕೆಗೆ ಏನಾದರೂ ಬೇಕಾ? ದಯವಿಟ್ಟು ಯಾವುದಾದ್ರೂ ತಂಪಾದ ಪಾನೀಯನ ತಗೊಳ್ಳಿ. ಪ್ಲೀಸ್ ಹ್ಯಾವ್ ಸಮ್ಥಿಂಗ್ ಕೋಲ್ಡ್. ಅವ್ರು ಹೇಳಬೇಕಲ್ವಾ ಮುಂದೆ ಏನು ಬೇಕು ಅಂತ? ಪ್ಲೀಸ್ ಹ್ಯಾವ್ ಸಮ್ಥಿಂಗ್ ಕೋಲ್ಡ್ ಅಂತ ಕೇಳ್ತೀವಿ. ಆಮೇಲೆ ದಯವಿಟ್ಟು ಇಲ್ಲಿಗೆ ಬರ್ತೀರಾ? ವಿಲ್ ಯು ಪ್ಲೀಸ್ ಕಮ್ ಓವರ್ ಹಿಯರ್. ದಯವಿಟ್ಟು ಇಲ್ಲಿಗೆ ಬರ್ತೀರಾ ಅನ್ನೋದಕ್ಕೆ ವಿಲ್ ಯು ಪ್ಲೀಸ್ ಕಮ್ ಓವರ್ ಹಿಯರ್. ದಯವಿಟ್ಟು ನನ್ನ ಜೊತೆ ತಿರುಗಾಡೋದಕ್ಕೆ ಬನ್ನಿ. ಕಮ್ ಫಾರ್ ಅ ವಾಕ್ ಪ್ಲೀಸ್. ಅಥವಾ ಲೆಟ್ ಅಸ್ ಹ್ಯಾವ್ ಅ ಸ್ಟ್ರೋಲ್. STROLL, ಸ್ಟ್ರೋಲ್. ನೋಡಿ, ಇದೊಂದು ಹೊಸ ಪದ ಅಲ್ವಾ? ಕಮ್ ಫಾರ್ ಅ ವಾಕ್ ಪ್ಲೀಸ್ ಇದು ನಾರ್ಮಲ್ಲಾಗಿ ನಾವು ಬಳಸುವಂಥದ್ದೇ. ಲೆಟ್ಸ್ ಹ್ಯಾವ್ ಅ ಸ್ಟ್ರೋಲ್, ದಯವಿಟ್ಟು ನನ್ನ ಜೊತೆ ತಿರುಗಾಡೋದಕ್ಕೆ ಬನ್ನಿ ಅಂತ ಅದರ ಅರ್ಥ. ನನ್ನ ಜೊತೆ ಸಿನಿಮಾ ನೋಡೋದಕ್ಕೆ ನೀವು ಇಷ್ಟಪಡ್ತೀರಾ? ವುಡ್ ಯು ಲೈಕ್ ಟು ಕಮ್ ವಿತ್ ಅಸ್ ಟು ದ ಸಿನಿಮಾ? ವುಡ್ ಯು ಲೈಕ್ ಟು ಸಿ ಅ ಫಿಲಮ್? ವುಡ್ ಯು ಲೈಕ್ ಟು ಸಿ ಅ ಮೂವಿ ವಿತ್ ಅಸ್? ಮನೆಯಲ್ಲೇ ನೋಡೋದಿದ್ರೆ ವುಡ್ ಯು ಲೈಕ್ ಟು ಸಿ ಅ ಫಿಲಮ್ ಅಂತ ಹೇಳ್ಬೋದು. ಥಿಯೇಟ್ರಿಗೆ ಹೋಗ್ಬೇಕಿದ್ರೆ ವುಡ್ ಯು ಲೈಕ್ ಟು ಕಮ್ ವಿತ್ ಅಸ್ ಟು ದ ಸಿನಿಮಾ? ನಮ್ಮ ಜೊತೆ ಸಿನಿಮಾಕ್ಕೆ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ ಕೇಳೋದು. ನೀವು ಇಡೀ ದಿವಸ ನಮ್ಮ ಜೊತೆ ಕಾಲ ಕಳಿತೀರಾ? ಇವತ್ತಿಡೀ ನಮ್ಮ ಜೊತೆಲೇ ಇದ್ಬಿಡ್ತೀರಾ? ಖುಷಿಯಾಗ್ಬಿಡತ್ತೆ, ಕೆಲವೊಮ್ಮೆ ಮಕ್ಕಳ ಥರ ಹೇಳೋದಿದೆ ಅಲ್ವಾ? ವಿಲ್ ಯು ಸ್ಪೆಂಡ್ ದ ಹೋಲ್ ಡೇ ವಿತ್ ಅಸ್? ವಿಲ್ ಯು ಸ್ಪೆಂಡ್ ದ ಹೋಲ್ ಡೇ ವಿತ್ ಅಸ್? ಇಡೀ ದಿವಸ ನಮ್ಮ ಜೊತೆ ಕಾಲ ಕಳಿತೀರಾ ಅನ್ನೋದಕ್ಕೆ ವಿಲ್ ಯು ಸ್ಪೆಂಡ್ ದ ಹೋಲ್ ಡೇ ವಿತ್ ಅಸ್? ಹಾಗೆ ಮಾಡೋದಕ್ಕೆ ನಂಗೆ ಬಹಳ ಸಂತೋಷ, ಖುಷಿ. ಐ ವಿಲ್ ಬಿ ಗ್ಲ್ಯಾಡ್ ಟು ಡೂ ಸೋ. ಐ ವಿಲ್ ಬಿ ಪ್ಲೀಸ್ಡ್ ಟು ಡೂ ಸೋ. ಹಾಗೆ ಮಾಡೋದಕ್ಕೆ ನನಗೇನೋ ಬಹಳ ಖುಷಿ ಅಂತ ಹೇಳೋದಕ್ಕೆ ಐ ವಿಲ್ ಬಿ ಗ್ಲ್ಯಾಡ್ ಟು ಡೂ ಸೋ, ಅಥವಾ ಐ ವಿಲ್ ಬಿ ಪ್ಲೀಸ್ಡ್ ಟು ಡೂ ಸೋ. ನಾವು ಬಸ್ಸಲ್ಲಿ ಹೋಗೋಣ, ಲೆಟ್ಸ್ ಗೋ ಬೈ ಬಸ್. ನಾವು ಬಸ್ಸಲ್ಲಿ ಹೋಗೋಣ, ಲೆಟ್ಸ್ ಗೋ ಬೈ ಬಸ್. ನೀವು ನನ್ನ ಜೊತೆ ಡ್ಯಾನ್ಸ್ ಮಾಡ್ತೀರಾ? ವುಡ್ ಯು ಜಾಯಿನ್ ಮೀ ಇನ್ ದ ಡ್ಯಾನ್ಸ್? ಅಥವಾ ಮೇ ಐ ಡ್ಯಾನ್ಸ್ ವಿತ್ ಯು? ನೋಡಿ, ಎರಡು ರೀತಿ ಹೇಳ್ಬೋದು. ವುಡ್ ಯು ಜಾಯಿನ್ ಮೀ ಇನ್ ದ ಡ್ಯಾನ್ಸ್? ನನ್ನ ಜೊತೆ ಡ್ಯಾನ್ಸ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ಅಥವಾ ನಾನು ನಿನ್ನ ಜೊತೆ ಡ್ಯಾನ್ಸ್ ಮಾಡಲಾ? ಮೇ ಐ ಡ್ಯಾನ್ಸ್ ವಿತ್ ಯು? ಇಲ್ಲ, ನಾನು ಡ್ಯಾನ್ಸ್ ಮಾಡೋದಿಲ್ಲ ಅಥವಾ ನಂಗೆ ಬರಲ್ಲ ಅನ್ನೋದಕ್ಕೆ ನೋ ಐ ಡೋಂಟ್ ಡ್ಯಾನ್ಸ್. ನೋ ಐ ಡೋಂಟ್ ಡ್ಯಾನ್ಸ್. ಹೀಗೆ ಡ್ಯಾನ್ಸ್ ಮಾಡಿ ಆಯಿತು, ಎಲ್ಲ ಆಯಿತು, ಆಟ ಆಡೋಣ ಅಂತ ಅನಿಸುತ್ತೆ, ಇಸ್ಪೀಟ್ ಆಡೋಣ ಬರ್ತೀರಾ ಅಂತ ಕೇಳ್ತೀರಾ, ಏನು ಹೇಳ್ತಾರೆ ಅವ್ರಾಗ, ಇಲ್ಲ ಇಸ್ಪೀಟ್ ಆಡೋದಕ್ಕೆ ನಂಗೆ ಬರೋದಿಲ್ಲ, ನೋ ಐ ಡೋಂಟ್ ನೋ ಹೌ ಟು ಪ್ಲೇ ಕಾರ್ಡ್ಸ್, ನೋ ಐ ಡೋಂಟ್ ನೋ ಹೌ ಟು ಪ್ಲೇ ಕಾರ್ಡ್ಸ್ ಅಂತ ಹೇಳ್ತಾರೆ. ಮುಂದಿನ ಭಾನುವಾರ ನೀವು ನಿಮ್ಮ ಕುಟುಂಬದ ಜೊತೆ ನಮ್ಮ ಮನೆ ಬಂದು ಕಾಲ ಕಳೀರಿ. ನೋಡಿ, ಇವತ್ತೊಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ನಿಮ್ಗೆ ಇಷ್ಟ ಆಗೋಯ್ತು, ಮುಂದಿನ ಭಾನುವಾರ ಸಹ ಬನ್ನಿ, ಹೀಗೆ ಒಂದು ಒಳ್ಳೆ ಟೈಮ್ ಕಲಿಯೋಣ ಅಂತ ನಾವೆಲ್ಲ ಹೇಳೋದಿದೆ ಅಲ್ವಾ. ಮುಂದಿನ ಭಾನುವಾರ ನೀವು ನಿಮ್ಮ ಕುಟುಂಬದ ಜೊತೆ ನಮ್ಮ ಮನೆ ಬಂದು ಕಾಲ ಕಳೀರಿ ಅನ್ನೋದಕ್ಕೆ ಪ್ಲೀಸ್ ಸ್ಪೆಂಡ್ ನೆಕ್ಸ್ಟ್ ಸಂಡೇ ವಿತ್ ಅಸ್, ಪ್ಲೀಸ್ ಸ್ಪೆಂಡ್ ನೆಕ್ಸ್ಟ್ ಸಂಡೇ ವಿತ್ ಅಸ್. ನೀವು ಊಟಕ್ಕೆ ಕರೆದಿರೋದಕ್ಕಾಗಿ ನಿಮಗೆ ವಂದನೆಗಳು, ಸಕಾಲಕ್ಕೆ ಬರೋದಕ್ಕೆ ಪ್ರಯತ್ನಿಸ್ತೀವಿ ಅನ್ನೋದಕ್ಕೆ ಥ್ಯಾಂಕ್ಸ್ ಫಾರ್ ಯುವರ್ ಇನ್ವಿಟೇಷನ್ ಟು ಡಿನ್ನರ್, ವಿಲ್ ಟ್ರೈ ಟು ಬಿ ಪಂಕ್ಚುಯಲ್. ಥ್ಯಾಂಕ್ಸ್ ಫಾರ್ ಯುವರ್ ಇನ್ವಿಟೇಷನ್ ಟು ಡಿನ್ನರ್, ವಿಲ್ ಟ್ರೈ ಟು ಬಿ ಪಂಕ್ಚುಯಲ್. ಊಟ ಕರೆದಿರ್ತೀರಲ್ವಾ, ಸರಿಯಾದ ಟೈಮಿಗೆ ಬರೋ ಹಾಗೆ ಇನ್ನೊಂದ್ಸಲ ಪ್ರಯತ್ನ ಪಡ್ತೀವಿ ಅನ್ನೋದಕ್ಕೆ ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಟು ಅಸ್ ಡಿನ್ನರ್, ವಿಲ್ ಟ್ರೈ ಟು ಬಿ ಪಂಕ್ಚುಯಲ್ ಅಥವಾ ವಿಲ್ ಟ್ರೈ ಟು ಕಮ್ ಇನ್ ಟೈಮ್ ಅಂತ ಕೂಡ ಹೇಳ್ಬೋದು. ಆದರೆ ನೀವು ಕರೆದ್ರೆ ಅಂತ ಎಲ್ಲರೂ ಬರ್ತಾರಾ? ಕೆಲವ್ರಿಗೆ ಏನೇನೋ ರೀಸನ್ಗಳಿರುತ್ತೆ, ಬರೋದಿಕ್ಕೆ ಆಗೋದಿಲ್ಲ. ಏನು ಹೇಳ್ತಾರಾಗ, ಊಟಕ್ಕೆ ಬರಬೇಕು ಅಂತ ನಿಮ್ಮ ಆಮಂತ್ರಣ ಒಪ್ಪಿಕೊಳ್ಳೋದಿಕ್ಕೆ ಸಾಧ್ಯ ಆಗದೆ ಇರೋದಕ್ಕೆ ಬಹಳ ವಿಷಾದಿಸ್ತೀವಿ, ನೀವು ನನ್ನನ್ನು ಜ್ಞಾಪಿಸ್ಕೊಂಡಿರೋದಿಕ್ಕೆ ನನ್ನ ವಂದನೆಗಳು, ಹೀಗೆಲ್ಲ ಹೇಳೇ ಹೇಳ್ತೀವಲ್ವಾ. ಯಾರೋ ಕರೆದ ತಕ್ಷಣ ಹೊರಡೋದಿಕ್ಕೂ ಆಗೋದಿಲ್ಲ, ಕರೆದಿದ್ದಕ್ಕೆ ತುಂಬ ಖುಷಿ ಆಯಿತು, ನನ್ನ ನೆನಪಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್, ಈ ಥರ ಹೇಳ್ತಿರ್ತೀವಲ್ಲ. ಅದನ್ನು ಹೇಗೆ ಪ್ರಾಪರಾಗಿ ಇಂಗ್ಲೀಷಲ್ಲಿ ಹೇಳೋದು, ಐ ಆಮ್ ಸಾರಿ, ಐ ಕಾಂಟ್ ಎಕ್ಸೆಪ್ಟ್ ಯುವರ್ ಇನ್ವಿಟೇಷನ್ ಟು ಡಿನ್ನರ್, ಥ್ಯಾಂಕ್ ಯು ಫಾರ್ ರಿಮೆಂಬರಿಂಗ್ ಮೀ. ಐ ಆಮ್ ಸಾರಿ, ಐ ಕಾಂಟ್ ಎಕ್ಸೆಪ್ಟ್ ಯುವರ್ ಇನ್ವಿಟೇಷನ್ ಟು ಡಿನ್ನರ್, ಥ್ಯಾಂಕ್ ಯು ಫಾರ್ ರಿಮೆಂಬರಿಂಗ್ ಮೀ ಅಂತ ಹೇಳಬೇಕು. ಇನ್ನು ನಮ್ಮ ಜೊತೆಗೆ ಬಂದವರು ಎಲ್ಲರೂ ಹೊರಡೋ ಸಮಯನೂ ಆಗಿರುತ್ತೆ, ನೀವು ಮೈಸೂರಿಗೂ ಎಲ್ಲ ಹೋಗಬೇಕಿರತ್ತೆ, ಅಲ್ಲಿ ಜೊತೆ ನಮ್ಮ ಜೊತೆಲೇ ಟ್ಯಾಕ್ಸಿಲಿ ಬರ್ತೀರಾ ಮೈಸೂರವ್ರಿಗೂ ಅಂತ ಕೇಳಬೇಕು. ನಿಮಗೆ ಅಷ್ಟು ಆಸೆ ಬಂದವ್ರನ್ನ ಬಿಟ್ಕೊಡೋದೆ, ಕಳಿಸ್ಕೊಡೋದಕ್ಕೆ ಮನಸ್ಸಾಗ್ತಿರೋದಿಲ್ಲ. ನೀವು ಮೈಸೂರಿನವ್ರಿಗೂ ನಮ್ಮ ಜೊತೆ ಟ್ಯಾಕ್ಸಿಲಿ ಬರ್ತೀರಾ ಅನ್ನೋದಕ್ಕೆ ವಿಲ್ ಯು ಕಮ್ ವಿತ್ ಅಸ್ ಇನ್ ಟ್ಯಾಕ್ಸಿ ಟು ಮೈಸೂರ್, ವಿಲ್ ಯು ಕಮ್ ವಿತ್ ಅಸ್ ಇನ್ ಟ್ಯಾಕ್ಸಿ ಟು ಮೈಸೂರ್. ನೀವು ಆಹ್ವಾನಿಸಿರೋದಕ್ಕಾಗಿ ತುಂಬ ಧನ್ಯವಾದ. ಟ್ಯಾಕ್ಸಿ ಟೂರ್ ಹೋಗೋ ನಿಮ್ಮ ಆಲೋಚನೆ ನಿಜವಾಗ್ಲೂ ಬಹಳ ಚೆನ್ನಾಗಿದೆ, ನಾನು ನಿಮ್ಮ ಜೊತೆ ಬರ್ತೀನಿ. ಇಷ್ಟೊಂದು ಖುಷಿಯಲ್ಲಿ ನೀವೆಲ್ಲ ಸಂತೋಷನ ಎಕ್ಸ್ಪ್ರೆಸ್ ಮಾಡ್ತಾ ಇರಬೇಕಾದ್ರೆ ಎದುರಿರೋರಿಗೆ ಬೇಡ ಅನ್ನೋದಕ್ಕಾಗೋದಿಲ್ಲ. ಆಯಿತು, ನನಗೆ ಖುಷಿ ಆಯಿತು, ಈ ಟ್ಯಾಕ್ಸಿ ಟೂರ್ ಜೊತೆ ನಾನು ನಿಮ್ಮ ಜೊತೆ ಸೇರ್ಕೊಳ್ತೀನಿ ಅಂತ ಹೇಳ್ತಾರೆ. ಮೆನಿ ಥ್ಯಾಂಕ್ಸ್ ಫಾರ್ ಯುವರ್ ಕೈಂಡ್ ಇನ್ವಿಟೇಷನ್, ಯುವರ್ ಐಡಿಯಾ ಆಫ್ ಟ್ಯಾಕ್ಸಿ ಟೂರ್ ಈಸ್ ರಿಯಲಿ ಗ್ರ್ಯಾಂಡ್, ಐ ವಿಲ್ ಶ್ಯೂರ್ಲಿ ಜಾಯಿನ್ ಯು. Many thanks for your kind invitation. Your idea of a taxi tour is really grand. I'll surely join you. ಈ ಥರ ಹೇಳಬೇಕಾಗತ್ತೆ. ನೋಡಿ, ಇವತ್ತು ಒಂದು ಮನೆ, ಆಫೀಸ್, ಯಾರೋ ಜನ ಬರ್ತಾರೆ, ಗೆಸ್ಟ್ ಬರ್ತಾರೆ, ಇನ್ವೈಟ್ ಮಾಡ್ತಿದ್ದೀರಾ, ಅವರೊಟ್ಟಿಗೆ ನೀವು ಹೇಗೆಲ್ಲ ಕನ್ವರ್ಸೇಷನ್ ಮಾಡ್ತೀರಾ, ಅವ್ರನ್ನ ವೆಲ್ಕಮ್ ಮಾಡೋದಿರಲಿ, ಅವರಿಗೆ ಕುಡಿಯೋದಕ್ಕೆ ಕೊಡೋದಿರಲಿ, ಊಟ ರೆಡಿ ಮಾಡಿಕೊಡೋದಿರಲಿ, ಅವ್ರ ಜೊತೆ ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡೋದಿರಲಿ, ಅವರು ನಿಮ್ಮೊಟ್ಟಿಗೆ ಮೀಟ್ ಮಾಡಿದ್ದಕ್ಕೆ ನಿಮಗಾದ ಖುಷಿ ಎಕ್ಸ್ಪ್ರೆಸ್ ಮಾಡೋದಿರಲಿ, ಈ ಥರ ಕನ್ವರ್ಸೇಷನ್ ಆಗ್ತಾನೆ ಇರುತ್ತೆ. ನಾವು ಅದನ್ನು ಕನ್ನಡದಲ್ಲಿ ಹೇಳಿಯೇ ಹೇಳ್ತೀವಿ, ಆದರೆ ಅದೇ ಸಿಚುವೇಶನ್ನ ನೀವು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿಕೊಂಡು ಹೇಳೋ ಪ್ರಯತ್ನ ಪಡಬೇಕು. ಒಬ್ವಿಯಸ್ಲಿ ಸಡನ್ನಾಗಿ ನಿಮ್ಮ ಮನೆಗೆ ಯಾವಾಗಲೂ ಬರೋ ಗೆಸ್ಟು ಈ ಸಲ ಬಂದಾಗ ಮಾತ್ರ ನೀವು ಇಂಗ್ಲೀಷಲ್ಲಿ ಮಾತಾಡಿದ್ರೆ ಅವರೇ ಕನ್ಫ್ಯೂಸ್ ಆಗಿಬಿಡ್ಬೋದು, ಅರೆ ಇವ್ರಿಗೆ ಏನಾಗೋಯ್ತು, ಹಿಂಗೆ ಮಾತಾಡ್ತಿದಾರಲ್ಲ, ಇಷ್ಟು ದಿವಸನೇ ಬೇರೆ ಥರ ಆತಿಥ್ಯ ಇತ್ತು, ಏನು ಬದಲಾಗ್ಬಿಡ್ತು ಅಂತ ಅನಿಸ್ಬೋದು. ಹಾಗಾಗಿ ಅವ್ರ ಹತ್ರ ಅವ್ರು ಬಂದು ಹೋಗಿ ಆದ್ಮೇಲೆ ಅವರೊಟ್ಟಿಗೆ ಮಾಡಿದ ಕನ್ವರ್ಸೇಷನ್ ಎಲ್ಲ ನೀವು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಮನೇಲಿ ಕೂತ್ಕೊಂಡು ನೀವು ಒಬ್ಬರೇ ಟ್ರೈ ಮಾಡಿ, ಒಬ್ರಿಗೊಬ್ಬರೇ ಮಾತಾಡ್ಕೊಳ್ಳಿ, ಈ ಥರ ಅಲ್ಲ, ಆಗ ನಿಮಗೆ ಖಂಡಿತ ಇಂಗ್ಲೀಷ್ ತುಂಬ ಈಸಿಯಾಗಿ ಬರುತ್ತೆ. ಅದಕ್ಕೆ ಹೆಲ್ಪ್ ಮಾಡೋದಕ್ಕಂತೂ ನಾನು ಇದೀನಲ್ವಾ. ಪ್ರತಿ ದಿವಸಕ್ಕೆ ನಾವು ಬಳಸುವ ಪ್ರತಿನಿತ್ಯದ ಸಂಭಾಷಣೆಯ ವಾಕ್ಯಗಳನ್ನೇ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ಅವನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ತಾ ತುಂಬ ಒಳ್ಳೆ ಇಂಗ್ಲೀಷ್ಗಾರರಂತೂ ಅಖಂಡಿತ ಆಗ್ತೀರಾ, ಚೆನ್ನಾಗಿ ಮಾತಾಡ್ತೀರಾ. ಮಾತಾಡೋದಕ್ಕೆ ನಿಮ್ಗೆ ಜನ ಸಿಗಬೇಕಷ್ಟೇ, ಸಿಕ್ಕಿಲ್ಲ ಅಂದರೂ ಒನ್ ಟು ಒನ್ ನಿಮ್ಗೆ ನೀವೇ ಮಾತಾಡ್ಕೊಂಡಾದರೂ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್, ಏನಂತೀರಾ? ಹೀಗೆ ಕಲಿಯೋದಕ್ಕೆ ಇನ್ನೂ ತುಂಬ ಇದೆ, ಆದರೆ ನೀವು ಅದಕ್ಕಾಗಿ ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ

0: ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
2: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
3: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
4: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
3: ಇದೇ ಜುಲೈ 28ರ ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
4: ಜುಲೈ 26ರಿಂದ ಆಗಸ್ಟ್ 1ರವರೆಗೆ ಸವಳಂಗ ರಸ್ತೆಯಲ್ಲಿರುವ ಸುಶೋಧ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
3: 18ರಿಂದ 60 ವರ್ಷದ ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು, ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
4: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8 7 7 7 3 6 4 6 5ಗೆ ಕರೆ ಮಾಡಿ, ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
3: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
6: ಸೋಮವಾರದಿಂದ ಶನಿವಾರದ

ನಾದ್ರದ್ರದೇಂ ತಥಾ ನದಿ ನದಿರನ ಧಾಕಿಡದ ಕಥೇ ಕಿಡದ ಕಥಾ ಕಿಡದ ಕಥೇ ಕಿಡಗ ತಧ್ವಂತ ಕೀಟ ತಧ್ವಂತ ಕೀಟ ಧಾಕಿಡದ ಕಥೇ ಕಿಡದ ಕಥಾ ಕಿಡದ ಕಥರಿ ಕಿಡದ ಕಥಾ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹೋಗಿ ಬರಲೆ
1: ಊರಿಗೆಲ್ಲ ಇವನೇ ಒಬ್ಬ ಶೂರ ಹೋಗಿ ಬಾರತರಲ್ಲೇ
0: ಹೋಗ್ ಬಂದಳು ಬಂದಳು ಕಾಂಚನ ಕಾಂಚನ ಕಾಂಚನ ಹೇ ಜಂಭವೇ ಇವಳಿಗೆ ಲಾಂಛನ

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ನೀವು ಉದ್ದಿಮೆದಾರರ? ನೀವು ವ್ಯಾಪಾರಸ್ಥರ? ನೀವು ರೈತೋದ್ಯಮಿಗಳೇ?
1: ನಿಮ್ಮದು ಸ್ಟಾರ್ಟ್ಅಪ್ ಬಿಸ್ನೆಸ್? ನಿಮ್ಮ ಮಾರುಕಟ್ಟೆ ವಿಸ್ತಾರವಾಗಬೇಕೇ?
0: ಇದಕ್ಕೆಲ್ಲ ರೇಡಿಯೋ ಶಿವಮೊಗ್ಗ ವೇದಿಕೆಯಾಗಲಿದೆ. ನಿಮ್ಮ ವಾಣಿಜ್ಯ ಪ್ರಕಟಣೆಗಳು, ಜಾಹೀರಾತುಗಳು, ವಾಣಿಜ್ಯ ವಿಚಾರಗಳ ವಿನಿಮಯಕ್ಕೆ ರೇಡಿಯೋ ಶಿವಮೊಗ್ಗವನ್ನ ಸಂಪರ್ಕಿಸಿ. ಕಾಂಟ್ಯಾಕ್ಟ್ 7259176279. ಸಂಖ್ಯೆ ಮತ್ತೊಮ್ಮೆ 7259176279.

0: ರೇಡಿಯೋ ಕೇಳಕ್ಕೆ ಈಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ, ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
0: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕ್ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸಿನಿ ಕಹಾನಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ RJ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಖುಷಿಯಾಗಿ ನಗ್ನಂತಾ ಆರಾಮಾಗಿದ್ದೀರಾ ಅಲ್ವಾ? ಹಾಗೆ ಯಾವಾಗಲೂ ನಗ್ತಾ ಖುಷಿಯಾಗಿರಿ. ಜೊತೆಗೆ ಏನಪ್ಪ ಅಂದ್ರೆ, ನಿಮ್ಮೆಲ್ರಿಗೂ ಕೂಡ ಸಿನಿ ಕಹಾನಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸಮಯ ಕೂಡ 4:01 ಆಗಿದೆ. ನಾನು ನಿಮ್ಮ RJ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಬಂದಿದ್ದು ಆಗಿದೆ. ಇನ್ನು ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನ ಶುರು ಮಾಡೋಣ. ಸಿನಿ ಕಹಾನಿ ಹೆಸರು ಹೇಳ್ತಾ ಇದೆ, ಸಿನಿಮಾದ ಬಗ್ಗೆ ಒಂದಿಷ್ಟು ಮಾತುಕತೆಯನ್ನ ಆಡುವಂತಹ ಕಾರ್ಯಕ್ರಮ. ಅದರಲ್ಲೂ ಯಾವ ಸಿನಿಮಾ ಬಿಡುಗಡೆಗೆ ತಯಾರಾಗಿದೆ, ಯಾವ ಸಿನಿಮಾ ಶೂಟಿಂಗ್ ನಡೀತಾ ಇದೆ, ಯಾವ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದೆ, ಜೊತೆಗೆ ಏನಪ್ಪ ಅಂದ್ರೆ ನೆಕ್ಸ್ಟ್ ಮುಂಬರುವಂತಹ ಸಿನಿಮಾಗಳು ಯಾವುದು, ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತೀನಿ. ಹಾಗೆ ನಿಮಗಾಗಿ ಒಂದು ಟಾಪಿಕ್ ಕೂಡ ತೆಗೆದುಕೊಂಡು ಬರ್ತೀನಿ. ಇವತ್ತಿನ ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಟಾಪಿಕ್ ಇದೆ. ಏನಪ್ಪ ಅಂದ್ರೆ, ನಾನು ಒಂದು ಸಿನಿಮಾ ಡೈಲಾಗ್ ಅನ್ನ ಪ್ರಸಾರ ಮಾಡ್ತೀನಿ. ಆ ಡೈಲಾಗ್ ನ ಕೇಳಿಸ್ಕೊಂಡು ಯಾವ ಸಿನಿಮಾ ಅಂತ ಹೇಳಬೇಕು, ಹಾಗೆ ಆ ಸಿನಿಮಾಕ್ಕೆ ಸಂಬಂಧಪಟ್ಟಂತಹ ಒಂದು 2-3 ಪ್ರಶ್ನೆಯನ್ನ ಕೇಳ್ತೀನಿ. ಅದಕ್ಕೆ ಕೂಡ ನೀವು ಉತ್ತರವನ್ನ ನೀಡಬೇಕು. ಇವತ್ತಿನ ಟಾಪಿಕ್ ಒಂದು ಸಿನಿಮಾ 3 ಮಾತು. ಹಾಗಿದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಮಾತನಾಡಬೇಕು ಅಂದ್ರೆ ನಮ್ಮ ಸಂಖ್ಯೆ 9686096279 ಸಂಖ್ಯೆ ಮತ್ತೊಮ್ಮೆ 9686096279. ಈ ಒಂದು ಸಂಖ್ಯೆಗೆ ಕರೆಯನ್ನ ಮಾಡಿ ಮಾತನಾಡಿ ಅಂತ ತಿಳಿಸ್ತಾ, ಹಾಗೆ ಕೇಳುವರೆ, ಇವತ್ತು ನಮ್ಮ ಒಂದು ಚಿತ್ರರಂಗ, ಕನ್ನಡ ಚಿತ್ರರಂಗದಲ್ಲಿ ಒಂದು ವಿಶೇಷವಾದ ಸಿನಿಮಾ ಬಿಡುಗಡೆಯಾಗಿದೆ, ಅದೇನೇ ಕರಾವಳಿ ಸಿನಿಮಾ. ಹೌದು, ಪ್ರಜ್ವಲ್ ದೇವರಾಜ್ ಅವರು ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿದ್ದಾರೆ, ಹಾಗೆ ರಾಜ್ ಬಿ ಶೆಟ್ಟಿ ಅವರು ಕೂಡ ಅಭಿನಯಿಸಿದ್ದಾರೆ. ಒಂದು ವಿಶೇಷವಾದಂತಹ ಸಿನಿಮಾ ಅಂತಾನೆ ಹೇಳ್ಬೋದು. ಕರಾವಳಿಯ ಪ್ರದೇಶವನ್ನ ಆಧರಿಸಿ ಒಂದು ಸಿನಿಮಾವನ್ನ ಮಾಡಿದ್ದಾರೆ. ಈ ಒಂದು ಸಿನಿಮಾದ ಟ್ರೈಲರ್ನ ಒಮ್ಮೆ ಕೇಳ್ಕೊಂಡು ಬನ್ನಿ. ಸಿನಿಮಾದ ಟ್ರೈಲರ್ ಕೇಳಾದ್ಮೇಲೆ ಸಿನಿಮಾ ಹೇಗಿದೆ ಏನು ಅಂತ ಅದ್ರ ಬಗ್ಗೆ ಮಾತಾಡೋಣ. ಹಾಗಿದ್ರೆ ಇವತ್ತಿನ ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ಮೊದಲನೇ ಟ್ರೈಲರ್, ಕರಾವಳಿ ಸಿನಿಮಾದ ಟ್ರೈಲರ್ ಈಗ ನಿಮಗಾಗಿ ಪ್ರಸಾರ ಆಗ್ತಾ ಇದೆ, ಕೇಳ್ಕೊಂಡು ಬನ್ನಿ.
9: ಜೀವ ಬಿಟ್ಟು ಓಡುವ ಕೋಣಗಳನ್ನು ಓಡಿಸಿಕೊಂಡು ಓಡುವವನಿಗೆ ಎದೆಯಲ್ಲಿ ಹೊಟ್ಟುವ ಕಿಚ್ಚುಂಟಲ್ಲ, ಅದು ಯಾರನ್ನು ಬೇಕಾದರೂ ಭಸ್ಮ ಮಾಡ್ತವೆ. ಕೋಣಗಳು ಹುಟ್ಟಿದ್ದು ಗುಲ್ಕುಂದದಲ್ಲಿ, ಆ ಕಿಚ್ಚು ಹುಟ್ಟಿದ್ದು ಅದರಿಂದ 70 ಮೈಲ್ ದೂರದ ಕರಾವಳಿಯಲ್ಲಿ. ಆ ಕಿಚ್ಚಿಗೂ ಕರಾವಳಿಗೂ ಮಧ್ಯದಲ್ಲಿ ಇದ್ದದ್ದು ಒಂದು ಕುರ್ಚಿ.
10: ಎಂತದ, ಎಂತಾಯ್ತು,
11: ಎಂತ ಸಾಗ್ಲಿಲ್ಲ, ಇಲ್ಲಿವರೆಗೆ ಬಂದು ಹೀಗೆ ಮಾಡ್ದಾ?
10: ಸಲ ಸಹ ಗೆದ್ದಿರ್ಲಿಲ್ಲ. ನೀವು ಬಂದ ಮೇಲೆ ಗೆದ್ದಾಗೆ ಆಯ್ತು ನೋಡಿ.
11: ಮೇಡಮ್, ದನ ದನ ಅಂತ ಬೈಯುದು ಎಂತ? ನೀವು ನನ್ನ ಬಾವಿಗೆ ಹಾಕುದ?
12: ನಿಮ್ಮ ಹತ್ರ ಯಾರು ಮಾತಾಡಿದ್ರು?
10: ನಾವು ಗೆದ್ದು ನೀವು ಸೋತಾಗೆ ಆಯ್ತಲ್ಲ. ನಿಮ್ಮದು ಹಸು ಸಿಗ್ಲೇ ಇಲ್ಲಲ್ಲ ಮಾತ್ರ.
11: ನಿಮಗೆ ಗೆಲುವು ಸಿಕ್ಕಿದ ಮೇಲೆ ನನಗೆ ಭೂಮಿ ಸಿಗುದಿಲ್ಲ. ಸಿಕ್ತಾಳೆ ಬಿಡಿ.
13: ಕಾಡಲ್ಲಿ ಚಿರತೆ, ಕಂಬಳದಲ್ಲಿ ಮಾವೀರ. ಸಮ
14: ಎಂತ ಅವತಾರವ ನಿಂದು ಮಾವೀರ?
15: ಇವರಿಗೆ ಭೂಮಿಗಿದ್ದ ಕೋಣಗಳ ಮೇಲೆ ಮನಸ್ಸು ಜಾಸ್ತಿ ಅಂತ ಕಾಣ್ತದೆ.
16: ಒಮ್ಮೊಮ್ಮೆ ನೋಡಿದ ತಕ್ಷಣ ಕರ್ಕೊಂಡ್ಬರುವ ಮನಸ್ಸಾಗ್ತದೆ.
14: ಇವರಿಗೆ ಒಂದು ಜೋಡಿ ಆಗ್ಬೇಕು, ಮದುವೆ ಆಗ್ಬೇಕು, ಮಕ್ಕಳಾಗಿ ಸಂಸಾರ ಮಾಡ್ಬೇಕು ಅಂತ ಒಂದು ಸಹ ಇಲ್ಲ ಅಲ್ಲ.
17: ಮೃತ್ಯು
18: ಕೋಟಿ ಚೆನ್ನೈ ಕಂಬಳ ನಿಂತು 30 ವರ್ಷ ಆಯಿತು.
17: 30 ವರ್ಷಗಳ ಹಿಂದೆ ನಿಂತ ಕಂಬಳದ ಗದ್ದೆಯ ಕೆಸರಿಗೆ ರಕ್ತದ ದಾಹ, ಪ್ರತಿಕಾರದ ಮೋಹ, ಪ್ರತಿಷ್ಠೆಯ ಕುರ್ಚಿಯ ಗೆದ್ದಲಿನ ಹುತ್ತಕ್ಕೆ ಹಾವಿನ ಆಗಮನ.
19: ಕಾಟಿಕಾಳ ಬಾವಿ ನೋಡುತ್ತಿದ್ದ ಕೋಣಗಳು
14: ಕೋಣಗಳ ಮೇಲೆ ಹೆಸರಿಟ್ಟೆನಾ?
20: ಇಷ್ಟು ವರ್ಷ ದೊಡ್ಡವರ ಜೊತೆ ಇದ್ದ ಮಾಬಲ ಮಾವೀರ ನೋಡು, ಈಗ ಅವರೆದುರು ನಿಂತಿದ್ದಾರೆ.
21: ಕೋಟಿ ಚೆನ್ನೈಯ ಕಂಬಳ ಆಯ್ಲಿ, ಸೋಲುಕ ಸಾಯುಕ ಅನ್ನೋದು ಅಷ್ಟಮಂಗಲದಲ್ಲೇ ತೀರ್ಮಾನ ಆಯ್ಲಿ.
15: ಕೆಸರಿಗೋಸ್ಕರ ಉಸಿರು ಬಿಟ್ಟವರೇ ಜಾಸ್ತಿ.
17: ತಲೆಮಾರುಗಳು ಹುಟ್ಟುವುದಕ್ಕಿಂತ ಮುಂಚೆಯೇ ವೈರತ್ವ ಹುಟ್ಟಿದೆ. ಇದು ಮುಗಿಯದ ವೈರತ್ವದ ಮುಂದುವರೆದ ಅಧ್ಯಾಯ.

0: ಎಸ್, ವೆಲ್ಕಮ್ ಬ್ಯಾಕ್. ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಕರಾವಳಿ ಸಿನಿಮಾದ ಟ್ರೈಲರ್ ಇದಾಗಿದ್ದು, ಈ ಒಂದು ಸಿನಿಮಾ ಮುಖ್ಯವಾಗಿ ಕಂಬಳವನ್ನ ಕುರಿತು ಒಂದು ನಿರ್ದೇಶನವನ್ನ ಮಾಡಿದಂತಹ ಸಿನಿಮಾ ಆಗಿದೆ. ಏನು, ಕರಾವಳಿ ಪ್ರದೇಶದಲ್ಲಿ ಕಂಬಳ ಅಂದ್ರೆ ಒಂದ್ ರೀತಿ ಹಬ್ಬ ಅಂತಾನೆ ಹೇಳ್ಬೋದು, ಎಲ್ಲರೂ ಖುಷಿ ಪಡುವಂತಹ ಕ್ರೀಡೆ ಕೂಡ ಹೌದು. ಏನು, ಈ ಒಂದು ಸಿನಿಮಾ ಇವತ್ತು ಬಿಡುಗಡೆಯಾಗಿದ್ದು, ಈ ಒಂದು ಸಿನಿಮಾದ ಡೈರೆಕ್ಟರ್ ಹಾಗೆ ಪ್ರೊಡ್ಯೂಸರ್ ಇಬ್ರು ಕೂಡ ಗುರುದತ್ ಗಾಣಿಗ ಅವರಾಗಿದ್ದು, ಇನ್ನು ಪ್ರಜ್ವಲ್ ದೇವರಾಜ್ ಅವರು, ರಾಜ್ವಿ ಶೆಟ್ಟಿ ಹಾಗೆ ಸಂಪದ ಹುಲಿವನ ಅವರು ಜೊತೆಗೆ ಆಕ್ಟ್ ಮಾಡಿದ್ದಾರೆ. ಇನ್ನು ಮಿತ್ರ ಅವರಾಗಿರ್ಬೋದು, ರಮೇಶ್ ಇಂದಿರಾ, ಗೋವಿಂದ್ ಗೌಡ, ಇವರೆಲ್ಲರೂ ಕೂಡ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿದ್ದಾರೆ. ಈ ಒಂದು ಸಿನಿಮಾಗೆ ಸಚಿನ್ ಬಸ್ರೂರು ಅವರ ಸಂಗೀತ ಕೂಡ ಇದೆ, ಇನ್ನು ಅಭಿಮನ್ಯು ಅವರ ಸಿನಿಮಾಟೋಗ್ರಫಿ ಕೂಡ ಇದೆ. ನೀವು ಇವತ್ತು ಸಮಯವನ್ನು ಬಿಡು ಮಾಡಿಕೊಂಡು ನಮ್ಮ ಕನ್ನಡ ಸಿನಿಮಾವನ್ನು ಹೋಗಿ ನೋಡಬಹುದು. ಅದರಲ್ಲೂ ಕಂಬಳದ ಬಗ್ಗೆ ಆಸಕ್ತಿ ಇರುವಂತಹ ಕಲಾವಿದರು, ಕಲಾಭಿಮಾನಿಗಳು ಖಂಡಿತವಾಗ್ಲೂ ಈ ಒಂದು ಸಿನಿಮಾಗೆ ಒಮ್ಮೆ ವಿಸಿಟ್ ಮಾಡಿ, ಓಕೆನಾ? ಸೊ ಇವತ್ತು ನಾನು ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ನಿಮಗೆ ಒಂದು ಟಾಪಿಕ್ ಕೂಡ ತೆಗೆದುಕೊಂಡು ಬಂದಿದೆ. ಏನಪ್ಪಾ ಅಂದರೆ, ನಾನು ಒಂದು ಸಿನಿಮಾದ ಡೈಲಾಗ್ನ ಪ್ರಸಾರ ಮಾಡ್ತೀನಿ, ಆ ಡೈಲಾಗ್ ಯಾವುದು ಅಂತ ಕೇಳಿಸ್ಕೊಂಡು ಸಿನಿಮಾನ ಕಂಡಿಡಿಬೇಕು, ಜೊತೆಗೆ ನಾನು ಕೇಳುವಂತಹ ಒಂದಿಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕೂಡ ನೀಡಬೇಕು. ಸೊ ಟಾಪಿಕ್ ಅರ್ಥ ಆಗಿದ್ದು, ಕರೆ ಮಾಡಿ ಮಾತನಾಡಬೇಕು ಅಂದರೆ ನಮ್ಮ ಸಂಖ್ಯೆ 9686096279 ಈ ಸಂಖ್ಯೆಗೆ ಕರೆ ಮಾಡಿ. ಆದರೆ ಎರಡೆರಡು ಕಂಡೀಷನ್, ನೆಟ್ವರ್ಕ್ ಇರೋ ಜಾಗದಲ್ಲಿ ಕರೆ ಮಾಡಿ, ಜೊತೆಗೆ ರೇಡಿಯೋ ವಾಲ್ಯೂಮ್ನ ಕಡಿಮೆ ಮಾಡಿಕೊಂಡು ಕರೆ ಮಾಡಿ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ಯಾರು, ಎಲ್ಲಿಂದ ಕರೆ ಮಾಡ್ತೀಯಾರು ಕೇಳುವ? ಹಲೋ,
1: ಹಲೋ ಮೇಡಮ್, ಗುಡ್ ಆಫ್ಟರ್ನೂನ್.
0: ಗುಡ್ ಈವ್ನಿಂಗ್ ಸರ್.
1: ಮೇಡಮ್, ನಾನು ವಿದ್ಯಾನಗರ, ಶಿವಮೊಗ್ಗ. ಮೇಡಮ್, ಇವತ್ತು ಟಾಪಿಕ್ ಏನು?
0: ಇವತ್ತು ಟಾಪಿಕ್ ಏನಿಲ್ಲ ಸರ್, ನಾನು ಒಂದು ಸಿನಿಮಾ ಡೈಲಾಗ್ ನ ಪ್ಲೇ ಮಾಡ್ತೀನಿ.
1: ಓ ಮೇಡಮ್,
0: ಯಾವ ಡೈಲಾಗ್ ಅಂತ ನೀವು ಕಂಡುಹಿಡಿಬೇಕು, ಜೊತೆಗೆ ನಾನು ಆ ಸಿನಿಮಾದ ಬಗ್ಗೆ ಕೇಳೋ ಒಂದೆರಡು ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು.
1: ಆಯ್ತು, ಹಾಕಿ ಮೇಡಮ್. ಹಾಕಿ
0: ಹಾಕದ, ತಯಾರಿದ್ದೀರಾ ಕೇಳೋಕೆ?
1: ಆಯ್ತು, ಹಾಕಿ ಮೇಡಮ್.
0: ಓಕೆ, ಎಸ್, ನಿಮಗಾಗಿ ಒಂದು ಸಿನಿಮಾ ಡೈಲಾಗ್ ಪ್ರಸಾರ ಆಗ್ತದೆ, ಕೇಳಿಸ್ಕೊಳ್ಳಿ.
2: ಇದೊಂದೇ ಕಂಡ್ರ ಪಿತ್ರಾರ್ಜಿತವಾದ ಆಸ್ತಿ ನಮಗಿದ್ದು, ನಮ್ಮಪ್ಪನ ತಲೆ ಮೇಲೆ ಸಾಲ ಹೊರಸಿ ಸಾಹುಕಾರ ಸಿದ್ದಪ್ಪ ದಕ್ಕಿಸ್ಕೊಂಡ್ಬಿಟ್ಟ ನೋಡು. ಎಣಿಸ್ಬಿಟ್ಟೆ 3¼ ರೂಪಾಯಿ ನಮ್ಮ ಅಣ್ಣಾನಿ ಭೂಮಿಗೆ ತನ್ನ ರಕ್ತ ಬಸ್ತು ಅದಕ್ಕೆ 10 ಲಕ್ಷ ಸಂಪಾದನೆ ಮಾಡಿ ನಿಮ್ಮ ಅಪ್ಪನ ತಲೆ ಮೇಲೆ ಸುರಿದಿದ್ದಾನೆ ಅಮ್ಮಯ್ಯ, ಗೊತ್ತಾ?
3: ಅದಕ್ಕೆ ತೋಟ ನಿಂದು
2: ಊರ್ ನೀರು ದೊಡ್ಡ ನಾಯಕನ ಅಪ್ಪಣೆ ಅಂತ ಹಾಗೆ ನನ್ನ ತೋಟಕ್ಕೆ ನಾನ್ ಖಾಲಿ ಕೊಂದಕ್ಕೆ ಯಾವಂತ ಅಪ್ಪಣೆ ಕೇಳ್ಬೇಕಂತ ಅಪ್ಪಣೆನಾ ಏನ್ರೋ
3: ತೋಟಕ್ಕೆ ನುಗ್ಗಿರೋದು ಅಲ್ದಲೇ ಕೋಪಿನ ಮಾತಾಡ್ತೀಯನೋ?
2: ಕೋಪ ಜಾಸ್ತಿ ಆಗಿರೋದ್ ನಿನಗೆ.
0: ಓಕೆ, ಕೇಳಿಸ್ಕೊಂಡ್ರ
1: ಮೇಡಮ್? ಸಂಪತ್ತಿಗೆ ಸವಾಲು ಪಿಕ್ಚರ್.
0: ಈ ಸೂಪರ್ ಸರ್, ಸರಿಯಾದ ಉತ್ತರ. ಓಕೆ, ಈ ಸಿನಿಮಾದ ನಿರ್ದೇಶಕರು ಯಾರು ಗೊತ್ತಾ?
1: ಸಿನಿಮಾದ ನಿರ್ದೇಶಕರು ದೊರೈ ಭಗವಾನ.
0: ಅಲ್ಲ ಅಲ್ಲ.
1: ಹೌದಾ?
0: ಈ ಸಿನಿಮಾದ ನಿರ್ದೇಶಕರು ಎ.ವಿ. ಶೇಷಗಿರಿ ರಾವ್ ಅವರು.
1: ಓ, ವಿಶೇಷ ಹೆಸರು ನಾವು ಹೇಳಕ್ಕೆ ಆಗಲ್ಲ ಬಿಡಿ.
0: ಮತ್ತೊಂದು ಪ್ರಶ್ನೆ
1: ಮೇಡಮ್,
0: ಈ ಸಿನಿಮಾದಲ್ಲಿ ರಾಜ್ಕುಮಾರ್ ಅವ್ರ ಜೊತೆ ನಟಿಸಿರುವಂತಹ ನಟಿ ಯಾರು?
1: ಮಂಜುಳಾ.
0: ಏ ಸೂಪರ್
1: ಮೇಡಮ್, ಅದು ಫಿಲಂ ಯಾವಾಗ ನೋಡ್ತಾ ಇರ್ತೀವಿ, ತುಂಬಾ ಸಲ ನೋಡಿದ್ದೀನಿ. ಅದರಲ್ಲೇ ಅಲ್ವಾ ಇರೋದು, ಆಗದು ಎಂದು ಕೈ ಕಟ್ಟಿ, ಅದರಲ್ಲೇ ಅಲ್ವಾ?
0: ಅದ್ರಲ್ಲ, ಬಂಗಾರದ ಮನುಷ್ಯ
1: ಹಾಡಲ್ಲಿ ಹಾಡಿರ್ಬೇಕು ಮೇಡಮ್, ಎಮ್ಮೆ ನಿನಗೆ.
0: ಹೌದು, ಯಾರೇ ಕೂಗಳಲ್ಲಿ ಇದೇ ಒಂದು ಹಾಡಲ್ಲಿ, ಇದೇ ಒಂದು
1: ಸಿನಿಮಾ.
0: ಮತ್ತೊಂದು ಪ್ರಶ್ನೆ ಇದೆ, ಒಂದ್ ಸಿನಿಮಾಗೆ 3 ಪ್ರಶ್ನೆ ಕೇಳ್ಬೇಕು.
1: ಆಯ್ತು ಮೇಡಮ್.
0: ಸೊ ನೀವ್ ಹೇಳಿದ್ರಲ್ಲ ಈಗ, ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಅಂತ, ಈ ಒಂದು ಹಾಡಿಗೆ ಸಂಗೀತ ನಿರ್ದೇಶಕರು ಯಾರು ಸರ್?
1: ವಿಜಯ್ ಭಾಸ್ಕರ.
0: ಅಲ್ಲ,
1: ದೊರೆ ಭಗವಾನ.
0: ಅಲ್ಲ,
1: ಸಂಗೀತ ನಿರ್ದೇಶಕ
0: ಯಾರು? ಯಾರು?
1: ಉದಯ ಶಂಕರ. ಅಲ್ಲ ಮೇಡಮ್,
0: ಇನ್ನು ಇರೋದೆಲ್ಲ ಹೇಳ್ಬಿಡಿ ಸರ್.
1: ರಾಜನ್ ನಾಗೇಂದ್ರ.
0: ಜಿ ಕೆ ವೆಂಕಟೇಶ್ ಅವರು.
1: ಅಯ್ಯೋ ಅಯ್ಯೋ, ಹೌದಾ? ಇದೆಲ್ಲ ಹೆಸರುಗಳು ಕಷ್ಟ ಮೇಡಮ್,
0: ನೆನಪಾಗಲ್ಲ ಸಡನ್ ಆಗಿ ಅಲ್ವಾ?
1: ಹೌದೌದೌದು.
0: ಬಟ್ ಆದ್ರೂ ಸಿನಿಮಾ ಡೈಲಾಗ್ ಎಷ್ಟು ಚೆನ್ನಾಗಿ ನೆನಪಿದೆ ನೋಡಿ. ಸಂಪತ್ತಿಗೆ ಸವಾಲ್. ಸೂಪರ್, ಬ್ರಹ್ಮಾನಂದ ರಾನಡೆ ಅವರೇ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
0: ಎಸ್, ಕೇಳಿದ್ರೆ ಸಿನಿಮಾ ಡೈಲಾಗ್ ಕೇಳಿಸ್ಕೊಂಡ್ರಲ್ಲ, ಇದು ಸಂಪತ್ತಿಗೆ ಸವಾಲ್ ಸಿನಿಮಾದ ಡೈಲಾಗ್ ಆಗಿದ್ದು. 1974 ಈ ಸಿನಿಮಾ ಬಿಡುಗಡೆ ಆಯ್ತು. ಇನ್ನು ರಾಜ್ಕುಮಾರ್ ಅವರು, ಮಂಜುಳಾ ಅವರ ಸೂಪರ್ ಕಾಂಬಿನೇಷನ್. ಈ ಸಿನಿಮಾ ನೋಡುವಾಗ ಎಲ್ರಿಗೂ ಒಂಥರ ಖುಷಿ, ಎಂಜಾಯ್ ಮಾಡ್ತಾರೆ ಸಿನಿಮಾ. ಹಾಗೆ ವಜ್ರಮುನಿ ಅವರು ಈ ಒಂದು ಸಿನಿಮಾದಲ್ಲಿ ವಿಲನ್ ರೋಲಲ್ಲಿ ಖಡಕ್ ಆಗಿ ಖದರ್ ಆಗಿ ಆಕ್ಟ್ ಮಾಡಿದ್ದಾರೆ. ಹಾಗಿದ್ರೆ ನಮ್ಮ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದಾರೆ, ಹಾಗೆ ಯಾವ ಸಿನಿಮಾ ಡೈಲಾಗ್ನ ಕೇಳಿಸ್ಕೊಂಡು ಕಣ್ಣಿಟ್ಟಿದ್ದಾರೆ ಕೇಳೋಣವಾ? ಹಲೋ
4: ನಮಸ್ತೆ ಮೇಡಂ.
0: ನಮಸ್ತೆ ಮೇಡಂ, ಹೇಗಿದ್ದೀರಾ?
4: ಆರಾಮಿದ್ದೇವ್ರಿ. ಟೀ ಆಯ್ತು? ತಮ್ದು
0: ಟೀ ಆಗಿಲ್ರಿ, ಕಾರ್ಯಕ್ರಮ ಮುಗಿದ ನಂತರ ಕಾಫಿ ಟೀ ಕುಡಿಬೇಕ್ರಿ.
4: ಓಕೆ ಮೇಡಂ, ನಮಗ ಸರಳವಾಗಿದ್ದಂತ ಮ್ಯೂಸಿಕ್ ಡೈಲಾಗ್ ಹಾಕ್ರಿ.
0: ಕಂಡೀಷನ್ ಎಲ್ಲ ನಡೆಯಂಗಿಲ್ರಿ ಇಲ್ಲಿ, ಯಾವ ಡೈಲಾಗ್ ಯಾರಿಗೆ ಬರುತ್ತೆ ಅವ್ರು ಕಂಡು ಹಿಡಿಬೇಕ್ರಿ.
4: ಇಲ್ಲ ಮೇಡಮ್, ಹಳೆ ಫಿಲ್ಮ್ಗಳ ಹಾಕಲ್ ಗೊತ್ತಾಗ್ಬಹುದು.
0: ಹಳೆ ಸಿನಿಮಾಗಳ್ರೆ ಹಾಕ್ತೀನಿ, ಅದಂತೂ ಗ್ಯಾರಂಟಿ.
4: ಸಂಪತಿ ಸವಾಲ ಫಸ್ಟಿಗೆ ಗೊತ್ತಾಗ್ಬಿಡ್ತು ಮೇಡಮ್, ಮಂಜುಳನ್ ದನಿ ಫಸ್ಟಿಗೆ ಗೊತ್ತಾಗ್ಬಿಡ್ತು.
0: ಹ್ಮ್, ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಕಷ್ಟ ಹಾಕ್ಬಿಟ್ರೆ ಮತ್ತೆ ಕೇಳುಗರು ಅರೆ ಏನ್ ಇಷ್ಟೊಂದು ಕಷ್ಟ ಇದೆ ಅನ್ಕೋಬಿಡ್ತಾರೆ.
4: ಹೌದೌದು, ನನಗೂ ಕೂಡ ಅದೇ ತರ ಸರಳವಾಗಿ.
0: ಆಯ್ತ್ರಿ, ಸರಳವಾಗಿ ಹಾಕ್ತೀನಿ. ನಿಮ್ಗೆ ಸಿಗ್ತಾ ಇರುವಂತ ಡೈಲಾಗ್ ಹೀಗೈತ್ರಿ, ಕೇಳಿಸ್ಕೊಳ್ರಿ.
4: ಓಕೆ ಮೇಡಮ್.
2: ನಾನ್ ಬಂದು ಅವ್ರ ಮುಂದೆ ತಪ್ಪೋಬೇಕಾ? ಆಗಲ್ಲ ಮೇಷ್ಟ್ರಿ.
5: ನೀನ್ ಹೀಗೆ ಹಠ ಹಿಡಿದ್ರೆ ಕಾಲೇಜಿಗೆ ಕಾಲ್ ಹಿಡ್ದಾಗೆ ಡಿಬಾರ್ ಮಾಡ್ತಾರೆ, ಪೊಲೀಸ್ ಹ್ಯಾಂಡ್ ಓವರ್ ಮಾಡ್ತಾರೆ.
2: ಅಷ್ಟೇ ತಾನೆ ಮೇಷ್ಟ್ರೆ, ನಾ ಕಾಲೇಜಲ್ಲಿ ಇದ್ರು ಒಂದೇ, ಲಾಕಪ್ ಅಲ್ಲಿದ್ರು ಒಂದೇ, ಯಾವ್ದಕ್ಕೂ ಸಿದ್ಧ.
5: ಅಲ್ಲಪ್ಪ ರಾಮಾಚಾರಿ, ನೀ ಚಿಕ್ಕ ವಯಸ್ಸಿಂದಲೂ ಹಠ, ರೋಷ, ದ್ವೇಷ, ಪ್ರತೀಕಾರ ಇಂಥ ಕೆಟ್ಟ ಗುಣಗಳನ್ನೇ ಬೆಳೆಸ್ಕೋತಾ ಬಂದ್ಬಿಟ್ಟೆ. ನನ್ನ ಮಾತು ಕೇಳು, ಈ ದ್ವೇಷ ಪ್ರತೀಕಾರ ಅನ್ನೋದು ಪ್ರಾರಂಭದಲ್ಲಿ ಸಿಹಿಯಾಗಿದ್ರು ಅದರ ಅಂತ್ಯ ತುಂಬಾ ಕಹಿ ಆಗಿರುತ್ತೆ ಕಣು.
2: ನೀವು ನನಗೆ ಮಿಡ್ಲ್ ಸ್ಕೂಲ್ ಇದ್ದಾಗ ಮಾತ್ರ ಮೇಷ್ಟ್ರು, ಈಗಲ್ಲ.
0: ಓಕೆ, ಕೇಳಿಸ್ಕೊಂಡ್ರಾ
4: ಮೇಡಮ್? ಇದು ನಾಗರ ಹಾವು ಇರ್ಬೋದಾ?
0: ನಾಗರ ಹಾವುದೇ ರೀ.

0: ಹೌದು ಹೌದು ಮೇಡಮ್, ಅವ್ರದ್ದು ಆರ್ತಿ ಅವ್ರದ್ದು ಪೈಲಾ ಫಿಲ್ಮ್ ಅಂತ ಗೊತ್ತು.
1: ಹ್ಮ್, ಪುಟ್ಟಣ್ಣ ಕಣಗಾಲ್ ಅವರು.
0: ಹೌದೌದು.
1: ಮತ್ತೊಂದು ಪ್ರಶ್ನೆ ಏನು ಗೊತ್ತಾ, ಏನಪ್ಪ ಅಂದ್ರೆ ಈ ಒಂದು ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವ್ರ ಜೊತೆ ಇನ್ನೊಬ್ರು ಮೇರು ನಟರು, ಇನ್ನೊಬ್ರು ಹೀರೋ ಆಕ್ಟ್ ಮಾಡಿದ್ದಾರೆ, ಅವರ ಮೊದಲ ಸಿನಿಮಾ ಅದು ಯಾರದು?
0: ಅದನ್ನು ಕೂಡ ಗೊತ್ತು ಮೇಡಮ್.
1: ಹೇಳಿ ಮತ್ತೆ.
0: ಅಂಬರೀಷ್.
1: ಹಾ, ಇದು ಗೊತ್ತಾಯ್ತಲ್ಲ.
0: ಆದ್ರೆ
1: ಅವರು ವಿಶೇಷವಾಗಿ ಖಳನಾಯಕನಾಗಿ ಪರಿಚಯವಾಗಿದ್ದು.
0: ಅಲ್ಲಿಂದ ಇಲ್ಲಿವರೆಗು ಯಾರು ಮರೆಯಂಗಿಲ್ಲ
1: ಅಲ್ವಾ? ಓಕೆ, ಇನ್ನೊಂದೇನ್ ಗೊತ್ತಾ, ಈ ಒಂದು ಸಿನಿಮಾ ಒಂದು ಕಾದಂಬರಿಯನ್ನ ಆಧರಿಸಿ ಮಾಡಿದಂತ ಸಿನಿಮಾ, ಮೂಲ ಕತೆ ಅದು ಯಾವ ಕಾದಂಬರಿ ಗೊತ್ತಾ?
0: ಇಲ್ಲರಿ,
1: ಗೊತ್ತಿಲ್ಲ. ಓಕೆ, ಅದು ತಾರಾ ಸುಬ್ಬುರಾವ್ ಅವರ ಒಂದು ಗಂಡು ಎರಡು ಹೆಣ್ಣು ಸರ್ಪ ಮಠ ಅನ್ನೋ ಕಾದಂಬರಿಯನ್ನ ಆಧರಿಸಿ ಈ ಒಂದು ಸಿನಿಮಾವನ್ನ ಮೂಲ ಕಥೆಯಾಗಿ ತೆಗೆದುಕೊಂಡ್ರು. ಧನ್ಯವಾದಗಳು, ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ.
0: ನಮಸ್ತೆ ಮೇಡಮ್.
1: ನಮಸ್ತೆ. ಓಕೆ, ಸೌಮ್ಯ ಮೇಡಮ್ ಅವ್ರು ಕರೆ ಮಾಡಿದ್ರು. ಈ ನಾಗರಾವು ಸಿನಿಮಾದಲ್ಲಿ ಏನಪ್ಪಾ ಅಂದ್ರೆ ವಿಶೇಷವಾಗಿ ಗುರು ಶಿಷ್ಯ ಇಬ್ರು ಕೂಡ ಫೇಮಸ್. ಯಾರಾದ್ರೂ ಗುರು ಶಿಷ್ಯರು ತುಂಬಾ ಆತ್ಮೀಯತೆ ಅಂದ್ರೆ ನಾಗರಾವು ಮೇಷ್ಟ್ರು ತರ ರಾಮಾಚಾರಿ ತರ ಇದಾರಲ್ಲಪ್ಪ ಅಂತ ಹೇಳ್ತಾರೆ ಅಲ್ವಾ? ಹಾಗಿದ್ರೆ ನಮ್ಮ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆಯನ್ನ ಮಾಡಿದರೆ ಕೇಳುವ? ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ, ಹೇಗಿದ್ದೀರಾ ಸರ್? ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್.
2: ಬೆಂಗಳೂರಿಂದ ಮಾತಾಡ್ತಾ ಇರೋದು ಧನಂಜಯ ಅಂತ.
1: ಧನಂಜಯ ಅವರೇ, ಊಟ ಆಯ್ತಾ?
2: ಆಯ್ತು ಮೇಡಮ್. ಅವರೇ, ನಿಮ್ದು ಆಯ್ತಾ?
1: ನಮ್ದು ಆಯ್ತು. ಏನ್ ಊಟ ಮಾಡಿದ್ರಿ?
2: ಏನ್ ಊಟ ಮಾಡೋದು ಮೇಡಮ್? ಅನ್ನ ಸಾಂಬಾರು.
1: ಅನ್ನ ಸಾಂಬಾರು?
2: ಹೌದು.
1: ಬೆಂಗಳೂರಲ್ಲಿ ಹೇಗಿದೆ ಮಳೆ ಬಿಸಿಲು ಎಲ್ಲ?
2: ಮಳೆ ಅಂತೂ ಇಲ್ಲ, ಬಿಸಿಲಿದೆ ಜಾಸ್ತಿ.
1: ಬಿಸಿಲಿದೆ?
2: ಹೌದು.
1: ನಮ್ ಕಡೆ ಅವಾಗ ಅವಾಗ ಮಳೆ ಆಗ್ತೈತ್ರಿ.
2: ಬೆಂಗಳೂರಿನಲ್ಲಿ ಬಹಳ ಮಳೆನೆ ಬಹಳ ಕಮ್ಮಿ ಆಗೋಗ್ಬಿಟ್ಟಿದೆ.
1: ಅಲ್ಲಿ ಒಂದ್ ರೀತಿ ಮಳೆ ಬಂದ್ರೆ ಹಿಂಸೆನೆ ಜಾಸ್ತಿ ಅಲ್ವಾ ಸರ್?
2: ಅದ್ರ ಬಂದ್ರೆ ಬಂದ್ಬಿಡ್ತಾವ ಟೈಮು, ಅದೇನೋ ಈ ನಡುವೆ ಸ್ವಲ್ಪ ತುಂಬಾ ದಿನದಿಂದ ಮಳೆನೇ ಇಲ್ಲ.
1: ಮಳೆನೇ ಇಲ್ಲ. ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಾ ಸರ್ ನಿಮಗೆ?
2: ಅದೇ ಫಿಲ್ಮ್ದು
1: ಫಿಲ್ಮ್ ಡೈಲಾಗ್ ಪ್ರಸಾರ ಮಾಡ್ತೀನಿ, ಡೈಲಾಗ್ ಕೇಳಿಸ್ಕೊಂಡು ಯಾವ ಸಿನಿಮಾ ಅಂತ ಕಂಡಿಡಿಬೇಕು.
2: ಆಯ್ತು ಮೇಡಮ್, ಹೇಳಿ.
1: ಓಕೆ, ನಿಮ್ಮ ಒಂದು ಡೈಲಾಗ್ ಪ್ರಸಾರ ಆಗ್ತಾ ಇದೆ, ಈಗ ಕೇಳಿಸ್ಕೊಳ್ಳಿ.
3: ನಿನ್ನೆ ಹೇಳ್ಕೊಟ್ಟು ಸಂಗೀತ ಪಾಠ ಹೇಳು.
1: ಗೊತ್ತಾಗೋಯ್ತಾ?
2: ಗುರು ಶಿಷ್ಯರ ಮೇಡಮ್.
1: ಏ ಸೂಪರ್ ಸರ್, ಹೆಂಗಿದೆಲ್ಲ ಸಾಧ್ಯ? ಸಿನಿಮಾಗಳು ಜಾಸ್ತಿ ನೋಡ್ತೀರಾ?
2: ನೋಡ್ತಾನೆ ಇರ್ತೀವಿ ಮೇಡಮ್. ಕನ್ನಡ ಫಿಲಂ ಅಂತ
1: ಕನ್ನಡ ಸಿನಿಮಾ ನೋಡ್ತಾನೆ ಇರ್ತೀರಾ?
2: ಹೌದು
1: ಹೌದು, ಗುರು ಶಿಷ್ಯರು ಸಿನಿಮಾದ ಡೈಲಾಗ್ ಇದು. ಈ ಸಿನಿಮಾ ನಿರ್ದೇಶಕರು ಯಾರು ಗೊತ್ತಾ?
2: ನಿರ್ದೇಶಕರು ಭಾರ್ಗವ ಅವರು.
1: ಭಾರ್ಗವ ಅವರು, ಸೂಪರ್. ಹಾಗಿದ್ರೆ ನಿರ್ಮಾಪಕರು?
2: ದ್ವಾರಕೀಶ್ ಅವರು ಮೇಡಮ್.
1: ಏ ಸೂಪರ್ ಸರ್, ಅಪ್ಪಟ ಕನ್ನಡ ಸಿನಿಮಾ ಅಭಿಮಾನಿ ನೀವು.
2: ಹೌದೌದು, ನೋಡ್ತಾನೆ ಇರ್ತೀವಿ ಫಿಲಂಗಳಂತೂ, ಮಿಸ್ ಮಾಡ್ದಂಗ್ ನೋಡ್ತಾ ಇರ್ತೀವಿ.
1: ಓಕೆ, ಈಗ ನಿಮ್ಗೆ ಕಹಾನಿ ಮೇ ಟ್ವಿಸ್ಟ್ ಹೇ ಅನ್ನೋ ತರ, ಈ ಸಿನಿಮಾದಲ್ಲಿ ಇಬ್ರು ಹೀರೋಯಿನ್ ಇದಾರೆ ಆಯ್ತಾ? ಇಬ್ರು ಹೀರೋಯಿನ್ ಹೆಸರು ಹೇಳಿ.
2: ಒಬ್ರು ಮಂಜುಳ.
1: ಹಾ,
2: ಇನ್ನೊಬ್ರು ಇನ್ನೊಬ್ರು ಯಾರೋ ಇವರ ಅದು ಹೆಸರು ಜಾಪ್ಕ ಬರ್ತಾ ಇಲ್ಲ,
1: ಹೆಸರು ನೆನ್ಪಿಗೆ ಬರ್ತಿಲ್ವಾ?
2: ಒಬ್ರು ಮಂಜುಳ ಅಂತ ಒಟ್ಟಲ್ಲಿ.
1: ಮಂಜುಳ ಗೊತ್ತು, ಇನ್ನೊಬ್ರು ಮುಖ್ಯ ಭೂಮಿಕೆಯಲ್ಲಿ ಇದಾರೆ, ಅವರು ಮೇರು ಕಲಾವಿದರೇ ಅವರು.
2: ಅದೇ ಇವರು ಡ್ಯಾನ್ಸರ್ ಬರ್ತಲ್ಲ, ಅವರ
1: ಡ್ಯಾನ್ಸರ್ ಅಲ್ಲ ಸರ್, ಇನ್ನೊಬ್ರು ಜಯಮಾಲಿನಿ ಅವರು.
2: ಜಯಮಾಲಿನಿ?
1: ಹೌದು.
2: ಈ
1: ಸಿನಿಮಾ ಮತ್ತೊಂದ್ಸರಿ ಹೋಗಿ ನೋಡಿ ನೆನಪಾಗತ್ತಾಯ್ತಾ?
2: ನೋಡಿದ್ವಿ ಬಟ್ ಗಮನಿಸಿಲ್ಲ ಅಷ್ಟೇ.
1: ಹಾಗೆ ಈ ಸಿನಿಮಾ ಬಿಡುಗಡೆ ಆಗಿದ್ದು ಇಸ್ವಿ ನೆನಪಿದ್ಯಾ?
2: ಇಸ್ವಿ 1982 ಇರ್ಬಂದ್ ಅಷ್ಟೇ.
1: ತುಂಬಾ ಹತ್ರದಲ್ಲಿದ್ದೀರಾ. 1981 1981ರಲ್ಲಿ ಬಿಡುಗಡೆ ಆಯ್ತು ಸರ್. ಆದ್ರೂ ತುಂಬಾ ಒಳ್ಳೆ ಉತ್ತರಗಳನ್ನ ನೀಡಿದ್ರಿ, ಖುಷಿ ಆಯ್ತು. ಸ್ಟಾರ್ಟಿಂಗ್ ಸ್ವಲ್ಪ ಡೈಲಾಗ್ ಕೇಳಿಸ್ಕೊಂಡ ತಕ್ಷಣ ಡೈಲಾಗ್ ಏನಂತ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದಕ್ಕೆ. ಓಕೆ, ಧನಂಜಯ್ ಅವರು ಕರೆ ಮಾಡಿದ್ರು ಬೆಂಗಳೂರಿಂದ. ಇವರು ನಿಜ ಅಪಟ ಸಿನಿಮಾ ಅಭಿಮಾನಿ ಅಂತಾನೆ ಹೇಳ್ಬೋದು, ಎಷ್ಟು ಚೆನ್ನಾಗಿ ಸಿನಿಮಾಗಳ ಬಗ್ಗೆ ಎಲ್ಲ ಮಾಹಿತಿಯನ್ನು ಹಂಚಿಕೊಂಡ್ರು ಅಲ್ವಾ? ಓಕೆ, ಹಾಗಿದ್ರೆ ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಕೇಳುವ? ಹಲೋ. ಓಕೆ, ಕರೆ ಕಟ್ ಆಯ್ತು. ಸೊ ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಸಿನಿ ಕಹಾನಿ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
4: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.

0: ಇದೇ ಜುಲೈ 28ರ ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
1: ಜುಲೈ 26ರಿಂದ ಆಗಸ್ಟ್ 1ರವರೆಗೆ ಸವಳಂಗ ರಸ್ತೆಯಲ್ಲಿರುವ ಸುಶೋಧ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
0: 18ರಿಂದ 60 ವರ್ಷದ ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು, ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
1: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8277736456 ಕರೆ ಮಾಡಿ ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
0: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
5: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
5: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
4: ನೋಡು, ನಮ್ಮನೆ ವಿದ್ಯುತ್ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
5: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
5: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864778. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
0: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸಿನಿ ಕಹಾನಿ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ RJ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಿನಿಮಾಗಳ ಬಗ್ಗೆ ಮಾತಾಡುವಂತಹ ಕಾರ್ಯಕ್ರಮ. ಇನ್ನು ನಾನು ಸಿನಿಮಾದ ಡೈಲಾಗ್ ನ ಪ್ರಸಾರ ಮಾಡ್ತೀನಿ. ಆ ಡೈಲಾಗ್ ನ ಪೂರ್ತಿ ಕೇಳಿಸ್ಕೊಳ್ಳಿ. ಕೇಳಿಸ್ಕೊಂಡು ಆದ್ಮೇಲೆ ಅದು ಯಾವ ಸಿನಿಮಾದ ಡೈಲಾಗ್ ಅಂತ ನೀವು ಹೇಳಬೇಕು, ಓಕೆನಾ? ಹಾಗೆ ಆ ಸಿನಿಮಾಗೆ ಸಂಬಂಧಪಟ್ಟಂತಹ ಒಂದು 2-3 ಪ್ರಶ್ನೆಯನ್ನ ಕೇಳ್ತೀನಿ, ಅದಕ್ಕೆ ಕೂಡ ನೀವು ಉತ್ತರವನ್ನ ನೀಡಬೇಕು. ಸೊ ಹಾಗಿದ್ರೆ ನೀವು ಕರೆ ಮಾಡಿ ಮಾತನಾಡಬೇಕಾದ್ರೆ ನಮ್ಮ ಸಂಖ್ಯೆ 9606096279 ಈ ಒಂದು ಸಂಖ್ಯೆಗೆ ಕರೆಯನ್ನ ಮಾಡಿ ಅಂತ ತಿಳಿಸ್ತಾ ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಯಾರು ಕೇಳುವ? ಹಲೋ,
6: ಹಲೋ,
0: ನಮಸ್ತೆ.
6: ನಮಸ್ತೆ ಮೇಡಮ್, ಹೇಗಿದ್ದೀರಾ?
0: ನಾನ್ ಸೂಪರ್, ನೀವು?
6: ನಾನು ಕೂಡ ಸೂಪರ್.
0: ಆಯ್ತಾ ಊಟ?
6: ಊಟ ಆಯ್ತು ಮೇಡಮ್.
0: ಏನ್ ಊಟ ಇವತ್ತು?
6: ಇವತ್ತು ಹೆಸರು ಕಾಳು ಮೊಳಕೆ ತೆಗ್ದಿದ್ ಸಾಂಬಾರು,
0: ಓಕೆ,
6: ಅನ್ನ, ಆಮೇಲೆ ಮುದ್ದೆ ಮಾಡ್ಲಿಲ್ಲ ಇವತ್ತು, ಕೋಸಂಬರಿ.
0: ನಿಮ್ಮೂರಲ್ಲಿ ಮಳೆ ಬೆಳೆ ಎಲ್ಲ ಹೇಗಿದೆ?
6: ರಾಗಿ ದೋಸೆ ಮಾಡಿದ್ದೆ, ಅದಕ್ಕೆ ಮತ್ತೆ ಮಧ್ಯಾಹ್ನ ಮುದ್ದೆ ಮಾಡ್ಲಿಲ್ಲ. ಮಳೆ ಮೋಡ ಇದೆ ಮೇಡಮ್, ಮಳೆ ಏನ್ ಬಂದಿಲ್ಲ, ಹಾಗೆ ಮೋಡ ಇದೆ, ಸ್ವಲ್ಪ ಏನೋ ಸಣ್ಣಗ್ ಬರುತ್ತೆ ಅಷ್ಟೇ, ಮೋಡ ಅಂತೂ ಇದೆ ಅಷ್ಟೇ.
0: ಓಕೆ ಓಕೆ. ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾ? ನಮ್ಮ ಕಡೆಯಲ್ಲಿ ಮಳೆ ಬರ್ತಾ ಇದೆ, ಮಳೆ ಬರೋದು ಹೋಗುದು ಬರೋದು ಹೋಗುದು ಮಾಡ್ತಿದೆ.
6: ಸರಿ ಸರಿ ಸರಿ, ಗೊತ್ತಾಯ್ತು ಮೇಡಮ್ ಚಿತ್ರಗಳ ಬಗ್ಗೆ.
0: ಹೌದು, ನಾನ್ ಸಿನಿಮಾ ಡೈಲಾಗ್ ನ ಪ್ರಸಾರ ಮಾಡಿ ಡೈಲಾಗ್ ಪೂರ್ತಿ ಕೇಳಿಸ್ಕೊಂಡು ಆಮೇಲೆ ನೀವು ಉತ್ತರ ನೀಡ್ಬೇಕು, ಸರಿನಾ?
6: ಆಯ್ತು ಮೇಡಮ್, ನೋಡೋಣ, ಪ್ರಯತ್ನ ಮಾಡೋಣ.
0: ಓಕೆ, ನಿಮ್ಮ ಒಂದು ಡೈಲಾಗ್ ಈಗ ಪ್ರಸಾರ ಆಗ್ತಾ ಇದೆ, ಕೇಳಿಸ್ಕೊಳ್ಳಿ. ಕೇಳಿಸ್ತಾ ಇದೆಯಾ?
6: ಇಲ್ಲ ಮೇಡಮ್, ಕೇಳಿಸ್ತಾ ಇಲ್ಲ.
0: ಈಗ ಕೇಳಿಸ್ಕೊಳ್ಳಿ.
7: ನನ್ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನ್ ಏನ್ ತಪ್ಪು ಮಾಡಿದೀನಿ? ನಾನು ಏನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ?
0: ಯಾವ ಡೈಲಾಗ್ ಇದು?
6: ಕೇಳಿಸ್ಲೇ ಇಲ್ಲ ಮೇಡಮ್, ಒಂದೇ ಒಂದ್ ಸ್ವಲ್ಪನೇ ಕೇಳಿಸಿದ್ದು ವಿಷ್ಣುವರ್ಧನ್ ಧ್ವನಿ.
0: ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ, ಪ್ರಸಾರ ಮಾಡ್ತೀನಿ.
6: ಹಾ ಮೇಡಮ್.
7: ನನ್ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನ್ ಏನ್ ತಪ್ಪು ಮಾಡಿದೀನಿ? ನಾನು ಏನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ?
0: ಗೊತ್ತಾಯ್ತಾ? ಹಲೋ.
6: ಹಾ, ಗೊತ್ತಾಗ್ಲಿಲ್ಲ ಮೇಡಮ್ ನನಗೆ.
0: ಗೊತ್ತಾಗ್ಲಿಲ್ಲ.
6: ವಿಷ್ಣುವರ್ಧನ್ ಅವ್ರ ಧ್ವನಿ.
0: ವಿಷ್ಣುವರ್ಧನ್ ಅವರ ಧ್ವನಿ. ಅದ್ರಲ್ಲಿ ಅವ್ರು ಕೇಳ್ತಾರೆ ನಾನು ಏನ್ ತಪ್ಪು ಮಾಡ್ದೆ ಅಂತ.
6: ಹೌದು.
0: ಸೊ ಯಾವ ಸಿನಿಮಾ ಇರ್ಬೋದು? ಇನ್ನೊಂದ್ ಕ್ಲೂ ಕೊಡ್ಲಾ? ಈ ಸಿನಿಮಾದಲ್ಲಿ ಶ್ರುತಿ ಅವ್ರ ಒಟ್ಟಿಗೆ ಅಭಿನಯಿಸಿದ್ದಾರೆ.
6: ಹೌದಾ?
0: ಹೌದು.
6: ಶ್ರುತಿ ಅಂದ್ರೆ ಸೂರಪ್ಪ ಇರ್ಬೇಕು.
0: ಸರಿಯಾದ ಹತ್ರ.
6: ಹೌದಾ?
0: ಹೌದು. ಈ ಒಂದ್ ಸಿಚುವೇಶನ್ ಏನ್ ಗೊತ್ತಾ, ಚರಣ್ ರಾಜ್ ಅವರು ಮತ್ತೆ ವಿಷ್ಣುವರ್ಧನ್ ಅವರ ಸಂವಾದ ನಡೆಯುವಂತಹ ಘಟನೆ. ವಿಷ್ಣುವರ್ಧನ್ ಅವರು ಏನು ತಪ್ಪು ಮಾಡ್ದಲೇನೆ ಅವ್ರು ತಪ್ಪಿತಸ್ಥ ಅಂತ ಹೇಳುವಾಗ ಅವರು ಈ ಒಂದು ಡೈಲಾಗ್ ನ ಹೇಳ್ತಾರೆ. ಓಕೆ. ಸೂರಪ್ಪ ಸಿನಿಮಾ ಅಂತ ಗೊತ್ತಾಯ್ತಲ್ಲ, ಆ ಸಿನಿಮಾಗೆ ಸಂಬಂಧಪಟ್ಟಂತ ಪ್ರಶ್ನೆಯನ್ನ ಕೇಳಲಾ?
6: ಕೇಳಿ ಮೇಡಮ್.
0: ಸಿನಿಮಾದ ನಿರ್ದೇಶಕರ ಹೆಸರೇನು?
6: ನಿರ್ದೇಶಕರು ಸೂರಪ್ಪ. ಚಿತ್ರ ನಿರ್ದೇಶನ ಮಾಡಿದ್ದು ನಾಗಣ್ಣ.
0: ಸೂಪರ್ ಮೇಡಮ್, ಸರಿಯಾದ ಉತ್ತರ. ನಾಗಣ್ಣ ಅವರು.
6: ಕರೆಕ್ಟ್. ನೋಡಿದ್ದೆ ಥಿಯೇಟರ್ ಅಲ್ಲಿ, ನೆನಪಾಯ್ತು ಅಷ್ಟೇ.
0: ಮ್ಯೂಸಿಕ್ ಡೈರೆಕ್ಟರ್ ಯಾರು ಮೇಡಮ್?
6: ಮ್ಯೂಸಿಕ್ ಡೈರೆಕ್ಟರ್
0: ಎಲ್ಲಾ ಸಾಂಗ್ ಸೂಪರ್ ಆಗಿದೆ, ಇದಕ್ಕಿಂತ ಕ್ಲೂ ಬೇಡ.
6: ಹಂಸಲೇಖ.
0: ಹೌದು. ಇನ್ನು ವಿಶೇಷವಾಗಿ ಈ ಸಿನಿಮಾದಲ್ಲಿ ಶ್ರುತಿಯರೊಟ್ಟಿಗೆ ಇನ್ನೊಬ್ರು ಗೆಸ್ಟ್ ಹೀರೋಯಿನ್ ಅಭಿನಯಿಸಿದ್ದಾರೆ, ಯಾರವರು?
6: ಶ್ರುತಿ ಬಿಟ್ರೆ ಗೊತ್ತಿಲ್ಲ.
0: ಒಂದ್ ಸಾಂಗ್ ಅಲ್ಲಿ ಬರ್ತಾರೆ
6: ಮೇಡಮ್,
0: ಸಾಂಗ್ ಒಂದ್ ಹಾಡಿನಲ್ಲಿ ಬರ್ತಾರೆ.
6: ಹೌದಾ?
0: ಹೌದು. ಯಾವ ಹಾಡು ಗೊತ್ತಾ? ಬಡವರ್ ಮನೆ ಊಟ ರುಚಿ ಅಮ್ಮಿ. ಈ ಹಾಡಿನಲ್ಲಿ ಬರ್ತಾರೆ. ಯಾರದು?
6: ಯಾರಪ್ಪ? ಶ್ರುತಿ ಬಿಟ್ರೆ
0: ಇನ್ನೊಬ್ರು ಯಾರು? ಸೂಪರ್. ಅಂತೂ ಇಂತೂ ಸರಿಯಾದ ಉತ್ತರ ನೀಡಿದ್ರಿ.
6: ಯೋಚನೆ. ನೀವು ಕ್ಲೂ ಕೊಡ್ತಾ ಹೋದ್ರಿ, ನಾನು ಹೇಳಿದೆ ಅಷ್ಟೇ.
0: ಸೂಪರ್, ಥ್ಯಾಂಕ್ ಯು ಮ್ಯಾಮ್.
6: ಮುಂಚೆ ನೀವು ಕೇಳಿದ್ದ ಮೂರು ಚಿತ್ರಗಳು ಸ್ಟಾರ್ಟಿಂಗ್ ಅಲ್ಲೇ ಗೊತ್ತಾಗ್ತಾ ಇತ್ತು, ಸ್ವಲ್ಪ ಹೊಸದಕ್ಕೆ ಬಂದ್ಬಿಟ್ರೆ ಗೊತ್ತಾಗೋದೇ ಇಲ್ಲ ನಮಗೆ. ಓಕೆ ಮೇಡಮ್, ಥ್ಯಾಂಕ್ ಯು.
0: ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್ ಕರೆ ಮಾಡಿದಕ್ಕೆ. ಎಸ್, ಶಾಂತಿನಿ ಮ್ಯಾಮ್ ಕರೆ ಮಾಡಿದ್ರು. ಸೊ ಇದು ನಮ್ಮ ವಿಷ್ಣುವರ್ಧನ್ ಅವರ ಸಿನಿಮಾ, 2000 ಬಿಡುಗಡೆ ಆಗಿದ್ದಂತ ಸಿನಿಮಾ. ಹಾಗೆ ಸಿನಿಮಾದಲ್ಲಿ ಒಬ್ಬ ಒಳ್ಳೆಯ ಮನುಷ್ಯನಿಗೆ ಏನೆಲ್ಲ ಸವಾಲುಗಳು ಬರುತ್ತೆ ಅನ್ನೋದನ್ನ ನಾವು ನೋಡಬಹುದು. ವಿಶೇಷವಾಗಿ ಏನಪ್ಪ ಅಂದ್ರೆ ನಮ್ಮ ಡಾಕ್ಟರ್ ಸಾಹಸಸಿಂಹ ವಿಷ್ಣುವರ್ಧನ್ ಅವರ 175ನೇ ಚಿತ್ರ ಇದು. ಇನ್ನು ತಮಿಳಿನ ಮಾರು ಮಲರ್ತಿ ಚಿತ್ರದ ರಿಮೇಕ್ ಕೂಡ ಆಗಿದೆ. ಹಾಗಿದ್ರೆ ನಮ್ಮ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತೀಯ ಕೇಳುವ? ಹಲೋ.
8: ನಮಸ್ತೆ ಮೇಡಮ್.
0: ಹಲೋ. ನಮಸ್ತೆ ಸರ್. ಮಧ್ಯಾಹ್ನ ಊಟ ಮಾಡಿದ್ರೋ ಇಲ್ಲ?
8: ಏನ್
0: ಊಟ ಮಾಡಿದ್ರಿ?
8: ಅದೇ ಮಾಮೂಲಿ ಮೇಡಮ್, ಬಿರ್ಜಾ ರೊಟ್ಟಿ, ಯಾವ್ದೇ ಒಂದು ಪಲ್ಯ. ಅವರೇಕಾಯಿ, ಯಾವ್ದೇ ಒಂದು ಪಲ್ಯ ಮೇಡಮ್. ಬಿರ್ಜಾ ರೊಟ್ಟಿ ಅಂತ ಫಿಕ್ಸ್ ಮೇಡಮ್.
0: ಹಂಗೆ
8: ಮತಿ ಇದ್ರೆ ಚಪಾತಿ ಮತ್ತೆ ಅಥವಾ ಹೋಳಿಗೆ ಅಂತ ಏನ್ ಮಾಡ್ಬೋದ್ರಿ ಮೇಡಮ್. ವಿಶೇಷತೆ ಏನ್ ಇರ್ಲಿಕ್ಕಂದ್ರೆ ಅದ ಮಾಮೂಲಿ ಮೇಡಮ್.
0: ಹೌದೌದು. ಸೊ ಹಾಗಿದ್ರೆ ಈಗ ನಿಮಗಾಗಿ ಒಂದು ಡೈಲಾಗ್ ಪ್ರಸಾರ ಮಾಡ್ತೀನಿ, ಡೈಲಾಗ್ ಕೇಳಿಸ್ಕೊಂಡು ಯಾವ ಸಿನಿಮಾ ಅಂತ ಕಂಡಿಡಿಬೇಕು. ಓಕೆನಾ?
8: ಇದು ಬಂದ್ರೆ ಟ್ರಾಫಿಕ್ ನಮ್ ಕೇಳಿಸ್ಲಿಲ್ಲ, ಇವತ್ತು ಯಾಕೂ ಬರ್ತಾ ಇಲ್ಲ ನಮ್ಮ ಮೊಬೈಲ್ ಅಲ್ಲಿ. ಹಂಗ ಕರೆ ಮಾಡ್ತಾ ಇದ್ದೆ. ಹೇಳಿ ಮೇಡಮ್, ಏನ
0: ನಿಮ್ ಕಡೆ ನೆಟ್ವರ್ಕ್ ಚಲೋ ಇಲ್ಲೇನ್ರಿ?
8: ಐತ್ರಿ, ಚಲೋ ಐತಿ, ಕಡೆ ಯಾಕೆ ಗೊತ್ತಾಗ್ತಾ ಇಲ್ಲ ಮೇಡಮ್, ಕೆಲವೊಮ್ಮೆ ಬರ್ತಾನೆ ಇಲ್ಲ.
0: ಹೌದೇನು? ಒಂದ್ಸರಿ ಫೋನ್ ಸ್ವಿಚ್ ಆಫ್ ಮಾಡಿ, ಸ್ವಿಚ್ ಆನ್ ಮಾಡ್ರಿ, ಅಕ್ ಸರಿ ಹೋಗತ್ರಿ. ನಿಮಗಾಗಿ ಈಗ ಡೈಲಾಗ್ ಪ್ರಸಾರ ಆಗ್ತಾ ಇದೆ, ಕೇಳಿಸ್ಕೊಳ್ಳಿ ಸರ್.
9: ಕರ್ನಾಟಕದ ಕಾವೇರಿಯಿಂದ ಹಿಡಿದು ಕಾಶ್ಮೀರದ ಗೋದಾವರಿ ನೀರು ಕುಡಿದಿರೋ ಗಂಡಸು ನಾನು. ಮೇಘಾಲಯದಿಂದ ಹಿಡಿದು ಕರ್ನಾಟಕದವರೆಗೂ ನಾನಾ ತರದ ಜನಗಳಿಗೆ ನಾನಾ ತರದ ನೀರು ಕುಡಿಸಿರೋ ಸಿಡಿಗೊಂಡು ಈ ಸಾಂಗ್ ಯಾರ ನೀನ್ ಯಾವ ಬಿಡ್ಬೋಸಿನೋ ನನ್ನ ತಂದೆ ಚಾಲೆಂಜ್ ಮಾಡ್ತಾ ಇಲ್ಲ ಧನ್ರಾಜ್, ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಕಾನೂನನ್ನ ನಿಮ್ ಕೈ ಕಾಲ್ಕುಕ್ಕೆ ಕಟ್ಟಿ ನಿಮ್ಮನ್ನ ಬೆತ್ತಲೆ ಮಾಡಿ ನಡು ರಸ್ತೆಯಲ್ಲಿ ಮೆರವಣಿಗೆ ಮಾಡಿಸ್ತೇನೆ. ಇದು ಒಬ್ಬ ಪತ್ರಕರ್ತರಿಗೆ ನೀವು ಮಾಡಿದ ಅನ್ಯಾಯಕ್ಕೆ ನಾನು ಕೊಡ್ತಾ ಇರೋ ನ್ಯಾಯ. ನಿಮ್ಮ ದಲಿತವಾದ ಇನ್ಫ್ಲುಯೆನ್ಸ್ ಉಪಯೋಗಿಸ್ಕೊಂಡು ಎಷ್ಟೇ ಸಲ ನಾನು ತುಳಿಯಕ್ಕೆ ಪ್ರಯತ್ನ ಪಟ್ಟರು ಫೀನಿಕ್ಸ್ ತರ ನಾನು ಮತ್ತೆ ಹುಟ್ಟು ಬರ್ತೇನೆ.
0: ಗೊತ್ತಾಯ್ತಾ?
8: ಎಷ್ಟು ಸಾಂಗ್ಲಿಯಾನ ಮೇಡಮ್?
0: ಸ್ವಲ್ಪ ಹತ್ರ ಇದೀರಿ.
8: ವಾಟ್ ಸಾಂಗ್ಲಿಯಾನ?
0: ಹಾ, ಸಾಂಗ್ಲಿಯಾನ ಪಾರ್ಟ್ ಟೂ.
8: ಪಾರ್ಟ್ ಟೂ ಇದು ಶಂಕರ್ ನಾಗ್ ಅವ್ರ ಧ್ವನಿ ಮತ್ತು ಮುಖ್ಯಮಂತ್ರಿ ಚಂದ್ರ ಅವ್ರ ಧ್ವನಿ ಮೇಡಮ್.
0: ಏ, ಸೂಪರ್ ಸೂಪರ್ ಸರ್. ಹೌದು, ಶಂಕರ್ ನಾಗ್ ಅವರು ಮುಖ್ಯಮಂತ್ರಿ ಚಂದ್ರ ಅವರ ನಡುವೆ ನಡೆಯುವಂತ ಒಂದು ಸಂಭಾಷಣೆ.
8: ಸಂಭಾಷಣೆ ಮೇಡಮ್. ಹೌದು.
0: ಏ, ಹಾಗಾದ್ರೆ ಸಿನಿಮಾ ನೋಡಿದೀರಾ, ಸಾಂಗ್ಲಿಯಾನ ಪಾರ್ಟ್ ಟೂ?
8: ನೋಡಿನ್ರಿ ಮೇಡಮ್, ಎರಡು ಸಿನಿಮಾ ನೋಡಿನ್ರಿ ಮೇಡಮ್.
0: ಸೊ ಎಸ್ ಪಿ ಸಾಂಗ್ಲಿಯಾನ ಪಾರ್ಟ್ ಟೂ ಸಿನಿಮಾದ ನಿರ್ದೇಶಕರು ಯಾರು ಗೊತ್ತಾ?
10: ಅದೆಲ್ಲ ಕೇಳ್ಬೇಡ್ರಿ ಮೇಡಮ್, ಬರೀ ಸಿನಿಮಾ ಅಷ್ಟೇ ಗೊತ್ತು ನಮ್ಗೆ ಅಷ್ಟೇ ಅಲ್ವಾ? ಓಕೆ, ಸಿನಿಮಾದ ನಿರ್ದೇಶಕರು ಪಿ ನಂಜುಂಡಪ್ಪ ಅಂತ, ಹೋಗ್ಲಿ ಒಂದು ಈಸಿ ಪ್ರಶ್ನೆ ಕೇಳ್ತಾ ಅದಕ್ಕೆ ಉತ್ತರ ಕೊಡ್ಬೇಕು. ಇದ್ರಲ್ಲಿ ಶಂಕರ್ ನಾಗ್ ಅವರ ಜೋಡಿಯ ಹೆಸರೇನು, ಹೀರೋಯಿನ್ ಯಾರು?
8: ಭವ್ಯ ಮೇಡಮ್.
10: ಇದು ಮಾತ್ರ ಗೊತ್ತಲ್ಲ, ಹೀರೋಯಿನ್ ಬಗ್ಗೆ ಮಾತ್ರ
8: ಅಲ್ಲ ಮೇಡಮ್. ಅವ್ ಯಾಕಂದ್ರೆ ಕೆಲವೊಂದು ಅವ್ರ ನಿರ್ದೇಶಕರು, ನಿರ್ಮಾಪಕರು, ಅವ್ರ ಸಂಗೀತಗಾರರು, ಅವ್ರ ವಿಶೇಷ ಬಹಳ ಗೊತ್ತಿಲ್ಲ ಮೇಡಮ್. ನಮ್ಗೆ
10: ಒಂದು ಸಿನಿಮಾ ಅಂದಾಗ ನಿರ್ದೇಶಕರು, ನಿರ್ಮಾಪಕರು, ಸಂಗೀತ ನಿರ್ದೇಶಕರು ಕೂಡ ಇಂಪಾರ್ಟೆಂಟ್ ಆಗ್ತಾರ್ರಿ.
8: ಹೌದ್ರಿ, ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇದ್ದಾಗ ಅದು ಸಿನಿಮಾ ಬರುತ್ತೆ, ಇಲ್ಲಿಗೆ ಬರಲ್ಲ ಮೇಡಮ್.
10: ಮತ್ತೆ ಅವ್ರ ಬಗ್ಗೆ ಕೂಡ ತಿಳ್ಕೊಬೇಕಲ್ವಾ?
8: ಆಯ್ತು ಮೇಡಮ್. ಯಾಕಂದ್ರೆ ನಮ್ಗೆ ಸಿನಿಮಾದಾಗ ಸ್ವಲ್ಪ ವೀಕ್ ರೀ ಮೇಡಮ್. ನಾವು ಮೊನ್ನೆ ಒಂದು ಯಾವ್ದೋ ಪದ ಬಂದ ತಂದಿದ್ರಿ, ನಾವು ಕರೆಯೇ ಮಾಡ್ಲಿಲ್ಲ ಅವತ್ತು ಅದಕ್ಕೆ.
10: ಹೌದಾ?
8: ನಮಗೆ ಬರಂಗೇನಿಲ್ಲ, ಗೊತ್ತಿಲ್ಲ, ಕರೆಯೇ ಮಾಡಲ್ಲ ಮೇಡಮ್ ನಾನು ನಿಜವಾಗಿ ಹೇಳ್ಬೇಕಂದ್ರೆ.
10: ಓಕೆ ಓಕೆ ಸರ್. ಸೊ ಸಿನಿಮಾದ ಬಗ್ಗೆ ನಾ ಇನ್ನೊಂದಿಷ್ಟು ಇನ್ಫಾರ್ಮೇಶನ್ ಕೊಡ್ತೀನಿ, ನೀವು ಕರೆ ಕೇಳಿಸ್ಕೊಳ್ತಾ ಇರಿ ಅಂತ ಕರೆ ಕಟ್ ಮಾಡಿ.
8: ಓಕೆ ಮೇಡಮ್,
10: ಧನ್ಯವಾದ ಸರ್. ಎಸ್, ಶಿವಶರಣ್ ಸರ್ ಕರೆ ಮಾಡಿದ್ರು. ಹೌದು, ಇದು ಎಸ್ ಪಿ ಸಾಂಗ್ಲಿಯಾನ ಭಾಗ 2 ಸಿನಿಮಾದ ಒಂದು ತುಣುಕಾಗಿತ್ತು. ಹಾಗೆ ಈ ಒಂದು ಸಿನಿಮಾ 1990 ಬಿಡುಗಡೆಯಾಯಿತು. ವಿಶೇಷವಾಗಿ ಶಂಕರ್ ನಾಗ್ ಅವರು, ಭವ್ಯ ಅವರು, ಶಿವರಂಜನಿ ಅವರು ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಇನ್ನು ಈ ಸಿನಿಮಾದ ಹಾಡುಗಳು ಕೂಡ ಒಂದಕ್ಕಿಂತ ಒಂದು ಸೊಗಸಾಗಿದೆ. ಅದಕ್ಕೆ ಕಾರಣ ಹಂಸಲೇಖ ಅವರ ಸಂಗೀತ. ಇನ್ನು ಶಂಕರ್ ನಾಗ್ ಅವರ ಜೊತೆಗೆ ಅವಿನಾಶ್ ಅವರು, ಅಶೋಕ್ ಅವರು, ಮುಖ್ಯಮಂತ್ರಿ ಚಂದ್ರು ಅವರು ಕೂಡ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿದ್ದಾರೆ. ಹಾಗಿದ್ರೆ ನಮ್ಮ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆಯನ್ನ ಮಾಡಿದರೆ ಕೇಳುವ? ಹಲೋ. ಓಕೆ, ಕರೆ ಕಟ್ ಆಯ್ತು. ಸೊ ಮತ್ತೊಂದು ಕರೆ ಸಿದ್ಧವಾಗಿದೆ. ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ? ಹಲೋ.
11: ಹಲೋ, ನಮಸ್ತೆ ಮೇಡಮ್.
10: ನಮಸ್ತೆ ಸರ್, ಹೇಗಿದ್ದೀರಾ?
11: ಚೆನ್ನಾಗಿದ್ದೀವಿ ಮೇಡಮ್.
10: ಚೆನ್ನಾಗಿದ್ದೀರಾ? ಮಧ್ಯಾಹ್ನ ಊಟ
11: ಆಯ್ತು ಮೇಡಮ್.
10: ಏನ್ ಊಟ ಮಾಡಿದ್ರಿ?
11: ಇನ್ನೇನ್ ಮೇಡಮ್, ಬೆಳಗ್ಗೆ ಅನ್ನ ಸಾಂಬಾರು.
10: ಬೆಳಗ್ಗೆ ಅನ್ನ ಸಾಂಬಾರು. ಮಧ್ಯಾಹ್ನ ಏನಾದ್ರೂ ಸ್ಪೆಷಲ್ ಮಾಡ್ಕೊಂಡು ತಿನ್ಬೇಕಿತ್ತು?
11: ಇಲ್ಲ ಮೇಡಮ್, ಒಂದೇ ಸರಿನೆ ಮಾಡೋದು.
10: ಓಕೆ ಓಕೆ ಸರ್. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
11: ಕೇಳ್ತಾ ಇದೀನಿ ಮೇಡಮ್.
10: ಸೊ ನಾನು ಒಂದು ಸಿನಿಮಾದ ಡೈಲಾಗ್ ನ ಪ್ರಸಾರ ಮಾಡ್ತೀನಿ, ನೀವು ಆ ಸಿನಿಮಾ ಯಾವ್ದು ಅಂತ ಕಂಡಿಡಬೇಕು. ಓಕೆನಾ?
11: ಆಯ್ತು ಮೇಡಮ್.
10: ಸೊ ಸಿನಿಮಾಗಳನ್ನ ನೋಡ್ತೀರಾ ಇಲ್ವಾ?
11: ನೋಡ್ತೀವಿ ಮೇಡಮ್.
10: ಯಾರು ನಿಮ್ಮ ಫೇವರೇಟ್ ಹೀರೋ?
11: ಎಲ್ಲರೂ ಇಷ್ಟ ಆಗ್ತಾರೆ ಮೇಡಮ್.
10: ಅರೆ, ಯಾರಿಗೂ ಬೇಜಾರು ಮಾಡಂಗಿಲ್ಲ, ಎಲ್ರು ಇಷ್ಟ ಆಗ್ತಾರಲ್ವಾ?
11: ಎಲ್ರಿಗೂ ಬೆಲೆ ಕೊಡ್ಬೇಕಲ್ಲ ಮೇಡಮ್.
10: ಓಕೆ, ಸಿನಿಮಾ ಡೈಲಾಗ್ ಪೂರ್ತಿ ಪ್ರಸಾರ ಆಗದಂಗ ಕೇಳಿಸ್ಕೊಳ್ಳಿ, ಆಮೇಲೆ ಯಾವ ಸಿನಿಮಾ ಅಂತ ಮಾತಾಡೋಣ. ಓಕೆನಾ?
11: ಓಕೆ ಮೇಡಮ್.
10: ಎಸ್, ನಿಮ್ಮ ಸಿನಿಮಾದ ಡೈಲಾಗ್ ಪ್ರಸಾರ ಆಗ್ತಿದೆ ಈಗ.
12: ಕಶ್ಯಪ ಬ್ರಹ್ಮನ ಮಗ, ನಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ, ಅದಿತಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ, ಅತಲ ಬಿತಲ ಸುತಲ ರಸಾತಲ ತಲಾತ ಮಹಾತಲ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ, ಅಡಿಯಿಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಭಾನು, ಕೈಯೆತ್ತಲು ನಡುಗುವುದು ಸೃಷ್ಟಿ, ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಚಕ್ರಶ್ಚಿತ್ರನ ಮಗ, ನೋ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಶಾ ಜ್ಯೋತಿಯಿಂದ ಎಂದು ನನ್ನ ಮನಸ್ಸಿಗೆ ನೆಮ್ಮದಿಯಲ್ಲಿ ಬಂದರೆ ಛೀ, ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ.
10: ಎಸ್, ಎಂತಹ ದುರ್ವಿಧಿ ಕೇಳಿಸ್ಕೊಂಡ್ರಾ? ಏ ಸೂಪರ್ ಸೂಪರ್ ಸರಿ, ಸಿನಿಮಾ ಡೈಲಾಗ್ ಎಲ್ರಿಗೂ ಬಂದಿರ್ತಿ, ಇಷ್ಟ ಅಲ್ವಾ?
11: ಹೌದು ಮೇಡಮ್.
10: ಓಕೆ, ಸಿನಿಮಾ ನೋಡಿದೀರಾ ಹಾಗಿದ್ರೆ?
11: ನೋಡಿದೀನಿ ಮೇಡಮ್.
10: ಈ ಸಿನಿಮಾದಲ್ಲಿ ಅಭಿನಯಿಸಿರುವಂತಹ ಪುಟ್ಟ ನಾಯಕ ನಟ ಯಾರು ಸರ್?
11: ನಮ್ಮ ಅಪ್ಪು ಸರ್. ಅಪ್ಪು ಮೇಡಮ್.
10: ಅಪ್ಪು, ಅಪ್ಪು, ಅಪ್ಪುವರ ಮೊದಲ ಹೆಸರು ಗೊತ್ತಾ? ಮಾಸ್ಟರ್ ಲೋಹಿತ್ ಅಂತ.
11: ಮಾಸ್ಟರ್ ಲೋಹಿತ್.
10: ಸೊ ಆ ಒಂದು ಹೆಸರನ್ನ ಈ ಸಿನಿಮಾದಲ್ಲಿ ಅವರಿಗೆ ನೀಡಿದ್ದು ಮಾಸ್ಟರ್ ಲೋಹಿತ್ ಅಂತ. ಅದಾದ್ಮೇಲೆ ಅವ್ರು ಪುನೀತ್ ರಾಜ್ಕುಮಾರ್ ಆಗಿದ್ದು ಅಲ್ವಾ? ಸೊ ಈ ಸಿನಿಮಾದಲ್ಲಿ ಅಭಿನಯಿಸಿರೋದು ಡಾಕ್ಟರ್ ರಾಜ್ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್. ಇನ್ನು ಈ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರ ನಾಯಕಿಯ ಹೆಸರೇನು ಗೊತ್ತಾ, ನಟಿಯ ಹೆಸರು?
11: ಕಲ್ಪನಾ ಮೇಡಮ್.
10: ಅಲ್ಲ, ಕಲ್ಪನಾ ಯಾವಾಗ ಸರ್ ಈ ಸಿನಿಮಾದಲ್ಲಿ ಅಭಿನಯಿಸಿದ್ರು?
11: ನಮ್ಗೆ ಅಷ್ಟೊಂದು ಹಳೆ ಆಕ್ಟ್ರೆಸ್ ಗೊತ್ತಾಗಲ್ಲ ಮೇಡಮ್.
10: ಹಳೆ ಆಕ್ಟ್ರೆಸ್ ಗೊತ್ತಾಗಲ್ಲ, ಅಂದ್ರೆ ಹೊಸ ಸಿನಿಮಾ ಡೈಲಾಗ್ ಕೇಳ್ಬೇಕಿತ್ತ ನಿಮಗೆ ಅಂತ?
11: ಸರಿತಾ, ಸರಿತಾ,
10: ಸರಿತಾ, ಸರಿಯಾದ ಉತ್ತರ. ಓಕೆ, ಸೊ ಈ ಒಂದು ಸಿನಿಮಾಗೆ ಸಂಗೀತ ನಿರ್ದೇಶನ ನೀಡಿರೋ ಹೆಸರು ಗೊತ್ತಾ?
11: ಸಂಗೀತ ನಿರ್ದೇಶನ ಜಿ ಕೆ ವೆಂಕಟೇಶ್ ಇರ್ಬೋದು ಮೇಡಮ್.
10: ಇಲ್ಲ ಇಲ್ಲ, ಟಿ ಜೆ ಲಿಂಗಪ್ಪ ಅವರು ನೀಡಿರುವಂತದ್ದು. 1983 ಈ ಸಿನಿಮಾ ಬಿಡುಗಡೆ ಆಯ್ತು ಸರ್. ಇದನ್ನ ವಿಜಯ್ ಅವರು ನಿರ್ದೇಶಿಸಿದ್ದಾರೆ. ಸೊ ಡೈಲಾಗ್ ಚೆನ್ನಾಗಿ ಕೇಳಿಸ್ಕೊಂಡು ಸರಿಯಾದ ಡೈಲಾಗ್ ಆನ್ಸರ್ ಹೇಳಿದ್ರಿ, ಸೊ ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
11: ಥ್ಯಾಂಕ್ ಯು ಮೇಡಮ್.
10: ಓಕೆ ಎಸ್, ಅನಂತರಾಜ್ ಅವರು ಕರೆ ಮಾಡಿ ಸರಿಯಾದ ಉತ್ತರವನ್ನು ಕೂಡ ನೀಡಿದ್ರು, ಹಾಗೆ ಡೈಲಾಗ್ ಮಾತ್ರ ಚೆನ್ನಾಗಿ ಕೇಳಿಸ್ಕೊಂಡು ಉತ್ತರ ಕೂಡ ಸರಿಯಾಗಿ ನೀಡಿದ್ರು. ಹಾಗಿದ್ರೆ ಕಾರ್ಯಕ್ರಮ ಮುಂದುವರಿಸ್ತೀನಿ. ಅದಕ್ಕೂ ಮೊದಲು ಈ ಒಂದು ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ಹೊಸ ಸಿನಿಮಾದ ಒಂದು ಗೀತೆ ಪ್ರಸಾರ ಆಗ್ತಿದೆ, ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಸಿನಿ ಕಹಾನಿ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಂಪರ್ಕದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
3: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
2: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
3: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
0: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ಸಿನಿ ಕಹಾನಿ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ RJ ಅರ್ಪಿತಾ. ಕೇಳುಗರೆ, ವಿರಾಮಕ್ಕೂ ಮೊದಲು ಕರಾವಳಿ ಸಿನಿಮಾದ ಒಂದು ಗೀತೆಯನ್ನ ಕೇಳ್ಕೊ ಬಂದ್ರಿ. ಹೌದು, ಮುದ್ದು ಗುಮ್ಮ ಅನ್ನೋ ಒಂದು ಗೀತೆ ಇದು ಇವತ್ತು ಬಿಡುಗಡೆ ಆದಂತಹ ಕರಾವಳಿ ಸಿನಿಮಾದ ಗೀತೆ ಆಗಿದ್ದು, ಸೀತ್ ಶ್ರೀರಾಮ್ ಅವರು ಈ ಒಂದು ಗೀತೆಯನ್ನ ಹಾಡಿದ್ದಾರೆ. ಹಾಗೆ ಈ ಒಂದು ಸಿನಿಮಾ, ನಾನಾಗಲೇ ಹೇಳ್ತಾ ಇದ್ದೆ, ಕಂಬಳಕ್ಕೆ ಸಂಬಂಧಪಟ್ಟಂಥ ಒಂದು ಸಿನಿಮಾವಾಗಿದ್ದು ಈ ಒಂದು ಕಥೆಯನ್ನು ಇಟ್ಕೊಂಡು ಸಿನಿಮಾವನ್ನು ಮಾಡಿದ್ದಾರೆ. ಹಾಗೆ ಕೇಳಿದ್ರೆ ಇವತ್ತಿನ ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಿನಿಮಾದ ಡೈಲಾಗ್ನ ಪ್ರಸಾರ ಮಾಡ್ತಿದ್ದೆ. ಆ ಡೈಲಾಗ್ನ ಕೇಳಿಸ್ಕೊಂಡು ಸಿನಿಮಾ ಯಾವುದು ಅಂತ ನೀವು ಕಂಡುಹಿಡಿಬೇಕು ಅಂತ ಕೂಡ ಹೇಳ್ತಿದ್ದೆ. ಹಾಗಿದ್ರೆ ನೀವು ಕರೆ ಮಾಡಬೇಕಾಗಿರುವಂಥ ಸಂಖ್ಯೆ 9686090926279. ಸಂಖ್ಯೆ ಮತ್ತೊಮ್ಮೆ 9686090926279. ಈ ಒಂದು ಸಂಖ್ಯೆ ಕರೆಯನ್ನ ಮಾಡಿ ಅಂತ ತಿಳಿಸ್ತಾ ನಮ್ಮ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದಾರೆ ಕೇಳುವ. ಹಲೋ,
4: ಅರ್ಪಿತಾ ಮೇಡಮ್
0: ನಮಸ್ತೆ. ಸರ್, ಹೇಗಿದ್ದೀರಾ?
4: ಈಗ ಸಿಕ್ಕಾಪಟ್ಟೆ ಗಾಳಿ ಮಳೆ ಇಲ್ಲಿ.
0: ಗಾಳಿ ಮಳೆ ಇದೆಯಾ?
4: ಓಕೆ, ಹೆದರಿಕೆ ಮೇಡಮ್.
0: ಹಾ ಸರ್, ಮತ್ತೆ
4: ಜಾಸ್ತಿ ಇದೆ
0: ಮಳೆಗಾಲದಲ್ಲಿ. ಆಸೆ ತುಂಬಾ ಮಳೆ ಇದೆಯಾ
4: ಇಲ್ಲಿ? ಜೋರು ಆಯ್ತಲ್ಲ, ಒಂದು ವಾರ ಆಯ್ತು.
0: ಹೌದೌದು. ನೀವೆಲ್ಲ ಆರಾಮಿದ್ದೀರಾ ತಾನೆ? ನೀವೆಲ್ಲ ಆರಾಮಿದ್ದೀರಾ ಸರ್? ಓಕೆ ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ? ಏನಿಲ್ಲ ಸರ್, ಒಂದು ಸಿನಿಮಾದ ಡೈಲಾಗ್ ನ ಪ್ರಸಾರ ಮಾಡ್ತೀನಿ. ಆ ಡೈಲಾಗ್ ಕೇಳಿಸ್ಕೊಂಡು ಯಾವ ಸಿನಿಮಾ ಅಂತ ಹೇಳ್ಬೇಕು, ಆಯ್ತಾ? ಓಕೆ. ಸೊ ಸಿನಿಮಾಗಳನ್ನ ನೋಡ್ತೀರಾ ಅಲ್ವಾ?
4: ಈಗ ಒಂದು 10 ವರ್ಷ ಆಯ್ತು ನೋಡ್ತಾ ಇಲ್ಲ.
0: 10 ವರ್ಷದಿಂದ ನೋಡ್ತಿಲ್ವಾ?
4: ಅಲ್ಲ, ಟಿವಿ ನೋಡ್ತಿರ್ತೇವೆ.
0: ಟಾಕಿಸಿ ಹೋಗೋದು ಕಡಿಮೆ. ಸೊ ಹಾಗಿದ್ರೆ ನಿಮಗೆ ಈಗ ಒಂದು ಡೈಲಾಗ್ ಪ್ರಸಾರ ಮಾಡ್ತೀನಿ. ಆ ಡೈಲಾಗ್ ನ ಕೇಳಿಸ್ಕೊಂಡು ಯಾವ ಸಿನಿಮಾದ ಡೈಲಾಗ್ ಅಂತ ನೀವು ಹೇಳ್ಬೇಕು. ಜೊತೆಗೆ ಆ ಸಿನಿಮಾಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಪ್ರಶ್ನೆ ಕೇಳ್ತೀನಿ, ಆ ಪ್ರಶ್ನೆ ಕೂಡ ಆನ್ಸರ್ ಹೇಳ್ಬೇಕು. ಅದೇ ಆ ಸಿನಿಮಾ ನಾನು ಯಾವ ಡೈಲಾಗ್ ಪ್ರಸಾರ ಮಾಡ್ತೀನಿ ಆ ಡೈಲಾಗ್ ಆದ್ರೂ ಕ್ವಶನ್ ಕೇಳ್ತೀನಿ, ಉತ್ತರ ಕೊಡಬೇಕು. ಓಕೆನಾ? ಸೋನಿಮಾ ಡೈಲಾಗ್ ಪ್ರಸಾರ ಆಗ್ತಿದೆ ಈಗ, ಕೇಳಿಸ್ಕೊಳ್ಳಿ ಸರ್.
5: ಅವನು ಪ್ರೀತಿ ಮಾಡ್ತಿದ್ದಾನೆ, ಅವನ್ ಪ್ರೀತಿ ಮಾಡ್ತಿರೋ ಹುಡುಗಿ ಅವನ ಪ್ರೀತಿ ಮಾಡ್ತಿದ್ದಾಳೆ ಅಂತ ತಿಳ್ಕೊಳ್ದೆ ಅವನ ಪ್ರೀತಿ ಮಾಡ್ತಿದ್ದಾನೆ, ಅದೇ ಅವ್ನು ಮಾಡ್ತಿರೋ ದೊಡ್ಡ ತಪ್ಪು. ನನ್ ಬೊಂಬೆಗೆ ಅಕ್ಕಿಯಾಗ ಹಾರಾಡ್ಬೇಕಂತ, ನಗೋ ಹೂವಿನ ಜೊತೆ ಜೇನಾಗಿರ್ಬೇಕು ಅಂತ ಇಷ್ಟ ಅಂತ, ಆ ಚಂದಮ್ಮನ ಜೊತೆ ಚಕಂಡ ಆಡ್ಬೇಕಂತೆ. ನಿಜವಾದ ಪ್ರೇಮಿ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೆ ಮಾಡಕ್ ಸಾಧ್ಯ ಅಂತ ಅವಳು ಗೊತ್ತಿಲ್ಲ ಅಂತ ಕಾಣಿಸುತ್ತೆ.
0: ಓಕೆ, ಗೊತ್ತಾಯ್ತಾ ಸರ್ ಯಾವ ಸಿನಿಮಾ ಡೈಲಾಗ್ ಅಂತ? ತುಂಬಾ ಫೇಮಸ್ ಫಿಲಂ ಇದು. ಏ ಸೂಪರ್ ಸೂಪರ್ ಸರ್. ಹೌದೌದು, ಸರಿಯಾದ ಉತ್ತರ. ಸಿಪಾಯಿ ಸಿನಿಮಾದ ಡೈಲಾಗ್ ಇದು. ನೋಡಿದಿರಾ? ಐದಾರು ಸಲ ಅಷ್ಟೇ, ನಾನು ಇನ್ನೂ ಜಾಸ್ತಿ ನೋಡಿದೀನಿ ಸರ್.
4: ರೋಹಿತ್ ಚಂದ್ರನ್ ಎಲ್ಲ ಒಳ್ಳೆ ಅದ್ಭುತ ಆಕ್ಟಿಂಗ್.
0: ಹೌದೌದು,
4: ಮೆಗಾಸ್ಟಾರ್ ಚಿರಂಜೀವಿ ಬಂದಿದ್ದಾರೆ
0: ಈ ಸಿನಿಮಾದಲ್ಲಿ. ವಿಶೇಷ ಅಂದ್ರೆ ಅವರು ಮೆಗಾಸ್ಟಾರ್ ಚಿರಂಜೀವಿ ಅವರು ಈ ಸಿನಿಮಾದಲ್ಲಿ ರಾಯಲ್ ಎಂಟ್ರಿ ಕೊಟ್ಟಿದ್ರು. ದೇಶಕ್ಕೋಸ್ಕರ ಪ್ರಾಣ ನೀಡಿದ್ರು ಅನ್ನೋ ಒಂದು ಹಿರಿಮೆಯೊಂದಿಗೆ ಜೀವ ಬಿಡ್ತಾರೆ.
4: ಹಾಡುಗಳಲ್ವಾ,
0: ಹಾಡುಗಳ ತುಂಬಾ ಸೊಗಸಾಗಿದೆ ಈ ಒಂದು ಸಿನಿಮಾದಲ್ಲಿ. ಇನ್ನು ಹಂಸಲೇಖ ಅವರು ರವಿಚಂದ್ರನ್ ಅವರ ಇಬ್ರು ಕಾಂಬಿನೇಷನ್ ಇದೆ ಸರ್, ಒಂದು ಒಳ್ಳೆ ಹಾಡುಗಳನ್ನ ನೀಡ್ತಾರೆ.
4: ಕನ್ನಡದ ಶ್ರೀಮಂತ ಒಂದು ಫಿಲ್ಮ್ ತೆಗೆದಿದ್ದಾರೆ
0: ರವಿಚಂದ್ರನ್ ಅವರು. ಹೌದು,
4: ಅದ್ದೂರಿಯಾಗಿ.
0: ಹಾಗೆ ಈಗ ಸಿಪಾಯಿ ಸಿನಿಮಾ ಯಾವಾಗ ಬಿಡುಗಡೆ ಆಯ್ತು ಅನ್ನೋ ಡೇಟ್ ಏನಾದ್ರು ಗೊತ್ತಿದ್ಯಾ? ಯಾವ ಇಸ್ವಿ ಇರ್ಬೋದು, ಇಸ್ವಿ ಹೇಳಿ. ಯಾವಾಗ?
4: 20th century
0: 2021 ಅಂತ. 2021
4: ಅಲ್ವಾ
0: ಸರ್? 2021 ಅಂದ್ರೆ ಈಗ 5 ವರ್ಷದ ಹಿಂದೆ ಸರ್.
4: ನಂಗ
0: ಗೊತ್ತಿಲ್ಲ, ನನಗಿನ್ನ ಗೊತ್ತಿಲ್ಲ ಸರ್. ಅದು ಈಗೇನ್ ಗೊತ್ತಾ, ಈ ಸಿನಿಮಾದಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಅವರು ಅಭಿನಯಿಸಿದ್ದಾರೆ, ಅದು ಗೊತ್ತು. ಹಾಗೆ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಈ ಸಿನಿಮಾದಲ್ಲಿ ಫೋಟೋಗ್ರಾಫರ್ ಆಗಿ ಒಬ್ರು ಕಲಾವಿದರು ಆಕ್ಟ್ ಮಾಡಿದ್ದಾರೆ, ಯಾರಂತ ಹೆಸರು ಗೊತ್ತಾ?
4: ಕಲಾವಿದರು
0: ಫೋಟೋಗ್ರಾಫರ್ ಆಗಿದ್ದಾರೆ, ಆಕ್ಟ್ ಮಾಡಿದ್ದಾರೆ. ಯಾರವರು ಅಂದ್ರೆ, ಆ ಒಂದು ಪಾತ್ರದಲ್ಲಿ ಆಕ್ಟ್ ಮಾಡಿದ್ದಾರೆ?
4: ಅಲ್ಲ
0: ಸರ್.
4: ಅಲ್ವಾ?
0: ಅಲ್ಲ.
4: ಯಾರಿರ್ಬೋದು?
0: ಎಲ್ಲರ ನೆಚ್ಚಿನ ಅಣ್ಣ ಅವರು.
4: ಫೋಟೋಗ್ರಾಫರ್
0: ಆಗಿ ಅಭಿನಯಿಸಿದ್ದಾರೆ ದೊಡ್ಡಣ್ಣ ಅವರು. ಹೌದಲ್ಲ,
4: ದೊಡ್ಡ ಹೊಟ್ಟೆ ದೊಡ್ಡಣ್ಣ.
0: ದೊಡ್ಡ ಹೊಟ್ಟೆ ದೊಡ್ಡಣ್ಣ ಅವರು
4: ಒಳ್ಳೆ ಆಕ್ಟರ್ ಅಲ್ಲ?
0: ಹೌದೌದು ಸರ್, ನಿಜ.
4: ಇವಾಗಲೂ ಇದ್ದಾರೆ ನೋಡಿ,
0: ಇದ್ದಾರೆ. ಇನ್ನಷ್ಟು ಆರೋಗ್ಯವಾಗಿರ್ಲಿ ನಾವು ಹಾರೈಸೋಣ ಅಲ್ವಾ?
4: ಒಳ್ಳೆ ಕೊಡುಗೆ.
0: ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ, ಸರಿಯಾದ ಉತ್ತರವನ್ನ ನೀಡಿದ್ರಿ. ಓಕೆ ವಿಶ್ವನಾಥ್ ಸರ್, ಕರೆ ಮಾಡಿ ಚೆನ್ನಾಗಿ ಉತ್ತರ ನೀಡಿದ್ರು. ಹಾಗೆ ವಿಶೇಷವಾಗಿ ನಮ್ಮ ಪ್ರೀತಿಯ ಕೇಳುಗರು ಮೆಸೇಜ್ ಮುಖಾಂತರ ಕೂಡ ಆನ್ಸರ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಮಂಡ್ಯದಿಂದ ಕೆಂಡೇಗೌಡ ಇರ್ಬೋದು, ಶಾಂತಿನಿ ಮೇಡಮ್ ಆಗಿರ್ಬೋದು, ಇನ್ನು ರಾಘವೇಂದ್ರ ಸರ್ ಆಗಿರ್ಬೋದು, ಜೊತೆಗೆ ಸಂಜೋರ್ ಆಗಿರ್ಬೋದು, ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನು ನೀಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಕೇಳುವ. ಹಲೋ,
6: ನಮಸ್ತೆ ಮೇಡಮ್. ನಮಸ್ತೆ.
0: ನಮಸ್ತೆ ಸರ್, ಹೇಗಿದ್ದೀರಾ?
6: ನಾವು ಸೂಪರ್ ಆಗಿದ್ದೇವೆ ಮೇಡಮ್, ನೀವ್ ಹೇಗಿದ್ದೀರಾ ಮೇಡಮ್?
0: ನೀವು ಸೂಪರ್ ಆಗಿದ್ಮೇಲೆ ನಾವು ಕೂಡ ಸೂಪರ್ ಆಗಿರ್ಲೇಬೇಕಲ್ವಾ ಸರ್?
6: ಹೌದು ಮೇಡಮ್.
0: ಹೌದಲ್ವಾ?
6: ಹೌದು.
0: ಓಕೆ, ಇವತ್ತಿನ ಕಾರ್ಯಕ್ರಮದ ವಿಶೇಷ ಗೊತ್ತಾಯ್ತಾ ಸರ್?
6: ಗೊತ್ತಾಗಿದೆ ಮೇಡಮ್. ಅದೇ ನಾನು ಚಿತ್ರ ನೋಡಕ್ ಕಮ್ಮಿ ನೋಡೋಣ, ಯಾವ ಪ್ರಯತ್ನ ಮಾಡೋಣ.
0: ಚಿತ್ರ ನೋಡೋದೇ ಕಡಿಮೆನಾ?
6: ಹೌದು ಮೇಡಮ್. ನಮ್ಮ ಜಾನಕಮ್ಮ ಅವ್ರು ಯಾವಾಗ ಆಡೋದ್ ನಿಲ್ಸ್ಬಿಟ್ರ ಅವತ್ತಿಂದ ಈ ಸುಬ್ರಹ್ಮಣ್ಯ ಥಿಯೇಟರ್ ಹೋಗೋದೇ
0: ನಿಲ್ಲಿಸ್ಬಿಟ್ರು. ಎಂತ ಅಭಿಮಾನ!
6: ಗ್ರಾಮ ದೇವತೆನೆ ಇದು, ನಾಗ ದೇವತೆನೆ ಲಾಸ್ಟ್ ಚಿತ್ರ ನಾನು ನೋಡಿದ.
0: ಓಕೆ ಸರ್,
6: ಆಯ್ತು ಮೇಡಮ್, ಹಾಕಿ
0: ನೋಡೋಣ. ಈಗ ಸಿನಿಮಾ ಡೈಲಾಗ್ ಕೇಳಿಸ್ಕೊಳ್ಳಿ ಸರ್, ಡೈಲಾಗ್ ಪೂರ್ತಿ ಕೇಳಿಸ್ಕೊಳ್ಳಿ, ಆಮೇಲೆ ಯಾವ ಸಿನಿಮಾ ಅಂತ ಹೇಳ್ಬೇಕು. ಓಕೆನಾ?
6: ಓಕೆ ಮೇಡಮ್. ಓಕೆ,
0: ನಿಮಗಾಗಿ ಡೈಲಾಗ್ ಪ್ರಸಾರ ಆಗ್ತಿದೆ, ಕೇಳಿಸ್ಕೊಳ್ಳಿ ಸರ್.
6: ಓಕೆ ಮೇಡಮ್.
7: ಬರ್ಕಯ್ಯ, ಪೇಪರ್ ಮುಂದಗಡೆ ಬರ್ಕೋ, ಬೆಂಗ್ಳೂರು ನಂದು, ಇನ್ಮೇಲೆ ಕರ್ನಾಟಕ ಬಾರ್ಡರ್ಲಿ ಎಕ್ಕಸ್ತಿತ್ತು ಒಂದು ನಾಯಿ ಒಳಗೆ ಬರ್ಬೇಕಾದ್ರು ನನ್ ಕೇಳ್ಕೊಂಬರ್ಬೇಕು. ಅಕಸ್ಮಾತ್ ಬಂತು.
0: ಯಾವ್ದಂತ ಗೊತ್ತಾಯ್ತಾ?
6: ಗೊತ್ತಾಯ್ತು ಮೇಡಮ್.
0: ಯಾವ್ದು?
6: ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್.
0: ಜೋಗಿ ಅಲ್ಲ, ಸ್ವಲ್ಪ ಹತ್ರದಲ್ಲಿದ್ದೀರಾ.
6: ಜೋಗಿ ಅಲ್ವಾ ಮೇಡಮ್?
0: ಜೋಗಿ ಅಲ್ಲ ಸರ್.
6: ಮೇಡಮ್ ಇನ್ನೊಂದ್ಸತಿ ಕೇಳಿಸ್ತೀರಾ? ಸರಿಯಾಗಿ ವಾಯ್ಸ್ ಕೇಳಿಸ್ತಿಲ್ಲ.
0: ಇನ್ನೊಂದ್ಸರಿ ಕೇಳಿಸ್ಬೇಕಾ? ತುಂಬಾ ಹತ್ರ ಇದ್ದೀರಾ, ವಾಯ್ಸ್ ಕೇಳಿಸ್ದಲೇ ಜೋಗಿ ಅಂತ ಗೊತ್ತಾಯ್ತಾ?
6: ಜೋಗಿ ಅನ್ಕೊಂಡೆ ಮೇಡಮ್. ಅದು
0: ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ ಸರ್, ಗೊತ್ತಾಗುತ್ತೆ.
7: ಬರ್ಕಯ್ಯ, ಪೇಪರ್ ಮುಂದಗಡೆ ಬರ್ಕೋ, ಬೆಂಗ್ಳೂರು ನಂದು, ಇನ್ಮೇಲೆ ಕರ್ನಾಟಕ ಬಾರ್ಡರ್ಲಿ ಎಕ್ಕಸ್ತಿತ್ತು ನಾಯಿ ಒಳಗೆ ಬರ್ಬೇಕಾದ್ರು ನನ್ ಕೇಳ್ಕೊಂಡ್ ಬರ್ಬೇಕು. ಅಕಸ್ಮಾತ್ ಬಂತು.
6: ಸರಿ ಮೇಡಮ್,
0: ಗೊತ್ತಾಯ್ತಾ?
6: ಹ್ಞೂ ಮೇಡಮ್, ಒಂದು ಅಕ್ಷರ ಕಮ್ಮಿ ಮಾಡ್ಬಿಟ್ಟೆ. ಜೋಗಯ್ಯ
0: ಸರಿಯಾದ ಉತ್ತರ ಸರ್.
6: ಮೇಡಮ್,
0: ಸೊ ಈ ಸಿನಿಮಾದ ನಿರ್ದೇಶಕರು ಯಾರು ಗೊತ್ತಾ?
6: ಹ್ಞೂ ಮೇಡಮ್, ರಕ್ಷಿತಾ ಅವ್ರ ಯಜಮಾನ್ರು. ಇವರ
0: ರಕ್ಷಿತ್ ಅವ್ರ ಯಜಮಾನ್ರು. ಪ್ರೇಮ್ ಅವರು ಸರ್.
6: ಪ್ರೇಮ್?
0: ಹೌದೌದು ಸರ್, ಪ್ರೇಮ್ ಸರಿಯಾದ ಉತ್ತರ. ಏನು ಸಿನಿಮಾ ಬಿಡುಗಡೆ ಆದಂತ ವರ್ಷ ಗೊತ್ತಾ? ಸರಿಯಾದ ಉತ್ತರ ಸರ್, ತುಂಬಾ ಚೆನ್ನಾಗಿ ಆನ್ಸರ್ ಮಾಡ್ರಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
6: ಶಿವರಾಜ್ಕುಮಾರ್ ಅವರ ನೂರನ ಚಿತ್ರ ಮೇಡಮ್ ಇದು.
0: ಹೌದೌದು ಸರ್.
6: ಸರಿನಾ ಮೇಡಮ್, ನನ್ನ ಹತ್ರ
0: ಸರಿಯಾಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
6: ಪರವಾಗಿಲ್ಲ ಮೇಡಮ್, ನಾನು ವಾಲ್ ಪಾಸ್ಟ್ ನೋಡಿದ್ರು ಕಲೆಕ್ಟಾಗಿ ಉತ್ತರ ಕೊಟ್ಟೆ ಮೇಡಮ್.
0: ನೀವು ಬಿಡಿ ಸರ್, ಸುಬ್ರಹ್ಮಣ್ಯ ಸರ್ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ. ಹಾಗೆ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಎಲ್ಲಿಂದ ಕರೆ ಮಾಡಿದಾರೆ ಕೇಳುವ. ಹಲೋ, ಹಲೋ ಸರ್, ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಮಾತಾಡ್ಬೋದಾ? ಶುಭ ಸಂಜೆ ಸರ್, ಹೇಗಿದ್ದೀರಾ ಸರ್?
8: ಆರಾಮಿದ್ದೀರಿ?
0: ಆರಾಮಿದ್ದೀರಾ? ಓಕೆ ಸರ್, ಕಾಫಿ ಟೀ ಎಲ್ಲ ಆಯ್ತಾ?
8: ಇಲ್ಲ ಇಲ್ಲ, ಇವಾಗ ಹೊರಡ್ತಾ ಇದ್ದೀವಿ ಜಮೀನಿಂದ.
0: ಇವಾಗ ಹೊರಡ್ತಾ ಇದ್ದೀರಾ?
8: ಹೌದು.
0: ಓಕೆ ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
8: ಹಾ, ಕೇಳ್ತಾ ಇದ್ದೆ.
0: ಓಕೆ, ಹಾಗಿದ್ರೆ ಈಗ ನಿಮ್ಗಾಗಿ ಒಂದು ಡೈಲಾಗ್ ಪ್ರಸಾರ ಆಗುತ್ತೆ. ಡೈಲಾಗ್ ಪೂರ್ತಿ ಕೇಳಿಸ್ಕೊಳ್ಳಿ, ಅದಾದ್ಮೇಲೆ ಯಾವ ಸಿನಿಮಾ ಅಂತ ಹೇಳ್ಬೇಕು. ಓಕೆನಾ?
8: ಆಯ್ತು ಆಯ್ತು.
0: ಸರಿ ಸರ್.
5: ನಂದಿನಿ ಬರ್ತಾ ಇದ್ದಾಳೆ, ಅವಳ ಹತ್ರ ಹೇಗೆ ಹೇಳ್ಬೇಕು, ಏನ್ ಹೇಳ್ಬೇಕು ಅನ್ನೋದನ್ನ ಮೊದಲು ಪ್ರಾಕ್ಟೀಸ್ ಮಾಡ್ಕೋಬೇಕು. ಲೆಟ್ ಅಸ್ ಪ್ರಾಕ್ಟೀಸ್. ಸಪೋಸ್ ನಂದಿನಿ ಆ ಕಡೆಯಿಂದ ಬರ್ತಾ ಇದ್ದಾಳೆ ಅಂತ ತಿಳ್ಕೊಳ್ಳೋಣ. ನಂದಿನಿಸ್ ಎಂಟ್ರಿ.
9: ಮಾರ್ನಿಂಗ್ ಡಾಕ್ಟರ್ ಹರೀಶ್.
5: ಗುಡ್ ಮಾರ್ನಿಂಗ್ ಮಿಸ್ ನಂದಿನಿ, ಪ್ಲೀಸ್ ಟೇಕ್ ದಿಸ್.
9: ಥ್ಯಾಂಕ್ ಯು, ಇಟ್ಸ್ ವೆರಿ ನೈಸ್.
5: ನಂದಿನಿ, ಇವತ್ತು ನೀವು ಬಹಳ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನಿಮ್ಮ ಹತ್ರ ಬಹಳ ದಿವಸದಿಂದ ಒಂದು ಮಾತು ಹೇಳಬೇಕು ಅಂತಿದ್ದೆ. ಯು ನೋ ಐ ಲವ್ ಯು, ನಿಮ್ಮನ್ನ ಮನಸಾರ ಪ್ರೀತಿಸ್ತೀನಿ.
0: ಓಕೆ, ಗೊತ್ತಾಯ್ತಾ ಸರ್?
8: ಹಾ, ಗೊತ್ತಾಯ್ತು.
0: ಈ ಸಿನಿಮಾ ಡೈಲಾಗ್ ಬಹುಶಃ ಎಲ್ರಿಗೂ ಗೊತ್ತಿರುತ್ತಲ್ವಾ?
8: ಹೌದೌದು, ಡಾಕ್ಟರ್ ವಿಷ್ಣುವರ್ಧನ್ ನಟನೆ ಹಾಗೂ ಸುಭಾಷಿಣಿ ಅವರು ನಟಿಸಿರುವ ಬಂಧನ ಚಿತ್ರ.
0: ಏ ಸೂಪರ್ ಸರ್. ಹಾಗೆ ಈಗ ಪಿಕ್ಚರ್ ಅಭಿ ಬಾಕಿ ಹೇ ಅನ್ನೋ ತರ ಬಂಧನ ಸಿನಿಮಾ ಬಿಡುಗಡೆ ಆದಂತ ವರ್ಷ ಯಾವ್ದು ಸರ್?
8: ಇದು 83 ಅನ್ಸುತ್ತೆ.
0: ಒಂಚೂರು ಜಾಸ್ತಿ ಹೋಗ್ಬೇಕು.
8: ಇನ್ನೂ ಜಾಸ್ತಿ ಹೋಗ್ಬೇಕಾ? ಮೇಲೆ ಇರ್ಬೇಕು, ಕೆಳಗ್ ಬರ್ಬೇಕು?
0: ಮೇಲ್ ಮೇಲೇರಿ ಸರ್.
8: ಮೇಲೇರಿ ಅಂದ್ರೆ
0: 84 ಸರ್.
8: 84? ಓ, ಒಂದು ವರ್ಷ ಮುಂಚೆ.
0: ಹೌದು. ಸೊ ಸಿನಿಮಾದ ನಿರ್ದೇಶಕರು ಯಾರು?
8: ಅಷ್ಟೊಂದು ಗೊತ್ತಿಲ್ಲ.
0: ತುಂಬಾ ಫೇಮಸ್ ಡೈರೆಕ್ಟರ್ ಸರ್ ಅವರು. ರಾಜೇಂದ್ರ ಸಿಂಗ್ ಬಾಬು ಅವರ ನಿರ್ದೇಶನದ ಸಿನಿಮಾ ಸರ್ ಇದು.
8: ಮುತ್ತಿನ ಹಾರ ಮಾಡಿರತಕ್ಕಂತ ಬಾಬು ಅವರು.
0: ಹಾಗೆ ಇನ್ನೊಂದು ವಿಶೇಷ ಗೊತ್ತಾ, ಬಂಧನ ಸಿನಿಮಾ ಉಷಾ ನವರತ್ನ ರಾಮ್ ಅವರ ಕಾದಂಬರಿಯನ್ನು ಆಧರಿಸಿದಂತ ಸಿನಿಮಾ. ಹೌದು, ವಿಶೇಷವಾಗಿ ಎಂ ರಂಗರಾವ್ ಅವರ ಸಂಗೀತ ಕೂಡ ಇದೆ. ಇನ್ನು ಜೈ ಜಗದೀಶ್ ಅವರು, ರೂಪಾದೇವಿ ಅವರು ಪೋಷಕ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ.
8: ಕಮಲಹಾಸನ್ ಅವರ ಸಹೋದರಿ.
0: ಹೌದೌದು, ನಿಜ ನಿಜ ಸರ್. ಸೊ ಸರಿಯಾದ ಉತ್ತರವನ್ನ ನೀಡಿದ್ರಿ, ಧನ್ಯವಾದಗಳು ಕರೆ ಮಾಡಿದಕ್ಕೆ.
8: ಅವಕಾಶ ಕೊಟ್ಟದಕ್ಕಾಗಿ ಧನ್ಯವಾದಗಳು.
0: ಓಕೆ, ಎಸ್ ಷಡಾಕ್ಷರಿ ಸರ್ ಕರೆ ಮಾಡಿ ಸರಿಯಾದ ಉತ್ತರವನ್ನ ಕೂಡ ನೀಡಿದ್ರು. ಹಾಗೆ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದರೆ ಕೇಳುವ. ಓಕೆ, ಕರೆ ಕಟ್ಟಾಯ್ತು. ಕರೆ ಮಾಡಬೇಕಾದ್ರೆ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಿ. ಈಗ ನೆಕ್ಸ್ಟ್ ಕಾಲರ್ ಯಾರು ಕೇಳುವ. ಹಲೋ,
10: ನಮಸ್ಕಾರ ಕಣಕ್ಕ.
0: ನಮಸ್ಕಾರ ಸರ್, ಹೇಗಿದ್ದೀರಿ?
10: ಚೆನ್ನಾಗಿದ್ದೀವಕ್ಕ, ಈಗ ತನಕ ಊಟ ಆಯ್ತು.
0: ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ. ಪರವಾಗಿಲ್ಲ, ನಿಮಗೂ ಡಿಸ್ಟರ್ಬೆನ್ಸ್ ಆಗುತ್ತೆ, ನಮಗೂ ಡಿಸ್ಟರ್ಬೆನ್ಸ್ ಆಗುತ್ತೆ, ಅದಕ್ಕೋಸ್ಕರ ಅಷ್ಟೇ. ಓಕೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ? ಈಗ ಸಿಕ್ಕಿದೆ. ಸೊ ಹಾಗಿದ್ರೆ ನಿಮಗಾಗಿ ಈಗ ಒಂದು ಡೈಲಾಗ್ ಪ್ರಸಾರ ಆಗುತ್ತೆ, ಕೇಳಿಸ್ಕೊಳ್ಳಿ ಸರ್.
10: ಹಾ,
11: ಯಾರಾದ್ರೂ ಕಿಡ್ನಿ ಕಿಡ್ನಿ ಕಿತ್ಕೊಂಡು ಹೋಗ್ಬಿಟ್ರೇನಪ್ಪ? ಮತ್ತೆ ಹೊಟ್ಟೆ ಏನಾದ್ರೂ ನೋವುತ್ತೇನಪ್ಪ? ಮತ್ತೆ ಎದೆ ನೋವುತ್ತೇನಪ್ಪ? ಓ ಅದೇನು ಕೂದೆ ಹೋಗ ಅಂತ ಬಾಬಿಟ್ಟು ಹೇಳಯ್ಯ.
12: ಪಿತಾಜಿ ಹೊಟ್ಟೆ ಹಸಿವು ಆಗ್ತಾ ಇದೆ ಪಿತಾಜಿ, ಇನ್ನು 10 ನಿಮಿಷದಲ್ಲಿ ಊಟ ಮಾಡ್ಲಿಲ್ಲ ಅಂತಂದ್ರೆ ನನ್ ಪ್ರಾಣ ಗೊಜ್ಜಿ ಕಳ್ಸೋಗುತ್ತೆ ಪಿತಾಜಿ.
11: ಅಯ್ಯೋ ಇಷ್ಟೊತ್ತಾದ್ರೂ ಯಾತಕ್ಕಪ್ಪ ಊಟ ಮಾಡ್ಲಿಲ್ಲ? ನೀನ್ ಯಾರಾದ್ರೂ ಬೈದ್ರೇನಪ್ಪ?
12: ಇಲ್ಲ ಪಿತಾಜಿ.
11: ಯಾರಾದ್ರೂ ನೀನ್ ಊಟಕ್ಕೆ ಇಟ್ಕೊಡಲ್ಲ ಅಂದ್ರೇನಪ್ಪ?
12: ಇಲ್ಲ ಪಿತಾಜಿ.
11: ಮತ್ ಯಾತ ಕೃಷ್ಣ ಊಟ ಮಾಡ್ಲಿಲ್ಲ?
12: ಇನ್ನು ಬೆಲ್ಲು ಹೊಡಿಲಿಲ್ವೆ ಪಿತಾಜಿ? ಬೆಲ್ಲು ಹೊಡಿಯಕ್ಕಿಂತ ಮುಂಚೆ ತಟ್ಟೆ ತಗೊಂಡು ಕೂತ್ಕೊಂಡ್ರೆ ಸೊಂಟದಲ್ಲಿರೋ ಬೆಲ್ಟ್ ಬಿಚ್ಕೊಂಡು ಇಟ್ಟ ಹಾಸ್ಕೊಂಡು ಹೊಡಿತಾರೆ ಪಿತಾಜಿ ಪೊಲೀಸ್ನವ್ರು.
0: ಓಕೆ ಗೊತ್ತಾಯ್ತಾ?
8: ಇವನಕ್ಕ ತೆನ್ನೀರ್ ಕೃಷ್ಣ ಮತ್ತೆ ದೊಡ್ಡಣ್ಣ ಅಭಿನಯದ ಗಡಿಬಿಡಿ ಕೃಷ್ಣ.
0: ಗಡಿಬಿಡಿ ಕೃಷ್ಣ ಅಲ್ಲ, ಗಡಿಬಿಡಿ ಅಳಿಯ. ಸರಿಯಾದ ಉತ್ತರ ಸರ್. ಗೊತ್ತಾಯ್ತಾ ಹಾಗಿದ್ರೆ ಡೈಲಾಗು ಚೆನ್ನಾಗಿದೆ. ಡೈಲಾಗು
8: ಬಾಳ ಖುಷಿ ಆಗತ್ತೆ ಡೈಲಾಗ್ ಕೇಳಕ್ಕೆ.
0: ಓಕೆ, ಈ ಸಿನಿಮಾದಲ್ಲಿ ನಾಯಕ ನಟರ ಹೆಸರೇನು ಸರ್?
8: ಶಿವರಾಜ್ ಕುಮಾರ್ ಮಾಸಿ. ಬರ್ತಲ್ಲ
0: ಮೋಹಿನಿ.
8: ಮೋಹಿನಿ ಕಾಲ್ಟ. ಓಕೆ
0: ಓಕೆ. ಈ ಸಿನಿಮಾದ ಡೈರೆಕ್ಟರ್ ಯಾರು ಅಂತ ಗೊತ್ತಾ?
8: ಸತ್ಯವಾಗ್ಲೂ ಗೊತ್ತಿಲ್ಲ.
0: ಸತ್ಯವಾಗ್ಲೂ ಗೊತ್ತಿಲ್ವಾ? ಈ ಸಿನಿಮಾದ ನಿರ್ದೇಶಕರು ಸಾಯಿ ಪ್ರಕಾಶ್ ಅವರು ಸರ್.
8: ಧನ್ಯವಾದಗಳು.
0: 1995 ಬಿಡುಗಡೆಯಾದಂತ ಸಿನಿಮಾ. ಹಾಗೆ ಸಿನಿಮಾದಲ್ಲಿ ಡಬಲ್ ಆಕ್ಟಿಂಗ್ ಅಲ್ಲಿ ಶಿವರಾಜ್ ಕುಮಾರ್ ಅವರು ಅಭಿನಯಿಸಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್ ಕರೆ ಮಾಡಿ ಸರಿಯಾದ ಉತ್ತರ. ಓಕೆ ಸೂಪರ್. ಎಸ್, ಸೊ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಒಬ್ರಿಗಿಂತ ಒಬ್ರು ಒಂದು ಸಿನಿಮಾದ ಡೈಲಾಗ್ನ ಕಂಡುಹಿಡಿಯಿದ್ರು. ಕೆಲವರು ಟ್ರೈ ಮಾಡಿದ್ರು, ಆದರೂ ಕೂಡ ಫೈನಲಿ ನಮ್ಮಲ್ಲಿ ರೇಡಿಯೋ ಶಿವಮೊಗ್ಗದ ಕೇಳುಗರು ಏನಪ್ಪ ಅಂದರೆ ಯಾರು ಕೂಡ ಸೋಲನ್ನ ಒಪ್ಕೊಳ್ಳೋದಿಲ್ಲ. ಕ್ಲೂ ಕೊಡಿ ಮೇಡಮ್, ಖಂಡಿತವಾಗ್ಲೂ ಆನ್ಸರ್ನ ನೀಡ್ತೀವಿ ಅಂತ ಹೇಳ್ತಾರೆ. ಹಾಗಿದ್ರೆ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು ಕೇಳುಗರೆ. ಸೊ ಇವತ್ತಿನ ಸಿನಿ ಕಹಾನಿ ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಒಂದು ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ, ಸೊ ಕಾರ್ಯಕ್ರಮ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಳ್ತೀನಿ. ನಾನು ನಿಮ್ಮ ಆರ್ ಜೆ ಅರ್ಪಿತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯದ ಜೊತೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೇ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
13: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವ ಕೇಳುತ್ತ ಕೇಳುತ್ತ ಕಲಿಯಿರಿ.
14: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
15: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
14: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
15: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
13: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವ ಕೇಳುತ್ತ ಕೇಳುತ್ತ ಕಲಿಯಿರಿ.
16: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
15: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
15: ಓಕೆ,
17: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
15: ಓಕೆ
18: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
15: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
19: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
20: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
21: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
22: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
21: ಚಿಂತೆ ಯಾಕೆ ಮಾಡ್ತೀಯಾ, ಸೇಫ್ IVF ಸೆಂಟರ್ ಇದೆ.
23: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ 500 ಕೃತಕ ಗರ್ಭಧಾರಣೆಯಿಂದ ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
21: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
23: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
19: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
1: ಸೇಫ್ ಪ್ರನಾಳ ಶಿಶು ಕೇಂದ್ರ RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
23: ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ಲಿ ಹೋಗ್ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
21: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಪೇಟೆ ಸಂಚಾರ ಕಾರ್ಯಕ್ರಮ. ಶಿವಮೊಗ್ಗದ ಪ್ರತಿಷ್ಠಿತ ಗಾಂಧಿ ಬಜಾರಿನ ರಾಮಣ್ಣ ಶ್ರೇಷ್ಠ ಕಲ್ಯಾಣ ಮಂದಿರ ಮುಂಭಾಗದಲ್ಲಿ ಬೆಳಗ್ಗೆ 6-10 ಮತ್ತು ಮಧ್ಯಾಹ್ನ 3-6 ಟ್ರಾಫಿಕ್ ಹೆಚ್ಚಿರುತ್ತದೆ. ಜೊತೆಗೆ ಬೆಳಗ್ಗೆ ಶಾಲಾ ಮಕ್ಕಳು ಹೋಗುವ ಸಂದರ್ಭ ಹಾಗೂ ಇಲ್ಲಿ ಗಣಪತಿ ದೇವಸ್ಥಾನ ಇರುವುದರಿಂದ ದೇವಸ್ಥಾನಕ್ಕೆ ಭಕ್ತಾದಿಗಳು ಬರುವ ಸಂಖ್ಯೆ ಕೂಡ ಹೆಚ್ಚಾಗಿರುತ್ತದೆ. ಇಲ್ಲಿ ತಿಂಡಿ ಗಾಡಿಗಳು ಸಹ ಇದ್ದು ಈ ಭಾಗದಿಂದ ಸುತ್ತಮುತ್ತ ಕೆಲಸಕ್ಕೆ ಹೋಗುವವರು ತಿಂಡಿ ಸೇವಿಸಲು ಬರುತ್ತಾರೆ. ಈ ಸಮಯದಲ್ಲಿ ಟ್ರಾಫಿಕ್ ಹೆಚ್ಚಾಗುತ್ತಿರುವುದು ಕಂಡು ಬರುತ್ತಿದೆ. ಈ ಭಾಗದಲ್ಲಿರುವ ಮನೆಯ ಮತ್ತು ಅಂಗಡಿಯವರ ಕಾರುಗಳು ಮತ್ತು ದ್ವಿಚಕ್ರ ವಾಹನಗಳನ್ನು ಪಾರ್ಕಿಂಗ್ ಮಾಡುತ್ತಾರೆ. ಆದ ಕಾರಣ ಮಕ್ಕಳಿಗೆ ಬರುವ ಬಸ್ಸುಗಳು ಮತ್ತು ಬೇರೆ ವಾಹನಗಳಿಗೆ, ಜೊತೆಗೆ ಸಾರ್ವಜನಿಕರಿಗೆ ಓಡಾಡಲು ತೊಂದರೆ ಆಗುತ್ತಿದೆ. ಮಕ್ಕಳು ಬಸ್ ಹತ್ತುವ ಸಂದರ್ಭದಲ್ಲಿ ಅಪಘಾತಗಳಾಗುವ ಸಾಧ್ಯತೆ ಇದೆ. ಆದ್ದರಿಂದ ಬೆಳಗ್ಗೆ 6-10 ಮತ್ತು ಮಧ್ಯಾಹ್ನ 3-6 ವಾಹನಗಳ ಪಾರ್ಕಿಂಗ್ ಮತ್ತು ಜಂಜಾಟ ಕಡಿಮೆಯಾದರೆ ಟ್ರಾಫಿಕ್ ಕೂಡ ಕಡಿಮೆಯಾಗುತ್ತದೆ. ಕೂಡಲೇ ಸಂಚಾರಿ ಇಲಾಖೆ ಈ ಬಗ್ಗೆ ಗಮನ ಹರಿಸಿ ಟ್ರಾಫಿಕ್ ಪೊಲೀಸರನ್ನು ನೇಮಕ ಮಾಡಿದರೆ ಮುಂದಾಗುವ ಅನಾಹುತ ತಪ್ಪಿಸಬಹುದು ಹಾಗೂ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಂತಾಗುತ್ತದೆ. ರಾಮಣ್ಣ ಶ್ರೇಷ್ಠಿ ಪಾರ್ಕ್ ಆವರಣದಲ್ಲಿ ವಾಹನ ನಿಲುಗಡೆ ಮಾಡದಂತೆ ತಕ್ಷಣ ಅವರಿಗೆ ಎಚ್ಚರಿಕೆ ನೀಡಬೇಕೆಂದು ಸಮಾಜ ಸೇವಕ ಕಾಯಕಯೋಗಿ ಚನ್ನಬಸಪ್ಪ ವಿನಂತಿಸಿದ್ದಾರೆ. ಮುಂದಿನ ವಿವರ. ರಾಜ್ಯ ಸರ್ಕಾರವು ಯುವಜನರಲ್ಲಿ ಕ್ರೀಡೆ, ವೈಜ್ಞಾನಿಕ ಮನೋಭಾವ, ಸಂಸ್ಕೃತಿ, ಸಾಮಾಜಿಕ ಸಾಮರಸ್ಯ, ಸಂವಿಧಾನದ ಮೌಲ್ಯಗಳು ಮತ್ತು ನಾಯಕತ್ವ ಗುಣಗಳನ್ನು ಬೆಳೆಸುವ ಸದುದ್ದೇಶದಿಂದ ರಾಜ್ಯಾದ್ಯಂತ 10,000 ಭಾರತ್ ಜೂಡೋ ಯುವಕ ಸಂಘಗಳನ್ನು ಸ್ಥಾಪಿಸಲು ಮಾರ್ಗಸೂಚಿ ಹೊರಡಿಸಿದ್ದು, ಶಿವಮೊಗ್ಗ ಜಿಲ್ಲೆಯ ನಗರ, ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಸಂಘಗಳನ್ನು ರಚಿಸಲು ಉದ್ದೇಶಿಸಲಾಗಿದೆ ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿ ಕಟ್ಟಿ ಹೇಳಿದರು. ಭಾರತ್ ಜೋಡೋ ಯುವಕ ಸಂಘಗಳ ರಚನೆಗೆ ಸಂಬಂಧಿಸಿದಂತೆ ಏರ್ಪಡಿಸಲಾಗಿದ್ದ ಪೂರ್ವ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸಂಘದ ಸದಸ್ಯರಾಗಲು ಕನಿಷ್ಠ 16 ಗರಿಷ್ಠ 35 ವರ್ಷದೊಳಗಿನ ಯುವಕ ಯುವತಿಯರಿಗೆ ಅವಕಾಶವಿದ್ದು, ಪ್ರತಿ ಸಂಘದಲ್ಲಿ ಕನಿಷ್ಠ 100-250 ಯುವ ಸದಸ್ಯರು ಇರಲಿದ್ದಾರೆ. ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಂದು ಹಾಗೂ ನಗರ ಪ್ರದೇಶಗಳಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಸಂಘಗಳನ್ನು ರಚಿಸಬಹುದಾಗಿದೆ ಎಂದ ಅವರು, ಪ್ರತಿ ಸಂಘಕ್ಕೆ ಸರ್ಕಾರವು ವಾರ್ಷಿಕವಾಗಿ 10,00,000 ಅನುದಾನವನ್ನು 3 ಸಂಘದ ಬ್ಯಾಂಕ್ ಅಕೌಂಟ್ಗೆ ಜಮೆ ಮಾಡಲಿದೆ ಎಂದರು. ಭಾರತ್ ಜೂಡೋ ಯುವ ಸಂಘಗಳ ಮೂಲಕ ಯುವಜನರಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸಿ ಅವರನ್ನು ಸಬಲೀಕರಣಗೊಳಿಸಿ ನಾಡಿನ ಸತ್ಪ್ರಜೆಗಳಾಗಿ ರೂಪಿಸುವುದು ನಮ್ಮ ಉದ್ದೇಶ. ಅನುದಾನದ ಹಣವನ್ನು ಸ್ಪೋರ್ಟ್ಸ್ ಮೆಟೀರಿಯಲ್ಸ್, ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಬೇಕಾದ ಉಪಕರಣಗಳು, ಕಂಪ್ಯೂಟರ್, ಇಂಟರ್ನೆಟ್ ಸೌಲಭ್ಯ, ಗ್ರಂಥಾಲಯ ಅಥವಾ ಸಂಘದ ಆಫೀಸ್ಗೆ ಬೇಕಾದ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಮಾಡಲು ಮಾತ್ರ ಬಳಸಬಹುದು. ತರಬೇತುದಾರರಿಗೆ ಗೌರವಧನವಿದೆ. ಪ್ರತಿ ಸಂಘದಲ್ಲಿ ಯುವಕರಿಗೆ ತರಬೇತುದಾರರನ್ನು ನೇಮಕ ಮಾಡಿಕೊಳ್ಳಲು ಅವಕಾಶವಿದೆ ಎಂದರು. ವಿಶೇಷವಾಗಿ ಕ್ರೀಡೆ ಮತ್ತು ಫಿಟ್ನೆಸ್ಗೆ ಸಂಬಂಧಿಸಿದ ಕ್ರೀಡಾಕೂಟಗಳು, ಯೋಗ ಶಿಬಿರಗಳು, ಸಾಂಪ್ರದಾಯಿಕ ಆಟಗಳ ಆಯೋಜನೆ, ಸಮುದಾಯ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಸ್ವಚ್ಛತೆ, ಪರಿಸರ ಬದಲಾವಣೆ ಜಾಗೃತಿ ನಡೆಸಬೇಕು. ರಕ್ತದಾನ ಶಿಬಿರಗಳು, ಮಾನಸಿಕ ಆರೋಗ್ಯ ಜಾಗೃತಿ ಶಿಬಿರಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭಾವೈಕ್ಯತೆ ಮೂಡಿಸುವ ಚಟುವಟಿಕೆಗಳನ್ನು ನಡೆಸಬೇಕು ಎಂದು ಅವರು ತಿಳಿಸಿದರು. ಸಭೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್, ಅಪರ ಜಿಲ್ಲಾಧಿಕಾರಿ ಅಭಿಷೇಕ್ ವಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ರೇಖ್ಯಾ ನಾಯ್ಕ್, ಕುವೆಂಪು ವಿಶ್ವವಿದ್ಯಾಲಯದ ಎನ್ಎಸ್ಎಸ್ ಸಂಯೋಜಕಿ ಶುಭಾ ಮರವಂತೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಉಮೇಶ್ ಹಾಲಾಡಿ ಸೇರಿದಂತೆ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲಾ ವಿಶ್ವಕರ್ಮ ಮಹಾಸಭಾದಿಂದ ಶಿವಮೊಗ್ಗ ಜಿಲ್ಲಾ ಕೃಷಿನಗರ ವಿಶ್ವ ಬ್ರಾಹ್ಮಣ ಸಂಘ, ಅರಕೆರೆ ಕಾಳಿಕಾಂಬ ದೇವಾಲಯ ಸಮಿತಿ, ಗಾಂಧಿ ಬಜಾರ್ ಕಾಳಿಕಾ ಪರಮೇಶ್ವರಿ ದೇವಸ್ಥಾನ ಸೇವಾ ಸಮಿತಿ ಹಾಗೂ ಶಿವಮೊಗ್ಗ ಜಿಲ್ಲೆಯ ವಿಶ್ವಕರ್ಮ ಸಮಾಜದ ಎಲ್ಲಾ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ 5ನೇ ಚಿಂತನ ಮಂಥನ ಕಾರ್ಯಕ್ರಮವನ್ನು ಜುಲೈ 25ರಂದು ಬೆಳಗ್ಗೆ 11 ಗಂಟೆಗೆ ಗಾಂಧಿ ಬಜಾರ್ ಕಾಳಿಕಾ ಪರಮೇಶ್ವರಿ ಕೋಆಪರೇಟಿವ್ ಸೊಸೈಟಿಯ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ ಎಂದು ಮಹಾಸಭಾದ ಅಧ್ಯಕ್ಷ ಅಗಸದಹಳ್ಳಿ ನಿರಂಜನಮೂರ್ತಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಶಿರಡಿ ಸಾಯಿಬಾಬಾ ಸೇವಾ ಸಮಿತಿ, ಶಿರಡಿ ಸಾಯಿಬಾಬಾ ಮಂದಿರ ಟ್ರಸ್ಟ್ ವತಿಯಿಂದ ಜುಲೈ 29ರಂದು ಶಿವಮೊಗ್ಗ ನಗರದ ಬಿಎಚ್ ರಸ್ತೆ, ಸಾಯಿನಗರದ ಬಿದಿರೆ ವೃತ್ತ ಬಳಿಯ ದೇವಾಲಯ ಆವರಣದಲ್ಲಿ ಗುರುಪೂರ್ಣಿಮಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ ಪ್ರಕಟಣೆಯಲ್ಲಿ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ 9845732240 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಮಲೆನಾಡು ಇತಿಹಾಸ ಸಂಶೋಧನಾ ಮತ್ತು ಅಧ್ಯಯನ ವೇದಿಕೆಯಿಂದ ಕರ್ನಾಟಕ ಸಂಘ ಹಾಗೂ ಶ್ರೀಗಂಧ ಸಂಸ್ಥೆಯ ಸಹಯೋಗದೊಂದಿಗೆ ಜುಲೈ 25ರಂದು ಸಂಜೆ 5:30ಕ್ಕೆ ಬಿಎಚ್ ರಸ್ತೆಯ ಕರ್ನಾಟಕ ಸಂಘ ಆವರಣದಲ್ಲಿ ಕನಕದಾಸರ ಅರಮನೆ ಉತ್ಖನನದ ಕುರಿತ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯದರ್ಶಿ ದಿಲೀಪ್ ನಾಡಿಗ್ ತಿಳಿಸಿದ್ದಾರೆ. ಮಲೆನಾಡು ಇತಿಹಾಸ ಸಂಶೋಧನೆ ಮತ್ತು ಅಧ್ಯಯನ ವೇದಿಕೆಯ ಅಧ್ಯಕ್ಷರು ಹಿರಿಯ ಇತಿಹಾಸ ಸಂಶೋಧಕ ಎಸ್ಜಿ ಸಾಮಕ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಆದಿಚುಂಚನಗಿರಿ ಮಠ ಜಿಲ್ಲಾ ಶಾಖೆಯ ನಾದಮಯಾನಂದನಾಥ ಸ್ವಾಮೀಜಿ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಲಿದ್ದು ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರುವರು ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಗಂಭೀರವಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ನೇತೃತ್ವದಲ್ಲಿ ಕೂಡಲೇ ಸಭೆ ಕರೆಯಬೇಕು ಎಂದು ಮಲೆನಾಡು ರೈತ ಹೋರಾಟ ಸಮಿತಿ ಸಂಚಾಲಕ ತೀನಾ ಶ್ರೀನಿವಾಸ್ ಒತ್ತಾಯಿಸಿದರು. ವಿಧಾನಸಭೆ ಚುನಾವಣೆ ಪೂರ್ವ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾಗ ಮಲೆನಾಡಿನ ರೈತರ ಸಮಸ್ಯೆ ಬಗೆಹರಿಸಲು ಶಿವಮೊಗ್ಗ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಯ ಪ್ರತಿನಿಧಿಗಳನ್ನೊಳಗೊಂಡ ಅಧ್ಯಯನ ಸಮಿತಿ ರಚನೆ ಮಾಡಿದ್ದರು. ಆ ಸಮಿತಿಯಲ್ಲಿ ನಾನೂ ಇದ್ದೆ. ಸಮಿತಿ ವರದಿ ನೀಡಿ ವರ್ಷ ಕಳೆದರೂ ಯಾವುದೇ ಸಮಸ್ಯೆ ಬಗೆಹರಿಸಿಲ್ಲ ಎಂದು ಸುದ್ದಿಗೋಷ್ಠಿಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದರು. 2022 ನವೆಂಬರ್ 28 ಮಧು ಬಂಗಾರಪ್ಪ ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಅರಣ್ಯ ಭೂಮಿ ಸಾಗುವಳಿದಾರರಿಗೆ ಹಕ್ಕುಪತ್ರ ಕೊಡಬೇಕು ಎಂದು ಆಗ್ರಹಿಸಿ ಆಯನೂರಿನಿಂದ ಶಿವಮೊಗ್ಗದವರೆಗೆ ಪಾದಯಾತ್ರೆ ಮಾಡಿದ್ದರು. ಅದೇ ದಿನ ಸಂಜೆ ಜನಾಕ್ರೋಶ ಹೆಸರಿನಲ್ಲಿ ಸಮಾವೇಶ ನಡೆಸಿದ್ದರು. ಆಗ ಪ್ರತಿಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಡಿಕೆ ಶಿವಕುಮಾರ್ ಸಮಾವೇಶದಲ್ಲಿ ಪಾಲ್ಗೊಂಡು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ತಕ್ಷಣವೇ ಮಲೆನಾಡಿನ ರೈತರ ಸಮಸ್ಯೆ ಬಗೆಹರಿಸುತ್ತೇವೆ ಎಂದು ಭರವಸೆ ನೀಡಿದ್ದರು. ಆದರೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಒಮ್ಮೆಯೂ ಸಭೆ ಕರೆದಿಲ್ಲ ಎಂದು ಕಿಡಿಕಾರಿದರು. ಲಿಂಗನಮಕ್ಕಿ, ತುಂಗಾ, ಭದ್ರಾ, ಅಂಬ್ಲಿಗೋಳ ಜಲಾಶಯಗಳನ್ನು ಕಟ್ಟಲು ಭೂಮಿ ಬಿಟ್ಟುಕೊಟ್ಟವರಿಗೆ 1952, 1959, 1964 ಬದಲಿ ಭೂಮಿಯನ್ನು ಕೆಲವರಿಗೆ ಆಗಿನ ಸರ್ಕಾರ ಮಂಜೂರು ಮಾಡಿತು. ಸುಪ್ರೀಂಕೋರ್ಟ್ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ರೈತರಿಗೆ ನ್ಯಾಯ ಕೊಡಲು ಆದೇಶಿಸಿದೆ. ಅರಣ್ಯ ಭೂಮಿ ಸಾಗುವಳಿದಾರರಿಗೆ ಹಕ್ಕುಪತ್ರ ಕೊಡಲು ಆದೇಶಿಸಿದ್ದರೂ ಅವುಗಳನ್ನು ಕಸದ ಬುಟ್ಟಿಗೆ ಹಾಕಲಾಗಿದೆ ಎಂದು ದೂರಿದರು. ಪ್ರಮುಖರಾದ ಅಶೋಕ್ ಜಂಬಳ್ಳಿ, ದಿನೇಶ್, ಕೃಷ್ಣಪ್ಪ, ನಾಗರಾಜ್, ಮಂಜಪ್ಪ, ಅಶೋಕ್, ಚಂದ್ರಶೇಖರ್, ದಯಾನಂದ್, ಪುಟ್ಟಸ್ವಾಮಿ, ಶೇಖರಪ್ಪ, ನಾರಾಯಣಪ್ಪ, ರವಿ, ನಾಗರಾಜ್, ಕೇಶವ್ ಸುದ್ದಿಗೋಷ್ಠಿಯಲ್ಲಿದ್ದರು. ಮುಂದಿನ ವಿವರ. ಪಂಡರಾಪುರದಲ್ಲಿ ನಡೆಯುವ ದಿನದಂದೇ ಅಜ್ಜಂಪುರ ಪಟ್ಟಣದ ಶ್ರೀ ವಿಠ್ಠಲ ರುಕ್ಮಾಯಿ ದೇವರ 107 ದಿಂಡಿ ಉತ್ಸವ ನಡೆಯಲಿದೆ ಎಂದು ಭಾವಸಾರ ಕ್ಷತ್ರಿಯ ಸಮಾಜದ ಅಧ್ಯಕ್ಷ ಎಂಎನ್ ಜನಾರ್ದನ್ ರಾವ್ ತಿಳಿಸಿದ್ದಾರೆ. ಜೂನ್ 25 ಆಷಾಢ ಶುದ್ಧ ಏಕಾದಶಿ ಆಚರಿಸಲಾಗುತ್ತಿದ್ದು ಅಂದು ಸಂಜೆ ಶ್ರೀ ವಿಠ್ಠಲ ರುಕ್ಮಾಯಿ ದೇಗುಲದಲ್ಲಿ ಸಂತ ಜ್ಞಾನೇಶ್ವರ ವಿರಚಿತ ಗೀತಸಾರ ಜ್ಞಾನೇಶ್ವರಿ ಗ್ರಂಥ ಆಧರಿಸಿದ ಪ್ರವಚನವನ್ನು ಸಾಗರದ ಡಿಆರ್ ಶಿವಶಂಕರ್ ನೀಡಲಿದ್ದಾರೆ. ಮಹೇಂದ್ರನಾಥ್ ರಂಗದೋಳ್ ಪಂಡರಿ ಸಂಪ್ರದಾಯದಂತೆ ಕನ್ನಡದಲ್ಲಿ ಕೀರ್ತನೆ ನಡೆಸಿದರೆ ರಾತ್ರಿಯಿಡೀ ಅಖಂಡ ಭಜನೆ ನಡೆಯಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಜೂನ್ 24 ಪೋತಿ ಪ್ರತಿಷ್ಠಾನ ಕಾರ್ಯ ಬಸಪ್ಪ ಮಾಸ್ಟರ್ ನೇತೃತ್ವದಲ್ಲಿ ಜರುಗಲಿದೆ. 26 ಕಾಕಡಾರತಿ ವಿಠ್ಠಲ ರುಕ್ಮಾಯಿ ದೇವರ ರಜತರಥ ಉತ್ಸವ ನಡೆಯಲಿದೆ ಎಂದಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯ ಸೊರಬ ಪಟ್ಟಣದ ಪ್ರದೇಶದವರು ಸಹಕಾರ ನೀಡಿದರೆ ತಾಲೂಕಿನಲ್ಲಿ ಎಸ್ಐಆರ್ 100 ಸಾಧನೆ ಆಗಲಿದೆ ಎಂದು ತಹಶೀಲ್ದಾರ್ ಕೆ ಪುರಂದರ ಹೇಳಿದರು. ಸೊರಬ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಆಯೋಜಿಸಿದ್ದ ವಿವಿಧ ಪಕ್ಷಗಳ ಹಾಗೂ ಎಸ್ಐಆರ್ ಮೇಲ್ವಿಚಾರಕರ ಸಭೆಯಲ್ಲಿ ಮಾತನಾಡಿದರು. ಸೊರಬ ಹಾಗೂ ಆನವಟ್ಟಿ ಪಟ್ಟಣಗಳ ಮತದಾರರು ಸಹಕಾರ ನೀಡಬೇಕು. ಈ ಪಟ್ಟಣಗಳಿಂದಲೇ 80% ಮತದಾರರಿದ್ದಾರೆ. ಪಟ್ಟಣದಲ್ಲಿ ಬಿಎಲ್ಒಗಳು ಮನೆಗೆ ಹೋದಾಗ ಇನ್ನೂ ಸಮಯವಿದೆ ಎಂದು ಕೆಲವರು ಅರ್ಜಿ ವಾಪಸ್ ಕೊಡುತ್ತಿಲ್ಲ. ಕೆಲವರು ವರ್ಗಾವಣೆ ಆಗಿರುವುದು ಸೇರಿ ಹಲವು ಕಾರಣಗಳಿಂದ ಹಿನ್ನಡೆಯಾಗಿದೆ. ಆದ್ದರಿಂದ ಆದಷ್ಟು ಬೇಗ ಮೇಲ್ವಿಚಾರಕರು ಗಮನಹರಿಸಿ ಅವರನ್ನು ಭೇಟಿ ಮಾಡಿ ಎಸ್ಐಆರ್ ಮಾಡಿಸಬೇಕು ಮತ್ತು ಮನೆಗೆ ಬಿಎಲ್ಒಗಳು ಬಂದಾಗ ಮತದಾರರು ಮಾಹಿತಿ ನೀಡಿ ನೋಂದಣಿಗೆ ಸಹಕಾರ ನೀಡಬೇಕು ಎಂದರು. ಸೊರಬ ತಾಲೂಕಿನಲ್ಲಿ 198,955 ಮತದಾರರಿದ್ದು ಎಲ್ಲ ಮತದಾರರಿಗೆ ಎಸ್ಐಆರ್ ಅರ್ಜಿ ವಿತರಿಸಲಾಗಿದೆ. 176,997 ಅರ್ಜಿದಾರರು ನೋಂದಾಯಿಸಿಕೊಳ್ಳುವ ಮೂಲಕ ತಾಲೂಕಿನಲ್ಲಿ 88.96% ಪ್ರಕ್ರಿಯೆ ಮುಗಿದಿದೆ. ಈ ಪ್ರಕ್ರಿಯೆ ಯಶಸ್ಸಿಗೆ ಬಿಎಲ್ಒ ಹಾಗೂ ವಿವಿಧ ಪಕ್ಷಗಳು ಸೇರಿದಂತೆ ಎಲ್ಲರ ಸಹಕಾರ ಅಗತ್ಯ ಎಂದು ಮನವಿ ಮಾಡಿದರು. ಸಭೆಯಲ್ಲಿ ಮೇಲ್ವಿಚಾರಕರಾದ ದೀಪಕ್, ರಂಜಿತ್, ಜಯಂತಿ, ವೀರೇಂದ್ರ, ಕಾವ್ಯ, ಕಂಡಪ್ಪ, ಮುಖಂಡರಾದ ಅಣ್ಣಪ್ಪ, ಎಂಡಿ ಶೇಖರ್, ವಿನಾಯಕ್, ಶ್ರೀಧರ್ ಶೇಟ್ ಇತರರಿದ್ದರು. ಮುಂದಿನ ವಿವರ. ಕೆಪಿಸಿಯನ್ನು ವಿದ್ಯುತ್ ಉತ್ಪಾದನಾ ಕ್ಷೇತ್ರದಲ್ಲಿ ಕರ್ನಾಟಕ ಮಾತ್ರವಲ್ಲದೆ ದೇಶದಲ್ಲಿಯೇ ಮೊದಲ ಸ್ಥಾನಕ್ಕೆ ತಲುಪಿಸಬೇಕು. ಈ ನಿಟ್ಟಿನಲ್ಲಿ ಸಂಸ್ಥೆಯ ಏಳಿಗೆಗೆ ಎಲ್ಲರೂ ಶ್ರಮಿಸಬೇಕು ಎಂದು ಕೆಪಿಸಿ ಶರಾವತಿ ಯೋಜನಾ ಪ್ರದೇಶದ ಕಾಮಗಾರಿ ವಿಭಾಗದ ಮುಖ್ಯ ಅಭಿಯಂತ ಮಲ್ಲಿಕಾರ್ಜುನ ಸ್ವಾಮಿ ಹಿರೇಮಠ್ ತಿಳಿಸಿದರು. ಕಾರ್ಗಲ್ನ ಕೆಪಿಸಿ ಕ್ಲಬ್ನಲ್ಲಿ ಆಯೋಜಿಸಿದ್ದ ಕರ್ನಾಟಕ ವಿದ್ಯುತ್ ನಿಗಮದ 57 ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕೆಪಿಸಿ ಮೊದಲು ಜಲವಿದ್ಯುತ್ನಿಂದ ಕಾರ್ಯ ಆರಂಭಿಸಿತು. ಕೇವಲ ಅದಕ್ಕೆ ಸೀಮಿತವಾಗದೆ ರಾಜ್ಯದಲ್ಲಿ ಥರ್ಮಲ್ ಪವರ್ ಆರಂಭಿಸಿ ಅದರಲ್ಲೂ ಮೊದಲಿಗವಾಯಿತು. ನಂತರ ಸೋಲಾರ್ ಯೋಜನೆ

ಕಾಲದಲ್ಲೂ ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದಿಸುವ ಮೊದಲ ಸಂಸ್ಥೆಯಾಯಿತು ಎಂದರು. ಬಿಡದಿಯ ವೇಸ್ಟ್ ಎನರ್ಜಿ ಪ್ಲಾಂಟ್ನಲ್ಲೂ ಮೊದಲಿಗ ಸಂಸ್ಥೆಯಾಗಿ ವಿದ್ಯುತ್ ಉತ್ಪಾದನೆಯಲ್ಲಿ ತೊಡಗಿದೆ. ಹೀಗೆ ರಾಜ್ಯದಲ್ಲಿ ವಿವಿಧ ಮೂಲಗಳಿಂದ ವಿದ್ಯುತ್ ಉತ್ಪಾದಿಸುವ ಮೊದಲ ಏಕೈಕ ಸಂಸ್ಥೆಯಾಗಿದ್ದು ಪ್ರಸ್ತುತ ಸುಮಾರು 9,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುತ್ತಿದೆ ಎಂದು ಹೇಳಿದರು. ನಾವು ಕೆಲಸ ಮಾಡುತ್ತಿರುವ ವಿದ್ಯುತ್ ಉತ್ಪಾದನಾ ಕೇಂದ್ರಗಳಲ್ಲಿ ಇನ್ನಷ್ಟು ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡುವತ್ತ ಹಾಗೂ ಹೊಸ ಯೋಜನೆಗಳನ್ನು ಸರಿಯಾದ ಸಮಯದಲ್ಲಿ ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದು ಹೇಳಿದರು. ಕೆಪಿಸಿ ನಿಗಮದಲ್ಲಿ 25 ವರ್ಷಗಳ ಸೇವೆ ಪೂರ್ಣಗೊಳಿಸಿದ ಮಾದೇಶ್, ನಾಗರಾಜ್, ಯಲ್ಲಮ್ಮ, ಮೋಹನ್, ರಾಘವೇಂದ್ರ ಅವರನ್ನು ಗೌರವಿಸಲಾಯಿತು. ಹೆಚ್ಚು ಅಂಕ ಗಳಿಸಿದ ಹಾಗೂ ಕ್ರೀಡಾ ಸಾಧನೆ ಪರಿಗಣಿಸಿ ಉದ್ಯೋಗಿಗಳ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ಕೆಪಿಎಸ್ಸಿ ಎಸ್ಟಿ ಯೂನಿಯನ್ ಕೇಂದ್ರ ಸಮಿತಿ ಪ್ರಧಾನ ಮಾನವ ಸಂಪನ್ಮೂಲ ಅಧಿಕಾರಿ ಪೂರ್ಣಿಮಾ ಗಿಡ್ಡಪ್ಪಗೌಡ, ಕಾರ್ಯದರ್ಶಿ ಮಿರ್ಜಾ ಕುಮಾರ್, ಎಂಪ್ಲಾಯೀಸ್ ಯೂನಿಯನ್ ಉಪಾಧ್ಯಕ್ಷ ಜೆ ಕೇಶವೇಗೌಡ, ಮಂಜೇಗೌಡ ಇತರರಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ತರಗತಿಗಳನ್ನು ಏಕಮುಖ ಬೋಧನೆಯ ವೇದಿಕೆಯಾಗಿಸದೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವಿನ ಸಂವಾದದ ವಾತಾವರಣ ನಿರ್ಮಿಸಿಕೊಂಡಾಗ ಮಾತ್ರ ಪರಿಣಾಮಕಾರಿ ಕಲಿಕೆ ಸಾಧ್ಯ ಎಂದು ರಾಷ್ಟ್ರೀಯ ಶಿಕ್ಷಣ ಸಮಿತಿ ಕಾರ್ಯದರ್ಶಿ ಎಸ್ಎನ್ ನಾಗರಾಜ್ ಹೇಳಿದರು. ನಗರದ ಎಚ್ಎಸ್ ರುದ್ರಪ್ಪ ರಾಷ್ಟ್ರೀಯ ಪದವಿ ಪೂರ್ವ ಕಾಲೇಜಿನಿಂದ ಕುವೆಂಪು ರಂಗಮಂದಿರದಲ್ಲಿ ಏರ್ಪಡಿಸಿದ್ದ ವಿದ್ಯಾರ್ಥಿ ಸಾಂಸ್ಕೃತಿಕ ವೇದಿಕೆ, ಕ್ರೀಡಾ ವೇದಿಕೆ, ಎನ್ಎಸ್ಎಸ್ ಮುಂತಾದ ಘಟಕಗಳ ಉದ್ಘಾಟನೆ ಹಾಗೂ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ಪದವಿ ಪೂರ್ವ ಶಿಕ್ಷಣವು ವಿದ್ಯಾರ್ಥಿ ಜೀವನದ ಅತ್ಯಂತ ಮಹತ್ವದ ಘಟ್ಟ. ಈ ಹಂತದಲ್ಲಿ ವಿದ್ಯಾರ್ಥಿಗಳು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಸಕ್ರಿಯವಾಗಿ ಭಾಗವಹಿಸಿ ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ವಿದ್ಯಾರ್ಥಿಗಳಲ್ಲಿರುವ ಸುಪ್ತ ಪ್ರತಿಭೆಗಳನ್ನು ಗುರುತಿಸಿ ಅವುಗಳಿಗೆ ಪ್ರೇರಣೆ ನೀಡುವ ಮೌಲ್ಯಾಧಾರಿತ ಬೆಳವಣಿಗೆ ಸಾಧಿಸಲು ವಿವಿಧ ವಿದ್ಯಾರ್ಥಿ ಘಟಕಗಳು ಪೂರಕ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತವೆ ಎಂದರು. ಮುಂದಿನ ವಿವರ. ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರ 113 ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ವಿಶೇಷ ಪ್ರಚಾರ ಕಾರ್ಯಕ್ರಮ ನಾಳೆ ಮತ್ತು ಜುಲೈ 26 ಬೆಳಗ್ಗೆ 9 ಸಂಜೆ 7 ಮಹಾನಗರ ಪಾಲಿಕೆ ಆವರಣದಲ್ಲಿ ನಡೆಯಲಿದೆ. ಎಸ್ಐಆರ್ ಸಂಬಂಧಿತ ಮಾಹಿತಿ ಅಥವಾ ಅರ್ಜಿ ಭರ್ತಿ ಸಹಾಯಕ್ಕೆ ಇತ್ತೀಚಿನ ಮತದಾರರ ಚೀಟಿ ಸಹಿತ ಭೇಟಿ ನೀಡಬಹುದು. ಭರ್ತಿ ಮಾಡಿದ ಅರ್ಜಿಗಳನ್ನು ಬಿಎಲ್ಒಗೆ ನೀಡಿದ್ದಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಆಗುವುದಿಲ್ಲ. ಭರ್ತಿ ಮಾಡಿ ಸಹಿ ಮಾಡಿದ ಅರ್ಜಿಗಳನ್ನು ಬಿಎಲ್ಒ ಭೇಟಿ ನೀಡಿದಾಗ ಅಥವಾ ವಿವಿಧ ರಾಜಕೀಯ ಪಕ್ಷಗಳ ಅಧಿಕೃತ ಬಿಎಲ್ಒ ಮೂಲಕವೂ ಬಿಎಲ್ಗೆ ನೀಡಬಹುದು ಎಂದು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರ 113 ಮತದಾರರ ನೋಂದಣಾಧಿಕಾರಿ ಕೆ ಮಾಯಣ್ಣಗೌಡ ತಿಳಿಸಿದ್ದಾರೆ. ಮುಂದಿನ ವಿವರ. ಶಿಕಾರಿಪುರದ ತಾಲೂಕಿನೆಲ್ಲೆಡೆ ನಿನ್ನೆ ಸಾಧಾರಣ ಮಳೆಯಾಗಿದೆ. ಶಿಕಾರಿಪುರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಧ್ಯಾಹ್ನ ಮತ್ತು ಸಂಜೆ ವೇಳೆಗೆ ಮಳೆಯಾಗಿದೆ. ತಾಲೂಕಿನ ಹೊಸೂರು ಹೋಬಳಿ, ಉಡುಗಣಿ, ತಾಳಗುಂದ ಹೋಬಳಿಯಲ್ಲಿ ಸಂಜೆವರೆಗೆ ಉತ್ತಮ ಮಳೆಯಾಗಿದೆ. ಪುನರ್ವಸು ಮಳೆಯ ಕೊನೆಯ ಹಂತ ಕೈಕೊಟ್ಟಾಗ ರೈತರು ಪುಷ್ಯ ಮಳೆಯ ಬಗ್ಗೆ ಸಾಕಷ್ಟು ನಿರೀಕ್ಷೆ ಹೊಂದಿದ್ದರು. ಪುಷ್ಯ ಮಳೆ ಮೊದಲೆರಡು ದಿನ ಆಗಮಿಸದಿದ್ದರೂ ಗುರುವಾರ ಮಳೆಯಾದ ಕಾರಣ ರೈತರಲ್ಲಿ ಆಶಾಭಾವನೆ ಮೂಡಿಸಿದೆ. ಮುಂದಿನ ವಿವರ. ಮಳೆ ಮತ್ತು ಬಿಸಿಲು ಇರುವುದರಿಂದ ಕಾಯಿಲೆಗಳು ಉಲ್ಬಣವಾಗುವ ಸಾಧ್ಯತೆ ಇದ್ದು ಆರೋಗ್ಯ ಇಲಾಖೆ ಸಿದ್ಧತೆಗಳೊಂದಿಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಕಿರಣ್ ಹೇಳಿದರು. ಸೊರಬ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಪ್ರಗತಿ ಪರಿಶೀಲನೆ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿ, ಡೆಂಗ್ಯೂ, ಚಿಕನ್ ಗುನ್ಯಾ ಮತ್ತಿತರ ಸಾಂಕ್ರಾಮಿಕ ಕಾಯಿಲೆಗಳು ಹರಡುವ ಸಾಧ್ಯತೆ ಇರುವುದರಿಂದ ನಿರ್ಲಕ್ಷ್ಯ ಮಾಡುವಂತಿಲ್ಲ, ಅಗತ್ಯ ಔಷಧಗಳ ದಾಸ್ತಾನು ಮಾಡಿಕೊಳ್ಳಬೇಕು ಎಂದರು. ರೈತ ಸಂಪರ್ಕ ಕೇಂದ್ರದಲ್ಲಿ ಭತ್ತ ವಿತರಿಸಲಾಗುತ್ತಿದೆ, ರಸಗೊಬ್ಬರ ಕೊರತೆ ಇರುವುದಿಲ್ಲ, ಸಾಗುವಳಿ ಮತ್ತು ಬೆಳೆ ದೃಢೀಕರಣ ಪಡೆದು ಗೊಬ್ಬರ ನೀಡಬೇಕು. ಮಳೆಗಾಲದಲ್ಲಿ ತೋಟಗಾರಿಕಾ ಬೆಳೆಗಳಿಗೆ ಕೊಳೆ ರೋಗ ಬರುತ್ತವೆ. ರೈತರು ಮುಂಜಾಗ್ರತೆ ವಹಿಸಿ ಕಡ್ಡಾಯವಾಗಿ ಬೆಳೆ ವಿಮೆ ಮಾಡಿಸಬೇಕು. ಬರದ ಛಾಯೆ ಇದ್ದರೂ ಕುಡಿಯುವ ನೀರಿನ ಕೊಳವೆ ಬಾವಿಗಳ ಬಳಿ ನೀರು ಇಂಗುವಂತೆ ಕಾಮಗಾರಿ ಮಾಡುವ ಮೂಲಕ ಅಂತರ್ಜಲ ವೃದ್ಧಿಸಬೇಕು ಎಂದರು. ಮುಂದಿನ ವಿವರ. ರಿಪ್ಪನ್ಪೇಟೆ ಪಟ್ಟಣದ ನಾಡ ಕಚೇರಿಯಲ್ಲಿ ಜುಲೈ 29 ಬೆಳಗ್ಗೆ 11 ಪಿಂಚಣಿ ಅದಾಲತ್ ಆಯೋಜಿಸಲಾಗಿದೆ. ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ಯೋಜನೆ, ವಿಧವಾ ವೇತನ, ಅಂಗವಿಕಲರ ವೇತನ, ಮೈತ್ರಿ, ಮನಸ್ವಿನಿ ಮತ್ತು ರಾಷ್ಟ್ರೀಯ ಕುಟುಂಬ ಪರಿಹಾರ ಯೋಜನೆಗಳ ಕುರಿತು ಪಿಂಚಣಿ ಅದಾಲತ್ ನಡೆಸಲಾಗುತ್ತಿದೆ ಎಂದು ಉಪತಹಶೀಲ್ದಾರ್ ಗೌತಮ್ ತಿಳಿಸಿದ್ದಾರೆ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನ ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
1: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
0: ಇದೇ ಜುಲೈ 28ರ ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
1: ಜುಲೈ 26ರಿಂದ ಆಗಸ್ಟ್ 1ರವರೆಗೆ ಸವಳಂಗ ರಸ್ತೆಯಲ್ಲಿರುವ ಸುಶೋಧ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
0: 18ರಿಂದ 60 ವರ್ಷದ ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು, ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
1: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8 7 7 7 3 6 4 5 ಕರೆ ಮಾಡಿ, ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
0: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ.
2: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಇನ್ನು ಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
3: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
4: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
5: ನಂದಿನಿ ಪರಿಶುದ್ಧತೆಯ ಪ್ರತೀಕ.
6: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
7: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸ್ನೇಹಿತರೆ, ದಿನವಿಡೀ ಕೆಲಸದ ಜಂಜಾಟ, ಟ್ರಾಫಿಕ್, 108 ಯೋಚನೆಗಳು. ಸಂಜೆ ಮನೆಗೆ ವಾಪಸ್ ಹೋಗ್ತಾ ಇರುವಾಗ ಅಥವಾ ಕಾಫಿ ಕುಡಿಬೇಕಾದ್ರೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಒಂದಲ್ಲ ಒಂದು ಪ್ರಶ್ನೆಯಂತೂ ಓಡ್ತಾ ಇರುತ್ತೆ. ಸೊ ಹಾಗಾಗಿ ಇವತ್ತು ಒಂದು ಸಣ್ಣ ಆತ್ಮಾವಲೋಕನ ಮಾಡ್ಕೊಳ್ಳೋಣ. ವಿಷಯ ನಾನಾಗ್ಲೇ ತಿಳಿಸಿದ ಹಾಗೆ ಸೆಲ್ಫ್ ಅವೇರ್ನೆಸ್ ಅಥವಾ ಆತ್ಮ ಜಾಗೃತಿ. ಸರಳವಾಗಿ ಹೇಳಬೇಕು ಅಂದರೆ ನಮ್ಮ ಬಗ್ಗೆ ನಮಗಿರುವ ಸಂಪೂರ್ಣ ಅರಿವು. ನನ್ನ ಗುಣವೇನು, ನನ್ನ ಬಲವೇನು, ನನ್ನ ದೌರ್ಬಲ್ಯವೇನು, ಕಷ್ಟ ಬಂದಾಗ ನಾನು ಹೇಗೆ ರಿಯಾಕ್ಟ್ ಮಾಡ್ತೀನಿ ಅನ್ನೋದನ್ನು ಯಾವುದೇ ಮುಖವಾಡವಿಲ್ಲದೆ ಒಪ್ಪಿಕೊಳ್ಳುವುದೇ ಸೆಲ್ಫ್ ಅವೇರ್ನೆಸ್ ಅಲ್ವಾ? ಸೊ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಸೆಲ್ಫ್ ಅವೇರ್ನೆಸ್ ಅಥವಾ ಆತ್ಮಾವಲೋಕನ ಅಥವಾ ಸ್ವಯಂ ಜಾಗೃತಿ ಬಗ್ಗೆ ಮಾಹಿತಿ ಇರಲಿದೆ. ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳುವುದು ಸಮಾಜದಲ್ಲಿ ಎಷ್ಟು ಮುಖ್ಯ ಅನ್ನೋದನ್ನ ಇವತ್ತು ಹಂತ ಹಂತವಾಗಿ ತಿಳಿಯೋಣ. ಇವತ್ತಿನ ಭಾರತದ ಸಾಮಾಜಿಕ ಪರಿಸ್ಥಿತಿ, ಜನರ ಮಾನಸಿಕ ಒತ್ತಡ, ಸೋಷಿಯಲ್ ಮೀಡಿಯಾ ಪ್ರಭಾವ ಮತ್ತು ಬದಲಾಗ್ತಾ ಇರೋ ಜೀವನ ಶೈಲಿಯನ್ನ ಕಣ್ಮುಂದಿಟ್ಕೊಂಡು ನಮ್ಮೆಲ್ಲರ ಬದುಕಿಗೆ ಅತ್ಯಂತ ಅಗತ್ಯವಾಗಿರೋ ಸ್ವಯಂ ಜಾಗೃತಿ ಅಂದ್ರೆ ಸೆಲ್ಫ್ ಅವೇರ್ನೆಸ್ ಕುರಿತು ಇವತ್ತಿನ ಈ ಸಂಚಿಕೆಯಲ್ಲಿ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಸ್ವಯಂ ಜಾಗೃತಿ ಅಂತಂದ್ರೆ ಸರಳವಾಗಿ ಹೇಳ್ಬೇಕಪ್ಪ ಅಂದ್ರೆ ನಮ್ಮ ಅಂತರಂಗದ ಕನ್ನಡಿ, ನಮ್ಮ ಆಲೋಚನೆಗಳು, ಭಾವನೆಗಳು, ನಂಬಿಕೆಗಳು, ಬಲಗಳು, ದೌರ್ಬಲ್ಯಗಳು ಹಾಗೂ ನಮ್ಮ ನಡವಳಿಕೆ ಇತರರ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವುದೇ ಸ್ವಯಂ ಜಾಗೃತಿ. ಹಾಗೆ ಸಾಮಾಜಿಕ ಹಿನ್ನೆಲೆ ಹೇಗಿರುತ್ತೆ ಅಂತಂದ್ರೆ, ಇವತ್ತು ನಾವು ಜಗತ್ತಿನ ಎಲ್ಲರ ಬಗ್ಗೆ ತಿಳ್ಕೊಳ್ಬೇಕಪ್ಪ ಅಂತಂದ್ರೆ ಗೂಗಲ್, ಇನ್ಸ್ಟಾಗ್ರಾಮ್ ನ ಯೂಸ್ ಮಾಡ್ತಾ ಇದ್ದೀವಿ. ಆದ್ರೆ ನಾನು ಯಾರು, ನನಗೆ ನಿಜವಾಗಿಯೂ ಏನ್ ಬೇಕು ಅಂತ ಯೋಚನೆ ಮಾಡೋದಕ್ಕೆ ಟೈಮೇ ಇಲ್ಲ ಅಲ್ವಾ? ಸ್ವಯಂ ಜಾಗೃತಿ ಇದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ಒತ್ತಡ, ಕೋಪ ಮತ್ತು ನಿರ್ಧಾರಗಳ ಗೊಂದಲದಿಂದ ಹೊರಬರೋದಕ್ಕೆ ಸಾಧ್ಯ. ಇನ್ನ ಇವತ್ತಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಲೈಕ್ಸ್ ಮತ್ತೆ ಕಮೆಂಟ್ಸ್ಗಳ ಮೇಲಿನ ವ್ಯಾಮೋಹ ನಮ್ಮ ಸ್ವಯಂ ಮೌಲ್ಯವನ್ನ ಹೇಗೆ ಹಾಳು ಮಾಡ್ತಾ ಇದೆ ಅಂತಂದ್ರೆ, ಇವತ್ತು ನಮ್ಮ ಭಾರತೀಯ ಯುವ ಜನತೆ ಅನುಭವಿಸ್ತಾ ಇರೋ ದೊಡ್ಡ ಸಮಸ್ಯೆ ಅಂತಂದ್ರೆ ವರ್ಚುಯಲ್ ಅನುಮೋದನೆ, ಅಂದ್ರೆ ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಅಂತ ಕರಿತೀವಿ. ಯಾರೋ ಒಬ್ರು ಕೊಡುವ ಲೈಕ್ ಅಥವಾ ಕಮೆಂಟ್ ಮೇಲೆ ನಮ್ಮ ಇಡೀ ದಿನದ ಸಂತೋಷ ಆಧಾರಿತವಾಗಿದೆ. ಸೊ ಇದಕ್ಕೇನಪ್ಪ ಪರಿಹಾರ ಅಂತಂದ್ರೆ, ನಿಮ್ಮ ಮೌಲ್ಯವು ಪರದೆಯ ಮೇಲಿನ ಅಂಕಿ ಅಂಶಗಳಿಂದ ನಿರ್ಧಾರವಾಗೋದಿಲ್ಲ ಸ್ನೇಹಿತರೆ. ಸ್ವಯಂ ಜಾಗೃತಿ ಬೆಳೆಸ್ಕೊಂಡಾಗ ಬೇರೆಯವರ ಮೆಚ್ಚುಗೆಗಿಂತ ನಾನು ಮಾಡಿರುವ ಕೆಲಸ ನನಗೆ ತೃಪ್ತಿ ತಂದಿದೆಯಾ ಅನ್ನೋ ಪ್ರಶ್ನೆ ಮುಖ್ಯವಾಗಿರುತ್ತೆ ಅಲ್ವಾ. ಇನ್ನ ಸಮಾಜದಲ್ಲಿ ಹೆಚ್ಚುತ್ತಾ ಇರೋ ಹೋಲಿಕೆ ಸಂಸ್ಕೃತಿಯಿಂದ ಹೊರ ಬರೋದು ಹೇಗೆ, ಅಂದ್ರೆ ಕಂಪ್ಯಾರಿಷನ್ ಕಲ್ಚರ್ ಅಂತ ಹೇಳ್ತೀವಿ, ಇದರಿಂದ ಹೊರಗ್ ಬರೋದು ಹೇಗೆ ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಎಪಿಸೋಡ್ನಲ್ಲಿ ಸೆಲ್ಫ್ ಅವೇರ್ನೆಸ್ ಅಥವಾ ಆತ್ಮಾವಲೋಕನ ಅಥವಾ ಸ್ವಯಂ ಜಾಗೃತಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಹಾಗಿದ್ರೆ ಬನ್ನಿ, ಇದರ ಬಗ್ಗೆ ಈಗ ಇನ್ನಷ್ಟು ಮಾಹಿತಿಯನ್ನ ತಿಳಿಯೋಣ. ಸ್ನೇಹಿತರೆ, ಸಮಾಜದಲ್ಲಿ ಹೆಚ್ಚುತ್ತಾ ಇರೋ ಹೋಲಿಕೆ ಸಂಸ್ಕೃತಿಯಿಂದ ಹೊರ ಬರುವುದು ಹೇಗೆ ಅಂದ್ರೆ ಕಂಪ್ಯಾರಿಸನ್ ಕಲ್ಚರ್ ಅಂತ ಹೇಳ್ತೀವಿ. ಇದರಿಂದ ನಾವು ಹೇಗೆ ಹೊರಗೆ ಬರಬಹುದು ಅಂತ ಹೇಳೋದಾದ್ರೆ, ಎಸ್, ವಾಟ್ಸಪ್ ಸ್ಟೇಟಸ್, ಇನ್ಸ್ಟಾಗ್ರಾಮ್ ರೀಲ್ಸ್ಗಳಲ್ಲಿ ಬೇರೆ ಬೇರೆ ಸುಂದರ ಕ್ಷಣಗಳನ್ನ ನೋಡಿ ನನ್ನ ಬದುಕು ಯಾಕೋ ಸರಿ ಇಲ್ಲ ಅಂತ ಕೊರಗ್ತಾ ಇರೋದು ಇವತ್ತಿನ ದೊಡ್ಡ ಸಾಮಾಜಿಕ ರೋಗ ಆಗಿದೆ. ಸೊ ಇದಕ್ಕೆ ಪರಿಹಾರ ಸಿಂಪಲ್ ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸೋದು ಪ್ರತಿಯೊಬ್ಬರ ಜೀವನದ ಹೈಲೈಟ್ ಶೋ ಮಾತ್ರ, ಅವರ ರಿಯಲ್ ಜೀವನವಲ್ಲ. ಸ್ವಯಂ ಜಾಗೃತಿ ಅಂತಂದ್ರೆ ನನ್ನ ಸ್ಪರ್ಧೆ ನೆನ್ನೆಯ ನನ್ನ ಜೊತೆ ಹೊರತು ಬೇರೆಯವರ ಜೊತೆಗಲ್ಲ ಅನ್ನೋದನ್ನ ನೆನಪಿಸುತ್ತೆ. ಹಾಗೆ ಸ್ನೇಹಿತರೆ, ಇನ್ನ ಭಾವನಾತ್ಮಕ ಜಾಗೃತಿ ಅಂತಂದ್ರೆ ಏನು? ಕೋಪ ಮತ್ತು ಒತ್ತಡವನ್ನ ನಿಯಂತ್ರಿಸುವುದು ಹೇಗೆ ಅಂತ ಹೇಳೋದಾದ್ರೆ, ಎಸ್, ಕೋಪ ಬಂದಾಗ ತಕ್ಷಣ ರಿಯಾಕ್ಟ್ ಮಾಡಿರ್ತೀವಿ. ಆದ್ರೆ ಕೋಪ ಯಾಕೆ ಬಂತು ಅಂತ ಯೋಚಿಸಿ ಶಾಂತವಾಗಿ ಸ್ಪಂದಿಸುವುದು ಭಾವನಾತ್ಮಕ ಜಾಗೃತಿ. ಇದಕ್ಕೆ ಪರಿಹಾರ ಇಷ್ಟೇ ಸ್ನೇಹಿತರೆ, ರಸ್ತೆಯಲ್ಲಿ ಯಾರೋ ಹಾರ್ನ್ ಹೊಡೆದಾಗ ಅಥವಾ ಮನೆಯಲ್ಲಿ ಸಣ್ಣ ಗಲಾಟೆಯಾದಾಗ 5 ಸೆಕೆಂಡ್ಗಳ ಕಾಲ ದೀರ್ಘ ಉಸಿರು ತಗೊಂಡು ಯೋಚನೆ ಮಾಡಿ. ಭಾವನೆಗಳನ್ನು ಹತ್ತಿಕ್ಕಬೇಡಿ, ಬದಲಿಗೆ ಅವುಗಳಿಗೆ ಸರಿಯಾದ ಹಾದಿ ತೋರಿಸಿ ಸ್ನೇಹಿತರೆ. ಇನ್ನ ಡಿಜಿಟಲ್ ಅಡಿಕ್ಷನ್ ಇಂದ ಮುಕ್ತಿ ಪಡೆದು ಅಂತರಂಗದ ಧ್ವನಿ ಕೇಳೋದು ಹೇಗೆ ಅಂತ ಹೇಳೋದಾದ್ರೆ, ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡೋದ್ರಿಂದ ನಮ್ಮ ಮೆದುಳು ದಿನದ ಆರಂಭದಲ್ಲೇ ಬೇರೆ ಬೇರೆ ವಿಷಯಗಳಿಂದ ತುಂಬಿ ಹೋಗುತ್ತೆ. ಇದರಿಂದ ಸ್ವಂತ ಚಿಂತನಾ ಶಕ್ತಿ ಕಡಿಮೆಯಾಗುತ್ತೆ. ಹಾಗಾಗಿ ದಿನದಲ್ಲಿ ಕನಿಷ್ಠ 1 ಗಂಟೆ ಡಿಜಿಟಲ್ ಡಿಟಾಕ್ಸ್ ಮಾಡಿ. ಆ ಸಮಯವನ್ನ ಮೌನವಾಗಿ ಕೂರೋದಕ್ಕೆ, ಗಿಡಗಳಿಗೆ ನೀರಾಕೋದಕ್ಕೆ ಅಥವಾ ದಿನಚರಿ ಬರೆಯಲು ಬಳಸ್ಕೊಳ್ಳಿ. ಇದು ನಿಮ್ಮ ಅಂತರಂಗದ ಧ್ವನಿಯನ್ನ ಸ್ಪಷ್ಟವಾಗಿಸುತ್ತೆ. ಇನ್ನ ಇವತ್ತಿನ ಸಮಾಜದಲ್ಲಿ ಸಹಾನುಭೂತಿ, ಎಂಪತಿ ಕಡಿಮೆ ಆಗ್ತಾ ಇದೆ ಅಲ್ವಾ? ಬೇರೆಯವರ ದೃಷ್ಟಿಕೋನದಿಂದ ಯೋಚನೆ ಮಾಡೋದು ಹೇಗೆ ಅಂತಂದ್ರೆ, ಎಸ್, ಇವತ್ತು ಅನೇಕರಲ್ಲಿ ನನಗೇನು, ನನಗೇನ್ ಸಿಗುತ್ತೆ ಎಂಬ ಸ್ವಾರ್ಥ ಹೆಚ್ಚಾಗ್ತಾ ಇದೆ. ರಸ್ತೆಯಲ್ಲಿ ಆಕ್ಸಿಡೆಂಟ್ ಏನಾದರೂ ಆದಾಗ ಸಹಾಯ ಮಾಡೋ ಬದಲು ವಿಡಿಯೋ ಮಾಡುವ ಮನಸ್ಥಿತಿ ಇದಕ್ಕೆ ಸಾಕ್ಷಿ. ಹಾಗಾಗಿ ಸ್ವಯಂ ಜಾಗೃತಿ ಅಂತಂದ್ರೆ ಬರೀ ತನ್ನ ಬಗ್ಗೆ ಯೋಚಿಸೋದಷ್ಟೇ ಅಲ್ಲ, ನನ್ನ ಜಾಗದಲ್ಲಿ ಬೇರೆಯವರಿದ್ದಾರೆ, ಅವರ ನೋವೇನು ಅಂತ ಯೋಚನೆ ಮಾಡೋದು, ಸಮಾಜದಲ್ಲಿ ಧನಾತ್ಮಕ ಬದಲಾವಣೆ ತರೋದಕ್ಕೆ ಈ ಸಹಾನುಭೂತಿಯೇ ಆಧಾರ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗಾದ್ರೆ ನಮ್ಮ ತಪ್ಪುಗಳನ್ನ ಒಪ್ಪಿಕೊಳ್ಳುವ ಧೈರ್ಯ ಬೆಳೆಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಯೋಣ ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನು.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಎಪಿಸೋಡ್ನಲ್ಲಿ ಸೆಲ್ಫ್ ಅವೇರ್ನೆಸ್ ಅಥವಾ ಆತ್ಮಾವಲೋಕನ ಅಂತ ಹೇಳ್ತೀವಿ, ಅಥವಾ ಸ್ವಯಂ ಜಾಗೃತಿ ಅಂತಲೂ ಹೇಳ್ತೀವಿ. ಸೊ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಸ್ನೇಹಿತರೆ, ಈಗ ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವ ಧೈರ್ಯ ಬೆಳೆಸ್ಕೊಳ್ಳೋದು ಹೇಗೆ ಅಂತ ಹೇಳೋದಾದ್ರೆ, ಸುಮಾರು ಜನರು ತಮ್ಮ ತಪ್ಪುಗಳನ್ನ ಮುಚ್ಚಿಡಲು ಅಥವಾ ಬೇರೆಯವರ ಮೇಲೆ ಗೂಬೆ ಕೂರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದರಿಂದ ಆಂತರಿಕ ನೆಮ್ಮದಿ ಹಾಳಾಗುತ್ತೆ. ಹಾಗಾಗಿ ಮಾನವ ತಪ್ಪು ಮಾಡುವುದು ಸಹಜ, ಅದನ್ನ ಒಪ್ಪಿಕೊಂಡು ತಿದ್ದುಪಡಿ ಮಾಡಿಕೊಳ್ಳುವುದು ಮಹತ್ವದ ಗುಣ. ಸ್ವಯಂ ಜಾಗೃತಿ ಇದ್ದಾಗ ಹೌದು, ನನ್ನಿಂದ ತಪ್ಪಾಗಿದೆ, ಇನ್ಮುಂದೆ ಸರಿಪಡಿಸ್ಕೊಳ್ತೇನೆ ಅನ್ನುವ ಮುಕ್ತ ಮನಸ್ಸು ಬೆಳೆಯುತ್ತೆ. ಇನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಶಿಸ್ತು ಮತ್ತು ನಾಗರಿಕ ಜವಾಬ್ದಾರಿ ಕೊರತೆ ಆತ್ಮ ಜಾಗೃತಿಯ ಅಭಾವವೇ ಕಾರಣನಾ? ಎಸ್, ಖಂಡಿತವಾಗಿಯೂ ಹೌದು ಸ್ನೇಹಿತರೆ. ರಸ್ತೆಯಲ್ಲಿ ಕಸ ಚೆಲ್ಲೋದು, ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡೋದು, ಸಾರ್ವಜನಿಕ ಸ್ಥಳಗಳಲ್ಲಿ ಜೋರಾಗಿ ಮಾತನಾಡೋದು, ಇವೆಲ್ಲವೂ ನಮ್ಮಿಂದಲೇ, ನಮ್ಮ ನಡವಳಿಕೆ ಸಮಾಜಕ್ಕೆ ತೊಂದರೆ ನೀಡ್ತಾ ಇದೆ ಎಂಬ ಜಾಗೃತಿ ಇಲ್ಲದಿರುವುದರಿಂದಲೇ ಆಗ್ತಾ ಇರೋದು. ಸೊ ಹಾಗಾಗಿ ನಮ್ಮ ದೇಶ, ನಮ್ಮ ನಗರ ಸ್ವಚ್ಛವಾಗಿರಬೇಕಾದ್ರೆ ಮೊದಲು ನಾವು ನಿಯಮ ಪಾಲಿಸಬೇಕು ಎಂಬ ಅರಿವು ಪ್ರತಿಯೊಬ್ಬರಲ್ಲೂ ಮೂಡಬೇಕಾಗಿದೆ ಸ್ನೇಹಿತರೆ. ಇನ್ನ ಪೂರ್ವಗ್ರಹ ಪೀಡಿತ ಆಲೋಚನೆಗಳು ಮತ್ತು ಸುಳ್ಳು ಮಾಹಿತಿಗಳಿಂದ ಮುಕ್ತಿ ಪಡೆಯೋದು ಹೇಗೆ ಅಂತ ಹೇಳೋದಾದ್ರೆ, ಇವತ್ತಿನ ವಾಟ್ಸಪ್ ಯುಗದಲ್ಲಿ ಬರೋ ಪ್ರತಿಯೊಂದು ಸುಳ್ಳು ಸುದ್ದಿಯನ್ನು ನಂಬಿ ಜಾತೀಯತೆ, ಧರ್ಮ ಅಥವಾ ಸಿದ್ಧಾಂತಗಳ ಹೆಸರಿನಲ್ಲಿ ದ್ವೇಷ ಹರಡುವುದು ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ಸ್ವಯಂ ಜಾಗೃತಿ ಇರುವ ವ್ಯಕ್ತಿ ಯಾವುದೇ ವಿಷಯ ಬಂದರೂ ಇದು ನಿಜಾನಾ, ಇದರ ಹಿನ್ನೆಲೆ ಏನು ಅಂತ ಪ್ರಶ್ನೆ ಮಾಡ್ತಾನೆ ವಿನಃ ಕುರುಡಾಗಿ ನಂಬೋದಿಲ್ಲ ಅಥವಾ ಶೇರ್ ಮಾಡೋದಿಲ್ಲ ಸ್ನೇಹಿತರೆ. ಇನ್ನ ಉದ್ಯೋಗ ಮತ್ತು ವೈಯಕ್ತಿಕ ಜೀವನದ ಸಮತೋಲನ ಕಾಪಾಡಿಕೊಳ್ಳೋದಕ್ಕೆ ಸ್ವಯಂ ಜಾಗೃತಿ ಹೇಗೆ ನೆರವಾಗುತ್ತೆ ಅಂತ ಹೇಳೋದಾದ್ರೆ, ಹಣ ಹುದ್ದೆಯ ಹಿಂದೆ ಬಿದ್ದು ಆರೋಗ್ಯ ಮತ್ತು ಕುಟುಂಬವನ್ನ ನಿರ್ಲಕ್ಷಿಸುವುದು ಇವತ್ತಿನ ಕಾರ್ಪೊರೇಟ್ ಸಂಸ್ಕೃತಿಯಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಹಾಗಾಗಿ ನಿಮ್ಮ ಬೌಂಡರಿಗಳನ್ನ ಗುರುತಿಸಿ, ಇಷ್ಟೇ ನನ್ನ ಸಾಮರ್ಥ್ಯ, ನನ್ನ ಆರೋಗ್ಯ ಮತ್ತು ಕುಟುಂಬವೂ ಮುಖ್ಯ ಅಂತ ನೋ ಹೇಳೋದನ್ನ ಕಲಿಯುವುದು ಸ್ವಯಂ ಜಾಗೃತಿಯ ಲಕ್ಷಣ ಅಲ್ವಾ ಸ್ನೇಹಿತರೆ? ಸೊ ಇನ್ನ ಓವರ್ ಥಿಂಕಿಂಗ್ ಮತ್ತು ಋಣಾತ್ಮಕ ಆಲೋಚನೆಗಳನ್ನು ತಡೆಯೋದು ಹೇಗೆ ಅಂತ ಹೇಳೋದಾದ್ರೆ, ಕಳೆದು ಹೋದ ಗತಕಾಲದ ಬಗ್ಗೆ ಕೊರಗುವುದು ಅಥವಾ ಮುಂದಿನ ಭವಿಷ್ಯದ ಬಗ್ಗೆ ಅನಗತ್ಯ ಭಯ ಪಡೋದು ಓವರ್ ಥಿಂಕಿಂಗಿಗೆ ಕಾರಣವಾಗುತ್ತೆ. ಹಾಗಾಗಿ ಪ್ರಸ್ತುತ ಕ್ಷಣದಲ್ಲಿ ಜೀವಿಸೋದನ್ನ ಕಲಿಯಿರಿ. ಋಣಾತ್ಮಕ ಆಲೋಚನೆ ಬಂದಾಗ ಅದನ್ನ ಒಂದು ಕಾಗದದಲ್ಲಿ ಬರೆದು ಹರಿದು ಹಾಕಿ. ಈ ಆಲೋಚನೆ ನನ್ನ ಮೇಲುಸ್ತುವಾರಿ ವಹಿಸೋದಕ್ಕೆ ನಾನು ಬಿಡೋದಿಲ್ಲ ಅಂತ ನಿಮಗೆ ನೀವೇ ಹೇಳ್ಕೊಳ್ಳಿ ಸ್ನೇಹಿತರೆ. ಸೊ ದೈನಂದಿನ ಜೀವನದಲ್ಲಿ ಆತ್ಮ ಜಾಗೃತಿಯನ್ನ ಬೆಳೆಸ್ಕೊಳ್ಳೋದಕ್ಕೆ ಒಂದು ಐದು ಸರಳವಾದ ಪ್ರಾಯೋಗಿಕ ಹೆಜ್ಜೆಗಳು ಯಾವುದು ಅಂತ ಹೇಳೋದಾದ್ರೆ, ದಿನಚರಿ ಬರೆಯೋದು. ಪ್ರತಿ ದಿನ ರಾತ್ರಿ ನಿಮ್ಮ ದಿನದ ಭಾವನೆಗಳನ್ನ ಬರೆದಿಡಿ. ದಿನಕ್ಕೆ ಕನಿಷ್ಠ 10 ನಿಮಿಷ ಮೌನವಾಗಿ ಕೂರಿ ಸ್ನೇಹಿತರೆ. ಹಾಗೆ ನಿಮ್ಮ ಆಪ್ತರಿಂದ ನಿಮ್ಮ ಬಗ್ಗೆ ಪ್ರಾಮಾಣಿಕ ಅಭಿಪ್ರಾಯ ಕೇಳ್ಕೊಳ್ಳಿ. ನಂತರ ನಿಮ್ಮ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಗಳನ್ನ ಬರೆದುಕೊಳ್ಳಿ. ನಂತರ ದಿನವೂ ನಿಮಗೆ ಸಿಕ್ಕಿರೋ ಒಂದೊಳ್ಳೆ ವಿಷಯಗಳಿಗೆ ಧನ್ಯವಾದ ಅರ್ಪಿಸಿ. ಸ್ನೇಹಿತರೆ, ಬದಲಾವಣೆ ಅನ್ನೋದು ಬೇರೆ ಎಲ್ಲೂ ಇಲ್ಲ ಸ್ನೇಹಿತರೆ, ಅದು ನಮ್ಮ ಒಳಗಡೆಯೇ ಇರುತ್ತೆ. ನಮ್ಮ ಅಂತರಂಗವನ್ನು ನಾವು ಜಾಗೃತಗೊಳಿಸಿದಾಗ ಮಾತ್ರ ಅದು ಒಂದು ಸುಂದರ ನೆಮ್ಮದಿಯ ಸಮಾಜವನ್ನು ನಿರ್ಮಿಸಲು ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಸೆಲ್ಫ್ ಅವೇರ್ನೆಸ್ ಸ್ವಯಂ ಜಾಗೃತಿ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
4: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನು, ಅಲ್ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರೆ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ಆ್ಯಂಡ್ ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686-860-2279 ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತು ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನಿಸ್ಬಹುದು. ಹಾಗಾದರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತು ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ಈಗ ನೋಡಿ, ಕೆಲವೊಂದ್ಸರಿ ನಮಗೆಲ್ಲ ಹೇಗೆ ಅನಿಸುತ್ತೆ ಅಂತಂದರೆ, ಸೊ ನಮಗೆ ಏನಾದ್ರು ಕೆಲಸಗಳು ಹೆಚ್ಚಿಗೆ ಬಂದಿದ್ದಾಗ, ಏನಾದ್ರು ಕೆಲಸ ಇಂಪಾರ್ಟೆಂಟ್ ಆಗಿದ್ದಾಗ ನಮಗೆ ಹೆಚ್ಚು ಹಗಲು ಬೇಕು ಅಂತ ಅನಿಸುತ್ತೆ. ಸೊ ಅದೇ ರೀತಿಯಲ್ಲೇ ಹಗಲಲ್ಲಿ ಎಲ್ಲ ಕೆಲಸಗಳು ಕೂಡ ಫಾಸ್ಟಾಗಿ ನಾವು ಮಾಡೋದಕ್ಕಾಗುತ್ತೆ. ಹಾಗೆ ಸೂರ್ಯ ಮುಳುಗದೇ ಇದ್ರೆ ಸಾಕು ಅನ್ನುವಂತಹ ಒಂದು ಪರಿಸ್ಥಿತಿ ಕೂಡ ಒಂದೊಂದು ಸಾರಿ ಬರ್ತಾ ಇರುತ್ತೆ. ಆ್ಯಂಡ್ ಈ ಥರ ನಿಮಗೂ ಕೂಡ ಅನುಭವಗಳಾಗಿರುತ್ತೆ ಅಲ್ವಾ? ಸೊ ಹಾಗಾಗಿ ಈಗ ನಾವು ಎಷ್ಟೇ ಸರಿ ಅಂದ್ಕೊಂಡ್ರೂ ಈ ಕೆಲಸ ಮುಗಿಸ್ಬೇಕಿತ್ತು ಇಷ್ಟೊತ್ತಿಗೆ, ಇಷ್ಟೊಳಗಡೆ ಕೆಲಸ ಮುಗಿಸಿದ್ರೆ ಎಷ್ಟು ಆರಾಮಾಗೋದು, ಮತ್ತು ನಾಳೆ ಮತ್ತೆ ಈ ಕೆಲಸ ಮಾಡಬೇಕಲ್ಲ ಅಂತ ಅನಿಸ್ತಾ ಇರುತ್ತೆ. ಎಷ್ಟೋ ಸಾರಿ ಈ ಕತ್ಲ ಆಗ್ತಾ ಆಗ್ತಾ ನಮಗೆ ಕೆಲಸ ಮಾಡಬೇಕು ಅಂತ ಅನಿಸಲ್ಲ, ಕೆಲವೊಂದು ಕೆಲಸಗಳು ಹಾಗೆ ಕತ್ಲಾದ್ಮೇಲೆ ಮಾಡೋಕ್ಕಾಗಲ್ಲ. ಹೀಗೆ ನಿಮಗೂ ಕೂಡ ನಿಮ್ಮ ಲೈಫಲ್ಲಿ ಅನುಭವಕ್ಕೆ ಬಂದಿರುತ್ತೆ. ಹಾಗಾಗಿ ಈಗ ನಾವು ಯಾವಾಗಲೂ ಕೂಡ ಅಂದ್ಕೊಳ್ತಾ ಇರುವಂತಹ ಈ ಒಂದು ವಿಷಯ ಏನಂತಂದರೆ, ಸೂರ್ಯ
5: ಇಷ್ಟು ಬೇಗ ಮುಳುಗದೇ ಇದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಹೇಳಿ ಅನ್ಕೊಳ್ತೀವಿ. ಆದರೆ ನಮ್ಮ ಪ್ರಪಂಚದಲ್ಲಿ ಕೆಲವೊಂದು ಕಡೆಗಳಲ್ಲಿ ಸೂರ್ಯ ಮುಳುಗೋದೇ ಇಲ್ಲ, ಅಂತಹ ಪ್ರದೇಶಗಳು ಕೂಡ ಇದ್ದಾವೆ. ಸೊ ಅಂತಹ ಪ್ರದೇಶಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತಾ ಇವತ್ತಿನ ಶೋನಲ್ಲಿ ಈ ಒಂದು ಪ್ಲೇಸ್ಗಳನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಸೊ ಆ ಪ್ಲೇಸ್ಗಳು ನಿಮಗೇನಾದರೂ ಗೊತ್ತಿದೆ ಅಂತಂದರೆ ನೀವು ಕೂಡ ನಮಗೆ ಮೆಸೇಜ್ ಮಾಡೋದ್ರ ಮೂಲಕ ಅಥವಾ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಸೊ ನಿಮ್ಮ ಒಪಿನಿಯನ್ಗಳನ್ನ ಹೇಳ್ಬೋದು. ಸೊ ಖಂಡಿತವಾಗ್ಲೂ ಕರೆ ಮಾಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆ 9686 0906 ಈ ಸಂಖ್ಯೆ ಮೆಸೇಜ್ ಮಾಡಿ ನಾನು ಕೂಡ ವಾಪಸ್ ಬರ್ತೀನಿ. ಈ ಒಂದು ಸಾಂಗ್ನ ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ರಾಣಿ ಪೊನ್ನಡ ಫೆಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದ ಹಾಗೆ ನೋಡಿ, ನಮಗೆಲ್ಲ ಅನಿಸುತ್ತೆ ಸೊ ದಿನ ಕಳೆದೇ ಇದ್ರೆ ಅಥವಾ ಬೆಳಗು ಹೋಗದೇ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ, ಆರಾಮಾಗಿ ನಮ್ಮ ಕೆಲಸಗಳೇನಿರುತ್ತೆ ಅದನ್ನೆಲ್ಲ ಮಾಡ್ಕೋಬೋದು ಅಂಥೇಳಿ. ಆದರೆ ಕೆಲವೊಂದು ಸಾರಿ ಏನಾಗುತ್ತೆ, ನಾವು ಎಷ್ಟೇ ಕೆಲಸಗಳು ಇಟ್ಕೊಂಡಿದ್ರು ಕೂಡ ಮತ್ತೆ ನಾಳೆ ಮಾಡಬೇಕಾದಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ. ಆದರೆ ಈ ಒಂದು ಪ್ಲೇಸ್ನಲ್ಲಿ ಹಗಲು ಅನ್ನೋದು ಇದೇ ಇರುತ್ತೆ, ಕತ್ತಲಾಗೋದೇ ಇಲ್ಲ. ಸೊ ಹಾಗಿರುವಂತಹ ಒಂದು ಪ್ರದೇಶಗಳು ನಮ್ಮ ಪ್ರಪಂಚದಲ್ಲಿದ್ದಾವೆ. ಆ್ಯಂಡ್ ಆ ಪ್ರದೇಶಗಳ ಬಗ್ಗೆ ಇವತ್ತಿನ ನಮ್ಮ ಶೋನಲ್ಲಿ ನಾನು ನಿಮ್ಮ ಜೊತೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಸೊ ಆ ಒಂದು ಪ್ಲೇಸ್ಗಳ ಬಗ್ಗೆ ನಿಮಗೆ ಏನಾದರೂ ಗೊತ್ತಿದೆ ಅಂತಂದರೆ, ಅಥವಾ ನೀವು ಯಾವತ್ತಾದರೂ ಅಲ್ಲಿಗೆ ವಿಸಿಟ್ ಮಾಡಿದಿರ ಅಂತಂದರೆ, ಸೊ ಅದು ಹೇಗಿತ್ತು ಮತ್ತು ಅಲ್ಲಿಯ ಎಕ್ಸ್ಪೀರಿಯೆನ್ಸ್ನ ನಾವು ನಮ್ಮ ಜೊತೆ ಕೂಡ ಹಂಚ್ಕೊಳ್ಬೋದು. ಸೊ ಹಾಗೆ ಇವತ್ತಿನ ಶೋನಲ್ಲಿ ಕೂಡ ನಿಮ್ಮ ಒಪಿನಿಯನ್ಗಳನ್ನ ಹೇಳ್ತಾ ಇವತ್ತು ಆ ಪ್ಲೇಸಸ್ ಯಾವುದು ಅಂತ ಕೂಡ ಮೆಸೇಜ್ ಮಾಡಿ. ಆ್ಯಂಡ್ ಹಾಗೆ ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೆ, ಕೆಲವು ಸಾರಿ ನಾವೆಲ್ಲರೂ ಅಂದ್ಕೊಳ್ತಾ ಇರ್ತೀವಿ ಹಗಲು ಮುಗಿಲೇಬಾರ್ದು ಅಂಥೇಳಿ. ಆದರೆ ಈ ಆಸೆನ ಈಡೇರಿಸ್ಕೊಳ್ಳೋದಕ್ಕೆ ನಮ್ಮ ಕೈಯಲ್ಲಂತೂ ಆಗ್ತಾ ಇಲ್ಲ, ಇದನ್ನು ಈಡೇರಿಸ್ಕೊಳ್ಳುವಂತಹ ಅದೃಷ್ಟವಂತರು ಕೂಡ ಇದ್ದಾರೆ. ಸೊ ನಾವು ಜಗತ್ತಲ್ಲಿ ಸೂರ್ಯ ಎಂದಿಗೂ ಮುಳುಗದೇ ಇರುವಂತಹ ಸ್ಥಳಗಳ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ. ಹಾಗಿದ್ರೆ ರಾತ್ರಿ ಇಲ್ಲದೇ ಇರುವಂತಹ ದೇಶ ಯಾವ ರೀತಿನಲ್ಲಿ ಇರ್ಬೋದು ಅಂತ ಒಂದ್ಸರಿ ಕಲ್ಪನೆ ಮಾಡಿಕೊಂಡ್ರೆ ತುಂಬಾ ವಿಸ್ಮಯ ಅಂತ ಅನಿಸುತ್ತೆ. ಹಾಗೆ ಅಲ್ಲಿ ಸೂರ್ಯ ದಿನ ಇಡೀ ಕೂಡ ಉದಯಿಸ್ತಾ ಇರ್ತಾನೆ. ಆ್ಯಂಡ್ ಈ ಟೈಮಲ್ಲಿ ನಿಮಗೂ ಕೂಡ ಈ ಒಂದು ಕ್ವೆಶನ್ ಬಂದಿರ್ಬೋದು, ಯಾವ ಟೈಮಲ್ಲಿ ಮಲ್ಕೋತಾರೆ ಅಥವಾ ಯಾವಾಗ ಎಚ್ಚರ ಇರ್ತಾರೆ ಅನ್ನೋದ್ರ ಬಗ್ಗೆ. ಏನವೇ ಅದನ್ನ ಮಾತಾಡೋದಕ್ಕಿಂತ ಮುಂಚೆ ಇವತ್ತು ಆ ಒಂದು ಪ್ಲೇಸಸ್ ಯಾವುದು ಅಂತ ಕೂಡ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ. ಈ ಪ್ಲೇಸಸ್ಗಳಿಗೆ ನೀವು ಯಾವತ್ತಾದ್ರೂ ಟ್ರಿಪ್ನ ಪ್ಲ್ಯಾನ್ ಮಾಡಬೇಕು ಅಂತ ಇದ್ರೆ ಆರಾಮಾಗಿ ಹೋಗಿ ಬರ್ಬೋದು. ಜೊತೆಗೆ ಇಲ್ಲಿ ಈ ಒಂದು ಸೂರ್ಯನ ಬೆಳಕು ಯಾವಾಗಲೂ ಕೂಡ ನಿಮಗೆ ಕಾಣಿಸ್ತಾ ಇರುತ್ತೆ. ಹಾಗೆ ನಿಮಗೂ ಕೂಡ ಈ ಒಂದು ವಿಸ್ಮಯಕಾರಿಯಾಗಿರುವಂತಹ ವಿಷಯಗಳು ಅಲ್ಲಿ ತಿಳಿಯುತ್ತೆ. ಆ್ಯಂಡ್ ಅಲ್ಲಿಯ ಜನರು ಹೇಗೆ ವಾಸ ಮಾಡ್ತಾ ಇರ್ತಾರೆ ಮತ್ತು ಅವರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅನ್ನೋ ಬಗ್ಗೆ ಕೂಡ ಗೊತ್ತಾಗುತ್ತೆ. ಹಾಗಾದರೆ ಈ ಸೂರ್ಯ ಮುಳುಗದಿರುವಂತಹ ಈ ಒಂದು ಸ್ಥಳಗಳು ಎಷ್ಟಿದ್ದಾವೆ ಅಂತ ಯೋಚನೆ ಮಾಡಿದ್ರೆ, ಈ ಸೂರ್ಯ ಮುಳುಗದಿರುವಂತಹ ಪ್ಲೇಸಸ್ನ ನಾವು ಎಣಿಕೆ ಮಾಡಿದರೆ 9 ಪ್ಲೇಸ್ಗಳನ್ನ ನಾವು ನೋಡ್ಬೋದು. ಅಂತಹ ಪ್ಲೇಸ್ಗಳಲ್ಲಿ ನಾವು ಫಸ್ಟ್ ನೋಡ್ತೀವಿ ಅಂತಂದರೆ, ಫಸ್ಟ್ ಪ್ಲೇಸ್ ನಾರ್ವೆ ಆಗಿದೆ. ಸೊ ಇದು ಆರ್ಕಿಟೆಕ್ ವೃತ್ತದಲ್ಲಿ ನಾರ್ವೆಯನ್ನು ಮಧ್ಯರಾತ್ರಿ ಸೂರ್ಯನ ನಾಡು ಅಂತ ಕೂಡ ಕರೀತಾರೆ. ಮೇಯಿಂದ ಜುಲೈ ಎಂಡ್ವರೆಗೆ ಸುಮಾರು 76 ದಿನಗಳವರೆಗೆ ನಾರ್ವೆ ರಾತ್ರಿ ಇಲ್ಲದೇ ಇರುವಂತಹ ದೇಶ ಆಗಿರುತ್ತೆ. ಮತ್ತು ಪ್ರತಿದಿನ ಸೂರ್ಯ 20 ಗಂಟೆಗಳ ಕಾಲ ಇಲ್ಲಿ ಉದಯಿಸ್ತಾ ಇರ್ತಾನೆ. ಹಾಗೆ ಯುರೋಪಿನ ಉತ್ತರದ ಅತ್ಯಂತ ಜನವಸತಿ ಪ್ರದೇಶವಾಗಿರುವಂತಹ ಈ ಒಂದು ಸ್ವಾಲ್ಬರ್ಡ್ನಲ್ಲಿ ಏಪ್ರಿಲ್ 10 ಆಗಸ್ಟ್ 23ರವರೆಗೆ ಸೂರ್ಯ ಮುಳುಗೋದೇ ಇಲ್ಲ. ಇಲ್ಲಿ ನೀವು ಕತ್ತಲೆ ಇಲ್ಲದೇ ಇರುವಂತಹ ದಿನಗಳನ್ನು ಫೀಲ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಉತ್ತರದ ದೀಪಗಳನ್ನು ಕೂಡ ವೀಕ್ಷಿಸೋದಕ್ಕೆ ಸಾಧ್ಯ ಇದೆ. ಸೊ ಇಂತಹ ಪ್ಲೇಸ್ಗಳಿಗೆ ನೀವು ಯಾವತ್ತಾದರೂ ಹೋಗ್ತೀರಾ ಅಂತಂದರೆ ಅಲ್ಲಿ ಒಂದು ಬಿಸಿಲನ್ನು ಅಥವಾ ಬೆಳಕಿನ ದಿನಗಳನ್ನು ಫೀಲ್ ಮಾಡ್ಬೋದು. ಅದೇ ರೀತಿಯಲ್ಲೇ ಇನ್ನೊಂದು ಪ್ಲೇಸ್ನ ನಾವು ನೋಡ್ತೀವಿ ಅಂತಂದರೆ ಅದು ಐಸ್ಲ್ಯಾಂಡ್ ಆಗಿರುತ್ತೆ. ಒಂದು ಸುಂದರವಾಗಿರುವಂತಹ ದೇಶ ಅಂತಲೇ ಹೇಳ್ಬೋದು ಈ ಒಂದು ಐಸ್ಲ್ಯಾಂಡ್ನ. ಆ್ಯಂಡ್ ಐಸ್ಲ್ಯಾಂಡ್ ಗ್ರೇಟ್ ಬ್ರಿಟನ್ನ ನಂತರ ಯುರೋಪಿನ ಅತಿ ದೊಡ್ಡ ದ್ವೀಪವಾಗಿದೆ. ಆ್ಯಂಡ್ ಐಸ್ಲ್ಯಾಂಡ್ನಲ್ಲಿ 10 ಜುಲೈವರೆಗೆ ಸೂರ್ಯನ ಬೆಳಕನ್ನು ನಾವು ನೋಡ್ಬೋದು. ಆ್ಯಂಡ್ ಅಲ್ಲಿ ಸೂರ್ಯ ಯಾವಾಗಲೂ ಕೂಡ ಮೇಲೇ ಕಾಣಿಸ್ತಾ ಇರುತ್ತೆ. ಮತ್ತು ಇಲ್ಲಿರುವಂತಹ ಉತ್ತರ ದೀಪಗಳ ಜೊತೆಗೆ ದೇಶ ಪಾದಯಾತ್ರೆ, ವನ್ಯಜೀವಿ ವೀಕ್ಷಣೆಗೆ, ಹಾಗೆ ತಿಮಿಂಗಿಲ ವೀಕ್ಷಣೆಗೆ, ಮತ್ತು ಗುಹೆಗಳಲ್ಲಿ ವಿಹಾರ ಮಾಡೋದಕ್ಕೆ, ಸೈಕ್ಲಿಂಗ್ಗೆ, ಮತ್ತು ರಾಷ್ಟ್ರೀಯ ಉದ್ಯಾನವನಗಳಿಗೆ ಭೇಟಿ ನೀಡುವಂತಹ ಸೂಪರ್ ಎಕ್ಸ್ಪೀರಿಯೆನ್ಸ್ನ ಇಲ್ಲಿ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಆ್ಯಂಡ್ ಐಸ್ಲ್ಯಾಂಡ್ಗಳಿಗೆ ಹೋದ್ವಿ ಅಂತಂದರೆ ಇಲ್ಲಿ 10 ಜುಲೈವರೆಗೆ ಸೂರ್ಯನ ಬೆಳಕನ್ನು ನಾವು ಕಂಟಿನ್ಯೂಸ್ ಆಗಿ ನೋಡ್ಬೋದು. ಅದೇ ರೀತಿಯಲ್ಲೇ ಇನ್ನೊಂದು ದೇಶವನ್ನು ನಾವು ನೋಡ್ತೀವಿ ಅಂತಂದರೆ ಅದು ವಿಶ್ವದಲ್ಲಿಯೇ 2 ಅತಿ ದೊಡ್ಡ ದೇಶ ಆಗಿದೆ, ಅದನ್ನೇ ಕೆನಡಾ. ಸೊ ಕೆನಡಾದಲ್ಲೂ ಕೂಡ ಸುಮಾರು 50 ಸೂರ್ಯನ ಬೆಳಕು ಇರುತ್ತೆ. ಇದು ಕೆನಡಾವನ್ನು ಸ್ವಲ್ಪ ಸಮಯದವರೆಗೆ ರಾತ್ರಿಯಲ್ಲಿ ಇರುವಂತಹ ಮತ್ತೊಂದು ದೇಶವನ್ನಾಗಿ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೀವಿರುವಾಗ ಅರೋರಾ ವೀಕ್ಷಣೆ ಮಾಡ್ಬೋದು, ಹಾಗೆ ಐತಿಹಾಸಿಕ ಸ್ಮಾರಕಗಳನ್ನು ಇಲ್ಲಿ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಆ್ಯಂಡ್ ಈ ರೀತಿಯಲ್ಲಿ ಬೆಳಕು ಇರುವಂತಹ ದೇಶಗಳು ಇನ್ನೂ ಒಂದಷ್ಟಿದೆ. ಸೊ ಆ ದೇಶಗಳು ಯಾವುದು ಮತ್ತು ಅಲ್ಲಿರುವಂತಹ ಸ್ಪೆಷಾಲಿಟಿ ಅನ್ನೋದ್ರ ಬಗ್ಗೆ ನಾನು ಕೂಡ ಹೇಳ್ತೀನಿ. ಆ್ಯಂಡ್ ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ವಾಗಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಖ್ಯನಾಡಿ ಪೊನ್ನಡ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದ ಹಾಗೆ, ಸೊ ಈಗ ನೋಡಿ, ನಾವು ಎಷ್ಟೊಂದು ದೇಶಗಳನ್ನು ನೋಡ್ತಾ ಇರ್ತೀವಿ, ಆದರೆ ಹಗಲು ಹೆಚ್ಚಿರುವಂತಹ ದೇಶಗಳನ್ನು ಹುಡುಕಬೇಕು ಅಂತ ಹೋದಾಗ, ಸೊ ನಮಗೆ ಸಿಕ್ಕಂತಹ ಈ ದೇಶಗಳು ತುಂಬಾ ಡಿಫ್ರೆಂಟ್ ಆಗಿದೆ. ಜೊತೆಗೆ ಅಲ್ಲಿ ಆ ಟೈಮಲ್ಲಿ ಸುಮಾರು ಪ್ಲೇಸ್ಗಳನ್ನ ನಾವು ಕೂಡ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಅಂಥದ್ರಲ್ಲಿ ನಾನಾಗಲೇ ಹೇಳಿದಾಗೆ ಮೂರು ಪ್ಲೇಸ್ಗಳು ತುಂಬಾ ಚೆನ್ನಾಗಿದೆ, ಮತ್ತು ಅಲ್ಲಿ ಹೋದರೆ ಈ ಒಂದು ಬೆಳಕಿನ ದಿನಗಳನ್ನು ನಾವು ಎಂಜಾಯ್ ಮಾಡಬಹುದು. ಹಾಗೆ ಇನ್ನೊಂದು ನಾವು ದೇಶವನ್ನು ನೋಡ್ತೀವಿ ಅಂತಂದರೆ ಅದು ಅಲಾಸ್ಕಾ ಆಗಿರುತ್ತೆ. ಇದು ಮೀನುಗಾರಿಕೆಗೆ ಪ್ರಸಿದ್ಧವಾಗಿರುವಂತಹ ಒಂದು ತಾಣ ಅಂತಲೇ ಹೇಳ್ಬೋದು. ಅಲಾಸ್ಕಾ ಹಿಮ ನದಿಗಳು ಮತ್ತು ಹಿಮದಿಂದ ಆವೃತವಾಗಿರುವಂತಹ ಪರ್ವತಗಳಿಗೆ ಹೆಸರುವಾಸಿಯಾಗಿದೆ.

ಅಂಡ್ ಇಲ್ಲಿ ಮೇಯಿಂದ ಜುಲೈನ ಅಂತ್ಯದವರೆಗೆ ನಿರಂತರವಾಗಿ ಹಗಲನ್ನು ನಾವು ಇಲ್ಲಿ ಎಂಜಾಯ್ ಮಾಡಬಹುದು. ಇದು ಬೇಸಿಗೆಯ ತಿಂಗಳುಗಳಲ್ಲಿ ಅಲಾಸ್ಕಾವನ್ನು ರಾತ್ರಿ ಇಲ್ಲದಂತಹ ವಿಶಿಷ್ಟ ದೇಶವನ್ನಾಗಿ ಮಾಡುತ್ತೆ. ಬೆಳಿಗ್ಗೆ 2 ಗಂಟೆಯಿಂದ ಹಿಮದಿಂದ ಆವೃತವಾಗಿರುವಂತಹ ಶಿಖರಗಳು ಹೊಳೆಯೋದನ್ನು ನೋಡೋದಕ್ಕೆ ಇಲ್ಲಿ ಜನರು ಬರ್ತಾ ಇರ್ತಾರೆ. ಸೊ ತುಂಬಾ ಚೆನ್ನಾಗಿರುವಂತಹ ಪ್ಲೇಸ್ ಇದು. ಹಾಗೆಯೇ ನಾವು ಇನ್ನೊಂದು ಪ್ಲೇಸ್ನ ನೋಡ್ತೀವಿ ಅಂತಂದರೆ ಅದು ಸ್ವೀಡನ್ ಆಗಿರುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಸ್ವೀಡನ್ ಅನ್ನುವಂತಹ ದೇಶ ಏನಿದೆ ತುಂಬಾ ಚೆನ್ನಾಗಿರುವಂತಹ ದೇಶ, ಕ್ಲೀನ್ ಸಿಟಿ ಅಂತಲೇ ಹೇಳ್ಬೋದು. ಹಾಗೆ ಸಾಮಾನ್ಯವಾಗಿ ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಹೆಚ್ಚಾಗಿನೇ ಬಿಸಿಲಿರುತ್ತೆ. ಹಾಗೆ ಸ್ವೀಡನ್ನಲ್ಲಿ ಸೂರ್ಯ ಮಧ್ಯರಾತ್ರಿಯ ಸುಮಾರಿಗೆ ಮುಳುಗ್ತಾ ಇರ್ತಾನೆ. ಆ್ಯಂಡ್ ಇಲ್ಲಿ ನೋಡ್ತೀವಿ ಅಂತಂದರೆ ಮೇಯಿಂದ ಆರಂಭವಾಗಿರುವಂತಹ ಈ ಒಂದು ಬೆಳಕಿನ ದಿನಗಳು ಹೇಗಿದೆ, ಆಗಸ್ಟ್ ಅಂತ್ಯದವರೆಗೆ ಕೂಡ ಇರುತ್ತೆ. ಆ್ಯಂಡ್ ಬೆಳಗ್ಗೆ 4:30ಕ್ಕೆ ಮತ್ತೆ ಸೂರ್ಯ ಉದಯ ಆಗುತ್ತೆ ಇಲ್ಲಿ. ಸೊ ಈ ರೀತಿಯಲ್ಲಿ ಈ ಒಂದು ದೀರ್ಘವಾದಂತಹ ದಿನಗಳನ್ನು ನಾವು ಇಲ್ಲಿ ಎಂಜಾಯ್ ಮಾಡೋದಕ್ಕೆ ಸಾಧ್ಯ ಇದೆ. ಅಷ್ಟೇ ಅಲ್ಲ, ಈ ಒಂದು ಸ್ವೀಡನ್ನಲ್ಲಿ ಫಿಶಿಂಗ್ ಆಗಿರ್ಬೋದು, ಗಾಲ್ಫ್ ಆಗಿರ್ಬೋದು, ಹಾಗೆ ಸ್ಕೇಯಿಂಗ್ ಆಗಿರ್ಬೋದು, ಇದನ್ನೆಲ್ಲ ಕೂಡ ಹೆಚ್ಚಾಗಿ ಜನರು ಮಾಡ್ತಾ ಇರ್ತಾರೆ. ಮತ್ತು ಇಲ್ಲಿ ರಾಷ್ಟ್ರೀಯ ಉದ್ಯಾನವನಗಳಿರೋದ್ರಿಂದ ಇಲ್ಲಿಗೆ ಹೆಚ್ಚಿನ ಜನರು ಭೇಟಿ ಕೊಡ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ನಾವು ಇನ್ನೊಂದು ದೇಶವನ್ನು ನೋಡ್ತೀವಿ ಅಂತಂದರೆ ಅದು ಫಿನ್ಲ್ಯಾಂಡ್ ಆಗಿರುತ್ತೆ. ಇದನ್ನು ನಮಗೆಲ್ಲ ಗೊತ್ತಿರೋ ಹಾಗೆ ಸಾವಿರ ಸರೋವರಗಳು ಮತ್ತು ದ್ವೀಪಗಳಿರುವಂತಹ ನಾಡು ಅಂತಲೇ ಕರಿಬೋದು ಈ ಒಂದು ಫಿನ್ಲ್ಯಾಂಡ್ನ. ಬೇಸಿಗೆಯ ತಿಂಗಳುಗಳನ್ನು ನಾವು ಇಲ್ಲಿ ನೋಡ್ತೀವಿ ಅಂತಂದರೆ ದೀರ್ಘವಾದಂತಹ ಹಗಲು ಬೆಳಕನ್ನು ಇಲ್ಲಿ ಅನುಭವಿಸೋದಕ್ಕೆ ಸಾಧ್ಯ ಇದೆ. ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನಾವು ನೋಡೋದಕ್ಕಿಂತ ಸೂರ್ಯ 73 ದಿನಗಳವರೆಗೆ ಇಲ್ಲಿ ಕಾಣಿಸ್ಕೊಳ್ತಾನೆ. ಆ್ಯಂಡ್ ಈ ಅವಧಿಯಲ್ಲಿ ಫಿನ್ಲ್ಯಾಂಡನ್ನು ರಾತ್ರಿ ಇಲ್ಲದೇ ಇರುವಂತಹ ಅದ್ಭುತ ದೇಶವನ್ನಾಗಿ ಮಾಡುತ್ತೆ. ಸೊ ತುಂಬಾ ಚೆನ್ನಾಗಿದೆ ಈ ಒಂದು ದೇಶ ಕೂಡ. ಅದೇ ರೀತಿಯಲ್ಲೇ ಅಂಟಾರ್ಟಿಕಾ ಆಗಿರ್ಬೋದು, ಗ್ರೀನ್ಲ್ಯಾಂಡ್ ಆಗಿರ್ಬೋದು, ಮತ್ತು ಫಾರೋ ದ್ವೀಪಗಳು ಕೂಡ ಬೆಳಕನ್ನು ಹೆಚ್ಚು ಹೊಂದಿರುತ್ತೆ. ಸೊ ಹಾಗಾಗಿ ಇಂತಹ ದೇಶಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿ ನಾವು ಹಗಲನ್ನು ಹೆಚ್ಚು ಅನುಭವಿಸೋದಕ್ಕೆ ಸಾಧ್ಯ ಇದೆ. ನಾನಾಗಲೇ ಹೇಳಿದಾಗೆ ಐಸ್ಲ್ಯಾಂಡ್ ಮತ್ತು ನಾರ್ವೆ ನಡುವೆ ಉತ್ತರ ಅಂಟ್ಲಾಂಟಿಕದಲ್ಲಿ ಇರುವಂತಹ ಫರೋ ದ್ವೀಪಗಳು ಬೇಸಿಗೆನಲ್ಲಿ ಅಸಾಧಾರಣವಾಗಿ ದೀರ್ಘವಾದಂತಹ ಹಗಲನ್ನು ಹೊಂದಿರುತ್ತೆ. ಆ್ಯಂಡ್ ಇಲ್ಲಿ ಹಗಲನ್ನು ಜಾಸ್ತಿ ನಾವು ಅನುಭವಿಸೋದಕ್ಕೆ ಸಾಧ್ಯ ಇದೆ. ಅಂದರೆ ನಾನು ಹೇಳಿದಾಗೆ ಜೂನ್ ಆರಂಭದಿಂದ ಜುಲೈ ಮಧ್ಯದವರೆಗೆ ಇಲ್ಲಿ ರಾತ್ರಿ ಕಡಿಮೆ ಇರುತ್ತೆ. ಸೊ ಹೆಚ್ಚು ಬೇಸಿಗೆ ಇರೋದ್ರಿಂದ ಅಥವಾ ಏನು ಬಿಸಿಲಿರೋದ್ರಿಂದ ಇಲ್ಲಿ ನಾವು ಬೆಳಕಿನ ದಿನಗಳನ್ನು ಕಳೆಯೋದಕ್ಕೆ ಸಾಧ್ಯ ಇದೆ. ಸೊ ಈ ಒಂದು ಪ್ಲೇಸ್ಗಳನ್ನು ನೀವು ಕೂಡ ಯಾವತ್ತಾರು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸಾಧ್ಯ ಆದರೆ ಹೋಗಿ ಬನ್ನಿ. ಆ್ಯಂಡ್ ಇವತ್ತು ನಾನು ತಿಳಿಸಿದಂತಹ ಇನ್ಫಾರ್ಮೇಷನ್ ನಿಮಗೆ ಹೇಗೆ ಅನಿಸೋ ಅದನ್ನು ನೀವು ಕೂಡ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಅಲ್ಲಿ ಕೂಡ ಬಾಯ್. ಇಷ್ಟದಂಗೆ ನೀವು ಕೇಳಿದ್ದು ವಿಸ್ಮಯ ಜಗತ್ತು, ನಾನು ಆರ್ ಜೆ ಶ್ರೀಧರ್ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ, ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ, ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ಶಿವಮೊಗ್ಗ, ಶುಭ ಸಂಜೆ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡ್ಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಮೈ ಡಿಯರ್ ಲಿಸನರ್ಸ್, ಎಲ್ಲರೂ ಹೇಗಿದ್ದೀರಿ? ಆರಾಮಾಗಿದ್ರ ತಾನೆ? ಖುಷಿಯಾಗಿದ್ರ ತಾನೆ? ಹಾಗೆ ಯಾವಾಗ್ಲೂ ಖುಷಿಯಾಗಿ ನಗ್ನಾಗ್ತಾ ಇರಿ. ಸಮಯ ಕೂಡ 6:30 ಆಗಿದೆ. ನಾನು ನಿಮ್ಮ ಆರ್ಜೆ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತನಾಡೋಕೆ ಬಂದಿದ್ದು ಆಗಿದೆ. ಇನ್ನು ತಡಮಡದು ಬೇಡ, ಕಾರ್ಯಕ್ರಮವನ್ನ ಶುರು ಮಾಡೋಣ. ಸೊ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಸ್ವತಃ ಬಿಸ್ನೆಸ್ ಮೆನ್ ಗಳು ಅವರ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಒಂದರಕ್ಕಿಂತ ಮತ್ತೊಂದು ಬಿಸ್ನೆಸ್ ವಿಭಿನ್ನವಾಗಿರುತ್ತೆ, ಇನ್ನು ವಿಶೇಷವಾಗಿ ಕೂಡ ಇರುವಂತದ್ದು. ಹಾಗೆ ಇವತ್ತು ಕೂಡ ಒಂದು ಬಿಸ್ನೆಸ್ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡೋಣ. ಹಾಗೆ ಬಿಸ್ನೆಸ್ ಮೆನ್ ನ ಬಿಸ್ನೆಸ್ ಸ್ಟೋರಿಯನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋಣ ಅಂತ ಕೇಳುಕರೆ. ಅನ್ನದಾತು ಸುಖಿ ಭವ ಅಂತ ನಾವು ಪ್ರತಿದಿನ ಊಟ ಆದ ಮೇಲೆ ನೆನಪು ಮಾಡ್ಕೊಳ್ತೀವಿ. ಯಾಕಪ್ಪ ಅಂದ್ರೆ ರೈತರು ಇದ್ರೆ ದೇಶ, ನಮ್ಮ ದೇಶದ ಬೆನ್ನೆಲುಬು ಕೂಡ ರೈತರೇ ಆಗಿದ್ದಾರೆ. ಹೀಗೆಲ್ಲ ಇರುವಾಗ ರೈತರಿಗೆ ಬೇಕಾಗಿರುವಂತಹ ಯಂತ್ರೋಪಕರಣಗಳಾಗಿರ್ಬೋದು ಅಥವಾ ಬೋರ್ವೆಲ್, ಮೋಟರ್, ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ ಎಲ್ಲ ಸಿಗುವಂತಹ ಒಂದು ಜಾಗದಲ್ಲಿದ್ದೀವಿ. ಅದೇನೆ ಲಕ್ಷ್ಮೀ ರಂಗನಾಥ ಎಂಟರ್ಪ್ರೈಸಸ್. ಸೊ ಇದರ ಮಾಲೀಕರಾಗಿರುವಂತಹ ಕುಮಾರ್ ಸ್ವಾಮಿ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಸ್ಟಾರ್ಟ್ ಮಾಡೋಣವಾ? ಕುಮಾರ್ ಸ್ವಾಮಿ ಅವರೇ, ನಮಸ್ತೆ.
6: ನಮಸ್ತೆ.
5: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
6: ಥ್ಯಾಂಕ್ ಯು.
5: ಓಕೆ, ಕುಮಾರ್ ಸ್ವಾಮಿ ಸರ್ ಹೇಗಿದ್ದೀರಾ?
6: ಚೆನ್ನಾಗಿದ್ದೀವಿ.
5: ಚೆನ್ನಾಗಿದ್ದೀರಾ? ಕಾಫಿ ಟೀ ಎಲ್ಲ ಆಯ್ತಾ?
6: ಎಲ್ಲ ಆಯ್ತು.
5: ಸೊ ನನಗೆ ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡ್ಕೊಡಿ ಸರ್. ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಎಲ್ಲಿ ಸರ್?
6: ನಾವು ಶಿವಮೊಗ್ಗದಲ್ಲೇ ಹುಟ್ಟಿ ಬೆಳೆದಿದ್ದು, ಓದಿದ್ದು ಬಂದು DVS ಕಾಲೇಜಲ್ಲಿ. ಇಲ್ಲಿ ಬಂದು 25 ವರ್ಷದಿಂದ ಇದೇ ಬಿಸ್ನೆಸ್ ಅನ್ನು ಮಾಡ್ಕೊಂಡ್ಬಂದಿದ್ದೀವಿ.
5: ಏನು ಓದಿದ್ದು ಸರ್ ನೀವು?
6: ಸರ್ ನಾವು ಡಿಪ್ಲೊಮೋ ಮಾಡಿದ್ದೀವಿ.
5: ಡಿಪ್ಲೊಮೋ ಮಾಡಿ ಆದಮೇಲೆ ಏನು ಮಾಡಿದ್ರಿ?
6: ನಾವು ಬೇರೆ ಕಡೆ ಕೆಲಸಕ್ಕೆ ಹೋಗ್ಬಿಟ್ಟು ಅಲ್ಲಿ ಕೆಲಸ ಎಲ್ಲ ಕಲ್ತ್ಬಿಟ್ಟು ಆಮೇಲೆ ಮೋಟಾರ್ ವೈಂಡಿಂಗ್ ಎಲ್ಲ ಕಲ್ತ್ಬಿಟ್ಟು ಆಮೇಲೆ ಈಗ ಸ್ವಂತ ಅಂಗಡಿಗಳನ್ನು ತೆಗೆದಿದ್ದೀವಿ.
5: ಓಕೆ. ಬೇರೆಯವ್ರ ಹತ್ರ ಒಂದಿಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ರೆ ಆ್ಯಸ್ ಎ ಎಂಪ್ಲಾಯಿ ಆಗಿ, ಬಟ್ ನೀವೇ ಯಾಕೆ ಓನರ್ ಆಗಬೇಕಂತ ಅನ್ನಿಸ್ತು ಸರ್?
6: ನಾವು ಎಷ್ಟು ದಿನ ನಾವು ನಮ್ಮ ಕಾಲ ಮೇಲೆ ನಿಂತ್ಕೋಬೇಕು, ಚೆನ್ನಾಗಿ ಆಗಬೇಕು, ನಾವು ಇನ್ನೊಬ್ಬ ರೀತಿ ಇರಬೇಕು ಅನ್ನೋ ಆಕಾಂಕ್ಷೆಯಿಂದ ಮಾಡಿದ್ವಿ.
5: ಓಕೆ, ಸೂಪರ್. ಸೊ ಈಗ ನನಗೆ ಲಕ್ಷ್ಮೀ ರಂಗನಾಥ ಎಂಟರ್ಪ್ರೈಸಸ್ ಬಗ್ಗೆ ಮಾಹಿತಿನ ಹಂಚ್ಕೊಳ್ಳಿ ಸರ್. ಆ್ಯಕ್ಚುಲಿ ಇಲ್ಲಿ ಏನೇನೆಲ್ಲ ಸಿಗುತ್ತೆ, ಏನು ಸೇಲ್ ಆಗುತ್ತೆ, ಏನು ಸರ್ವಿಸಸ್ ಇದೆ, ಅದ್ರ ಬಗ್ಗೆ ಹೇಳಿ ಸರ್.
6: ನಾವು ಟೆಕ್ಸ್ಮೋ ಟ್ಯಾರೋ ಪಂಪ್ಸ್ನ ಆಥರೈಸ್ಡ್ ಡೀಲರ್ ಇದ್ದೀವಿ ಮತ್ತು ಆಥರೈಸ್ಡ್ ಸರ್ವಿಸ್ ಸೆಂಟರ್ ನಮ್ಮಲ್ಲಿದೆ. ನಮಗೆ ರೈತರಿಗೆ ಬೇಕಾಗಿರೋಂಥ ಆಲ್ ಟೈಪ್ಸ್ ಆಫ್ ಎಕ್ವಿಪ್ಮೆಂಟ್ಸ್ ಸಿಗುತ್ತೆ. ಬ್ರಷ್ ಕಟರ್ಸು, ಆಲ್ ಟೈಪ್ಸ್ ಆಫ್ ಎಲ್ಲದೂ ಸಿಗುತ್ತೆ, ಇಲ್ಲಿ ದೊರೆಯುತ್ತದೆ ಮತ್ತು ಸರ್ವಿಸ್ ಕೂಡ ದೊರೆಯುತ್ತದೆ.
5: ಓಕೆ, ಮುಖ್ಯವಾಗಿ ರೈತರಿಗೆ ಅನುಕೂಲವಾಗುವಂತಹ ಕೃಷಿ ಉಪಕರಣಗಳು ಇಲ್ಲಿ ಸಿಗುವಂತದ್ದು ಅಲ್ವಾ ಸರ್?
6: ಹೌದು.
5: ಓಕೆ, ಹೇಗಿದೆ ಬಿಸ್ನೆಸ್?
6: ಪರವಾಗಿಲ್ಲ, ಚೆನ್ನಾಗಿದೆ.
5: ಓಕೆ, ಅಟ್ ದ ಸೇಮ್ ಟೈಮ್ ಕಾಂಪಿಟೇಷನ್ ಹೇಗಿದೆ ಸರ್?
6: ಕಾಂಪಿಟೇಷನ್ ಇದ್ದೇ ಇರುತ್ತೆ, ಆದರೆ ನಮ್ಮ ಬಿಸ್ನೆಸ್ ನಮಗೆ ಅವ್ರದ್ದು ಅವರಿಗೆ ಕಾಂಪಿಟೇಷನ್ ಇದ್ದರೂ ಒಳ್ಳೆ ಪ್ರಾಡಕ್ಟ್ ಕೊಟ್ಟರೆ ಖಂಡಿತ ರೈತರು ಬಂದೇ ಬರ್ತಾರೆ.
5: ಸೊ ನೀವು ಈ ಒಂದು ಬಿಸ್ನೆಸ್ ಶುರು ಮಾಡಿ ಸುಮಾರು 25 ವರ್ಷ ಆಯ್ತಾ?
6: ಹೌದು, 25 ವರ್ಷನೇ ಆಗಿದೆ.
5: ಓಕೆ, ಹೇಗಿದೆ ಸರ್ 25 ವರ್ಷದ ನಿಮ್ಮ ಬಿಸ್ನೆಸ್ ಜರ್ನಿ? ಮುಂಚೆ ಹೇಗಿತ್ತು, ಈಗ ಹೇಗಿದೆ?
6: ಏಳು ಬೀಳು ಇದ್ದೇ ಇರುತ್ತೆ, ಅದರಲ್ಲಿ ಸಕ್ಸಸ್ ಕಂಡಿದ್ದೀವಿ, ನಿಧಾನವಾಗಿ ಮೇಲೆ ಬರ್ತಾ ಇದ್ದೀವಿ.
5: ನೀವು ಪ್ರಾರಂಭಿಕ ಹಂತದಲ್ಲಿ ವ್ಯಾಪಾರ ಸ್ಟಾರ್ಟ್ ಮಾಡಿದಾಗ ಆಗ ಹೇಗಿತ್ತು ಸರ್ ಬಿಸ್ನೆಸ್? ಅಂದರೆ ಎಲ್ರಿಗೂ ಇದ್ರ ಬಗ್ಗೆ ಅವೇರ್ನೆಸ್ ಇತ್ತಾ, ಅಥವಾ ಹೇಗೆ ಜನರನ್ನು ಆಕರ್ಷಿಸಿದ್ರಿ, ಏನು ಮಾಡಿದ್ರಿ, ಅದ್ರ ಬಗ್ಗೆ ಹೇಳಿ.
6: ಇಲ್ಲ, ಖಂಡಿತ ಜನರಿಗೆ ಅರ್ಜೆಂಟ್ ಇತ್ತು, ಅದು ಅವ್ರಿಗೆ ಬೇಕಾಗಿತ್ತು. ಅವ್ರಿಗೆ ಸರಿಯಾದ ಸಮಯದಲ್ಲಿ ಸರ್ವಿಸ್ ಕೊಡ್ತಾ ಇದ್ವಿ, ಅವ್ರಿಗೆ ಬೇಕಾದಂಥ ಗುಡ್ ಪ್ರಾಡಕ್ಟನ್ನು ಕೊಡ್ತಾ ಇದ್ವಿ, ಒಳ್ಳೆ ಕ್ವಾಲಿಟಿ ಕೊಟ್ಟು. ಹಾಗಾಗಿ ಅವ್ರ ರೈತರನ್ನ ಹತ್ತಿರ ಮಾಡ್ಕೊಂಡ್ವಿ.
5: ಓಕೆ, ಹಾಗಿದ್ರೆ ನಿಮ್ಮಲ್ಲಿ ಬರುವಂತಹ ಗ್ರಾಹಕರು ಆಗಿರ್ಬೋದು ಅಥವಾ ರೈತರಾಗಿರ್ಬೋದು ಎಲ್ಲೆಲ್ಲಿಂದ ಬರ್ತಾರೆ ಸರ್?
6: ಎಲ್ಲ ನಮ್ಮ ಆಲೋ ಡಿಸ್ಟಿಕ್ಕಿಂದನೂ ಬರ್ತಾರೆ, ಹೊರಗಡೆಯಿಂದನೂ ಬರ್ತಾರೆ, ಎಲ್ಲ ಕಡೆಯೂ ಬರ್ತಾರೆ, ಎಲ್ಲ ಕಡೆಯಿಂದ ಹಲವು ಡಿಸ್ಟಿಕ್ಕಿಂದನೂ ಬರ್ತಾರೆ.
5: ಓಕೆ, 25 ವರ್ಷದಿಂದ ಕೂಡ ಕಂಟಿನ್ಯೂಸ್ ಆಗಿ ಬರ್ತಾ ಇರುವಂಥ ರೈತರು ಇದ್ದಾರಾ?
6: ಓ, ಆರಾಮ, ತುಂಬ ಜನ ಇದ್ದಾರೆ, ಆ ಥರ ಹಳಬರು ತುಂಬ ಜನ ಇದ್ದಾರೆ. ಅವ್ರ ಕಡೆಯಿಂದನೇ ನಮಗೆ ಇಂಪ್ರೂವ್ ಆಗಿದೆ, ಒಬ್ಬರಿಂದ ಒಬ್ಬರ ಬಾಯಿಂದ ಸರ್ವಿಸು ಮತ್ತು ಪ್ರಾಡಕ್ಟ್ ಚೆನ್ನಾಗಿ ಕೊಟ್ಟರೆ ಖಂಡಿತ ಬರ್ತಾರೆ.
5: ಯಾರು ನೆನಪಿದ್ದಾರಾ ಅಂದರೆ ಕಸ್ಟಮರ್ಸ್ ಹೆಸರು ಹೇಳ್ಬೋದಾ?
6: ಸುಮಾರು ಜನ ಇದ್ದಾರೆ, ಪ್ರಕಾಶ್ ಅಂತಿದ್ದಾರೆ, ತುಂಬ ಜನ ಇದ್ದಾರೆ.
5: ಸೊ ನೀವು ಒಂದು ಒಳ್ಳೆ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡಿರೋದಕ್ಕಾಗಿ 25 ವರ್ಷದಿಂದ ಕೂಡ ಗ್ರಾಹಕರು ಮತ್ತೆ ಮತ್ತೆ ಇಲ್ಲಿಗೆ ಬರ್ತಾ ಇದಾರಲ್ವ ಸರ್?
6: ಮತ್ತೆ ಮತ್ತೆ ಬರ್ತಾ ಇದಾರೆ, ಹೆಚ್ಚಾಗ್ತಾ ಹೆಚ್ಚು ಕೂಡ ಆಗ್ತಾ ಇದ್ದಾರೆ.
5: ಓಕೆ ಸರ್, ನೀವೇ ನೋಡಿರ್ಬೋದು 25 ವರ್ಷದ ಹಿಂದೆ ಸಾಕಷ್ಟು ಬದಲಾವಣೆ ಇತ್ತು, ಈಗಂತೂ ಹೆಚ್ಚು ಹೆಚ್ಚು ಬದಲಾವಣೆ ಆಗ್ತಾ ಇದೆ. ಟೆಕ್ನಾಲಜಿಗಳಾಗಿರ್ಬೋದು ಎಲ್ಲವೂ ತುಂಬ ಅಪ್ಗ್ರೇಡ್ ಆಗಿದೆ ಆಯ್ತಾ. ಸೊ ನಿಮ್ಮಲ್ಲಿರುವಂತಹ ಪ್ರಾಡಕ್ಟ್ಸ್ಗಳು ಕೂಡ ತುಂಬ ಅಪ್ಗ್ರೇಡೆಡ್ ವರ್ಷನ್ಸ್ ಇದೆಯಾ ಅಥವಾ ಹೇಗೆ, ಇದ್ರ ಬಗ್ಗೆ ಹೇಳಿ ಸರ್.
6: ಒಳ್ಳೆ ಪ್ರಶ್ನೆ, ನಮ್ಮದು ಖಂಡಿತವಾಗಿ ಅಪ್ಗ್ರೇಡೆಡ್ ಆಗ್ತಾನೆ ಇರುತ್ತೆ. ಎವ್ರಿ ಟೈಮಲ್ಲೂ ಹೊಸ ಹೊಸ ಪ್ರಾಡಕ್ಟ್ ಬಿಡ್ತಾ ಇರುತ್ತೆ. ಈಗಿಗೆ ತಕ್ಕಂಗೆ ಏನೇನು ಬೇಕು ಎಲ್ಲದನ್ನು ಹೊಸ ಹೊಸದಾಗಿ ಕೊಡ್ತಾ ಇದ್ದಾರೆ, ಹಾಗಾಗಿ ಜನಕ್ಕೆ ಇಷ್ಟ ಆಗ್ತಾ ಇದೆ.
5: ಸೊ ಅಪ್ಗ್ರೇಡೆಡ್ ಮಿಷಿನ್ಸ್ಗಳೆಲ್ಲ ನಿಮ್ಮಲ್ಲಿ ಸಿಗುತ್ತೆ?
6: ಖಂಡಿತ, ಖಂಡಿತ ಸರ್.
5: ಓಕೆ, ಕೇಳಿಸ್ಕೊಳ್ತಾ ಇದ್ದಿರಲ್ಲ ಸ್ನೇಹಿತರೆ, ಲಕ್ಷ್ಮೀ ರಂಗನಾಥ ಎಂಟರ್ಪ್ರೈಸಸ್ನ ಮಾಲೀಕರಾಗಿರುವಂತಹ ಕುಮಾರ್ ಸ್ವಾಮಿಯವರು ಅವರ ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ರು. ಹಾಗೆ ವಿಶೇಷವಾಗಿ ಲಕ್ಷ್ಮೀ ರಂಗನಾಥ ಎಂಟರ್ಪ್ರೈಸಸ್ಸಲ್ಲಿ ಏನೆಲ್ಲ ಸಿಗುತ್ತೆ, ಯಾವ ರೀತಿಯ ಸೌಲಭ್ಯಗಳು ಇದೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಇವರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ, ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಸೂಪರ್ ಆಗಿರೋ ಸಾಂಗ್ ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಮೈ ಡಿಯರ್ ಲಿಸನರ್ಸ್, ಇವತ್ತಿನ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ಲಕ್ಷ್ಮೀ ರಂಗನಾಥ ಎಂಟರ್ಪ್ರೈಸ್ ಅಲ್ಲಿ ಮಾಡ್ತಾ ಇದ್ವಿ. ಇದರ ಓನರ್ ಆಗಿರುವಂತ ಕುಮಾರ್ ಸ್ವಾಮಿ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಕುಮಾರ್ ಸ್ವಾಮಿ ಅವರಿಗೆ ನೀವು ಹೇಳ್ತಾ ಇದ್ರಿ, ಈ ಒಂದು ಲಕ್ಷ್ಮೀ ರಂಗನಾಥ ಎಂಟರ್ಪ್ರೈಸ್ ಅಲ್ಲಿ ಏನೆಲ್ಲ ಸಿಗುತ್ತೆ, ಏನ್ ಸೇಲ್ಸ್ ಆಗುತ್ತೆ ಅಂತ. ಈಗ ರೈತರು ನಿಮ್ಮ ಹತ್ರ ಬಂದು ಬೋರ್ವೆಲ್ನೋ ಅಥವಾ ಮೋಟರೋ ಅಥವಾ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ನೋ ಪರ್ಚೇಸ್ ಮಾಡ್ಕೊಂಡು ಹೋಗಿರ್ತಾರೆ. ಅದಾದ್ಮೇಲೆ ಅಲ್ಲೇನೋ ಪ್ರಾಬ್ಲಮ್ ಆಯ್ತು ಅನ್ವಾಗ ಅವರು ಮತ್ತೆ ಇಲ್ಲಿ ಬಂದು ಸರ್ವಿಸ್ ಮಾಡಿಸ್ಕೋಬಹುದಾ ಅಥವಾ ನೀವೇ ಅಲ್ಲಿಗೆ ಬಂದು ಸರ್ವಿಸ್ ಮಾಡ್ತೀರಾ, ಹೇಗೆ ಸರ್ ಇದ್ರ ಬಗ್ಗೆ ಹೇಳ್ಬೋದಾ?
3: ಹೌದು, ಖಂಡಿತ ಸರ್ವಿಸೇ ನಮ್ದು ಮುಖ್ಯ ಆಗಿರೋದು. ಅದೇನೋ ಆಯ್ತು ಅಂದ್ರೆ ನಾವೇ ಸ್ಪಾಟಿಗೆ ಕಳಿಸಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ.
2: ಸ್ವತಃ ನಿಮ್ಮವರೇ ಅಲ್ಲಿಗೆ ಹೋಗಿ ಅಂದ್ರೆ ಸ್ಪಾಟಿಗೆ ಹೋಗಿ ಅಲ್ಲಿ ಪ್ರಾಬ್ಲಮ್ ಕ್ಲಿಯರ್ ಮಾಡ್ತೀರಾ, ಸರ್ವಿಸ್ ನೀಡಿ ಅಲ್ವಾ ಸರ್?
3: ಖಂಡಿತ, ಅದೇ ನಮ್ದು ಮುಖ್ಯವಾಗಿರ್ಬೋದು.
2: ಕುಮಾರಸ್ವಾಮಿ ಸರ್, ನೀವೇ ಹೇಳಿದ್ರಿ 25 ವರ್ಷ ಆಯ್ತು ಈ ಒಂದು ವ್ಯಾಪಾರಕ್ಕೆ ಬಂದು, ಇದಕ್ಕಿಂತ ಮುಂಚೆ ಬೇರೆಯವ್ರ ಹತ್ರ ಕೆಲಸಗಾರನಾಗಿ ಕೆಲಸ ಮಾಡ್ತಿದ್ದೆ ಅಂತ. ಹೀಗಿರುವಾಗ ಈ 25 ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವತ್ತೊಂದಿನ ತುಂಬಾ ಖುಷಿ ಆಯ್ತು, ಪರವಾಗಿಲ್ಲ ನಾನು ಸ್ವಂತವಾಗಿ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಕೂ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನಿಸ್ತು ಸರ್?
3: ಖಂಡಿತ ಅನಿಸ್ತಾನೆ ಇರುತ್ತೆ, ಏಳು ಬೀಳಂತೂ ಇದ್ದೇ ಇರುತ್ತೆ. ಕೆಲವು ಸಲ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ, ಎಲ್ಲ ಕಷ್ಟ ನಷ್ಟ ಎಲ್ಲದೂ ಬರುತ್ತೆ, ಆದರೂ ಪರವಾಗಿಲ್ಲ, ಸ್ಯಾಟಿಸ್ಫೈಡ್ ಇದ್ದೀನಿ.
2: ಯಾವ್ದಾದ್ರು ಒಂದು ದಿನ ನೆನ್ಪು ಮಾಡ್ಕೊಳ್ಳೋಕೆ ಇಷ್ಟಪಡೋದಾದರೆ?
3: ಖಂಡಿತ ಖುಷಿಯಾಗುತ್ತೆ, ದಿನ ದಿನ ಏನಾದರೂ ಹೊಸದಾಗಿ ಏನಾದರೂ ಮಾಡಿದಾಗ, ಏನಾದರೂ ಇಂಪ್ಲಿಮೆಂಟ್ ಮಾಡಿದಾಗ, ಯಾವುದಾದ್ರು ಪ್ರಾಡಕ್ಟ್ ಹೊಸ ಪ್ರಾಡಕ್ಟ್ ಕೊಟ್ಟು ಕಸ್ಟಮರ್ಗೆ ಸ್ಯಾಟಿಸ್ಫೈಡ್ ಆದಾಗ ಖುಷಿಯಾಗಿ ಆಗುತ್ತೆ.
2: ಓಕೆ, ಅಟ್ ದ ಸೇಮ್ ಟೈಮ್ ಎಲ್ಲ ಬಿಸ್ನೆಸ್ಸು ತುಂಬ ಈಸಿ ಇರಲ್ಲ ಸರ್, ಪ್ರಾಫಿಟ್ ಲಾಸು ಎಲ್ಲವೂ ಇರುತ್ತೆ, ಏಳು ಬೀಳು ಎಲ್ಲ ಇರುತ್ತೆ, ನೀವು ಕೂಡ ಹೇಳ್ತಾ ಇದ್ದೆ. ಹೀಗಿರುವಾಗ ನಿಮಗೆ ತುಂಬ ಚಾಲೆಂಜಿಂಗ್ ಅಂತ ಅನಿಸಿದಂಥ ಒಂದು ವಿಷಯ ಯಾವುದು ಸರ್? ಬಿಸ್ನೆಸ್ ಮಾಡೋಕ್ಕೆ ಸ್ವಲ್ಪ ಸ್ಟ್ರಗಲ್ ಆಯಿತು, ಚಾಲೆಂಜಿಂಗ್ ಆಯಿತು ಅಂದರೆ ಯಾವಾಗ ಸರ್?
3: ಸರ್ವಿಸನ್ನು ಸರಿಯಾಗಿ ಕೊಡೋದೇ ಒಂದು ದೊಡ್ಡ ಚಾಲೆಂಜಿಂಗ್. ಏನಾದರೂ ಪ್ರಾಡಕ್ಟ್ ಮಾಡಿದ್ವಿ ಅಂದರೆ ಬರೀ ಸೇಲ್ ಮಾಡೋದು ಒಂದೇ ಅಲ್ಲ, ಅದ್ರ ಹಿಂದೆ ಸರ್ವಿಸ್ ಕೊಟ್ಟು ಅವ್ರ ಹತ್ರ ಸ್ಯಾಟಿಸ್ಫೈಡ್ ಮಾಡೋದೇ ದೊಡ್ಡ ಚಾಲೆಂಜಿಂಗ್ ಇರುತ್ತೆ.
2: ನಿಮ್ಮ ಪ್ರಕಾರ ಸೇಲ್ಸ್ ಜೊತೆ ಸರ್ವಿಸ್ಗೆ ಹೆಚ್ಚು ಚಾಲೆಂಜಸ್ ಇರುತ್ತೆ ಅಂತ ಹೇಳ್ತಾ ಇದ್ದೀರಾ. ಹಾಗಿದ್ರೆ ಕುಮಾರಸ್ವಾಮಿ ಸರ್, ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮನ್ಗೆ ಒಂದಿಷ್ಟು ಕ್ವಾಲಿಟೀಸ್ ಇರಬೇಕು ಅನ್ನೋದಾದರೆ ಏನೆಲ್ಲ ಇರಬೇಕಾಗತ್ತೆ?
3: ಅವರು ಕಷ್ಟಪಟ್ಟು ಕೆಲಸ ಮಾಡಬೇಕು, ಟೈಮ್ಲಿ ಮಾಡಬೇಕು, ಅದನ್ನು ಕಾನ್ಸ್ಟೆಂಟಾಗಿ ಮಾಡ್ತಾನೇ ಇರಬೇಕು, ಅದೊಂದು ಇಂಪಾರ್ಟೆಂಟ್ ಇರುತ್ತೆ.
2: ಓಕೆ, ಟೈಮ್ ಸೆನ್ಸ್ ಇರುತ್ತೆ, ಜೊತೆಗೆ ಹಾರ್ಡ್ ವರ್ಕ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ. ಓಕೆ, ಈಗ ಇಲ್ಲಿಗೆ ಬರುವಂತಹ ಗ್ರಾಹಕರು ಎಲ್ಲರೂ ಒಂದೇ ರೀತಿ ಇರಲ್ಲ ಆಯ್ತಾ? ಒಬ್ರು ತುಂಬ ಕೋಪದಲ್ಲಿ ಬರ್ತಾರೆ, ಕೆಲವರು ತುಂಬ ಅರ್ಜೆಂಟಲ್ಲಿ ಇರ್ತಾರೆ, ಕೆಲವರಿಗೆ ತಾಳ್ಮೆಲೆ ಇರಲ್ಲ, ನಾನಾ ರೀತಿಯ ಗ್ರಾಹಕರು ಬರ್ತಾ ಇರ್ತಾರೆ, ಅವ್ರನ್ನೆಲ್ಲ ಹೇಗೆ ಸಂಭಾಳಿಸ್ತೀರಾ ಸರ್?
3: ಇಲ್ಲ, ಎಲ್ಲ ರೀತಿನವ್ರು ಇರ್ತಾರೆ, ಅವರು ನೋಡಿಕೊಂಡು ಆದಷ್ಟು ನಾವು ಸೈಲೆಂಟಾಗಿ ಸಮಾಧಾನವಾಗಿ ಅವ್ರಿಗೇನು ಬೇಕು ಅನ್ನೋ ತಿಳ್ಕೊಂಡು ಆಮೇಲೆ ಅವ್ರಿಗೆ ಸಮಾಧಾನವಾಗಿ ಉತ್ತರ ಹೇಳೋಕ್ಕೆ 90% ನಾವು ಟ್ರೈ ಮಾಡ್ತೀವಿ.
2: ಓಕೆ,
3: ಆದಷ್ಟು ಅವ್ರಿಗೆ ಸ್ಯಾಟಿಸ್ಫೈಡ್ ಮಾಡೋಕ್ಕೋಸ್ಕರ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಖಂಡಿತ ಮಾಡ್ತೀವಿ.
2: ಹಾಗಿದ್ರೆ ಒಬ್ಬ ಬಿಸ್ನೆಸ್ ಮನಿಗೆ ತಾಳ್ಮೆ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಸರ್?
3: ಬಹಳ ಮುಖ್ಯ, ತಾಳ್ಮೆಗಿಂತ ದೊಡ್ಡದು ಯಾವುದೂ ಇಲ್ಲ, ತಾಳ್ಮೆನೇ ಬಹಳ ಮುಖ್ಯ ಇರುತ್ತೆ, ತಾಳ್ಮೆಯಿಂದ ಮಾಡಲೇಬೇಕಾಗತ್ತೆ, ಪ್ರಾಬ್ಲಮ್ ಸಾಲ್ವ್ ಮಾಡೋದೇ ಬಹಳ ಇಂಪಾರ್ಟೆಂಟ್ ಇರುತ್ತೆ.
2: ಓಕೆ ಸರ್, ಈ ರೀತಿಯ ಒಂದು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡ್ತೀವಿ ಅಂದರೆ, ಈಗ ಒಂದು ಎಕ್ವಿಪ್ಮೆಂಟ್ ಇರ್ಬೋದು ಅಥವಾ ಮೋಟರ್ಸ್ ಇರ್ಬೋದು, ಇವೆಲ್ಲ ಹೊಸದಾಗಿ ಪ್ರಾರಂಭ ಮಾಡ್ತೀವಿ ಅಂದರೆ ಇನ್ವೆಸ್ಟ್ಮೆಂಟ್ ಅನ್ನೋದು ಎಷ್ಟು ಬೇಕಾಗ್ಬೋದು ಸರ್? ಯಾವ ರೇಂಜಿಂದ ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು?
3: ಇಲ್ಲ, ನಮ್ಮದು ಏನಾಗುತ್ತೆ, ಇದು ರೈತರಿಗೆ ಸಂಬಂಧಪಟ್ಟಿರೋದ್ರಿಂದ ಹೆಚ್ಚಿನ HP ಜಾಸ್ತಿ ಇರುತ್ತೆ, ಬೋರ್ವೆಲ್ ಆಳಗಳಿಗೆ ಜಾಸ್ತಿ ಹೋಗ್ತಾಯಿದೆ, ಸ್ವಲ್ಪ ಈಗ 100,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಅಂತೂ ಬೇಕೇ ಬೇಕಾಗತ್ತೆ. ನಾವು ಕಂಪ್ನಿಯಿಂದ ತೊಗೊಂಬಂದು ಅದನ್ನೆಲ್ಲ ಸ್ಟಾಕ್ ಮಾಡಿ ನಮ್ಮ ಅಂಗಡಿನಲ್ಲಿ ಸ್ಟಾಕ್ ಇಲ್ಲದೆ ಇದ್ದರೆ ಕಸ್ಟಮರ್ ಹೊರಟೋಗ್ತಾರೆ. ಆದಷ್ಟು ಸ್ಟಾಕನ್ನು ಮೇಂಟೈನ್ ಮಾಡೋಕ್ಕೆ 100,000 ರೂಪಾಯಿ ದುಡ್ಡು ಅಂತೂ ಬೇಕೇ ಬೇಕಾಗುತ್ತೆ.
2: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಈ ರೀತಿ ಒಂದು ಬಿಸ್ನೆಸ್ ಪ್ರಾರಂಭ ಮಾಡ್ತೀವಿ ಅನ್ನುವಾಗ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗತ್ತೆ ಅಂತ ಹೇಳಿ ಸ್ವತಃ ಲಕ್ಷ್ಮೀ ರಂಗನಾಥ ಎಂಟರ್ಪ್ರೈಸಸ್ನ ಮಾಲೀಕರಾಗಿರುವಂತಹ ಕುಮಾರ್ ಸ್ವಾಮಿ ಅವರು ಹೇಳ್ತಾ ಇದ್ರು. ಹಾಗಿದ್ರೆ ಇವರ ಜೊತೆ ಮಾತುಕತೆಯನ್ನ ಮುಂದುವರೆಸ್ತೀನಿ, ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತಗೊಳ್ಳೋ ಸಮಯ ಬಂದಿದೆ. ಸೊ ಬ್ರೇಕ್ ತೆಗೆದುಕೊಂಡು ಸೂಪರ್ ಆಗಿರೋ ಸಾಂಗ್ ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತು ನಾವು ಲಕ್ಷ್ಮೀ ರಂಗನಾಥ ಎಂಟರ್ಪ್ರೈಸಸ್ ಬಗ್ಗೆ ಮಾತನಾಡ್ತಿದ್ವಿ. ಹಾಗೆ ಇಲ್ಲಿ ಬೋರ್ವೆಲ್ಸ್ ಆಗಿರ್ಬೋದು, ಮೋಟರ್ಸ್, ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಎಲ್ಲವೂ ಕೂಡ ಸಿಗುವಂಥದ್ದು. ಹಾಗೆ ಇದರ ಮಾಲೀಕರಾಗಿರುವಂತಹ ಕುಮಾರಸ್ವಾಮಿಯವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಕುಮಾರಸ್ವಾಮಿ ಅವರೇ, ನೀವು ಹೇಳ್ತಾ ಇದ್ರೆ ಈ ರೀತಿಯ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ನುವಾಗ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗತ್ತೆ ಅಂತ. ಹೀಗಿರುವಾಗ ಈಗ ಗೌರ್ಮೆಂಟ್ ಕೂಡ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡೋರಿಗೆ ಒಂದಿಷ್ಟು ಸವಲತ್ತುಗಳನ್ನ ನೀಡಿದೆ, ಒಂದಿಷ್ಟು ಲೋನ್ಸ್ ಗಳನ್ನ ಕೂಡ ನೀಡ್ತಾ ಇದೆ. ಹೀಗೆಲ್ಲ ಇರುವಾಗ ನೀವು ಗೌರ್ಮೆಂಟ್ ಇಂದ ಯಾವುದೇ ಫೆಸಿಲಿಟೀಸ್ ನ ಪಡ್ಕೊಂಡಿಲ್ವಾ ಸರ್? ಅದ್ರ ಬಗ್ಗೆ ಹೇಳ್ಬೋದಾ?
3: ಹಾ, ಈಗ ನಾವು ಯಾವಾಗಲೂ ಗೌರ್ಮೆಂಟ್ ಇಂದ, ಬ್ಯಾಂಕ್ ಇಂದ ಮಾತ್ರ ನಾವು ಅನುಕೂಲಗಳನ್ನು ತಗೊಂಡಿದ್ದೀವಿ. ಗೌರ್ಮೆಂಟ್ ಇಂದ ಏನಿಲ್ಲ. ಈಗ ನಮ್ಮ ಮಗ ಎಲ್ಲ ಇದೇ ಬಿಸ್ನೆಸ್ ಬರ್ತಾ ಇದ್ದಾರೆ, ಅವರಿಗೆ ಗೌರ್ಮೆಂಟ್ ಇಂದ ಏನಾದರೂ ಸವಲತ್ತು ಇದ್ರೆ ಅದನ್ನು ತಗೊಂಡು ಮುಂದುವರ್ಸೋಕೆ ಪ್ಲಾನ್ ಇದೆ.
2: ಓಕೆ ಸರ್, ಈಗಿನ ಕಾಲದ ಯುವ ಜನತೆ ಅಂದರೆ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡಿರುವಂಥ ಯುವತಿಯರಾಗಿರ್ಬೋದು ಅಥವಾ ಯುವಕರೇ ಆಗಿರ್ಬೋದು, ನೀವು 25 ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಇರುವಂಥ ಒಬ್ಬ ಬಿಸ್ನೆಸ್ ಮನ್ ಆಗಿ ಅವರಿಗೆ ಒಂದಿಷ್ಟು ಕಿವಿ ಮಾತನ್ನು ಹೇಳೋದಾದರೆ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್?
3: ಕಾನ್ಸ್ಟೆಂಟಾಗಿ ಶ್ರದ್ಧೆಯಿಂದ ಒಂದು ಕೆಲಸ ಮಾಡಿದ ಕೆಲಸ ಮುಗಿಯೋ ತನಕ ಬಿಡದೆ ಖಂಡಿತವಾಗಿ ಮಾಡ್ತಾ ಹೋದರೆ, ಗುರಿ ಇಟ್ಕೊಂಡ್ರೆ ಖಂಡಿತವಾಗೂ ಕೆಳಗಿಂದ ಹಿಡಿದು ಮೇಲೆ ಯಾವ ಲೆಕ್ಕಕ್ಕೆ ಬೇಕಾದರೂ ಒಬ್ಬ ಗುರಿಯನ್ನು ದೊಡ್ಡದಾಗಿಟ್ಟುಕೊಂಡು ಒಂದೊಂದೇ ಸ್ಟೆಪ್ ಹತ್ಕೊಂಡು ಹೋಗಿ ಖಂಡಿತ ಮಾಡಿದ್ರೆ ಯಾರು ಬೇಕಾದ್ರೂ ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ಅದು ಮಾತ್ರ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಆಗಿದೆ.
2: ಸೊ ಒಂದೇ ಸರಿ ನಾನು ಮೇಲೆ ಹೋಗ್ತೀನಿ ಅಂದ್ರೆ ಆಗಲ್ಲ, ಹಂತ ಹಂತವಾಗಿ ಮೆಟ್ಟಿಲನ್ನ ಹತ್ಕೊಂಡು ಮೇಲೆ ಹೋಗ್ಬೇಕಂತ ಹೇಳ್ತಿದ್ದೀರಾ?
3: ಖಂಡಿತವಾಗಿ ಹಂತ ಹಂತವಾಗಿ ನೋಡಿಕೊಂಡು ಅದೇನು ಜನಗಳಿಗೆ ಹೊಸದು ಏನು ಬೇಕು, ಹೊಸದಾಗಿ ಏನಿದೆ, ಹೊಸ ಥರದ್ದು ಏನಿದೆ, ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊಂಡು ಮಾಡ್ತಾ ಇದ್ರೆ ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ.
2: ಓಕೆ, ನಿಮ್ಮ ಮಗ ಕೂಡ ಈ ಬಿಸ್ನೆಸ್ಸಿಗೆ ಎಂಟ್ರಿ ಆಗ್ತಿದ್ದಾರೆ ಅಂತ ಹೇಳಿದ್ರಿ, ಅವ್ರ ಬಗ್ಗೆ ಏನು ಹೇಳ್ತೀರಾ?
3: ಹೌದು, ಈಗ ಒಂದು ವರ್ಷದಿಂದ ಅವನು ಬರ್ತಾ ಇದ್ದಾನೆ, ಅವನು BCOM ಆಗಿದೆ. ಅವ್ರಿಗೆ ಈಗ ಸ್ವಲ್ಪ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಅವರು ಇದನ್ನು ಮಾಡ್ಕೊಂಡು ಹೋಗಿ ಸರ್ವಿಸ್ ಕಡೆ ಹೆಚ್ಚು ಗಮನ ಕೊಡಿ. ಗ್ರಾಹಕರಿಗೆ ಸರ್ವಿಸ್ ಕೊಡೋದೇ ಭಾಳ ಇಂಪಾರ್ಟೆಂಟು. ಆ ಸರ್ವಿಸ್ ಸ್ಯಾಟಿಸ್ಫೈಡ್ ಆದರೆ ಖಂಡಿತ ಗ್ರಾಹಕರು ಬಂದೇ ಬರ್ತಾರೆ ಅನ್ನೋ ನಂಬಿಕೆಯಿಂದ ಅವ್ರಿಗೆ ಹೇಳ್ಕೊಡ್ತೀವಿ.
2: ಸೊ ಒಂದು ಫ್ಯಾಮಿಲಿ ಬಿಸ್ನೆಸ್ ಕಂಟಿನ್ಯೂ ಮಾಡಲಿ ಅಂತ ನಿಮ್ಮ ಮಗನಿಂದ ನೀವು ಬಯಸ್ತಾ ಇದ್ದೀರಾ ಅಲ್ವಾ ಸರ್?
3: ಖಂಡಿತ, ಒಬ್ಬನಿಗೆ ಅದನ್ನು ಮಾಡೋಣ ಅಂತ ನಾವು ಮಾಡಿದ್ದೀವಲ್ವಾ, ಅದನ್ನು ಮಾಡಲಿ ಅನ್ನೋ ಒಂದು ಬಯಕೆ ಇದೆ ಅಷ್ಟೆ.
2: ಓಕೆ, ಕುಮಾರಸ್ವಾಮಿ ಅವರೇ, ಈಗ ನೀವೇ ನೋಡಿರ್ಬೋದು ನಮ್ಮ ಶಿವಮೊಗ್ಗದಲ್ಲಿ ಸಾಕಷ್ಟು ಕಡೆ ಈ ರೀತಿಯ ಶಾಪ್ಗಳಿದೆ. ರೈತರಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು, ಅಗ್ರಿಕಲ್ಚರ್ ಟೂಲ್ಸ್, ಎಕ್ವಿಪ್ಮೆಂಟ್ಸ್, ಮೋಟಾರ್, ಬೋರ್ವೆಲ್ ಎಲ್ಲವೂ ಇದೆ. ಆದರೂ ಜನ ಯಾಕೆ ಗಾರ್ಡನ್ ಏರಿಯಾದ ಎಲೆಲ್ಲರ್ ರೋಡಲ್ಲಿರುವಂತಹ ಲಕ್ಷ್ಮೀ ರಂಗನಾಥ ಎಂಟರ್ಪ್ರೈಸಸ್ಗೆ ಬರಬೇಕು? ನಿಮ್ಮಲ್ಲಿರುವಂಥ ಸ್ಪೆಷಾಲಿಟಿ ಏನು ಸರ್?
3: ಅತ್ಯಂತ ಗುಣಮಟ್ಟವಾದ ಕ್ವಾಲಿಟಿ ಇರುವಂತಹ ಪಂಪ್ಸೆಟ್ಗಳನ್ನೇ ನಾವು ಮಾಡ್ತೇವೆ. ಯಾವುದೇ ಕಳಪೆ ಮಟ್ಟದ ಪ್ರಾಡಕ್ಟ್ಗಳನ್ನು ನಾವು ಮಾಡೋದಿಲ್ಲ. ಹಂಗಾಗಿ ಗ್ರಾಹಕರು ನಮ್ಮನ್ನು ಹುಡುಕೊಂಡು ಖಂಡಿತ ಬರ್ತಾರೆ.
2: ಖಂಡಿತ ಸರ್. ಆ್ಯಂಡ್ ಒಂದು ಕೊನೆಯ ಪ್ರಶ್ನೆ, ಮತ್ತೊಂದು ಏನಪ್ಪ ಅಂದರೆ, ಇಂಟರ್ವ್ಯೂ ಹೇಗೆ ಅನ್ನಿಸ್ತು?
3: ತುಂಬ ಚೆನ್ನಾಗಿ ಅನ್ನಿಸ್ತು, ಖುಷಿಯಾಯಿತು.
2: ಓಕೆ ಸರ್, ನಿಮ್ಮ ಸಮಯನ ಬಿಡು ಮಾಡಿಕೊಂಡು ನಿಮ್ಮ ಒಂದು 25 ವರ್ಷದ ಬಿಸ್ನೆಸ್ ಅನುಭವವನ್ನು ನಮ್ಮೊಟ್ಟಿಗೆ ಹಂಚಿಕೊಂಡ್ರಿ. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್.
3: ಸಂತೋಷ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್.
2: ಆಲ್ ರೈಟ್, ಕೇಳಿಸ್ಕೊಂಡಿಲ್ಲ ಸ್ನೇಹಿತರೆ, ಲಕ್ಷ್ಮೀ ರಂಗನಾಥ ಎಂಟರ್ಪ್ರೈಸಸ್ನ ಮಾಲೀಕರಾಗಿರುವಂತಹ ಕುಮಾರಸ್ವಾಮಿಯವರು ಅವರ ಬಿಸ್ನೆಸ್ ಜರ್ನಿನ ನಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡ್ರು. ಹಾಗೆ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ಕೂಡ ಇತ್ತು ಅಲ್ವಾ? ಖಂಡಿತವಾಗ್ಲೂ 25 ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿಕೊಂಡ್ರು. ಹಾಗಿದ್ರೆ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸೋ ಸಮಯ ಕೂಡ ಬಂದಿದೆ. ಪ್ರೋಗ್ರಾಮ್ ಹೇಗೆ ಅನ್ನಿಸ್ತು? ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ, ನಿಮಗೂ ಕೂಡ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಅಥವಾ ಮೋಟಾರ್ ಹಾಗೆ ಬೋರ್ವೆಲ್ ಬೇಕು ಅಂದ್ರೆ ನಮ್ಮ ಶಿವಮೊಗ್ಗದ ಗಾರ್ಡನ್ ಏರಿಯಾ ಅಥವಾ ಎಲ್ಲೆಲ್ಲ ರೋಡಲ್ಲಿರುವಂತಹ ಲಕ್ಷ್ಮೀ ರಂಗನಾಥ ಎಂಟರ್ಪ್ರೈಸಸ್ಗೆ ಒಮ್ಮೆ ಭೇಟಿ ನೀಡಿ ಅಂತ ತಿಳಿಸ್ತಾ, ನಾನು ನಿಮ್ಮ ಆರ್ಜೆ ಅರ್ಪಿತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
6: ನಂದಿನಿ.
7: ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್.ಜೆ. ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮುಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ. 9686279 6860 9627 9. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು ವಿದ್ಯಾಭ್ಯಾಸನ 6ನೇ ಕ್ಲಾಸ್ ತನಕ ಮಾಡಿ ನಂತರ ವಿದ್ಯಾಭ್ಯಾಸ ತಲೆಗೆ ಹತ್ತಲ್ಲ ಅಂತ ಹೇಳಿ ಏನಾದರೂ ಬೇರೆ ಕೆಲಸವನ್ನು ಮಾಡಬೇಕು ಅಂಥೇಳಿ ಒಂದು ಬಿಸ್ನೆಸ್ ಕಡೆಗೆ ಹೋಗ್ತಾರೆ. ಸೊ ಅಲ್ಲಿ ಕೂಡ ಒಂದಷ್ಟು ದಿನ ಕೆಲಸ ಮಾಡ್ತಾರೆ. ಅದೇ ಸಮಯದಲ್ಲೇ ಅವರದ್ದೇ ಕೃಷಿ ಭೂಮಿನಲ್ಲಿ ಇರುವಂತಹ ಮರಗಳು ಒಣಗೋದಕ್ಕೆ ಶುರುವಾಗುತ್ತೆ. ಅದಕ್ಕೆ ಅಂತ ಬೋರನ್ನು ತೆಗೆಸ್ತಾರೆ. ಬೋರ್ ತೆಗೆಸಿದ ನಂತರದಲ್ಲಿ ಅವರ ತೋಟದಲ್ಲಿ ಇದ್ದಂತಹ ಮಾವಿನ ಮರಗಳು ಒಳ್ಳೆಯ ಫಲವನ್ನು ಕೊಡೋದಕ್ಕೆ ಶುರು ಮಾಡುತ್ತೆ. ಸೊ ನೀರನ್ನು ಸಿಕ್ಕ ನಂತರದಲ್ಲಿ ಒಳ್ಳೆಯ ಫಲ ಬಂದಿದ್ದಕ್ಕೆ ನೇರವಾಗಿ ಮಾರ್ಕೆಟಿಂಗ್ನ ಇಲ್ಲೇ ಸ್ಟಾರ್ಟ್ ಮಾಡುವುದು ಅಂಥೇಳಿ ಒಂದು ಥಾಟ್ ಬರುತ್ತೆ. ಆ ನಂತರ ಅವರು ಅವರ ತೋಟದಲ್ಲೇ ಒಂದು ನೇರವಾಗಿ ಮಾರ್ಕೆಟಿಂಗ್ನ ಶುರು ಮಾಡ್ತಾರೆ. ಇದರಿಂದ ಒಳ್ಳೆಯ ಆದಾಯ ಕೂಡ ಬರುತ್ತೆ. ಅದರಿಂದ ಅವರಿಗೆ ಆಸಕ್ತಿ ಇನ್ನೂ ಹೆಚ್ಚಾಗಿ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡು ಈಗ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡು, ಸಮಗ್ರ ಕೃಷಿಯಲ್ಲಿ ಹಸು ಸಾಕಾಣಿಕೆ ಆಗಿರುವುದು, ಕೋಳಿ ಸಾಕಾಣಿಕೆ, ತರಕಾರಿ ಬೆಳೆಗಳು, ಈ ಥರ ಬೇರೆ ಬೇರೆ ಕೃಷಿಯಲ್ಲಿ ಅಳವಡಿಸ್ಕೊಳ್ತಾ ಹೋಗ್ತಾರೆ. ಸೊ ಈಗ ಕೃಷಿಯಲ್ಲಿ ಒಬ್ಬ ಯಶಸ್ವಿಯಾದಂತಹ ಕೃಷಿಕರಾಗಿ ಕೂಡ ಇವರು ಹೊರಹೊಮ್ಮಿದ್ದಾರೆ. ಸೊ ಬನ್ನಿ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆ ನಲ್ಲಿ ಮಾತಾಡೋಣ. ಯಾರು ಎಲ್ಲಿಂದ ಮಾತಾಡ್ತಿದ್ರು ಅಂತ ಯೋಚನೆ ಮಾಡ್ತಾ ಇದ್ರಾ? ಊರು ಅರಸೀಕೆರೆ. ವೆಂಕಟೇಶ್ ಅಂತ ಇವರ ಹೆಸರು. ಇವರು ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಕೃಷಿಯಲ್ಲಿ ಒಳ್ಳೆಯ ಒಂದು ಆದಾಯವನ್ನು ಕೂಡ ಗಳಿಸ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆ ನಲ್ಲಿ ಮಾತಾಡೋಣ. ಅವರು ಮಾಡ್ತಿರುವಂತಹ ಕೃಷಿ ಏನು ಮತ್ತೆ ಹೇಗೆ ಕೃಷಿಗೆ ಕಾಲಿಟ್ರು ಇದೆಲ್ಲದರ ಬಗ್ಗೆ ಅವ್ರ ಹತ್ರನೇ ಕೇಳೋಣ. ಸೊ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪರಿಚಯವನ್ನು ತಿಳಿಸ್ಕೊಡಿ.
8: ನಾನು ವಿದ್ಯಾಭ್ಯಾಸ ಬಂದು 6ನೇ ಕ್ಲಾಸ್ ಸರ್. ನಾನು ವ್ಯವಸಾಯನ ಬಿಟ್ಟು ಸುಮಾರು 25 ವರ್ಷದಿಂದ ನಾನು ವ್ಯವಸಾಯನ ಮಾಡಬಾರ್ದು ಅಂತೇಳಿ ರಾಮನಗರ ಸೇರಿಕೊಂಡು ಅಲ್ಲೇ ಹೋಗಿ ಒಂದು ಹಣ್ಣಿನ ಬಿಸ್ನೆಸ್ ಮಾಡಿಕೊಂಡಿದ್ದೋ. ಪುನಃ ಭೂಮಿಗೆ ಈ ವ್ಯವಸಾಯ ನಮ್ಮನ್ನ ಹೆಂಗೆ ಮಣ್ಣನ್ನು ಸೆಳೆತಾ ಎಳ್ಕೊಂಬತ್ತು ಅಂದರೆ, ಮರ ಎಲ್ಲ ಒಣಗೋಯ್ತಾ ಇದ್ದೋ, ಒಂದು ಬೋರ್ ಹಾಕಿ ನೀರು ಮಾಡಿ ನಮ್ಮ ಮಾವಿನ ಗಿಡ ಕೊಟ್ಟಾಗ ಒಂದು 2 ಲಕ್ಷ ರೂಪಾಯಿಗೆ ನಾವು ಬೇರೆಯವ್ರಿಗೆ ಕೊಡ್ತಾ ಇದ್ದ ಜಾಗದಲ್ಲಿ ನಾನು ನೇರ ಮಾರ್ಕೆಟ್ ಮಾಡೋಕೆ ಹೋದಾಗ ಒಂದು 8 ಲಕ್ಷ ರೂಪಾಯಿ ದುಡ್ಡಾಯಿತು. ಆ ಒಂದು ಇಂಟ್ರೆಸ್ಟ್ ನನಗೆ ತುಂಬ ನನ್ನ ಮನಸ್ಸಿಗೆ ನಾಟ್ಕೊಂತು. ಅವಾಗ ಏನು ಮಾಡಿದೆ ಅಂದರೆ, ನೇರ ಮಾರ್ಕೆಟ್ನ ಮಾಡಲೇಬೇಕು. ನೇರ ಮಾರ್ಕೆಟ್ ಮಾಡೋಕೆ ಹೋದಾಗ ಜನಗಳಿಗೂ ಅದು ನಾವು ಬೆಳೆದಿರೋದು ನಮ್ಮ ಇವೆಲ್ಲ ತಲುಪ್ತೇವೆ ಅಂತ ಹೇಳಿದಾಗ ನಮ್ಮ ಮಗ ನಾವು ಎಲ್ಲ ಕುಂದ್ಕೊಂಡು ಚಿಂತನೆ ಮಾಡ್ದೋ. ನೇರ ಮಾರ್ಕೆಟ್ ಮಾಡಬೇಕಾದ್ರೆ ನಂದು ಭೂಮಿನ ಫಸ್ಟ್ ಸಾವಯವ ಮಾಡಬೇಕು ಅಂತ ಒಂದು ನಮಗೆ ಒಂದು ನಿರ್ಧಾರ ಮಾಡಿದ್ವಿ. ಹಾಗೆಯೇ ಒಂದು ನಮ್ಮದೊಂದು ಕಾನ್ಸೆಪ್ಟ್ ಇತ್ತು, ವಿಷಮುಕ್ತ ಭೂಮಿ, ವಿಷಮುಕ್ತ ಆಹಾರ, ಆರೋಗ್ಯವಂತ ಮಾನವ ಅಂತೇಳಿ ರೆಡಿ ಮಾಡಿಕೊಂಡ್ವಿ. ಇವತ್ತು ನನಗೆ ಮಾವು ಒಂದು 500 ಗಿಡ ಮಾವಿದೆ, ಒಂದು ನಮ್ಮದೊಂದು ಸಿರಿಧಾನ್ಯದ ಯೂನಿಟ್ ಇದೆ, ಅದಕ್ಕೊಂದು ಸುಮಾರು ಅಂದರೆ ಒಂದು 45 ಲಕ್ಷ ರೂಪಾಯಿ ಆಯಿತು. ಅದ್ರ ಜೊತೆಗೆ ಒಂದು ನಂದು ಕುರಿ ಫಾರಂ ಇದೆ, ಕುರಿ ಫಾರಂ ಜೊತೆಗೆ ನಾಟಿ ಕೋಳಿ ಇದೆ, ನಾಟಿ ಕೋಳಿ ಜೊತೆಗೆ ನಮ್ಮದು ಒಂದು ಹಳ್ಳಿಕಾರ ರಸಗೋಳಿದೆ, ಹಳ್ಳಿಕಾರ ರಸಗೋಳ ಜೊತೆಗೆ ನಮ್ಮದು ಕೃಷಿ ಹೊಂಡದಲ್ಲಿ ಮೀನಿದೆ. ಸಮಗ್ರ ಕೃಷಿನ ನಾನು ಆಯ್ಕೆ ಮಾಡಿಕೊಂಡು ಒಂದು ಗಿಡದಲ್ಲಿ ಈಗ ನಮ್ಮದು ಮಾವಿನ ಗಿಡ ಎಷ್ಟು ಬರ್ತಾಯಿದೆ ಇಳುವರಿ ಅಂದರೆ, ನಮ್ಮದೆಲ್ಲ 60 ವರ್ಷದ ಮರ ಇದೆ, ಒಂದು ಟನ್ ಬರ್ತಾ ಇದೆ. 100 ವರ್ಷದ ಮರ ಇದೆ, ಸುಮಾರು ಅಂದರೆ 1.5 ಟನ್ ಬರ್ತಾ ಇದೆ. ಹೀಗೆ ಹಲವಾರು ಹಣ್ಣಿನ ಗಿಡ ಇದೆ ನಮ್ಮ ಹತ್ರ, ಮಾವಿನ ಗಿಡ ಒಂದು 23 ತಳಿ ನಮ್ಮ ಭೂಮಿಯಲ್ಲಿ ಮಾವು ಇದೆ. ಹೀಗಾಗಿ ನನ್ನ ಬೆಳೆಗೆ ನಾನೇ ವ್ಯಾಪಾರಿ ಅಂತ ಹೇಳಿ ನಾವೊಂದು ಮಾರ್ಕೆಟ್ ಮಾಡಿದ್ವಿ. ಹಾಗಾಗಿ ಈ ಕೃಷಿ ಒಳಗಡೆ ನನಗೆ ತುಂಬ ಖುಷಿ ಕೊಡದೆ ಅಂತ ಹೇಳಕ್ ಇಷ್ಟಪಡ್ತೀನಿ.
7: ಓಕೆ ಸರ್, ನಿಮ್ಮ ಜೊತೆಗೆ ನಾವು ಕೂಡ ಇನ್ನಷ್ಟು ಮಾತಾಡ್ತೀವಿ. ಆ್ಯಂಡ್ ನಿಮ್ಮ ಈ ಒಂದು ಕೃಷಿಯ ಜರ್ನಿ ಹೇಗಿತ್ತು, ಮತ್ತು ನಿಮ್ಮ ಕೃಷಿನಲ್ಲಿ ಇನ್ನೂ ಏನೆಲ್ಲ ಅಳವಡಿಸ್ಕೊಂಡಿದ್ದೀರಾ, ಮತ್ತು ನೀವು ಕೃಷಿನ ಯಾವ ರೀತಿ ಮಾಡ್ತಾ ಇದ್ದೀರಾ, ಇದೆಲ್ಲದ್ರ ಬಗ್ಗೆ ನಿಮ್ಮ ಜೊತೆಯಲ್ಲಿ ಮಾತಾಡೋದಕ್ಕಿದೆ. ಮತ್ತು ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ಆ್ಯಂಡ್ ನಾವು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ವಿಶೇಷವಾದಂತಹ ಕೃಷಿಯಲ್ಲಿ ಏನೇನೆಲ್ಲ ವಿಶೇಷಗಳಿದೆ, ಮತ್ತು ವೆಂಕಟೇಶ್ ಅವರು ತಿಳಿಸ್ತಾ ಇದ್ದ ಹಾಗೆ ಅವರ ಕೃಷಿನಲ್ಲಿ ಇನ್ನೂ ಏನೆಲ್ಲ ಅಳವಡಿಸ್ಕೊಂಡಿದ್ದಾರೆ ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಒಂದು ಸೂಪರ್ ಆಗಿರುವಂತಹ ಸಾಂಗ್ ನಿಮಗೋಸ್ಕರ, ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗನಾಡಿ ಪುನರ್ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ ನಾನು ಆರ್ ಜಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ, ಸೊ ಒಬ್ಬ ಕೃಷಿಕ ಏನು ಬೇಕಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀವಿ. ಆ್ಯಂಡ್ ಹಾಗೆ ಇವರು ಕೂಡ ಕೃಷಿನಲ್ಲಿ ಖುಷಿಯನ್ನು ಕಾಣ್ತಾ ಇದ್ದಾರೆ. ಆರಂಭದ ದಿನಗಳಲ್ಲಿ ಕೃಷಿ ಕೈ ಹಿಡಿಯಲ್ಲ ಅಂಥೇಳಿ ತಮ್ಮ ವಿದ್ಯಾಭ್ಯಾಸವನ್ನು ಕೂಡ ಅರ್ಧಕ್ಕೆ ನಿಲ್ಲಿಸಿ ನಂತರ ಒಂದು ಬಿಸ್ನೆಸ್ ಮಾಡೋಕ್ಕೆ ಅಂತ ಹೋಗ್ತಾರೆ. ಆಮೇಲೆ ಮತ್ತೆ ಕೃಷಿನೇ ಅವರಿಗೆ ಕೈ ಹಿಡಿದು ಇಲ್ಲಿವರೆಗೂ ಕೂಡ ಕೃಷಿನಲ್ಲಿ ಯಶಸ್ವಿಯಾಗಿ ನಡೆಸ್ಕೊಂಡು ಬರೋದಕ್ಕೆ ಸಾಧ್ಯ ಆಗಿದೆ. ಸೊ ಹಾಗಾದರೆ ಕೃಷಿನಲ್ಲಿ ಯಾವ್ಯಾವ ರೀತಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು, ಹಾಗೆ ಕೃಷಿಯಲ್ಲಿ ಏನೆಲ್ಲ ವೆರೈಟಿಯಾಗಿ ನಾವು ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಾವು ಮಾತಾಡೋಣ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ವೆಂಕಟೇಶ್ ಅವರು ಕೂಡ ಇದ್ದಾರೆ. ಸೊ ಅವರು ಕೂಡ ಕೃಷಿನಲ್ಲಿ ವಿಶೇಷವಾಗಿ ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅದು ಕೂಡ ಸಾವಯವ ಪದ್ಧತಿನಲ್ಲೇ ಕೃಷಿನ ಮಾಡಬೇಕು ಅನ್ನೋದು ಅವರ ಧ್ಯೇಯ ಕೂಡ ಆಗಿದೆ. ಅದೇ ರೀತಿಯಲ್ಲೇ ಅವರು ಕೂಡ ಕೃಷಿನ ಸಾವಯವ ಪದ್ಧತಿನಲ್ಲಿ ಮಾಡ್ಕೊಳ್ತಾ ಅದರಲ್ಲಿ ಕೂಡ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹಸು ಸಾಕಾಣಿಕೆ ಮತ್ತು ಹಣ್ಣಿನ ಬೆಳೆಗಳು ಇದೆಲ್ಲದನ್ನು ಕೂಡ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಸೊ ಬನ್ನಿ ಅವ್ರ ಜೊತೆನಲ್ಲಿ ಮಾತನ ಮುಂದುವರ್ಸೋಣ. ವೆಂಕಟೇಶ್ವರ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ನಿಮಾಗಲೇ ಹೇಳ್ತಾ ಇದ್ರಿ ಕೃಷಿನಲ್ಲಿ ಖುಷಿಯನ್ನು ಕಾಣ್ತಾ ಇದ್ರಿ ಅಂತ ಹೇಳಿ, ಈಗ ಸಮಗ್ರ ಕೃಷಿಯನ್ನು ಮಾಡ್ತಿದ್ವಿ ಅಂತ ಕೂಡ ಆಗಲೇ ಹೇಳಿದ್ರಿ. ಹಾಗೆ ಸಮಗ್ರ ಕೃಷಿನಲ್ಲಿ ಮಾವಿನ ಹಣ್ಣುಗಳನ್ನು ನೀವೇ ಒಂದು ಮಾರ್ಕೆಟಿಂಗ್ನ ಮಾಡಿಬಿಟ್ಟು ಅದರಲ್ಲಿ ಒಳ್ಳೆಯ ಒಂದು ಆದಾಯವನ್ನು ಕೂಡ ಗಳಿಸ್ತಾ ಇದ್ವಿ ಅಂತ ಹೇಳ್ತಾ ಇದ್ರಿ. ಸೊ ಅದೇ ರೀತಿಯಲ್ಲೇ ಈಗ ಕೃಷಿ ಮಾಡ್ತಾ ಇದ್ದೀವಿ ಅಂತಂದಾಗ ಒಂದೇ ಬೆಳೆಗೆ ಸೀಮಿತವಾಗಿದೆ, ಸಮಗ್ರ ಕೃಷಿಯನ್ನು ಮಾಡಿದಾಗ ಅದರಲ್ಲಿ ಯಶಸ್ಸು ಸಾಧ್ಯ ಅಂತ ಕೂಡ ಹೇಳಿದ್ರಿ. ಅದಕ್ಕೆ ತಕ್ಕಂತೆ ಹೇಳಬೇಕು ಅಂತಂದರೆ, ಅದಕ್ಕೆ ಪೂರಕವಾಗಿನೇ ಹೇಳಬೇಕು ಅಂತಂದರೆ, ಈಗ ಸಮಗ್ರ ಕೃಷಿಯನ್ನು ಮಾಡ್ತಾ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹಸು ಸಾಕಾಣಿಕೆ ಈ ಥರದನ್ನೆಲ್ಲ ಕೂಡ ಮಾಡ್ತಾ ಹೋಗ್ತಾರೆ. ನೀವು ಈ ರೀತಿ ಏನೇನೆಲ್ಲ ಸಾಕಾಣಿಕೆನ ಮಾಡಿದ್ರಾ, ಮತ್ತೆ ಯಾಕೆ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹೈನುಗಾರಿಕೆ ಅನ್ನೋದು ಇರಬೇಕಾಗತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ?
5: ಕುರಿ ಫಾರಂ ಮಾಡೋದು ಉದ್ದೇಶ ಏನಂದ್ರೆ, ಸಮಗ್ರ ಕೃಷಿ ಒಳಗಡೆ ಕೃಷಿಗೆ ದುಡ್ಡು ಬೇಕಲ್ಲ ಖರ್ಚು ಮಾಡೋದಕ್ಕೆ, ಅದಕ್ಕೆ ಮನುಷ್ಯನಿಗೆ ಕೆಲವು ಉಪಕಸಬುಗಳು ಇರಬೇಕಾಗಿದೆ. ಕುರಿಗಳು ಅಂದರೆ ATM ಇದ್ದಂಗೆ, ನಾನು ಒಂದು 60 ಕುರಿಗೆ ಬಂಡವಾಳ ಹಾಕ್ತೋ, ಈಗ ಅದು ನಮ್ಮ ಹತ್ರ ಒಂದು 120 ಕುರಿ ಆಗಿದೆ. ಮುಂದೊಂದು ದಿನ ಇದು ಒಂದು ನಾನೇ ಒಂದು 200-250 ಕುರಿಗಳು, ಹೆಣ್ಣು ಕುರಿಗಳು ಮಾಡಬೇಕು ಅಂದ್ಕೊಂಡಿದ್ದೀವಿ. ಉದ್ದೇಶ ಇಷ್ಟೇ, ಒಂದು 250 ನಾವು ಕುರಿಗಳಿದ್ದರೆ ಒಂದು ವರ್ಷದಲ್ಲಿ ಒಂದು 250 ಮರಿಗಳನ್ನ ಮಾರ್ತೀವಿ ಅಂತ. ನಾನು ನೇರ ಮಾರ್ಕೆಟ್ ಇರೋ ದೇಶದಿಂದ ನಾನು ಯಾರು ಬಂದರೂ ಒಂದು ಕುರಿಗಳು ಇಲ್ಲಿ ಕೊಡಲ್ಲ ಸರ್. ನಾನು ಮಟನ್ ಮಾರ್ಕೆಟೇ ಮಾಡ್ತೀವಿ, ಯಾಕೆಂದರೆ ನಮ್ಮಲ್ಲಿ ನಮ್ಮ ಒಂದು ಕುಟುಂಬನೇ ಇದೆ, ಅವ್ರಿಗೆಲ್ಲ ಒಂದು ಉದ್ಯೋಗ ಮಾಡಿಕೊಡ್ಬೇಕು ಅಂತ ನಮ್ಮದು ಆಸೆ ಇದೆ. ಬೆಳಗ್ಗೆ 10 ಗಂಟೆಗೆ ಕುರಿಗಳು ಮೇಯಾಕ್ಬಿಟ್ರೆ ಒಂದು 2 ಗಂಟೆ ಮೇಯ್ಕೊಂಡು ವಾಪಸ್ ಬಂದು ಫಾರಂ ಬರ್ತವೆ. ಸಾಯಂಕಾಲ ಏನು ಮಾಡ್ತೀವಿ ಅಂದರೆ, ನಮ್ಮ ಹತ್ರ ಮುಸುಕಿನ ಜೋಳ ಇದೆ, ನಾನು ನಮ್ಮ ಯೂನಿಟಲ್ಲಿ ಏನು ನಾವು ಪ್ರೊಸೆಸಿಂಗ್ ಯೂನಿಟ್ ಸಿರಿದಾನ ಇದೆಯಲ್ಲ, ಅದರಲ್ಲಿ ನಾವು ಪ್ರೊಸೆಸಿಂಗ್ ಮಾಡಿದಾಗ ಹೊಟ್ಟುಗಳು ಬರುತ್ತೆ, ನುಚ್ಚಕ್ಕಿ ಬರ್ತದೆ, ಹೀಗೆ ನಮ್ಮದು ನವಣೆನೂ ಬರ್ತದೆ. ಇವೆಲ್ಲ ಮಿಕ್ಸ್ ಮಾಡಿ ಜೋಳದ ಜೊತೆಯಲ್ಲಿ ಆ ಒಟ್ಟು ಜೊತೆಯಲ್ಲಿ ಕುರಿಗಳಿಗೆ ತಿಂಡಿ ರೂಪದಲ್ಲಿ ಸಾಯಂಕಾಲ ಒನ್ ಟೈಮ್ ಕೊಡ್ತೀವಿ ಸರ್. ಯಾಕೆಂದರೆ ಕುರಿಗಳಿಗೆ ಮೇವು ಸಪ್ರೇಟ್ ಬೆಳೆಸ್ತಾ ಇದ್ದೀವಿ ನಾವು. ಹೇಗೆ ಬೆಳೆಸ್ತೀವಿ ಅಂದರೆ, ಕೊರಲೆ ಇರ್ಬೋದು, ನವಣೆ ಇರ್ಬೋದು, ಇವೆಲ್ಲ ಮಿಕ್ಸ್ ಮಾಡಿ ಒಂದು 3 ಬ್ಯಾಚ್ ಮಾಡಿದ್ದೀವಿ. ಆನಂದವಾಗಿ ಕುರಿ ಬೆಳೀತಾ ಇದ್ದೀವಿ ಸರ್. ನಮಗೆ ಭಾಳ ಇಷ್ಟ ಏನಂದರೆ ಇನ್ನೊಂದು ಜೊತೆಗೆ ಎಷ್ಟು ಬೇಗ ಒಂದು 250 ಕುರಿ ಆಯ್ತೇವೆ ಅಂತ ಕಾಯ್ತಾ ಇದ್ದೀವಿ ಸರ್. ಒಂದು 80 ಉದ್ದ ಇದೆ, 25 ಅಗಲ ಇದೆ, ಭೂಮಿಯಿಂದ 7 ಇದರಲ್ಲಿ ನಾವು ಸ್ಟೆಪ್ ಮಾಡಿದ್ದೀವಿ. ಆ 7 ಒಳಗಡೆ ಕೆಳಗಡೆ ಕೋಳಿ ಇರಬೇಕು, 7 ಮೇಲ್ಗಡೆ ಕುರಿ ಇರಬೇಕು. ಕುರಿಯಿಂದ ನಾವು ಸೀಟ್ ಹಾಕಿರೋದು ಒಂದು 12 ಬರ್ತದೆ. ಹಿಂಗೆ ಒಂದು 17-19 ನಮಗೆ ಹೈಟು ಸಡ್ಡು ನಿರ್ಮಾಣ ಮಾಡಿದ್ವಿ ಸರ್. ಈ ಕುರಿ ಫಾರಮ್ನ ಇನ್ನೂ ವಿಸ್ತರಣೆ ಮಾಡಿಕೊಂಡು ನಾನು ಇದರಲ್ಲಿ ಒಂದು ಉದ್ಯೋಗನ ನಾನು ನಿರ್ಮಿಸಬೇಕು ಅಂತ ಒಂದು ಪ್ಲಾನ್ ಮಾಡಿದ್ದೀನಿ ಸರ್. ಆದ್ರಿಂದ ಅದರಿಂದ ನಾನು ಸಕ್ಸಸ್ ಆಯ್ತು ಅಂತ ನನ್ನ ಮನವರಿಕೆ ಇದೆ ಸರ್.
4: ಓಕೆ, ಹಾಗೆ ಕೋಳಿ ಸಾಕಾಣಿಕೆನ ಕೂಡ ಮಾಡಿದ್ದೀವಿ ಅಂತ ಹೇಳಿದ್ರಿ, ಎಷ್ಟು ಕೋಳಿಗಳಿದ್ದಾವೆ, ಅವುಗಳ ಮೇಂಟೆನೆನ್ಸ್ ಎಲ್ಲ ಹೇಗೆ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
5: ನಾವು 1,000 ನಾಟಿ ಕೋಳಿ ಸಾಕ್ತಾ ಇದ್ದೀವಿ ಸರ್. ನಾಟಿ ಕೋಳಿ ಸಾಕೋ ಉದ್ದೇಶ ಏನಂತ ಅಂದರೆ ಮಾವು ಬಂದು ಒಂದು ವರ್ಷಕ್ಕೆ ಒಂದು ಬೆಳೆ ಬರ್ತದೆ. ಈ ರೈತನಿಗೆ ಏನು ಮಾಡಬೇಕು ಅಂದರೆ ಉಪಕಸುಬುಗಳಿಗಿರಬೇಕು ಅಂತ ನಮ್ಮ ಲೆಕ್ಕದಲ್ಲಿ ಈ ಅದಕ್ಕೆ ಕೋಳಿ ಸಾಕಿದ್ದೀವಿ. ಈಗ ನಾಟಿ ಕೋಳಿ ಸುಮಾರು ಅಂದರೆ ಒಂದಿನ ಮರಿ ಕೊಡ್ತಾರೆ, ಒಂದಿನ ಮರಿ ಕೊಟ್ಟು ನಮ್ಮ ಫುಡ್ ಅದು ಅಡ್ಜಸ್ಟ್ ಆಗೋದಿಲ್ಲ. ಅದಕ್ಕೆ ಅವ್ರು ಹೇಳ್ತಂದ ಥರದಿನ ಫುಡ್ಡನ್ನು ನಾವು 1 3 ವ್ಯಾಕ್ಸಿನ್ ಮಾಡಬೇಕಾಗುತ್ತೆ. ವಾರಕ್ಕೊಂದಿನ 3 ವ್ಯಾಕ್ಸಿನ್ ಆದಮೇಲೆ ಅವ್ರು ಹೇಳಿದ ಫುಡ್ ಕೊಡ್ತಾ ಇದ್ದೀವಿ. 1 ಈಗ ನಮ್ಮ ಫುಡ್ಡು ಸರ್, ನಮ್ಮ ಫುಡ್ಡು ಸುಮಾರು ರಾಗಿ ಇದೆ, ನಮ್ಮ ಸಿರಿಧಾನ್ಯಗಳಿದೆ ಹೊರಗಡೆ, ಅದಕ್ಕೋಸ್ಕರನೇ ರಾಗಿ ಹಾಕಿದ್ದೀವಿ ಸರ್. ರಾಗಿ ಪೈರು ಮೇಯ್ತದೆ, ಗರ್ಕೆ ಇದೆ, ಇವೆಲ್ಲ ಮೇಯ್ಕೊಂಡು ಆರಾಮಾಗಿ ಕುರಿ ಮನೆ ಕೆಳಗಡೆ ಬಂದಾದಮೇಲೆ ಅದಕ್ಕೆ ಅಲ್ಲಿರ್ತದೆ ಸರ್. ನ್ಯಾಚುರಲ್ಗೆ ಬೆಳಿಬೇಕು ಅಂತ ಹೊರಗಡೆ ಬಿಟ್ಟು ಬೆಳೆದ್ರೆ ನಾಟಿ ಕೋಳಿ ಫಾರಮ್ ಮೇಲೆ ಇದ್ದು ಬೆಳೆದು ನಾವು ನಾಟಿ ಕೋಳಿ ಅಂತ ಮಾರಾಟ ಮಾಡೋದಕ್ಕಿಂತ ಸುಮ್ಮನೆ ಯಾಕೆ ಜನಗಳು ನಾವು ಸುಳ್ಳು ಹೇಳಿ ಮೋಸ ಮಾಡೋಣ. ಹೊರಗಡೆ ಬಿಟ್ಟು ಈ ನಾಟಿ ಕೋಳಿ ಹೇಗಿದೆ ಅಂತ ಅವ್ರಿಗೆ ಗೊತ್ತಾಗಬೇಕಾದ್ರೆ ತಿನ್ನಬೇಕು ಅದನ್ನು. ಆ ಕಾಲು ಸಣ್ಣಗಿರ್ತದೆ, ಮಾಂಸ ಗಟ್ಟಿ ಇರ್ತದೆ, ಆಗ ಗೊತ್ತಾಗುತ್ತೆ ಫಾರಮ್ ಕೋಳಿ ಹೇಗೆ, ಫಾರಮ್ ಮೇಲೆ ಬೆಳೆಸೋ ನಾಟಿ ಕೋಳಿ ಹೇಗೆ, ಹೊರಗಡೆ ಬೆಳೆದ ನಾಟಿ ಕೋಳಿ ಹೇಗೆ ಅಂತ ಜನಗಳಿಗೆ ಗೊತ್ತಾಗುತ್ತೆ ಸರ್. ಬೆಳಗ್ಗೆ ಮೇಯಕ್ಕೆ ಬಿಡ್ತೀವಿ, ಸಾಯಂಕಾಲ ಬಂದು ಕುರಿ ಫಾರಮ್ ಕೆಳಗಡೆ ಈ ನಾಟಿ ಕೋಳಿಗೆ ಒಂದು ವ್ಯವಸ್ಥೆ ಮಾಡಿ ಸರ್, ಅಲ್ಲಿರ್ತದೆ.
4: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಹಾಗೆ ನೀವು ಕೂಡ ಮಾವಿನ ಗಿಡಗಳಿದ್ದಾವೆ ಅಂತ ಹೇಳ್ತಾ ಇದ್ರಿ, ಸೊ ಅದರ ಮೇಂಟೆನೆನ್ಸ್ ಎಲ್ಲ ಹೇಗೆ, ಮತ್ತು ಮಾವಿನಿಂದ ಎಷ್ಟು ಆದಾಯ ಬರ್ತಾ ಇದೆ, ಎಷ್ಟು ಮಾವಿನ ಸಸಿಗಳನ್ನು ಹಾಕಿದ್ರ, ಇದೆಲ್ಲದರ ಬಗ್ಗೆ ಕೂಡ ಮಾತಾಡೋದಕ್ಕಿದೆ. ಸೊ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ ಸರ್. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗೆ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ವೆಂಕಟೇಶ್ ಅವರ ಜೊತೆ ಮಾತಾಡ್ತಾ ಇದ್ವಿ. ಹಾಗೆ ಅವರು ಕೂಡ ಹೇಳ್ತಿದ್ದ ಹಾಗೆ, ಸೊ ಅವರು ಮಾಡ್ತಿರುವಂತಹ ಈ ಒಂದು ಸಮಗ್ರ ಕೃಷಿನಲ್ಲಿ ಕೋಳಿ ಸಾಕಾಣಿಕೆ, ಹಸು ಸಾಕಾಣಿಕೆಯ ಜೊತೆನಲ್ಲಿ ಹೆಚ್ಚಾಗಿ ಮಾವಿನ ಮರಗಳು ಇವರ ತೋಟದಲ್ಲಿದೆ ಅಂತ ಹೇಳ್ತಾ ಇದ್ರು. ಸೊ ಅದರ ಜೊತೆನಲ್ಲೇ ಈ ರೀತಿ ಕೋಳಿಗಳಿಗೆ ಮತ್ತು ಕುರಿಗಳಿಗೆ ಬೇಕಾದಂತಹ ಆಹಾರವನ್ನು ಕೂಡ ಅವರ ತೋಟದಲ್ಲೇ ಅಥವಾ ಅವರ ಹೊಲದಲ್ಲೇ ಬೆಳೀತಾ ಇದ್ವಿ ಅಂತ ಕೂಡ ಹೇಳ್ತಾ ಇದ್ರು. ಸೊ ಇದೆಲ್ಲದರ ಮೇಂಟೆನೆನ್ಸ್ ಎಲ್ಲ ಹೇಗೆ ಮಾಡ್ತಾರೆ, ಮತ್ತು ಇದಕ್ಕೆ ಎಷ್ಟು ನೀರಿನ ಪ್ರಮಾಣ ಬೇಕಾಗುತ್ತೆ, ಮತ್ತು ಈ ಕೃಷಿಯಿಂದ ಮಾಡುವಾಗ ಸಮಗ್ರ ಕೃಷಿಯನ್ನು ಮಾಡಿಕೊಂಡಾಗ ಹೆಚ್ಚಿನ ಲಾಭ ಅಂತ ಕೂಡ ಇವರು ಹೇಳ್ತಾ ಇದ್ದಾರೆ. ಸೊ ಬನ್ನಿ, ಅವ್ರ ಜೊತೆನಲ್ಲಿ ಮಾತನ್ನು ಮುಂದುವರಿಸ್ತಾ ಅವರ ಕೃಷಿಯ ಬಗ್ಗೆ ಏನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ನೀವಾಗಲೇ ಹೇಳ್ತಾ ಇದ್ರಿ ಕುರಿ ಸಾಕಾಣಿಕೆ ಮತ್ತು ಕೋಳಿ ಸಾಕಾಣಿಕೆಯ ಬಗ್ಗೆ. ಹಾಗೆ ನೀವು ನಿಮ್ಮ ತೋಟದಲ್ಲಿ ಹೆಚ್ಚಾಗಿ ಮಾವನ್ನು ಬೆಳೆದು ಮಾವಿನ ಒಂದು ಮಾರ್ಕೆಟಿಂಗ್ನೇ ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ರಿ. ಸೊ ಹೇಳಿ, ನಿಮ್ಮ ತೋಟದಲ್ಲಿ ಎಷ್ಟು ಮಾವಿನ ಗಿಡಗಳಿದ್ದಾವೆ, ಮತ್ತು ಅದರಿಂದ ಎಷ್ಟು ಆದಾಯ ಬರ್ತಾ ಇದೆ, ಯಾವ ರೀತಿ ಅದನ್ನು ಮಾರ್ಕೆಟಿಂಗ್ ಮಾಡ್ತಾ ಇದ್ರೆ, ಮತ್ತು ಅದರ ಮೇಂಟೆನೆನ್ಸ್ ಎಲ್ಲ ಹೇಗಿರುತ್ತೆ ಸರ್?
3: ನಮ್ಮಲ್ಲಿ ಒಂದು 500 ಗಿಡ ಮಾವಿದೆ ಸರ್. 2000 ಹೆಸರಲ್ಲಿ ಗೊಬ್ಬರ ಮಾಡ್ತೀವಿ ಮೊದಲು. ಆಮೇಲೆ ಏನು ಮಾಡ್ತೀವಿ ಅಂದರೆ, ನಮಗೆ 7 ರೂಪಾಯಿ ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ. ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ ಅಂದರೆ ಎಲ್ಲ, ಈಗ ಮಾವಿನ ಗಿಡದಲ್ಲಿ ಯಾರು ಕೇಳಿ ನಮಗೆ 1 ವರ್ಷ ಬತ್ತು ಫಸಲು, 7ನೇ ಸರಿ ನಮ್ಮ ಫಸಲು ಬರಲ್ಲ, ಏನು ಮಾಡ್ತಾರೆ ಅಂತಾರೆ. ನಾವು 10 ವರ್ಷದಿಂದ ಕಂಪಲ್ಸರಿ ವರ್ಷಕ್ಕಿಂತ ವರ್ಷಕ್ಕೆ ಜಾಸ್ತಿನೇ ನಮ್ಮ ತೋಟದಲ್ಲಿ ಫಸಲು ಬರ್ತದೆ. ಈಗ ಇದು ಬಂದು ನಮಗೆ ಆಸ್ಟ್ರೇಲಿಯಾದಂತ ಸರ್, ಇದು ಮಾಯಾ ಅಂತ ಇದೆ ಸರ್.

0: ಇದು ಮಾಯಾ ಅಂತೇಳಿ ಇನ್ನೊಂದು ನ್ಯೂಜಿಲೆಂಡ್ ವೆರೈಟಿ ಇದೆ ಸರ್, ಅದು ಲಿಲ್ಲಿ ಅಂತ. ನಮ್ಮ ದೇಶಿ ತಳಿಗಳಂತ ಮಾವಿನ ಮರಗಳು ಸುಮಾರಿದೆ, ಮತ್ತು ನೆರೆ ರಾಜ್ಯದ ಮಹಾರಾಷ್ಟ್ರ ಇರ್ಬೋದು, ತಮಿಳ್ನಾಡ್ದು ಇರ್ಬೋದು, ಆಂಧ್ರದ್ದು ಇರ್ಬೋದು, ಹಿಂಗೆ ಸುಮಾರು ಒಂದು 22 ವೆರೈಟಿ ಮಾವಿದೆ. ನಮ್ಮ ತೋಟದಲ್ಲಿ ಒಂದು 35-40 ಲಕ್ಷ ರೂಪಾಯಿ ದುಡ್ಡಾಯಿತು. ನಾವು ರೈತರಿಗೆ ಹೇಳೋದು ಇಷ್ಟೇ, ಈ ನಿಮ್ಮ ಮೂಲಕ ಫಸ್ಟು ಮಾವಿಗೆ ವ್ಯವಸಾಯ ಮಾಡದೆ ಬಿಟ್ಬಿಟ್ಟಿದ್ದಾರೆ, ಅದನ್ನು ವ್ಯವಸಾಯ ಮಾಡಿ. ಅದೇನೋ ಕೇಳ್ತದೆ, ಅದಕ್ಕೂ ಕೇಳ್ತದೆ, ಯಾಕೆಂದರೆ ಅದು ತುಂಬ ಗಿಡ, ಅದಕ್ಕೆ ನಾವು ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಒಸರಳೆ ಗೊಬ್ಬರ ಇರ್ಬೋದು, ಈ ಕೊಟ್ಟಿ ಅದನ್ನು ಮಾವು ಪುನಃಚೇತನ ಮಾಡಿದಾಗ ನಿಮಗೆಂದೂ ಇಲ್ಲದೇ ಇರೋವಂಥ ಒಂದು ಫಸಲು ಕೊಡ್ತದೆ. ಮಾರ್ಕೆಟ್ ಮಾಡೋದು ಹೇಗೆ ಅಂತಂದರೆ, ನಮ್ಮದು ಒಂದು ರಾಮ್ ಗೋಲ್ಡ್ ಅಂತೇಳಿ, ನಮ್ಮದು ಟೋಟಲ್ಲು ಎಲ್ಲಕ್ಕೂ ಒಂದು ರಾಮ್ ಗೋಲ್ಡ್ ಅಂತ ನಮ್ಮದು ಒಂದು ಬ್ರ್ಯಾಂಡ್ ಮಾಡ್ಕೊಂಡಿದ್ದೀವಿ. ತುಂಬ ರೋಗ ಬಾಧೆಗಳು ಮಾವಿಗೆ, ಕೀಟ ಬಾಧೆಗಳು ಭಾಳ ಇದೆ ಮಾವಿಗೆ. ಒಂದೊಂದು ತಿಂಗಳಲ್ಲಿ ಒಂದೊಂದು ಕೀಟಗಳು ಬಂದು ಮಾವಿನ ಗಿಡಕ್ಕೆ ದಾಳಿ ಮಾಡ್ತವೆ. ಈಗ ಮೊದಲನೇದು ಜೀನಿ ಹುಳು ಅಂತ ಬರ್ತವೆ, ಅದೆಲ್ಲ ಚಿಗುರು ತಿನ್ಕೊಬಿಡ್ತದೆ. ಇನ್ನೊಂದ್ಸಾರಿ ಬರ್ತದೆ ಪೌಡ್ರ್ ಮಿಲ್ಡ್ ಅಂತ ಬರ್ತದೆ, ಹೂವು ಎಲ್ಲ ಹರಳಿ ನಿಂತಿದ್ದಾಗ ಅದಕ್ಕೆಲ್ಲ ಪೌಡ್ರ್ ಬಂದು ಕೂತ್ಕೊಬಿಡ್ತದೆ. ಇನ್ನೊಂದು ಕಾಯಿ ಕೊರಕ ಅಂತ ಒಂದು ಬರ್ತದೆ, ಕಾಯೆಲ್ಲ ಪೀಚಾದಾಗ ಹುಳು ಬಂದು ಕೊರಿತಾ ಇರ್ತದೆ. ನಾವು ಮೂಲ ಏನು ಮಾಡ್ತೀವಿ ಅಂದರೆ ನಮ್ಮ ಸಾವಯವದಲ್ಲಿ ಅದಕ್ಕೆ ಬೇಕಾದೊಂದು ಬೇವಿನೆಣ್ಣೆ ಇರ್ಬೋದು, ಒಂಗೆಣ್ಣೆ ಇರ್ಬೋದು, ಇವೆಲ್ಲ ನಾವು ಮಿಕ್ಸ್ ಮಾಡ್ಕೊಂಡು ಅವಕ್ಕೆಲ್ಲ ಕೊಟ್ಟಾಗ ಇವು ಸುಮಾರು ರೋಗಗಳು ಕಂಟ್ರೋಲ್ ಆಗುತ್ತೆ. ಹಾಗಾಗಿ ನಮ್ಮ ಹಣ್ಣುಗಳಿಗೆ ಒಳ್ಳೆ ಡಿಮಿಡ್ ಇದೆ. ಈ ಗಿಡದಿಂದ ಈ ಗಿಡಕ್ಕೆ ಬಂದು ನಾನು 15 ಕೊಟ್ಟಿದ್ದೀನಿ ಸರ್. ಈಗ ಮಾವಿಗೆ ನೀರು ಬೇಕಾಗಿರಲಿಲ್ಲ, ಈಗ ಬದಲಾದ ಮಳೆಗಾಲ ಕಮ್ಮಿ ಆದ್ದರಿಂದ ನೀರು ಬೇಕೇ ಬೇಕಾಗುತ್ತೆ. ನಮಗೆ ಯಾವಾಗ ನೀರಿಲ್ಲ ಅವಾಗ ಮಾವಿನ ಗಿಡಕ್ಕೆ ನೀರು ಕೊಡಬೇಕು. ಯಥೇಚ್ಛವಾಗಿ ಏನು ನೀರಿಗೆ ಏನು ಕೇಳೋದಿಲ್ಲ, ವರ್ಷದಲ್ಲಿ ಒಂದು 3 ನೀರು ಕೊಟ್ಟರೆ ಮಾವಿನ ಗಿಡಕ್ಕೆ ನೀರು ಬೇಕು. ನಾವು ಮೊದಲೇ ಹೇಳೋದೇನು ಅಂದರೆ, ನಿಮ್ಮ ಗಿಡ ಹೇಗೆ ಹೆಲ್ತ್ ಇದೆ ನೋಡ್ಕೊಳ್ಳಿ, ಆ ಗಿಡ ತಕ್ಕಾಗಿ ನೀರು ನಿಮ್ಗೆ ಯಾವಾಗ ಬೇಕೋ ಆವಾಗ ನೀರು ಕೊಡಿ,
1: ಆಗ ಒಂದು ಒಳ್ಳೆಯ ಫಸಲು ಬರುತ್ತೆ ಅಂತ ಹೇಳ್ಬೋದಾಗಾರೆ. ಸೊ ಹಾಗೆ ಹಸುಗಳನ್ನು ಕೂಡ ಸಾಕಾಣಿಕೆ ಮಾಡಿದ್ವಿ ಅಂತ ಹೇಳಿದ್ರಿ, ಯಾವ್ಯಾವ ರೀತಿ ಇದೆ ಸರ್ ಅದ್ರ ಬಗ್ಗೆ ಹೇಳ್ಬೋದಾ?
0: ಮಾತ್ರ 4 ಹಳ್ಳಿಕರ ಹಸುಗಳಿದೆ ಸರ್. ಹಸುಗಳಲ್ಲಿ ಏನು ಅನುಕೂಲ ಆಗುತ್ತೆ ಅಂದರೆ, ಸಗಣಿ ಒಂಥರ ಅನುಕೂಲ ಆಗುತ್ತೆ, ಗಂಜಲ ಒಂಥರ ಅನುಕೂಲ ಆಗುತ್ತೆ, ಹಾಲು ಒಂಥರ ಅನುಕೂಲ ಆಗುತ್ತೆ. ಈಗ ನಾವು ವರ್ಮಿ ಕಾಂಪೋಸ್ಟ್ ಗೊಬ್ಬರ ಮಾಡ್ತಾ ಇದ್ದೀವಿ, ವರ್ಮಿ ಕಾಂಪೋಸ್ಟ್ ಗೊಬ್ಬರಕ್ಕೆ ಇದು 7 ಮಾರ್ಕ್ಸ್ ಅಂತ ಒಂದು ಗೊಬ್ಬರ ಆಗುತ್ತೆ ಸರ್. ನಮ್ಮ ಆರೋಗ್ಯ ಬೆಳಗ್ಗೆ ಎದ್ದು ಹಸುಗಳ ಒಂದ್ಸಾರಿ ಮೈ ತಿಕ್ಕರೆ ಬಿ ಪಿ ಬರಲ್ಲ ಅಂತ ಹೇಳ್ತಾರೆ ಸರ್ ನಮ್ಮ ಪೂರ್ವಜರು ಹೇಳ್ತಾರೆ. ಹಾಗಾಗಿ ಒಬ್ಬ ರೈತ ಆದಮೇಲೆ ನಾಟಿ ಹಸುಗಳು ಇರಲೇಬೇಕು ಸರ್, ಅವನಿಗೆ ಅದು ಒಂದು ಕಳಸ ಇದ್ದಂಗೆ, ಆ ಮನೆಗೆ ಒಂದು ನಾಟಿ ಹಸುಗಳು ಕಳಸ ಇದ್ದಂಗೆ. ಒಂದು ಕರು ಹಾಕಿದ್ರೆ ಸುಮಾರು ಒಂದು 56,000 ರೂಪಾಯಿ ಹೋಗುತ್ತೆ. ಆಮೇಲೆ ಅದು ಹೇಳೋದಿಲ್ಲ ಬಿಡಿ, ಅದನ್ನು ಗೊಬ್ಬರ ಹೇಗಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. 30% ನಮಗೆ ಮೀನಿಗೆ ಆಹಾರ ಆಗುತ್ತೆ ಸರ್ ನಾಟಿ ಹಸುವಿನ ಗೊಬ್ಬರ, ಅದು ತುಪ್ಪ ತಿಂದಾಗಲೇ ಆ ರುಚಿ ಗೊತ್ತಾಗುತ್ತೆ
1: ಸರ್. ಖಂಡಿತ ಸರ್. ಹಾಗೆ ಹಣ್ಣಿನ ಗಿಡಗಳು ಕೂಡ ಇದೆ ಅಂತ ಹೇಳಿದ್ರಿ, ಯಾವ್ಯಾವ ರೀತಿಯ ಹಣ್ಣಿನ ಗಿಡಗಳಿದೆ ಸರ್?
0: 23 ವೆರೈಟಿ ಮಾವಿದೆ, ಅದ್ರ ಮಧ್ಯದಲ್ಲಿ ಏನಿದೆ ಅಂದರೆ ಮೂಸುಂಬೆ ಇದೆ, ಹಿರಳಿಕಾಯಿ ಇದೆ, ಸೀಪೆ ಗಿಡ ಇದೆ, ಪಪ್ಪಾಯಿ ಇದೆ, ನಿಂಬೆ ಗಿಡ ಇದೆ. ಹಣ್ಣಿನ ಗಿಡ ಯಾಕೆ ಹಾಕ್ಕೊಂಡಿದ್ದೀವಿ ಅಂದರೆ ನಮಗೆ ಬೇಕು, ಇದರಲ್ಲಿ ನಾವು ಮಾರ್ಕೆಟು ಮಾಡ್ತೀವಿ ಅಂದರೆ ಇಲ್ಲಿಗೆ ಬಂದವ್ರು ಕೊಡ್ತೀವಿ. ಪ್ರತಿಯೊಂದು ಗಿಡ ಈಗ ನಮ್ಮ ಮಕ್ಕಳು ಬಂದೇ ಒಂದು ಮೂಸುಂಬೆ ಹಣ್ಣು ಕಿತ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಅದ್ರ ಆನಂದನೇ ಆನಂದ. ಈಗ ಮುಂದೆ ಈಗ ನಾವು ಎಲ್ಲ ಥರದ ಹಣ್ಣು ಗಿಡನ ಈಗ ಪ್ಲಾಂಟೇಷನ್ ಮಾಡ್ತಾ ಇದ್ದೀವಿ. ಮಾವು ಇರಲಿ, ತೆಂಗಿರಲಿ, ನೀವು ಯಾವ್ದಾರ ಬೆಳೆ ಇರಲಿ, ಭೂಮಿ ಖಾಲಿ ಇರಲಿ, ಮುಂಗಾರು ಪೂರ್ವದಲ್ಲಿ ಒಂದು ಸಾರಿ ಹಸಿರಲೆ ಗೊಬ್ಬರ ಮಾಡಿ. ಹಸಿರಲೆ ಗೊಬ್ಬರ ಮಾಡೋಕ್ಕೆ ನೋಡಿ ಹೇಗೆ ಮಾಡೋದು ಅಂದರೆ, ನಾವೆಲ್ಲ ಭೂಮಿನ ಉಳಿಸ್ಬಿಡ್ತೀವಿ, ಖಾಲಿ ಭೂಮಿನ ಉಳಿಸ್ಬಿಟ್ಟು ಸುಮ್ಮನೆ ಬಿಟ್ಕೊಂಡು ಯಾವಾಗಲೋ ಒಂದು 2 ತಿಂಗಳಿಗೆ ಬಿಟ್ಕೊಂಡು ಬೇಸಾಯ ಮಾಡೋಕ್ಕೆ ಹೋಗ್ತೀವಿ. ದಯವಿಟ್ಟು ಆಗ ಮಾಡಬೇಡಿ. ಭೂಮಿ ಉಳೋದಕ್ಕೆ ಮುಂಚೆನೇ ನೀವು ಹಲಸಂದೆ, ಹುರುಳಿ, ನಮ್ಮ ಹಪ್ಸಣ್ಣು ಇವು ಚೆಲ್ಲಿ ಬಿಟ್ಬಿಡಿ ಸರ್, ಚೆಲ್ಲಿಬಿಟ್ಟು ಉತ್ತುಬಿಡಿ. ಉತ್ತಾಗೆ ಮುಂಗಾರು ಪೂರ್ವದಲ್ಲೇ ಸುಮಾರು ಮೇನಲ್ಲೇ ಒಂದು ಮಳೆ ಬರ್ತದೆ, ಆ ಮೇನಲ್ಲಿ ಮಳೆ ಬಂದಾಗ ಈ ಬೀಜ ಬಿತ್ತನೆ ಬೀಜನ ಎರಚಿಬಿಟ್ಟು ಉತ್ತುಬಿಟ್ರೆ ಈಗ ನೋಡಿ, ಈಗ ಜೂನು ಜುಲೈ ಒಳಗಡೆ ಒಂದು ಸಾರಿ ಅದನ್ನು ಭೂಮಿಗೆ ಸೇರಿಸ್ಬಿಡ್ಬೋದು. ಎಂಥ ಗೊಬ್ಬರ ಅಂದರೆ ನೀವು ಟನ್ಗಟ್ಟಲೆ ನೀವು ಕೊಟ್ಟಿಗೆ ಗೊಬ್ಬರ ಹೊಡೆದ್ರೂ ಅಷ್ಟೊಂದು ಸಿಗೋದಿಲ್ವೇನು. ವರ್ಷಕ್ಕೊಂದ್ಸಾರಿ ಮಾಡ್ಕೊಬನ್ನಿ, ನಿಮ್ಮ ಭೂಮಿ ತನಗೆ ತಾನೇ ಫಲವತ್ತಾಯ್ತದೆ. ಸುಮ್ಮನೆ ನಾವು ಭೂಮಿನ ಅದ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಕೊಟ್ಟಿಗೆ ಗೊಬ್ಬರ ಹೊಡೆಸ್ಬಿಟ್ರೆ ದುಡ್ಡು ಖರ್ಚಾಗುತ್ತೆ. ಹಸಿರಲೆ ಗೊಬ್ಬರ ಮಾಡ್ಕೊಳ್ಳಿ, ಮಿಕ್ಕದ ಬೆಳೆಗೆ ನಿಮ್ಮ ಗೊಬ್ಬರ ಇದ್ದರೆ ಗೊಬ್ಬರ ಹಾಕ್ಕೊಳ್ಳಿ. ನಾವೆಲ್ಲಕ್ಕ ನಮ್ಮ ಹತ್ರ ಸುಮಾರು ಎಲ್ಲ ಕಡೆಯಿಂದನೂ ಜನ ಬರ್ತಾ ಇರ್ತಾರೆ. ನಮ್ಮ ರೈತರಿಗೆ ಫಸ್ಟ್ ಅವ್ರಿಗೆ ಮನಮುಟ್ಟಿ ಹೇಳೋದು ಇಷ್ಟೇ ಅಂದರೆ, ನಿಮ್ಮ ಭೂಮಿನ ಖಾಲಿ ಭೂಮಿನ ಬಿಟ್ಟಿರಬೇಡಿ, ಬೇಕಾದ್ರೆ ಎಲ್ಲ ನೀವು ತಿಳ್ಕೊಳ್ಳಿ. ಈಗ ನಮ್ಮಲ್ಲಿ ಮೇಲೇ ಇವೆಲ್ಲ ಹಸಿರಲೆ ಗೊಬ್ಬರ ಮಾಡೋದು, ನಾವೆಲ್ಲ 15 ಮಾವು ಸಸಿ ಕಟ್ಟಿದ್ದೀವಿ, 2 ಮಾಡಿಬಿಡ್ತೀವಿ ಹಸಿರಲೆ ಗೊಬ್ಬರ. ನಮಗೇನು ಇಲ್ಲ, ಯಾರ್ದು ಕೇಳಲ್ಲ, ಯಾವ ಗೊಬ್ಬರನೂ ಕೇಳೋದಿಲ್ಲವನ್ನ. ಈಗ ಇಷ್ಟೆಲ್ಲ ಮಡಿಕೊಂಡು ನಾವು ಕೊಟ್ಟಿಗೆ ಗೊಬ್ಬರ ಹೇರಳವಾಗಿ ಕೊಡ್ತೀವಿ. ಅದಕ್ಕೆ ನಮ್ಮ ಮರಗಳು ಯಾವಾಗಲೂ ಹಿಂಗೆ ಹಸಿರು ನೋಡಿದ್ರೆ ನಮ್ಮ ಮರಗಳು ನಿಮ್ಗೆ ಗೊತ್ತಾಗುತ್ತೆ ಇದ್ರ ಭೂಮಿಲಿ ಎಷ್ಟು ಫಲವತ್ತತೆ ಇದೆ ಅಂತ.
1: ಖಂಡಿತ ಸರ್, ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀರಾ. ನೋಡಿ, ಈಗ ಸಮಗ್ರ ಕೃಷಿ ಅಂತ ಮಾಡ್ಕೊಳ್ತೀವಿ ಅಂತಂದರೆ ಅದರಲ್ಲಿ ಹಣ್ಣಿನ ಗಿಡಗಳು, ಹಸು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಇದೆಲ್ಲದೂ ಕೂಡ ಬರುತ್ತೆ. ಅದರ ಜೊತೆಗೆ ಅವುಗಳನ್ನು ಮೇಂಟೆನೆನ್ಸ್ ಮಾಡೋದು ಕೂಡ ಈಸಿ ಆಗಿರುತ್ತೆ. ಮತ್ತು ತೋಟವನ್ನು ನಾವು ನೋಡ್ಕೊಳ್ತೀವಿ ಅಂತಂದಾಗ ತೋಟದಲ್ಲಿ ಖಾಲಿ ಬಿಡದೇ ಇದ್ದರೆ ಅದು ಫಲವತ್ತಾಗಿ ಇರುತ್ತೆ ಅಂತೇಳಿ ಹೇಳ್ತಾ ಇದ್ರಿ. ಸೊ ಇದೆಲ್ಲ ಗಮನದಲ್ಲಿ ಇಟ್ಕೋಬೇಕಾದಂತಹ

ವಿಚಾರಗಳು ಅಂತಾನೆ ಹೇಳ್ಬೋದು. ಸೊ ಹಾಗಾದ್ರೆ ಸರ್ ನಿಮ್ ಜೊತೆಗೆ ಇನ್ನಷ್ಟು ಮಾತಾಡೋದಕ್ಕಿದೆ, ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ವೆಂಕಟೇಶ್ ಅವ್ರ ಜೊತೆಯಲ್ಲಿ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇನ್ನೊಂದು ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಆಗಲೇ ಮಾತಾಡ್ತಾ ಹೇಳ್ತಾ ಇದ್ವಿ, ಸೊ ನಮ್ಮ ವೆಂಕಟೇಶ್ವರ್ ಕೂಡ ಮಾತಾಡಿದ ಹಾಗೆ ಅವರು ಸಮಗ್ರ ಕೃಷಿಯನ್ನು ಮಾಡ್ಕೊಳ್ತಾ ಒಳ್ಳೆಯ ಒಂದು ಫಲವತ್ತಾದಂತಹ ಮಣ್ಣನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ಆ ಒಂದು ಕೃಷಿನಲ್ಲಿ ನಾವು ಅಳವಡಿಸ್ಕೊಳ್ಬೇಕಾದಂತಹ ಅಂಶಗಳೇನೇನು, ಮತ್ತೆ ಯಾವ ರೀತಿಯಲ್ಲಿ ಕೃಷಿಯನ್ನು ಮಾಡಬೇಕು, ಜೊತೆಗೆ ಹೈನುಗಾರಿಕೆ ಅಥವಾ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಇದೆಲ್ಲದೂ ಕೂಡ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸಮಗ್ರ ಕೃಷಿ ಪದ್ಧತಿ ಅನ್ನೋಂಥದ್ದು ನಮ್ಮ ಜೀವನಕ್ಕೂ ಕೂಡ ಎಷ್ಟು ಸಹಾಯಕವಾಗುವಂಥದ್ದು ಅಂತ ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ರು. ಸೊ ಅದರಿಂದ ಬರುವಂತಹ ಆದಾಯ ಆಗಿರ್ಬೋದು, ಇದು ನಮ್ಮ ಜೀವನಕ್ಕೆ ಎಷ್ಟು ಒಂದು ಸ್ಟ್ರೆಂತ್ನ ಕೊಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ಅವರು ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಅವ್ರನ್ನ ಮತ್ತೊಮ್ಮೆ ಸ್ವಾಗತಿಸೋಣ. ವೆಂಕಟೇಶ್ವರ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವಾಗಲೇ ಕೂಡ ಹೇಳ್ತಾ ಇದ್ರಿ, ಕುರಿಗಳಿಗೆ ಮತ್ತೆ ಕೋಳಿಗಳಿಗೆ ಆಹಾರವನ್ನು ಮಾಡೋದಕ್ಕೆ ಸಿರಿಧಾನ್ಯಗಳನ್ನ ಕೂಡ ಬಳಕೆ ಮಾಡ್ತೀವಿ ಅಂತ ಹೇಳಿ. ಸೊ ಹಾಗಾದ್ರೆ ಹೇಳ್ಬೋದಾ ಯಾವ ರೀತಿ ಸಿರಿಧಾನ್ಯಗಳನ್ನ ಬಳಕೆ ಮಾಡ್ತಿದ್ದೀರಾ, ಮತ್ತೆ ಆ ಬೆಳೆಯನ್ನ ಯಾವ ರೀತಿಯಲ್ಲಿ ಬೆಳೆಸ್ತಾ ಇದ್ದೀರಾ, ಅದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ, ಇದೆಲ್ಲದ್ರ ಬಗ್ಗೆ?
3: ಸಿರಿಧಾನ್ಯದಲ್ಲಿ 9 ತರ ಇದೆ ಸರ್ ಸಿರಿಧಾನ್ಯದಲ್ಲಿ, ಅದು ರಾಗಿ ಜೋಳ ಕಾಮನ್ ಆಗಿದೆ. ಇವತ್ತು ಸಿರಿಧಾನ್ಯದಲ್ಲಿ ನಿಮಗೆ ಹಾರ್ಕ, ನವಣೆ, ಸಾಮೆ, ಊದ್ಲು, ಕೊರಲೆ, ಈ ಬರಗು, ಸಜ್ಜೆ, ಇವು 7 ಧಾನ್ಯಗಳಿದೆ ಸರ್. ಒಂದೊಂದು ಧಾನ್ಯದಲ್ಲಿ ಒಂದೊಂದು ವಿಶಿಷ್ಟತೆ ಇದೆ ಸರ್. ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ 30 ಗ್ರಾಮ್ ನಾರಿನಂಶ ಇರೋ ಆಹಾರ ತಿನ್ನಬೇಕು ಅಂತ ನಮ್ಮ ವೈದ್ಯರು ಹೇಳ್ತಾರೆ. 30 ಗ್ರಾಮ್ ಎಲ್ಲಿದೆ ಅಂದರೆ ಸಿರಿಧಾನ್ಯದಲ್ಲಿದೆ ಸರ್. ನಾವು ರಾಗಿ ತಗೊಂಡ್ರೆ ನಾರಿನಂಶ 3.6% ಇದೆ, ನವಣೆ ತಗೊಂಡ್ರೆ 8% ಇದೆ, ಸಾಮ್ಯ ತಗೊಂಡ್ರೆ 9.6% ಇದೆ, ಕೊರಲೆ ಅಂತ ಇದೆ ಸರ್ ಕೊರಲೆ ಒಳಗಡೆ 12.5% ಇದೆ. ಹಾಗೆ ನಾರಿನಂಶನ ತುಂಬ ಇರೋ ದೇಶದಿಂದ ಎಲ್ಲರೂ ಇದನ್ನು ಬೆಳೆಯೋಕ್ಕೆ ಭಾಳ ಇಷ್ಟ. ಯೂನಿಟ್ ಒಳಗಡೆ ಸುಮಾರು ನೀವು 6 ಥರದ ಧಾನ್ಯಗಳ ನಾವು ಪ್ರೊಸೆಸಿಂಗ್ ಮಾಡ್ತೀವಿ ಸರ್. ಪ್ರೊಸೆಸಿಂಗ್ ಮಾಡಾದ್ಮೇಲೆ ನಾವು ಫಸ್ಟು ರೈತರಿಗೆ ಬಿತ್ತನೆ ಕೊಡ್ತೀವಿ ಸರ್. ರೈತರು ಬಿತ್ತನೆ ಬೀಜ ಕೊಟ್ಟು ಅವ್ರು ಬೆಳೆದ ನಾವು ತಗೊತೀವಿ, ನಮಗೆಷ್ಟು ಬೇಕು ಅಷ್ಟು ತಗೋತೀವಿ. ಒಂದು 23 ವೆರೈಟಿ ನಮ್ಮಲ್ಲಿ ಬೈ ಫ್ರಾಗ್ರೆಟ್ ಮಾಡ್ತೀವಿ, ಒಂದು 7 ಥರದಲ್ಲಿ ಅಕ್ಕಿ ಮಾಡ್ತೀವಿ, ಅಲ್ಲಿಂದ ಆದಮೇಲೆ ನಮಗೆ ಪೌಡ್ರುಗಳು ಮಾಡ್ತೀವಿ. ಬೆಳಗ್ಗೆ ನೀವು ಎನರ್ಜಿ ಮಿಲೆಟ್ ಮಾರ್ನಿಂಗ್ ಅಮ್ಲಿ ಅಂತ ಒಂದು ಗಂಜಿ ಮಾಡಿದ್ದೀವಿ ಸರ್. ಹಂಗೆ ಒಂದು 15 ಪೌಡ್ರ್ ಐಟಮ್ ಮಾಡಿದ್ದೀವಿ ಸರ್. ಅದೆಲ್ಲ CFTR ಟೆಕ್ನಾಲಜಿ ಸರ್. ಯಾವ ಧಾನ್ಯಗಳ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತೇಳಿ ನಮಗೊಂದು ಅನಾಲಿಸಿಸ್ ಆಗಿದೆ ಸರ್. ನಾವು ಸಿರಿಧಾನ್ಯಕ್ಕೆ ಭಾಳ ಒತ್ತು ಕೊಟ್ಟಿದ್ದೀವಿ, ಯಾಕೆಂದರೆ ಸುಮಾರು ಇದನ್ನು ಯೂನಿಟ್ ಸ್ಟಾರ್ಟ್ ಮಾಡಿ ಒಂದು 6-7 ವರ್ಷ ಆಯಿತು. ಯಾಕೆಂದರೆ ಇದು ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿರುವಂಥ ಒಂದು ನಮ್ಮ ಸಿರಿಧಾನ್ಯದ ಯೂನಿಟ್ ಸರ್. ಇವತ್ತು ರೈತರಿಗೆ ಉದ್ಯೋಗ ಸಿಗಲ್ಲ, ಬೆಳೆ ಲಾಸ್ ಆಗುತ್ತೆ. ನಾವು ಆಕಾಶದ ಮಳೆ ನೋಡಬೇಕು, ಭೂಮಿ ಬೆಳೆ ನೋಡಬೇಕು, ಬೆಳೆದಂಥದ್ದು ಮಾರ್ಕೆಟ್ ಸಿಕ್ಕೋದಿಲ್ಲ. ಏನೋ ಒಂದು ಚಾಲೆಂಜ್ ಮಾಡಿ ಜೀವನನೇ ಚಾಲೆಂಜಾಗಿ ತಗೊಂಡು ಇದೊಂದು ಯೂನಿಟ್ ಮಾಡಿದೋ. ನಾವು ಒಂದು 10 ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ, 20 ಜನ ಇದ್ದೀವಿ ಸರ್ ನಮ್ಮ ಕುಟುಂಬದಲ್ಲಿ. ಎಲ್ಲರೂ ಇಲ್ಲೇ ಉದ್ಯೋಗ ನಾವು ಕಂಡುಕೊಂಡಿದ್ದೀವಿ. ಹಾಗಾಗಿ ಬೆಳೆಯೋ ತಾವಿಂದ ಹಿಡಿದು ಪ್ರೊಸೆಸಿಂಗ್ ಮಾಡೋ ತಾವಿಂದ ಹಿಡಿದು ಇದನ್ನು ನಾವು ಬೈ ಫ್ರಾಡಕ್ಟು ಮಾಡಿ ಪ್ಯಾಕೆಟ್ ಮಾಡೋ ತಾವಿಂದ ಹಿಡಿದು ನಾವು ಬೆಳೆದು ನಾವು ತಿಂದಾಗ ನಿಮಗೆ ಎಷ್ಟು ನಿಮಗೆ ಮನಸ್ಸಿಗೆ ಆನಂದ ಆಗುತ್ತೆ. ಅದರಲ್ಲಿ BP ಇರ್ಬೋದು, ಶುಗರ್ ಇರ್ಬೋದು, ಹೇಗೆ ಕಮ್ಮಿ ಆಗುತ್ತೆ ಅಂತ ನಿಮಗೆಲ್ಲ ಇದನ್ನು ಬಳಸಿದ್ರೆ ಗೊತ್ತಾಗುತ್ತೆ. ಭೂಮಿ ಇದೆಯೋ ಭೂಮಿ ಇಲ್ಲೋ ಗೊತ್ತಿಲ್ಲ. ದಯವಿಟ್ಟು ಸಿರಿಧಾನ್ಯಗಳು ತಿಂದು ಆರೋಗ್ಯನೇ ಸಿರಿ ಸಂಪತ್ತಾಗಿ ಮುಂದೆ ರೂಢಿಸ್ಕೊಳ್ಳಿ ಅಂತ ಹೇಳಕ್ಕೆ ನಾವು ನಿಮಗೆ ಮನವಿ ಮಾಡ್ತೀವಿ. ರೈತರಿಗೆ ಮನವಿ ಮಾಡೋದಿಷ್ಟೇ, ಸಮಗ್ರ ಕೃಷಿ ಒಳಗಡೆ ತುಂಬ ಅನುಕೂಲ ಇದೆ. ಸಮಗ್ರ ಕೃಷಿ ಮಾಡಬೇಕು ಅಂದರೆ ತಡ್ಕೊಳ್ಳೋಕ್ಕೂ ಒಂದು 5 ವರ್ಷದಿಂದ ಒಂದು 7 ವರ್ಷ ಬೇಕಾಗುತ್ತೆ. ಈಗ ಯಾಕೆ ರೈತ ಆತ್ಮಹತ್ಯೆ ಮಾಡ್ಕೊಬಿಡ್ತಾನೆ ಅಂದಾಗ, ಎಲ್ಲ ಬೆಳೆ ಬೆಳ್ಕೊಂಡು ಮಾರ್ಕೆಟ್ಗೆ ಹೋದಾಗ ಬೆಲೆ ಸಿಕ್ತಿದ್ದಾಗ ರೈತ ಹಾಗೋಕ್ಕೆ ತನ್ನ ಕೊರಳು ಕೊಡ್ಕೋತಾ ಇದ್ದೀನಿ. ಸಮಗ್ರ ಕೃಷಿ ಮಾಡೋರು ಯಾರಿದ್ರೂ ಲಾಸ್ ಆಗೋದಿಲ್ಲ. ಒಂದು ಕೃಷಿ ನಂಬ್ಕೊಂಡು ಯಾರೂ ಅವಲಂಬಿತರಾಗಬೇಡಿ. ಸಮಗ್ರ ಕೃಷಿ ನೋಡಿ, ನನ್ನ ಭೂಮಿ ಒಳಗಡೆ ಏನಿದೆ ಅಂದರೆ ಮಾವು, ಒಂದು ಸಿರಿಧಾನ್ಯದ ಯೂನಿಟ್ಟು, ಒಂದು ಕುರಿ ಫಾರಮು, ಒಂದು ನಾಟಿ ಕೋಳಿ, ಒಂದು ಹಸುಕೋಳು. ಯಾವುದ್ರಲ್ಲಾರ ಒಂದು ಕೈ ಹಿಡಿದದಲ್ಲ, ಜೀವನ ಮಾಡೋದಕ್ಕೆ ತೊಂದರೆ ಇರೋದಿಲ್ಲ. ಹಾಗಾಗಿ ನೀವು ಮುಂದೆ ಏನಾರು ಮಾಡಬೇಕು ಅಂದ್ಕೊಂಡಿದ್ರೆ ಸಮಗ್ರ ಕೃಷಿ ನಿಮಗೆ 7 ಮಾಡ್ಸಂತದ್ದು ಅದು.

0: ಮಾರ್ಕೆಟ್ ಕಂಡಿಡ್ಕೋಬೇಕು ನಾವೇನೆ. ರೈತರು ಮಾರ್ಕೆಟ್ ಕಂಡಿಡ್ಕೊಳ್ಳದೆ ಅಂದರೆ ನಮಗೆ ಮಾರ್ಕೆಟ್ ಯಾರೂ ಮಾಡಿಸ್ಕೊಡೋದಿಲ್ಲ. ಸಮಗ್ರ ಕೃಷಿ ಒಳಗಡೆ ನೀವು ಬಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಕೈ ನಿಮಗೆ ಸುಡೋದಿಲ್ಲ, ಒಂದು ಬದುಕು ಹಸನಾಗಿರ್ತದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್.
1: ಓಕೆ ಸರ್, ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿರಿ. ಹಾಗೆ ಎಲ್ಲರೂ ಕೂಡ ಸಮಗ್ರ ಕೃಷಿಯನ್ನು ಉತ್ತೇಜನ ಮಾಡಬೇಕು, ಸಮಗ್ರ ಕೃಷಿಯನ್ನು ಮಾಡಬೇಕು, ಅದರಿಂದ ಜೀವನ ಕಟ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಕೂಡ ನಮ್ಮ ಜೊತೆಯಲ್ಲಿ ಮಾತಾಡಿ ಹಲವಾರು ವಿಚಾರಗಳ ಬಗ್ಗೆ ತಿಳಿಸಿದ್ರಾ, ತಮಗೆ ಕೂಡ ಧನ್ಯವಾದಗಳು ಸರ್. ಸೊ ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಬಗ್ಗೆ ಹಲವಾರು ವಿಚಾರಗಳನ್ನ ನಮಗೆ ವೆಂಕಟೇಶ್ವರ ತಿಳಿಸಿದರು. ಸೊ ಅವರು ತಿಳಿಸಿರುವಂತಹ ವಿಚಾರಗಳು ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ, ನೀವು ಕೂಡ ನಿಮ್ಮ ಕೃಷಿಯ ಬಗ್ಗೆ ಹೇಳಬೇಕು ಅಂತಂದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ ಮಾಡಿ, ನಮ್ಮ ಸಂಖ್ಯೆ 9868062729 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಬಾಯ್ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಬರೋಣ FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಂ, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಂ, ಪೊಲೀಸ್ ಹಾಗೂ ಅವರ

0: ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್ ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
3: ನೀರಾನೆ ಎಂಬ ಜಗತ್ತಿನ ಮೂರನೆಯ ಅತಿದೊಡ್ಡ ದೈತ್ಯ ಸಸ್ತನಿ. ಭಾರತದಲ್ಲಿ ಹುಲಿ, ಚಿರತೆ ಅಂತ ಪ್ರಾಣಿಗಳನ್ನು ನೋಡಲು, ಅವುಗಳ ಫೋಟೋ ತೆಗೆಯಲು ತಿಂಗಳುಗಟ್ಟಲೆ ಕಾದರೂ ಅವು ಕಾಣುವುದಿಲ್ಲ. ಆದರೆ ಕೀನ್ಯ ದೇಶದ ಮಸೈ ಮಾರ ಸವನ್ನಾ ಹುಲ್ಲುಗಾವಲಿನಲ್ಲಿ ಒಂದು ದಿನ ಸಫಾರಿ ಮಾಡಿದರೆ ಸಾಕು, ಚಿರತೆ, ಸಿಂಹ, ಆನೆ, ಚೀತಾ, ಜಿರಾಫೆ, ಹಯಾನ ಮುಂತಾದ ನೂರಾರು ಸಂಖ್ಯೆಯಲ್ಲಿ ಪ್ರಾಣಿಗಳು ಕಣ್ಣಿಗೆ ಬೀಳುತ್ತವೆ. ವನ್ಯಜೀವಿ ಛಾಯಾಗ್ರಾಹಕರಿಗೆ ಅವುಗಳನ್ನು ನೋಡುವುದು ಅತ್ಯಂತ ಸಂಭ್ರಮದ ಸಂಗತಿ. ಕೀನ್ಯ ದೇಶದಲ್ಲಿ ಮಾರಾ ನದಿ ಜನರ ಹಾಗೂ ವನ್ಯಜೀವಿಗಳ ಜೀವನಾಡಿ. ನದಿಯ ದಂಡೆ ಉದ್ದಕ್ಕೂ ಆನೆಗಳ ಹಿಂಡು, ಸಿಂಹಗಳ ಸಂಸಾರ, ವೈಲ್ಡ್ ಬೀಸ್ಟ್ಗಳ ನದಿ ದಾಟುವಿಕೆ ವನ್ಯಜೀವಿ ಛಾಯಾಗ್ರಾಹಕರಿಗೆ ಅಚ್ಚರಿ ಮೂಡಿಸುತ್ತವೆ. ಮಾರಾ ನದಿಯ ಮತ್ತೊಂದು ಆಕರ್ಷಣೆಯೇ ಅಲ್ಲಲ್ಲಿ ಗುಂಪು ಗುಂಪಾಗಿ ಕಂಡುಬರುವ ನೀರಾನೆಗಳು. ಜಗತ್ತಿನ ದೈತ್ಯ ಸಸ್ತನಿಗಳೆಂದರೆ ಆನೆ ಮತ್ತು ಘೇಂಡಾಮೃಗ. ಈ ಎರಡರ ನಂತರ ಮೂರನೆಯ ದೈತ್ಯ ಪ್ರಾಣಿಯೇ ನೀರಾನೆ. ಜೀವವಿಜ್ಞಾನದಲ್ಲಿ ಈ ಪ್ರಾಣಿಗೆ ಇಂಗ್ಲಿಷ್ನಲ್ಲಿ ಹಿಪೋಪೊಟಮಸ್ ಎಂದು ಕರೆಯುತ್ತಾರೆ. ಪೌರಾಣಿಕವಾಗಿ ಗ್ರೀಕ್ ಇತಿಹಾಸದಲ್ಲಿ ನೀರಾನೆಗಳಿಗೆ ನೀರ್ಗುದುರೆ ಎಂದು ಕರೆಯುತ್ತಿದ್ದರು. ಪ್ರಾಣಿ ವಿಜ್ಞಾನಿಗಳ ಪ್ರಕಾರ ನೀರಾನೆಗಳಿಗೆ ಈಜು ಬರುವುದಿಲ್ಲ ಎಂದು ತಿಳಿದಿತ್ತು. ಹಾಗಾಗಿ ಅವುಗಳಿಗೆ ನೀರ್ಗುದುರೆ ಎಂದು ಕರೆದರು. ನೀರಾನೆಗಳು ಶಾಂತ ಸ್ವಭಾವದಂತೆ ಕಂಡರೂ ಅವು ಆಕ್ರಮಣಕಾರಿಯಾದ ಪ್ರಾಣಿಗಳು. ಎಷ್ಟೋ ಸಂದರ್ಭಗಳಲ್ಲಿ ಸಾಕಿದ ನಾಯಕನನ್ನೇ ನೀರಾನೆ ದಾಳಿ ಮಾಡಿ ಕೊಂದು ಹಾಕಿದ ಉದಾಹರಣೆಗಳಿವೆ. ಸರಾಸರಿ 5 ಅಡಿ ಎತ್ತರದ ನೀರಾನೆ 6-16 ಅಡಿ ಉದ್ದವಿರುತ್ತದೆ. ನೀರಿನಲ್ಲಿ ಸದಾ ಮುಳುಗೇಳುವ ಸ್ವಭಾವದ ನೀರಾನೆಗೆ ದೇಹದ ಮೇಲ್ಭಾಗದಲ್ಲಿ ಮೂಗು, ಕಣ್ಣು, ಕಿವಿಗಳಿರುತ್ತವೆ. ನೀರಾನೆ ಹಗಲು ಹೊತ್ತು ಸಂಪೂರ್ಣ ನೀರಿನಲ್ಲಿರುತ್ತದೆ. ಅದರ ಮೂಲಕ ಈ ಪ್ರಾಣಿ ತನ್ನ ದೇಹದ ತಂಪನ್ನು ಕಾಯ್ದುಕೊಳ್ಳುತ್ತದೆ. ದೇಹ ಸಂಪೂರ್ಣ ನೀರಿನಲ್ಲಿದ್ದರೂ ನೀರಾನೆ ಮೇಲೆ ನೋಡುತ್ತಲೇ ಆಲಿಸುತ್ತಲೇ ಇರುತ್ತದೆ. ವಸ್ತುಗಳ ಇರುವಿಕೆಯನ್ನು ಮೂಗಿನ ಮೂಲಕ ಗ್ರಹಿಸುತ್ತದೆ. ಸುಮಾರು 180 ಡಿಗ್ರಿ ಬಾಯಿ ಅಗಲಿಸುವ ನೀರಾನೆ ಅತ್ಯಂತ ಶಕ್ತಿಶಾಲಿಯಾದದು. ನೈಲ್ ನದಿಯಂಥ ಜಾಗಗಳಲ್ಲಿ ನೀರಾನೆಗಳು ಹಾಯಿ ದೋಣಿಗಳನ್ನೇ ಮುರಿದು ಪುಡಿ ಪುಡಿ ಮಾಡಿದ ಅದೆಷ್ಟೋ ಉದಾಹರಣೆಗಳಿವೆ. ಗಂಡು ನೀರಾನೆಗೆ ಬುಲ್ ಎಂದು, ಮರಿ ನೀರಾನೆಗೆ ಕಾಫ್ ಎಂದು ಕರೆಯುತ್ತಾರೆ. ವಿಶೇಷವೆಂದರೆ ನೀರಾನೆಗಳ ಹಿಂಡನ್ನು ಮುನ್ನಡೆಸುವುದು ಹೆಣ್ಣಾನೆ, ಹೆಣ್ಣು ನೀರಾನೆ. ಕಂದುಗಪ್ಪು ಮೈಬಣ್ಣದ ನೀರಾನೆಗೆ ಸುಮಾರು 2 ಅಡಿ ಉದ್ದದ ಚೂಪಾದ ದಂತಗಳಿರುತ್ತವೆ. ಅವುಗಳೇ ನೀರಾನೆಯ ರಕ್ಷಣೆಗೆ ಮೂಲ ಅಸ್ತ್ರಗಳು. ನೀರಾನೆಗಳಿಗೆ ಶತ್ರುಗಳೆಂದರೆ ಮೊಸಳೆ ಮತ್ತು ಸಿಂಹಗಳು ಮಾತ್ರ. ನೀರಿನಲ್ಲಿ ಇದ್ದಾಗ ಅದು ಮೊಸಳೆ ಮತ್ತು ಸಿಂಹಗಳ ಬರುವಿಕೆಯನ್ನು ಸದಾ ನೋಡುತ್ತಿರುತ್ತದೆ. ನೀರಾನೆಗಳು ಉಭಯವಾಸಿಗಳು. ಇವು ಹಂದಿಗಳ ಮೂತಿಯ ಆಕಾರದಂತಿರುತ್ತವೆ. ಪ್ರಾಣಿ ವಿಜ್ಞಾನಿಗಳ ಪ್ರಕಾರ ನೀರಾನೆಗಳು ಲಕ್ಷಾಂತರ ವರ್ಷಗಳ ಹಿಂದೆ ತಿಮಿಂಗಿಲ,

0: ಡಾಲ್ಫಿನ್ ಹಾಗೂ ಪರ್ಪಾಯಸ್ನಂಥ ಸಸ್ತನಿಗಳ ಹತ್ತಿರದ ಸಂಬಂಧಿಗಳಾಗಿದ್ದವು ಎಂದು ಅಭಿಪ್ರಾಯವಿದೆ. ನೀರಾನೆ ಸಣ್ಣ ಸಣ್ಣ ಕಾಲುಗಳ ಮೂಲಕ ನೀರಲ್ಲಿ ಕೆಸರಲ್ಲಿ ಸದಾ ಹೆಚ್ಚು ಸಮಯ ಕಳೆಯುತ್ತದೆ. ಸುಮಾರು 40 ವರ್ಷ ಜೀವಿತಾವಧಿಯ ನೀರಾನೆ 1.5 ರಿಂದ 3 ಟನ್ ಭಾರವಿರುತ್ತದೆ. ಈ ಸಸ್ತನಿ ಸಸ್ಯಾಹಾರಿ. ದಿನಕ್ಕೆ ಈ ಪ್ರಾಣಿಗೆ 50 ರಿಂದ 60 ಕೆಜಿ ತೂಕದ ಹುಲ್ಲು ಬೇಕು. ನೀರಾನೆ ನೀರಿನಲ್ಲಿರುವಾಗ ಸದಾ ಮಲಮೂತ್ರ ವಿಸರ್ಜನೆ ಮಾಡುವುದರಿಂದ ನೀರೆಲ್ಲ ತ್ಯಾಜ್ಯದಿಂದ ಕಲುಷಿತಗೊಂಡಿರುತ್ತದೆ. ನೀರಿನಲ್ಲಿರುವ ಇತರ ಜೀವಿಗಳಿಗೆ ಇದು ಅಪಾರ ಹಾನಿಯನ್ನು ತರುತ್ತದೆ. ಸಾಮಾನ್ಯವಾಗಿ ಹೆಣ್ಣು ನೀರಾನೆ 1 ಬಾರಿಗೆ 1 ಮರಿ ಹಾಕುತ್ತದೆ. ಅಪರೂಪಕ್ಕೊಮ್ಮೆ 2 ಮರಿಗಳು ಹುಟ್ಟುವುದೂ ಉಂಟು. ಹೆಣ್ಣು ಮರಿಗಳು 25 ವರ್ಷದವರೆಗೆ ಬೆಳೆಯುತ್ತವೆ, ಆದರೆ ಗಂಡು ಮಾತ್ರ ಸಾಯುವವರೆಗೆ ಬೆಳೆಯುತ್ತಲೇ ಇರುತ್ತದೆ. ನೀರಾನೆಗೆ ಅತಿನೇರಳೆ ಅಂದರೆ ಅಲ್ಟ್ರಾವಯೊಲೆಟ್ ಕಿರಣಗಳನ್ನು ತಡೆಯುವ 2 ಇಂಚ್ ದಪ್ಪದ ಬುಲೆಟ್ ಪ್ರೂಫ್ ಮೈಕವಚವಿದೆ. ಆನೆಗಳಿಗೂ ಕೂಡ ಸುಮಾರು 2.5 ಇಂಚ್ ದಪ್ಪದ ಚರ್ಮವಿದೆ. ಅದರಿಂದ ಅದು ಮೈ ತಾಪವನ್ನು ನಿಯಂತ್ರಣ ಮಾಡಿಕೊಳ್ಳುತ್ತದೆ. ನೀರಾನೆ ಭಾರವಾದ ದೇಹವನ್ನು ಹೊತ್ತಿದ್ದರೂ ಗಂಟೆಗೆ 48 ಕಿಲೋಮೀಟರ್ ವೇಗದಲ್ಲಿ ಓಡುತ್ತದೆ. ಸದಾ ನೀರಿನಲ್ಲಿ ಮುಳುಗೇಳುವ ನೀರಾನೆ ಕನಿಷ್ಠ 5 ನಿಮಿಷ ನೀರಿನೊಳಗಿದ್ದು ಉಸಿರುಗಟ್ಟುತ್ತದೆ. ಅದರ ಆಹಾರ ಕ್ರಮವೆಂದರೆ ಹಸಿರು ಹುಲ್ಲು. ಸಂಜೆ ಆಗುತ್ತಿದ್ದಂತೆ ನೀರಾನೆ ನದಿ ಸರೋವರಗಳಿಂದ ಮೇಲೆದ್ದು ಹುಲ್ಲು ಮೇಯಲು ಹೊರಟುಬಿಡುತ್ತದೆ. ಕೆಲವರ ಪ್ರಕಾರ ನೀರಾನೆ ನಿಶಾಚರಿ, ಏಕೆಂದರೆ ರಾತ್ರಿಯಾಗುತ್ತಿದ್ದಂತೆ ಈ ಪ್ರಾಣಿಯ ಚಟುವಟಿಕೆ ಚುರುಕುಗೊಳ್ಳುತ್ತದೆ. ಜಗತ್ತಿನಲ್ಲಿ ಆಫ್ರಿಕಾ ಖಂಡವನ್ನು ಬಿಟ್ಟರೆ ಅತಿ ಹೆಚ್ಚಿನ ನೀರಾನೆಗಳು ಕೊಲಂಬಿಯಾ ದೇಶದಲ್ಲಿವೆ. ಕೊಲಂಬಿಯಾದ ಮೆಗ್ದಲಿನ ನದಿ ತೀರದಲ್ಲಿ ಸುಮಾರು 1400 ನೀರಾನೆಗಳಿವೆ. ಪ್ರಮುಖವಾಗಿ ನೈಲ್ ನದಿಯ ನೀರಾನೆ ಹಾಗೂ ಪಿಗ್ಮಿ ನೀರಾನೆ ಎಂದು 2 ಪ್ರಭೇದಗಳಿವೆ. ಅವುಗಳ ಆಕಾರವೇ ಅವುಗಳ ಪ್ರಭೇದವನ್ನು ಸೂಚಿಸುತ್ತದೆ. ಸಹರಾ ಉಪವಿಭಾಗದಲ್ಲಿ ಹೆಚ್ಚು ನೀರಾನೆಗಳಿವೆ. ಆಫ್ರಿಕಾದ ಕಾಂಗೋ, ಉಗಾಂಡಾ, ಟಾಂಜಾನಿಯಾ, ಕೀನ್ಯಾ, ಸೋಮಾಲಿಯಾ, ಸುಡಾನ್, ಇಥೋಪಿಯಾ ಮುಂತಾದ ದೇಶಗಳ ನದಿ ಸರೋವರಗಳಲ್ಲಿ ನಾವು ಅಧಿಕ ಸಂಖ್ಯೆಯ ನೀರಾನೆಗಳ ಚಟುವಟಿಕೆಗಳನ್ನು ಗಮನಿಸಬಹುದು. ಭಾರತದಲ್ಲಿಯೂ 85% ಸಂಖ್ಯೆಯ ನೀರಾನೆಗಳನ್ನು ನಾವು ನೋಡಬಹುದು. ಭಾರತ ಸರ್ಕಾರ ಮುಂದಿನ ದಿನಗಳಲ್ಲಿ ಕೊಲಂಬಿಯಾದಿಂದ 20 ನೀರಾನೆಗಳನ್ನು ತರುವ ಯೋಜನೆಯನ್ನು ಹಾಕಿಕೊಂಡಿದೆ. ಆದರೆ ಆನೆಗಳು ಭಾರತಕ್ಕೆ ಬಂದರೆ ಎಷ್ಟು ಬದುಕುತ್ತವೆಯೋ ಕಾದು ನೋಡಬೇಕು. ಏಕೆಂದರೆ ಇತ್ತೀಚೆಗೆ ನಮೀಬಿಯಾದಿಂದ ತಂದ 20 ಚಿರತೆಗಳಲ್ಲಿ ಈಗಾಗಲೇ 3 ಚಿರತೆಗಳು ಹಸುನೀಗಿವೆ. ಹಾಗಾಗಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಬಂದ ಪ್ರಾಣಿಗಳ ಬದುಕು ಅತ್ಯಂತ ಕಷ್ಟಕರವಾದದ್ದು ಅಂತ ಈ ಸಂದರ್ಭದಲ್ಲಿ ಹೇಳಬಹುದು.
1: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ ಹೀಗೆ

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ RJ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್

0: ಈ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
1: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
2: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಒಂದು ಸುಮಧುರವಾದಂತಹ ಭಾವಗೀತೆ, ಅದುವೇ ಜೋಗದ ಸಿರಿ ಬೆಳಕಿನಲ್ಲಿ ಎನ್ನುವಂತಹ ಒಂದು ಗೀತೆ. ಇದು KS ನಿಸಾರ್ ಅಹಮದ್ ಬರೆದಿರುವಂತಹ ಒಂದು ಗೀತೆ, ಮೈಸೂರು ಅನಂತ ಸ್ವಾಮಿ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಈ ಒಂದು ಗೀತೆಯನ್ನ ಹಾಡಿದಂತಹ ಗಾಯಕರು ರವಿ ಮರೂರು, ವಿನಯ ಕುಮಾರ್, ಉದಯ ಅಂಕೋಲಾ, ಸುಪ್ರಿಯ ಆಚಾರ್ಯ ಹಾಗೂ ಮಂಗಳ ರವಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ ಈ ಒಂದು ಮಧುರವಾದಂತಹ ಭಾವಗೀತೆಯನ್ನ.

0: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಂದರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಕೊಳ್ಳ ಕೊಳ್ಳಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಎಲ್ಲಿಗೆ ಹೋಗಲಿನ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆ. ಇದು ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ದ್ವಾರಕೀಶ್ ಹಾಗೂ ಜಯ ಚಿತ್ರ ಅವರ ಒಂದು ಜೋಡಿಯ ಚಿತ್ರ. ಇದು 1980ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವಂತ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ, ತಂಪಾದ ತಂಗಾಳಿಯ ಒಂದು ಸುಂದರವಾದಂತಹ ರಾತ್ರಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.
1: ಚಿತ್ರ ಚಿತ್ರ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇದೀಗ ಕೇಳೋಣ ನಾಗಕನ್ಯೆ ಎನ್ನುವಂತ ಒಂದು ಸುಮಧುರವಾದಂತ ಚಿತ್ರಗೀತೆ. ಅದುವೇ ಸಾಗಲಿ ಗುರಿ ಸೇರಲಿ, ಬಾಳಿಗೆ ಒಂದು ಗುರಿ ಇರಲಿ ಎನ್ನುವಂತ ಒಂದು ಸುಮಧುರವಾದಂತ ಗೀತೆಯನ್ನ ನಮ್ಮ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ, ಇದು ವಿಷ್ಣುವರ್ಧನ್ ಅವರ ಒಂದು ನಟನೆಯ ಚಿತ್ರದ ಗೀತೆ. ಆತ್ಮೀಯ ಕೇಳುಗರೆ, ಈ ಒಂದು ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣವೇ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಒಂದು ಸುಮಧುರವಾದಂತಹ ಜನಪದ ಗೀತೆಯತ್ತ ಸಾಕ್ತಾ ಇದ್ದೀನಿ, ಅದುವೇ ತಿಂಗಾಳು ಮುಳುಗಿದವು. ಇದು ಹಾಡಿದಂತ ಗಾಯಕರು ಸೋಮಶೇಖರ, ಶಶಿಕಲಾ, ಜ್ಯೋತಿ, ವಾಸುದೇವ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ ಜೀವಿ ಅತ್ರಿ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಜನಪದ ಗೀತೆಯನ್ನ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಪೂಜಾ ಫಲ ಎನ್ನುವಂತ ಒಂದು ಚಿತ್ರದ ಗೀತೆ, ಹೊನ್ನ ತೇರಿನಲ್ಲಿ ತೋರುತ್ತ ಎನ್ನುವಂತ ಒಂದು ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಆಗಿರುವಂತಹ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಹಾಗೆ ಇದು ಶ್ರೀನಾಥ್ ಹಾಗೂ ಆರತಿ ಅವರ ಒಂದು ಜೋಡಿಯ ಚಿತ್ರದ ಗೀತೆ. ಹಾಗೆ ಶ್ರೋತೃ ಬಾಂಧವರೇ, ನಮ್ಮ ಒಂದು ವಾಹಿನಿಯ ಪ್ರತಿ ಒಂದು ಕಾರ್ಯಕ್ರಮಗಳನ್ನ ಮೊಬೈಲ್ ಆಪ್ನಲ್ಲಿಯೂ ಕೂಡ ಕೇಳಿ ಆನಂದಿಸಬಹುದು.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ, ತವರೂರ ಮನೆ ನೋಡ ಬಂದೆ ಎನ್ನುವಂತ ಒಂದು ಜನಪದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಮಂಜುಳಾ ಗುರುರಾಜ್ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ ಜೀವಿ ಅತ್ರಿ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಅದ್ಭುತವಾದಂತಹ ಜನಪದ ಗೀತೆಯತ್ತ ಸಾಗೋಣ. ಹಾಗೆ ಶ್ರೋತೃ ಬಾಂಧವರೇ, ಈ ಒಂದು ಗೀತೆಯನ್ನ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಹಾಗೆ ಮೊಬೈಲ್ ಆ್ಯಪ್ನಲ್ಲಿಯೂ ಕೂಡ ನಮ್ಮ ಒಂದು ವಾಹಿನಿಯ ಪ್ರತಿ ಒಂದು ಕಾರ್ಯಕ್ರಮಗಳನ್ನು ಆಲಿಸಬಹುದು ಅಂತ ಹೇಳ್ತಾ, ಇದೀಗ ಮಂಜುಳಾ ಗುರುರಾಜ್ ಅವರ ಒಂದು ಧ್ವನಿಯ ಗೀತೆ ತವರೂರ ಮನೆ ನೋಡ ಬಂದೆ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಬಾಲನಾಗಮ್ಮ ಎನ್ನುವಂತಹ ಒಂದು ಚಿತ್ರದ ಗೀತೆ, ಅದುವೇ ಕಂದ ಕಣ್ಣಿ ಕಣ್ಮಣಿಯು ಎನ್ನುವಂತಹ ಒಂದು ಗೀತೆ. ಇದು ಎಲ್ಲಾ ರೀಶ್ವರಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ. ರಾಜೇಶ್ವರ್ ರಾವ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್ ಕಲ್ಪನಾ ಹಾಗೂ ಪಂಡರಿ ಬಾಯಿ ಅವರ ಒಂದು ನಟನೆಯ ಚಿತ್ರ. ಇದು 1966 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ನಕ್ಕರೆ ಅದೇ ಸ್ವರ್ಗ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಕನಸಿದು ನನಸಿದು ಎನ್ನುವಂತ ಒಂದು ಗೀತೆ. ಇದು ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಜಯಂತಿ ಅವರ ಒಂದು ನಟನೆಯ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಈ ಒಂದು ಮಧುರವಾದಂತಹ ಗೀತೆಯನ್ನ ತಂಪಾದ ತಂಗಾಳಿಯಲ್ಲಿ ಒಂದು ಸುಂದರವಾದಂತಹ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ನಾಗಕನ್ಯೆ ಎನ್ನುವಂತ ಒಂದು ಚಿತ್ರದ ಗೀತೆ, ಅದುವೇ ಬೆಡಗಿ ನರಸಿ ಬಾರಿ ನನ್ನ ಬಳಿಗೀಗ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ರಾತ್ರಿಯ ತಂಪಾದ ತಂಗಾಳಿಯಲ್ಲಿ ಒಂದು ಸುಂದರವಾದಂತಹ ಗೀತೆಯತ್ತ ಸಾಗೋಣ.

0: ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
1: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಒಂದು ಸುಮಧುರವಾದಂತಹ ಭಾವಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃ ಬಾಂಧವರೇ. ಅದುವೇ 100 ನೋವಿನ ನಡುವೆ ಎನ್ನುವಂತಹ ಒಂದು ಅದ್ಭುತವಾದಂತಹ ಭಾವಗೀತೆ. ಇದು ಗಣೇಶ ದೇಸಾಯಿ ಅವರ ಒಂದು ಮಧುರವಾದಂತಹ ಗಾಯನ, ಹಾಗೆ ಅವರದೇ ಆದಂತಹ ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ರವೀಂದ್ರ ನಾಯಕ್ ಸಣ್ಣಕ್ಕಿ ಬೆಟ್ಟು ಇವರ ಒಂದು ರಚನೆ. ಹಾಗೆ ಶ್ರೋತೃ ಬಾಂಧವರೇ, ಇದು ಒಂದು ಭಾವಗೀತೆ ಅಲ್ಲ, ಜೀವನದ ಒಂದು ಗೀತೆ. ಅರ್ಥಪೂರ್ಣವಾದಂತಹ ಸಾಹಿತ್ಯದ ರಾಗ ಸಂಯೋಜನೆ, ಸಂಗೀತ ಮತ್ತು ಗಾಯನ ಸಹ ಕೇಳಲು ಇಂಪು ತಂಪು ಅಂತ ಹೇಳುತ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಸುಂದರವಾದಂತಹ ಗೀತೆಯನ್ನ, ತಂಪಾದ ತಂಗಾಳಿಯಲ್ಲಿ ಸುಂದರವಾದಂತಹ ರಾತ್ರಿಯಲ್ಲಿ ಈ ಒಂದು ಗೀತೆಯನ್ನ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಇದೀಗ ಮಲ್ಲಿ ಮದುವೆ ಎನ್ನುವಂಥ ಒಂದು ಚಿತ್ರದ ಗೀತೆ, ಮದುಮಗ ಎಂಬ ಸಂತೆಗೆ ಎನ್ನುವಂಥ ಒಂದು ಅದ್ಭುತವಾದಂಥ ಗೀತೆಯನ್ನು ಪಿ ಸುಶೀಲ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಕೂರ ಸೀತಾರಾಮ ಶಾಸ್ತ್ರಿಗಳ ಒಂದು ರಚನೆಯನ್ನು ಇದೀಗ ಕೇಳೋಣ. ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್, ಸಾಹುಕಾರ್, ಜಾನಕಿ, ಜಯಂತಿ, ಉದಯ್ ಕುಮಾರ್, ಕೆ ಎಸ್ ಅಶ್ವಥ್ ಅವರ ಒಂದು ನಟನೆಯ ಚಿತ್ರ. ಇದು 1963 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತಹ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಅದುವೇ ಮಲ್ಲಿ ಮದುವೆ ಚಿತ್ರದ ಈ ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ರಾಗ ತಾಳ ಎನ್ನುವಂತಹ ಒಂದು ಚಿತ್ರದ ಗೀತೆ, ನಿನ್ನ ಯೌವನದ ಎನ್ನುವಂತಹ ಒಂದು ಗೀತೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ S ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ನಂದಗೋಪಾಲ ರೆಡ್ಡಿ ಅವರ ಒಂದು ರಚನೆ, M ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಜಯಮಾಲಾ ಹಾಗೂ ಪೃಥ್ವಿರಾಜ್ ಸಾಗರ್ ಅವರ ಒಂದು ನಟನೆಯ ಚಿತ್ರ. ಇದು 1982 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ನಾಗಪೂಜಾ ಎನ್ನುವಂತ ಒಂದು ಚಿತ್ರದ ಗೀತೆ, ಕಾಮಧೇನು ಎನ್ನುವಂತ ಒಂದು ಗೀತೆಯನ್ನ ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಗೀತ ಪ್ರಿಯ ಬರೆದಿರುವಂತ ಒಂದು ಗೀತೆ, ಟಿ ಜಿ ಲಿಂಗಪ್ಪ ಅವರ ಒಂದು ಸಂಗೀತ ನಿರ್ದೇಶನ. ಇದು 1965 ತೆರೆ ಕಂಡಿರುವಂತ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ತುಂಬಿದ ಕೊಡ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಇದೀಗ ಸಾಕ್ತಾ ಇದ್ದೀನಿ. ಅದುವೇ ಮದುಮಗ ಬಂದ ಓಹೋ ಎನ್ನುವಂತಹ ಒಂದು ಗೀತೆಯನ್ನ ನಮ್ಮ ಎಸ್ ಜಾನಕಮ್ಮ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕೂರ ಸೀತಾರಾಮ ಶಾಸ್ತ್ರಿಗಳ ಒಂದು ರಚನೆಯನ್ನ ಇದೀಗ ಕೇಳೋಣ. ಚಿಕ್ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಲೀಲಾವತಿ ಹಾಗೂ ಜಯಂತಿ ಅವರ ಒಂದು ನಟನೆಯ ಚಿತ್ರ. ಇದು 1964 ತೆರೆ ಕಂಡಿರುವಂತ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ ಈ ಒಂದು ಮಧುರವಾದಂತ ಗೀತೆಯನ್ನ. ಹಾಗೆ ಶ್ರೋತೃ ಬಾಂಧವರೇ, ನಮ್ಮ ಒಂದು ವಾಹಿನಿಯ ಪ್ರತಿ ಒಂದು ಕಾರ್ಯಕ್ರಮಗಳನ್ನ ಮೊಬೈಲ್ ಆಪ್ ನಲ್ಲಿಯೂ ಕೂಡ ಕೇಳಿ ಆನಂದಿಸಬಹುದು ಅಂತ ಹೇಳ್ತಾ ಇದೀಗ ಒಂದು ಸುಂದರವಾದಂತ ಗೀತೆ ಅದುವೇ ಮಧುಮಗ ಬಂದ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಮಹದೇಶ್ವರ ಪೂಜಾ ಫಲ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಇದೀಗ ಏಕೋ ಕಾಣೆ ನಿಂಗ್ ಯಾಕೋ ನಾ ಕಾಣೆ ಎನ್ನುವಂತ ಒಂದು ಗೀತೆಯನ್ನ ಎಸ್ ಜನಕಮ್ಮ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಆರ್ ಎನ್ ಜೈಗೋಪಾಲ್ ಅವರ ಒಂದು ಗೀತ ರಚನೆಯ ಈ ಒಂದು ಗೀತೆ, ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ, ಇದು ರಾಜಶ್ರೀ ಅವರ ಒಂದು ನಟನೆಯ ಚಿತ್ರ. ಇದು 1967ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವಂತಹ ಅದುವೆ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ನಮ್ಮ ಒಂದು ವಾಹಿನಿಯ ಪ್ರತಿ ಒಂದು ಕಾರ್ಯಕ್ರಮಗಳನ್ನ ಮೊಬೈಲ್ ಆಪ್ನಲ್ಲಿಯೂ ಕೂಡ ಕೇಳಿ ಆನಂದಿಸಬಹುದು ಅಂತ ಹೇಳ್ತಾ, ಇದೀಗ ಒಂದು ಸುಂದರವಾದಂತಹ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಧನಲಕ್ಷ್ಮಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ನಿಲ್ಲೆ ನೀನೆಲ್ಲೆ ಎನ್ನುವಂತಹ ಒಂದು ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಕೆ ಸತ್ಯನಾರಾಯಣ ಅವರ ಒಂದು ರಚನೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಶ್ರೀನಾಥ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಚಿತ್ರ. ಇದು 1977ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
1: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ

0: ಮಾಧ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗಬೇಕು ಅಂದ್ರೆ
1: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸಿನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: Giovanni.
1: ಆರ್ಡರ್ ಆರ್ಡರ್
2: ಸಾಹೇಬರಿಗೆ ಒಂದು ಬೆಣ್ಣೆ ಮಸಾಲೆ ಆರ್ಡರ್.
1: ಓ

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಜೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಧೀರೇಂದ್ರ ಗೋಪಾಲ್ ಅವರ ಕಂಚಿನ ಕಂಠದಲ್ಲಿ ಕೇಳಿ ನಾಟಕ ಶ್ರೀ ಮಹಾಯತಿ ಶಂಭುಲಿಂಗೇಶ್ವರ.

0: ಮಗು, ನಿನ್ನ ಸಂಕಲ್ಪ ಮೂರ್ತಿ ನಾನು ಪ್ರಸನ್ನನಾಗಿದ್ದೇನೆ. ಕಣ್ಬಿಟ್ಟು ನೋಡು.
1: ಜಯ ಜಯ ಈಶ ಮಹೇಶ ಕರ್ಮ ವಿನಾಶ. ಧನ್ಯನಾದೆ ದೇವ, ಧನ್ಯನಾದೆ. ನಿನ್ನನ್ನು ಆವಿರ್ಭವಿಸಿಕೊಂಡ ನಾನು ಧನ್ಯನಾದೆ ತಂದೆ, ಧನ್ಯನಾದೆ.
0: ಕಂದ, ನಿನ್ನ ಇಷ್ಟಾರ್ಥವೇನು? ಯಾಕಾಗಿ ನನ್ನನ್ನು ಸ್ಮರಿಸಿದೆ?
1: ನಿನ್ನನ್ನು ಕಾಣಬೇಕೆಂಬ ಹಂಬಲದ ತೃಷೆಯಿದ್ದ ದೇವ. ಈ ಜಗದ ಜಂಜಡದಿಂದ ದೂರಾದ ನಾನು ನಿನಗಾಗಿ ಪರಿತಪಿಸುತ್ತಿದ್ದೆ. ನೀನು ದೊರಕಿದ ಬಳಿಕ ಇನ್ನಾವ ಘನ ವಸ್ತುವಿದೆ ಈ ಲೋಕದಲ್ಲಿ ಬೇಡಲು ನನಗೆ ಮುಕ್ತ ದಯ ಪಾಲಿಸು ತಂದೆ.
0: ಮಗು, ಮರ್ತ್ಯಕ್ಕೆ ಬಂದು ಶಿವಸಂಕಲ್ಪ ಮರೆತು ಬಿಟ್ಟೆಯ? ಮಾನವನಾದೆಯ ನೀನು, ಸ್ವಾರ್ಥಿಯಾದೆಯ?
1: ತಂದೆ, ನಾನು ಸ್ವಾರ್ಥಿಯೇ. ಹಲವು ವರ್ಷಗಳಿಂದ ಈ ನಿಂಗೋಳಗೋಳದ ದಟ್ಟದಡವಿಯಲ್ಲಿ ಪಂಚಭೌತಿಕ ವಸ್ತುಗಳಿಂದ ನಿರ್ಮಾಣಗೊಂಡ ಈ ನಶ್ವರ ದೇಹವನ್ನು ಪಂಚಲಿಂಗೇಶ್ವರನಲ್ಲಿ ಲೀನಗೊಳಿಸಿ ನೀನೇ ತನುಮನವೆಂದು ಧ್ಯಾನಿಸಿದ ನಾನು ಸ್ವಾರ್ಥಿಯೇ.
0: ನಿನ್ನೊಬ್ಬನ ಮುಕ್ತಿಗಾಗಿ ನಿನ್ನ ಅವತಾರ ಆದುದಲ್ಲ ಕಂದ. ಮಾನವನ ಮನದ ಮಾಲಿನ್ಯ ಕಳೆದು ಮುಕ್ತಿ ಹೊಂದುವ ಮಾರ್ಗ ತೋರಿ ನೀನು ಮುಕ್ತಿ ಮಂದಿರವಾಗಬೇಕು. ಮಗು, ಶರಣರು ಜೀವನದ ಮಧ್ಯದಲ್ಲೇ ನಿಂತವರು. ಅನುಭಾವ ಭಕ್ತಿಯನ್ನು ಆನಂದ ಭಕ್ತಿಯ ಮಟ್ಟಕ್ಕೆ ಏರಿಸಿ ಅಲ್ಲಿಂದ ಸಮರಸ ಭಕ್ತಿಯಲ್ಲಿ ಲೀನವಾದವರು. ಈಗ ನೀನು ಈ ಅಡವಿಯನ್ನು ಬಿಟ್ಟು ಜೀವನಕ್ಕೆ ಇಳಿದು ಕರ್ತವ್ಯ ನಿರತನಾಗಬೇಕು.
1: ದೇಹವೆಂಬ ದೇಗುಲದ ಚಿದಾಕಾಶ ಗ್ರಹದಲ್ಲಿ ಬೆಳಗುವ ಜ್ಞಾನಶಕ್ತಿಯೇ ಹಾಗಿದ್ದರೆ ನನ್ನ ಕರ್ತವ್ಯವೇನು ತಂದೆ? ಅರುಹು,
0: ಸಂಸಾರದ ಮಧ್ಯದಲ್ಲಿದ್ದು ಅದನ್ನು ಅಂಟಿಸಿಕೊಳ್ಳದಿರಬೇಕು. ಇದರಲ್ಲಿ ಸ್ತುತಿ ನಿಂದೆ ಸಮಸ್ಯೆಗಳು ಬರುತ್ತವೆ. ಆ ಕಹಿಯನ್ನು ಸವಿಯಬೇಕು. ಸಕ್ಕರೆ ತಿನ್ನುತ್ತಾ ನಾಲಿಗೆ ಚಪ್ಪರಿಸುವುದು ದೊಡ್ಡದಲ್ಲ. ದೇವನ್ನು ಅಗಿಯುವಾಗಲೂ ಆ ಅನುಭವ ತಂದುಕೊಳ್ಳಬೇಕು. ಬಾ, ಹತ್ತಿರ ಬಾ, ನನ್ನನ್ನು ಅಪ್ಪಿಕೋ. ನನ್ನೊಳು ನೀನಾಗು, ನೀನೇ ನಾನಾಗು. ಈಗ ನೀನು ಏನಾಗಿರುವೆ?
1: ನಾನಿಲ್ಲಿರುವೆ. ಇಲ್ಲ ಇಲ್ಲ, ನಾನಿಲ್ಲ. ನಾನು ನಿನ್ನಲ್ಲಿ, ನೀನು ನನ್ನಲ್ಲಿ, ನೀನೇ ನಾನು ಪ್ರಭು. ಅಂತರಂಗದ ಸುಪ್ತ ಭಾವನೆಯ ತೆರೆಹರಿದು ಆತ್ಮ ಚೈತನ್ಯ ಎಚ್ಚೆತ್ತಿತು. ನಾನು ದೇಹಿಯಾದರೂ ನಿರ್ದೇಹಿ.
0: ಮಗು, ನಿನ್ನ ಏಕಾಗ್ರತೆ ಘನೀಭವಿಸಿ ಮುತ್ತಾಗಿ ಮಣಿಯಾಗಿ ನಿನಗೆ ಕಂಡುದೇನು, ಕೇಳಿಸುವುದೇನು?
1: ಈಶ್ವರಾನುಗ್ರಹದಿಂದ ಭಕ್ತನನ್ನು ರಕ್ಷಿಸಲು ಶಕ್ತಿ ರೂಪದಿಂದ ಅವತರಿಸಿದಂತೆ ಪುಣ್ಯಸುಧೆ ಹೆಪ್ಪುಗಟ್ಟಿ ಸೂರ್ಯಕಿರಣಗಳಾಗಿ ಪತಂಜಲಿಯ ಋಷಿ ಅಂಜಲಿಗೆ ಬಿದ್ದಂತೆ ಮಧುರ ಸ್ವರಗಳೆಲ್ಲ ಒಂದಾಗಿ ನುಡಿದಂತೆ ಮಂಜುಳ ಗಾನವೆಲ್ಲ ಏಕತಾನದಲ್ಲಿ ಮಿಡಿದಂತೆ ವೀಣೆಯ ಝೇಂಕಾರದಂತೆ ಹಗುರವು ಕೊಳಲ ಧ್ವನಿಯಂತೆ ಭಾರವು ಗಂಟೆಯ ಶಬ್ದದಂತೆ ಗಂಭೀರವೂ ಆದ ಪ್ರಣವನಾದ ಓಂಕಾರವಲ್ಲದೆ ಮತ್ತೇನೂ ನನಗೆ ಕೇಳಿಸುತ್ತಿಲ್ಲ ತಂದೆ.
0: ಇಂದಿನಿಂದ ನೀನು ಶಂಭುಲಿಂಗ. ಶಂಭುಲಿಂಗ ನಾಮದಿಂದ ಮಹಾನ್ ಆರೂಢನಾಗಿ ಮೆರೆಯುವೆ. ನಿನ್ನ ನಡೆಯಿಂದ ಧರೆ ಪಾವನವಾಗಲಿ, ನುಡಿಯಿಂದ ನಾಡು ಬೆಳಗಲಿ. ಒಂದು ಕಡೆ ಶಿವ, ಇನ್ನೊಂದು ಕಡೆ ಮಾನವ, ಇವೆರಡನ್ನೂ ಬೆಸೆಯುವ ಶಿವ ಮಾನವ ನೀನಾಗು. ದೇಶ ಅಸೂಯೆಗಳಿಗೆ ಕಾರಣೀಭೂತವಾದ ಜಾತಿ ಭೇದಗಳನ್ನು ತೊಡೆದು ಹಾಕುವ ಚಿಂತಾಮಣಿಯಾಗು. ಮಗು, ಅದಕ್ಕಾಗಿಯೇ ನಿನಗೊಂದು ರಂಗ ಸಿದ್ಧವಾಗಿದೆ. ಕೇಳು ಕೇಳು ಆರ್ತನಾದ
2: ಶಂಭುಲಿಂಗ. ಶಂಭುಲಿಂಗ ಎಲ್ಲಿದೆಯೋ? ನನ್ನ ಕೂಗು ನೀನು ಕೇಳಿಸಕ್ಕಿಲ್ಲೇನು? ಬಾರೋಯಪ್ಪ, ನನ್ನನ್ನು ಉದ್ಧರಿಸು ತಂದೆ, ಉದ್ಧರಿಸು.
0: ಶಂಭುಲಿಂಗ, ಮತ್ತೇಕೆ ವಿಳಂಬ? ನಿನ್ನ ಕಾರ್ಯರಂಗದ ಮೊದಲ ದೃಶ್ಯವಿದು. ಹೊರಡು, ನಿಜವಾದ ಶಂಭುಲಿಂಗನಾಗು.
2: ಶಂಭುಲಿಂಗ
3: ಬಂದೇ ಬಂದೇ ಬರಕತ್ತೀನಿ, ಬಂದೇ ಬಂದೇ.
2: ಅಪ್ಪ ತಂದೆ, ಪರ್ಚಿ ಪಾಟೀಲ್ ಚೆನ್ನಪ್ಪ ಹಚ್ಚಿ ಮನೆತನದಾಗ ಹುಟ್ಟಿ ವಾಲಿ ಮನೆತನದ ಸೊಸೆಯಾಗಿ ಮುತ್ತಿನಂತ ಎಟ್ಟು ಮಕ್ಕಳನ್ನ ಹೆತ್ತು ವಂಶೋದ್ಧಾರದ ಕರ್ತವ್ಯನೂ ಮುಗಿಸಿದಿ. ನನಗ ಮುಕ್ತಿ ದಯಪಾಲಿಸು ತಂದೆ. ಶಂಭುಲಿಂಗ ಮುಕ್ತಿ ದಯಪಾಲಿಸು.
1: ನಾನೇ ಶಂಭುಲಿಂಗ ಬಂದಿದ್ದೀನಿ. ಏ ಗೌಡಶಾನೆ, ಹೇಳ, ನನ್ನಿಂದೇನಾಗ್ಬೇಕು ಹೇಳ.
2: ನಿನ್ನ ನೋಡಿದ ಮ್ಯಾಲ ಯಾನ್ ಹೇಳಕ್ಕೂ ನಾಲ್ಗೆನೆ ಹೊಳ್ಳದಂಗಾಗೇತಿ. ಬಾಯಿ ಪಟಪಟ ಅಂತ ಬಡಬಡಿಸ್ತಾವು. ಆದ್ರ ಅಕ್ಷರ ಹೊರಗ ಹೊಂಡವಲ್ಲೋ ಯಪ್ಪ.
1: ಅದೇನ್ ಹೇಳ್ಬೇಕು ಅಂತಿದ್ಯ ಹೇಳ ಗೌಡ್ತಿ.
4: ಯಾನ್ ಹೇಳ್ತಾರ ಅವರು ಪಾಪ, ನಮ್ ಗೌಡ್ತಿಗೆ ಅದೇನು ಎದೆಗೆ ಗಡ್ಡಿ ಬೆಳೆದೈತಂತೆ. ಹಕ್ಕಿಮರಿಗೆ ಗುಣ ಮಾಡಕ್ಕೆ ಆಗಿಲ್ಲ. ಪೂಜಿ ಪುನಸ್ಕಾರನ ಗೌಡ್ರು ಬೇಕಾದಷ್ಟು ಮಾಡಿಸ್ರೆ ಗೌಡ್ರಿ ಇದೇ ಒಂದು ತಲೆ ಬ್ಯಾನೆ ಕುಂತದೆ. ಅದಕ್ಕೆ ಗೌಡ್ತಿ ನಿಮ್ ಪಾದಕ್ ಬಿದ್ದಾರೆ.
1: ಗೌಡ್ಶಾನಿ ನಿಲ್ಸ, ಯಾಕೆ ಕಳಕ್ ಹತ್ತಿ? ಸಾಕ್ ಸಾಕ, ನಿನ್ಗೆ ಕಾಯಿಲೆ ಗುಣ ಆಗಕ್ ಬೇಕಲ್ಲ, ನೋವು ಹೋಗಬೇಕಲ್ಲ.
2: ಹೌದು ಹೊಡೆದಪ್ಪ ಹೌದು, ಈ ನೋವು ತಡ್ಕೊಳಕ್ ಆಗವಲ್ದು.
1: ತಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಅದನ್ನ ಇಟ್ಕೊಂಡು ಯಾಕೆ ಗೋಳಾಡಕ್ ಹತ್ತಿದಿ? ಅದನ್ನ ಕೊಟ್ಟು ಬಿಡು.
2: ಏನು ಯಪ್ಪ ನೀ ಹೇಳುದು?
1: ಹೌದವ್ವ, ನಿನ್ ಇರೋ ನೋವನ್ನ ನನಗೆ ಕೊಟ್ಟು ಬಿಡು, ನಾನು ಅದನ್ನ ತಗೊಂತೀನಿ.
2: ಅಯ್ಯೋ, ಯಾನ್ ಕೇಳಿದ್ರು ಕೊಡ್ಬೋದು, ಆದ್ರ ನನ್ನ ನೋವು ಇನ್ನೊಬ್ರಿಗೆ ಹೆಂಗ್ ಕೊಡಕ್ ಬರುತ್ತೋ ತಂದೆ?
1: ನೀನ್ ಕೊಡಕ್ಕೂ ಆಗಂಗಿಲ್ಲ, ಇಟ್ಕೊಂಡು ತಡ್ಕೊಳಕ್ಕೂ ಆಗಂಗಿಲ್ಲ. ಹಿಂಗ್ ಹೊಯ್ದಾಡ್ಬಾರ್ದವ್ವ, ಹೊಯ್ದಾಡ್ಬಾರ್ದು. ಒಂದೇ ಮನಸ್ಸಿರ್ಬೇಕು.
2: ನನಗಾಗ್ತಿರೋ ಸಂಕಟದಾಗ ನನಗೆ ಯಾರೂ ತಿಳಿವಲ್ದು, ಯಾನು ಹೊಳಿವಲ್ದು. ನಾ ಏನ ಮಾಡ್ಲಿ ಹೇಳ ತಂದೆ?
1: ತಿಳಿತೈತಿ, ಆದ್ರೆ ಹೇಳಕ್ ಬರ್ದಂಗೆ ನಿನಗೆ ಮಾಯೆ ಮುಸುಕಾಕೈತಿ. ನೀನು ತಾಯಿ, ನಾನು ಮಗ. ನಿನ್ನ ಮಗ ನಿನ್ ಎದೆ ಹಾಲ್ ಕೇಳ್ತಾನೆ, ಕೊಟ್ಟೆ ಬಿಡ.
2: ಅಯ್ಯೋ ತಂದೆ, ಯಾಕಪ್ಪ ನನ್ನ ಮನಸ್ಸು ಮತ್ತಷ್ಟು ನೋಯಿಸಿ ನನ್ನ ಜೀವಂತ ಸಾಯಿಸ್ತೀಯೋ?
1: ತಾಯಿ ಎದೆ ಹಾಲ್ನ ಮಗ ಕುಡಿಬಾರ್ದೇನ?
2: ಶಿವನ ಶಂಭುಲಿಂಗ, ಹಾಲು ಕೊಡುವ ಎದೆಯೇ ಹುಣ್ಣಾಗೈತಿ ತಂದೆ. ಅದಕ್ಕಾಗಿ ಉಪಚಾರ ಮಾಡಿಸ್ಕೊಂಡು ಜೀವ ರೋಸ್ ಹೋಗೈತಿ. ನಾ ಯಾನ್ ಮಾಡ್ಲಿ? ಹಾಲು ಬರೋ ಬದ್ಲು ನನ್ನ ಎದೆಯಾಗ ಕೀವು ನೆತ್ರ ಸೋರ್ತೈತಿ, ಹೊಲಸು ನಾರ್ತೈತಿ ತಂದೆ.
1: ಹಾಗಿದ್ರೆ ಫಲ ಪಕ್ವವಾಗಿದೆ ಅನ್ನಂಗ. ನಿನ್ನ ಮಲೆಯೊಳಗಿನ ಹಣ್ಣನ್ನ ನಾನು ಉಣ್ಣಲೇಬೇಕು.
2: ಯಾನ್ ಮಾತು ಅಂತ ಹೇಳಕತ್ತೀಯೋ?
1: ತಾಯಿ ಎದೆಯಾಗೆ ಹುಣ್ಣಿದ್ರೆ ಜಗತ್ತು ಎಂದೂ ತಣ್ಣಗಿರೋದಿಲ್ಲ, ಕೊಟ್ಟು ಬಿಡು.
2: ಅಯ್ಯೋ ಬೇಡ ತಂದೆ, ಬೇಡ.
1: ಕೊಡವಾ ಕೊಡವಾ ಕೊಡ. ತಾಯಿಯ ಮಲೆ ಹಾಲಿನಲ್ಲಿ ವಿಷ ಇರಕ್ಕೆ ಸಾಧ್ಯನೇ ಇಲ್ಲ, ಕೊಟ್ಟು ಬಿಡು ಹಾಲು. ಕೊಡ
2: ಬೇಡ, ಬೇಡ ತಂದೆ.
4: ಇವನ ಅಯ್ಯಪ್ಪ, ಅವರೆದಿಗ್ ಬಾ ಹೆಚ್ ಮಲಿ ಕುಡಿಯಕ್ ಹತ್ತಿನಲ್ಲಪ್ಪ ಇವ, ಹುಚ್ಚಿ ಠಾನ ಹೆಂಗೆ ಅವರೇ ಛಾಡ್ಸ್ವದಿರಿ ಅವನ್ನ. ಏ ಯಾವನು ಯಾವನು ನೀ?
1: ನಾನೇ, ನಾನು ನಿರಾಕಾರ, ಮಾಯೆಯಿಂದ ದೂರಾದವ.
4: ಮಾಯೆ? ಮಾಯೆ ಅಂದ್ರೆ?
1: ನಿಜವಲ್ಲದ ತೋರಿಕೆ.
4: ಏ ಮೈ ಮ್ಯಾಕ್ ಖಬರ್ ಐತೇನೆ ಒಂದಿನಗೆ? ನೀ ಮಾಡಿದ್ದೇನು, ನೀ ಮಾಡಿದ್ದೇನಾರ ಗೌಡ್ರಿಗೆ ಗೊತ್ತಾದ್ರೆ ನಿನ್ನ ಸುಟ್ಟು ಹಾಕ್ತಾರೆ. ಅಲ್ಲ, ಊರಾಗಿನ ಏಸೋ ಮಂದಿ ನಮ್ ಗೌಡ್ಶಾನಿ ಮಾರಿ ಇನ್ನೂ ನೋಡಿಲ್ಲ. ಅಂಥದ್ದು ಈ ಪರದೇಶಿ ಸಾಧುಗೆ ಎದಿ ಹಾಲು ಕುಡಿಸಿದ್ರಲ್ಲಪ್ಪ ಗೌಡ್ತಿ. ಅಲ್ಲಲೇ, ಏ ಪರದೇಶಿ, ಸಾವಿನ ಅಂಜಿಕೆಯಾರ ಐತಿಲ್ಲೋ ನಿನಗೆ?
1: ಅಗ್ಗಾನೇನೇ, ಮೃತ್ಯಿಗೆ ಯಾರು ಅಂಜೋದಿಲ್ವೋ ಅವ್ರಿಗೆ ಜೀವನ ಮರಣ ಎರಡು ಒಂದೇ.
2: ಅವನ್ನ ಯಾರು ಅಂತ ತಿಳಿದಿದ್ದೀನಿ. ಯಾವ ಅಗಸಿದ್ಧಿ ಉಪಚಾರಕ್ಕೂ ಬಗ್ಗದ ನನ್ನ ಕಾಯಿಲೆನ ಕ್ಷಣ ಮಾತ್ರದಲ್ಲಿ ವಾಸಿ ಮಾಡಿದ ಬಹುರೋಗ ವೈದ್ಯ. ಅವ ಮನುಷ್ಯರ ಪೈಕಿ ಅಲ್ಲ, ದೇವರು ಶಿವ. ಜಗದ ನಂಜನೆಲ್ಲ ಉಂಡಾಕ ನಿಂತ ನಂಜುಂಡ, ನಂಜುಂಡೇಶ್ವರ.
4: ಅವರೇ ನೀವೇನೇಂದ್ರಿ, ಇಲ್ಲಿ ಸರಿಯಲ್ಲ. ಮುರುಗ ಹಿಡ್ಕೋರಿ ಆ ಸಾಧನ.
2: ನಿಲ್ಲಿ, ಯಾರು ನಿಂತ ಜಾಗದಿಂದ ಕದಲ್ಬೇಡ್ರಿ.
4: ನಡಿರಲ್ಲ ಗೌಡ್ರಿಗೆ ಸುದ್ದಿ ಮುಟ್ಸ ನಡೀರಿ.
1: ಸಂಗವ್ವ, ಈಗ ನಿನಗೆ ಏನ್ ಅನ್ನಿಸ್ತಾ ಐತಿ?
2: ನೀ ಎದಿಗ್ ಬಾಯಿ ಹಚ್ಚಿ ಹೀರಿದಾಗ ಎದೆಯಾಗ ಬೆಳೆದಿರೋ ಗಡ್ಡಿ ಮಾಯಾತು. ಬಾವಿಲ್ಲ, ನೋವಿಲ್ಲ, ಆರಾಮದಿನಿ.
1: ಸರಿ ಸಂಗವ್ವ, ನನ್ನ ಕೆಲಸ ಆತು, ನಾ ಇನ್ ಹೊಂಟೆ.
2: ಯಪ್ಪ ತಂದಿ, ನನ್ನು ನಿನ್ನ ಸಂಗಾಟವಯ್ಯೋ.
1: ನೀ ನನಕೂಟ ಹೊಗೆ ಹುಚ್ಚಿ ಪ್ಯಾಲಿ.
5: ನನಗೇನು ಮಠನ ಮನೇನ ಊರ ಕೇರಿನ, ನಿಂತಲ್ಲೇ ಮನೆ ಕುಂತಲ್ಲೇ ಮಠ, ನಾ ಬರೀ ಲಂಗೋಟಿ ತುಂಡು ಕಂಬಳಿ ಆರ್ವಡ.
2: ತಂದೆ, ನಾ ಇದೋ ತನಕ ಗೌಡ್ತಿ ಸಂಗಮ ಆಗಿದ್ನಿ, ನೀ ನನಗ ಪುನರ್ಜನ್ಮ ಕೊಟ್ಟು ಕ್ಯಾಸಿಂದ ನಾ ಆ ವ್ಯಾಮೋಹ ಕಳ್ಕೊಂಡೆ. ಇನ್ನು ನಾ ಸಾಯೋತನ ನಿನ್ನ ಪಾದ ಸೇವ ಮಾಡಿ ಈ ಜನ್ಮ ಸಾರ್ಥಕ ಮಾಡ್ಕೋತೀನಿ, ನಿನ್ನ ಶಿಷ್ಯವೃತ್ತಿ ಮಾಡ್ತೀನಿ. ಅಷ್ಟು ದಯ ಮಾಡೋ ಅಪ್ಪ, ದಯ ಮಾಡೋ.
5: ಅಲ್ಲ, ಮೀನಕೇರಿ ಗ್ರಾಮದ ವಾಲಿ ಮನೆತನ ಅಂದ್ರೆ ಈ ಸುತ್ತ ಹತ್ತ ಹಳ್ಳಿಯಾಗಿ ಪ್ರಸಿದ್ಧ ಮನೆತನ. ಅದ್ರಾಗೂ ನೀ ಆ ಮನೆ ಸೊಸಿ, ನೀ ಈ ಆರೂಢ ಜಂಗಮ್ಮನ ಹಿಂಬಾಲೆ ಬಂದಿ ಅಂದ್ರೆ ಲೋಕ ಏನಂದಾತು, ಮಂದಿ ಏನಂದಾರು?
2: ಲೋಕಕ್ಕೆ ನೀ ಅಂಜತಿಯನ ಮಂದಿ ಮಾತಕ್ಕೆ ಹೆದರ್ತಿಯನ? ನನಗೀಗ ಬೇಕಾಗಿರೋದು ಮುಕ್ತಿ, ಜೀವನ್ ಮುಕ್ತಿ, ಸಾರ್ಥಕ ಜೀವನ. ನನಗ ದೀಕ್ಷೆ ಕೊಟ್ಟು ಆಶೀರ್ವಾದ ಮಾಡೋ ತಂದೆ.
5: ದೀಕ್ಷೆ ಅದು ಕಠಿಣ, ದೀಕ್ಷೆ ತಗೊಂಡ ಮೇಲೆ ಹಿಂದೆ ಸರಿಯಂಗಿಲ್ಲ. ಆ ಆತ್ಮ ಬಲ ಐತೆ ನಿನಗೆ?
2: ಪರೀಕ್ಷೆ ಬಾಡ ಕಡ್ಡಿ ಇಲ್ಲ, ಒಂದು ಮಾತು ನೆಪ್ಪಿರ್ಲಿ. ಸೂರ್ಯನ ತೇಜಸ್ಸು ಕಳೆಗುಂದಿದ್ರು, ಚಂದ್ರನ ತಂಪಾರಿ ಬಿಸಿ ಏರಿದ್ರು, ನಾ ನಿಂತು ಮೆಟ್ಟಿದ್ದ ಸರಿಯವಳಲ್ಲ. ನಂದು ಸುಸ್ಥಿರ ಮನ, ಸಮಾಧಿ ನಿಷ್ಠೆ,
5: ಭಾವಹೀನ ಜಗತ್ತಿನ ನಿಷ್ಠುರ ನಾನು.
2: ಯುಕ್ತ ಅಯುಕ್ತ, ನೀತಿ ಅನೀತಿ ಒಂದೂ ನನಗ ತಿಳಿಯಂಗಿಲ್ಲ. ನಿನ್ನ ಜ್ವಾಲೆಯಿಂದ ಸುಟ್ಟು ನನ್ನ ವೈರಾಗ್ಯ ಮೂರ್ತಿ ಮಾಡು, ಅಷ್ಟೇ ನಾ ಹೇಳಾಕೆ.
5: ಹಂಗಾರ ಇದೇ ನಿನ್ನ ಕಡೆ ತೀರ್ಮಾನ ಏನು?
2: ಹೌದು.
5: ಹಂಗ ಈಗ ಈಗ ನಾನು ಬಂದೆ.
2: ಎಲ್ಲಿ ಹೋಗ ಕತ್ತಿ ಬಿರ್ಬಿರ್ನೆ? ಅಲ್ಲಿ ಬರೀ ನಾಗರಪಡಿ ಬೆಳ್ದೈತಿ, ಮುಳ್ಳು ಮುಳ್ಳು ಚುಚ್ಚಾವು.
5: ನಾಗರಪಡಿ ಅದೇ ಬೇಕು ನನಗ.
2: ಮುಟ್ಟಿಗಿಟ್ಟಿ ಅದನ್ನ, ಆದ್ರ ಮುಳ್ಳು ಚೂಜಿ ಚೂಜಿ ಇದ್ದಂಗ, ಎಂಥ ಗಟ್ಟುಳವಾದ್ರೂ ತಾಕಿಂದ ಚೀರಾಡಕ್ಕೆ ಬೇಕು. ಬಾ ಈ ಕಡೆ.
5: ನಿನ್ನ ಆತ್ಮಬಲ ಪರೀಕ್ಷೆ ಮಾಡು ಅಂತ ಹೇಳಿದೆಲ್ಲ, ಅದನ್ನೇ ಮಾಡ್ತೀನಿ. ಈಗ ಸುಮ್ನೆ ಕೊಂಡ್ರ ನನಗೆ ಹೇಳಕ್ ಬಂದಾಳ.
2: ಏನಾಗೈತು ತಂದೆ? ಅಗ ನಾಗರಪಡಿ ಕಡೆಯ ಕತ್ತಿಯನ. ಯಪ್ಪ ಶಿವನೇ, ತಂದ ರಾಶಿ ಹಾಕದ್ನಲ್ಲಪ್ಪ.
5: ಗಪ್ಕೊಂಡ್ರ ಅಂದೆ ಅಗವಾ, ಈಗ ಹೆಂಗಾತು ರಾಶಿ?
2: ಮುಳ್ಳಿನ ಗದ್ದಿಗೆ ಆದಂಗಾತು, ಪಸಂದಾಗೈತಿ.
5: ಹಂಗ ಮಲ್ಗು ಆದ್ರ ಮ್ಯಾಗ.
2: ಅಯ್ಯೋ, ಏಸೊಂದ್ ರಾಶಿ ಹಾಕಿ ಹೆಂಗ್ ಹತ್ಲಿ? ಪಾವಟಿಗೆ ಇಲ್ಲ, ಏನಕ್ ಬರ್ದಾಗ ಆಗೈತಿ.
5: ಹಂಗ ನಾನೇ ನಿನ್ನ ಎತ್ತಿ ಅದ್ರ ಮೇಲೆ ಬಿಸಾಕ್ತೀನಿ, ನಾಗರಪಡಿ ಮೇಲೆ ಮಲಗು.
2: ಅಯ್ಯೋ ಶಂಭುಲಿಂಗ,
5: ಕಚ ಕಚ ಕುಣಿ ಅದ್ರ ಮ್ಯಾಗ ಕುಣಿ. ವಾ ವಾ ಸಂಗವ, ದುಷ್ಟ ಶಕ್ತಿನ ಸಂಹಾರ ಮಾಡಕ್ಕೆ ನಿಂತ ಚಂಡಿ ಚಾಮುಂಡಿ ರುದ್ರ ಗಾಳಿ ಕೇಕೆ ಹಾಕಿ ಕುಣದಂಗ ಆತು. ಸಂಗವ, ನಾಗರ ಪಡೆ ಮುಳ್ಳು ಚುಚ್ಚಿ ನೋವಾಗ್ಲಿಲ್ವಾ ನಿನ್ನ ದೇಹಕ್ಕ?
2: ನೋವಾ ನನಗ? ಅಯ್ಯಪ್ಪ, ಕುತ್ನಿ ಗಾದಿ ಮ್ಯಾಲ ನಿಂತಂಗಾತು, ನೀ ಕುಣಿ ಅಂತೆ ಕುಣದೆ. ಇನ್ನಾದ್ರೂ ದೀಕ್ಷೆ
5: ತಲಿ ಬೋಳ್ಸಾಕ ಬೇಕು ನೀನು.
2: ಒಪ್ಪಿದ್ನಿ ತಂದೆ.
5: ನಿನಗ ಈ ಹೊತ್ತಿನಿಂದ ಪುನರ್ಜನ್ಮ, ನೀನು ಸಂಗವಲ್ಲ ಬಸಮ್ಮ. ಬಸ್ಸಿ ಬಸ್ಸಿ ಬಸ್ಸಿ.
6: ನಿಂಗ
7: ಧಣರ,
6: ನೀ ಹೇಳೋ ಸುದ್ದಿ ಖರೆ ಖರೆನಾ?
7: ಖರೆ ರೀ ಧಣಿ, ಖರೆ. ಅವ್ವ ಅವರು ಶಂಭುಲಿಂಗ ಸ್ವಾಮಿಗಳ ಸಂಗಟ ಹಾದ್ರಿ.
6: ಕೇಳಿರಾ ಕೇಳಿರಾ ನಂಟ್ರ, ಇದಕ್ಕ ನಿಮ್ಮನ್ನ ಕರ್ಸೀನಿ. ಆಮೇಲೆ ಏನಾದ್ರೂ ತಾಳಿ ಹೆಚ್ಚು ಕಮ್ಮಿ ಆತು ಅಂದ್ರೆ ನಾ ಕೇಳೋ ಮಗ ಅಲ್ಲ, ನಾ ಸಿಟ್ಟಿಗೆ ಬರೋ ಮನುಷ್ಯ ಅಲ್ಲ. ನಿಮಗ್ ಖೂನ್ ಐತಿ, ಆದ್ರೆ ಇದು ಎರಡು ಮಂಟಂದ ಇದ್ದತಿ ಮಸಿ ಮಸಿ ಬಳಿಯೋ ಕೆಲಸ. ದುನಿಯಾದಾಗ ಆಕಿ ಎಲ್ಲೇ ಇಲ್ಲಿ, ಆಕಿನ ಕಡಲ್ ಕ್ಯಾಸಿದ್ ಹೆಡಗಿ ತುಂಬಿಸ್ತೀನಿ. ನಂಬರಿ ನನ್ನ ಮಾತನ್ನ.
8: ಜನ ಸಮಾಧಾನದಲ್ಲಿ ಇರ್ತಾ ಬರ್ರಿ ನೀವು. ಇದು ಹಕ್ಕಿಕತರ ಏನು? ಯಾನ್ ನಡೆದದ? ಆಕೆಲ್ಲಿದ್ರು ನಾ ಪದ ತೆಗಿತ.
6: ನಮ್ಮದ್ದ ಮುತ್ಯಾರ ಕಾಲದಿಂದ ಯಾವ ಮಗನ ಕಡೆಯಿಂದನೂ ಆ ಕಡೆ ಸರದ್ನಿಲ್ಲ ಅನ್ಸ್ಕೊಂಡಿಲ್ಲ, ಬಳ್ಳ ಮಾಡಿ ತೋರಿಸ್ಕೊಂಡಿಲ್ಲ. ಈ ಹುಚ್ಚುಮುಂಡಿ ಮಾಡಿದ ಕೆಲಸಕ್ಕ ಮಸಡಿ ಮಸಡಿ ಹತ್ತಲಾರ್ದಂಗ ಆತು.
8: ಮರ್ಯಾದೆ ನಿಮ್ದು ಬಿ ಹೋದ್ರು ಅಷ್ಟ, ನಮ್ದು ಹೋದ್ರು ಬಿ ಅಷ್ಟ ಅದ. ಆಕಿ ನಮ್ ತಂಗಿ ಅಂತ ಹೇಳಕ ನಾಚಿಕ್ ಬರ್ಲಾಕ ಹತ್ತದ. ರೇಕುಳಿಗೆ ಭರ್ಜಿ ಮನೆ ತಂದ ಚನ್ನಪ್ಪ ಹಚ್ಚಿವರ ತಂಗಿ ಒಬ್ಬ ಸಾಧುರ ಸಂಕಟ ಹೊಡೆದು ಹಾದ್ಲು ಅಂದ್ರ ನಮ್ ಇಜ್ಜತ್ ಉಳ್ದದ ಅಂತೀರಿ? ಆಕಿಗೆ ಅಣ್ಣ ಆದ ತಪ್ಪಿಗೆ ನಮ್ ಮಣ್ಣು ತಿನ್ಬೇಕಾಗಿದೆ ಕುತ್ಕೊಂಡು.
6: ಯಾಡ್ ಮಕ್ಕಳ ತಾಯಿ ಅನ್ಸ್ಕೊಂಡು ಸುತ್ತ ಹತ್ತ ಹಳ್ಳಿ ಜನರ ಬಾಯ ಗೌಡಶಾನಿ ಅನ್ಸ್ಕೊಂಡು ಮತ್ತ ಈಕಿಗೆ ಯಾವ ಕಡೆಯಿಂದರೆ ಬಂದಿರಬೇಕು ಈ ಕೆಟ್ಟ ಬುದ್ಧಿ? ತಿನ್ನುಡಕ್ ಕಡಿಮಿಲ್ಲ, ದಾಗಿನಕ್ಕೆ ಕಡಿಮಿಲ್ಲ, ದೌಲತ್ಗೆ ಕಡಿಮಿಲ್ಲ. ದಿನ ಬೆಳಗಾದ್ರೆ ಹತ್ತಾಳ ಹತ್ತಾಳ ದುಡಿತಾವ ನನ್ನ ಮನ್ಯಾಗ.
8: ಒಬ್ಬಾಕೆ ತಂಗಿ ಅಂತ ಮುದ್ದಿಲ ಬಾಯ ತುತ್ತ ತೆಗೆದು ಕ್ಯಾಸಿಂದ ತಿನಿಸಿ ಜ್ವಾಪಾನ ಮಾಡಿದ್ದಕ್ಕ ಸಂಜೆ ಕಲಿಸಿದ್ಲು ಬುದ್ಧಿ. ನಾ ಖರೆ ಹೇಳ್ತೀನಿ ನೆಂಟ್ರ, ಆಕೆ ಹೆಣ ನಾ ಕಣ್ಣಿ ನೋಡಬಟ ಬಾಯಗನ್ನಿ ನೀರು ಸುದ್ದ ಹಾಕಂಗಿಲ್ಲ.
6: ಇಂದ ಭೂಮಿ ಮ್ಯಾಲ ಆಕೆನೇ ಇರಬೇಕು ಒಂದು, ಇಲ್ಲ ನಾನು ಇರಬೇಕು ಒಂದು, ಯಾಕ್ರಾಗ ಒಂದು ಆಗಾಗಬೇಕು ಇವತ್ತ
8: ನೆಂಟ್ರ. ಹತ್ತು ಮಂದಿ ಆಕೆನ ತಪಾಸ್ ಮಾಡಕ್ ಕಳಿಸಿ ನಾ ಈ ಕಡೆ ಬಂದಿನಿ, ಪತ್ತೆ ಹತ್ತುದಟೇ ತಡ.
6: ಥೂ, ಹೋಗಾಕಿ ಉಣ್ಣಾಕಿಡ್ತಿದ್ದ ಕೈಯಿಂದಲೇ ನನಗೊಂದಿಟ್ಟು ಮಕ್ಕಳಿಗೊಂದಿಟ್ಟು ವಿಷ ಕೊಡಬೇಕಿತ್ತು. ಎಲ್ಲರೂ ಮಶಾನ ಕಳಿಸಿ ಹೋಗ್ಬೇಕಾಗಿತ್ತು ಆರಾಮಿಲೆ. ತಪ್ಪು ಮಾಡಿದ್ಲು, ತಪ್ಪು ಮಾಡಿದ್ಲರಿ.
8: ಬೈಲ ಸಾಧು ಎಲ್ಲಾನ ಆ ಮಗನ ಪತ್ತ ತೆಗಿತ.
6: ಅವನ ಕಡೆಗೆ ಯಾರ್ ತಪ್ಪದರಿ? ಗಂಡ್ಸನವ ಈಕಿನ ಬೆನ್ನ ಹತ್ತಿ ಕ್ಯಾಸಿ ನಾನು ನಿನ್ ಸಂಗಾಟ ಬರ್ತೀನಿ ಅಂತ ಪೀಡಿಸಿದ್ರೆ ಬೇಚಾರ ಅವ ಏನ್ ಮಾಡ್ಬೇಕು? ಪದ್ಮಾಸ ವೈದಂದ
8: ಗಂಡ ಹೆಂಡ್ರ ನಡಬರ್ಕ ಯಾನರ ತೋಡೆ ತೆಪ್ಪು ನೆಪ್ಪು ಆಗಿರ್ತಾವ. ಹಂಗೇನರ ಆಗಿತ್ತಪ್ಪ ಅಂದ್ರ ಸಮಜಾಯಿಸಿ ಹೇಳಾದಿತ್ತು. ಕದ್ಕಂಗ ಕಿದಕಿಂಗ ತಾನೇ ಸಣ್ಣ ಪೋರ್ ಹಾಳ
6: ಬಂದ ಪಾಪ ಬರ್ವಲ್ಲಕ್ಕ. ಇಬ್ರು ತಲಾಶ್ ಮಾಡಿಸ್ಕ್ಯಾಸಿಂದ ಇಬ್ರಿಗೆ ಗುಂಡು ಹಾಕ್ತೀನಿ.
8: ಮೀನ್ ಕೇರಿ ರೇಕುಳಿಗೆ ಎಟ್ಲೂರ್ ಗೌಡಿಗೆ ಮನೆತನದ ಇದ್ ಜೊತೆಗೆ ಸವಾಲ ಕೂತದ ಈ ಪ್ರಶ್ನ. ದುನಿಯಾ ಆಗಲ್ದಾಕ್ ಇವತ್ತು ಇವತ್ತು ಇವತ್ತಾಗಿನ ಮುಗಿಸಿ ಮಣ್ಣಾಗಿಟ್ಟು ಮನೆಗೆ ಬರೋದು ನಡೀರಿ ನಟ್ರ.
6: ನಾಗ
8: ದಣಿ
6: ತತಾರಲ ಬಂದೂಕ ಲಾಕ್ ಲೇಕಾಗಿ ಹೋಗ್ಲಿ ಇವತ್ತ.
7: ದಣರೇ ದಣರೇ, ಗೌಡಿ ಶಾರ ಬಾತಿ ಬಂದೈತ್ರಿ, ಪತ್ತಿ ಹತ್ಯಾರೆ, ಶಂಭುಲಿಂಗ್ ಸ್ವಾಮಿಗಳು ಕೊಟ್ಟಾರಂತ್ರಿ.
6: ನಡೀರಿ ನಂಟ್ರ.
7: ಈ ವ್ಯಾಧಣಿ ಹತ್ತಗಳ ಕರ್ಕೊಂಡು ನಾನೇ ಹೊಕ್ಕಿ ಇವತ್ ನೀವ್ ಆರಾಮಲೆ ಕುಂದ್ರಿ ಮನೆಗೆ.
6: ಸಮಾಧಾನ ಇಲ್ಲ ಬಂದ್ರ ಆತು, ಇಲ್ಲಂದ್ರೆ ಕರ್ ಕ್ಯಾಶ್ ಹಡಗಿ ತುಂಬಿತ.
9: ಏರೇ ಹುಚ್ಚೋಳ ಮಕ್ಳ, ನಾವ್ ಬಂದಿರೋ ಸೂಚನೆ ಯಾರಿಗೂ ಬಿ ತಿಳಿಯಾಕ ಕೂಡುದು. ಹುಷಾರ್ಲಿ, ಆ ಭಜನೆ ಮಾಡಕತ್ತಿರಲ್ಲ ಅವ್ರ ಸಂಘಟನೆ ಕುಂತು ಆ ಸ್ವಾಮಿಲ್ಲದನೆ ಪತ್ತೆ ಹಚ್ಚಬೇಕು.
1: ತನು ಮನಗಳ ನಿನಗವನಿತ್ತರೇನು? ನೀ ನಿನ್ನ ಮನವನ್ನು ಕೊಡಲಿಲ್ಲ, ನಿನ್ನಂತಹ ದಾಸನ ಮೇಲೆ ಗುರುವೂ ನಂಬಿಕೆ ಇಡಲಿಲ್ಲ. ಬಸಿ
2: ಆಗ್ತಿ ತಂದೆ.
10: ಅಗ ಅಗ ಸ್ವಾಮಿನ ಆನ ಕೌಡ್ಸನ ಅದಾಳಿಂಗೋ ಈಗಲೇ ಹೇಳಿಮ್ರಿ ಕಟ್ಟವೇನೇ?
9: ಅವಸರ ಮಾಡಕ್ ಹೋಗ್ಬೇಡ್ರಿ ಕುರುಸಾಲೆ ನನ್ನ ಮಕ್ಕಳ, ಎಲ್ಲ ಮಕ್ಕಂತಾರಲ್ಲ ಆಗ ನಮ್ ಕೆಲಸ.
10: ಇವನು ಈಗಲೇ ಸ್ವಾಮಿನ ಕಂಡಿನಿ, ಆಗ್ಲಿಲ್ಲ ಮಾಯಾದ್ ಇವನು. ಏ ನಿಂಗ ಎಲ್ಲದನೋ ಸ್ವಾಮಿ.
1: ವಸ್ತು ಎಲ್ಲಿದೆ ನೀ ಹುಡುಕುವೆ ಎಲ್ಲಿ, ಹೀಗಾದ್ರೆ ನೀ ಪಡೆಯುವುದು ಎಂದು ಮಾರ್ಗದರ್ಶಕ ಗುರುವನ್ನು ಸೇರು. ವಸ್ತುವೆ ನಿಲ್ಲುವುದು ಮುಂದೆ ಬಂದು. ಬಸಿ ಎಲ್ಲರೂ ಬಂದಾರ?
10: ಏ ಬಸ್ಸಿ ಬಸ್ಸಿ ಅಂತಾರಲ್ಲ ಅಕಿನ ಗೌಡ್ಸಿನಿ ಅಲ್ಲ.
9: ಲೇ ಸುಮ್ನೆ ಕುಂದ್ರಲೇ ಮಗನೇ.
1: ಬಸಿ ಕಳ್ಳ ಬಂದಾನೆ ನಿನ್ನ ಕಟ್ಟಿ ಒಯ್ತಾನ.
2: ನೀ ಇರುವಾಗ ನನಗ್ಯಾಕೆ ಚಿಂತಿ?
1: ನಿನ್ನ ಚಿನ್ನದ ಸರಪಳಿಯಾಗ ಬಿಗದು ಬಂಗಾರದ ಪಂಜರದಾಗ ಬಂಧಿಸ್ತಾನಂತ.
2: ಅರ್ಥ ಆಗವಲ್ದು ತಂದೆ.
1: ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನೋ ಮಾಯಾ ಪಾಶದಾಗ ಬಿಗಿತಾರಂತ ಕಳ್ಳ ಸೊಳೆ ಮಕ್ಕಳು. ಹೋಕೇನ
2: ಸಂಗೆ ಇದ್ದಿದ್ರೆ ಹೊಕ್ಕಿದ್ಲು. ನಾ ಬಸ್ಸಿ ಏನಿದ್ರು ಏನಾದ್ರೂ ಅದು ನಿಂದ.
1: ಹಂಗ ಲೇ ಪುರುಷಾರಿಗಳ್ರ, ಅಲ್ಲಿ ಕಟ್ಟಿ ರಾಶಿ ಐತಿ, ಶಿಮಣಿ ಎಣ್ಣೆ ಉಗ್ಗಿ ಕೊಡ್ರಲ್ಲ ಅದಕ್ಕೆ ಬೆಂಕಿ. ಬಸಿ ಉಂಡ್ರತಿಯ ಬೆಂಕಿ ಮೇಲ.
2: ನೀ ಹೇಳದಂಗ್ ಕೇಳೋದ ನನ್ ಕೆಲ್ಸ ಅಲ್ಲೇನು?
1: ಲೇ ಹೊಟ್ಟಿದೇನ್ರಲೇ ಬೆಂಕಿ.
10: ಹೂನ್ರಿ ಉರಿಯಾಕತ್ತೈತಿ.
1: ಬಸಿ ನೀ ಈಗ ಉರಿಯುವ ಶಿವ ಜ್ವಾಲಿಯಾಗೆ ಕುಂದ್ರಕಾಬೇಕು. ಸೋಳೆ ಮಕ್ಳು ಯಾವನ ಬಂದು ಒಯ್ತಾನ ಒಯ್ಲಿ.
2: ಶಂಭುಲಿಂಗ ಶಂಭುಲಿಂಗ ನಿನ್ನ ದಯಾ ಕುಂತೇನೋ ಯಪ್ಪ ಬೆಂಕಿಯಾಗ ತಣ್ಣ ಕುಂತೇನು ಆರಾಮದೀನಿ.
7: ಲೇ ಗೌಡಿ ಶಾರಿನ ಬೆಂಕಿಯಾಗ ಕೊಟ್ಟ ಸ್ವಾಮಿ ಹಿಡಲಿ ಅವನ್ನ ಇಲ್ಲ ವೇಣವ ಅಲ್ಲೇ ಇಲ್ಲಿ ಇಲ್ಲಿ
10: ಯಪ್ಪ ಯಪ್ಪ ಯಪ್ಪ. ತಂದೆ ನಿನ್ನ ಮಹಿಮಾ ತಿಳಿದೆ ನಿನ್ನ ಹಿಡಿಯಕ್ ಬಂದದ್ದು ನಮ್ದು ಅಪರಾಧ ತಪ್ಪ ಶಂಭುಲಿಂಗ, ನಮ್ಮ ಅಪರಾಧ ಕ್ಷಮ ಮಾಡಿಬಿಡಪ್ಪ ತಂದೆ.
1: ಬಸಿ
2: ಅಪ್ಪಣೆ ಕೊಡು ತಂದೆ.
1: ನಾವಿ ಎಲ್ಲದಿವಿ
2: ರೇಕುಳಗಿ ಗ್ರಾಮದಾಗ.
1: ಬಾಯಿಲಿ ತಗೋ, ಇದು ಜೋಳಿಗೆ, ಇದು ಸಾಮಾನ್ಯವಾದ ಜೋಳಿಗೆ ಅಲ್ಲ. ಹಿಂದೆ ಬ್ರಹ್ಮ ಅಹಂಕಾರದಲ್ಲಿ ಮೆರೆಯುತ್ತಿದ್ದಾಗ ಪರಮೇಶ್ವರ ಅವನ ರುಂಡವನ್ನ ಕತ್ತರಿಸಿದ. ಆಗ ಬ್ರಹ್ಮ ಕಪಾಲ ಆ ಶಿವನ ಕೈಯನ್ನು ಕಚ್ಚಿ ಹಿಡಿಯಿತು. ಆ ಪಾಪ ವಿಮೋಚನೆಗಾಗಿ ಬ್ರಹ್ಮ ಹತ್ಯಾ ಶಾಪದಿಂದ ಬಿಡುಗಡೆ ಹೊಂದಲು ಶಿವ ಭಿಕ್ಷೆ ಬೇಡಬೇಕಾಯಿತು.
5: ಯಾರು ಎಷ್ಟು ಭಿಕ್ಷೆ ನೀಡಿದರೂ ತ್ರಿಷೆ ಅವನಿಗೆ ಹಿಂಗಲಿಲ್ಲ. ಆಗ ಲೋಕಮಾತೆ ಪಾರ್ವತಿ ತನ್ನ ಪತಿಗಾದ ಪರಿತಾಪ ನೋಡಲಾರದೆ ಅನ್ನಪೂರ್ಣೆ ಅವತಾರ ತಾಳಿ ತನ್ನ ಸರ್ವಸ್ವವನ್ನೂ ಶಿವನ ಜೋಳಿಗೆಗೆ ನೀಡಿ ಶಿವನನ್ನು ಪಾಪದಿಂದ ಮುಕ್ತಗೊಳಿಸಿದಳು. ಅಂದಿನಿಂದ ಇದು ಜೋಳಿಗೆಯಾಗಿ ಇಂದಿಗೂ ಉಳಿದಿದೆ. ಅದರ ಸಂಕೇತವಾಗಿ ಈ ಜೋಳಿಗೆಯಾಗೆ ನಾಲ್ಕು ವೇದ, ನಾಲ್ಕು ಯುಗ, ನಾಲ್ಕು ಕಾಲ, ನಾಲ್ಕು ದಿಕ್ಕು ಎಲ್ಲ ಸಂಕೀರ್ಣವಾಗೈತಿ. ಈ ಜೋಳಿಗೆ ಲೋಕ ಕಲ್ಯಾಣಕ್ಕೆ ಮಾತ್ರ ಉಪಯೋಗವಾಗಬೇಕು. ಸ್ವಾರ್ಥಕ್ಕೆ ತುತ್ತು ಕೂಳೆತ್ತುವ ಬಡ ಜೋಳಿಗೆಯಾಗಬಾರದು.
2: ಅಂತಿಮೆಯಾಗಿದ್ದನ್ನ ಭಿಕ್ಷೆ ಬೇಡಕ ಹೆಂಗ್ ಉಪಯೋಗಿಸ್ಲಿ ತಂದೆ?
5: ನಿನಗೆ ಬಂದಿರೋ ಸಂಶಯ ಸಹಜ, ಆದರೂ ತುಟಿ ಕೊಟ್ಟ ಶಿವ ತುತ್ತು ಕೊಟ್ಟೇ ಕೊಡ್ತಾನಂತ ಮನೆಯಾಗಿ ಕುಂತ್ರೆ ಹೊಟ್ಟೆ ತುಂಬ್ತವ ನೋಡು. ಆ ಮನಿ ಖೂನ್ ಹತ್ತುತ್ತದೆ ನಿನಗೆ.
2: ಅದು ಅದು ಅದು ನಾ ಹುಟ್ಟಿ ಬೆಳೆದ ಮನೆ, ನನ್ನ ತವರು ಮನೆ.
5: ಅದೇ ಮನೆ ಬಾಗಲಾಗ ನಿಂತು ಭಿಕ್ಷೆ ಬೇಡಿ ಪ್ರಸಾದ ತಂದು ಅದನ್ನು ಶಿವಪ್ರಸಾದ ಮಾಡಿ ತಿನ್ನಬೇಕು.
2: ನಿನ್ನಾಜ್ಞೆ ನಿನ್ನಾಜ್ಞೆ ಗುರುಕಾಂತಿ ಭಿಕ್ಷ. ಏಸೊಂದು ವರ್ಷಾತು ನಾ ಹುಟ್ಟಿದ ಮನೆಗೆ ಬಂದು, ಆಹಾ ಸುಂದರವಾದ ಮನೆ, ಧನಲಕ್ಷ್ಮಿ ಧಾನ್ಯ ಲಕ್ಷ್ಮಿ ಸಂಪತ್ ಲಕ್ಷ್ಮಿ ಅಷ್ಟಲಕ್ಷ್ಮಿಯರು ಇಷ್ಟಪಟ್ಟು ನಿತ್ಯ ಪೂಜೆಗೊಳ್ಳುವ ಮನೆ, ಹತ್ತಾರು ಜನರಿಗೆ ಕೈ ಎತ್ತಿ ದಾನ ಮಾಡುವ ಮನೆ ಈ ಮಹಾಮನೆ. ನನ್ನ ತವರು ಮನೆ, ನನ್ನ ತವರು ಮನೆ. ಹೊತ್ತು ಹೆತ್ತು ತುತ್ತಿಟ್ಟು ಎತ್ತಿ ಮುದ್ದಾಡಿದ ಮನೆ, ಬಣ್ಣದ ತೊಟ್ಟಿಲಿಗೆ ಚಿನ್ನದ ಹಗ್ಗ ಕಟ್ಟಿ ನನ್ನ ತೂಗಿ ಹಾಡಿ ಹೆಸರಿಟ್ಟ ಮನೆ, ಅಂಗಳದಿ ಆಡಿ ಬಂದಾಗ ಅಂಗಾಲ ತೊಳೆದು ದಣಿದೆಯಾ ಮಗಳೆಂದು ಮುದ್ದಿಟ್ಟು ಸಂತೈಸಿದ ಮನೆ, ನಿತ್ಯ ರತ್ನ ಖಚಿತ ದಿವ್ಯಾಭರಣ ಧರಿಸಿದ ಮನೆ, ಇದು ನನ್ನ ತವರು ಮನೆ, ನನ್ನ ತವರು ಮನೆ. ಎಳೆ ವಯದ ಹಳೇ ನೆನಪುಗಳು, ಅಂದು ಸಣ್ಣವಳಿದ್ದಾಗ ಮುಕ್ಕರಿಸಿ ಬಿದ್ದು ಕಾಲಿಗೆ ಪುಟ್ಟ ಗಾಯ ಮಾಡಿಕೊಂಡಿದ್ದೆ, ಆಗ ಅದನ್ನೇ ದೊಡ್ಡದಾಗಿ ಮಾಡಿ ನೀನು ಹಗಲು ರಾತ್ರಿ ನಿದ್ದೆ ಕೆಟ್ಟು ಔಷಧೋಪಚಾರ ಮಾಡಿ ಬಾಳ ಸಂಗೀ ಎಂದು ರಮಿಸಿದ ಮನೆ ಈ ಮನೆ. ಅವ್ವ ಶಿವನ ಪಾದ ಸೇರಿದ ದಿನ ನಾನು ಅಮ್ಮ ಅಮ್ಮ ಅಂತ ಬೋರಾಡಿ ಅಳುತ್ತಿದ್ದಾಗ ನನ್ನನ್ನು ಎತ್ತಿ ನೀನಂದ ಮಾತು, ಸಂಗೀ ಮಗಳೇ ಇನ್ನು ನಿನ್ನ ಪಾಲಿಗೆ ಅವ್ವ ಅಪ್ಪ ನಾನಮ್ಮ ನಾನೇ ನಾನೇ ಎಂದು ಸಲಹಿದೆ. ನನಗೆ ಹರಿಯ ಬಂದಾಗ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸುವಾಗ ಸಂಗೀ ತವರು ಮನೆ ಕೀರ್ತಿ ಬೆಳಗುತ್ತಾಯೇ ಬೆಳಗುತ್ತಾಯೇ ಎಂದೆ. ಆದರೆ ನಾನಿಂದು ಶರಣೆಯಾಗಿ ನನ್ನ ತವರು ಮನೆ ಮುಂದೆನೇ ನಿಂತು ಭಿಕ್ಷಾ ಭಿಕ್ಷಾ ಅಂತ ಕೇಳಬೇಕಾಯ್ತು. ನನಗೇನಾಯ್ತು? ನಾ ಏನಾ ಬಡಬಡಿಸ್ತೀನಿ? ಮಾಯೆ ಮಾಯೆ, ಈ ಮಾಯೆಯ ಪರದೆ ಹರಿಯಲೇಬೇಕು, ಇಲ್ಲ ಅಂದ್ರೆ ಈ ಸಾಧನೆ ಸಿದ್ಧಿಯಾಗಕ್ ಸಾಧ್ಯನೇ ಇಲ್ಲ. ಸ್ಥಿರವಾಗು ಮನಸ್ಸೇ, ಸ್ಥಿರವಾಗು, ಅಸ್ಥಿರಗೊಳ್ಳದಿರು, ಅಸ್ಥಿರಗೊಳ್ಳದಿರು. ಗುರುಕಾಂತಿ ಭಿಕ್ಷ, ಗುರುಕಾಂತಿ ಭಿಕ್ಷ.
11: ಬಂದೇ.
2: ಯಾರು ನೀನು? ಸಂಗವ್ವ ಬಾರವ, ಬಳಿಕ ಬಾರವ್ವ. ಬಾಗಲ್ದಾಗ ನಿಂತ್ಕೊಂಡು ನೀನು ಭಿಕ್ಷೆ ಕೇಳೋದ? ಬಾ ತಾಯಿ ಬಾರವ್ವ ಒಳಗ.
12: ಇಷ್ಟು ದಿನ ನಾ ಒಳಕ ಇದ್ದೆ, ಸದ್ಗುರುನಾಥ ಶಂಭುಲಿಂಗ ನನಗ ಹೊರಗ್ ಕರ್ತಂದ.
2: ಏನವ್ವ ನಿನ್ನ ಮಾತು? ಇದು ನಿಂದ ಮನೆ ಅಲ್ಲೇನವ್ವ? ನೀನು ಹುಟ್ಟಿ ಬೆಳೆದ ನಿನ್ ತವ್ರ ಮನೆಯವ್ವ, ನಿನ್ ತವ್ರ ಮನೆ.
12: ನೀ ನೀ ಎನ್ನುತ್ತ ನೀನಾದೆನು ನಾನು, ನೀ ನೀ ಎನ್ನುತ್ತ ನಾನಳಿದೆ. ನಿನಗೆ ಅರ್ಪಿಸಿ ನನ್ನಲ್ಲಿ ನಾನಿರೇ ಒಳಗು ಹೊರಗು, ಬರೀ ನೀ ಸುಳಿದೆ ಶಂಭುಲಿಂಗ. ಶಂಭುಲಿಂಗ ನಾನು ನನ್ನದು ಎಲ್ಲವನ್ನು ಶ್ರೀ ಗುರುವಿನ ಪಾದಕ್ಕೆ ಅರ್ಪಣೆ ಮಾಡ್ತೀನಿ ಅತ್ತಿಗೆಮ್ಮ. ನಾನು ನುಡಿಯೋದು ನಡೆಯೋದು ಎಲ್ಲವೂ ಗುರುವಾಗ್ನಿಯಂತೆ,
2: ಬೇಗ ಪ್ರಸಾದ ನೀಡಿ ಕಳಿಸವ್ವ.
11: ಸಂಗವ್ವ, ನೀನು ನಿನ್ನ ಮನೆಗೆ ಬಂದು ಭಿಕ್ಷೆ ಕೇಳ್ಬೇಕಾ? ನೋಡವ್ವ, ನಿನಗ ಬೇಕ ತಗೊಂಡು ಹೋಗು. ನೋಡಿದ ನಾಲ್ಕು ಮಂದಿ ಏನಂದಾರ, ಮೊದ್ಲ ಒಳಗ ಬಾರವ್ವ, ಬಾರವ್ವ ಒಳಗ. ಅಲ್ಲವ್ವ, ನೋಡವ್ವ, ನಿನ್ನ ಅಣ್ಣ ಸಿಟ್ಟಿನಾಗ ಒಂದ್ ಮಾತಾಡಿರ್ಬೋದು, ಅದು ನಿನ್ನ ಮ್ಯಾಗಿನೇ ಪ್ರೀತಿಲೆ, ನಿನ್ನ ಮ್ಯಾಗಿಟ್ರೋ ಅಭಿಮಾನದಿಂದ. ನೀ ಅದನ್ನ ಮನಸ್ಸಿನಾಗ ಇಟ್ಕೊಂಡು ಹಠ ಮಾಡಕ್ ಹೋಗ್ಬೇಡ ತಾಯಿ. ಒಳಗ ಬಾರವ್ವ, ಒಳಗ ಬಾರವ್ವ ನನ್ನವ್ವ.
8: ಯಾರನ್ನ ಕರಿತೀಯ? ಸಂಗಿ, ನಡಿ ಮೊದ್ಲಿಂದ. ಮಾಡೋದೆಲ್ಲ ಮಾಡಿ ನನಗ ಊರಾಗ ಮಾರಿ ತೋರಿಸ್ಲಾರ್ದಂಗ ಮಾಡಿದ್ರು ಇನ್ನೂ ನೀನು ಸಮಾಧಾನ ಆಗಿಲ್ಲ. ಮತ್ತ ಹೊಳ್ಳಿ ಯಾಕೆ ಬಂದಿ? ನಾವ್ ಅದೀವು ಸತ್ತಿವು ಅಂತ ನೋಡಕ್ ಬಂದಿ?
13: ನನ್ನ ಮುಂದೆ ನಿಲ್ಬೇಡ,
8: ನಿಂದಷ್ಟು ನೀನ್ ನೋಡ್ಕೊಳ್ಳುವಾಕಿ.
2: ನಿಜ, ನೀನು ಮನುಷ್ಯ, ನಾನು ಮನುಷ್ಯಳೆ, ಇಂದಿಲ್ಲ ನಾಳೆ, ಹಿಂದೆ ಮುಂದೆ ಸಾಯೋವ್ರೆ. ಅಂದಿಂದ ನಾ ನಂದಷ್ಟ ನೋಡಕ ಬೇಕು. ನಾ ನಿನಗ ಮಾತು ಕೊಟ್ಟೀನಿ, ತವರು ಮನೆ ಕೀರ್ತಿ ಬೆಳಗುತ್ತೀನಿ ಅಂತ. ನಾ ಫರ್ಜಿ ಪಾಟೀಲ್ ಹಚ್ಚಿ ಮನೆತನದಾಗ ಹುಟ್ಟಿ ವಾಲಿ ಮನೆಗೆ ಹೋದಾಕಿ, ಎರಡೂ ಮನೆತನದ ಕೀರ್ತಿ ಅಮರ ಆಗಕ ಬೇಕು. ಹೋಗ್ಲಿ, ಭಿಕ್ಷಾ ಅಂತ ಬಂದಾಕಿಗೆ ಭಿಕ್ಷಾ ನೀಡ್ತೀಯೋ ಇಲ್ಲ?
8: ಸಂಗೀ ಸಂಗೀ, ನಿನ್ನಿಂದ ನಮಗ ನಮ್ಮ ಮನೆತನಕ ಮಸಿ ಹಾಕ್ತು. ನಾ ಊರ ಮಾರಿ ಎತ್ತಿ ತಿರಿದಂಗಾತು. ನಮ್ಮ ಮಾನ ಮರ್ಯಾದೆ
2: ಧನ ದೌಲತ್ತು ಇದ್ರೇನೆ ಮಾನ ಮರ್ಯಾದೆ, ಆಸೆ ಇದ್ರೇನೆ ನಿರಾಸೆಗೆ ಬೆಲೆ, ಅದೇ ನನಗಿಲ್ಲ. ನಾ ಆ ಎಲ್ಲಾ ವ್ಯಾಮೋಹ ಬಿಟ್ಟಾಕಿ ಒಂದಂತೂ ಖರೆ, ಶಂಭುಲಿಂಗ ಸದ್ಗುರುವಿನ ಕೃಪೆ ಹಚ್ಚಿ ಮನೆತನ ಕಾಯ್ತು ಗುರುಕಾಂತಿ ಭಿಕ್ಷಾ.
8: ಬಾರು ಬಾರು, ನನ್ನ ಸಹನೆ ನನ್ನ ತಾಳ್ಮೆಗೂ ಒಂದು ಮಿತಿ ಐತಿ. ನನ್ನ ಮನೆ ಮುಂದ ನನ್ನ ಬೆನ್ನಲ್ಲಿ ಬಿದ್ದಾಕಿ ಭಿಕ್ಷಾಂತ ಕೂಗ ಕತ್ತಾಳ ಅಂದಿಂದ ನಾ ಊರಾಗ ಸೈ ಅನಿಸ್ಕೊಂಡವ. ಬೇಡ ಬೇಡ, ಏನಾದ್ರೂ ನಾ ಐಕಿನ ಕಡ್ದು ಹೆಡೆಗೆ ತುಂಬತೀನಿ. ನನ್ ಕೊಡ್ಲಿ
11: ಬ್ಯಾಡ್ರಿ, ನನ್ ಮಾತು ಕೇಳ್ರಿ, ಸಿಟ್ಟಿನ ಕೈಯಾಗ ಬುದ್ಧಿನ ಕೊಡ್ಬೇಡ್ರಿ
2: ಎಂದು ನನಗ ಗುರು ಶಂಭುಲಿಂಗನ ದರ್ಶನವಾಯಿತು. ಅಂತೇ ಈ ಭವಬಂಧನ ಅನ್ನೋ ಸರಪಣಿ ಕಳಚಿತು, ಪೂರ್ವಾಶ್ರಮದ ತೆರೆ ಸಡರಿತು, ಪುನರ್ಜನ್ಮ ದೊರೆಯಿತು. ಅಂದು ನಾನು ಸಂಗಿ ಸಂಗಮ್ಮ, ಇಂದು ನಾನು ಬಸ್ಸಿ ಬಸ್ಸಮ್ಮ. ಆಸೆ ದೂರಾಗಿ ಮೋಹ ಅಳಿಯಿತು. ನಾನು ಹೋದೆನೋ ಅಥವಾ ಅವನೇ ಕರೆದನು, ಎಲ್ಲವೂ ದೈವ ಪ್ರೇರಣೆ, ದೈವ ಚಿತ್ತ. ಅದೆಲ್ಲ ಇರಲಿ, ನಾನಾಗಲೇ ಅಂದೆ ಗುರುಕಾಂತಿ ಭಿಕ್ಷಾ ಅಂತ. ಇನ್ನುಳಿದಿರುವುದು ಒಂದೇ ಬಾರಿ, ನೀಡುವ ಮನಸ್ಸಿದ್ರೆ ನೀಡಿ, ಇಲ್ಲ ಅಂದ್ರೆ ನಾ ಹೊಂಟೆ ಮುಂದಿನ ಮನೆಗೆ. ನಾನೀಗ ವಿರಾಗಿಣಿ, ನಿನ್ನ ಸಂಗವ್ವ ಅಲ್ಲ, ಅದನ್ನ ತಿಳಿಯಿರಿ. ಸ್ವೇಚ್ಛಾಚಾರದಿ ಸಾಗಿದವಳಲ್ಲ, ವೈರಾಗಿಣಿ ಆದಾಕೆ.
8: ಸೋತ್ನಿಲ್ಸು ನಿನ್ನ ವೇದಾಂತನ, ಯಾರನ್ನ ಕೇಳಿ ನೀ ಮನೆ ಬಿಟ್ಟು ಬಾರಿ? ನಿನ್ನ ಗಂಡನ ಕೇಳಿದ್ಯಾ?
2: ಸಾವು ಯಾರನ್ನಾದ್ರೂ ಕೇಳಿ ಬರುತ್ತೇನೆ.
8: ಹಂಗ್ ಸತ್ತದ್ರ ನನ್ನ ಪಾಲಿಗೆ ಜೀವಂತ ಇದ್ದ ತಂಗಿ ಸತ್ಲು ಅಂತ ಕಣ್ಣೀರ್ ಹಾಕಿ ಋಣ ಬಗೆಹರಿತು ಅಂತ ಮೂರು ಹಿಡಿ ಮಣ್ಣು ಹಾಕ್ತಿದ್ನಿ
2: ಎಂದ. ನಾ ಮನೆ ಬಿಟ್ಟು ಹೊಂಟೆ ಅಂದೇ ನಿಮ್ಮ ಪಾಲಿಗೆ ನಾ ಸತ್ತೆ. ಸತ್ತವಳ ಬಗೆಗೆ ನೀವೇಕೆ ಮಾಡುವಿರಿ ಚಿಂತೆ? ಆಗ ಸಂಸಾರದ ಸುಳಿಯಲ್ಲಿ ಸಿಕ್ಕು ಸತ್ತಿದ್ದೆ, ಗುರುನಾಥನ ಕರುಣೆಯಿಂದ ಮತ್ತೆ ಎಚ್ಚತ್ತೆ.
8: ಗುರುನಾಥ ಗುರುನಾಥ ಗುರುನಾಥ, ಆ ನಿನ್ನ ಗುರುನಾಥನಿಗೆ ನೀನೇ ಬೇಕಿತ್ತ? ನನ್ನ ಮನೆಯೇ ಬೇಕಿತ್ತ? ಜಗತ್ತ ಬೇಕಾದಷ್ಟು ಮನೆ ಇತ್ತಲ್ಲ.
2: ಜಗತ್ತಿನಲ್ಲಿ ದಿನ ಸಾವಿರಾರು ಹೂಗಳು ಅರಳುತ್ತವೆ, ಆದರೆ ಕೆಲವು ಮಾತ್ರ ಶಿವನ ಪಾದ ಸೇರುತ್ತದೆ.
11: ಯಾಕ್ರಿ ಯಾಕ್ರಿ ನಿಮ್ ತಂಗಿ ಕೂಡ ಸಿಟ್ಕೇಳ್ತೀರಿ? ಸಾಕು ಮಾಡ್ರಿಣ್ಣ, ಇನ್ನಾದ್ರೂ ಸುಮ್ಕಿರ್ರಿ.
2: ಸಂಗವ್ವ ಬಾರವ ಒಳಗ, ಬಾರವ ತಾಯಿ. ನಾ ಒಳಗಿನಿಂದಲೇ ಹೊರಬಂದೆ, ಇನ್ನೆಂದು ಒಳಬರಲಾರೆ. ಶೂನ್ಯ ಮಂಡಲದಲ್ಲಿ ಮನೆಯನ್ನು ಮಾಡಿ ಸುಮಧುರ ನಾದವ ಕೇಳಿದೆನು. ರೋಮ ರೋಮಗಳು ದೀಪಗಳಾಗಿ ಬ್ರಹ್ಮವ ಬೆಳಕುತ ನಿಂತಿಯೇನು.
11: ನಿನ್ನ ಈ ಮಾತು ನಮಗೆ ಹ್ಯಾಂಗ್ ತಿಳಿತಾವ ಯವ್ವ? ಸಂಗವ್ವ ನಾವು ಅಜ್ಞಾನಿಗಳು, ನೀನು ಸುಜ್ಞಾನಿ ಆಗಿದ್ದಿ. ನೋಡವ್ವ, ಆಗಿ ಹೋದ ಘಟನಾನ ಮನಸ್ಸಿನ ಮ್ಯಾಲ ತಗೊಂಡು ನಿನ್ನ ಅಣ್ಣ ಏನೇನೋ ಅಂದಾರ, ಆದ್ರ ಅದು ನಿನ್ ಮ್ಯಾಗಿನ ಕೋಪದಿಂದ ಅಲ್ಲ. ಏನಾದ್ರೂ ನೀನ್ ಈ ಮನಿ ತಂಗಿನ, ನೀ ತಾಪದಿಂದ ಏನಾದ್ರೂ ನುಡಿದಿ ಅಂದ್ರ ಈ ಮನಿ ವಂಶನ ಇಲ್ದಂಗ ಆಕೈತೆ ಯವ್ವ, ಇಲ್ದಂಗ ಆಕೈತಿ.
2: ನನ್ನ ಕೋಪ ತಾಪ ಅವು ಆಗಲೇ ಸದ್ಗುರು ಶಂಭುಲಿಂಗನ ಪಾದಕ್ಕೆ ಅರ್ಪಣೆ ಮಾಡಿನಿ ಅತ್ತಿಗೆಮ್ಮ.
12: ಶಾಂತಿ ಸಮತೆಗಳಿದ್ದರೆ ಮನದಲ್ಲಿ ಸಮದೃಷ್ಟಿಯು ತಾನಾಗುವುದು. ಸಕಲ ಜೀವಿಗಳ ಆತ್ಮನಲ್ಲಿ ಪರಮಾತ್ಮನ ಅಂಶವೇ ಕಾಣುವುದು. ನನಗೆ ಗುರುವಿನ ಆಜ್ಞೆಯಾಗಿದೆ, ಮೊದಲ ಭಿಕ್ಷೆ ತವರು ಮನೆಯಿಂದಲೇ ಆಗಬೇಕು ಎಂದು. ಇಚ್ಛೆ ಇದ್ದರೆ ಭಿಕ್ಷೆ ನೀಡಿ ಕಳಿಸಿ.
14: ಕೇಳಾಕತ್ತೀರೇನ್ರಿ, ಕೇಳಾಕತ್ತೀರ ನಿಮ್ ತಂಗಿ ಮಾತು? ಇಂತ ಮಗಳನ್ನ ಹಡ್ದ್ ನಿಮ್ ಪುಣ್ಯ ರೀ, ನಿಮ್ ಪುಣ್ಯ. ಸಂಗವ್ವ, ನಿಮ್ಗ ತಂಗಿ ಆಗಿ ಹುಟ್ಟಿದ್ದು ನಿಮ್ ಭಾಗ್ಯ. ಆಕಿಗೆ ನೀವಿನ್ನೇನು ಅನ್ಬೇಡ್ರಿ, ಏನು ಅನ್ನಕ್ ಹೋಗ್ಬೇಡ್ರಿ. ಆಕಿಗೆ ಏನಾದ್ರು ಅಂದ್ರ ಕೆಡಕಿಗೆ ದಾರಿ ನಾವ ಮಾಡ್ಕೊಂಡಂಗ ಆಕೇತಿ. ರೀ ಕರೀರಿ ನಿಮ್ ತಂಗಿನ, ಕರೀರಿ ಆ ಮಹಾತ್ಯಾಗಿನ. ನೋಡ್ರಿ, ನಿಮ್ಗೊಂದ್ ಕಡೇ ಮಾತೊಂದು ಹೇಳ್ತೀನಿ. ನಿಮ್ ಮನಸ್ನಾಗ ಏನ ಇದ್ರು ತಗದ್ ಒಗಿರಿ, ಹಾಕಿರ ಒಳಗ್ ಕರೆದು ಸತ್ಕಾರ ಮಾಡ್ರಿ. ತಂಗಿ ಅಂತ ಒಪ್ಕೊಡ್ರಿ, ರೀ ಒಪ್ಕೊಡ್ರಿ. ನೀವು ಜನ್ಮ ಜನ್ಮಾಂತರನ ಎತ್ತಿ ತರಲಾರ್ದಂತ ಬಾಕ್ಯದ ಹೇರು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂತೈತ್ರಿ, ವೈರಾಗ್ಯದ ತೇರು.
8: ನಿನ್ನ ಅರ್ಥ ಮಾಡ್ಕೊಳ್ಳಿಲ್ಲವ ನಾನು, ನನ್ನನ್ನ ಕ್ಷಮಿಸ್ಬಿಡವ, ಕ್ಷಮಿಸ್ಬಿಡು. ಬಾಳ ದಿನಕ್ಕ ತಂಗಿ ಮನೆಗೆ ಬಂದಾಳ, ಅದು ತನ್ನ ತವರು ಮನೆಗೆ ಶರಣಮ್ಮಾಗಿ ಭಿಕ್ಷೆ ಬೇಡ ಕತ್ತಾಳ ನನ್ನ ತಂಗಿ ತುತ್ತ ಅನ್ನಾನ. ಮದುವೆಯಾಗಿ ಗಂಡನ ಮನೆಗೆ ಹೋಗುವಾಗ ಆಕೆ ಏನು ಬಿಡ್ಲಿಲ್ಲ, ಏನು ಒಯ್ದಿಲ್ಲ. ಒಬ್ಬಾಕೆ ತಂಗಿ ಅಂತ ಸೇರ್ ಬಂಗಾರದ ದಾಗಿನ ಮಾಡಿಸಿದ್ದೆ, ಬೇಕು ಬೇಕಾದ ಅರಿವಿ ತರಿಸಿದ್ದೆ. ಆದ್ರ ಆಕೆ ನಕ್ಕುವಂತ ಇಲ್ಲೇ ಇರುವಲ್ಲಾಕ ಅಂತ ಏನೇನು ಒಯ್ಲಿಲ್ಲ. ಆಗ ನೀ ಅಂದ ಮಾತು ಇನ್ನು ನೆಪ್ಪೈತವ, ನೆಪ್ಪೈತು. ನನ್ನ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಿಗಿಂತ ಹೆಚ್ಚು ಜೋಪಾನ ಮಾಡಿದೆ. ಈ ಬೆಳ್ಳಿ ಬಂಗಾರ ನನಗೆ ಯಾಕ, ನಿನ್ನ ಪ್ರೀತಿ ಹರಕೆ ಅಷ್ಟೇ ಸಾಕು ಅಂದಿದ್ದೆ. ಆದ್ರೆ ಇವತ್ತು ಶರಣವಾಗಿ ಭಿಕ್ಷಾ ಬೇಡಕ್ ನಿನ್ನ ಅಣ್ಣನ ಮನೆ ಬಾಗಿಲಿ ಬರೋ ಹಾಗಾಗ್ತೇನವ್ವ. ಮಾಯಾದಿ ಈ ಮನೆಯಾಗಿ ಹುಟ್ಟಿ, ಗಾಯಾದಿ ಗಂಡನ ಎದೆ ಕುಟ್ಟಿ, ಛಾಯಾದಿ ಈಗ ತವರು ಮನೆ ಮೆಟ್ಟಿ. ಆ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಅದಾವಲ್ಲ, ಅವಳಿಗೇಂತ ಮಾಡಿಸಿದ ಬೆಳ್ಳಿ ಬಂಗಾರದ ದಾಗಿನ, ಅವನ್ನಷ್ಟೂ ತಂದು ಹಾಕಿ ಜೋಳಿಗೆ ಹಾಕು, ಹಾಕಿಬಿಡು. ತಂಗಿ ಋಣ ಬಗೆಹರಿತು ಅಂತ ನಮಸ್ಕಾರ ಮಾಡಿಬಿಡು.
14: ತಗೋ ತಾಯಿ ತಗೋ, ಇದು ನಿನ್ನ ತವರು ಮನೆ ಭಿಕ್ಷೆ ತಾಯಿ, ನಿನ್ನ ತವರು ಮನೆ ಭಿಕ್ಷೆ. ಇಡೀ ತಾಯಿ ಜೋಳಿಗೆ ಅಲ್ಪ ಭಿಕ್ಷೆಯಿಂದ ಸಂತೃಪ್ತಳಾಗಿ ಹರಸಮ್ಮ ನಿನ್ನ ತವರು ಮನೆಗೆ, ಹರಸಮ್ಮ ನಿನ್ನ ತವರು ಮನೆಗೆ.
12: ಬಂಗಾರ ಸಿಂಗಾರ ಇವು ನಿಮಗೆ, ಪ್ರಾಪಂಚಿಕರಿಗೆ ಅಲಂಕಾರ. ನನ್ನ ಗುರುವಿಗೆ ಬೇಕಾದ್ದು ಒಂದು ಹೊತ್ತಿನ ಆಧಾರ. ಬಂಗಾರ ಬೆಳ್ಳಿ ಬೇಡುವಳು ನಾನಲ್ಲ, ಶೃಂಗಾರ ಸೌಭಾಗ್ಯ ನನಗೆ ಬೇಕಿಲ್ಲ. ಸಂತರ ಸಂಘದೊಳು ನಳಿದಾಡಬಲ್ಲೆ, ಗುರುನಾಮ ಸ್ಮರಣೆಯಲ್ಲಿ ನಡೆದಾಡಬಲ್ಲೆ. ಬಲ್ಲವನ ಮಗಳಾಗಿ ಎಲ್ಲವನ್ನೂ ಅಳಿದಾಗಿ ಉಳಿದ ಮಿಕ್ಕುದೆಲ್ಲ ಶ್ರೀ ಗುರು ಶಂಭುಲಿಂಗ ಬಲ್ಲ. ನನಗೆ ಬೇಕಾದ್ದು ತುತ್ತನ್ನ ಶ್ರೀ ಗುರು ಕಾಂತಿ ಭಿಕ್ಷಾ.
8: ತಂಬಿಗೆಯಲ್ಲಿ ಇಂಬಾಗಿ ತುಂಬಿ ಹಾಲಿಟ್ಟು ಅದಕ್ಕೆ ಕೇಸರಿ ಸಕ್ಕರೆ ಬೆರೆಸಿ ತಂಗಿಗೆ ಕೊಡಬೇಕಾದ ಕೈಯಲ್ಲಿ ತುತ್ತು ಕೂಳಿನ ಭಿಕ್ಷೆ. ಅದು ಅದು ಕೊಡಕ ಬೇಕು, ಕೊಡಕ ಬೇಕು. ಆಕೆ ಆಕೆ ಏನ್ ಬಿಡ್ತಾಳ, ಪೈಲೆ ಅದನ್ನ ಕೊಡು, ಕೊಡು ಅದನ್ನ.
14: ಅವ್ವ ಸಂಗವ್ವ, ನೀ ಕೇಳಿದ ಭಿಕ್ಷೆ ನಾನು ಹೇಳ್ತೀರವ್ವ, ತಗೋ ತಗೋರವ್ವ. ತವರು ಮನೆ ಭಿಕ್ಷೆ ನಿನಗೆ ಅಕ್ಷಯವಾಗಲಿ, ಅವ್ರಿಗೆ ನಮಗಿರಲಿ ತಾಯಿ, ನಮಗಿರಲಿ.
12: ಗುರುಕಾಂತಿ ಭಿಕ್ಷಾ, ಗುರುಕಾಂತಿ ಭಿಕ್ಷಾ, ಗುರುಕಾಂತಿ ಭಿಕ್ಷಾ.
15: ಯವ ಪಾರ್ವತವ, ಚೌಕ್ನಾಗ ಬಾಳ ಮಂದಿ ಸೇರ್ಯಾರ್ರಿ, ನಮ್ ಗೌಡಶಾಲಿ ತಲೆ ಬೋಳಿಸ್ತಾರ ಅಂತ ಕೂಡಿದ ಮಂದಿ. ಆಗ
14: ಏನ್ರಿ ಏನ್ರಿ ಇದು, ನಡೀರಿ ನಾವು ಹೋಗವ.
12: ಗುರುವೇ, ನೀ ನನಗ ಆಜ್ಞೆ ಮಾಡಿದಂಗೆ ತವರು ಮನೆಯಿಂದಲೇ ಮೊದಲೇ ಭಿಕ್ಷೆ ತಂದೀನಿ.
5: ಎಷ್ಟಕ್ಕೆ ಮುಗೀತು ಅಂತ ತಿಳಿದೇನು? ಇನ್ನು ದೀಕ್ಷಾ ವಿಧಿ ಬಾಕಿ ಉಳಿದೈತಿ.
12: ಏನಿದ್ರು ಅದು ಗುರು ಶಂಭುಲಿಂಗನ ಕೃಪಾ ಪ್ರಸಾದ ಅಂತೀನಿ.
5: ಏ ಯಾರಿದ್ರಲ್ಲಿ ತಲೆ ಬೋಡ್ಸಾಕಿ ಯಾರನ್ನಾರು ಕರ್ಕೊಂಡ್ ಬಂದಿರೇನಲ್ಲಿ?
15: ಬಂದಾರ್ರಿ ಮುತ್ಯ.
5: ಬಸ್ಸಿ
15: ಏನ್ರಿ ಇದು ಅನ್ಯಾಯ? ಮುತ್ತೈದಿ ತಲೀನ ಕೂಡಿದ ಮಂದ್ಯಾಗ ಅದು ರಸ್ತದಾಗ ಬೋಳ್ಸದ? ಛೇ ಛೇ ಛೇ ಛೇ,
14: ನಾವ್ ಇದ್ರ ಕಣ್ಣಾರೆ ಹೆಂಗ್ ನೋಡದ ಶಿವನೇ? ಅಯ್ಯೋ
5: ಬಸ್ಸಿ, ಇನ್ನು ಯೋಚನೆ ಮಾಡು, ಹಂಗಿದ್ರೆ ಮಾಡು, ಬದಲಾಗ ಹಂಗೈತೇನು ನಿನ್ನ ಮನಸ್ಸು?
12: ಗುರು ಶಂಭುಲಿಂಗ ಕಾಪಾಡು ತಂದೆ.
5: ಮಾರಿ ಏನ್ ನೋಡಕತ್ತೀರಿ? ಶುರು ಹಚ್ಚ್ರಿ.
8: ಬೇಡೋ ಬೇಡೋ ಯಪ್ಪ ಬೇಡ, ಈ ಪಾಠಿ ಶಿಕ್ಷೆ ಯಾರಿಗೂ ಬೇಡೋ ಯಪ್ಪ. ನನ್ ಕಣ್ಣ ಇದನ್ನ ನೋಡಕ್ ಆಗೋದಿಲ್ಲೋ, ನಾ ಹೆಂಗ್ ನೋಡ್ಲಿ, ನಾ ಹೆಂಗ್ ನೀಡ್ಲಿ?
5: ಹೋಚ್ರ ಬಸ್ಸಿ, ನಿನ್ನ ತಲೆ ಬೋಳಾಯ್ತು, ನೀ ಶರಣಿ ಆದಿ, ಇನ್ಯಾಕೆ ನಿನ್ನ ಕೈಯಾಗಿನ ಬಳಿ ಒಡ್ದ ಹಾಕ ಅದನ್ನ ಒಳ್ಳಾಗ ಯಾಕ ಮಂಗಳ ಸೂತ್ರ ಕೆತ್ತೊಗೆ ಅದನ್ನ ಆಚೆಗೆ?
12: ಶಂಭುಲಿಂಗ ತಂದೆ,
5: ನೀ ಈ ಗಳಿಗೆಯಿಂದ ಸಂಗವ ಅಲ್ಲ, ಶಿವ ಶರಣೆ ಬಸ್ಸಿ, ಶರಣೆ ಬಸ್ಸಿ, ಬಸ್ಸಿ ಶರಣೆ ಬಸ್ಸಿ. ಬಸ್ಸಿ
12: ಅಪ್ಪಣೆ ಕೊಡು ತಂದೆ.
5: ಹಚ್ಚಿ ಅಂದ್ರ ಏನು?
12: ಅದು ಈ ರೇಕುಳಗಿ ಗ್ರಾಮದ ದೊಡ್ಡ ಶ್ರೀಮಂತರಾದ ಚೆನ್ನಪ್ಪನವರ ಮನೆತನಕ್ಕೆ ಬಂದ ಹೆಸರು ಹಚ್ಚಿ.
5: ಅಂದ್ರೆ ನೀ ಇವನ್ನ ಇಲ್ಲಿ ರೇಕುಳಿಗೆ ತಂದು ಹಚ್ಚಿದಿ. ಬಸಿ, ಈ ಹಚ್ಚಿಯವರ ಹೊಲದಾಗೆ ನಮ್ಮ ಆಶ್ರಮ ಕಟ್ಟಬೇಕು, ದೈವದ ಅಪ್ಪಣೆ ಇಲ್ಲೇ ಆಗಬೇಕು ಅಂತ ಆಗೈತಿ. ಆಶ್ರಮ ಅಂದ ಮೇಲೆ ಬರೋರು ಹೋಗೋರು ಹೆಚ್ಚಾಗ್ತಾರ. ನಡಿ, ಆ ಮುಳ್ಳು ಕಂಟಿ ನಾಗರಪಡಿ ಕಡ್ಡಿ ಎಲ್ಲ ಕಡ್ದು ಸ್ವಚ್ಛ ಮಾಡನು. ಇನ್ನ ಇವ ಇಲ್ಲೇ ಇರಬೇಕು ಅಂತ ಅವನ ಇಚ್ಛೆ ಆಗೈತಿ.
12: ತಂದೆ ನಿನ್ನ ಇಚ್ಛೆ ಇದ್ದಂಗಾಗ್ಲಿ.
5: ಬಸಮ್ಮ ಬಸಮ್ಮ. ಬಸಿ
12: ತಂದೆ.
5: ಎಲ್ಲಿಗೆ ಹೋಗಿದ್ದೆ?
12: ಎಲ್ಲೂ ಹೋಗಿಲ್ಲ, ಇಲ್ಲೇ ನಿನ್ನೊಳಗ ಅದೀನಿ.
5: ನೀನು ಇವನಲ್ಲಿ ಇನ್ನಿರಬೇಡ, ಅವನಲ್ಲಿ ಇರು, ಅವನನ್ನ ಹಾಡು, ಅವನನ್ನ ಹೊಗಳು.
12: ಅಷ್ಟವರ್ಣದ ಜನ್ಮವು ಮಾನವ ಜನ್ಮ, ಹುಟ್ಟಿ ಬರುವುದು ದುರ್ಲಭವು. ಕೊಟ್ಟಾನು ಗುರು ನಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗುವಿಗೆ ಶಿವನೆಂದು ಕರೆಯಿರಿ.
5: ಅಷ್ಟವರ್ಣ ಜನ್ಮ ಹುಟ್ಟಿ ಬರೋದು ಬೇಡ.
16: ಬುದ್ಧಿ ಪಾದಕ್ ಬಿದ್ದೆ.
17: ತಂದೆ ಆಶೀರ್ವಾದ ಮಾಡು.
5: ಹುಟ್ಟಿ ಬರೋದು ಬೇಡ ಅಂದ್ರು ಸೂಳೆ ಮಕ್ಳು ಬಂದೇ ಬಿಟ್ರು. ಲೇ, ಯಾಕಾಡ್ತಿರಲೇ ನೀವೆಲ್ಲ ಇವನ್ನ?
17: ನಾವು ತಂದೆ.
16: ತಂದೆ ನಾವು?
17: ನಾನು ವೀರಭದ್ರ ಕೋಳಾರ.
16: ನಾನು ತುಕಾರಾಮ.
5: ನಾ ಅನ್ನೋದು ಮದ್ದು ಅಳಸಿ ಹಾಕಿರ್ಲೇ ಸೂಳೆ ಮಕ್ಳ, ನಾ ಅನ್ನೋದು ಅಳದು ನೀ ಅನ್ನೋದನ್ನ ಕಲಿಯಿರಿ. ಈ ಜಗದಾಗೆ ಅದು ನಡೆಯೋದಿಲ್ಲ, ಬರೇ ನಾನಾ ಅಂತಾರೆ ಕಳ್ಳ ಸೊಳೆ ಮಕ್ಕಳು.
12: ವೀರಭದ್ರಣ್ಣ ಬರ್ರಿ ಈ ಕಡೆ ಬರ್ರಿ. ಏನ್ರಪ್ಪ ಏನ್ ಕೆಲಸ ಇತ್ತು?
17: ಯವ್ವ ಗುರು ಸೇವಾದ ಕೆಲಸ. ಅಪ್ಪ ಅವ್ರ ಜಾತ್ರೆ ಮಾಡ್ಬೇಕು ಅಂತ ಸುತ್ತಮುತ್ತ ಹಳ್ಳಿ ಜನ ಬಿದರ, ಕಲಬುರ್ಗಿ, ಹೈದರಾಬಾದ, ಹುಮ್ನಾಬಾದ, ಸೋಲಾಪುರ, ಮುಂಬೈಯಿಂದ ಭಕ್ತ ಮಂದಿ ಬೇಡಾಕತ್ಯಾರ. ಅದಕ್ಕ ಅಪ್ಪಾರ ಅಪ್ಪಣೆ ಕೊಡಿಸ್ಬೇಕು.
12: ಮಕ್ಕಳು ಬೇಡಿದ್ದು ಕೊಡವನೇ ತಂದೆ, ಅವನೇ ನಮ್ಮ ನಿಮ್ಮ ಮನಸ್ಸಿನಾಗ ಹೊಕ್ಕು ನಡೆಸ್ತಾನ, ಇದು ಅವನ ಇಚ್ಛಾನ. ಯಾರ್ ಬೇಡ ಅಂತಾರು? ಮೊದ್ಲು ಎಲ್ಲಾರು ಒಪ್ಪಿ ಸಜ್ಜ ಆಗ್ರಿ.
17: ಎಲ್ಲರೂ ಸಜ್ಜಾಗೆ ನಿಂತಾರ. ಗುರುಬುರ್ಗಾದ ಕಾಳಪ್ಪ, ಸೋಲಾಪುರದ ನಾಗೇಂದ್ರ, ಹುಮ್ನಾಬಾದ್ ಚನ್ನಪ್ಪ ಶೆಟ್ಟಿ, ಬಿಜಾಪುರದ ಬಾಲಗೋಪಾಲ, ಹೈದರಾಬಾದ್ ಶಿವಗೊಂಡ, ಜಹೀರಾಬಾದ್ ರಾಜಪ್ಪ ವೈಶ್ಯ, ಎಲ್ರೂ ಕೂಡ ಕೇಸಿ ಅಪ್ಪುಗಳ ಅಪ್ಪಣ ಪಡಿಯಾಗ ನಿಂತಾರ.
12: ಆಗ್ಲಿ, ಗುರುವಿನ ಇಚ್ಛಾ.
5: ಬಸಿ
12: ತಂದೆ,
5: ಇವನ ಜಾತ್ರೆ ಆಗಾಕ ಬೇಕು ಅಂತ ಇವರೆಲ್ಲ ಹಠ ಮಾಡ್ಯಾರಲ್ಲ. ಹೌದು, ಆಗಾಕೇ ಬೇಕು. ಜಾತ್ರೆ ಅಂದಿಂದ ಭಕ್ತರ ಬಾಯಿಗೆ ಬೆಲ್ಲ ಹಾಕಕ್ಕೆ ಬೇಕಲ್ಲ. ನಡಿ, ಬೆಲ್ಲ ತರಕ್ ಹೋಗೋಣ. ನಡಿ.
18: ಲೇ ಹರಿಮೆ, ಈಟತಿ ಆಣ ಬರಬೇಕಿತ್ತು. ಲೇ ಯಾವಾಗ ಸ್ವಾಗಿ ಹಾಕೋ, ಕಬ್ಬಿನ ಕೊದ್ದು ಲಘು ಆಣ ಬರಲಿ.
16: ಹೂನ್ರಿ ಭೀಮಣ್ಣ, ಭೀಮಣ್ಣ ಅಕ್ಕ ಒಂದ್ ನೋಡು, ಶಂಭುಲಿ ಮುತ್ಯಗಳು ಬಸಂತಾಯಿ ಬರ್ಲಿಕ್ಕತ್ತಾರ.
18: ಇವಾಗೇನು ಗಂಟು ಬಿದ್ದಲೆ ನಮಗೆ ಯಾವಾಗ ಬೇಕಾವಾಗ ಬರೋದು, ಕೈ ಸಿಕ್ಕ ತಗೊಂಡು ಹೋಗೋದು, ಅಜ್ಞಾ ಕೊಯ್ತಿ ಅಂತ ಕೇಳಿದ್ರೆ ನಿಮ್ಮ ಅಪ್ಪಂದಿರಲೇ ಮಗನೇ ಅಂತಾನೆ. ಇವ ಇಲ್ಲಿ ಒಯ್ಲಾಕ ಏನಿದೆ ಇವತ್ ಮಗನಿಗೆ? ಬರ್ಲಿ, ಏನು ಹೋಯ್ತಾನ ಇಲ್ಲಿ ಕಡಾಯನ ಕಬ್ಬಿನಲ್ಲಿ ಕುದಿಯಕ್ ಐತಿ. ಏನು ಹೋಯ್ತಾನೆ ಇಲ್ಲಿ ಮಗ? ಏನು ಮುತ್ತಾರು ಅಮ್ಮ ಅವರು ಬಲೇಟ್ ಈ ಕಡೆ ದಯ ಮಾಡಿಸಿದ್ರಿ, ಏ ಕದಕಿಲೆ ಕುಂದ್ರಿ. ಏನು ಸೇವಾ ಆಗಬೇಕಾಗಿತ್ತು ನನ್ನ ಕಡೆಯಿಂದ ಹುಕುಮ್ ಕೊಡ್ರಿ.
5: ಭೀಮ್ಯ, ವರ್ಷಕ್ಕಿಂತ ಈ ವರ್ಷ ಕಬ್ಬು ಬೆಳೆ ಬಹಳ ಬೆಳೆದೈತಲ್ಲ.
18: ಎಲ್ಲ ತಮ್ಮದೇ ಅದೆ,
5: ಎಲ್ಲಾನು ಬಹಳ ಆಗೈತೆ ಅಲ್ಲ.
18: ನಮ್ಮ ಆಶೀರ್ವಾದ ಐತೆ ಅಂತ ಈ ವರ್ಷ ಜಾಸ್ತಿ ಆಗೈತೆ ನೋಡ್ರಿ.
5: ಹಚ್ಚಿ ಮನತನದ ಹಿರೇ ಕಮತಿಗೆ ನೀನು, ಅದ್ರಾಗೆ ನೀನು ಭೀಮ್ ರೆಡ್ಡಿ. ರೆಡ್ಡಿ, ನೀ ಮುಟ್ಟಿದ್ದೆಲ್ಲ ಇನ್ನ ಮೇಲೆ ಬಂಗಾರದ ಗಡ್ಡಿ ಆಯ್ತದೆ. ಹೋಗಲೆ,
18: ಎಲ್ಲ ನಿನ್ನ ಆಶೀರ್ವಾದ ತಂದೆ.
5: ರೆಡ್ಡಿ, ಇವಾಗ ಈಗ ಬೆಲ್ಲ ಬೇಕೇ ಬೇಕಪ್ಪ ಮಗನ.
18: ಈಗ ನಾನು ಎಲ್ಲಿಂದ ತಂದು ಕೊಡ್ಲಿ ಮುತ್ತೇರೆ? ಬೆಲ್ಲ ಆಗಬೇಕಾದ್ರೆ ಇನ್ನೂ ಒಂದ್ ದಿನ ಬೇಕು. ಬೆಲ್ಲ ಇಲ್ಲ.
5: ಇಲ್ಲ ಅಂದ್ರ ಮಗನ ಕಡೆತನ ಇಲ್ಲ ಇಲ್ಲ ಅಂತಾನೆ ಹೋಗಿದಿ. ನೀ ಏನ ನಿಮ್ಮ ಅಪ್ಪನ ಮನೆಯಾಗಿಂದ ಕೊಡ್ತೀಯನಲೇ ಪುರುಷ ಅಲ್ಲ ಮಗನ.
18: ಇದ್ರ ನಾ ಕೊಡ್ತಿದ್ದಿಲ್ಲೇಂದ್ರೆ ಮುತ್ತೇರೆ, ನೀವ್ ಯಾವಾಗ ಬಂದ್ರು ಏನ್ ಕೇಳಿದ್ರು ಕೊಟ್ಟು ಕಳಿಸಿಲ್ಲೇನು?
5: ನೀ ಏನ್ ಕೇಳಿದ್ರು ಕೇಳಂಗಿಲ್ಲ ಇವ. ಇವ ಇವತ್ತು ಬೆಲ್ಲ ಒಯ್ಲಕ್ ಬಂದಾನ. ಈಗ ಸದ್ದು ಇವಾಗ ಬೆಲ್ಲ ಬೇಕೇ ಬೇಕು.
18: ಹಠ ಮಾಡಿದ್ರೆ ನಾ ಎಲ್ಲಿಂದ ತಂದು ಕೊಡ್ಲಿ? ಈಗ ಕಬ್ಬಿನಾಲು ಕುದಿಯಕ್ಕೆ ಕಡಾಯಕ್ಕೆ ಹಾಕಿನಿ, ಇದೀಗ ಕುದಿ ಹಿಡಿದದೆ, ಈಗ ಇನ್ನೂ ಕಾಕಂಬಿ ಆಗಿದೆ.
5: ಬೆಲ್ಲದಂತ ಎರಡ ಮಾತಾಡದೆ ಮಗನ ಬಸೇ.
12: ತಂದೆ,
5: ಇವಾಗ ಈಗ ಬೆಲ್ಲ ಬೇಕೇ ಬೇಕು. ಬೆಲ್ಲ ಇಲ್ಲದ ಇವ ಇಲ್ಲಿಂದ ಹೊರಗೆ ಹೋಗ ಹಂಗಿಲ್ಲ. ಬಸಿ ಬಾಯಿಲಿ, ಆ ಕಬ್ಬಿನ ಹಾಲು ಕುದಿತಿರೋ ಕಡಾಯದಾಗಿ ಇಳಿದು ನನಗೆ ಬೆಲ್ಲನ ತಂದು ಕೊಡು ಹಾಗು.
12: ನಿನ್ನ ಆಜ್ಞೆ ತಂದೆ. ಸದ್ಗುರುನಾಥ ಶಂಭುಲಿಂಗ, ಶಂಭುಲಿಂಗ.
16: ಯಾನಾತ್ರಿ,
18: ಅವರು ಕಡಾಯದಾಗಿಂದ ಬೊಗ್ಸಲೆ ಕುದಿ ಕುದಿ ಆಣನ ಕೊಡವಾಗ ನನ್ನ ಮೈಗೆಲ್ಲ ಸಿಡಿದು ಬೆಬ್ಬೆ ಬಂದವು. ಉರಿ ಉರಿ ನಾ ಸತ್ನು, ಗುರುವೇ ಶಂಭುಲಿಂಗ ಕಾಪಾಡು, ಉಳಿಸೋ ತಂದೆ ನನ್ನ ಉಳಿಸಪ್ಪ.
5: ನೀನ್ ಯಾಕೆ ವೈಕಂತಿಯಲೆ ಹಲಕಟ್ಟು ಸೋಳೆ ಮಗನೇ?
18: ಕುದಿಯೋ ಆಣ ಮೈ ಸಿಡಿದು ನಾ ಸಾಯ ಹತ್ತಿನಿ, ಉಳಿಸೋ ಯಪ್ಪ ನನ್ನ ಉಳಿಸೋ.
5: ಉಳ್ಕೊಂಡಿ ಮಗನ, ಈ ಭವ ಬಂಧನ ನಾ ಕಳ್ಕೊಂಡಿ. ಕಾತ ಕಾತ ಕುದಿತಿರೋ ಕಡಾಯ್ದಾಗ ಇಳಿದು ಬಗಸಿಲೆ ಕುದಿಯೋ ಪಾಕ ಕೊಟ್ಟಾಕಿ ಸುಮ್ಮನೆ ಆದಾಳ ಈ ಘೋಸುಡೆ ಮಗ ಬಬ್ಬಿ ಕುಟ್ಟಾಕ ಹತ್ಯಾನೆ. ಬಸಿ ಕಡಾಯ್ದಾಗಿಂದ ಮ್ಯಾಲ ಬಾ ಬಾ. ಹೆಂಗದಿ ಈಗ
12: ಅರಾವದಿಲ್ರಿ?
5: ಈ ಸೂಳೆ ಮಗ ಸಾಯಕ್ ವಲ್ಲ ಅಂತಾನ, ಉಳಸಾವನ್ನ.
12: ನಿನ್ನಾಗ್ದೆ ಸದ್ಗುರುನಾಥ ರಕ್ಷಿಸು. ಭೀಮರೆಡ್ಡಿ, ನಿನ್ನ ವಂಶ ಜನ್ಮ ಪಾವನಾತು. ಮುಂದಿನ ನಿನ್ನ ವಂಶ ಕೀರ್ತಿ ಪಡೆದು ಉದ್ಧಾರ ಆಗ್ತದೆ. ಹೋಗು ಹೋಗು ಶಂಭುಲಿಂಗ, ಶಂಭುಲಿಂಗ.

0: कमलापुर हुमनाबाद बीदर बीदर बीदर
1: ಬಸಿ ನನಗೆ ಒಂದೀಟು ಆಯಾಸ ಆದಂಗೆ ಆಗೈತಿ. ಇಲ್ಲೇ ಒಂದೀಟು ಕೂತು ದಣಿವು ಆರಿದ ಮ್ಯಾಗೆ ಮತ್ತೆ ಪ್ರಯಾಣ ಬೆಳೆಸೋನು.
2: ಗುರುಚಿತ್ತ ತಂದಿ, ಮೋಟಾರ್ ಗಾಡಿ ನಿಂತೈತಿ, ಹುಮನಾಬಾದಿಗೆ ಹೋಗ್ಕರಂತ. ಅದ್ರಾಗ ಹೋದ್ರೆ ಹಂಗ? ಆದ್ರ ನಮ್ ಕೈಯಾಗ ರೊಕ್ಕಿಲ್ಲ, ಅವ ಮೋಟಾರ್ ಗಾಡಿಯಾಗ ಹತ್ತಿಸ್ಕೊಂತಾನೋ ಇಲ್ಲೋ ಕೇಳಿ ಬಿಡವ. ಯಪ್ಪ ಕಂಡಕ್ಟ್ರ, ನಾವಿಬ್ರ ಅದೀವಿ, ನಮ್ಮನ್ನ ಹುಮನಾಬಾದಿಗೆ ಮುಟ್ಟಿಸ್ತೇನಪ್ಪ.
3: ಮೋಟಾರ್ ಗಾಡಿ ಇರೋದ ನಿಮ್ಮಂತವ್ರ ಸೇವಾ ಮಾಡ್ಲಾಕ.
2: ಹಂಗಾರ ನಮ್ಮನ್ನ ಬಾಂದಿ.
3: ಅಲ್ಲವ, ಮಂದಿನೇ ಬರೋದಿಲ್ಲ ಅಂದ್ರೆ ನಾವ್ ಯಾರ ಸಲುವಾಗಿ ಗಾಡಿ ಓಡಿಸ್ಬೇಕು? ಸರಿ ಸರಿ, ನಿನ್ ಕತಿ ಕೇಳ್ತಾ ಕುಂದ್ರಾಕ ನನಗ್ ಟೇಮ್ ಇಲ್ಲ. ಬರೋ ಹಂಗಿದ್ರೆ ಬರ್ರಿ, ತೆಗಿರಿ ರೊಕ್ಕ. ರೊಕ್ಕ ತೆಗಿರಿ.
2: ರೊಕ್ಕ ನಮ್ ಹಂತಿಲಿ ಇಲ್ಲಪ್ಪ.
3: ಬೇಸ್ ಗಂಟು ಬಿದ್ದೀಯವ ನೀನು. ರೊಕ್ಕ ಇಲ್ ಕ್ಯಾಸಿಂದ ಪುಕ್ಸಾಟೆ ಗಾಡಿ ಹತ್ತಕ್ ಬಂದಾರ. ಇದು ಗಾಡಿ ನಮ್ಮಪ್ಪಂದಲ್ಲ, ಕೇಳಿ ಇಲ್ಲ, ಇದು ಗದಗ ಮೋಟಾರ್ ಸರ್ವಿಸ್ನವ್ರ ಗಾಡಿ. ಹಿಂಗ ಪುಕ್ಸಾಟೆ ನಾವು ಮಂದಿನ ಹತ್ತಿಸ್ಕೊಂತ ಹೋದ್ರ ನಮ್ಮನ್ ಪುಕ್ಸಾಟೆ ಮನಿಗೆ ಕಳಿಸ್ತಾರ.

0: ಹಾಕ್ತೀಯೋ ಇಲ್ಲ ಕೊಳೆ ಹಾಕ್ತೀಯೋ. ಹೆಂಗಸರ್ ಮಕ್ಕಳ ಗತಿ ಏನಪ್ಪ? ಅಲ್ಲಲ್ಲ, ಆಗಲೇ ಯಾರೋ ಹೆಣ್ಮಗಳು ಉಮನಾಬಾದ್ ಮುಟ್ಟಿಸ್ತೀಯ ಅಂತ ಕೇಳಿದ್ಲು. ಜೊತೆಗೆ ಯಾರೋ ಮುಖ್ಯನೂ ಇದ್ದ, ನೋಡಿದ್ರೆ ಅವನ್ ಯಾರೋ ಪವಾಡ ಪುರುಷ ಇದ್ದಂಗಿತ್ತು. ಅಲ್ದೆ ಸರಿ ಸರಿ ಸರಿ ಸರಿ, ಅವನ ಪವಾಡನೇ ಇರಾಕ್ಬೇಕಿದ್ದು. ಹೋಗ್ಲಿ, ತಪ್ಪಾಯ್ತು ಅಂತ ಕೇಳ ಅಂದ್ರೆ ಇದು ಬಗೆಹರಿತಾವ್ ನೋಡ್ಬೇಕು.
1: ಯಪ್ಪ ತಂದೆ, ನೀನ್ ಯಾರೋ ನನ್ ಸಣ್ಣ ಬುದ್ಧಿಗೆ ಹೊಳಿವಲ್ದು. ನಮ್ಮನ್ನ ಕ್ಷಮಾ ಮಾಡಿ ಗಾಡಿ ಚಾಲು ಆಗಂಗ್ ಮಾಡ್ರಿ. ಬರ್ರಿಯಪ್ಪ ಗಾಡಿ ಹತ್ರಿ, ರೊಕ್ಕ ಬ್ಯಾಡ್ರಿ ತಂದೆ.
2: ಬಸ್ಸಿ ಏನಂತಿ?
3: ಗಾಡಿಯಾಗೆ ಬಾಳ ಮಂದಿ ಅದರ, ಉಳಿಸೋ ತಂದೆ.
1: ಯವ್ವ ಇವ್ರು ಯಾರು ಅನ್ನೋದು ನಮಗ ತಿಳಿಲಿಲ್ಲವ.
3: ಅವರ ಅಂತರಂಗದ ಆಲಯದೊಳು ಸುಳಿದು ಮಂತ್ರ ತಂತ್ರಗಳಿಗೆ ಮೀಸಲಾಗಿ ಅಂತರಿಕ್ಷ ಜ್ಞಾನೋದಯ ಅರಿತ ಯೋಗಿ ಶಿವಯೋಗಿ ಶಂಭುಲಿಂಗೇಶ್ವರ.
2: ಇರ್ಲಿ ಇರ್ಲಿ ಬಿಡ್ರಪ್ಪ ಇರ್ಲಿ. ಬಸಿ
3: ತಂದೆ,
2: ಆ ಕುಂಬಳಕಾಯಿ ಸೋಟದಾಗಿರೋ ತೀರ್ಥನ ಗಾಡಿ ಮೇಲೆ ಸಿಂಪಡಿಸು. ಏ ಡ್ರೈವರ್, ಈಗ ಗಾಡಿ ಚಾಲು ಮಾಡಪ್ಪ.
1: ಮಹಾಯತಿ ಶಂಭುಲಿಂಗೇಶ್ವರ ಮಹಾರಾಜ್ ಕೀ, ಮಹಾಯತಿ ಶಂಭುಲಿಂಗೇಶ್ವರ ಮಹಾರಾಜ್ ಕೀ, ಮಹಾಯತಿ ಶಂಭುಲಿಂಗೇಶ್ವರ ಮಹಾರಾಜ್ ಕೀ.
2: ಬಸಿ ಬಸಿ, ಏನ್ ಮಳೆ ಹೊಡೆಯಕ್ ಹತ್ತೈತಿ? ಅದ್ರಾಗೆ ಗುಡುಗು ಸಿಡಿಲು ಬೇರೆ, ನಾರಂಜ ಹೊಳಿ ನೋಡಿ ಹೆಂಗ್ ತುಂಬಿ ಹರಿಯಕ್ ಹತ್ತೈತಿ.
3: ಆದ್ರ ಈ ಮಳಿಯಾಗ ಹೊಳಿ ಹೆಂಗ್ ದಾಟೋದ್ ತಂದಿ?
2: ಇಲ್ಲೇನು ಹೊಳೆ ದಾಟ್ಸಕ್ಕೆ ಅದಾನಲ್ಲ ಅವ. ಏ ಸಾಬಿ, ನಮ್ಮನ್ನಷ್ಟು ದಡ ಮುಡ್ಸೋ.
4: ಹೊಳಿ ತುಂಬಿ ಹರಿಯಕ್ ಹತ್ತೈತಿ, ಯಾವನ್ ದಾಟಿಸ್ತಾನ ಈಗ? ನನಗೂ ಬಿ ಹೆಂಡ್ರು ಮಕ್ಳ ಬಾರೆ ಜಾಜ.
2: ಹಂಗಾರೆ ಆಗುದಿಲ್ಲ ಅನ್ನು
4: ನೋಡ್ರಿ, ದಿನಾ ಹೊಳಿ ದಾಟವ್ರು ಆಣೆ ಎಡ್ಡಾಣೆ ಕೊಡ್ತಾರೆ. ಈಗ ನೀವಿಬ್ರು ರೂಪಾಯಿ ಕೊಡೋ ಹಂಗಿದ್ರ ಪ್ರಯತ್ನ ಮಾಡ್ತೀನಿ. ಆದ್ರೆ ಏನಾದ್ರೂ ಬಿ ಆದ್ರೆ ನನ್ನ ಏನು ಅನ್ನಂಗಿಲ್ಲ. ಹ್ಞೂ ತಗಿರಿ ರೊಕ್ಕ.
2: ರೊಕ್ಕ ಬಸಿ, ರೊಕ್ಕ ಕೇಳ್ತಾನೆ ಸಾಬ, ನಮ್ಮ ಹತ್ರ ಎಲ್ಲ ಐತಿ?
4: ರೊಕ್ಕ ಇಲ್ಲ ಅಂದ್ರೆ ಸುಮ್ಮನ್ ಕುಂಡ್ರಿ, ಬಂದಾರೆ ಹೊಳೆ ದಾಟ್ಸು ಅಂತ.
2: ಆಗ ಹಂಗಿಲ್ಲ ಹೌದಲ್ಲ ನಿನಗೆ?
4: ಇಲ್ರಿ
2: ಬಸಿ, ನಾವಂತೂ ಹೊಳೆ ದಾಟಕೇ ಬೇಕಲ್ಲ.
3: ಹೌದು ತಂದೆ, ದಾಟಕ ಬೇಕು.
2: ಸರಿ ಗಂಗಾ, ಗಂಗಾ ತಾಯಿ, ಗಂಗಾ ಮಾಯಿ, ನಾರಂಜಮ್ಮ, ನಾವು ಹೊಳೆ ದಾಟಿ ಆ ಕಡೆಗೆ ಹೋಗ್ಬೇಕು. ದಾರಿ ಬಿಡವ ತಾಯಿ. ಬಸಿ ಬಸಿ, ಗಂಗಾ ಮಾಯಿ ದಾರಿ ಮಾಡಿಕೊಟ್ಟಾಳ, ಬಾ ಹೋಗಮ್ಮ.
5: ನಾ ಇದನ್ ಏನ್ ನೋಡಕ್ ಹತ್ತೀನಿ? ಹೊಳಿ ಹೋಳಾಗಿ ಎಡ್ಡಾದ್ವು. ಅಯ್ಯೋ ನನ್ ಕಣ್ಣು, ನನ್ ಕಣ್ಣು, ಕಣ್ ಕಾಣಿಸಂಗಿಲ್ಲ. ನಾ ಗುಡ್ಡ ಗುಡ್ಡ ಶಂಭುಲಿಂಗ, ಶಂಭುಲಿಂಗ ಕಾಪಾಡಪ್ಪ ಶಂಭುಲಿಂಗ.
6: ಗುಂಡೇರಾವ್ ಲಗೇಜ ಬರ್ರಿ.
0: ಯಾನ್ರಿ ಎಷ್ಟು ಗಾಬ್ರಾಯಿಸಿ ನಡೆದಿರಿ? ಅಕ್ಕಿ ಕತ್ತಾರೆ ಯಾನು?
6: ನಿಮ್ಗೆ ಯಾನೋ ಖೂನ ಇಲ್ಲ?
0: ಇಲ್ಲ, ಏನಾಗದ?
6: ಮುತ್ಯಾನ್ ಜಾತ್ರೆ ಮಾಡಬಾರ್ದು, ನಿಲ್ಲಿಸ್ರಿ ಅಂತ ನಿಜಾಮ ಸರ್ಕಾರದಿಂದ ಹುಕುಂ ಬಂದದ.
0: ಯಾನ್ರಿ ಇದು ಸದ್ಯ ಜಾತ್ರೆ ಅದೆ, ಅದ್ರಾಗೆ ಅಪ್ಪವ್ರ ಬೇರೆ.
6: ಅದಕ್ಕ ರೀ ಚಿಂತೆ ಆಗ್ಲಿಕ್ ಹತ್ತದ. ಗುಂಡೇರಾವ ಈ ಸುದ್ದಿ ಅಪ್ಪಾರಿಗೆ ಮುಟ್ಸೋದು ಬೇಡ. ನಾವೆಲ್ಲ ಕೂಡಿಕೆಸಿಂದ ಹೈದರಾಬಾದ್ ಹೋಗಿ ನಿಜಾಮ್ ಸಾಹೇಬ್ರಿಗೆ ಭೇಟಿಯಾಗಿ ಹುಕುಂ ತರಾನ. ಬೇಕಾದಾಗ್ವತ್ತಕ್ರಿ ಜಾತ್ರೆ ನಡಕ ಬೇಕು.
7: ವೀರಭದ್ರಪ್ಪ ನಡ್ರಿ ನಡ್ರಿ.
6: ಎಲ್ಲಿಗೆ ರೀ ನೂರಂದಪ್ಪನವ್ರ?
7: ಜಾತ್ರೆ ನಿಲ್ಲಿಸಬೇಕು ಅಂತ ಹುಕುಂ ತಂದಿದ್ನಲ್ಲ ಅಮೀನ್ ಸಾಬ, ಅವ ಉಳಿದುದ್ದು ಹೆಚ್ಚಿನ ಮಾತು.
6: ಅಂತದ್ದೇನಾಗ್ಯದ ಅವಂಗ?
7: ಭಾರಿ ಗಮ್ಮತ್ ಆಗ್ಯದ. ಅಮೀನ್ ಉಳಿಯಪ್ಲೇ ಇದ್ದಿಲ್ಲ. ದೊಡ್ಡ ದೊಡ್ಡ ಡಾಕ್ಟರ್ ಇಲಾಜ್ ಮಾಡಿದ್ರು ಉಳಿಯಂಗಿಲ್ಲ ಅಂದ್ರು. ತಹಸೀಲ್ದಾರ ತಾಲೂಕ್ದಾರ ಸಾಹೇಬ್ರು ವಿಚಾರ ಮಾಡಿ ಇದು ಮುತ್ಯಾನ ಪವಾಡ, ನಾವು ಮಾಡಿದ ಅಪರಾಧ ಅಂತ ಕೇಳ್ಕೊಂಡ ಮೇಲೆ ಅವ ಬೇಷ ಆದ್ ನೋಡ್ರಿ ಹುಕುಂ ಬಂತು.
6: ತಂದೆ ಶಂಭುಲಿಂಗ, ಇದೆಲ್ಲ ನಿನ್ನ ಮಹಿಮೆ. ನಿನ್ನ ಲೀಲೆ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಎಷ್ಟು ಸಲ ಹುಟ್ಟಿ ಬರಬೇಕು?
0: ನೂರೊಂದಪ್ಪನಾರೆ, ಹೋದ ವರ್ಷದ ಜಾತ್ರೆಗಿಂತ ಈ ವರ್ಷದ ಜಾತ್ರೆ ಬಹಳ ಹುರುಪಿನ ನಡೆದೈತ್ ನೋಡ್ರಿ.
6: ಅದಕ್ಕ ಇನ್ನೂ ಒಂದು ಕಾರಣ ಐತ್ರಿ.
0: ಯಾನ್ರಿ ಅದು?
6: ಮುತ್ಯಾವ್ರು ಈ ವರ್ಷ ಜಾತ್ರೆ ರಥೋತ್ಸವಕ್ಕ ನಾನು ಇರೋದಿಲ್ಲ ಅಂತ ಅಪ್ಪ ಅವ್ರ ವಾಕ್ಯ ಆಗ್ಯದ.
7: ಏನ್ರಿ ಏನ್ರಿ ವೀರಭದ್ರಪ್ಪನವ್ರು ನೀವು ಬಂದದ್ದು? ನಾ ಭಕ್ತಿಲಿ ಅವರಿಗೆ ಹೊಸತೀರು ಮಾಡಿಸ್ಕೊಟ್ಟೆ. ಮುತ್ಯನ್ ಜಾತ್ರೆ ಭರ್ಜರಿ ಆಗ್ಬೇಕು, ಬಹಳ ಚಂದ ಆಗ್ಬೇಕು ಅಂತ ಮನಸ್ಸಿನಾಗ ಆಸೆ ಇಟ್ಕೊಂಡಿದ್ದೆ. ನನ್ನ ಭಕ್ತಿ ಮುತ್ಯನ್ ಮನಸ್ಸಿಗೆ ಬರಲಿಲ್ಲ ಅಂತ ಕಾಣುತ್ತ, ನನ್ನ ಸೇವಾ ಅವನಿಗೆ ಹಿಡಿಸಿಲ್ಲ ಅಂತ ಕಾಣುತ್ತ.
6: ನೂರಂದಪ್ಪನವ್ರ ಯಾಕನ್ ಅಂದ್ಕೋತೀರಿ? ಪರೇಶಾನ್ ಆಗ್ಬೇಡ.

0: ನೋಡಿ, ಮುತ್ಯಾನ ಮನುಷ್ಯನಾಗ ಆಟ ಅಲ್ಲ, ಅವನ ಚರಿತ್ರದಾಗ ಅಪ್ಪನ ತೇರಿಗೆ ಹಗ್ಗ ನಿಮ್ಮ ಮನೆಯಾಗಿಂದಲೇ ವರ್ಷ ವರ್ಷ ಬರಬೇಕು ಅಂತ ಆಗ್ಯದ. ಅವನ ಚರಿತ್ರದಾಗ ನಿಮ್ಮ ಭಕ್ತಿ ಉಳಿದು ಹೋತು. ನಡ್ರಿ, ಮೊದಲು ಮುತ್ಯಾನ ದರ್ಶನ ಮಾಡಿ ಬರೋನ್ ನಡ್ರಿ.
1: ಅವರೇ, ಸಜ್ಜಕ ಮಾಡಾಕ ಕಡ ಇಡು ಅಂದ್ರಿ, ನೀರು ಕುದಿಲಾಕ ಹತ್ತೈತಿ, ರವ ಎಷ್ಟ ಹಾಕಂದ್ರಿ?
2: ಶಿವ ಎಷ್ಟು ಕೊಟ್ಟಣ ಅದನ್ನಷ್ಟು ಹಾಕಿ ಪ್ರಸಾದ ಮಾಡು.
3: ಬರ್ಸಿ
2: ತಂದೆ,
3: ಸಾರ್ಥಕ ಮಾಡ್ಕೊಂಡಿ, ಆ ಶಿವನ ಅನುಗ್ರಹನ ಪಡ್ಕೊಂಡಿ, ಯಾವುದನ್ನು ಉಳಿಸಬೇಡ ಬಸಿ. ಉಳಿಸಿದ್ದು ಹಳಿಸಿ ಹೋಗ್ತೈತಿ, ಕಳಿಸಿದ್ದು ಬೆಳೆಸ್ತೈತಿ. ಬೆಳೆಸು ಬೆಳೆಸು, ಹಳಸಬೇಡ ಬೆಳೆಸು.
4: ಸ್ವಾಮಿಗಳ, ಇವತ್ತು ನಿಮ್ ಪಾದನ ಬಿಡಾಕಿಲ್ಲ, ಯಾಸ್ ವರ್ಷ ಆತ ನಿಮ್ ಕೇಳಕ್ ಹತ್ತಿ, ಇಂದ ನಂಗೆ ದೀಕ್ಷಾ ಕೊಡಕ ಬೇಕು, ಕೋಟಿ ಅಪ್ಪ ಕೂಡ ದೀಕ್ಷಾ ಕೊಡ್ರಿ.
3: ನೀನಿನ್ನೂ ಬೇಯಬೇಕು ಮಗನ, ಬೆಂದು ಪಕ್ವವಾಗಬೇಕು. ನಿನ್ನ ಒಳಗೆ ಇನ್ನೂ ಕಟುತ್ವ ಐತಿ, ಇನ್ನೂ ಕಸಿ ಐತಿ, ಇನ್ನೂ ಒಗರೈತಿ. ಅದು ಬೆಂದು ಮೃದು ಆಗಬೇಕು, ಮೆತ್ತಗಾಗಬೇಕು, ಬೆಂದು ಪರಿಪಕ್ವ ಆಗಬೇಕು ಮಗನ.
4: ಹಂಗಾರ ನಾ ಇನ್ನೂ ಬೆಂದೇ ಇಲ್ಲ ಅಂತೀಯ ತಂದೆ?
3: ಹುಚ್ಚ ಹುಚ್ಚ ಪ್ಯಾಲಿ, ಬಾಯಲ್ಲಿ ಮಾತ್ರ ಬೆಂದಿ, ಮೈಯಲ್ಲಿ ಮನದಲ್ಲಿ ನೀ ಇನ್ನೂ ಬಹಳ ಬೇಯಬೇಕಲ್ಲ ಮಗನ.
4: ತಂದಿ, ನಿನ್ನಿಂದ ದೀಕ್ಷಾ ತಗೊಂಡು ಮೋಕ್ಷ ಪಡಿಬೇಕು, ಜನ್ಮ ಸಾರ್ಥಕ ಮಾಡ್ಕೋಬೇಕಂತ ನಿನ್ನ ಧ್ಯಾನದಾಗ ದಿನ ಕಳೆದೆ. ಆದ್ರೆ ಇವತ್ತ ನಿನ್ನ ಬಾಯಿಂದ ನಾ ಇನ್ನೂ ಬೇಯಬೇಕು ಅಂತ ಶಬ್ದ ಬಂತು. ನಿನ್ನ ಮಾತನ್ನ ಮೀರುದಿಲ್ಲ ತಂದಿ, ನಿನ್ನ ಮಾತನ್ನ ಮೀರುದಿಲ್ಲ, ನಿನ್ನ ಮಾತನಂತ ನನ್ನ ಮೈ ಮನಸ್ಸು ಬೇಯಿಸ್ತೀನಿ. ನಾನು ಬೆಂದು ಬಂದು ನಿನ್ನ ಬೇಡ್ತೀನಿ, ಬೇಯ್ತೀನಿ.
1: ಏ ಏ, ಯಾರ್ಲೆ ನೀನು? ಇನ್ನೂ ಪ್ರಸಾದ ಆಗಿಲ್ಲೋ ಯಪ್ಪ, ಕಡಾಯ್ದಾಗ ಸಜ್ಜಕ ಇನ್ನು ಕುದಿ ಹಿಡ್ದೈತಿ.
4: ಜೈ ಸದ್ಗುರು ಶಂಭುದಿಂದ.
1: ಅಯ್ಯಯ್ಯಪ್ಪ, ಏನ್ ಮನುಷ್ಯ ಇದೀಯೋ ನೀನು, ಮೈ ಮ್ಯಾಗ ಖಬರ್ ಅದೆಯೋ ಇಲ್ಲ ನಿನಗೆ? ಸಜ್ಜಕದ ಕಡಾಯ್ದಾಗ ಯಾವನೋ ಬಿದ್ದಾನೋ, ಲಗೇಜ್ ಬರ್ರಿಯೋ ಬರ್ರಿ, ಹೊರ ತೆಗೀರ್ರಿ. ಸತ್ತಪ್ಪ ಸತ್ತ, ಮುತ್ಯಾರ ಪ್ರಸಾದ್ದಾಗ ಬಿಸಾಯ್ಬೇಕಾಗಿತ್ತ ನೀನು? ಬರ್ರಿ, ಕಡಾಯಿ ನೀರ್ ಹಾಕ್ರಿ, ಬೆಂಕಿ ಆರಿಸ್ರಿ, ಬರ್ರಿಯಪ್ಪ ಬರ್ರಿ. ಕುದಿಯೋ ಸಚ್ಚಿರದಾಗ ಬಿದ್ದು ಇವನು ಕೂತ್ಸತ್ನಲ್ಲಪ್ಪು.
0: ಎಲ್ಲಾ ಗುರು ಚಿತ್ತ, ಏನು ನಡಿಬೇಕು ಅದು ನಡೀತೈತಿ. ಅವನ ಕಡೆಗೆ ತೆಗೀರಿ, ಮುತ್ಯಾರಿಗೆ ಮೊದಲು ವಿಷಯ ತಿಳಿಸೋಣ. ತಂದೆ, ಯಾವನೋ ಅಜ್ಞಾನಿ ಕುದಿತಿರೋ ಸಜ್ಜಕದ ಕಡಾಯಿ ಒಳಗೆ ಬಿದ್ದು ಬೆಂದು ಸತ್ತು. ಇದು
3: ಹೋಗುವರ್ನ ಯಾರು ತಡೆಯಕಾಗೋದಿಲ್ಲ, ಬೆಂದ ಜೀವ ಶಿವನಲ್ಲಿ ಸಂದಿತು. ವೀರಭದ್ರ ನೋರಂದಪ್ಪ, ಅವನ ಶವನ ಆಶ್ರಮದ ಹಿಂದೆ ದಫನ್ ಮಾಡಿಬಿಡ್ರಪ್ಪ, ಅಂತ್ಯವಿಧಿ ಮಾಡಿ ಮುಗಿಸ್ಬಿಡ್ರಿ.
0: ಬರ್ರಪ್ಪ ಬರ್ರಿ, ಎಲ್ರು ಬರ್ರಿ, ಮುತ್ಯಾನ ಅಪ್ಪಣೆ ಆಗೈತ, ಲಗಚ್ಚಿ ಎಲ್ಲಾ ಮುಗಿಸೋಣ, ಬರ್ರಿ, ಗುದ್ಲಿ ಸಲ್ಕಿ ತಗೊಂಡ್ ಬರ್ರಿ.
5: ಅವ ಯಾವನು, ಎಲ್ಲಿ ಅವನು? ಕಡಿಕೆ ಇಲ್ಲೇ ಅವನು ಸಮಾಧಿ ಆಗಂಗಾತು, ಆದ್ರೂ ಅವಾಗ ಮೋಕ್ಷ ಆತು. ಹುಷಾರಿ, ಅವನ ದೇಹ ಎಲ್ಲ ಬೆಂದು ಎಲ್ಲ ವಾಟೆ ಉಳಿದಾವು, ಹುಷಾರಿಲ್ಲೆತ್ತಿ ಕುಣಿಯಾಗ ಹಾಕ್ರಿ.
6: ಯಾರ ಇದೀರೋ ಇಲ್ಲ
5: ಬರ್ರಿ. ಅಮೀನ್ ಸಾಹೇಬ್ರ, ಏನು ಏನಾಗ್ಬೇಕು?
6: ಈ ಆಶ್ರಮದಾಗ ಯಾವನ ಸತ್ತಾನಂತ ಅವನ ನೀವು ಎಲ್ಲಿ ಗಪ್ ಮಾಡಿರಿ ಅದನ್ನ ನಮಗ್ ತಿಳಿಸ್ಬಾರ್ದ? ಎಲ್ಲಿ ಹೋಗ್ದಿರಿ? ಎಲ್ರು ಸೇರ್ ಕ್ಯಾಸಿಂದ ಅಂದೇರಿ ದರ್ಬಾರ ನಡೆಸಿರಿ, ಖಬರ್ ಅದ ಅವನ್ನ ಹೆಂಗ ಸಾಯಿಸಿದ್ರಿ?
5: ಯಾರು ಸಾಯಿಸಿಲ್ರಿ, ಅವನೇ ಕಡಾಯ್ದಾಗ ಬಿದ್ದು
6: ಖಬರ್ದ ತಾನೇ ಬಿದ್ದು ಸಹಾಯಕ ಅವನ ಬಾಗಲಿದ್ದ. ನೀವೆಲ್ರು ಕೂಡ ಕ್ಯಾಸಿಂದ ಏನೋ ಬಾರ ಬಾನ್ಗಡಿ ನಡೆಸಿರಿ. ಮಕ್ಕಳ ಎಲ್ಲರನ್ನು ಒಯ್ದು ಜಬರ್ದಸ್ತ್ ಜೈಲ್ ಖಾನೆಗೆ ಹಾಕ್ತೀನಿ, ಬಂದಿ ಹುಕುಂ ತಂದಿನ್ ನಿಮ್ಗ ಎಲ್ಲಾನ. ನಿಮ್ ಮುತ್ಯ ಶಂಭುಲಿಂಗ ಕರ್ಕೊಂಡ್ ಬಾಯಿಲ್ಲ, ಇಲ್ಲ ಅಂದ್ರೆ ಒಬ್ಬೊಬ್ರಿಗೆ ಬೆನ್ನು ಬಾಯಿವಂಗ್ ಲಗಾಸ್ತ. ಆಟ ಹಚ್ಚಿಲ್ಲ ಮಕ್ಕಳ, ಕುಡೇದು ಕಾಂಜಾ ಸೇದು.
3: ಬಾರಪ್ಪ ಅಮೀನ್ ಸಾಹೇಬ,
6: ಈ ತೀನಿ ಚಾರಿ ಬೇಕಾಗಿಲ್ಲ, ಪಾಯ್ಲೆ ಈಗ ಸತ್ತವಾ ಸದ್ದು ಬೇಕು ನನಗ.
3: ಏನಂದಿ ಸತ್ತವ್ರು ಬೇಕಾ ನಿನಗೆ? ಇದ್ದವ್ರು ಬೇಡ, ಬಾ ನನ್ನ ಹಿಂದ ಬಾ, ಸತ್ತವರನ್ನ ಅಷ್ಟೂ ಜನ ತೋರಿಸ್ತೀನಿ, ಅದ್ರಾಗ ನಿನಗೆ ಯಾರ್ಯಾರು ಬೇಕು ಅವ್ರನ್ನ ಕರ್ಕೊಂಡು ಹೋಗಿಬಿಡಪ್ಪ.
6: ಈ ಕಡೆ ಎಲ್ಲಿ ನಡೆದಿ? ಅಡಿಗೆ ಮನೆ, ದೇವ್ರ ಕೋಣಿ, ಕೋಲಿ, ಈ ಕೋಲಿಯಾಗಿ ಇಟ್ಟಿ ಅವನ್ನ. ತಗೇ ಬಾಗಿಲು,
3: ತಗೋ ತಗೋ, ನಿನಗೆ ಯಾವನ್ ಬೇಕು ಅವನ್ನ ಆರಿಸಿಕೊಂಡು ಕರ್ಕೊಂಡು ಹೋಗಿಬಿಡು.
6: ಯಮ್ಮ
0: ನೂರಂದಪ್ಪನವರ ಮುತ್ಯಾರು
5: ಕೊಲೆದಗ ಆರ ವೀರಭದ್ರಪ್ಪ, ಮುಂದಿನ ಜಾತ್ರೆ ನಾನು ಇರೋದಿಲ್ಲ ಅಂತ ಹೇಳಿ ನಮ್ಮನ್ನ ದುಃಖನಾಗೆ ನೂಕ್ಬಿಟ್ರು.
0: ನೂರಂದಪ್ಪನವರ ಅವರು ನುಡಿದದ್ದು ಇಲ್ಲಿ ತನಕ ನಡೆದದ. ಅವರ ವಾಕ್ಯ ನಾವು ತಪ್ಪದ ಪಾಲಿಸ್ತಾ ಬಂದೀವಿ. ನಿನ್ನೆ ಮಕರ ಸಂಕ್ರಾಂತಿ ಅಂದ್ರೆ ಅವರು ಇಲ್ಲಿ ಇರೋದಿಲ್ಲ ಅಂತ ಹೇಳ್ಯಾರ.
5: ಕೋಲಿ ಬಾಗಿಲು ತೆಗೆದು ಸ್ವಲ್ಪ ಮಾತಾಡಿಸಿ ಕೇಳುನು ಮುಂದೆ ಏನ್ ಮಾಡಬೇಕು ಅಂತ. ನಮಗ ಯಾವುದು ತಿಳಿವಲ್ದು.
0: ಬರ್ರಿ ಹಂಗಾರ, ಒಂದು ಕಟಿಗೆ ತಗೊಳ್ರಿ, ಅಲ್ಲಿ ನೋಡ್ರಿ ಅಪ್ಪಾರ ದೇಹನ ಇಲಿ ಹೆಗ್ಗಣ ಹರ್ದು ಹರ್ದು ತಿನ್ನಾಕತ್ತಾವ. ಹಡೀರಿ
3: ಹೊಡಿಬ್ಯಾಡ್ರಿ ಅವನ್ನ. ನಿಮ್ಮ ಮುತ್ಯಾನ ಇಲಿ ಹೆಗ್ಗಣ ತಿಂತಾವೋ ಅಂತ ನಿಮ್ಗೆ ನೋವಾಗೈತಿಯಲ್ಲ. ಹುಚ್ಚಪ್ಪಗಳ್ರಿ, ಎಲ್ರಿಗೂ ಕೊಟ್ಟು ಹೋಗಬೇಕಲ್ರಿ ತಮ್ಮ, ಇಟ್ಕೊಂಡು ಹೋಗಬಾರದು. ತಾನು ಗಳಿಸಿದ್ದು ಶಿವಗ ಕೊಟ್ರೆ ಶಿವ ಹೊಳ್ಳಿ ಇವಾಗ ಕೊಟ್ಟು ಇದನ್ನ ಲೋಕಕ್ಕೆ ಹಂಚು ಅಂತ ಹೇಳಿ ಕಳಿಸ್ತಾನ. ಲೋಕ ತುಂಬಾ ಅಡ್ಡಾಡಿ ಇವ ಎಲ್ರಿಗೂ ಕೊಡಬೇಕಾಗಿತ್ತು, ಆದ್ರೆ ಅಷ್ಟರಾಗ ಈ ದೇಹ ಇವನ ಮಾತು ಕೇಳ್ದಂಗಾತು. ಇವ ಪಾಪ, ಇವ ಬರ್ತಾನ ನಮಗೆ ಕೊಡ್ತಾನ ಅಂತ ದಾರಿ ನೋಡ್ತಾ ಇದ್ವು. ಇವ ಬರ್ಲಿಲ್ಲ, ಅವು ತಮ್ಮದು ತಾವು ಒಯ್ತಾವು. ಅವನ್ನ ಅನ್ಯಾಯವಾಗಿ ಹೊಡಿಬ್ಯಾಡ್ರಿ, ಬರ್ರಿ ಒಯ್ರಿ ಉಂಡ್ರಿ. ಇವನ ಹತ್ರ ಏನು ಉಳಿಸ್ಬ್ಯಾಡ್ರಿಪ್ಪ, ಇಟ್ಕೊಂಡ್ರೆ ಇಟ್ಕೊಂಡು ಹೋದ ಕಟ್ಕೊಂಡು ಹೋದ ಅಂತ ಮಾತು ಉಳಿದೇ ಬಿಡ್ತೈತಿ ಜಗತ್ನಾಗೆ. ಎಲ್ರು ಎಲ್ಲನು ಒಯ್ದು ಬಿಡ್ರಪ್ಪ.
5: ತಂದೆ ಜಾತ್ರಿ
3: ಜಾತ್ರಿ ಯಾತ್ರೆ ಬರುವಾಗ ಜಾತ್ರೆ ಇನ್ನಿಲ್ಲ ಐತಲೇ ತಮ್ಮ. ಇವ ಇರೋದಿಲ್ಲ, ಇವೊಂದು ಕಡೇ ಜಾತ್ರಿ. ನಿಮ್ಗೆ ಮೊದಲನೇ ಜಾತ್ರಿ ಏರಿ ಶ್ರೀ ಶಿವನಿಗೆ ಹೂ ಪತ್ರಿ, ಊದ್ರಿ ಬಾಜ ಭಜಂತ್ರಿ, ಶಿವ ಧ್ಯಾನ ಮಾಡ್ರಪ್ಪ. ನೀವು ನನ್ನ ಕೂಡ ಕೈಲಾಸಕ್ಕೆ ಬರುವಂತ್ರಿ.
0: ತಾವು ನಮ್ಮನ್ನು ಬಿಟ್ಟು
3: ನಿಮ್ಮನ್ನು ಬಿಟ್ಟು ಇವ ನಿಮ್ಮನ್ನು ಬಿಟ್ಟು ಇವ ನಿಮ್ಮನ್ನ ಬಿಟ್ಟ ನೀವು ಬಿಡ್ತೀರೇನ್ರೋ, ಕಟ್ಟಿ ಹಾಕಿದಿರಲ್ರಪ್ಪ.
0: ತಂದೆ ಇನ್ನೂ ಕೆಲ ದಿವಸ ತಾವು ಭಕ್ತರು ಉದ್ಧಾರ ಮಾಡಬೇಕು, ನಾವು ಬೇಡ್ಲಕ್ ಹತ್ತೀವಿ.
3: ವೀರಭದ್ರಪ್ಪ ಅವನ ಆಜ್ಞಾ ಹೆಂಗ ಮೀರ್ಲಕ್ ಬರ್ತೈತಿ. ಇವ ಅವನ ಜೀತದಾಳು, ಇವನ್ನು ಲೆಕ್ಕ ಎಲ್ಲ ಚುಕ್ತಾಗಿ ಐತಿ, ಬಾಕಿ ಸಾಕಿ ಯಾವುದು ಉಳಿದಿಲ್ಲ. ನೋಡಂದಪ್ಪ ನೀನು ಮಾಲಿ ಪಾಟೀಲ, ನೀನ ಮನೆ ಮುಂದೆ ನಿಂತು ಪ್ರತಿ ವರ್ಷ ಮಕರ ಸಂಕ್ರಾಂತಿ ಮರುದಿನ ರಥೋತ್ಸವ ನಡೆಸು ಶಿವನ ಹೆಸರನಾಗೆ. ತೇರಿನ ಹಗ್ಗ ನಿನ್ನ ಮನೆಯಿಂದಲೇ ಬರಲಿ, ಎಲ್ಲ ಅವನ ಇಚ್ಛಾ ಐತೆ ಅದರಂತೆ ನಾನು ನೋಡಿದೀನಿ ನೋಡು. ಬಸಿ ಬಸಿ, ನಿನ್ನಲ್ಲಿ ಇನ್ನೂ ನಗೋದು ಅಳೋದು ಉಳದೈತೇನು, ಅದನ್ನ ಅಳದು ಬಿಡು ಅಳದು ಬಿಡು.
5: ಇಪ್ಪ ತಂದೆ ಮುತ್ಯಾರ ನಮ್ಮನ್ ಬಿಟ್ಟು ಹೋಗ್ಬೇಡ್ರಿ, ಇಪ್ಪ ನಮ್ಮನ್ ಬಿಟ್ಟು ಹೋಗ್ಬೇಡ್ರಿ.
3: ಓಂ ಓಂ ಓಂ
5: ಶಾಂತರಾಗಿ ಶಾಂತರಾಗಿ.
0: ಗೌಡ್ರ ಬಸಮ್ಮ ತಾಯಿಯವರು ತೀರ್ಥಕೊಂಡಾಗ ತೇರಕ್ ಹತ್ತೇರ್ರಿ.
5: ಸದ್ಗುರುನಾಥ ಶಂಭುಲಿಂಗ ಮಹಾರಾಜ್ ಕಿ, ಸದ್ಗುರುನಾಥ ಶಂಭುಲಿಂಗ ಮಹಾರಾಜ್ ಕಿ, ಸದ್ಗುರುನಾಥ ಶಂಭುಲಿಂಗ ಮಹಾರಾಜ್ ಕಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಮೇಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
1: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
2: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ನೀವು ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.
4: ಮೊದಲಿಗೆ ಎಲ್ಲರಿಗೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತೇವೆ. ಇವತ್ತಿನ ಈ ಬೆಳಗಿನ ಸುಮಧುರ ಫೇಸ್ಬುಕ್ ಲೈವ್ನ ಕಾರ್ಯಕ್ರಮದಲ್ಲಿ ನಮಗೆ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಭಾಗ್ಯಶ್ರೀ ಸೆಂಟರ್ ಫಾರ್ ಕಲ್ಚರ್ ಈ ಪೇಜಿನ ಮುಖ್ಯಸ್ಥರಾಗಿರುವಂಥ ನಾಡಿನ ಹಿಂದೂಸ್ತಾನಿ ಸಂಗೀತಗಾರರಲ್ಲಿ ಒಬ್ಬರಾದಂಥ ಶ್ರೀ ಲಕ್ಷ್ಮೀನಾರಾಯಣ ಭಟ್ ಹಾಗೂ ಶ್ರೀ ಸುಬ್ರಹ್ಮಣ್ಯ ಭಟ್ ಹಾಗೂ ಅವರೆಲ್ಲ ಬಳಗಕ್ಕೂ ನಮ್ಮ ಅನಂತ ಅನಂತ ನಮಸ್ಕಾರಗಳನ್ನು ನಾವು ಇಂದ ಸಲ್ಲಿಸ್ತೇವೆ. ಈ ಕಾರ್ಯಕ್ರಮದಲ್ಲಿ ಫೇಸ್ಬುಕ್ ಲೈವ್ನ ಈ ಕಾರ್ಯಕ್ರಮದಲ್ಲಿ ನಮಗೆ ಇವತ್ತು ತಬಲಾದಲ್ಲಿ ನಾಡಿನ ಯುವ ಖ್ಯಾತ ತಬಲಾ ವಾದಕರಾದಂಥ ಸಾಗರದ ಶ್ರೀ ವಿದ್ವಾನ್ ವಿನಾಯಕ್ ಭಟ್ ಸಾಗರ ಅವರು ನಮಗೆ ತಬಲಾದಲ್ಲಿದ್ದಾರೆ, ಅವ್ರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತಾ. ಹಾಗೂ ಹಾರ್ಮೋನಿಯಂನಲ್ಲಿ ನಾಡಿನ ಯುವ ಹಾರ್ಮೋನಿಯಂ ವಾದಕರಲ್ಲಿ ಒಬ್ಬರಾದಂಥ ಶ್ರೀ ವಿದ್ವಾನ್ ಕಲ್ಲೇಶ್ ಕುಮಾರ್ ಅವರು ಇದ್ದಾರೆ, ಅವ್ರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತೇವೆ. ಹಾಗೂ ತಂಬೂರದಲ್ಲಿ ಶ್ರೀ ಬಸ್ರಾಜ್ ಹಾಗೂ ಶ್ರೀ ಮುಸ್ತಾಫ್ ಅವರು ನಮಗೆ ತಾನ್ಪುರದಲ್ಲಿದ್ದಾರೆ, ಎಲ್ಲರಿಗೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಮೊದಲಿಗೆ ರಾಗ ಭೈರವದೊಂದಿಗೆ ನಾವು ಪ್ರಸ್ತುತ ಬೆಳಗಿನ ರಾಗವಾದಂಥ ರಾಗ ಭೈರವದೊಂದಿಗೆ ನಾವು ಪ್ರಸ್ತುತಪಡಿಸ್ತೀವಿ. ನಂತರದಲ್ಲಿ ಭಜನ್ ಹಾಗೂ ಲೈಟ್ ಹಾಡ್ತಿದೆ ರಾಗ ಭೈರವ್. ನಿಮ್ಮೆಲ್ಲ ಫೇಸ್ಬುಕ್ನಲ್ಲಿ ವೀಕ್ಷಿಸುತ್ತಿದ್ದಿರುವಂಥ ಎಲ್ಲರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತಾ ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ಇರಲಿ ಅಂತ ಕೇಳ್ತಾ ರಾಗ ಭೈರವದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು

ಇದುವರೆಗೆ ರಾಗ ಭೈರವನ ನಾವು ಇಷ್ಟೋ ತನಕ ಪ್ರಸ್ತುತಪಡಿಸಿದ್ವಿ. ಈಗ ನಂತರದಲ್ಲಿ ಹಿಂದಿ ಒಂದು ಹಿಂದಿ ತುಂಬ್ರಿನ ನಾವು ಪ್ರಸ್ತುತಪಡಿಸ್ತೀವಿ ರಾಗ ಕಲಾವತಿ ಮಿಶ್ರದೊಳಗೆ ಹಿಂದಿ.

ಇಲ್ಲಿಯವರೆಗೆ ನಮ್ಮ ಈ ಫೇಸ್ಬುಕ್ ಲೈವ್ನ ಸಂಗೀತ ಕಾರ್ಯಕ್ರಮದಲ್ಲಿ ನಮಗೆ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಭಾಗ್ಯಶ್ರೀ ಸೆಂಟ್ರಲ್ ಆಫ್ ಕಲ್ಚರ್ ಈ ಗ್ರೂಪಿನ ಈ ಪೇಜಿನ ಎಲ್ಲ ಸರ್ವ ಬಳಗಕ್ಕೂ ನಮ್ಮ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸ್ತೇನೆ. ಹಾಗೂ ಶ್ರೀ ವಿದ್ವಾನ್ ಲಕ್ಷ್ಮೀನಾರಾಯಣ ಭಟ್ ಹಾಗೂ ಸುಬ್ರಹ್ಮಣ್ಯ ಭಟ್ ಅವರಿಗೆ ಅನಂತ ನಮಸ್ಕಾರಗಳನ್ನು ಹೇಳ್ತಾ, ಅವರೆಲ್ಲ ಬಳಗಕ್ಕೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತಾ, ಇದುವರೆಗೆ ನಮಗೆ ತಬಲಾ ಸಾಥಿಯಲ್ಲಿ ನಾಡಿನ ಯುವ ಶ್ರೇಷ್ಠ ತಬಲಾ ವಾದಕರು ಉಸ್ತಾದ್ ಫಜಲ್ ಖುರೇಶಿ ಜಾಕಿರ್ ಹುಸೇನ್ ಅವರು ತಮ್ಮರ ಹತ್ರ ಫಜಲ್ ಖುರೇಶಿರ ಹತ್ರ ಸದ್ಯ ಮುಂಬೈನಲ್ಲಿ ಅಭ್ಯಾಸ ಮಾಡ್ತಿರ್ತಾರೆ. ಶ್ರೀ ವಿದ್ವಾನ್ ವಿನಾಯಕ್ ಭಟ್ ಹಾಗೂ ಉದಯ ರಾಜ್ ಕರ್ಪು ಮಡಿವಳಯ್ಯ ಸಾಲಿ ಅವರ ಶಿಷ್ಯರು, ಅವರು ನಮಗೆ ಕೊನೆ ತನಕ ಈಗ ತಬಲಾ ಸಾಥಿಯನ್ನು ಮಾಡಿ ಸಾಗರದಿಂದ ಬಂದು ತಬಲಾ ಸಾಥಿ, ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೂ ಹಾರ್ಮೋನಿಯಂ ಸಾಥಿಯಲ್ಲಿ ನಾಡಿನ ಯುವ ಹಾರ್ಮೋನಿಯಂ ವಾದಕರು ಬಳ್ಳಾರಿಯವರು ಶ್ರೀ ಕಲ್ಲೇಶ್ ಕುಮಾರ್ ಅವರು ಚಂದ ಹಾರ್ಮೋನಿಯಂ ಸಾಥಿ ಮಾಡ್ತಾ ಇದ್ದಾರೆ, ಈಗ ಚಲೋ ಅಭ್ಯಾಸ ಮಾಡ್ತಿದ್ದಾರೆ, ಒಳ್ಳೆ ಕಲಿತಿದ್ದಾರೆ. ಅವ್ರಿಗೂ ಇಷ್ಟು ತನಕ ಈ ಫೇಸ್ಬುಕ್ ಲೈವ್ನಲ್ಲಿ ನುಡಿಸಿದ್ದಕ್ಕೆ ಅನಂತ ಧನ್ಯವಾದಗಳನ್ನು ಅವ್ರಿಗೂ ನಾನು ಹೇಳ್ತಾ, ಹಾಗೂ ಕಾನ್ಪುರದಲ್ಲಿ ಶ್ರೀ ಮುಸ್ತಾಫ್ ಅವರು ಹಾಗೂ ಶ್ರೀ ಬಸವರಾಜ್ ಅವರು ನಮ್ಮ ಜೊತೆಗೆ ಆಶ್ರಮದ ವಿದ್ಯಾರ್ಥಿಗಳು ಇಲ್ಲಿ, ಅವ್ರಿಗೂ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇಷ್ಟೋ ತನಕ ಫೇಸ್ಬುಕ್ ಲೈವ್ನಲ್ಲಿ ನೀವು ಸಂಗೀತ ಅಭಿಮಾನಿಗಳು ಸಂಗೀತ ಕಲಾರಸಿಕರು ನಮ್ಮ ಸಂಗೀತವನ್ನು ಕೇಳಿ ಹಾರೈಸಿದ್ದೀರಿ ಅಂದ್ಕೊಳ್ತಾ ಎಲ್ಲರಿಗೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಕೊನೆಯದಾಗಿ ಭೈರವಿಯೊಂದಿಗೆ ಒಂದು ಮತ್ತೊಂದು ಹಿಂದಿ ಭಜನನ್ನು ನಾವು ಹಿಂದಿ ಭಜನನ್ನು ಹಾಡ್ತಾ, ಮೀರಾಬಾಯಿ ಭಜನ್ ಅವರ ಬರೆದಿರುವಂಥ ಮೀರಾಬಾಯಿ ಅವರು ಬರೆದಿರುವಂಥ ಹಿಂದಿ ಭಜನನ್ನು ಹಾಡ್ತಾ ಕೊನೆಯದಾಗಿ ರಾಗ ಭೈರವಿಯನ್ನು

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬನ್ನದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ. ಮಾತಾಡು ಮಾತಾಡು ಲಿಂಗವೇ, ನೀ ಮಾತಾಡು ಕಾಶಿ ಲಿಂಗವೇ ಎನ್ನುವಂತ ಒಂದು ಅದ್ಭುತವಾದಂತ ಗಾಯನವನ್ನ ನಂದಿತಾ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ, ಅಪ್ಪಗೆರೆ ತಿಮ್ಮರಾಜು ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ನೀನಿರುವಾಗ ಏನು ಭಯ ಎನ್ನುವಂತಹ ಒಂದು ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಎಸ್ ನಾರಾಯಣ್ ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದೀಗ ತಂಪಾದ ತಂಗಾಳಿಯಲ್ಲಿ ಮುಂಜಾನೆಯ ಹೊತ್ತಿನಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಆಗಿರುವಂತಹ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಮೊಬೈಲ್ ಆ್ಯಪ್ನಲ್ಲಿಯೂ ಕೂಡ ನಮ್ಮ ಒಂದು ವಾಹಿನಿಯ ಪ್ರತಿ ಒಂದು ಕಾರ್ಯಕ್ರಮಗಳನ್ನು ಆಲಿಸಬಹುದು ಅಂತ ಹೇಳ್ತಾ ಇದೀಗ ಒಂದು ವೆಂಕಟೇಶ್ವರ ಭಕ್ತಿ ಗೀತೆಯನ್ನು ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಹತ್ತಿ ಬಂದೇನ ಎನ್ನುವಂಥ ಒಂದು ಗೀತೆ ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಎಸ್ ನಾರಾಯಣ್ ಬರೆದಿರುವಂಥ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಭಕ್ತಿ ಗೀತೆಯನ್ನು ಇದೀಗ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವಂಥ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಅಶ್ವಥ್ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಂದರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ವೆಂಕಟೇಶ ಕಲ್ಯಾಣ ವಿಶ್ವದ ಕಲ್ಯಾಣ ಎನ್ನುವಂತಹ ಒಂದು ವೆಂಕಟೇಶ್ವರ ಸ್ವಾಮಿಯ ಮೇಲಿನ ಗೀತೆಯನ್ನ ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಶ್ರೀ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ, ಹನುಮಂತ ಆಚಾರ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಭಕ್ತಿ ಗೀತೆಯನ್ನ ಇದೀಗ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವಂತಹ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ ಮೊಬೈಲ್ ಆ್ಯಪ್ನಲ್ಲಿಯೂ ಕೂಡ ನಮ್ಮ ಒಂದು ವಾಹಿನಿಯ ಪ್ರತಿ ಒಂದು ಕಾರ್ಯಕ್ರಮಗಳನ್ನು ಆಲಿಸಬಹುದು ಅಂತ ಹೇಳ್ತಾ ಇದೀಗ ಒಂದು ಸುಂದರವಾದಂತಹ ಭಕ್ತಿ ಗೀತೆಯತ್ತ ಸಾಗೋಣ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಆದಿಶೇಷ ಅನಂತ ಶಯನ ಎನ್ನುವಂಥ ಒಂದು ಗೀತೆಯನ್ನು ಪುತ್ತೂರು ನರಸಿಂಹ ನಾಯಕ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಮಲೆನಾಡು ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವಂಥ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ತಿರುಪತಿ ವೆಂಕಟ ರಮಣ, ನಿನಗೇತಕ್ಕೆ ಬಾರದು ಕರುಣ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಹಾಗೆ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವಂತಹ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಕೇಳಿ ಆನಂದಿಸೋಣ. ಹಾಗೆ ಶ್ರೋತೃ ಬಾಂಧವರೇ, ಮೊಬೈಲ್ ಆ್ಯಪ್ನಲ್ಲಿಯೂ ಕೂಡ ಈ ಒಂದು ವಾಹಿನಿಯ ಪ್ರತಿ ಒಂದು ಕಾರ್ಯಕ್ರಮಗಳನ್ನು ಆಲಿಸಬಹುದು ಅಂತ ಹೇಳ್ತಾ, ಇದೀಗ ಒಂದು ವೆಂಕಟೇಶ್ವರ ಸ್ವಾಮಿಯ ಈ ಒಂದು ಗೀತೆಯತ್ತ ಸಾಗೋಣ. ಅದುವೇ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ.

ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಮನವೇ ಕುಣಿದಿದೆ ಎನ್ನುವಂತಹ ಒಂದು ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಎಸ್ ನಾರಾಯಣ್ ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಆಗಿರುವಂತಹ ಅದು ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ?